ಚುಕ್ಕಿ 8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು 2026ನೇ ಇಸವಿಯ ಆಗಸ್ಟ್ ತಿಂಗಳ 25ನೇ ತಾರೀಕು ಮಂಗಳವಾರ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದು ಬರೋಣ. ಇಂದು ಬೆಳಿಗ್ಗೆ 6:54 ಕರುಣಾಳು ಬಾಬೆಳಗ್ಗೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:23 ಬೆಳೆ ಬೆಲೆ, 8:25 ವಿಜ್ಞಾನ ವಿಸ್ಮಯ, 8:35 ಗೀತಾ ಸುನಾದ.

8:45ಕ್ಕೆ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ, 9:20ಕ್ಕೆ ಸಂಗೀತ ಹರಿಕತೆ, 10:20ಕ್ಕೆ ಸಾಮಾಜಿಕ ಸವಲತ್ತು, 11:00ಗೆ ಭಾವಸಿಂಚನ ಕಾರ್ಯಕ್ರಮ, 11:30ಕ್ಕೆ ಹಾಡು ಹಸೆ, 11:40ಕ್ಕೆ ಈ ದಿನದ ವಿಶೇಷ ಕಾರ್ಯಕ್ರಮ, 11:55ಕ್ಕೆ ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳುಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಇದು ಒಂದು ಬಹಳ ಸುಂದರ ಕತೆ. ಇದನ್ನ ಬುದ್ಧನ ಜಾತಕ ಕತೆಗಳಿಂದ ಆರಿಸಿಕೊಂಡಿದ್ದ ನಾನು. ಕಲ್ಪನೆ ಮಾಡಿಕೊಳ್ಳಿ, 2600 ವರ್ಷಗಳ ಹಿಂದಿನ ಕತೆ ಇವತ್ತಿಗೂ ಹೇಗೆ ಪ್ರಸ್ತುತ ಆಗ್ತದೆ ಅಂತ. ಒಂದೂರು ಊರಿಲ್ಲೊಬ್ಬ ರಾಜ. ರಾಜ ಅಂದಮೇಲೆ ಏನು ಖಯಾಲಿ ಇರ್ತಾವಲ್ಲ, ಇವನೊಂದು ಖಯಾಲಿ ಇತ್ತು. ಅದೇನು ಅಂದರೆ ಕುದುರೆಗಳ ಹುಚ್ಚು. ಯಾವ ದೇಶಕ್ಕೆ ಹೋಗ್ತಾನೆ ಕುದುರೆ ನೋಡಿ ತೊಗೊಂಬರ್ಬೇಕು, ಯಾವ ರಾಜ್ಯಕ್ಕೆ ಹೋದ್ರೆ ಕುದುರೆ ತೊಗೊಂಬರ್ಬೇಕು. ಸಾಕಷ್ಟು ಕುದುರೆ ಸಾಕ್ಬಿಟ್ಟಿದ್ದ. ಇತ್ತೀಚೆಗೆ ಒಂದು ಕುದುರೆ ಸೇರ್ಕೊಂಡ್ಬಿಟ್ಟಿತ್ತು ಅವನ ಕಡೆಗೆ, ಅರಬ್ಬಿ ಕುದುರೆ, ವಿಶೇಷವಾದಂಥ ಕುದುರೆ, ಎತ್ತರ ಕುದುರೆ, ವಿಶಿಷ್ಟ ಜಾತಿ, ಶ್ರೇಷ್ಠ ಲಕ್ಷಣದ ಕುದುರೆ ಅದು. ಅದ್ರ ಬಗ್ಗೆ ವಿಪರೀತ ಪ್ರೀತಿ ಅವನಿಗೆ. ಎಷ್ಟು ಪ್ರೀತಿ ಅಂತಂದ್ರೆ ಅವನಿಗೆ, ರಾಜ ಆದರೂ ಕೂಡ ಮತ್ತೊಬ್ಬರಿಗೆ ಕೊಡ್ತಿರ್ಲಿಲ್ಲ, ತಾನೇ ಮೈ ತೊಳಿಬೇಕು, ತಾನೇ ತಡಿ ಹಾಕಬೇಕು, ತಾನೇ ಅಲಂಕಾರ ಮಾಡಬೇಕು. ಅದಕ್ಕೆ ತಾನು ಕೂತ್ಕೊಂಡು ಹೋದರೆ ಆನೆ ಮೇಲೆ ಕೂತ್ಕೊಂಡು ಸಂತೋಷ ಬರುತ್ತೆ. ಒಂದು ದಿವಸ ರಾಜ ಗಮನಿಸಿದ, ಕುದುರೆ ಕುಂಟ್ತಾ ಇದೆ. ಅಯ್ಯೋ, ಇಷ್ಟು ಮೆಚ್ಚಿನ ಕುದುರೆ, ಸರ್ವ ಲಕ್ಷಣ ಸಂಪನ್ನವಾದಂಥ ಕುದುರೆ ಯಾಕೆ ಕುಂಟುತ್ತದೆ? ತಕ್ಷಣ ಮಂತ್ರಿಗಳಿಗೆ ಹೇಳಿದ, ವೈದ್ಯರನ್ನ ಕರೀರಿ ಅಂದ. ಅವ್ರು ವೈದ್ಯರನ್ನ ಕರೆದು ತೋರಿಸಿದ್ರು. ಪಶುವೈದ್ಯರು ಬಂದರು, ಎಲ್ಲ ತಪಾಸು ಮಾಡಿದರು. ರಾಜ ಅಂದ್ರೆ ಕೇಳಬೇಕೆ, 10-6 ಬಂದರು, ಜನ ಬಂದರು. ಕುದುರೆ ಹಲ್ಲಿಂದ ಬಾಲದವರೆಗೂ ಪರೀಕ್ಷೆ ಮಾಡಿದರು. ಅವ್ರ ಪ್ರಕಾರ ಕುದುರೆಯಲ್ಲಿ ಯಾವ ದೋಷನೂ ಇಲ್ಲ. ಬಂದು ಹೇಳಿದರು, ರಾಜ ಕುದುರೆಗೆ ಏನೋ ದೋಷ ಇಲ್ಲ. ಮತ್ತೆ ಕುಂಟುತ್ತದೆ ಯಾಕೆ? ಗೊತ್ತಾಗ್ತಾ ಇಲ್ಲ. ದೋಷ ಅಲ್ಲಿ ಕುಂಟೋದು ಯಾಕೆ? ದೋಷ ಇಲ್ಲ ಅಂತ ಹೇಳ್ಬೋದು, ಕುಂಟುತ್ತದೆ ಗೊತ್ತಾಗ್ತಾ ಇಲ್ಲ ಯಾಕೆ ಕುಂಟುತ್ತದೆ. ಎಷ್ಟು ಚಂದದ ಕುದುರೆ, ನಡಿಗೆ ಚಂದ ಏನು, ಗತ್ತೇನು?

ಅಂತ ಕೂದಲು ಕುಂಡಿತಿರ್ಬೇಕಾದ್ರೆ ಏನೋ ಕಾರಣ ಇರ್ಬೇಕಲ್ಲ. ಬೇರೆ ಬೇರೆ ದೇಶದಿಂದ ಕರೆಸಿದ ವೈದ್ಯರನ್ನ, ಅದ್ಯಾಕೆ ಯಾವ ದೇಶದಿಂದ ಕುದುರೆ ಬಂದಿತ್ತೋ ಆ ದೇಶದಿಂದನೂ ಕರೆಸಿದ, ವಿಶೇಷವಾದ ವೈದ್ಯರು ಕರೆಸಿದ, ನೋಡಿ ಪರೀಕ್ಷೆ ಮಾಡಿ ಅಂತ. ಅವ್ರು ಏನೇನೋ ಪರೀಕ್ಷೆ ಮಾಡಿದ್ರು, ಯಾವ ದೋಷನೂ ಇಲ್ಲ. ಎಲ್ಲರೂ ಬರೋದು ಹೇಳೋದು ಅದನ್ನೇ, ಕುದುರೆ ಕಾಲಿನಲ್ಲಿ ಏನಾದರೂ ಇದೆಯಾ, ಕಾಲು ನಾಲನ್ನು ಬಿಚ್ಚಿ ಹೊಸ ನಾಲ್ ಹಾಕಿದ್ರು, ಎಣ್ಣೆ ಹಾಕಿ ಮಸಾಜ್ ಮಾಡಿಸಿದ್ರು, ಕಾವು ಕೊಟ್ಟು ನರದೋಷ ತೆಗಿಯೋಕೆ ಪ್ರಯತ್ನ ಮಾಡಿದ್ರು, ಏನಾದರೂ ಕುಂಟೋದು ಕಮ್ಮಿ ಆಗಲಿಲ್ಲ. ರಾಜನಿಗೆ ಭ್ರಮೆ ಆದಂಗೆ ಆಗ್ಬಿಡ್ತು, ಇಷ್ಟು ಒಳ್ಳೆ ಕುದುರೆ ಕುಂಟುತ್ತಾ ಇದೆಯಲ್ಲ ಅಂತ. ಆಗ ಬೋಧಿಸತ್ವ ಒಂದು ದಿವಸ ರಾಜನ ಬಳಿಗೆ ಬಂದ. ಬಂದಾಗ ರಾಜ ಕ್ಷೇಮ ಸಮಾಚಾರ ಮಾತಾದ್ಮೇಲೆ ರಾಜ ಹೇಳಿದ, ಸ್ವಾಮಿ ತಾವು ಮಹಾಜ್ಞಾನಿಗಳು, ನಿಮ್ಮ ಮುಂದೆ ಇಂಥ ವಿಷಯ ಮಾತಾಡಬಾರ್ದು. ಏನು ಮಾಡಲಿ, ನನ್ನ ತಲೆ ಭ್ರಮೆ ಆದಂಗೆ ಆಗಿದೆ, ಒಳ್ಳೆ ಕುದುರೆ ಇದೆ ನನ್ನ ಕಡೆಗೆ, ಅದ್ಭುತವಾದ ಕುದುರೆ, ಅದು ಕುಂಟುತ್ತಾ ಇದೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಬರ್ತಾರೆ, ಕುದುರೆ ಚೆನ್ನಾಗಿದೆ, ಅದು ಯಾಕೆ ಕುಂಟುತ್ತದೆ ಗೊತ್ತಿಲ್ಲ ಅಂತಾರೆ, ತಾವೇನಾದರೂ ಸ್ವಲ್ಪ ಪರಿಹಾರ ನೋಡ್ಬೋದಾ? ಅವನು ಹೇಳ್ದ, ನೋಡಪ್ಪ ನಾನು ಕುದುರೆ ಪಂಡಿತ ಅಲ್ಲ, ಬಟ್ ನಾನು ನೋಡ್ತೀನಿ, ನಾಳೆ ದಿವಸ ಹೋಗಿ ಕುದುರೆ ಜೊತೆ ಒಂದು ದಿವಸ ಇರ್ತೀನಿ, ಮರುದಿವಸ ಹೇಳ್ತೀನಿ ನಿನಗೆ ಅಂದ. ಒಂದು ದಿವಸ ಬೋಧಿಸತ್ವ ಕುದುರೆ ಜೊತೆಗೆ ಇದ್ದ. ಅದ್ರ ಮರುದಿನ ದರ್ಬಾರ ಎಲ್ಲ ಕೂತ್ಕೊಂಡಾಗ ಬೋಧಿಸತ್ವ ಬಂದ ತಕ್ಷಣ ರಾಜ ಆತಂಕದಿಂದ ಕೇಳ್ದ, ಗೊತ್ತಾಯ್ತು ಸ್ವಾಮಿ ಯಾಕೆ ಕುದುರೆ ಕುಂಟುತ್ತದೆ ಅಂತ. ಬೋಧಿಸತ್ವ ಉತ್ತರ ಬಹಳ ವಿಚಿತ್ರ ಆಗಿತ್ತು, ಇಲ್ಲಪ್ಪ ಕುದುರೆಯಲ್ಲಿ ಯಾವ ದೋಷನೂ ಇಲ್ಲ, ದೈಹಿಕವಾಗಿ ಚೆನ್ನಾಗಿದೆ, ಅದಕ್ಕೇನು ತಕರಾರು ಇಲ್ಲ, ಮತ್ತೆ ಯಾಕೆ ಕುಂಟುತ್ತದೆ, ಎಲ್ಲರೂ ಹಿಂಗೆ ಹೇಳ್ತಿರಲ್ಲ ಅಂದ. ಅದಕ್ಕೆ ಅವನು ಬೋಧಿಸತ್ವ ಹೇಳಿದ, ನಾ ಹೇಳ್ತೀನಿ ಉತ್ತರ ಹೇಳ್ತೀನಿ ಯಾಕೆ ಅಂತ, ಕುದುರೆಗೆ ಯಾವ ದೋಷ ಇಲ್ಲಪ್ಪ, ಆದ್ರೆ ಕುದುರೆ ತರಬೇತಿ ಕೊಡೋದಕ್ಕೆ ಒಬ್ಬ ಮನುಷ್ಯನ ನೇಮಿಸಿದ್ದೀಯಲ್ಲ, ಅವನು ತೆಗೆದ್ಬಿಡು ಆಗೆಲ್ಲ ಸರಿ ಆಗ್ತದೆ. ಯಾಕೆ ಅಂತ ರಾಜ ಕೇಳಿದ. ರಾಜಾಂಜನ ಗೊತ್ತಿಲ್ಲ, ತರಬೇತಿದಾರ ಕುಂಟುತ್ತಾನೆ, ಅವನು ಕುಂಟೋದನ್ನ ನೋಡಿ ನೋಡಿ ನೋಡಿ ಅದೇ ಸರಿಯಾದ ನಡೆಯೋ ಪದ್ಧತಿ ಅಂತ, ಕುದುರೆ ಹ್ಯಾಂಗ ನಡೀತಾ ಇದೆ, ತರಬೇತಿದಾರನ ಹೊರಗೆ ಕಳಿಸ್ಬಿಡು ಕುದುರೆ ಸರಿ ಆಗ್ತದೆ ಅಂತ. ರಾಜ ಹಾಗೆ ಮಾಡಿದ, ಕುದುರೆ ಕುಂಟೋದ್ ನಿಂತಂತೆ. ಇದು ಬಹಳ ಮುಖ್ಯದ ಕಥೆ, ನನಗೆ ಇಷ್ಟ ಆಗೋದು. ಮತ್ತೊಬ್ಬರಿಗೆ ಮಾರ್ಗದರ್ಶನ ಮಾಡೋರು ತುಂಬಾ ಹುಷಾರಾಗಿರ್ಬೇಕು, ಗೊತ್ತಿಲ್ಲದ ಹಂಗೆ ಅವರ ಗುಣದೋಷಗಳು ಅವ್ರ ಹಿಂಬಾಲಕರಿಗೂ ಬಂದ್ಬಿಡ್ತವೆ. ಶಾಲೆಯಲ್ಲಿ ಗುರುಗಳು, ಸಮಾಜದಲ್ಲಿ ಧರ್ಮಗುರುಗಳು, ಸಾಮಾಜಿಕ ಜೀವನದಲ್ಲಿ ನಾಯಕರು, ಮೈಯೆಲ್ಲ ಕಣ್ಣಾಗಿರ್ಬೇಕು. ಅವರು ಕುಂಟಿದ್ರೆ ಅವ್ರನ್ನ ಆದರ್ಶ ಅಂತ ಭಾವನೆ ಮಾಡೋರು ಎಲ್ಲರೂ ಕುಂಟುತ್ತಾರೆ, ದೇಶ ಕುಂಟುತ್ತದೆ, ಅದ್ರ ಹೊಣೆಗಾರಿಕೆ ಅವ್ರದ್ದಾಗ್ತದೆ. ಆದ್ದರಿಂದ ನಾನು ಸಾಮಾನ್ಯವಾಗಿ ಶಾಲೆಯಲ್ಲಿ ಮೇಷ್ಟ್ರಗಳಿಗೆ ಹೇಳೋದುಂಟು, ಮಕ್ಕಳಿಗೆ ತಿದ್ದುವಾಗ ಮೊದಲು ನಿಮ್ಮನ್ನು ತಿದ್ದುಕೊಂಡ್ಬಿಡಿ, ನಾವು ಕುಂಟಿದ್ರೆ ಮಕ್ಕಳು ಕುಂಟುತ್ತಾರೆ ಅಂತ. ಅದರಿಂದ ನಾಯಕರಿಗೆ ಬಹುದೊಡ್ಡ ಜವಾಬ್ದಾರಿ ಅಂದರೆ, ನಾನು ಕುಂಟದೇ ಇರಬೇಕು, ನನ್ನ ಕುಂಟುವಿಕೆ ಮತ್ತೊಬ್ಬರಿಗೆ ಕೆಟ್ಟ ಮಾದರಿ ಆಗಬಾರ್ದು.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 25/8/2026 ಮಂಗಳವಾರದಂದು ಸೊರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆರೋಗ ತಜ್ಞರು, ಡಾಕ್ಟರ್ ಕುಮಾರ್ ಜಿಎಸ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣ ರವರು ಕಣ್ಣಿನ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಅಯ್ಯನರಾಜ್ ರವರು
1: ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶ. ಅಮೃತ ಭಾರತ್ ಬೆಳಗಾವಿ ರೈಲು ನಿಲ್ದಾಣಕ್ಕೆ 19 ಕೋಟಿ ರೂಪಾಯಿ ಅನುದಾನ ಮಂಜೂರು. ರಾಷ್ಟ್ರೀಯ ಶಿಕ್ಷಣ ನೀತಿ ಸಂಸ್ಕೃತ ಭಾಷೆಗೆ ಮನ್ನಣೆ ನೀಡಿದೆ. ತಿರುಪತಿ ರಾಷ್ಟ್ರೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ನಾರಾಯಣ ಪೂಜಾ. ಈಗ ವಾರ್ತೆಗಳ ವಿವರ. ವಿಧಾನಮಂಡಲದ ಮುಂಗಾರು ಅಧಿವೇಶನ 2 ದಿನಗಳ ಮುಂಚೆ ಅನಿರ್ದಿಷ್ಟಾವಧಿಗೆ ಮುಂದೂಡಲ್ಪಟ್ಟಿದೆ. 2026ನೇ ಸಾಲಿನ ನೋಂದಣಿ ಕರ್ನಾಟಕ ವಿಧೇಯಕ ತಿದ್ದುಪಡಿ ವಿಧಾನಸಭೆ ಅಂಗೀಕರಿಸಿದೆ. ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ವಿಧಾನಸಭೆಯಲ್ಲಿ ಮಾತನಾಡಿ, ವಿಧೇಯಕ ಉಪ ನೋಂದಣಾಧಿಕಾರಿಗಳು ಸ್ವತ್ತಿನ ನೋಂದಣಿ ಸಮಯದಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳನ್ನು ಖಚಿತಪಡಿಸಿಕೊಳ್ಳಲು ಸಹಕಾರಿಯಾಗಲಿದೆ ಎಂದರು. ದಸ್ತಾವೇಜುಗಳ ಇ ನೋಂದಣಿ ಹಾಗೂ ರಿಮೋಟ್ ನೋಂದಣಿಯನ್ನು ಸಕಾಲದಲ್ಲಿ ಕೈಗೊಳ್ಳಲು ಸಾಧ್ಯವಾಗಲಿದೆ. ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕ ಸಹ ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡಿದೆ. ಕರ್ನಾಟಕ ಗ್ರಾಮ ಸ್ವರಾಜ್ ಪಂಚಾಯಿತಿ ರಾಜ್ 2ನೇ ತಿದ್ದುಪಡಿ ವಿಧೇಯಕ ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡಿದೆ. ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ಮಾಹಿತಿ ನೀಡಿ, ಅನುಮೋದನೆ ಇಲ್ಲದ ಬಡಾವಣೆಗಳ ಹೆಚ್ಚಳ ತಡೆಗಟ್ಟಲು ಹಾಗೂ ಗ್ರಾಮ ಪಂಚಾಯಿತಿ ಸಂಪನ್ಮೂಲ ವೃದ್ಧಿಸಲು ತಿದ್ದುಪಡಿ ಸಹಕಾರಿಯಾಗಲಿದೆ ಎಂದರು. 2026-27ನೇ ಸಾಲಿನ ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ರಾಜ್ಯದ ಒಟ್ಟು 49 ಲಕ್ಷ ರೈತರು ಹೆಸರು ನೋಂದಾಯಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ವಿಷಯ ತಿಳಿಸಿ, ಸರ್ಕಾರ ರಾಜ್ಯದ 31 ಜಿಲ್ಲೆಗಳಿಗೆ 117 ಕೋಟಿ ರೂಪಾಯಿ

0: ಬರ ನಿರ್ವಹಣೆ ಅನುದಾನ ಬಿಡುಗಡೆ ಮಾಡಿದೆ. ಪ್ರತಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ತಲಾ 1 ಕೋಟಿ ರೂಪಾಯಿಯಂತೆ 189 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಎಂದಿದ್ದಾರೆ. ಸಮಗ್ರ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿ ಯೋಜನೆ ಭಾಗವಾಗಿ ಜಲಸಾಹಸ ಪ್ರವಾಸೋದ್ಯಮಕ್ಕೆ ಹೊಸ ಸ್ಪರ್ಶ ನೀಡಲಾಗುತ್ತಿದೆ ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ವಿಧಾನ ಪರಿಷತ್ತಿನ ಕಲಾಪದಲ್ಲಿ ತಿಳಿಸಿದ್ದಾರೆ. ಮೇಲ್ಮನೆ ಶಾಸಕ ಐವಾನ್ ಡಿಸೋಜಾ ಅವರ ಗಮನ ಸೆಳೆಯುವ ಸೂಚನೆಗೆ ಉತ್ತರಿಸಿದರು. ಸಾರ್ವಜನಿಕ ಹಾಗೂ ಖಾಸಗಿ ಸಹಭಾಗಿತ್ವದ ಟ್ರಿಪಲ್ ಪಿ ಮಾದರಿಯಲ್ಲಿ ವಾಯುಯಾನ ಹಾಗೂ ಜಲಸಾಹಸ ಕ್ರೀಡೆ ಪ್ರವಾಸೋದ್ಯಮಕ್ಕೆ ಹೊಸ ಸ್ಪರ್ಶ ನೀಡಲಾಗುತ್ತಿದೆ ಎಂದರು. ರಾಜ್ಯದ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿ ಯೋಜನೆ ಭಾಗವಾಗಿ ಸೀಪ್ಲೇನ್, ಹೆಲಿಟ್ಯಾಕ್ಸಿ, ಜಾಯ್ ರೈಡ್, ರಿವರ್ ಕ್ರೂಸ್ ಚಟುವಟಿಕೆಗಳನ್ನು ಉತ್ತೇಜಿಸಲು ಸರ್ಕಾರ ತಾತ್ವಿಕ ಅನುಮೋದನೆ ನೀಡಿದೆ. ಮತದಾರರ ಪಟ್ಟಿ ಸಮಗ್ರ ಸಮೀಕ್ಷೆಯ ಕರಡು ಪಟ್ಟಿಯನ್ನು ಚುನಾವಣಾ ಆಯೋಗ ಪ್ರಕಟಿಸಿದೆ. ಮತದಾರರು ತಮ್ಮ ವಿವರಗಳನ್ನು ಪರಿಶೀಲಿಸಿಕೊಂಡು ಆಕ್ಷೇಪಣೆ ಸಲ್ಲಿಸಲು ಸೆಪ್ಟೆಂಬರ್ 23 ತಾರೀಖಿನವರೆಗೆ ಕಾಲಾವಕಾಶವಿದೆ. ವಿಜಯನಗರ ಜಿಲ್ಲೆಯ ವಿವರಗಳನ್ನು ಜಿಲ್ಲಾ ಚುನಾವಣಾಧಿಕಾರಿ ಕವಿತಾ ಮನ್ನಿಕೇರಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು.
1: ನಮ್ಮಲ್ಲಿ ಈಗ 30,623 ನೋಟಿಸ್ಗಳನ್ನ ನಮ್ಮ ಮುಂದೆ ಸರ್ವ್ ಮಾಡಬೇಕಾಗುತ್ತೆ. ಹೊಸದಾಗಿ ಸೇರ್ಪಡೆ ಮಾಡ್ಕೋಬೇಕಾದವರು ಫಾರ್ಮ್ 6 ಅನ್ನ ಸಲ್ಲಿಸಬಹುದಾಗಿದೆ. ಹೋದ ಸಲ 11,42,732 ಮತದಾರರಿದ್ರು, ಈಗ 9,94,157 ಮತದಾರ ಇದೆ. ಒಂದು ಆಧಾರ್ ಕಾರ್ಡ್, ಅದ್ರ ಜೊತೆಗೆ ಇನ್ನ ಒಂದು ಡಾಕ್ಯುಮೆಂಟ್ ಅವ್ರು ತಗೊಂಡ್ಬಂದು ಸಲ್ಲಿಸಿದ್ರೆ ಎಆರ್ಒ ಇದಾರೆ, ಕರೆಕ್ಟ್ ಆಗಿದೆಯಾ ಡಾಕ್ಯುಮೆಂಟ್ ಅಂತ ನೋಡಿ ಸೇರ್ಪಡೆ ಮಾಡ್ತಾರೆ.
0: ಬಳ್ಳಾರಿ ಜಿಲ್ಲೆಯಲ್ಲಿ 10,06,307 ಮತದಾರರು ಕರಡು ಮತದಾರರ ಪಟ್ಟಿಯಲ್ಲಿದ್ದಾರೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. 223,279 ಮತದಾರರು ಕರಡು ಪಟ್ಟಿಯಿಂದ ಹೊರಗುಳಿದಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ 13,92,523 ಜನ ಮತದಾರರ ಹೆಸರು ಕರಡು ಮತದಾರ ಪಟ್ಟಿಯಲ್ಲಿ ದಾಖಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಅಮೃತ ಭಾರತ ಯೋಜನೆಯಡಿ ಬೆಳಗಾವಿ ರೈಲು ನಿಲ್ದಾಣಕ್ಕೆ 19 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದ್ದು, ಕಾಮಗಾರಿ ಪ್ರಗತಿಯನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಸಂಸದ ಜಗದೀಶ್ ಶೆಟ್ಟರ್ ಹಿರಿಯ ಅಧಿಕಾರಿಗಳೊಂದಿಗೆ ಪರಿಶೀಲಿಸಿದರು. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಮಾಹಿತಿ ನೀಡಿರುವ ಸಂಸದರು, ಪ್ರಯಾಣಿಕರ ಅನುಕೂಲತೆಗಾಗಿ ಎಸ್ಕಲೇಟರ್ ಮತ್ತು ಲಿಫ್ಟ್ ಅಳವಡಿಕೆ ಕಾರ್ಯ ಸೆಪ್ಟೆಂಬರ್ 30 ತಾರೀಖಿನ ಒಳಗೆ ಪೂರ್ಣಗೊಳಿಸಲು ಸೂಚಿಸಿದ್ದಾಗಿ ತಿಳಿಸಿದ್ದಾರೆ. ದೇಸೂರು ರೈಲ್ವೆ ನಿಲ್ದಾಣವನ್ನು ಬೆಳಗಾವಿ ಮುಖ್ಯ ರೈಲು ನಿಲ್ದಾಣಕ್ಕೆ ಪರ್ಯಾಯ ನಿಲ್ದಾಣವನ್ನಾಗಿ ಅಭಿವೃದ್ಧಿಪಡಿಸಲು ನೈಋತ್ಯ ರೈಲ್ವೆ ಹಿರಿಯ ಅಧಿಕಾರಿಗಳಿಗೆ ಅಧ್ಯಯನ ವರದಿ ಸಲ್ಲಿಸುವಂತೆ ನಿರ್ದೇಶನ ನೀಡಿದ್ದಾಗಿ ಸಂಸದ ಶೆಟ್ಟರ್ ಹೇಳಿದ್ದಾರೆ. ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಿಂದ ಇಂದು ಬೆಳಗ್ಗೆ 5:10 ಪ್ರಯಾಣ ಆರಂಭಿಸಬೇಕಿದ್ದ ರೈಲು ಸಂಖ್ಯೆ 26651 KSR ಬೆಂಗಳೂರು ಎರ್ನಾಕುಲಂ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಇಂದು ಬೆಳಗ್ಗೆ 8 ಹೊರಡಲಿದೆ ಎಂದು ಪ್ರಕಟಣೆ ತಿಳಿಸಿದೆ. ಸಂಸ್ಕೃತ ಭಾಷೆ ಭಾರತೀಯ ಜ್ಞಾನ ಪರಂಪರೆಯ ಭಾಗವಾಗಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಸಂಸ್ಕೃತ ಭಾಷೆಗೆ ಆದ್ಯತೆ ಹಾಗೂ ಮನ್ನಣೆ ನೀಡಿದೆ ಎಂದು ತಿರುಪತಿ ರಾಷ್ಟ್ರೀಯ ವಿಶ್ವವಿದ್ಯಾಲಯದ ಸಂಸ್ಕೃತ ವಿಭಾಗದ ಪ್ರಾಧ್ಯಾಪಕ ನಾರಾಯಣ ಪೂಜಾರ್ ತಿಳಿಸಿದ್ದಾರೆ. ಧಾರವಾಡದ ಕರ್ನಾಟಕ ಕಲಾ ಮಹಾವಿದ್ಯಾಲಯದಲ್ಲಿ ಸಂಸ್ಕೃತ ಪ್ರಾಕೃತ ಹಾಗೂ ಯೋಗ ಅಧ್ಯಯನ ವಿಭಾಗ ಪ್ರಿನ್ಸಿಪಾಲ್ ಫ್ಯಾರನ್ ಸ್ಮಾರಕ ಸಭಾಂಗಣದಲ್ಲಿ ಆಯೋಜಿಸಿದ್ದ ವಿಶ್ವ ಸಂಸ್ಕೃತ ದಿನಾಚರಣೆ ಹಾಗೂ ಸಂಸ್ಕೃತ ಸಪ್ತಾಹ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಸಂಸ್ಕೃತ ಭಾಷೆ ಕಲಿಕೆಯಿಂದ ಉಳಿದ ಭಾಷೆಗಳ ಕಲಿಕೆ ಸುಲಭವಾಗಲಿದೆ ಎಂದು ಅವರು ವಿದ್ಯಾರ್ಥಿಗಳಿಗೆ ಹೇಳಿದರು. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಸಮಟಗಾರ ಸರ್ಕಾರಿ ಹಿರಿಯ ಪ್ರಾಥಮಿಕ

0: ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಎಸ್ ರತ್ನಕುಮಾರಿ ಅತ್ಯುತ್ತಮ ರಾಷ್ಟ್ರೀಯ ಶಿಕ್ಷಕಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಸೆಪ್ಟೆಂಬರ್ 5ನೇ ತಾರೀಖು ಶಿಕ್ಷಕರ ದಿನ ಹಾಗೂ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದಂದು ಹೊಸದಿಲ್ಲಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪ್ರದಾನಿಸಲಿದ್ದಾರೆ. ಎಸ್ ರತ್ನಕುಮಾರಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: 2026ನೇ ಸಾಲಿನ ರಾಷ್ಟ್ರಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ನನಗೆ ಸಂದಿದೆ. ತುಂಬಾ ಖುಷಿ ಅನಿಸ್ತಾ ಇದೆ ನನಗೆ. ನಾನು ಈ ಶಾಲೆಯಲ್ಲಿ 24 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. 15 ಕಿಲೋಮೀಟರ್ ದೂರದಿಂದ 15 ಹಳ್ಳಿಗಳಿಂದ ಈ ಶಾಲೆಗೆ ಮಕ್ಕಳು ಬರ್ತಾ ಇದ್ದಾರೆ. ಈ ಊರಿನವ್ರು ಕೇವಲ 4 ಜನ. ಮಕ್ಕಳನ್ನ ಪರೀಕ್ಷೆ ಮಾಡಿ ಅವ್ರ ಒಳಗಿರುವಂತಹ ಅಂತರ್ಸತ್ವ ಗೊತ್ತಾಗ್ತದೆ, ಅದನ್ನ ತುಂಬ್ತಿದ್ವಿ. ಬರೀ ಅವ್ರನ್ನ ಎಜುಕೇಟ್ ಮಾಡ್ತಿರೋದಿಲ್ಲ, ನಾನು ಏನಾಗ್ಬೇಕು ಅನ್ನೋ ಅದನ್ನ ಬಿತ್ತುವಂತ ಪ್ರಯತ್ನ ಎಲ್ಲ ಶಿಕ್ಷಕರ ಕಡೆಯಿಂದ ನಡೀತಿದೆ. ನಾನಿಲ್ಲಿ ಹಿರಿಯೋಳಾಗಿ ಇನಿಷಿಯೇಟ್ ತಗೊಂಡಿದ್ದೇನೆ, ಒಂದಷ್ಟು ಕೆಲಸಗಳಿಗೆ ಮುಂದೋಗಿದ್ದೇನೆ.
0: ಲೋಕಾಯುಕ್ತ ಸಂಸ್ಥೆಯಲ್ಲಿ ಅಂದಾಜು 40,000 ಪ್ರಕರಣಗಳು ವಿಚಾರಣೆಗೆ ಬಾಕಿ ಇವೆ ಎಂದು ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಹಾವೇರಿಯಲ್ಲಿ ಲೋಕಾಯುಕ್ತ ಕಚೇರಿಯ ನೂತನ ಕಟ್ಟಡಕ್ಕೆ ಭೂಮಿಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಹಾಗೂ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಹಾವೇರಿ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ನಶೆಮುಕ್ತ ಭಾರತ, ನಶೆಮುಕ್ತ ಕರ್ನಾಟಕ, ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಅಭಿಯಾನದ ಭಾಗವಾಗಿ ಮಾದಕ ವಸ್ತುಗಳ ಸಾಗಣೆ ಮತ್ತು ಬಳಕೆ ತಡೆಗಟ್ಟುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ವಿಷಯ ಕುರಿತು ಸಂವಾದ ಕಾರ್ಯಕ್ರಮ ಇಂದು ಬೆಳಗ್ಗೆ 10 ಗಂಟೆಗೆ ಧಾರವಾಡದ ಕಿಟೆಲ್ ಕಲಾ ಮಹಾವಿದ್ಯಾಲಯದಲ್ಲಿ ಆಯೋಜಿತವಾಗಿದೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಶಿಕ್ಷಣ ಮಂಟಪ, ರಾಷ್ಟ್ರೀಯ ಸೇವಾ ಯೋಜನೆ, ಯುವ ರೆಡ್ ಕ್ರಾಸ್ ಹಾಗೂ ಧಾರವಾಡದ ಮನೋ ಆರೋಗ್ಯ ಹಾಗೂ ನರ ವಿಜ್ಞಾನಗಳ ಆಸ್ಪತ್ರೆ ಡಿಮಾನ್ಸ್ ಸಹಯೋಗದಲ್ಲಿ ನಡೆಯಲಿರುವ ವಿಶೇಷ ಉಪನ್ಯಾಸವನ್ನು ಮನೋವೈದ್ಯಕೀಯ ಸಮಾಜ ಕಾರ್ಯ ವಿಭಾಗದ ಪ್ರಶಾಂತ್ ಪಾಟೀಲ್ ನಡೆಸಿಕೊಡಲಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾ ಕೆ ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಬೆಳಗ್ಗೆ 10:30ಕ್ಕೆ ಆಯೋಜಿತವಾಗಿದ್ದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಮಿತಿ ದಿಶಾ ಸಭೆ ಅನಿವಾರ್ಯ ಕಾರಣಗಳಿಂದ ಮುಂದೂಡಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಮಂಡಲದ ಮುಂಗಾರು ಅಧಿವೇಶನ ನಿಗದಿತ 2 ದಿನಗಳಿಗೆ ಮುಂಚೆಯೇ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ಕರಡು ಪಟ್ಟಿ ಪ್ರಕಟ. ಸೆಪ್ಟೆಂಬರ್ 24ರವರೆಗೆ ಮತದಾರರಿಂದ ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶ. ಅಮೃತ ಭಾರತ್, ಬೆಳಗಾವಿ ರೈಲು ನಿಲ್ದಾಣಕ್ಕೆ 19 ಕೋಟಿ ರೂಪಾಯಿ ಅನುದಾನ ಮಂಜೂರು. ರಾಷ್ಟ್ರೀಯ ಶಿಕ್ಷಣ ನೀತಿ ಸಂಸ್ಕೃತ ಭಾಷೆಗೆ ಮನ್ನಣೆ ನೀಡಿದೆ. ತಿರುಪತಿ ರಾಷ್ಟ್ರೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ನಾರಾಯಣ ಪೂಜಾರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಬೆಳಗ್ಗೆ 7:35ಕ್ಕೆ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 117ರ ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
3: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
4: DVJ ಅವರ ಮಂಕುತಿಮ್ಮನ ಕಗ್ಗ.
3: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
4: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
3: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15ಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
5: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
6: ಪುಲಿ ಸಿಂಗದುಚ್ಛ್ವಾಸ
7: ಹಸು ಹುಲ್ಲೆ ಹಯದ ಉಸಿರು
6: ಹುಳು ಹಾವು ಇಲಿಯ ಸುಯಿಲು
7: ಹಕ್ಕಿ ಹದ್ದು ಉಯಿಲು
6: ಕಲೆತಿರ್ಪುವು ಈ ಎಲ್ಲ
7: ನಾಂ

0: ಉಸಿರ್ವ ಎಲರಿನಲಿ
1: ನಾಮ್ ಉಸಿರ್ವ ಎಲೆರಿನಲಿ
0: ಕಲಬೆರೆಕೆ ಜಗದುಸಿರು ಮಂಕುತಿಮ್ಮ
1: ಕಲಬೆರೆಕೆ ಜಗದುಸಿರು ಮಂಕುತಿಮ್ಮ.
0: ಒಂದು ಅದ್ಭುತವಾದಂಥ ಪರಿಕಲ್ಪನೆ ಈ 131ನೆಯ ಮುಕ್ತಕದಲ್ಲಿ. ಕಳೆದ 3-4 ಮುಕ್ತಕಗಳಿಂದ ಹೇಳ್ತಾ ಇರುವಂತಹ ವಿಚಾರವನ್ನು ಮತ್ತಷ್ಟು ಸ್ಪಷ್ಟೀಕರಿಸೋದನ್ನು ನಾವು ನೋಡ್ತೀವಿ. ಕಳೆದ 130ನೇ ಮುಕ್ತಕದಲ್ಲಿ ವ್ಯಷ್ಟಿ ಅಂದರೆ ದೊಡ್ಡದಾದಂತಹ ಒಂದು ಪರಿಕಲ್ಪನೆಯಲ್ಲಿ ಹೇಗೆ ಅದೆಷ್ಟೋ ಕಾಲದಿಂದ ನಿರಂತರವಾಗಿ ಪುರಾತನವಾದಂಥದ್ದನ್ನು ನಾವು ಬಳುವಳಿಯಾಗಿ ಪಡ್ಕೊಂಡಿದ್ದೀವಿ ಅನ್ನೋದನ್ನು ಹೇಳಿದರು. ಅಂದರೆ ಅದೇ ಗಂಗೆ, ಅದೇ ಭೂಮಿ, ಅದೇ ಕಡಲು, ಇವೆಲ್ಲ ವ್ಯಷ್ಟಿ ಅಂದರೆ ದೊಡ್ಡದು. ಈಗ ಆ ದೊಡ್ಡದು ನನ್ನದು ಅಂತ ನಾನು ಭಾವಿಸ್ಕೊಳ್ತಾ ಹೋಗ್ತೀನಿ. ಅದಕ್ಕೆ ಇಲ್ಲಿ ಉಸಿರಿನ ಒಂದು ಉದಾಹರಣೆಯನ್ನು ತಗೊಂಡಿದ್ದಾರೆ. ಎಲ್ಲ ಜೀವಿಗಳು ಉಸಿರಾಡ್ತವೆ. ಜೀವಿಗಳಲ್ಲಿ ಅನೇಕ ರೀತಿ, ಅದನ್ನು ಬಹಳ ಸ್ವಾರಸ್ಯಕರವಾದಂಥ ರೀತಿಯಲ್ಲಿ ಇಲ್ಲಿ ವಿಂಗಡಿಸಿ ಡಿ ವಿ ಜಿಯವರು ಹೇಳ್ತಾರೆ. ಪುಲಿ, ಸಿಂಗ, ಹುಲಿ ಮತ್ತು ಸಿಂಹ, ಅವುಗಳ ಉಸಿರಾಟ. ಅವು ಕೂಡ ಉಸಿರು ಒಳಗೆ ತಗೋತವೆ, ಉಸಿರು ಹೊರಗೆ ಬಿಡ್ತವೆ. ಹುಲಿ ಮತ್ತು ಸಿಂಹಗಳ ರೀತಿಯಲ್ಲೇ ಹಸು, ಜಿಂಕೆ, ಕುದುರೆಗಳು ಅವು ಕೂಡ ಉಸಿರಾಡ್ತವೆ. ಈಗ ಹುಲಿ ಮತ್ತು ಸಿಂಹ ಮಾಂಸಾಹಾರಿ ಪ್ರಾಣಿಗಳು ಅಲ್ವಾ? ಅವು ಬದುಕೋದು ಹೇಗೆ? ಜಿಂಕೆ ಹಸುಗಳನ್ನು ಸಾಯಿಸಿ ಅದನ್ನು ತಿಂದು ಬದುಕ್ತವೆ. ಸಿಂಹ ಹುಲಿಗಳು ಹೇಗೆ ಉಸಿರಾಡ್ತವೋ ಹಾಗೆ ಹಸು, ಹುಲ್ಲೆ, ಕುದುರೆಗಳು ಕೂಡ ಉಸಿರಾಡ್ತವೆ. ಸೊ ಆ ಉಸಿರು ಒಳಗೆ ಹೋಗುತ್ತೆ, ಹೊರಗೆ ಬರುತ್ತೆ. ಪ್ರತಿಯೊಂದು ಜೀವಿಯಿಂದಲೂ ಪ್ರತಿ ಹುಲಿಯ ಉಸಿರು ಒಳಗೆ ಹೋಯಿತು, ಹೊರಗೆ ಬಂತು, ಆ ಉಸಿರು ಸಮಷ್ಟಿಯಲ್ಲಿ ಸೇರಿಕೊಳ್ತು. ವ್ಯಷ್ಟಿ ಅಂದರೆ ನಾನು ಒಬ್ಬ, ನಾನು ಉಸಿರಾಡುವಂಥದ್ದು ಸಮಷ್ಟಿ ದೊಡ್ಡದರಲ್ಲಿ ಸೇರಿಕೊಳ್ತು. ಹುಲಿಯ ಉಸಿರು, ಹಯದ ಉಸಿರು ಎರಡೂ ಕೂಡ ವ್ಯಷ್ಟಿಯಿಂದ ಸಮಷ್ಟಿಗೆ ಒಂದಾಯಿತು. ಅದೇ ರೀತಿಯಲ್ಲಿ ಈ ಎರಡೇ ಅಲ್ಲದೆ ಹುಳು, ಹಾವು, ಇಲಿಯ ಸುಯಿಲು ಅಂತ ಹೇಳ್ತಾರೆ. ಹುಳುವನ್ನು ಇಲಿ ತಿನ್ಬೋದು, ಇಲಿಯನ್ನು ಹಾವು ತಿನ್ನುತ್ತೆ. ಅವುಗಳ ಓಡಾಟ, ಅವುಗಳ ಚರ್ಯೆ, ಅವುಗಳು ಮಾಡುವಂಥ ಗಲಾಟೆಗಳು ಅವೆಲ್ಲವೂ ಕೂಡ ಉಸಿರಾಟದ ರೂಪದಲ್ಲೇ ಬರುತ್ತೆ. ಹಾಗೆಯೇ ಹಕ್ಕಿಗಳು, ಹಕ್ಕಿ ಹದ್ದುಗಳ ಉಯಿಲು, ಅವುಗಳ ಒಂದು ಸೌಂಡ್ ಏನು ಬರ್ತಾ ಇದೆಯೋ ಅವು ಎಲ್ಲವೂ ಕೂಡ ಬರ್ತಾ ಇರುವಂಥದ್ದು. ನಾವು ಯಾವುದೇ ಶಬ್ದ ಹೊರಗೆ ಬರಬೇಕಾದ್ರೆ ಅದು ನಮ್ಮ ಗಾಳಿ ನಮ್ಮ ಶರೀರದ ಒಳಗೆ ಹೋಗಿ ಅದು ನಮ್ಮ ಧ್ವನಿ ಪೆಟ್ಟಿಗೆಯ ಮೂಲಕ ಧ್ವನಿಯಾಗಿ ಮಾರ್ಪಟ್ಟು ಹೊರಗಡೆ ಬರ್ತವೆ. ಸೊ ಹಾಗೆ ಉಸಿರು ಒಳಗಡೆಗೆ ಹೋಗಿ ಹೊರಗೆ ಬರ್ತಾ ಇದೆ ಅಥವಾ ಮಾತು ನಾನು ಆಡ್ತಾ ಇದ್ದೀನಿ ಅಂತಂದರೆ ಗಾಳಿ ನನ್ನ ಒಳಗೆ ಹೋಗುತ್ತೆ, ಹೊರಗೆ ಬರುತ್ತೆ. ಸೊ ನಾನಾ ರೀತಿಯ ಜೀವಿಗಳ ಉದಾಹರಣೆಯೆಲ್ಲ ಇಲ್ಲಿ ಕೊಟ್ಟು ಮಾಂಸಾಹಾರಿ ಪ್ರಾಣಿಗಳು, ಅವಕ್ಕೆ ಆಹಾರವಾಗುವಂತಹ ಶಾಖಾಹಾರಿ ಪ್ರಾಣಿಗಳು ಎರಡೂ ನಾವು ಅಂದ್ಕೊಳ್ತೀವಿ ಅದಕ್ಕೆ ಇದು ಅದಕ್ಕೆ ವಿರುದ್ಧ, ಅದು ಇದಕ್ಕೆ ವಿರುದ್ಧ ಅಂತ. ಆದರೆ ಅವೆರಡೂ ಕೂಡ ಉಸಿರಾಡ್ತಾ ಇರೋವಂಥ ಗಾಳಿ ಒಂದೇ. ಹಾಗೆ ಹಾವು, ಹುಳುಗಳು, ಇಲಿಗಳು, ಹಕ್ಕಿಗಳು ಅವೆಲ್ಲವೂ ಕೂಡ ಸದ್ದು ಮಾಡ್ತಾ ಓಡಾಡ್ತಾ ಇವೆ ಅಂತಂದರೆ ಅವು ಉಸಿರಾಡ್ತಾ ಇವೆ. ಅವು ಕೂಡ ಆ ಉಸಿರನ್ನು ತಮ್ಮ ಒಳಗಡೆಗೆ ತಗೊಂಡು ಹೊರಗಡೆಗೆ ಹಾಕ್ತಾ ಇವೆ. ಸೊ ನಾವು ಸಮಷ್ಟಿಯ ವಾಯುವನ್ನು ನೋಡಿದಾಗ ವ್ಯಷ್ಟಿಗಳ ಉಸಿರು ಅದರಲ್ಲಿ ಸೇರ್ತಾ ಬರ್ತಾ ಇವೆ. ಸೊ ಎಲ್ಲ ಉಸಿರಾಡ್ತಾ ಇರುವಂಥ ಜೀವಿಗಳ ಹೊರ ಉಸಿರು ಎಕ್ಸ್ಪಿರೇಷನ್ ಎಕ್ಸ್ಪೈರ್ಡ್ ಏರ್ ಇನ್ನೊಬ್ಬ ಜೀವಿಯ ಇನ್ಸ್ಪೈರ್ಡ್ ಏರ್ ಆಗ್ತಾ ಇದೆ. ನಾನು ಉಸಿರು ಒಳಗಡೆ ತಗೋತಾ ಇದ್ದೀನಿ ಅಂತಂದರೆ ಆ ಉಸಿರಿನಲ್ಲಿ ಗಾಳಿ ಇದೆ, ಆ ಗಾಳಿ ಬೇರೆ ಎಷ್ಟೋ ಪ್ರಾಣಿಗಳು ಹೊರ ಹಾಕಿದಂತಹ ಗಾಳಿ, ಅದನ್ನು ನಾನು ತಗೊಳ್ತಾ ಇದ್ದೀನಿ. ಸೊ ಸಮಷ್ಟಿ ವಾಯುವು ನನ್ನ ಜೀವದ ಒಳಗೆ ವ್ಯಷ್ಟಿಯ ಒಳಗಡೆ ಬರ್ತಾ ಇದ್ದು ಅದು ಹೊರಗಡೆಗೂ ಹೋಗ್ತಾ ಇದೆ, ಮತ್ತೆ ಅದು ಸಮಷ್ಟಿಯಲ್ಲಿ ಒಂದಾಗ್ತಾ ಇದೆ. ಆ ಗಾಳಿಗೆ ಇದು ಮಾಂಸಾಹಾರಿ ಪ್ರಾಣಿ, ಇದು ಶಾಖಾಹಾರಿ ಪ್ರಾಣಿ ಅನ್ನುವಂಥ ವ್ಯತ್ಯಾಸ ಇಲ್ಲ, ಎರಡೂ ಬೇರ್ಕೊಂಡೇ ಬರ್ತಾ ಇದೆ. ಮಾಂಸಾಹಾರಿ ಪ್ರಾಣಿಯ ಉಚ್ಛ್ವಾಸ ಅಂದರೆ ಅದು ಹೊರಗಡೆ ಹಾಕಿದಂಥ ಗಾಳಿಯನ್ನು ಹಸು ಒಳಗಡೆ ತಗೊಂಡಾಗ ಹಸುವಿಗೆ ಏನೋ ಕಾಯಿಲೆ ಬಂದ್ಬಿಡ್ತಾ ಅಂದರೆ ಇಲ್ಲ, ಏನು ಬರ್ತಾ ಇಲ್ಲ, ಯಾಕೆ ಗಾಳಿ ಎಲ್ಲದಕ್ಕೂ ಒಂದೇ. ಸೊ ಉಚ್ಛ್ವಾಸ ನಿಶ್ವಾಸಗಳಲ್ಲಿ ಯಾರಿಗೂ ತೊಂದರೆಯಾಗದಂತೆ ಗಾಳಿ ಎಲ್ಲ ಜೀವಗಳನ್ನು ಪೋಷಣೆ ಮಾಡ್ತಾ ಇದೆ. ಸೊ ಹಾಗೆ ನಮ್ಮ ಉಸಿರಿನಲ್ಲೂ

0: ಕೂಡ ಕಲಬೆರಿಕೆ ಈ ಜಗದ ಉಸಿರು. ಸೊ ನಾನು ನನ್ನದೇ ಏನೋ ದೊಡ್ಡದು ಅಂತ ಅನ್ಕೊಳಕ್ ಸಾಧ್ಯ ಇಲ್ಲ, ಇದು ನಾನು ಮಾತ್ರ ಅಂತ ಅನ್ಕೊಳಕ್ ಸಾಧ್ಯ ಇಲ್ಲ, ಮತ್ತೆ ಮನುಷ್ಯ ಮಾತ್ರ ಅಂತ ಕೂಡ ಅನ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ದಿನ ದುರದೃಷ್ಟವಶಾತ್ ಏನಾಗ್ತಾ ಇದೆ, ಆ ರೀತಿಯ ಒಂದು ನಾವೇನು ಮಾನವ ಕೇಂದ್ರಿತವಾದಂತಹ ಅಭಿವೃದ್ಧಿ ಅಂತ ನಾವೇನು ನೋಡ್ತೀವಿ, ಅದರ ಒಂದು ಪರಾಕಾಷ್ಠೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಈ ರೀತಿಯ ಉಸಿರು ಜೀವವನ್ನು ಕೊಡುವಂಥ ವಾಯುವನ್ನೇ ಹಾಳು ಮಾಡೋ ರೀತಿಯಲ್ಲಿ ಆಗ್ತಾ ಇದೆ. ನಾವಾಗಲೇ ನೋಡಿದಂತೆ ಸಿಂಹವೋ ಹುಲಿಯೋ ಉಸಿರನ್ನು ಒಳಗೆ ತಗೊಂಡು ಉಸಿರನ್ನು ಹೊರಗಡೆಗೆ ಹಾಕ್ತು, ಅಥವಾ ಅದು ಯಾವುದೋ ಒಂದು ಪ್ರಾಣಿಯನ್ನು ಬೇಟೆಯಾಡಿ ತನ್ನ ಆಹಾರವನ್ನು ಸೇವಿಸ್ತು ಅಂತಂದರೆ ಅದರಿಂದಾಗಿ ಗಾಳಿಗೇನು ಮಾಲಿನ್ಯ ಬರ್ತಾ ಇಲ್ಲ, ತೊಂದರೆ ಬರ್ತಾ ಇಲ್ಲ. ಯಾಕೆ? ಅದು ಪ್ರಕೃತಿಯ ಜೊತೆ ಒಂದಾಗಿದೆ. ವ್ಯಷ್ಟಿ ಅಂದರೆ ಇಂಡಿವಿಜುವಲ್, ಸಮಷ್ಟಿಯ ಜೊತೆ ಒಂದಾಗಿದೆ. ಮಾನವ ದುರದೃಷ್ಟವಶಾತ್ ಆ ಒಂದು ಪರಿಕಲ್ಪನೆಯಿಂದ ಕಾಲಕ್ರಮೇಣ ದೂರವಾಗ್ತಾ ತನ್ನದೇ ಬಹಳ ಮುಖ್ಯ ಅನ್ನುವಂಥ ಒಂದು ಸ್ವಾರ್ಥ ಕೇಂದ್ರಿತವಾದಂಥ ಚಟುವಟಿಕೆಗಳನ್ನು ಮಾಡ್ತಾ ಇರೋದ್ರಿಂದ ಈ ವಾಯು ಅನ್ನೋದೇ ಒಂದು ಮಲಿನವಾಗುವಂಥ ಪರಿಸ್ಥಿತಿಗೆ ಬಂದಿದೆ. ಸೊ ಹಾಗಾಗಿ ಉಸಿರಾಟ ಮಾನವನ ಕಾರಣದಿಂದ ವಿಷವಾಗುವಂಥ ಪರಿಸ್ಥಿತಿಗೆ ಬಂದಿದೆ. ಸೊ ಇದು ಯಾಕೆ ಹಂಗಾಗ್ತಾ ಇದೆ ಅಂತ ನಾವು ಪರಿಕಲ್ಪನೆ ಮಾಡ್ಕೊಳ್ಳೋಕೆ ಆಲೋಚನೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಎಗೇನ್ ಅದನ್ನು ನಾವು ನಮ್ಮ ಸ್ವಾರ್ಥಪರತೆಗೆ ನಾವು ಅದನ್ನು ಸೇರಿಸ್ಕೊಳ್ಬೇಕಾಗತ್ತೆ, ಮತ್ತು ನಮ್ಮ ಸೀಮಿತ ದೃಷ್ಟಿಕೋನಕ್ಕೆ ಅದು ಅನ್ವಯ ಮಾಡ್ಕೊಳ್ಬೇಕಾಗತ್ತೆ. ಯಾವತ್ತಿಗೆ ನಾವು ಇಡೀ ವಿಶ್ವದಲ್ಲಿ ಇರುವಂತಹ ಚೈತನ್ಯ ಒಂದೇ, ಆ ಚೈತನ್ಯದ ಭಾಗವಾಗಿ ನಾವಿದ್ದೀವಿ ಅಂತ ಅಂದ್ಕೊಳ್ತೀವೋ, ಯಾವಾಗ ನಾವು ಬದುಕಿರುವಂತಹ ಒಂದು ಶಕ್ತಿ, ನಮ್ಮನ್ನು ಬದುಕಿಸ್ತಾ ಇರುವಂತಹ ಶಕ್ತಿ ಏನಿದೆಯೋ ಅದು ನಮ್ಮದು ಮಾತ್ರವಲ್ಲ, ಎಲ್ಲಕ್ಕೂ ಅದು ಅನ್ವಯವಾಗುತ್ತೆ ಅನ್ನುವಂಥ ಒಂದು ಕೊಟ್ಟು ತಗೊಳ್ಳುವಂಥ ಭಾವದಲ್ಲಿ ನಾವು ಇರ್ತೀವೋ, ಆಗ ನಾವು ಹೆಚ್ಚು ಜವಾಬ್ದಾರಿಯುತವಾಗಿ ನಮ್ಮನ್ನು ನಾವು ನಡೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗೆ ಈ ಕಲಬೆರಕೆ ಆಗಿರುವಂತಹ ಜಗದ ಉಸಿರನ್ನು ನಾವು ಕೂಡ ಸೇವಿಸ್ತಾ ಇದ್ದೀವಿ, ಅದರಲ್ಲಿ ನಾವು ಒಂದು ಭಾಗ ಅನ್ನುವಂಥ ಗೌರವಯುತವಾದಂಥ ಭಾವನೆ ನಾವು ಇಟ್ಕೊಳ್ಬೇಕು ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾದಂಥದ್ದು.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 117 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಕ್ಷುದ್ರ ಶಕ್ತಿಗಳನ್ನು ನಾಶ ಮಾಡುವ ರುದ್ರಾಂಶ ಸಂಭೂತ ಹನುಮಂತ ಎಂಬುದರ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಕ್ಷುದ್ರ ಶಕ್ತಿಗಳನ್ನು ನಾಶ ಮಾಡುವ ರುದ್ರಾಂಶ ಸಂಭೂತ ಹನುಮಂತ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಪುರಾಣದ ಪುಟಗಳಲ್ಲಿ ಹನುಮಂತನ ಹೆಸರು ಕೇವಲ ಭಕ್ತಿಗೆ ಮಾತ್ರ ಸೀಮಿತವಾಗಿಲ್ಲ. ಆತನ ಅಜ್ಞಾನ, ಭಯ ಮತ್ತು ಋಣಾತ್ಮಕ ಶಕ್ತಿಗಳನ್ನು ಬೇರು ಸಹಿತ ಕಿತ್ತುಹಾಕುವ ರುದ್ರನ ಪ್ರತೀಕ. ಶಿವಪುರಾಣದ ಶಾತರುದ್ರ ಸಂಹಿತೆಯ ಪ್ರಕಾರ

ಭಗವಂತ ಸಾಕ್ಷಾತ್ ಪರಮಶಿವನ 11ನೇ ರುದ್ರಾವತಾರ. ರುದ್ರ ಎಂದರೆ ದುಷ್ಟರನ್ನು ಸಂಹರಿಸುವ ಉಗ್ರಶಕ್ತಿ. ಕತ್ತಲು ಆವರಿಸಿದಾಗ ಬೆಳಕಾಗಿ ಕರಾಳತೆ ಮುತ್ತಿಕೊಂಡಾಗ ರಕ್ಷಕನಾಗಿ ನಿಲ್ಲುವ ಹನುಮಂತನ ಅತ್ಯಂತ ಪ್ರಭಾವಶಾಲಿ ಕತೆ ತೆರೆದುಕೊಳ್ಳುವುದು ರಾಮಾಯಣದ ಯುದ್ಧದ ಕೊನೆಯ ಘಟ್ಟದಲ್ಲಿ. ಲಂಕೆಯ ಯುದ್ಧಭೂಮಿಯಲ್ಲಿ ರಾವಣನಿಗೆ ಸೋಲಿನ ಸುಳಿವು ಸಿಕ್ಕಿಯಾಗಿತ್ತು. ತನ್ನೆಲ್ಲ ಶಕ್ತಿ ಕುಂದಿದಾಗ ಆತ ಕತ್ತಲ ಲೋಕದ ಮೊರೆ ಹೋಗುತ್ತಾನೆ. ಪಾತಾಳ ಲೋಕದ ಅಧಿಪತಿ ಮಾಟಮಂತ್ರ ಹಾಗೂ ಕ್ಷುದ್ರ ಶಕ್ತಿಗಳ ಒಡೆಯನಾದ ತನ್ನ ಸಹೋದರ ಅಹಿ ರಾವಣನನ್ನು ರಾವಣ ಸಂಪರ್ಕಿಸುತ್ತಾನೆ. ಅಹಿ ರಾವಣನು ಎಂಥವನೆಂದರೆ ಕಣ್ಣಿಗೆ ಕಾಣದ ಮಾಯವಿದ್ಯೆಯಿಂದ ಎದುರಾಳಿಯನ್ನು ಬುಡ ಮೇಲೆ ಮಾಡುವ ಋಣಾತ್ಮಕ ಶಕ್ತಿಯ ಅಧಿಪತಿ. ಆತ ತನ್ನ ಕಪಟ ವಿದ್ಯೆಯಿಂದ ರಾತ್ರಿ ವೇಳೆ ಸುಗ್ರೀವನ ಕೋಟೆಯೊಳಗೆ ನುಸುಳಿ ಗಾಢನಿದ್ರೆಯಲ್ಲಿದ್ದ ಶ್ರೀ ರಾಮ ಲಕ್ಷ್ಮಣರನ್ನು ಅಪಹರಿಸಿ ಪಾತಾಳಕ್ಕೆ ಕೊಂಡೊಯ್ಯುತ್ತಾನೆ. ಬೆಳಗಾಗುವಷ್ಟರಲ್ಲಿ ಇಬ್ಬರನ್ನು ಕಾಳಿಗೆ ಬಲಿಕೊಡುವ ಸಂಚು ಆತನದಾಗಿತ್ತು. ತನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುವ ಸ್ವಾಮಿಯೇ ಅಪಾಯದಲ್ಲಿರುವಾಗ ವಾಯುಪುತ್ರ ಸುಮ್ಮನಿದ್ದಾನೆಯೇ? ರಾಮ ಲಕ್ಷ್ಮಣರನ್ನು ಹುಡುಕಿಕೊಂಡು ಹನುಮಂತನು ಪಾತಾಳ ಲೋಕವನ್ನು ಪ್ರವೇಶಿಸುತ್ತಾನೆ. ಅಲ್ಲಿ ಆತನಿಗೆ ಅಹಿ ರಾವಣನ ಕರಾಳ ಮಾಯಶಕ್ತಿಯ ಅರಿವಾಗುತ್ತದೆ. ಆ ರಾಕ್ಷಸನನ್ನು ಕೊಲ್ಲುವುದು ಸಾಮಾನ್ಯದ ಮಾತಾಗಿರಲಿಲ್ಲ. ಏಕೆಂದರೆ ಅಹಿ ರಾವಣನ ಪ್ರಾಣ ಆತನ ದೇಹದಲ್ಲಿರಲಿಲ್ಲ. ಆತನ ಪ್ರಾಣವನ್ನು 5 ಬೇರೆ ಬೇರೆ ದಿಕ್ಕುಗಳಲ್ಲಿ ಉರಿಯುತ್ತಿದ್ದ 5 ಮಾಯಿಕ ದೀಪಗಳಲ್ಲಿ ಬಚ್ಚಿಡಲಾಗಿತ್ತು. ಆ 5 ದೀಪಗಳನ್ನು ಒಂದೇ ಬಾರಿಗೆ ಏಕಕಾಲದಲ್ಲಿ ಒಂದೇ ವ್ಯಕ್ತಿ ಒಂದೇ ಉಸಿರಿನಿಂದ ಆರಿಸಿದರೆ ಮಾತ್ರ ಆ ಮಾಂತ್ರಿಕನ ಅಂತ್ಯ ಸಾಧ್ಯವಿತ್ತು. ಇದು ಋಣಾತ್ಮಕ ಶಕ್ತಿಯು ಒಡ್ಡುವ ಅತಿದೊಡ್ಡ ಸವಾಲು. ಒಬ್ಬನೇ ವ್ಯಕ್ತಿ 5 ದಿಕ್ಕುಗಳ ದೀಪಗಳನ್ನು ಒಮ್ಮೆಲೆ ಆರಿಸುವುದು ಹೇಗೆ? ಆಗ ಹನುಮಂತನೊಳಗಿನ ಶಿವನ ರುದ್ರ ಶಕ್ತಿ ಜಾಗೃತವಾಯಿತು. ಆತ ತನ್ನ ಸಾಮಾನ್ಯ ರೂಪವನ್ನು ಬಿಟ್ಟು ಅಖಿಲಾಂಡಕೋಟಿ ಬ್ರಹ್ಮಾಂಡವೇ ಬೆರಗಾಗುವಂತಹ ದಿವ್ಯ, ಭಯಂಕರ ಹಾಗೂ ಅದ್ಭುತವಾದ ಪಂಚಮುಖಿ ವಿಶ್ವರೂಪವನ್ನು ತಾಳಿದನು. ಪೂರ್ವಕ್ಕೆ ತನ್ನ ಮೂಲ ವಾನರಮುಖ, ದಕ್ಷಿಣಕ್ಕೆ ಉಗ್ರ ನರಸಿಂಹಮುಖ, ಪಶ್ಚಿಮಕ್ಕೆ ಗರುಡಮುಖ, ಉತ್ತರಕ್ಕೆ ವರಹಮುಖ ಹಾಗೂ ಮೇಲ್ಮುಖವಾಗಿ ಹಯಗ್ರೀವಮುಖ. ಈ 5 ದೈವಿಕ ಶಕ್ತಿಗಳು ಒಂದೇ ದೇಹದಲ್ಲಿ ಮೈದಳೆದು ನಿಂತಾಗ ಪಾತಾಳ ಲೋಕವೇ ಕಂಪಿಸಿತು. ಪಂಚಮುಖಿ ಹನುಮ ತನ್ನ ಅದ್ಭುತ ಶಕ್ತಿಯಿಂದ 5 ದಿಕ್ಕುಗಳಲ್ಲಿದ್ದ ದೀಪಗಳನ್ನು ನಂದಿಸಿದನು. ದೀಪಗಳು ಆರಿದ ಮರುಕ್ಷಣವೇ ಅಹಿ ರಾವಣನ ಕರಾಳ ಸಾಮ್ರಾಜ್ಯ ಉರುಳಿ ಬಿದ್ದಿತು. ಕ್ಷುದ್ರ ಶಕ್ತಿ, ಅಹಂಕಾರ ಹಾಗೂ ಮಾಟ ಮಂತ್ರಗಳ ಪ್ರತೀಕವಾಗಿದ್ದ ರಾಕ್ಷಸನು ಭಸ್ಮವಾದನು. ಶ್ರೀರಾಮ ಲಕ್ಷ್ಮಣರು ಬಂಧಮುಕ್ತರಾದರು. ಪುರಾಣಗಳ ಈ ರಾಕ್ಷಸರು ಬೇರ್ಯಾರೂ ಅಲ್ಲ, ನಮ್ಮೊಳಗಿನ ಹಾಗೂ ನಮ್ಮ ಸುತ್ತಲಿನ ಋಣಾತ್ಮಕ ಶಕ್ತಿಗಳೇ ಈ ಅಸುರರು. ನಮ್ಮೊಳಗಿನ ಭಯ, ನಿರಾಶೆ, ಕೀಳರಿಮೆ ಹಾಗೂ ದ್ವೇಷಗಳೇ ಅಹಿ ರಾವಣನ ದೀಪಗಳು. ವಾಯುದೇವನ ಪುತ್ರನಾದ ಹನುಮಂತನು ಪ್ರಾಣಶಕ್ತಿಯ ದ್ಯೋತಕ. ಎಲ್ಲಿ ದೃಢವಾದ ಪ್ರಾಣಶಕ್ತಿ, ದೈಹಿಕ ಶಿಸ್ತು ಮತ್ತು ಸಕಾರಾತ್ಮಕ ಚಿಂತನೆ ಇರುತ್ತದೆಯೋ ಅಲ್ಲಿ ಎಂಥದೇ ಋಣಾತ್ಮಕ ಶಕ್ತಿಗೂ ಉಳಿಗಾಲವಿಲ್ಲ. ಗಾಢವಾದ ಕತ್ತಲೆಯನ್ನು ಓಡಿಸಲು ಕೇವಲ ಒಂದು ಸಣ್ಣ ಜ್ಯೋತಿ ಸಾಕು. ಅದೇ ರೀತಿ ನಮ್ಮ ಬದುಕನ್ನು ಆವರಿಸುವ ನಕಾರಾತ್ಮಕ ಚಿಂತನೆಗಳು, ಆತಂಕ ಮತ್ತು ದೋಷಗಳನ್ನು ಬೇರು ಸಹಿತ ಕೀಳಲು ಪಂಚಮುಖಿ ಹನುಮಂತನಂತಹ ಅಗಾಧವಾದ ಸಕಾರಾತ್ಮಕ ಶಕ್ತಿಯೊಂದೇ ಅಸ್ತ್ರ. ಅದಕ್ಕೆ ಆತನ ಹೆಸರು ಕೇಳಿದರೇನೆ ದುಷ್ಟ ಶಕ್ತಿಗಳು ನಡುಗುತ್ತವೆ ಎಂಬ ನಂಬಿಕೆ ಇಂದಿಗೂ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದೆ. ಪ್ರಿಯ ಕೇಳುಗರೇ, ಕೇಳದಲ್ಲಷ್ಟೊತ್ತು ಕ್ಷುದ್ರ ಶಕ್ತಿಗಳನ್ನು ನಾಶ ಮಾಡುವ ರುದ್ರಾಂಶ ಸಂಭೂತ ಹನುಮಂತ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ನಾಶ ಮಾಡುವ ರುದ್ರಾಂಶ ಸಂಭೂತ ಹನುಮಂತ ಎಂಬುದರ ಕುರಿತು ಶ್ರೀ ಪ್ರಕಾಶ್ ರವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 25/8/2026 ಮಂಗಳವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ MR ಸೀತಾರಾಮ್ ರವರು,

ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗರ್ ಅವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀರ್ ಅವರು ದಂತ ಚಿಕಿತ್ಸಾ ತಜ್ಞರು, ಅಯ್ಯನರಾಜರವರು ಫಿಸಿಯೋಥೆರಪಿಸ್ಟ್, ರಾಜಕೀಯ ಎಸ್ ರವರು ವಾಕ್ಭಾಷಾ ಶ್ರವಣ ತಜ್ಞರು. ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 48 ರೂಪಾಯಿ, ಪೆನ್ಸಿಲ್ ಬೀನ್ಸ್.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಕರ್ತವ್ಯ ನಿರತ ರಾಷ್ಟ್ರಗಳಲ್ಲಿ ಭಾರತದ ಜಾಗತಿಕ ಬಾಂಧವ್ಯ ಬಲಪಡಿಸಲು ಯುವ ರಾಜತಾಂತ್ರಿಕ ಅಧಿಕಾರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಅಕ್ರಮ ಒಳನುಸುಳುವಿಕೆ ಕುರಿತು ಶೂನ್ಯ ಸಹಿಷ್ಣುತೆಗೆ ಕೇಂದ್ರ ಸಚಿವ ಅಮಿತ್ ಶಾ ಸೂಚನೆ. ರಾಷ್ಟೀಯ ಭದ್ರತೆಗಾಗಿ ಕಟ್ಟುನಿಟ್ಟಿನ ಕ್ರಮಕ್ಕೆ ನಿರ್ದೇಶನ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೆನಡಾ ಅಮೆರಿಕ ಪ್ರವಾಸ, ದ್ವಿಪಕ್ಷೀಯ ಆರ್ಥಿಕ ಪಾಲುದಾರಿಕೆಯ ಬಲವರ್ಧನೆಗೆ ಒತ್ತು. ಗಡಿ ಬಿಕ್ಕಟ್ಟು ಶಮನಕ್ಕಾಗಿ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವೆಲ್ಗೆ ದೋವೆಲ್ ಚೀನಾಗೆ ಭೇಟಿ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್, ಸರಣಿ ಗೆಲುವಿನ ವಿಶ್ವಾಸದಲ್ಲಿ ಭಾರತ. ವಾರ್ತೆಗಳ ವಿವರ: ಭಾರತೀಯ ವಿದೇಶಾಂಗ ಸೇವೆಯ ಯುವ ಅಧಿಕಾರಿಗಳು ತಾವು ಕಾರ್ಯನಿರ್ವಹಿಸುವ ದೇಶಗಳಲ್ಲಿ ಸ್ಥಳೀಯ ಸಮುದಾಯಗಳೊಂದಿಗೆ ಹೆಚ್ಚಿನ ಸಂಪರ್ಕ ಬೆಳೆಸಿಕೊಂಡು ಭಾರತದ ಜಾಗತಿಕ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ನಿನ್ನೆ ಸೇವಾತೀರ್ಥದಲ್ಲಿ 2025ನೇ ಬ್ಯಾಚ್ನ 50 ಐಎಫ್ಎಸ್ ತರಬೇತಿ ನಿರತ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿದ ಪ್ರಧಾನಿ, ಸಾಂಪ್ರದಾಯಿಕ ರಾಜತಾಂತ್ರಿಕ ವಲಯಗಳನ್ನು ಮೀರಿ ಜನರೊಂದಿಗೆ ಸಂಪರ್ಕ ಬೆಳೆಸಿಕೊಳ್ಳುವಂತೆ ಸಲಹೆ ನೀಡಿದರು. ಭಾರತದ ನಾಗರಿಕತೆಯ ಶಕ್ತಿಯನ್ನು ತಂತ್ರಜ್ಞಾನ, ನಾವೀನ್ಯತೆ ಮತ್ತು ಪರಿಣಾಮಕಾರಿ ಸಂವಹನದೊಂದಿಗೆ ಸಂಯೋಜಿಸಿ ಆರ್ಥಿಕ ಹಾಗೂ ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿ ಭಾರತದ ಜಾಗತಿಕ ಸಂಪರ್ಕವನ್ನು ವಿಸ್ತರಿಸುವಂತೆ ಅವರು ಕರೆ ನೀಡಿದ್ದಾರೆ. ಅಕ್ರಮ ಒಳನುಸುಳುವಿಕೆ ತಡೆಗೆ ಶೂನ್ಯ ಸಹಿಷ್ಣುತೆಯೊಂದಿಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಲ್ಲಾ ಭದ್ರತಾ ಸಂಸ್ಥೆಗಳಿಗೆ ಸೂಚಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ 9ನೇ ರಾಷ್ಟೀಯ ಭದ್ರತಾ ಕಾರ್ಯತಂತ್ರಗಳ ಸಮಾವೇಶ 2026ನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ದೇಶದ ಭದ್ರತಾ ಸವಾಲುಗಳನ್ನು ಎದುರಿಸಲು ಬಹು ಸಂಸ್ಥೆ ಕೇಂದ್ರದ ವೇದಿಕೆಗಳಲ್ಲಿ ಲಭ್ಯವಿರುವ ಮಾಹಿತಿಯನ್ನು ಕೃತಕ ಬುದ್ಧಿಮತ್ತೆ ಆಧಾರಿತ ವಿಶ್ಲೇಷಣೆಗೆ ಒಳಪಡಿಸಿ ಕಾರ್ಯನಿರ್ವಹಣಾ ವಿಧಾನಗಳನ್ನು ರೂಪಿಸುವಂತೆ ತಿಳಿಸಿದ್ದಾರೆ. ಭಯೋತ್ಪಾದನೆ ಮತ್ತು ಮೂಲಭೂತವಾದವನ್ನು ತಡೆಗಟ್ಟಲು ಗೃಹ ಸಚಿವಾಲಯದ ಪ್ರಹಾರ್ ಯೋಜನೆಯ ಪರಿಣಾಮಕಾರಿ ಅನುಷ್ಠಾನ, ತಲೆಮರೆಸಿಕೊಂಡಿರುವ ಅಪರಾಧಿಗಳನ್ನು ಮರಳಿ ತಂದು ನ್ಯಾಯಾಂಗ ಪ್ರಕ್ರಿಯೆಯನ್ನು ವೇಗಗೊಳಿಸುವುದು ಹಾಗೂ ಯುಎಪಿಬಿಎ ಪ್ರಕರಣಗಳ ಸಮಗ್ರ ತನಿಖೆಗೆ ಒತ್ತು ನೀಡಿದರು. 2 ದಿನಗಳ ಕಾಲ ಹೈಬ್ರಿಡ್ ಮಾದರಿಯಲ್ಲಿ ನಡೆಯುತ್ತಿರುವ ಈ ಸಮಾವೇಶದಲ್ಲಿ ಸೈಬರ್ ಅಪರಾಧ ತಡೆ, ಮಾದಕ ದ್ರವ್ಯ ನಿಯಂತ್ರಣ, ಅಕ್ರಮ ವಲಸಿಗರ ಪತ್ತೆ ಹಾಗೂ ಕಾರ್ಯಾಚರಣೆಗಳ ಕುರಿತು ಚರ್ಚೆಗಳು ನಡೆದಿವೆ.

2021 ಪ್ರತಿ ವರ್ಷ ಆಯೋಜನೆಯಾಗುತ್ತಿರುವ ಈ ಸಮಾವೇಶದಲ್ಲಿ ದೇಶಾದ್ಯಂತದ 850 ಹೆಚ್ಚು ಉನ್ನತ ಭದ್ರತಾ ಅಧಿಕಾರಿಗಳು, ರಾಜ್ಯಗಳ ಪೊಲೀಸ್ ಮಹಾನಿರ್ದೇಶಕರು ಹಾಗೂ ವಿಷಯ ತಜ್ಞರು ಭಾಗವಹಿಸಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೆನಡಾ ಮತ್ತು ಅಮೆರಿಕಗೆ ಅಧಿಕೃತ ಪ್ರವಾಸವನ್ನು ಕೈಗೊಂಡಿದ್ದಾರೆ. ದ್ವಿಪಕ್ಷೀಯ ಆರ್ಥಿಕ ಹಾಗೂ ಹಣಕಾಸು ಪಾಲುದಾರಿಕೆಯನ್ನು ಬಲಪಡಿಸುವುದು, ಹೂಡಿಕೆ ಸಂಬಂಧಗಳನ್ನು ವಿಸ್ತರಿಸುವುದು ಮತ್ತು ಜಾಗತಿಕ ಆರ್ಥಿಕ ಆದ್ಯತೆಗಳಲ್ಲಿ ಪರಸ್ಪರ ಸಹಯೋಗವನ್ನು ಹೆಚ್ಚಿಸುವುದು ಈ ಪ್ರವಾಸದ ಮುಖ್ಯ ಉದ್ದೇಶವಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ತಮ್ಮ ಈ ಭೇಟಿಯ ವೇಳೆ ಸಚಿವರು ಟೊರೊಂಟೋದಲ್ಲಿ ಕೆನಡಾದ ಹಣಕಾಸು ಸಚಿವ ಫ್ರಾಂಕೋಯಿಸ್ ಫಿಲಿಪ್ ಶಾಂಪೇನ್ ಅವರೊಂದಿಗೆ ಚೊಚ್ಚಲ ಆರ್ಥಿಕ ಮತ್ತು ಹಣಕಾಸು ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ. ಈ ಸಭೆಯು ಉಭಯ ದೇಶಗಳ ನಡುವಿನ ಹಣಕಾಸು ವಲಯದ ಸಹಕಾರ, ದ್ವಿಪಕ್ಷೀಯ ಹೂಡಿಕೆ ಅವಕಾಶಗಳು ಹಾಗೂ ಅಂತಾರಾಷ್ಟೀಯ ಆರ್ಥಿಕ ವಿಚಾರಗಳ ಕುರಿತು ಒಳನೋಟಗಳನ್ನು ವಿನಿಮಯ ಮಾಡಿಕೊಳ್ಳಲು ಪ್ರಮುಖ ವೇದಿಕೆಯಾಗಲಿದೆ. ಭಾರತ ಮತ್ತು ಚೀನಾ ನಡುವಿನ ಗಡಿ ವಿವಾದಕ್ಕೆ ಸಂಬಂಧಿಸಿದಂತೆ ನಡೆಯಲಿರುವ 25ನೇ ಸುತ್ತಿನ ವಿಶೇಷ ಪ್ರತಿನಿಧಿಗಳ ಮಾತುಕತೆಯಲ್ಲಿ ಪಾಲ್ಗೊಳ್ಳಲು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಚೀನಾದ ಬೀಜಿಂಗ್ಗೆ ತಲುಪಿದ್ದಾರೆ. 2 ದಿನಗಳ ಅಧಿಕೃತ ಭೇಟಿ ಕೈಗೊಂಡಿರುವ ಅವರು ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಅವರೊಂದಿಗೆ ಇಂದು ಉನ್ನತ ಮಟ್ಟದ ಚರ್ಚೆ ನಡೆಸಲಿದ್ದಾರೆ. ಈ ಮಾತುಕತೆಯ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿರುವ ಚೀನಾ ವಿದೇಶಾಂಗ ಸಚಿವಾಲಯದ ವಕ್ತಾರ ಲಿನ್ ಜಿಯಾನ್, ಎರಡೂ ದೇಶಗಳ ಪ್ರತಿನಿಧಿಗಳು ಗಡಿ ಸಮಸ್ಯೆಯ ಜೊತೆಗೆ ದ್ವಿಪಕ್ಷೀಯ ಬಾಂಧವ್ಯ, ಪ್ರಾದೇಶಿಕ ಭದ್ರತೆ ಹಾಗೂ ಜಾಗತಿಕ ವಿಷಯಗಳ ಕುರಿತು ವಿಸ್ತೃತ ಸಮಾಲೋಚನೆ ನಡೆಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಕೇಂದ್ರ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾಸ್ಕೋದ ಕ್ರೆಮ್ಲಿನ್ನಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಭೇಟಿ ಮಾಡಿ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರ, ಆರ್ಥಿಕ ಸಹಕಾರ, ಇಂಧನ ವಲಯದ ಪಾಲುದಾರಿಕೆ ಹಾಗೂ ಮುಂದಿನ ಉನ್ನತ ಮಟ್ಟದ ಶೃಂಗಸಭೆಗಳ ಕುರಿತು ವಿಸ್ತೃತವಾಗಿ ಚರ್ಚಿಸಲಾಯಿತು. ಸಭೆಯ ವೇಳೆ ಡಾ ಜೈಶಂಕರ್ ಪ್ರಧಾನಿ ನರೇಂದ್ರ ಮೋದಿ ಅವರ ವೈಯಕ್ತಿಕ ಸಂದೇಶವನ್ನು ಅಧ್ಯಕ್ಷ ಪುಟಿನ್ ಅವರಿಗೆ ಹಸ್ತಾಂತರಿಸಿದರು ಹಾಗೂ ಭಾರತೀಯ ವಿನಿಯೋಗದೊಂದಿಗೆ ನಡೆಸಿದ ಅಂತರ್ ಸರ್ಕಾರಿ ಆಯೋಗದ ಸಭೆಯ ಫಲಿತಾಂಶಗಳ ಕುರಿತು ಹರ್ಷ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಭಾರತದ ಕೃಷಿ ವಲಯ ಹಾಗೂ ರೈತರ ಹಿತದೃಷ್ಟಿಯಿಂದ ದೇಶಕ್ಕೆ ಪೂರೈಸಲಾಗುವ ರಸಗೊಬ್ಬರದ ಪ್ರಮಾಣವನ್ನು ಹೆಚ್ಚಿಸಲು ರಷ್ಯಾ ಸಿದ್ದವಿರುವುದಾಗಿ ತಿಳಿಸಿದರು. ಹಾಗೂ ಭಾರತ ಮತ್ತು ರಷ್ಯಾ ನಡುವೆ ಬೆಳೆಯುತ್ತಿರುವ ವ್ಯಾಪಾರ ವಹಿವಾಟಿನ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿದರು. ಭಾರತೀಯ ನಿಯೋಗದಲ್ಲಿ ಭಾರತೀಯ ರಾಯಭಾರಿ ವಿನಯ್ ಕುಮಾರ್ ಸೇರಿದಂತೆ ಹಿರಿಯ ಅಧಿಕಾರಿಗಳಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ, ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಯುಜಿಸಿ ಮತ್ತು ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಎಐಸಿಟಿಇ ಅಧಿಕಾರಿಗಳೊಂದಿಗೆ ನಿನ್ನೆ ವರ್ಚುವಲ್ ಸಭೆ ನಡೆಸಿದರು. ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಬಲಪಡಿಸುವ ಕಾರ್ಯತಂತ್ರಗಳ ಕುರಿತು ಚರ್ಚೆ ನಡೆಸಲಾಯಿತು. ಶಿಕ್ಷಣ ಸಂಸ್ಥೆಗಳಲ್ಲಿ ಕ್ರೀಡೆಗೆ ಉತ್ತೇಜನ, ವಿದ್ಯಾರ್ಥಿಗಳ ಹೆಚ್ಚಿನ ಪಾಲ್ಗೊಳ್ಳುವಿಕೆ ಮತ್ತು ಯುವ ಕ್ರೀಡಾ ಪ್ರತಿಭೆಗಳನ್ನು ಬೆಳೆಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಕೇಂದ್ರ ಶಿಕ್ಷಣ ಸಚಿವರು ನಿನ್ನೆ ನವದೆಹಲಿಯಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿ ಸಿಬಿಎಸ್ಇಗೆ ಸಂಬಂಧಿಸಿದ ವಿಷಯಗಳ ಕುರಿತು ಸಭೆ ನಡೆಸಿದರು. ಸಿಬಿಎಸ್ಇಯ ಶೈಕ್ಷಣಿಕ, ಪರೀಕ್ಷಾ ಮತ್ತು ಆಡಳಿತಾತ್ಮಕ ಪ್ರಕ್ರಿಯೆಗಳನ್ನು ಮತ್ತಷ್ಟು ಬಲಪಡಿಸುವ ಪ್ರಮುಖ ಆದ್ಯತೆಗಳ ಕುರಿತು ಸಭೆಯಲ್ಲಿ ಪರಿಶೀಲನೆ ನಡೆಸಲಾಯಿತು ಎಂದು ಪ್ರಹ್ಲಾದ್ ಜೋಶಿ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಗೋಧಿ ಹಿಟ್ಟು ಹಾಗೂ ಅದಕ್ಕೆ ಸಂಬಂಧಿಸಿದ ಉತ್ಪನ್ನಗಳ ರಫ್ತಿನ ಮೇಲಿದ್ದ ನಿರ್ಬಂಧವನ್ನು ಸರ್ಕಾರ ತೆರವುಗೊಳಿಸಿದೆ. ಇದರಿಂದ ಗೋಧಿ ಹಿಟ್ಟು, ಮೈದಾ, ರವೆ ಸೇರಿದಂತೆ ಗೋಧಿ ಆಧಾರಿತ ಉತ್ಪನ್ನಗಳ ಸಾಗರೋತ್ತರ ರಫ್ತಿಗೆ ಅವಕಾಶ ದೊರೆತಿದೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ರಫ್ತು ನೀತಿಯಲ್ಲಿ ಬದಲಾವಣೆ ಮಾಡಲಾಗಿದೆ ಎಂದು ವಿದೇಶಿ ವ್ಯಾಪಾರ ಮಹಾನಿರ್ದೇಶನಾಲಯ ಡಿಜಿಎಫ್ಟಿ ತಿಳಿಸಿದೆ. ರಾಷ್ಟೀಯ ಕ್ರೀಡಾ ದಿನದ ಅಂಗವಾಗಿ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಇದೇ ತಿಂಗಳ 27ರಂದು ಖೇಲೋ ಇಂಡಿಯಾ ಸಂವಾದ, ಖೇಲ್ ಕೀ ಬಾತ್ ಪಿಎಂ ಕೆ ಸಾತ್ ಎಂಬ ರಾಷ್ಟ್ರವ್ಯಾಪಿ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಈ ಉಪಕ್ರಮದ ಮೂಲಕ ದೇಶಾದ್ಯಂತ 1,500 ಸ್ಥಳಗಳಲ್ಲಿ ಯುವಜನರು, ಕ್ರೀಡಾಪಟುಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳನ್ನು ಒಟ್ಟುಗೂಡಿಸಲಾಗುವುದು ಎಂದು ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಾರ್ಯಕ್ರಮದಲ್ಲಿ ವರ್ಚುಯಲ್ ಮೂಲಕ ಪಾಲ್ಗೊಂಡು ಯುವಜನರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪೌರತ್ವ ತಿದ್ದುಪಡಿ ಕಾಯ್ದೆ

0: ಅಡಿಯಲ್ಲಿ ಅರ್ಜಿಗಳ ವಿಚಾರಣೆ ನಡೆಸಿ ಅರ್ಹರಿಗೆ ಪೌರತ್ವ ಪ್ರಮಾಣ ಪತ್ರ ನೀಡಲು ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಅಧಿಕಾರ ನೀಡಿದೆ. ಈ ಸಂಬಂಧ ಕೇಂದ್ರ ಗೃಹ ಸಚಿವಾಲಯ ಸೂಚನೆ ಹೊರಡಿಸಿದೆ. ರಾಜ್ಯದಲ್ಲಿ ಇದುವರೆಗೆ 23,000 ಮಂದಿಯನ್ನು ಅರ್ಹರೆಂದು ಗುರುತಿಸಿ ಪೌರತ್ವ ಪ್ರಮಾಣ ಪತ್ರ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಬಾಂಗ್ಲಾದೇಶದಲ್ಲಿ ಧಾರ್ಮಿಕ ಕಿರುಕುಳದಿಂದ ಭಾರತಕ್ಕೆ ಬಂದವರು ಸಿಎಎ ಅಡಿಯಲ್ಲಿ ಪೌರತ್ವಕ್ಕಾಗಿ ಅರ್ಜಿ ಸಲ್ಲಿಸುವಂತೆ ಮನವಿ ಮಾಡಿದ್ದಾರೆ. ದೆಹಲಿ ಸರ್ಕಾರದ ಶಿಕ್ಷಣ ನಿರ್ದೇಶನಾಲಯ ಹಾಗೂ ನವದೆಹಲಿ ಮಹಾನಗರ ಪಾಲಿಕೆ ಅಡಿಯಲ್ಲಿ ನಡೆಯಲಿರುವ ಶಾಲೆಗಳಿಗೆ 2025-26 ಸಾಲಿನ 58ನೇ ಯುವ ಸಂಸತ್ ಸ್ಪರ್ಧೆ ಬಹುಮಾನ ವಿತರಣೆ ಸಮಾರಂಭ ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಸ್ಪರ್ಧೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳು ಹಾಗೂ ಶಾಲೆಗಳಿಗೆ ಬಹುಮಾನ ವಿತರಿಸಲಿದ್ದಾರೆ. ಸಂಸದೀಯ ವ್ಯವಹಾರಗಳ ಸಚಿವಾಲಯ ಕಳೆದ 60 ವರ್ಷಗಳಿಂದ ದೆಹಲಿಯ ಶಾಲೆಗಳಲ್ಲಿ ಯುವ ಸಂಸತ್ ಸ್ಪರ್ಧೆಗಳನ್ನು ಆಯೋಜಿಸುತ್ತಿದೆ. ಯುವಜನರಲ್ಲಿ ಸ್ವಯಂ ಶಿಸ್ತು, ವಿವಿಧ ಅಭಿಪ್ರಾಯಗಳನ್ನು ಸಹಿಸುವ ಮನೋಭಾವ, ಸೌಜನ್ಯಯುತವಾಗಿ ಅಭಿಪ್ರಾಯ ವ್ಯಕ್ತಪಡಿಸುವುದು ಸೇರಿದಂತೆ ಪ್ರಜಾಪ್ರಭುತ್ವ, ಜೀವನದ ಮೌಲ್ಯಗಳನ್ನು ಬೆಳೆಸುವುದು ಯುವ ಸಂಸತ್ ಯೋಜನೆಯ ಉದ್ದೇಶವಾಗಿದೆ. ಛತ್ತೀಸ್ಗಢದ ಸುಕ್ಮಾ ಜಿಲ್ಲೆಯಲ್ಲಿ ಮಾವೋವಾದಿಗಳ ಅಡಗುತಾಣದಿಂದ ಭದ್ರತಾ ಪಡೆಗಳು ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರ, ಮದ್ದುಗುಂಡು ಹಾಗೂ ಸ್ಫೋಟಕಗಳನ್ನು ವಶಪಡಿಸಿಕೊಂಡಿವೆ. ಕಾರ್ಯಾಚರಣೆಯಲ್ಲಿ 23 ಶಸ್ತ್ರಾಸ್ತ್ರಗಳು, 492 ಸಜೀವ ಗುಂಡುಗಳು, 240 ಜಿಲೆಟನ್ ಕಡ್ಡಿಗಳು, 18 ಕೆಜಿ ಗನ್ ಪೌಡರ್, 5 ದೇಶಿ ನಿರ್ಮಿತ ಗ್ರೆನೇಡ್ಗಳು ಸೇರಿದಂತೆ ಹಲವು ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕೊಲಂಬೋದಲ್ಲಿ ನಡೆಯುತ್ತಿರುವ ಶ್ರೀಲಂಕಾ ವಿರುದ್ದದ 2ನೇ ಹಾಗೂ ಅಂತಿಮ ಟೆಸ್ಟ್ ಪಂದ್ಯದ 2ನೇ ದಿನದ ಆಟದಲ್ಲಿ ನಿನ್ನೆ ಭಾರತ ತನ್ನ ಮೊದಲ ಇನ್ನಿಂಗ್ಸ್ ಅನ್ನು 9 ವಿಕೆಟ್ನಷ್ಟಕ್ಕೆ 503 ರನ್ಗಳ ಬೃಹತ್ ಮೊತ್ತಕ್ಕೆ ಡಿಕ್ಲೇರ್ ಮಾಡಿಕೊಂಡಿದೆ. ಮಳೆಯಿಂದಾಗಿ ಪಂದ್ಯಕ್ಕೆ ಅಡಚಣೆಯುಂಟಾಗಿದ್ದರೂ ಉತ್ತಮ ಬ್ಯಾಟಿಂಗ್ ಪ್ರದರ್ಶಿಸುವ ಧ್ರುವ ಜುರೆಲ್ ಅಜಯ 115 ರನ್ ಗಳಿಸಿದರೆ ಕನ್ನಡಿಗ ದೇವದತ್ ಪಡಿಕಲ್ 117 ರನ್ ಗಳಿಸಿ ಸಾಥ್ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ತವ್ಯ ನಿರತ ರಾಷ್ಟಗಳಲ್ಲಿ ಭಾರತದ ಜಾಗತಿಕ ಬಾಂಧವ್ಯ ಬಲಪಡಿಸಲು ಯುವ ರಾಜತಾಂತ್ರಿಕ ಅಧಿಕಾರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಅಕ್ರಮ ಒಳನುಸುಳುವಿಕೆ ಕುರಿತು ಶೂನ್ಯ ಸಹಿಷ್ಣುತೆಗೆ ಕೇಂದ್ರ ಸಚಿವ ಅಮಿತ್ ಶಾ ಸೂಚನೆ. ರಾಷ್ಟೀಯ ಭದ್ರತೆಗಾಗಿ ಕಟ್ಟುನಿಟ್ಟಿನ ಕ್ರಮಕ್ಕೆ ನಿರ್ದೇಶನ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೆನಡಾ ಅಮೆರಿಕ ಪ್ರವಾಸ. ದ್ವಿಪಕ್ಷೀಯ ಆರ್ಥಿಕ ಪಾಲುದಾರಿಕೆಯ ಬಲವರ್ಧನೆಗೆ ಒತ್ತು. ಗಡಿ ಬಿಕ್ಕಟ್ಟು ಶಮನಕ್ಕಾಗಿ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಚೀನಾಗೆ ಭೇಟಿ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ ಸರಣಿ ಗೆಲುವಿನ ವಿಶ್ವಾಸದಲ್ಲಿ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸ್ವಚ್ಛತಾ ಗೀತೆಗಳು ಪ್ರಸಾರವಾಗಲಿದೆ.

0: फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೇ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಇಂದಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧನಿಯಾದ ವೇದಿಕೆ ಹಾಡು ಹಸೆ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನ ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನ ಪ್ರೋತ್ಸಾಹಿಸಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 25/8/2026 ಮಂಗಳವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ MR ಸೀತಾರಾಮ್ ರವರು ಕೀಲು ಮತ್ತು ಮೂಳೆರೋಗ ತಜ್ಞರು, ಡಾಕ್ಟರ್ ಕುಮಾರ್ GS ರವರು ಮಕ್ಕಳ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣ ರವರು ಕಣ್ಣಿನ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ವರ್ಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಅಯ್ಯನರಾಜರವರು ಫಿಸಿಯೋಥೆರಪಿಸ್ಟ್, ರಾಜು KS ರವರು ವಾಕ್ಭಾಷಾ ಶ್ರವಣ ತಜ್ಞರು. ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವೂ ಲಭ್ಯವಿರುತ್ತದೆ.

ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666638. ಧನ್ಯವಾದಗಳು.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 48 ರೂಪಾಯಿ, ಪೆನ್ಸಿಲ್ ಬೀನ್ಸ್ 33 ರೂಪಾಯಿ, ಮೆಣಸಿನಕಾಯಿ 33 ರೂಪಾಯಿ, ಸೌತೆಕಾಯಿ 17 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 9 ರೂಪಾಯಿ, ಎಳವನ 9 ರೂಪಾಯಿ, ಗುಂಡು ಬದನೆಕಾಯಿ 17 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 19 ರೂಪಾಯಿ, ಪಡವಲಕಾಯಿ 39 ರೂಪಾಯಿ, ತೊಂಡೆಕಾಯಿ 31 ರೂಪಾಯಿ, ಹಾಗಲಕಾಯಿ 39 ರೂಪಾಯಿ, ಕಾಲಿಫ್ಲವರ್ 28 ರೂಪಾಯಿ, ಪೈರ್ 69 ರೂಪಾಯಿ, ದಪ್ಪ ಮೆಣಸಿನಕಾಯಿ 38 ರೂಪಾಯಿ, ಸೋರೆಕಾಯಿ 17 ರೂಪಾಯಿ, ಬದನೆಕಾಯಿ 28 ರೂಪಾಯಿ, ಕೋಸು 10 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬೆಂಡೆಕಾಯಿ 24 ರೂಪಾಯಿ, ಟೊಮೊಟೊ 7 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸಮುದ್ರದಲ್ಲಿನ ಹಲ್ಲಿನ ಡಾಕ್ಟರ್, ಬ್ಲೂ ಸ್ಕ್ರೀನ್ ಕ್ಲೀನರ್, ಫ್ರಾಸ್ಲೆ ಮೀನು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸಮುದ್ರದಲ್ಲಿನ ಹಲ್ಲಿನ ಡಾಕ್ಟರ್, ಬ್ಲೂ ಸ್ಟ್ರಿಕ್ ಕ್ಲೀನರ್, ವಾಸಲಿ ಮೀನು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಕೆಲವು ಜನ ತಮ್ಮ ಜೀವನದಲ್ಲಿ ಎಷ್ಟೇ ತೊಂದರೆಗಳಿದ್ದರೂ, ನೋವುಗಳಿದ್ದರೂ ಬೇರೆಯವರಿಗೆ ತಮ್ಮ ನೋವುಗಳನ್ನು ಗೊತ್ತಾಗಬಾರದೆಂದು ತಮ್ಮ ಮುಂದಿರುವ ಜನರ ಜೊತೆ ಸದಾ ಅಸನ್ಮುಖಿಯಾಗಿರುತ್ತಾರೆ. ಹೀಗೆ ನಾವು ನಕ್ಕು ಇತರನ್ನ ನಗಿಸುವ ಮೂಲಕ ಅವರ ತಲೆಯಲ್ಲಿ ಒಳ್ಳೆ ಆಲೋಚನೆಗಳು ಮೂಡುವಂತೆ ಮಾಡುತ್ತಾರೆ. ಆದರೆ ಪ್ರತಿಯೊಬ್ಬರ ಆ ಸುಂದರವಾದ ಮುಖದಲ್ಲಿ ಹಲ್ಲುಗಳ ಪಾತ್ರ ಮಹತ್ವವಾಗಿದೆ. ಹಾಗಾಗಿ ನಮ್ಮ ಹಲ್ಲುಗಳಿಗೆ ತೊಂದರೆಯಾಗದಂತೆ ಚೆನ್ನಾಗಿ ಶುಚಿಯಾಗಿ ಇಟ್ಟುಕೊಳ್ಳಬೇಕು. ಮನುಷ್ಯರಾದ ನಾವು ಹಲ್ಲುಗಳಿಗೆ ತೊಂದರೆಯಾದರೆ ಹಲ್ಲಿನ ದವಾಖಾನೆಗೆ ಹೋಗುತ್ತೇವೆ. ನಮ್ಮ ಹಲ್ಲುಗಳನ್ನು ಅಲ್ಲಿನ ಡಾಕ್ಟರ್ಗಳಿಗೆ ತೋರಿಸಿ ಅಲ್ಲಿನ ತೊಂದರೆಯನ್ನು ಸರಿಪಡಿಸಿಕೊಂಡು ಚೆನ್ನಾಗಿ ಇಟ್ಟುಕೊಳ್ಳುತ್ತೇವೆ. ಆದರೆ ಪ್ರಾಣಿಗಳಲ್ಲಿ, ಅದರಲ್ಲೂ ಸಮುದ್ರ ಪ್ರಾಣಿಗಳ ಹಲ್ಲುಗಳಲ್ಲಿ ತೊಂದರೆ ಇದ್ದರೆ ಅವುಗಳ ಹಲ್ಲುಗಳ ತೊಂದರೆ ಕಡಿಮೆ ಮಾಡುವವರು ಯಾರೋ ಮತ್ತು ಆ ಹಲ್ಲುಗಳನ್ನು ಶುಚಿ ಮಾಡುವವರು ಯಾರೋ? ಹೌದು ಸ್ನೇಹಿತರೆ, ನಿಮಗೆ ಈ ಪ್ರಶ್ನೆ ಕಾಡುತ್ತಿದೆ ಅಲ್ಲವೇ? ಆದರೆ ಸಮುದ್ರದಲ್ಲಿಯೂ ಕೂಡ ಹಲ್ಲಿನ ಡಾಕ್ಟರ್ ಇದ್ದಾರೆ. ಇದು ಆಶ್ಚರ್ಯಕರವಾದ ವಿಷಯ. ಸಮುದ್ರದಲ್ಲಿರುವ ಈ ಹಲ್ಲಿನ ಡಾಕ್ಟರ್ ಹೆಸರು

0: ಬ್ಲೂ ಸ್ಟ್ರಿಕ್ ಕ್ಲೀನರ್ ವಾಸರಿ ಮೀನು ಅಂತ. ಬ್ಲೂ ಸ್ಟ್ರಿಕ್ ಕ್ಲೀನರ್ ವಾಸರಿ ಎಂಬ ಈ ಸಮುದ್ರದ ಮೀನು ಬಂಡೆಯ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಶುಚಿಗೊಳಿಸುವ ಪ್ರದೇಶಗಳನ್ನ ಕೇಂದ್ರಗಳನ್ನ ಸ್ಥಾಪಿಸುತ್ತದೆ. ಇಲ್ಲಿ ಇತರೆ ಮೀನುಗಳು ಬಂದು ತಮ್ಮ ದೇಹದಿಂದ ಪರಾವಲಂಬಿಗಳನ್ನ ತಿನ್ನಲು ಬ್ಲೂ ಸ್ಟ್ರಿಕ್ ಕ್ಲೀನರ್ ವಾಸರಿ ಮೀನಿಗೆ ಅವಕಾಶ ನೀಡುತ್ತವೆ. ಈ ರೀತಿಯ ಸಂಬಂಧವನ್ನ ಮ್ಯಾಚುಲಿಸಂ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಬ್ಲೂ ಸ್ಟ್ರಿಕ್ ಕ್ಲೀನರ್ ವಾಸರಿ ಮೀನು ಮತ್ತು ಅದರ ಶುಚಿಗೊಳಿಸುವ ಮೀನುಗಳೆರಡು ಪರಸ್ಪರ ಕ್ರಿಯೆಯಿಂದ ಪ್ರಯೋಜನ ಪಡೆಯುತ್ತವೆ. ಬ್ಲೂ ಸ್ಟ್ರಿಕ್ ಕ್ಲೀನರ್ ವಾಸರಿ ಮೀನನ್ನ ಬ್ಲೂ ಡೀಸೆಲ್ ರಾಸ್ಲೆ ಅಥವಾ ಬಿಲ್ಡ್ ಬ್ಯೂಟಿ ಎಂದು ಕರೆಯಲಾಗುತ್ತದೆ. ಈ ಮೀನುಗಳನ್ನ ಏಷ್ಯಾ, ಆಫ್ರಿಕಾ ಮತ್ತು ಒಸೇನಿಯಾ ಖಂಡಗಳ ಸಮುದ್ರಗಳಲ್ಲಿ ಕಾಣಬಹುದು. ಇವು ದಕ್ಷಿಣ ಮತ್ತು ಪೂರ್ವ ಆಫ್ರಿಕಾ ಮತ್ತು ಕೆಂಪು ಸಮುದ್ರದಿಂದ ಇಂಡೋ ಪೆಸಿಫಿಕ್ನಲ್ಲಿ ಮತ್ತು ದಕ್ಷಿಣ ಜಪಾನ್ನಿಂದ ದಕ್ಷಿಣ ಗ್ರೇಟ್ ಬ್ಯಾರಿಯರ್ ರೀಫ್ ಮತ್ತು ನೈಋತ್ಯ ಆಸ್ಟ್ರೇಲಿಯಾವರೆಗೆ ಕಂಡುಬರುತ್ತವೆ. ಅವಳದ ಸಮೃದ್ಧ ಪ್ರದೇಶಗಳಲ್ಲಿ ಮತ್ತು ಸಮುದ್ರದ ಬಂಡೆಗಳಲ್ಲಿ ಕನಿಷ್ಠ 130 ಅಡಿ ಆಳದಲ್ಲಿ ಕಂಡುಬರುತ್ತದೆ. ಇವುಗಳ ದೇಹದ ಉದ್ದ 10-14 ಸೆಂಟಿಮೀಟರ್ ಇರುತ್ತದೆ. ಇವು ನಯವಾದ ಸಂಕುಚಿತ ಮೊನಚಾದ ಮೂತಿಯೊಂದಿಗೆ ಉದ್ದವಾದ ದೇಹವನ್ನ ಹೊಂದಿರುತ್ತದೆ. ತುಟಿಗಳೊಂದಿಗೆ ಸಣ್ಣ ಬಾಯನ್ನ ಹೊಂದಿವೆ. ದವಡಿಗಳು ಮತ್ತು ಹಲ್ಲುಗಳನ್ನ ಹೊಂದಿವೆ. ನಿರ್ದಿಷ್ಟವಾಗಿ 2 ಕೋರೆ ಹಲ್ಲುಗಳು ಪ್ರತಿ ದವಡಿಯ ಮುಂಭಾಗದಲ್ಲಿವೆ. ವಾಸರಿ ಮೀನುಗಳು ಒಂದು ಬೆನ್ನಿನ ರೆಕ್ಕೆ ಅಥವಾ ಡಾರ್ಸಲ್ ಫಿನ್ ಜೊತೆ 9 ಸ್ಪೈನ್ಗಳನ್ನ ಮತ್ತು 9-11 ಕಿರಣಗಳನ್ನ ಮತ್ತು ದುಂಡಾದ ಬಾಲದ ರೆಕ್ಕೆ ಅಂದರೆ ಕಾಡಲ್ ಫಿನ್ ಜೊತೆ 9 ಸ್ಪೈನ್ಗಳನ್ನು ಮತ್ತು 9-11 ಕಿರಣಗಳನ್ನು ಮತ್ತು ಗುದರೆಕ್ಕೆಯ ಜೊತೆ 2-3 ಸ್ಪೈನ್ಗಳು ಮತ್ತು 9-10 ಕಿರಣಗಳನ್ನ ಹೊಂದಿರುತ್ತವೆ. ವಾಸರಿಗಳು ಬಹಳ ಚಿಕ್ಕ ಮಾಪಕಗಳನ್ನ ಹೊಂದಿರುತ್ತವೆ ಮತ್ತು ತಲೆಯು ಸಾಮಾನ್ಯವಾಗಿ ಮಾಪಕ ರಹಿತವಾಗಿರುತ್ತದೆ. ದೊಡ್ಡ ವಯಸ್ಕ ಮೀನುಗಳ ಬಾಲದ ರೆಕ್ಕೆಯಲ್ಲಿ ವೆಂಟ್ರೋ ಆರ್ಟಿಯರ್ ಕೊಕ್ಕೆ ಇರುತ್ತದೆ. ಎಳೆ ಮರಿಗಳು ಪ್ರಧಾನವಾಗಿ ಕಪ್ಪು ಬಣ್ಣದಲ್ಲಿರುತ್ತವೆ ಮತ್ತು ಅವುಗಳ ಮೂತಿಯಿಂದ ಬಾಲದವರೆಗೆ ಒಂದೇ ನೀಲಿಯ ಪಟ್ಟಿಯು ಇರುತ್ತದೆ. ವಯಸ್ಕ ಮೀನುಗಳು ತಮ್ಮ ಕಣ್ಣುಗಳ ಮೂಲಕ ಬಾಲದ ರೆಕ್ಕೆಯವರೆಗೆ ಒಂದೇ ದಪ್ಪ ಕಪ್ಪು ಪಟ್ಟಿಯೊಂದಿಗೆ ನೀಲಿ ಬಣ್ಣದಲ್ಲಿರುತ್ತದೆ. ಇವುಗಳ ತಲೆಯು ಹಳದಿ ಬಣ್ಣದಿಂದ ಕಾಣುತ್ತದೆ. ಬ್ಲೂ ಸ್ಟ್ರಿಕ್ ಕ್ಲೀನರ್ ವಾಸರಿ ಮೀನುಗಳು ಬಾಹ್ಯ ಫಲೀಕರಣವನ್ನು ಅಭ್ಯಾಸ ಮಾಡುತ್ತವೆ. ಇದರಲ್ಲಿ ಹೆಣ್ಣು ಮೊಟ್ಟೆಗಳನ್ನು ನೀರಿನಲ್ಲಿ ಬಿಡುಗಡೆ ಮಾಡುತ್ತದೆ. ನಂತರ ಸಂಯೋಗವು ಸಾಮಾನ್ಯವಾಗಿ ಟ್ವಿಲೈಟ್ನಲ್ಲಿ ಅಂದರೆ ಸಂಜೆ ಹೊತ್ತು ಸಂಭವಿಸುತ್ತದೆ. ದೊಡ್ಡ ಗಂಡು ಮೀನುಗಳು ಹವಳದ ಪ್ರದೇಶಗಳನ್ನು ರಕ್ಷಿಸುತ್ತವೆ ಮತ್ತು ಸಾಮಾನ್ಯವಾಗಿ ಸುಂದರವಾದ ಸಂಯೋಗದ ನೃತ್ಯವನ್ನು ಪ್ರದರ್ಶಿಸುವ ಮೂಲಕ ಈ ಪ್ರದೇಶಗಳಿಗೆ ಬಹು ಹೆಣ್ಣಿನ ಮೀನುಗಳನ್ನು ಆಕರ್ಷಿಸುತ್ತದೆ. ಹೆಣ್ಣು ಮೀನುಗಳು ಈ ಪ್ರದೇಶದಲ್ಲಿ ವಾಸಿಸುತ್ತವೆ ಮತ್ತು ಗಂಡು ಮೀನೊಂದಿಗೆ ಮೊಟ್ಟೆಯನ್ನು ಇಡುತ್ತವೆ. ಫಲವತ್ತಾದ ಮೊಟ್ಟೆಗಳು ವೀರ್ಯಗಳ ಜೊತೆ ಕೂಡಿದಾಗ ಮರಿಗಳಾಗುತ್ತವೆ. ಪ್ರಾದೇಶಿಕ ಗಂಡು ಮೀನು ತೊರೆದರೆ ಅಥವಾ ಸತ್ತರೆ ಅತ್ಯಂತ ಪ್ರಬಲವಾದ ಹೆಣ್ಣು ಮೀನು ಗಂಡು ಮೀನಿನ ಪಾತ್ರವನ್ನು ವಹಿಸುತ್ತದೆ ಮತ್ತು ಆ ಹೆಣ್ಣು ಮೀನು ಮುಂದಿನ 24 ಗಂಟೆಗಳಲ್ಲಿ ಗಂಡು ಮೀನಾಗಿ ಬದಲಾಗುತ್ತದೆ. ಇವುಗಳ ಜೀವಿತ ಅವಧಿ 3-4 ವರ್ಷಗಳು. ಆರ್ಥಿಕವಾಗಿ ಪ್ರಮುಖವಾದ ಮೀನುಗಳ ಉಳಿವು ಹೆಚ್ಚಿಸುವ ಮೂಲಕ ಬ್ಲೂ ಸ್ಟ್ರಿಕ್ ಕ್ಲೀನರ್ ವಾಸರಿ ಮೀನುಗಳು ಮಾನವರಿಗೆ ಪ್ರಯೋಜನವನ್ನು ನೀಡುತ್ತವೆ. ಹಾನಿಕಾರಕ ಪರಾವಲಂಬಿಗಳು ಮತ್ತು ರೋಗಗ್ರಸ್ತ ಅಂಗಾಂಶಗಳನ್ನು ತಿಂದು ತೆಗೆದುಕೊಳ್ಳುವ ಮೂಲಕ ಇವು ದೊಡ್ಡ ಮೀನುಗಳ ಬದುಕುಳುವಿಕೆಯನ್ನು ಹೆಚ್ಚಿಸುತ್ತದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸಮುದ್ರದಲ್ಲಿನ ಹಲ್ಲಿನ ಡಾಕ್ಟರ್ ಬ್ಲೂ ಸ್ಟ್ರಿಕ್ ಕ್ಲೀನರ್ ವಾಸರಿ ಮೀನು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನ ಧ್ವನಿ. ನಮಸ್ಕಾರ.
1: ಕೇಳುಗರೆ, ಇದುವರೆಗೂ ಸಮುದ್ರದಲ್ಲಿನ ಹಲ್ಲಿನ ಡಾಕ್ಟರ್ ಬ್ಲೂಸ್ ಕ್ಲೀನರ್ ವ್ರಾಸಿ ಮೀನು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದ್ರಿ.
2: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ ದಿನಾಂಕ 25/8/2026.

ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆರೋಗ ತಜ್ಞರು, ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣ ರವರು ಕಣ್ಣಿನ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ವರ್ಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು,

0: ಪ್ರೀತಿಯಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಮತ್ತು ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 9ನೆಯ ಅಧ್ಯಾಯವಾಗಿರುವಂತಹ ರಾಜವಿದ್ಯಾ ರಾಜಗುಹ್ಯ ಯೋಗದ ಮೊದಲನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಇಂದಿನಿಂದ ನಮ್ಮ 9ನೆಯ ಮೆಟ್ಟಿಲು ಆರಂಭ ಆಗ್ತಾ ಇದೆ ಭಗವದ್ಗೀತೆಯ ಶಿಖರವನ್ನು ಏರಲಿಕ್ಕೆ. ಆ ಮೊದಲನೆಯ ಅಧ್ಯಾಯ ಭಗವಂತನ ನುಡಿಗಳಿಂದ ಆರಂಭವಾಗ್ತಾ ಇದೆ.
1: ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷ್ಯಸೇ ಶುಭಾತ್.
0: ಯಾವುದನ್ನು ತಿಳಿದುಕೊಂಡು ಸಂಸಾರದಿಂದ ಮುಕ್ತನಾಗುವೆಯೋ ಅಂತಹ ಗುಹ್ಯತಮವಾದ ವಿಜ್ಞಾನದಿಂದ ಕೂಡಿದ ಜ್ಞಾನವನ್ನು ಅಸೂಯಾರಹಿತನಾದ ನಿನಗೆ ಹೇಳುತ್ತೇನೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಆ ಮೂಲಕ ತನ್ನಲ್ಲಿರುವಂಥ ಎಲ್ಲ ಜ್ಞಾನದಾರಿಯನ್ನು ನಿನಗೆ ಎರಿತಾ ಇದ್ದೇನೆ ಅರ್ಜುನ ಅಂತ ಹೇಳಿ ಕೃಷ್ಣ ಹೇಳ್ತಾ ಇರುವಾಗ ಅದು ಆ ಮಾತುಗಳು ಕೇವಲ ಅರ್ಜುನನಿಗೆ ಮಾತ್ರವಲ್ಲ, ನರೋತ್ತಮನಾದ ಶ್ರೀಕೃಷ್ಣನಿಂದ ನರನಾದ ಈ ಭೂಲೋಕದಲ್ಲಿರುವಂಥ ಎಲ್ಲ ನರರಿಗೆ ಆ ಒಂದು ವಿಷಯವನ್ನು ಭಗವಂತ ತಿಳಿಸ್ತಾ ಇದ್ದಾನೆ. ಹಾಗಾಗಿ ಸಂಸಾರದಿಂದ ಮುಕ್ತನಾಗಬೇಕಾದ್ರೆ ನಾವು ಭಗವಂತನನ್ನು ಸೇರಬೇಕು. ಇಲ್ಲಿ ಸಂಸಾರ ಅಂತಂದರೆ ಒಂದು ಗಂಡು ಹೆಣ್ಣಿನ ಮದುವೆಯ ನಂತರ ನಡೆಸುವಂತಹ ಬದುಕನ್ನು ನಾವು ಲೌಕಿಕವಾಗಿ ಸಂಸಾರ ಅಂತ ಹೇಳಿಬಿಡ್ತೇವೆ. ಆದರೆ ನಿಜಕ್ಕೂ ಸಂಸಾರ ಅಂತಂದರೆ ಅದು ನಮ್ಮ ವೈಯಕ್ತಿಕ ಬದುಕು, ನಮ್ಮ ವೈಯಕ್ತಿಕ ಜೀವನ. ನಾವು ಒಬ್ಬೊಬ್ಬ ವ್ಯಕ್ತಿಗಳು ಒಂದೊಂದು ವ್ಯಕ್ತಿತ್ವವನ್ನು ಧರಿಸಿಕೊಂಡು ಆ ವ್ಯಕ್ತಿತ್ವದ ಮೂಲಕ ಹವ್ಯಾಸಗಳ ಮೂಲಕ ಮತ್ತು ಅಭ್ಯಾಸಗಳ ಮೂಲಕ ನಡೆಸುವಂಥ ಒಂದು ಜೀವನದ ಕ್ರಮ ಏನಿದೆ ಅದೇ ಸಂಸಾರ. ಹಾಗಾಗಿ ಆ ಸಂಸಾರದಿಂದ ನಾನು ದೂರ ಹೋಗಿ ಮುಕ್ತನಾಗಬೇಕು, ಆ ಮತ್ತೆ ಆ ಬದುಕೆಂಬ ಜಂಜಾಟದ ಸಂಸಾರವನ್ನು ನಾವು ಮತ್ತೆ ತಾಳಬಾರ್ದು ಅಂತಂದರೆ ನಾವು ಭಗವಂತನನ್ನು ಸೇರಬೇಕು. ಈ ಪ್ರಪಂಚದ ಆಕರ್ಷಣೀಯ ಬಲೆಗೆ ಬೀಳಕೂಡದು. ಯಾವಾಗ ಒಮ್ಮೆ ಅದರ ಆಕರ್ಷಣೀಯ ಬಲೆಗೆ ಬೀಳುತ್ತೇವೆಯೋ ಪುನಃ ಅದರ ಬಲೆಗೇ ಬೀಳಬೇಕಾಗುವಂಥದ್ದು. ಅದರಿಂದ ತಪ್ಪಿಸಿಕೊಂಡು ಹೋಗುವುದಕ್ಕೆ ಸಾಧ್ಯವಿಲ್ಲ. ನಮ್ಮ ಆಸೆಯನ್ನು ತೃಪ್ತಿಪಡಿಸಿ ಯಾರೂ ಅದರಿಂದ ಪಾರಾಗಿಲ್ಲ. ಹಾಗಾಗಿ ಆಸೆಗೆ ಒಂದು ಅಂತ್ಯವೇ ಇಲ್ಲ. ಅದನ್ನು ಒಂದು ಪ್ರಮಾಣದಲ್ಲಿ ತೃಪ್ತಿಪಡಿಸಿದರೆ ಮತ್ತೊಂದು ಪ್ರಮಾಣದಲ್ಲಿ ಅದು ವೃದ್ಧಿಯಾಗುತ್ತದೆ. ಪ್ರತಿಯೊಂದು ಸಲ ಅದನ್ನು ತೃಪ್ತಿಪಡಿಸಿದಾಗಲೂ ಇದೇ ಕೊನೆ ಎಂದು ತೃಪ್ತಿಪಡುತ್ತೇವೆ. ಆದರೆ ಇಂತಹ ಕೊನೆಗಳೆಷ್ಟೋ ಆಗಿ ಹೋಗಿವೆ. ಸುಮ್ಮನೆ ಆಸೆಯನ್ನು ಬಿಡುವುದಕ್ಕೆ ಆಗೋದಿಲ್ಲ. ಒಂದನ್ನು ಬಿಡಬೇಕು, ಮತ್ತೊಂದನ್ನು ಹಿಡಿಯಬೇಕು. ಈ ಪ್ರಪಂಚವನ್ನು ಬಿಡಬೇಕು, ಆದರೆ ಜೊತೆ ಜೊತೆಯಲ್ಲಿಯೇ

ದೇವರನ್ನು ಬಿಗಿಯಾಗಿ ಹಿಡಿಯಬೇಕು. ಈ ಪ್ರಪಂಚದ ಆಕರ್ಷಣೆಯನ್ನು ಬಿಟ್ಟು ದೇವರನ್ನು ಹಿಡಿಯದೇ ಇದ್ದರೆ ಬಹಳ ಕಾಲ ನಾವು ಇಂದ್ರಿಯ ವಸ್ತುಗಳಿಂದ ದೂರ ಇರಲು ಸಾಧ್ಯವಿಲ್ಲ. ಪ್ರಪಂಚದ ಬಿರುಗಾಳಿ ಬೀಸಿದೊಡನೆಯೇ ನಾವು ಕೊಚ್ಚಿಕೊಂಡು ಹೋಗ್ತೇವೆ. ಅದಕ್ಕಾಗಿಯೇ ದೇವರೆಂಬ ದೊಡ್ಡ ಆಧಾರವನ್ನು ಹಿಡಿದುಕೊಂಡು ಇರಬೇಕು. ಈ ಪ್ರಪಂಚದಲ್ಲಿ ದೇವರು ಎಂಬ ಆಧಾರ ಸ್ತಂಭ ಒಂದೇ ಒಂದು ಕುಸಿದು ಬೀಳದೇ ಇರುವಂಥದ್ದು. ಉಳಿದೆಲ್ಲವೂ ಕೂಡ ನಮ್ಮನ್ನು ಪರೀಕ್ಷಾ ಸಮಯದಲ್ಲಿ ಕೈಬಿಡುವುದು. ಅದನ್ನು ತಿಳಿದುಕೊಂಡು ಕೂಡ ಅವನ ಕಡೆ ನಾವು ಮನಸ್ಸನ್ನು ಹಾಕಬೇಕು. ಇದು ಗುಹ್ಯತಮವಾದ ವಿದ್ಯೆ, ಅಂದರೆ ತುಂಬ ಸೂಕ್ಷ್ಮವಾದದ್ದು ಮತ್ತು ಗಹನವಾದದ್ದು. ಇದನ್ನು ಗ್ರಹಿಸುವುದು ತುಂಬ ಕಷ್ಟ. ನಮ್ಮ ಇಂದ್ರಿಯ ಮತ್ತು ಮನಸ್ಸು ಯಾವಾಗಲೂ ನಮ್ಮಿಂದ ಹೊರಗೆ ಇರುವ ದೃಶ್ಯ ವಸ್ತುಗಳನ್ನು ತಿಳಿದುಕೊಳ್ಳುವುದಕ್ಕೆ ತರಬೇತಾಗಿದೆ. ಈ ಆಧ್ಯಾತ್ಮ ವಿದ್ಯೆಯಾದರೂ ಹೊರಗೆ ಹೋಗುವುದಲ್ಲ, ತನ್ನೊಳಗೇ ಮುಳುಗಬೇಕು, ತನ್ನನ್ನೇ ತಿಳಿದುಕೊಳ್ಳಬೇಕು. ಪರಮಾತ್ಮ ಎಂಬುವಂಥವನು ಎಲ್ಲೋ ಹೊರಗೆ ಇರುವವನಲ್ಲ, ಹೊರಗಿಗಿಂತ ಹೆಚ್ಚಾಗಿ ನಮ್ಮೊಳಗೆ ಇರುವಂಥವನು. ನಮಗೆ ತುಂಬ ಸಮೀಪವಾಗಿರುವಂಥದ್ದು ಹೊರಗಿನದಲ್ಲ. ಮೊದಲು ನಾನು, ಆಮೇಲೆ ಪ್ರಪಂಚ, ನನ್ನ ಹಿಂದೆಯೇ ನನಗೆ ಜೀವಾಳವಾಗಿರುವವನೇ ಪರಮಾತ್ಮ. ಇಲ್ಲಿ ಗುಹ್ಯ ಎಂಬುವುದನ್ನು ಯಾವುದೋ ಒಂದು ರಹಸ್ಯ, ಇತರರಿಗೆ ಅದನ್ನು ಹೇಳಬಾರದು, ಹೇಳಿದರೆ ಅದರ ಪ್ರಯೋಜನ ಹೊರಟು ಹೋಗುವುದು ಎಂಬ ದೃಷ್ಟಿಯಲ್ಲಿ ಇದನ್ನು ಹೇಳಿಲ್ಲ. ಇದು ಸೂಕ್ಷ್ಮಾತಿ ಸೂಕ್ಷ್ಮ ಎಂಬ ದೃಷ್ಟಿಯಿಂದ ಇದು ಬಹಳ ಸೂಕ್ಷ್ಮವಾದದ್ದು ಮತ್ತು ಗಹನವಾದದ್ದು, ಹಾಗಾಗಿ ಇದು ತುಂಬ ರಹಸ್ಯವಾದದ್ದು ಅಂತ ಹೇಳಿ ಕೃಷ್ಣ ತಿಳಿಸ್ತಿರುವಂಥದ್ದು. ಇದು ವಿಜ್ಞಾನದಿಂದ ಕೂಡಿದಂತಹ ಜ್ಞಾನ. ಈ ಜ್ಞಾನಕ್ಕೆ ತಳಪಾಯವಾಗಿ ವಿಜ್ಞಾನವಿದೆ, ಅಂದರೆ ಅನುಭವ ಇದೆ. ಈ ಅನುಭವ ದೂರವಾದ ಬರಿಯ ಊಹೆ ಅಥವಾ ಕಲ್ಪನೆಯಲ್ಲ. ಇದನ್ನು ಯೋಗಿಗಳು ತಮ್ಮ ಹೃದಯದ ಪ್ರಯೋಗಶಾಲೆಯಲ್ಲಿ ಮೊದಲು ಕಂಡುಹಿಡಿದಿದ್ದಾರೆ, ಅನಂತರ ಇದನ್ನು ಇತರರಿಗೆ ಹೇಳಿದ್ದಾರೆ. ನರೇಂದ್ರ, ಅಂದರೆ ಸ್ವಾಮಿ ವಿವೇಕಾನಂದರು ನರೇಂದ್ರನಾಗಿದ್ದಾಗ ಶ್ರೀರಾಮಕೃಷ್ಣರನ್ನ, ನೀವು ದೇವರನ್ನು ಕಂಡಿರುವಿರಾ ಎಂದು ಪ್ರಶ್ನಿಸಿದಾಗ ರಾಮಕೃಷ್ಣ ಪರಮಹಂಸರು, ಹೌದು ನಾನು ಕಂಡಿರುವೆ, ನಾನು ನಿನ್ನನ್ನು ನೋಡುವುದಕ್ಕಿಂತ ಸ್ಪಷ್ಟವಾಗಿ ನೋಡುತ್ತಿರುವೆ ಅಂತ ಹೇಳಿ ಹೇಳ್ತಾರೆ. ನಂತರ ಅದೇ ನರೇಂದ್ರನಿಗೆ ಹೇಳ್ತಾರೆ, ಆದರೆ ಎಷ್ಟು ಜನ ದೇವರು ಬೇಕು ಹೇಳು? ಪ್ರಪಂಚದಲ್ಲಿ ಮನುಷ್ಯನಿಗೆ ದೇವರಲ್ಲದ ಇತರ ವಸ್ತುಗಳೆಲ್ಲ ಬೇಕು. ಅದಕ್ಕಾಗಿ ಅವನು ಕಣ್ಣೀರಿನ ಕೋಡಿಯಲ್ಲಿ ಈಜಿಕೊಂಡು ಹೋಗಲು ಸಿದ್ಧನಾಗಿದ್ದಾನೆ. ಆದರೆ ದೇವರಿಗೆ ಎಷ್ಟು ಜನ ಹೀಗೆ ಮಾಡಲು ಸಿದ್ಧವಾಗಿದ್ದಾರೆ ಹೇಳು ಎಂಬ ಮಾತನ್ನ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ಹಾಗಾಗಿ ನಿನಗೆ ಎಲ್ಲ ಈ ಸಂಸಾರದ ಜಂಜಾಟಗಳಿಂದ ಎಲ್ಲದರಿಂದ ನೀನು ಮುಕ್ತಿ ಹೊಂದಬೇಕು ಅಂತಂದರೆ ನೀನು ಭಗವಂತನನ್ನು ಸೇರಬೇಕು. ಹಾಗಾಗಿ ಆ ಭಗವಂತನಾದಂತಹ ಪರಮಾತ್ಮನ ಬಳಿ ನೀನು ಸೇರಬೇಕು ಅಂದರೆ ಏನು ಮಾಡಬೇಕು, ಹೇಗಿರಬೇಕು ಅನ್ನುವಂಥ ಗುಪ್ತವಾದ ಗುಹ್ಯವಾದ ರಹಸ್ಯವನ್ನು, ಹಾಗೆ ಸೂಕ್ಷ್ಮವಾದ ಗಹನವಾದ ವಿಷಯವನ್ನು ನಿನಗೆ ನಾನು ಹೇಳ್ತೇನೆ ಅಂತ ಹೇಳಿ ಕೃಷ್ಣ ಹೇಳ್ತಿರೋದು. ಜೊತೆಗೆ ನಿನಗೆ ಹೇಳ್ತಾ ಇದ್ದೀನಿ ಅಂತಂದರೆ ಅಸೂಯಾರಹಿತನಾದ ಅರ್ಜುನನಿಗೆ ಹೇಳುತ್ತೇನೆ ಎನ್ನುತ್ತಿದ್ದಾನೆ ಶ್ರೀಕೃಷ್ಣ. ಶಿಷ್ಯನಲ್ಲಿ ಅಸೂಯೆಯ ಸಣ್ಣತನ ಇರಕೂಡದು. ಅಸೂಯೆ ಇದ್ದರೆ ಭಗವಂತನ ಸಮೀಪಕ್ಕೆ ನಾವು ಹೋಗಲಾರೆವು. ಯಾರ ಮೇಲೆ ನಾವು ಅಸೂಯೆ ಪಡುತ್ತೇವೆಯೋ ಆ ಗೂಟಕ್ಕೆ ನಮ್ಮನ್ನು ಕಟ್ಟಿಹಾಕುತ್ತೆ, ಅದರಿಂದ ತಪ್ಪಿಸಿಕೊಂಡು ಹೋಗುವುದಕ್ಕೇ ಕಷ್ಟವಾಗುವುದು. ಒಳ್ಳೆಯದು ಎಲ್ಲಿದ್ದರೂ ಕೂಡ ಅದನ್ನು ನೋಡಿ ಮೆಚ್ಚಬೇಕು, ತಲೆದೂಗಬೇಕು, ಹೊಟ್ಟೆ ಕಿಚ್ಚು ಪಡಬಾರದು. ಅಸೂಯೆಯ ದಳ್ಳುರಿ ಒಳಗೆ ಉರಿಯುತ್ತಿದ್ದರೆ ಹೊರಗೆ ಭಕ್ತನೆಂದು ನಟನೆ ಮಾಡುವುದು ಬಹಳ ಕಾಲ ನಡೆಯೋದಿಲ್ಲ. ಒಂದು ಬೇಕಾದರೆ ನಾವು ಮತ್ತೊಂದನ್ನು ಬಿಡಲು ಸಿದ್ಧವಾಗಿರಬೇಕು. ಅಸೂಯೆ ಇಲ್ಲದ ನೆಲದಲ್ಲೇ ಭಕ್ತಿ ಎನ್ನುವಂಥ ಬೀಜ ಚೆನ್ನಾಗಿ ಮೊಳಕೆಯೊಡೆಯುವುದು ಎಂಬ ಅದ್ಭುತವಾದ ಅಂಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ.
ಈ ಒಂದು ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ

ಗೆ ಸೂಕ್ತವಾಗುತ್ತೆ, ಗಮನಿಸೋಣ ಬನ್ನಿ. ಕನಸ ಕಾಣುವ ಮನಸ ತಾರೆ ಚೆಲುವನು ನೆನೆದು, ಕನಸ ಕಾಣುವ ಮನಸ್ಸು ತಾರೆ ಚೆಲುವನು ನೆನೆದು.

ಹಾಗಾಗಿ ಸಣ್ಣತನವನ್ನು ನಾವು ತೊರೆದು ದೊಡ್ಡತನವನ್ನು ಅಪೇಕ್ಷಿಸಿ ಆ ದೊಡ್ಡತನದ ಮೂಲಕ ನಾವು ಮುನ್ನಡೆದಾಗ ನಾವು ಕಾಣ್ತಿರುವಂತಹ ಕನಸಲ್ಲಿ ತಾರೆಯನ್ನು ಹಿಡಿಬೇಕು ಅನ್ನೋದಕ್ಕೆ, ಆಕಾಶದೆತ್ತರಕ್ಕೆ ಏರಬೇಕು ಅನ್ನುವಂಥ ಒಂದು ಕಾರ್ಯ ಸಫಲವಾಗುತ್ತೆ. ಸದಾ ಆ ದೊಡ್ಡತನದಲ್ಲೇ ಅಸೂಯಾರಹಿತರಾಗಿ ಸಾಗೋಣ ಅಂತಲೇ ಮುದ್ದುರಾಮನು ಹೇಳ್ತಾ ಇದ್ದಾನೆ, ಶ್ರೀಕೃಷ್ಣನು ಹೇಳ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

ಕೇಳುಗರೆ, ಇದುವರೆಗೂ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ ಪರಿಚಯ ಭಾಗ 3 ಕುರಿತು ಹುಣಸೂರಿನ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಶಿಕ್ಷಣ ನನ್ನ ಹಕ್ಕು.
1: ಬನ್ನಿ ಇಂಗ್ಲಿಷ್ ಕಲಿಯೋಣ ಪ್ರಗತಿಗೆ ಸ್ವಾಗತ. ನಾನು ಕಳೆದ ಎರಡು ತರಗತಿಗಳಲ್ಲಿ ದ್ವಿತೀಯ ಪಿಯು ಇಂಗ್ಲಿಷ್ ಪಠ್ಯಪುಸ್ತಕದಲ್ಲಿ ಇರುವಂತಹ ಒಂದು ಪಾಠ, ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್, ಈ ಪಾಠದ ಪರಿಚಯವನ್ನ ಮಾಡಿಕೊಡ್ತಾ ಇದ್ದೀನಿ. ಇವತ್ತಿನ ಈ ತರಗತಿಯಲ್ಲಿ ಈ ಪಾಠವನ್ನ ಮುಂದುವರಿಸೋಣ. ವಂದನಾ ಶಿವ ಪ್ರಕೃತಿಯ ಹಕ್ಕುಗಳ ಬಗ್ಗೆ ವಿಶ್ವಸಂಸ್ಥೆ ಏನೆಲ್ಲ ಕಾರ್ಯಕ್ರಮಗಳನ್ನ 2011 ಹಮ್ಮಿಕೊಂಡು ಭೂಮಿಯ ಹಕ್ಕುಗಳನ್ನ ಕಾಪಾಡುವಂತಹ ಕೆಲಸವನ್ನ ಮಾಡ್ತು ಅನ್ನೋದನ್ನ ಚರ್ಚಿಸ್ತಾ ಈಕೋ ಅಪಥಾಯಿಟ್ ಅನ್ನುವಂತಹ ಒಂದು ಅಂಶವನ್ನ ಚರ್ಚಿಸ್ತಾರೆ. ಅಪಥಾಯಿಟ್ ಅನ್ನೋದು ವರ್ಣಭೇದ ನೀತಿ, ನಿಮ್ಮ ಮೈಬಣ್ಣದ ಆಧಾರದ ಮೇಲೆ ಒಂದು ದೇಶದ ಪ್ರಜೆಗಳಾಗಿ ನಿಮಗೆ ಭಿನ್ನವಾದ ಹಕ್ಕುಗಳು ಇರುತ್ತವೆ ಅನ್ನೋದನ್ನ ದಕ್ಷಿಣ ಆಫ್ರಿಕಾ ದೇಶ ಆಚರಿಸ್ತಾ ಇತ್ತು. ಈ ಸೌತ್ ಆಫ್ರಿಕಾ, ಏನು ದಕ್ಷಿಣ ಆಫ್ರಿಕಾ ಇದೆ, ಈ ದಕ್ಷಿಣ ಆಫ್ರಿಕಾ ದೇಶದಲ್ಲಿ ಈ ರೀತಿಯ ಒಂದು ಅಭ್ಯಾಸ ಇತ್ತು, ಅದನ್ನ ವರ್ಣಭೇದ ನೀತಿ ಅಂತ ಹೇಳಿ ಹೇಳ್ತಾರೆ. ಅದೇ ತರದ ಒಂದು ನೀತಿ ಇವತ್ತು ವಿಶ್ವದಾದ್ಯಂತ ಮನುಷ್ಯರಲ್ಲೂ ಕೂಡ ಇದೆ. ಮನುಷ್ಯರೇ ಬೇರೆ, ಪ್ರಕೃತಿನೇ ಬೇರೆ, ಉಳಿದ ಪ್ರಾಣಿಗಳೇ ಬೇರೆ, ಉಳಿದ ಜೀವಿಗಳೇ ಬೇರೆ, ನಾವೇ ಬೇರೆ, ಉಳಿದ ಎಲ್ಲವೂ ಬೇರೆ ಅಂತ ಹೇಳಿ ಅದನ್ನ ವಂದನಾ ಶಿವ ಈಕೋ ಅಪಥಾಯಿಟ್ ಅಂತ ಹೇಳಿ ಕರೀತಾರೆ. ಪರಿಸರ ವರ್ಣಭೇದ ನೀತಿ ಅಂತ ಹೇಳಿ. ಇದರಿಂದ ಪ್ರಕೃತಿಗೆ ಏನೇ ಧಕ್ಕೆ ಆದ್ರೂ ಮನುಷ್ಯರಿಗೂ ಧಕ್ಕೆ ಆಗತ್ತೆ, ಪ್ರಕೃತಿಗೆ ಅಪಾಯ ಆದ್ರೆ

ಮನುಷ್ಯರಿಗೂ ಅಪಾಯ ಆಗತ್ತೆ ಅನ್ನುವಂತಹ ಒಂದು ಅಂಶ, ಒಂದು ಸತ್ಯವನ್ನ ಮನುಷ್ಯರು ಇನ್ನು ಒಪ್ಕೊಳ್ಳೋದಿಕ್ಕೆ ಆಗಿಲ್ಲ ಅನ್ನೋದನ್ನ ವಂದನಾ ಶಿವ ಚರ್ಚಿಸ್ತಾರೆ. ಈ ತರದ ಭೇದ ಭಾವ, ಸಪರೇಷನ್ ಹೇಗೆ ಬಂತು ಅದನ್ನ ಅರ್ಥ ಮಾಡಿಕೊಳ್ಳುವಂತ ಅರ್ಥ ಮಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಈ ಸಪರೇಟ್ನೆಸ್ ಅನ್ನೋದು ಯಾವಾಗ ಭೂಮಿಯನ್ನ ಜೀವಂತವಿರುವ ಒಂದು ವ್ಯವಸ್ಥೆ ಅನ್ನೋದನ್ನ ಬಿಟ್ಟು ನಮ್ಗೆ ಕಚ್ಚಾ ವಸ್ತುಗಳನ್ನ ಕೊಡುವಂತಹ ಒಂದು ಮೃತ ಭೂಮಿ ಅಂತ ಹೇಳಿ ಪರಿಗಣಿಸಲಿಕ್ಕೆ ಶುರು ಮಾಡಿದ್ರು, ಅಲ್ಲಿಂದ ಈ ಸಮಸ್ಯೆ ಆರಂಭ ಆಯ್ತು ಅನ್ನೋದನ್ನ ಅವರು ಹೇಳ್ತಾರೆ. ಭೂಮಿಯನ್ನ ಒಂದು ಡೆಡ್ ಮೀಟರ್ ಆಗಿ, ಡೆಡ್ ಅರ್ತ್ ಅಂತ ಹೇಳಿ ಪರಿಗಣಿಸುವಂತ ಒಂದು ವ್ಯವಸ್ಥೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನಂತರ ಜಗತ್ತಿನಲ್ಲಿ ಪ್ರಾರಂಭ ಆಯಿತು ಅಂತ ಹೇಳಿ ವಂದನಾ ಶಿವ ಹೇಳ್ತಾರೆ. ಈ ಕೈಗಾರಿಕಾ ಕ್ರಾಂತಿ ಬಗ್ಗೆ ನೀವು ಹೈಸ್ಕೂಲ್ ಹಂತದಲ್ಲಿ ಕಲ್ತಿರ್ತೀರಿ, ಅದನ್ನು ಮತ್ತೆ ನೆನಪು ಮಾಡಿಕೊಳ್ಳಿ. ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದಾಗ ಹೆಚ್ಚು ಉತ್ಪಾದನೆ ಮಾಡುವಂತಹ ಕೆಲಸ ಆರಂಭವಾಯಿತು. ಈ ಉತ್ಪಾದನೆಗಾಗಿ ಕಚ್ಚಾ ವಸ್ತುಗಳು, ರಾ ಮೆಟೀರಿಯಲ್ಸ್ ಬೇಕಾಯಿತು. ಈ ರಾ ಮೆಟೀರಿಯಲ್ಸ್ ಅನ್ನ ಭೂಮಿಯಿಂದ ಪಡ್ಕೊಳ್ಳುವಂತಹ ಕೆಲಸ ಆರಂಭ ಆಯಿತು. ಆವಾಗ ಭೂಮಿ ಅನ್ನೋದು ಒಂದು ಜೀವಂತ ವ್ಯವಸ್ಥೆ ಅನ್ನೋದರ ಬದಲು ವಸ್ತುಗಳನ್ನು ಕೊಡುವಂತಹ ಒಂದು ವಸ್ತು ಅಷ್ಟೇ ಅಂತ ಹೇಳಿ ಆಯ್ತು. ಹಾಗಾಗಿ ಟೆರ್ರಾ ಮಾದ್ರೆ, ಟೆರ್ರಾ ಅಂದ್ರೆ ಭೂಮಿ, ಮಾದ್ರೆ ತಾಯಿ ಅನ್ನುವ ಯೋಚನೆಯನ್ನ ಬಿಟ್ಟು ಟೆರ್ರಾ ನಲ್ಲಿಸ್, ಎಂಟಿ ಲ್ಯಾಂಡ್ ಅನ್ನುವಂತ ಯೋಚನೆಗೆ ನಾವು ಬಂದು, ಅಂದ್ರೆ ಮನುಷ್ಯರು ಬಂದು ತಲುಪಿದ್ರು ಅಂತ ಹೇಳಿ ವಂದನಾ ಶಿವ ಹೇಳ್ತಾರೆ. ನಂತರ ಈ ತರದ ಆಲೋಚನೆ ಫ್ರಾನ್ಸಿಸ್ ಬೇಕನ್ ಅನ್ನುವರು, ಒಬ್ಬ ವಿಜ್ಞಾನಿ, ಫಾದರ್ ಆಫ್ ಮಾಡರ್ನ್ ಸೈನ್ಸ್ ಅಂತ ಹೇಳಿ ಅವರನ್ನ ಕರೀತಾರೆ. ಅವರು ವಿಜ್ಞಾನದ ಅನ್ವೇಷಣೆಗಳು ಏನ್ ಮಾಡತ್ವೆ ಅಂತ ಹೇಳಿದ್ರೆ, ದ ಸೈನ್ಸ್ ಅಂಡ್ ದ ಇನ್ವೆನ್ಷನ್ಸ್ ದಟ್ ರಿಸಲ್ಟ್ ಡು ನಾಟ್ ಮಿಯರ್ಲಿ ಎಕ್ಸರ್ಟ್ ಅ ಜೆಂಟಲ್ ಗೈಡೆನ್ಸ್ ಓವರ್ ನೇಚರ್ಸ್ ಕೋರ್ಸ್, ದೇ ಹ್ಯಾವ್ ದ ಪವರ್ ಟು ಕಾನ್ಕರ್ ಅಂಡ್ ಸಬ್ಡ್ಯೂ ಹರ್, ಟು ಶೇಕ್ ಹರ್ ಟು ಅವರ್ ಫೌಂಡೇಶನ್ಸ್ ಅಂತ ಹೇಳಿ ಫ್ರಾನ್ಸಿಸ್ ಬೇಕನ್ ಹೇಳಿದ್ರು ಅನ್ನೋದನ್ನ ವಂದನಾ ಶಿವ ದಾಖಲಿಸ್ತಾರೆ. ವಿಜ್ಞಾನ ಮತ್ತು ಅದರಿಂದ ಆಗುವಂತಹ ಪ್ರಯೋಗಗಳು, ಅನ್ವೇಷಣೆಗಳು ಭೂಮಿಯ ಮೇಲೆ ಪ್ರಭಾವವನ್ನ ಬೀರುವುದಷ್ಟೇ ಅಲ್ಲ, ಈ ಭೂಮಿಯ ಹೆಡೆಮುರಿ ಕಟ್ಟುತ್ತವೆ ಅಂತ, ಅಂದ್ರೆ ಭೂಮಿಯನ್ನ ಮನುಷ್ಯನ ಗುಲಾಮನಾಗಿ ಮಾಡಿಕೊಳ್ಳುತ್ತೆ ಅಂತ ಹೇಳಿ ಆಧುನಿಕ ವಿಜ್ಞಾನದ ಪಿತಾಮಹ ಅಂತ ಕರೆಯಲ್ಪಡುವಂತ ಫ್ರಾನ್ಸಿಸ್ ಬೇಕನ್ ಹೇಳಿದ್ರು. ಹಾಗಾಗಿ ವಿಜ್ಞಾನದ ಬೆಳವಣಿಗೆಯ ಜೊತೆ ಜೊತೆಗೆ ಭೂಮಿಯನ್ನ ಒಂದು ಜೀವಂತ ವ್ಯವಸ್ಥೆ ಅನ್ನೋದರ ಬದಲು ಕಚ್ಚಾ ವಸ್ತುಗಳ ಸಂಗ್ರಹ ಆಲಯ ಅಂತ ಹೇಳಿ ಯೋಚಿಸುವಂತಹ ಒಂದು ಆಲೋಚನಾ ದಾಟಿ ಆರಂಭ ಆಯಿತು ಅನ್ನೋದನ್ನ ವಂದನಾ ಶಿವ ಹೇಳ್ತಾರೆ. ಹಾಗಾಗಿ ಭೂಮಿ ಅಂತ ಇರೋದು ಮನುಷ್ಯನ ಉಪಯೋಗಕ್ಕೆ ಅಂತ ಹೇಳಿ ಆಗ್ಲಿಕ್ಕೆ ಶುರುವಾಯಿತು ಅಂತ ಹೇಳಿ ಹೇಳ್ತಾರೆ. ಮುಂದೆ ಕ್ಯಾರೋಲಿನ್ ಮರ್ಚೆಂಟ್ ಅನ್ನುವಂತಹ ಒಬ್ಬ ತತ್ವಜ್ಞಾನಿ ಹಾಗೂ ಇತಿಹಾಸ ತಜ್ಞರ ಮಾತುಗಳನ್ನ ವಂದನಾ ಶಿವ ಹೇಳ್ತಾ ಹೋಗ್ತಾರೆ. ನೇಚರ್ ಆಸ್ ಅ ಲಿವಿಂಗ್ ನರ್ಚರಿಂಗ್ ಮದರ್ ಟು ಇನರ್ಟ್ ಡೆಡ್ ಅಂಡ್ ಮ್ಯಾನಿಪುಲೇಟಿವ್ ಮ್ಯಾಟರ್, ಅಂದ್ರೆ ಒಂದು ನೇಚರ್ ಅನ್ನೋದು ಲಿವಿಂಗ್ ನರ್ಚರಿಂಗ್ ಮದರ್ ಅನ್ನುವಂತಹ ಆಲೋಚನೆಯಿಂದ ಅದೊಂದು ಇನರ್ಟ್, ಯಾವುದೇ ಜೀವವಿಲ್ಲದ ಬೇಕಾದಂತೆ ಬಳಸಿಕೊಳ್ಳಬಹುದಾದ ವ್ಯವಸ್ಥೆ ಅನ್ನುವ ಆಲೋಚನೆ ಯಾವಾಗ ಮನುಷ್ಯನಲ್ಲಿ ನೆಲೆಯೂರುತ್ತೋ ಆಗಿನಿಂದ ಭೂಮಿಯನ್ನ ಕಚ್ಚಾ ವಸ್ತುಗಳ ಸಂಗ್ರಹಾಗಾರ, ಒಂದು ಡೆಪಾಸಿಟ್ ಅಷ್ಟೇ ಅಂತ ಹೇಳಿ ನೋಡುವಂತಹ ಯೋಚನೆ ಬಲವಾಗ್ತಾ ಹೋಯಿತು ಅಂತ ಹೇಳಿ ವಂದನಾ ಶಿವ ಹೇಳ್ತಾರೆ. ಈ ವಿಜ್ಞಾನದ ಜೊತೆ ಜೊತೆಗೆ ಬೆಳೆದಂತಹ ಕ್ಯಾಪಿಟಲಿಸಂ, ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಕೂಡ ಇದಕ್ಕೆ ಪೂರಕವಾಗಿ ಕೆಲಸ ಮಾಡ್ತು. ಕ್ಯಾಪಿಟಲಿಸಂಗೆ ಯಾವಾಗ್ಲೂ ಒಂದು ಲಾಭದ ಆಸೆ ಇರುತ್ತೆ, ಎಷ್ಟು ಲಾಭವನ್ನ ಪಡಿಬಹುದೋ ಅಷ್ಟು ಲಾಭವನ್ನ ಪಡಿಬೇಕು ಅನ್ನುವಂತಹ ಯೋಚನೆ ಇರುತ್ತೆ. ಕ್ಯಾಪಿಟಲಿಸಂ ಆಲ್ವೇಸ್ ಕೇರ್ಸ್ ಫಾರ್ ದಿ ಪ್ರಾಫಿಟ್, ನಥಿಂಗ್ ಮೋರ್ ನಥಿಂಗ್ ಲೆಸ್. ಹಾಗಾಗಿ ಒಂದು ಕಡೆ ವಿಜ್ಞಾನ ಮತ್ತೊಂದು ಕಡೆ ಕ್ಯಾಪಿಟಲಿಸಂ ಭೂಮಿಯನ್ನ ಕೇವಲ ವಸ್ತುವಾಗಿ ನೋಡುವಂತಹ, ಟೆರ್ರಾ ನಲ್ಲಿಸ್ ಆಗಿ ನೋಡುವಂತಹ ವ್ಯವಸ್ಥೆಯನ್ನ ಪೋಷಿಸ್ಬಿಡ್ತು ಅಂತ ಹೇಳಿ ವಂದನಾ ಶಿವ ಚರ್ಚಿಸ್ತಾರೆ. ನಂತರ ಈ ಗ್ಲೋಬಲೈಸೇಷನ್ನಿನ ಪರಿಣಾಮದಿಂದ, ಜಾಗತೀಕರಣದ ಪರಿಣಾಮದಿಂದ ಸಮಸ್ಯೆಗಳು ಎಲ್ಲರ

ಇನ್ನೂ ಅನೇಕ ಸಮಸ್ಯೆಗಳು ಎಲ್ಲರನ್ನೂ ಕಾಡ್ಲಿಕ್ಕೆ ಶುರು ಮಾಡಿದ್ದಾವೆ, ಪೀಡನೆಯನ್ನ ಶುರು ಮಾಡಿದ್ದಾವೆ. ಇದಕ್ಕೆ ದಾರಿ ಏನಪ್ಪಾ ಅಂತ ಹೇಳಿದ್ರೆ, ಪ್ರಕೃತಿ ಅನ್ನೋದನ್ನ ಡೆಡ್ ಮ್ಯಾಟರ್ ಅನ್ನುವಂತಹ ಕಲ್ಪನೆಯಿಂದ ದೂರ ಬರಬೇಕು ಅಂತ ಹೇಳಿ. ಈ ರೀತಿಯ ವಿ ನೀಡ್ ಟು ಮೂವ್ ಅವೇ ಫ್ರಮ್ ದ ಪ್ಯಾರಡೈಮ್ ಆಫ್ ನೇಚರ್ ಆಸ್ ಡೆಡ್ ಮ್ಯಾಟರ್. ಅದೊಂದು ಜೀವಂತವಿರುವ ವ್ಯವಸ್ಥೆ ಅಂತ ಅರ್ಥ ಮಾಡಿಕೊಳ್ಬೇಕು. ಅದೊಂದು ಡೆಡ್ ಮ್ಯಾಟರ್ ಅನ್ನುವಂತಹ ಆಲೋಚನೆಯಿಂದ ನಾವು ದೂರ ಬರಬೇಕು. ಇದನ್ನ ಹೇಗೆ ಕಲಿಬೇಕು, ಹೇಗೆ ಇದರ ದಾರಿಗೆ ಬರಬೇಕು ಅಂತ ಹೇಳಿದ್ರೆ, ನೇಚರ್ ಈಸ್ ದ ಬೆಸ್ಟ್ ಟೀಚರ್ ಅಂತ ಹೇಳಿ ವಂದನಾ ಶಿವ ಹೇಳ್ತಾರೆ. ಪ್ರಕೃತಿಯೇ ನಮಗೆ ಪಾಠವನ್ನ ಕಲಿಸ್ಕೊಡುತ್ತೆ ಅಂತ ಹೇಳ್ತಾರೆ. ಈ ಪಾಠವನ್ನ ಕಲಿಸುವ ದೃಷ್ಟಿಯಲ್ಲಿ ನವಧಾನ್ಯ ಫಾರ್ಮ್ ಅಲ್ಲಿ ಅವರು ಅರ್ತ್ ಯೂನಿವರ್ಸಿಟಿಯನ್ನ ಸ್ಥಾಪನೆ ಮಾಡಿದ್ದಾರೆ. ಈ ಅರ್ತ್ ಯೂನಿವರ್ಸಿಟಿ ಸಂಸ್ಥೆಯಲ್ಲಿ ಅವರು ಅರ್ತ್ ಡೆಮೋಕ್ರಸಿಯನ್ನ ಕಲಿಸ್ಕೊಡ್ತಾರೆ. ಡೆಮೋಕ್ರಸಿ ಅಂತ ಹೇಳಿದ್ರೆ ಎಲ್ಲರೂ ಎಲ್ಲರಿಗಾಗಿ ಪೋಷಣೆಗೆ ಅವಕಾಶವನ್ನು ಕೊಡಬೇಕು, ಎಲ್ಲರೂ ಎಲ್ಲರನ್ನ ರಕ್ಷಿಸಬೇಕು, ಎಲ್ಲರೂ ಎಲ್ಲರ ಜೊತೆ ಜವಾಬ್ದಾರಿಯಿಂದ ವರ್ತಿಸಬೇಕು ಅನ್ನುವ ಆಲೋಚನೆಯನ್ನ ಡೆಮೋಕ್ರಸಿ ಕೊಡುತ್ತೆ. ಈ ಡೆಮೋಕ್ರಸಿ ಅನ್ನ ಅವರೇನ್ ಮಾಡ್ತಾ ಇದ್ದಾರೆ, ಅರ್ತ್ ಡೆಮೋಕ್ರಸಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಅರ್ತ್ ಡೆಮೋಕ್ರಸಿ ಅನ್ನುವ ಪರಿಕಲ್ಪನೆಯನ್ನ ಅರ್ತ್ ಯೂನಿವರ್ಸಿಟಿನಲ್ಲಿ ಕಲಿಸ್ಕೊಡ್ತಾ ಇದ್ದಾರೆ. ಅದರರ್ಥ ಜೀವಿ ಭೂಮಿಯ ಮೇಲಿರುವಂತಹ ಎಲ್ಲ ಜೀವಿಗಳಿಗೂ ಸಮಾನವಾಗಿ ಬದುಕುವ ಹಾಗೂ ಸಮಾನ ಬದುಕುವ ಅವಕಾಶವನ್ನು ಪಡೆಯುವಂತಹ ಹಕ್ಕು ಇದೆ ಅನ್ನುವಂತಹ ಪರಿಕಲ್ಪನೆಯನ್ನ ಅರ್ತ್ ಯೂನಿವರ್ಸಿಟಿಯಲ್ಲಿ ಕಲಿಸ್ಕೊಡ್ತಾ ಇದ್ದಾರೆ. ಈ ಅರ್ತ್ ಡೆಮೋಕ್ರಸಿಯ ಪರಿಕಲ್ಪನೆಯನ್ನ ಅರ್ಥ ಮಾಡಿಕೊಂಡಾಗ, ಭೂಮಿಯ ಮೇಲೆ ಬದುಕ್ತಾ ಇರುವಂತ ನಾವೆಲ್ಲರೂ ಮಾನವ ಕೇಂದ್ರಿತ ಆಂಥ್ರೋಪೋಸೆಂಟ್ರಿಸಂ ನಿಂದ ಪರಿಸರ ಕೇಂದ್ರಿತ ಜೀವನವನ್ನ ಕಟ್ಕೊಳ್ಳಿಕ್ಕೆ ಅವಕಾಶ ಆಗತ್ತೆ ಅಂತ ಹೇಳಿ ವಂದನಾ ಶಿವ ಹೇಳ್ತಾರೆ. ಹಾಗಾಗಿ ನಾವು ಇಕೋಸೆಂಟ್ರಿಸಂ ಆಗಿ ಎಲ್ಲ ಜೀವಿಗಳಿಗೂ ಬದುಕುವ ಅವಕಾಶ ಸಮಾನವಾಗಿರಬೇಕು ಅಂತ ಆಲೋಚಿಸಿದಾಗ, ಮನುಷ್ಯರನ್ನ ಕಾಡ್ತಾ ಇರುವಂತಹ ಅನೇಕ ಕೊರತೆಗಳು, ಆಹಾರದ ಕೊರತೆ, ನೀರಿನ ಕೊರತೆ ಇತ್ಯಾದಿ ಕೊರತೆಗಳನ್ನು ಕೂಡ ನಿವಾರಿಸಿಕೊಳ್ಳಿಕ್ಕೆ ಅವಕಾಶ ಆಗತ್ತೆ. ಯಾಕಂದ್ರೆ ಮನುಷ್ಯ ಕೂಡ ಭೂಮಿಯ ಮೇಲೆ ಇರುವಂತಹ ಅನೇಕ ಜೀವಿಗಳಲ್ಲಿ ಒಬ್ಬ ಜೀವಿಯಾಗಿರ್ತಾನೆ. ಈ ಅರ್ತ್ ಯೂನಿವರ್ಸಿಟಿನಲ್ಲಿ ಎಲ್ಲರೂ ಭಾಗವಹಿಸ್ತಾರೆ. ವಿದ್ಯಾರ್ಥಿಗಳು, ಕೃಷಿಕರು, ಯುವಕರು ಎಲ್ಲರೂ ಕೂಡ ಭಾಗವಹಿಸಿ ಕಲಿತಾರೆ. ಈ ಅರ್ತ್ ಯೂನಿವರ್ಸಿಟಿನಲ್ಲಿ ಎರಡು ಜನಪ್ರಿಯವಾದಂತಹ ಕೋರ್ಸ್ಗಳು, ಕಲಿಕೆಗಳು ಇದಾವೆ. ಒಂದು ದ ಎ ಟು ಝಡ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂಡ್ ಎಗ್ರೋ ಎಕಾಲಜಿ, ಇನ್ನೊಂದು ಗಾಂಧಿ ಅಂಡ್ ಗ್ಲೋಬಲೈಸೇಷನ್. ದಿ ಎ ಟು ಝಡ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂಡ್ ಅಗ್ರೋ ಎಕಾಲಜಿ, ಗಾಂಧಿ ಅಂಡ್ ಗ್ಲೋಬಲೈಸೇಷನ್, ಇವೆರಡು ಅರ್ತ್ ಯೂನಿವರ್ಸಿಟಿನಲ್ಲಿ ಬಹಳ ಜನಪ್ರಿಯವಾಗಿರುವಂತಹ ಕೋರ್ಸ್ಗಳಾಗಿವೆ. ನಂತರ ವಂದನಾ ಶಿವ, ಈ ಎಲ್ಲ ಸಮಸ್ಯೆಗಳಿಂದ ನಾವು ಹೊರಗೆ ಬರಬೇಕಾದ್ರೆ, ಇವತ್ತು ನಾವೇನು ಭೂಮಿಯ ಮೇಲೆ ಏರುತ್ತಿರುವ ತಾಪಮಾನದ ಸಮಸ್ಯೆ, ಹಾಗೆ ಸಾಕಷ್ಟು ಪ್ರಾಕೃತಿಕ ಅವಘಡಗಳು ನಡೀತಾ ಇದ್ದಾವೆ. ಏಕಕಾಲದಲ್ಲಿ ಬರ ಇರುತ್ತೆ, ಇನ್ನೊಂದು ಕಡೆ ಪ್ರವಾಹ ಇರುತ್ತೆ. ಈಗ ನಾವು ಕರ್ನಾಟಕದಲ್ಲಿ ನೀರಿನ ಕೊರತೆಯನ್ನ, ಮಳೆಯ ಕೊರತೆಯನ್ನ ಎದುರಿಸ್ತಾ ಇದ್ರೆ, ಕದ ಕೇರಳದಲ್ಲಿ ಪ್ರವಾಹದ ಭೀತಿ ಆಗಿದೆ, ಸಾಕಷ್ಟು ಜನರನ್ನ ಕೂಡ ಅದು ಬಲಿ ತೆಗೆದುಕೊಂಡಿದೆ. ಹಾಗೆ ಕರ್ನಾಟಕದಲ್ಲೇ ಕರಾವಳಿ ಪ್ರದೇಶದಲ್ಲಿ, ಕೆಟ್ಟ ಪ್ರದೇಶದಲ್ಲಿ ಕೆಲವು ಕಡೆ ಭಾರಿ ಮಳೆ ಆಗತ್ತೆ, ಇನ್ ಕೆಲವು ಕಡೆ ಮಳೆ ಇಲ್ಲವೇ ಇಲ್ಲ ಅನ್ನುವಂತ ಒಂದು ಪರಿಸ್ಥಿತಿ ಇದೆ. ಇಂಥ ಸಮಸ್ಯೆಗಳನ್ನ ಹೇಗೆ ಪರಿಹರಿಸಿಕೊಳ್ಬೇಕಪ್ಪ, ಅದಕ್ಕೆ ದಾರಿ ಏನು ಅಂತ ಹೇಳಿದಾಗ, ರವೀಂದ್ರನಾಥ್ ಟ್ಯಾಗೋರ್ ಅವರ ತಪೋವನ ಅನ್ನುವಂತ ಪ್ರಬಂಧದ ಚರ್ಚೆಯನ್ನ ವಂದನಾ ಶಿವ ಮಾಡ್ತಾರೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ಒಂದು ಪ್ರಕೃತಿಯಲ್ಲಿಯೇ, ಪ್ರಕೃತಿಯ ಮಡಿಲಲ್ಲಿ ಕಲಿಯುವಂತಹ ಒಂದು ವ್ಯವಸ್ಥೆಯನ್ನ ನಿರ್ಮಿಸಿದವರು. ಶಾಂತಿನಿಕೇತನ ಅಂತ ಹೇಳಿ ಅದನ್ನ ಕರೀತಾರೆ. ಹೈಸ್ಕೂಲ್ ವಿದ್ಯಾರ್ಥಿಗಳು ಎ ಡೇ ಇನ್ ಆಶ್ರಮ್ ಅಂತ ಒಂದು ಪಾಠವನ್ನು ಕೂಡ ಓದಿರ್ತೀರಿ. ಅದು ಶಾಂತಿನಿಕೇತನದ ಒಂದು ದಿನದ ಜೀವನ ಹೇಗಿರುತ್ತೆ ಅನ್ನೋದ ಪಾಠ ಆಗಿದೆ. ಈ ತಪೋವನ್ ಅನ್ನುವಂತಹ ಪ್ರಬಂಧದಲ್ಲಿ ಟ್ಯಾಗೋರ್ ಬರೀತಾರೆ, Indian civilization has been distinctive in locating its source of regeneration, material and intellect in the forest, not the city. India's best ideas have come where man was in communion with trees, rivers and lakes, away from the crowds.
ದ ಪೀಸ್ ಆಫ್ ದ ಫಾರೆಸ್ಟ್ ಹ್ಯಾಸ್

helped the intellectual evolution of man. The culture of the forest has fueled the culture of Indian society. The culture that has arisen from the forest has been influenced by the diverse processes of renewal of life, which are always at play in the forest, varying from species to species, from season to season, in sight and sound and smell. The unifying principle of life in diversity, of democratic pluralism, thus became the principle of Indian civilization. Bharatiya Alochanegalu, ನಾಗರಿಕ ಆಲೋಚನೆಗಳು, ಭಾರತೀಯ ಸಂಸ್ಕೃತಿಯ ಆಲೋಚನೆಗಳು ಕಾಡಿನಲ್ಲಿ ಹುಟ್ಟಿದಂತು. ಕಾಡಿನ ಮಡಿಲಲ್ಲಿ ವ್ಯಕ್ತಿಗಳು ಇದ್ದಾಗ ಅವರ ಆಲೋಚನೆಗಳಿಂದ ನಮ್ಮ ನಾಗರಿಕತೆ, ನಮ್ಮ ಸಂಸ್ಕೃತಿ ಪ್ರಭಾವಕ್ಕೆ ಒಳಗಾಗಿದೆ ಅಂತ ಹೇಳಿ ವಂದನಾ ಶಿವ ಹೇಳ್ತಾ ಇದ್ದಾರೆ. ಯಾಕಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಇದೇ ವಿಚಾರವನ್ನ ತಪೋವನ್ನಲ್ಲಿ ಹೇಳ್ತಾ ಇದ್ದಾರೆ. ಕಾಡಿನ ಜೊತೆಗೆ, ಪ್ರಕೃತಿಯ ಜೊತೆಗೆ ಭಾರತೀಯರ, ಭಾರತದಲ್ಲಿ ಬದುಕುವವರ ಸಂಪರ್ಕ ಮೊದಲಿನಿಂದಲೂ ಇದೆ. ನೀವೇ ಯೋಚನೆ ಮಾಡಿ, ನೀವು ವರ್ಷಕ್ಕೊಮ್ಮೆ ಪೂಜಿಸುವಂತಹ ದೇವಸ್ಥಾನ, ದೇವರು ಯಾವುದೋ ಒಂದು ಬೆಟ್ಟದ ಮೇಲೆ ಒಂದು ಕಾಡಿನ ನಡುವೆ ಇರುವಂತಹ ದೇವಸ್ಥಾನ ಆಗಿರುತ್ತೆ. ಹಾಗಾಗಿ ಕಾಡು, ಪ್ರಕೃತಿ, ಪ್ರಕೃತಿಯ ಮಡಿಲಲ್ಲಿ ವಾಸಿಸುವಂತಹ ಒಂದು ಅಭ್ಯಾಸ, ಒಂದು ಯೋಚನೆ ಭಾರತೀಯರಲ್ಲಿ ಮೊದಲಿಂದನೂ ಇದೆ ಅನ್ನೋದನ್ನ ರವೀಂದ್ರನಾಥ್ ಟ್ಯಾಗೋರ್ ಹೇಳ್ತಾ ಇದ್ದಾರೆ. ಇನ್ನೊಂದು ವಿಷಯ ಅವರು ಹೇಳ್ತಾರೆ ಏನಂದ್ರೆ, ಪ್ರಕೃತಿಯಲ್ಲಿ, ಕಾಡಿನಲ್ಲಿ ಪ್ರತಿಯೊಂದು ಜೀವಿಯು ತನ್ನದೇ ಆದಂತ ರೀತಿಯಲ್ಲಿ ತನ್ನ ಬದುಕನ್ನ ಬದುಕ್ತಾ ಇರುತ್ತೆ. ವಿಚ್ ಏನು, ಆ ಪ್ರಾಸೆಸ್ ಆಫ್ ರಿನೆವಲ್ ಆಫ್ ಲೈಫ್, ಬದುಕು ಮುಂದುವರಿಯುವಂತಹ ರೀತಿ ಇರುತ್ತಲ್ಲ, ಅದು ಒಂದಕ್ಕಿಂತ ಒಂದು ಭಿನ್ನವಾಗಿರುತ್ತೆ. ಋತುವಿನಿಂದ ಋತು ಭಿನ್ನವಾಗಿರುತ್ತೆ. ನೀವು ನೋಡುವ ದೃಷ್ಟಿಯಲ್ಲೂ ಭಿನ್ನತೆ ಇರುತ್ತೆ, ಶಬ್ದದಲ್ಲೂ ಭಿನ್ನತೆ ಇರುತ್ತೆ, ಹಾಗೆ ಸುವಾಸನೆಯಲ್ಲೂ ಕೂಡ ಭಿನ್ನತೆ ಇರುತ್ತೆ. ಈಗ ಹಲಸಿನ ಹಣ್ಣು ಹಣ್ಣಾಗಿದೆ ಅನ್ನೋದು ನಿಮಗೆ ಗೊತ್ತಾಗಬೇಕಾಗಿರೋದು ಅದರ ಸುವಾಸನೆಯಿಂದ, ಸ್ಮೆಲ್ನಿಂದ. ಹಾಗೆ ಮಾವಿನ ಹಣ್ಣು ಹಣ್ಣಾಗಿದೆ ಅಂತ ನಮಗೆ ಗೊತ್ತಾಗಬೇಕಾದ್ರೆ ಅದರ ಬಣ್ಣ ಬದಲಾಗಿರುತ್ತೆ, ನೋಟ ನಮ್ಮ ಕಣ್ಣಿಗೆ ಕೂಡ ಗೊತ್ತಾಗತ್ತೆ, ಹಾಗೆ ನಮ್ಮ ಮೂಗಿಗೂ ಕೂಡ ಅದು ಗೊತ್ತಾಗತ್ತೆ. ಹಾಗೆ ಒಂದು ಪರಂಗಿ ಹಣ್ಣು ಹಣ್ಣಾಗಿರೋದು ನಮ್ಗೆ ಕಣ್ಣಿಂದ, ಸ್ಪರ್ಶದಿಂದ ಗೊತ್ತಾಗತ್ತೆ, ಮೂಗಿನಿಂದ ಕಡಿಮೆ ಗೊತ್ತಾಗತ್ತೆ. ಸೊ ಹಾಗಾಗಿ ಇಷ್ಟೆಲ್ಲ ಭಿನ್ನತೆಗಳು, ವೈವಿಧ್ಯಮಯವಾದಂತ ರೀತಿಯಲ್ಲಿ ಬದುಕು ಇರುತ್ತೆ. ಈ ವೈವಿಧ್ಯತೆ ಒಂದು ಕಡೆಗೆ ಸೇರಿರುತ್ತೆ, ಯೂನಿಫೈ ಆಗತ್ತೆ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಮನುಷ್ಯನ ಬದುಕು ಅಷ್ಟೇ ಅಲ್ಲ, ಪ್ರಕೃತಿಯ ಬದುಕಿನಲ್ಲೂ ಕೂಡ ಡೈವರ್ಸಿಟಿ, ವೈವಿಧ್ಯತೆ ಇರುತ್ತೆ ಅಂತ ಹೇಳಿ. ಸೊ ಡೈವರ್ಸಿಟಿಯ ಬಗ್ಗೆ ಅವರು ಹೇಳಬೇಕಾದ್ರೆ ಒಂದು ಮಾತನ್ನ ಹೇಳ್ತಾರೆ, ವೈವಿಧ್ಯತೆ, ಇಕೊಲಾಜಿಕಲ್ ಸಸ್ಟೈನಬಿಲಿಟಿ ಮತ್ತು ಡೆಮಾಕ್ರಸಿ ಎರಡಕ್ಕೂ ಕೂಡ ಮೂಲ ಆಧಾರ. ನಮ್ಮ ದೇಶದಲ್ಲಿ ಭಾಷೆಗಳು ಭಿನ್ನ, ಧರ್ಮಗಳು ಭಿನ್ನ, ಆಚರಣೆಗಳು ಭಿನ್ನ, ಆಹಾರದ ಕ್ರಮಗಳು ಕೂಡ ಭಿನ್ನ. ಈ ಎಲ್ಲ ಡೈವರ್ಸಿಟಿಯನ್ನ ಒಂದಾಗಿಸಿ ಭಾರತ, ಇಂಡಿಯಾ ಅನ್ನುವಂತಹ ದೇಶ ಉಂಟಾಗಿದೆ. ಹಾಗಾಗಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ಏಕತೆಯನ್ನ ಪಡ್ಕೊಳ್ಬೇಕಾದ್ರೆ ಈ ಅನೇಕತೆ ಇರುತ್ತೆ. ಹಾಗೆ ಪ್ರಕೃತಿ ಏಕತೆಯನ್ನ ಅಂದ್ರೆ ಉಳ್ಕೊಳ್ಬೇಕಾದ್ರೆ, ಒಟ್ಟಾಗಿ ಉಳ್ಕೊಳ್ಬೇಕಾದ್ರೆ ಅದರಲ್ಲಿರುವ ಅನೇಕತೆಗಳನ್ನ ನಾವು ಬೆಂಬಲಿಸಬೇಕಾಗತ್ತೆ, ಉಳಿಸ್ಬೇಕಾಗತ್ತೆ, ಉಳಿಸ್ಕೊಳ್ಬೇಕಾಗತ್ತೆ ಅನ್ನೋದನ್ನ ವಂದನಾ ಶಿವ ಹೇಳ್ತಾರೆ. ಅದನ್ನೇ ಅವರು ಹಿಂದೆ ಮಾನೋಕಲ್ಚರ್ ಅಪಾಯಕಾರಿ ಅಂತ ಹೇಳಿದ್ರು. ಯಾಕಂದ್ರೆ ಪ್ರಕೃತಿಯಲ್ಲಿ ಒಂದು ರೀತಿಯ ಜೀವನ ಇರಲ್ಲ, ಅನೇಕ ರೀತಿಯ ಜೀವನ ಕ್ರಮಗಳು ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಫಾರೆಸ್ಟ್ ಈಸ್ ಎ ಯೂನಿಟಿ ಇನ್ ಇಟ್ಸ್ ಡೈವರ್ಸಿಟಿ. ವಿ ಆರ್ ಯುನೈಟೆಡ್ ವಿತ್ ನೇಚರ್ ಥ್ರೂ ಅವರ್ ರಿಲೇಶನ್ಶಿಪ್ ವಿತ್ ದ ಫಾರೆಸ್ಟ್. ಮನುಷ್ಯನ ಸಮಸ್ಯೆ ಏನಪ್ಪಾ ಅಂದ್ರೆ ಎಲ್ಲವೂ ಏಕರೀತಿಯಲ್ಲಿ ಇರಬೇಕು ಅಂತ ನೋಡುವಂತ ಪ್ರಯತ್ನವನ್ನ ಮಾಡ್ತಾನೆ. ಆ ಪ್ರಯತ್ನವನ್ನ ಮಾಡಬೇಕಾದಾಗ ಒಂದು ಅಂಶವನ್ನು ನಾವು ಮರಿತೀವಿ, ಏನಪ್ಪಾ ಅಂತ ಹೇಳಿದ್ರೆ ನೇಚರ್ನಲ್ಲಿ ಡೈವರ್ಸಿಟಿ ಈಸ್ ದ ರೂಲ್. ಅನೇಕತೆ ಅನ್ನೋದು ಪ್ರಕೃತಿಯಲ್ಲಿ ಒಂದು ನಿಯಮ. ಈ ನಿಯಮವನ್ನ ನಾವು ಗೌರವಿಸಬೇಕು. ನೇಚರ್ನ ಅತ್ಯುತ್ತಮವಾದಂತಹ ಅಭಿವ್ಯಕ್ತಿ ನಮಗೆ ಫಾರೆಸ್ಟ್ನಲ್ಲಿ ಸಿಗತ್ತೆ. ಹಾಗಾಗಿ ಫಾರೆಸ್ಟ್ ಅನ್ನೋದು ಏನು ಅಂತ ಹೇಳಿ ಟ್ಯಾಗೋರ್ ಹೇಳ್ತಾರೆ. Forest was not just the source of knowledge and freedom, it was the source of beauty and joy.

art and aesthetics of harmony and perfection. It symbolized the universe. The forest teaches us union and compassion. ಕಾಡು ನಮಗೆ ಏಕತೆಯನ್ನ, ಒಟ್ಟಾಗುವುದನ್ನ ಮತ್ತೆ ಕರುಣೆಯನ್ನ ಕಲಿಸ್ಕೊಡುತ್ತೆ ಅಂತ ಹೇಳ್ತಾರೆ. ಹಾಗೆ ಫಾರೆಸ್ಟ್ ಟೀಚಸ್ ಅಸ್ ಎನಫ್ನೆಸ್, ಸಾಕು ಅನ್ನೋದನ್ನು ಕೂಡ ನಮಗೆ ಈ ಫಾರೆಸ್ಟ್ ಕಲಿಸ್ಕೊಡತ್ತೆ. ಯಾಕಂತ ಹೇಳಿದ್ರೆ ಕಾಡಿನಲ್ಲಿ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯ ಆಹಾರವನ್ನ ಕಿತ್ಕೊಳ್ಳೋದಿಕ್ಕೆ ಹೋಗೋದಿಲ್ಲ, ಮತ್ತೆ ತನಗೆ ಹೊಟ್ಟೆ ತುಂಬಿದ ಮೇಲೆ ಮತ್ತೊಂದು ಪ್ರಾಣಿಯ ತಂಟೆಗೆ ಯಾವುದೇ ಪ್ರಾಣಿ ಹೋಗೋದಿಲ್ಲ. ಸೊ ಎನಫ್ನೆಸ್, ಸಾಕು ಅನ್ನೋದನ್ನ ಕಾಡು ನಿಮಗೆ ಕಲಿಸ್ಕೊಡುತ್ತೆ ಅಂತ ಹೇಳಿ ಟ್ಯಾಗೋರ್ ಹೇಳ್ತಾರೆ ಅನ್ನೋದನ್ನ ವಂದನಾ ಶಿವ ಬಾಟದಲ್ಲಿ ಹೇಳ್ತಾರೆ. ಮತ್ತೆ ಹಾಗೆ ಜೀವನದಲ್ಲಿ ನಾವು ಸಮಾಧಾನವನ್ನ, ಒಂದು ಸಂತೋಷವನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ಕೊಡೋದ್ರ ಮೂಲಕ ಅದನ್ನ ಪಡ್ಕೊಳ್ಳಕ್ಕೆ ಸಾಧ್ಯವೇ ಹೊರತು ಇನ್ನೊಬ್ಬರಿಂದ ಕಿತ್ಕೊಳ್ಳೋದ್ರ ಮೂಲಕ ಅದನ್ನು ಪಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಟ್ಯಾಗೋರ್ ಹೇಳ್ತಾರೆ. ನೋ ಸ್ಪೀಸೀಸ್ ಇನ್ ಎ ಫಾರೆಸ್ಟ್ ಅಪ್ರೋಪ್ರಿಯೇಟ್ಸ್ ದ ಶೇರ್ ಆಫ್ ಅನದರ್ ಸ್ಪೀಸೀಸ್. ಎವ್ರಿ ಸ್ಪೀಸೀಸ್ ಸಸ್ಟೈನ್ಸ್ ಇಟ್ ಸೆಲ್ಫ್ ಇನ್ ಕೋಆಪರೇಷನ್ ವಿತ್ ಅದರ್ಸ್ ಅಂತ ಹೇಳಿ. ಕಾಡಿನಲ್ಲಿರುವಂತಹ ಯಾವುದೇ ಜೀವಿ ಸ್ಪೀಸೀಸ್ ಇನ್ನೊಂದು ಜೀವಿಯ ಊಟವನ್ನ, ಆಹಾರವನ್ನ ಕಿತ್ಕೊಳ್ಳೋದಿಲ್ಲ, ಬದಲಿಗೆ ಒಂದು ಇನ್ನೊಂದರ ಜೊತೆ ಸಹಕರಿಸಿಕೊಂಡು ಬದುಕೋದಿಕ್ಕೆ, ಕೋಆಪರೇಷನ್ ಇಟ್ಕೊಂಡು ಬದುಕ್ತವೆ. ತಮ್ಮದೇ ಆದಂತಹ ಜೀವನ ಕ್ರಮವನ್ನ ಆ ಎಲ್ಲ ಜೀವಿಗಳು ಹೊಂದಿರುತ್ತವೆ. ಒಂದು ಇನ್ನೊಂದರ ಆಹಾರವನ್ನ ಕಿತ್ಕೊಳ್ಳೋದಿಕ್ಕೆ ಹೋಗೋದಿಲ್ಲ. ಹುಲಿ ಜಿಂಕೆಯನ್ನ ತಿನ್ನತ್ತೆ, ಆದ್ರೆ ಹುಲಿ ಯಾವತ್ತು ಹುಲ್ಲನ್ನ ತಿನ್ಲಿಕ್ಕೆ ಹೋಗೋದಿಲ್ಲ. ಹಾಗೆ ಜಿಂಕೆ ಹುಲ್ಲನ್ನ ತಿನ್ನತ್ತೆ, ಮುಂದೆ ಹುಲಿಗೆ ಆಹಾರ ಆಗತ್ತೆ, ಆದ್ರೆ ಯಾವ ಕಾರಣಕ್ಕೂ ಈ ಜಿಂಕೆ ಇನ್ನೊಂದು ಪ್ರಾಣಿಯನ್ನ ತಿನ್ನುವ ವ್ಯವಸ್ಥೆ ಇಲ್ಲ. ಸೊ ಇಲ್ಲಿ ಒಂದು ಡೈವರ್ಸಿಟಿಯನ್ನ ನೀವು ಕಾಣ್ತೀರಿ. ಆ ಜೀವಿ ಇನ್ನೊಂದು ಜೀವಿಯ ಜೊತೆಗೆ ಬದುಕುತ್ತೆ. ಸೊ ಪ್ರಕೃತಿಯಲ್ಲಿ ಅದು ಸಹಜವಾಗಿರುತ್ತೆ. ನಿಮಗೆ ಹೊಟ್ಟೆ ಹಸಿದಾಗ ಆಹಾರವನ್ನ ಸೇವಿಸೋದು ಸರಿಯಾದದ್ದು, ಹೊಟ್ಟೆ ಹಸಿವಿಲ್ಲದೆ ಇದ್ದಾಗ್ಲೂ ಸೇವಿಸೋದಕ್ಕೋಗೋದು ಅನಾರೋಗ್ಯಕರವಾದದ್ದು. ಹಾಗಾಗಿ ಎನಫ್ನೆಸ್ ಅನ್ನು ಕೂಡ, ಸಾಕು ಅನ್ನೋದನ್ನು ಕೂಡ ಪ್ರಕೃತಿ, ಕಾಡು ನಮ್ಗೆ ಹೇಳ್ಕೊಡುತ್ತೆ ಅಂತ ಹೇಳಿ ಟ್ಯಾಗೋರ್ ಹೇಳದನ್ನ ವಂದನಾ ಶಿವ ಇಲ್ಲಿ ದಾಖಲಿಸ್ತಾರೆ. ನಂತರ ಪಾಠದ ಕೊನೆ ಭಾಗದಲ್ಲಿ ಒಂದೆರಡು ಪ್ರಮುಖವಾದಂತಹ ವಿಷಯಗಳನ್ನ ವಂದನಾ ಶಿವ ಚರ್ಚಿಸ್ತಾರೆ. ದಿ ಎಂಡ್ ಆಫ್ ಕನ್ಸ್ಯೂಮರಿಸಮ್ ಅಂಡ್ ಅಕ್ಯುಮುಲೇಷನ್ ಈಸ್ ದ ಬಿಗಿನಿಂಗ್ ಆಫ್ ದ ಜಾಯ್ ಆಫ್ ಲಿವಿಂಗ್ ಅಂತ ಹೇಳಿ. ಸೊ ಏನಪ್ಪ ಈ ವಿಷಯ ಅಂತ ಹೇಳಿದ್ರೆ, ಕೊಳ್ಳುಬಾಕ ಸಂಸ್ಕೃತಿ ಅಂತ ಹೇಳ್ತಾರೆ. ಕನ್ಸ್ಯೂಮರಿಸಮ್, ಕೊಳ್ಳುಬಾಕ ಸಂಸ್ಕೃತಿ, ಅಗತ್ಯ ಇದೆಯೋ ಇಲ್ವೋ ವಸ್ತುಗಳನ್ನ ಕೊಂಡ್ಕೊಂಡು ಸಂಗ್ರಹಿಸಿಕೊಳ್ಳುವಂತಹ, ಅಕ್ಯುಮುಲೇಷನ್, ಸಂಗ್ರಹಿಸಿಕೊಳ್ಳುವಂತಹ ಒಂದು ವರ್ತನೆ ಮನುಷ್ಯರಲ್ಲಿ ಇದೆ. ಇದು ಅಪಾಯಕಾರಿಯಾದಂತ ವರ್ತನೆ, ಇದು ದುಃಖದ ವರ್ತನೆ. ಇವೆರಡನ್ನ ಬಿಡುವಂತದ್ದು, ಕೊಳ್ಳುಬಾಕ ಸಂಸ್ಕೃತಿಯನ್ನು ಮತ್ತೆ ಅನಗತ್ಯ ಸಂಗ್ರಹಣೆಯನ್ನ ಬಿಡುವಂತದ್ದು ಬಿಗಿನಿಂಗ್ ಆಫ್ ದ ಜಾಯ್ ಆಫ್ ಲಿವಿಂಗ್. ನೀವು ಬದುಕುವ ಸಂತೋಷವನ್ನ ಅನುಭವಿಸಲಿಕ್ಕೆ ಸರಿಯಾದಂತಹ ಆರಂಭ ಅಂತ ಹೇಳಿ ವಂದನಾ ಶಿವ ಹೇಳ್ತಾರೆ. ಗಾಂಧಿಯವರು ಒಂದ್ ಕಡೆ ಒಂದ್ ಮಾತನ್ನ ಹೇಳ್ತಾರೆ, ದೇರ್ ಇಸ್ ಎನಫ್ ಆನ್ ದಿಸ್ ಅರ್ತ್ ಫಾರ್ ಹ್ಯೂಮನ್ ನೀಡ್ ನಾಟ್ ಫಾರ್ ದ ಗ್ರೀಡ್ ಅಂತ ಹೇಳಿ. ಮಾನವ ಜನಾಂಗದ ಅಗತ್ಯತೆಗಳನ್ನ ಪೂರೈಸೋದಿಕ್ಕೆ ಈ ಭೂಮಿಯ ಮೇಲೆ ಸಾಕಷ್ಟು ಸಂಪನ್ಮೂಲ ಲಭ್ಯ ಇದೆ, ಆದರೆ ಮಾನವ ಜನಾಂಗದ ದುರಾಸೆಯನ್ನ ಈ ಭೂಮಿ ಪೂರೈಸಲಾರದು ಅನ್ನುವಂತ ಮಾತನ್ನ ಗಾಂಧೀಜಿಯವರು ಒಂದ್ ಕಡೆ ಹೇಳ್ತಾರೆ. ಹಾಗಾಗಿ ವಂದನಾ ಶಿವ ಟ್ಯಾಗೋರ್ ಅವರ ಆಲೋಚನೆಯನ್ನ ಇಟ್ಕೊಂಡು ಏನೊಂದು ವಿಷಯವನ್ನ ನಮ್ಗೆ ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ, ಮನುಷ್ಯನ ದುರಾಸೆ, ಮನುಷ್ಯನ ಕೊಳ್ಳುಬಾಕ ಸಂಸ್ಕೃತಿ, ಮನುಷ್ಯನ ಅನಗತ್ಯ ಸಂಗ್ರಹ ಬುದ್ಧಿಯ ಕಾರಣದಿಂದ ಭೂಮಿಯ ಮೇಲೆ, ಭೂಮಿಯ ಸಂಪನ್ಮೂಲದ ಮೇಲೆ ಅನಗತ್ಯವಾದಂತಹ ಒತ್ತಡ ಉಂಟಾಗಿದೆ. ಇದರಿಂದಾಗಿ ಪ್ರಕೃತಿಯಲ್ಲಿ ಅಸಮತೋಲನ ಉಂಟಾಗಿದೆ. ಈ ಅಸಮತೋಲನದ ಪ್ರಭಾವದಿಂದ ಎಲ್ಲರೂ ಸಮಸ್ಯೆಗೆ ಒಳಗಾಗ್ತಾ ಇದ್ದೀವಿ. ನಾನು, ನೀವು, ಎಲ್ಲರೂ ಇವತ್ತೇನು ನಾವು ಬರವನ್ನ ಎದುರಿಸ್ತಾ ಇದ್ದೀವಿ, ಕೊರತೆಗಳನ್ನ ಎದುರಿಸ್ತಾ ಇದ್ದೀವಿ, ಇವೆಲ್ಲವೂ ಸಹ ಮನುಷ್ಯನ ದುರಾಸೆಯ ವರ್ತನೆಯಿಂದ ನಡೀತಾ ಇರುವಂತಹ ಕೆಲಸಗಳಾಗಿರುತ್ತೆ. ಇದನ್ನ ಮುಗಿಸದ ಹೊರತು, ಇದನ್ನ ಅಂತ್ಯಗೊಳಿಸದ ಹೊರತು ನಮ್ಗೆ ಬಿಡುಗಡೆ ಇಲ್ಲ ಅನ್ನೋದನ್ನ ಟ್ಯಾಗೋರ್ ಹೇಳೋ ವಿಚಾರವನ್ನ ವಂದನಾ ಶಿವ ಈ ಪಾಠದ ಕೊನೆಯ

ಭಾಗದಲ್ಲಿ ಚರ್ಚಿಸ್ತಾರೆ. ಹಾಗೆ ಇನ್ನೊಂದು ವಿಷಯವನ್ನು ಕೂಡ ಅವರು ಹೇಳ್ತಾರೆ, ಆಸೆ ಅಥವಾ ದುರಾಸೆ ಮತ್ತು ಕರುಣೆ ಇವುಗಳ ನಡುವೆ ಯಾವಾಗಲೂ ಸಂಘರ್ಷ ಇರುತ್ತೆ. ಸಹಕಾರ ಮತ್ತು ಯುದ್ಧ, ಜಗಳ ಹಾಗೆ ಹಿಂಸೆ ಮತ್ತು ಸಾಮರಸ್ಯ ಇವುಗಳ ನಡುವೆ ಯಾವಾಗಲೂ ಸಂಘರ್ಷ ಇದ್ದೇ ಇರುತ್ತೆ. ಯಾವ ಹಂತದಲ್ಲಿ ಕಂಪ್ಯಾಷನ್ ಕರುಣೆ ದುರಾಸೆಯನ್ನ ಮೀರಿಸ್ತದೆಯೋ, ಸಹಕಾರ ಜಗಳವನ್ನ ಮೀರಿಸ್ತದೆಯೋ, ಸಾಮರಸ್ಯ ಹಿಂಸೆಯನ್ನ ಸೋಲಿಸಿ ಮುಂದೆ ಬರ್ತದೋ, ಅಂತಹ ಸಂದರ್ಭದಲ್ಲಿ ಮಾತ್ರ ಮನುಷ್ಯನ ಬದುಕು ನೆಮ್ಮದಿಯನ್ನ ಕಾಣಲಿಕ್ಕೆ ಸಾಧ್ಯ ಆಗತ್ತೆ. ಈ ನೆಮ್ಮದಿಯನ್ನ, ಈ ಒಂದು ಪಾಠವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಆ ಪಾಠವನ್ನ ಫಾರೆಸ್ಟ್ ಯಾವಾಗ್ಲೂ ನಮಗೆ ಸಮರ್ಥವಾಗಿ ಹೇಳ್ಕೊಡುತ್ತೆ ಅನ್ನೋದನ್ನ ವಂದನಾ ಶಿವ ಇಲ್ಲಿ ಚರ್ಚಿಸ್ತಾರೆ. ಕಾನ್ಫ್ಲಿಕ್ಟ್ ಬಿಟ್ವೀನ್ ಗ್ರೀಡ್ ಅಂಡ್ ಕಂಪ್ಯಾಷನ್, ಕಾನ್ಕ್ವೆಸ್ಟ್ ಅಂಡ್ ಕೋಆಪರೇಷನ್, ವಯಲೆನ್ಸ್ ಅಂಡ್ ಹಾರ್ಮೋನಿ, ದ ಟ್ಯಾಗೋರ್ ರೋಟ್ ಅಬೌಟ್ ಕಂಟಿನ್ಯೂಸ್ ಟುಡೇ. And it is the forest that can show us the way beyond this conflict. ee saalugalondige vandana shiva everything I need to know I learned in the forest annuvantaha tamma prabandhavanna antyagolustare. idu second puc english textbook inalli paatha sankhe 4 aagi naavu neevu ottaa idivi. vidyarthigale ee paatha samanyavagi second puc ಓದ್ತಾ ಇರುವಂತ ವಿದ್ಯಾರ್ಥಿಗಳು ಕಷ್ಟ ಗೊತ್ತಾಗ್ಲಿಕ್ಕೆ ತುಂಬಾ ಸಮಯ ತಗೊಳ್ಳುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆದ್ರೆ ಒಂದು ವಿಷಯ ನಿಮ್ಮೆಲ್ಲರಿಗೂ ಅರ್ಥ ಆಗ್ಬೇಕಾಗಿರೋದೇನಪ್ಪ ಅಂತ ಹೇಳಿದ್ರೆ, ಈ ಪಾಠ ಕಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಸಾಕಷ್ಟು ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಇವತ್ತು ನಾವು ಏನು ಪ್ರಕೃತಿಯಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೇವೆ, ಒಂದು ಕಡೆ ಮಳೆಯ ಕೊರತೆ, ಇನ್ನೊಂದು ಕಡೆ ಮಳೆಯ ಪ್ರಮಾಣ ಹೆಚ್ಚಾಗಿ ಪ್ರವಾಹ ಬರುವಂತ ಸಮಸ್ಯೆ, ಹಾಗೆ ಒಂದು ದಿನ ಬಿಸಿಲು, ಇನ್ನೊಂದು ದಿನ ಚಳಿ, ಇನ್ನೊಂದು ದಿನ ಮಳೆ, ಇದರಿಂದ ನಮಗೆ ಉಂಟಾಗ್ತಾ ಇರುವಂತಹ ಕಾಯಿಲೆಗಳ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ. ನಿಮ್ಮಲ್ಲೇ ಬಹುತೇಕ ವಿದ್ಯಾರ್ಥಿಗಳು ಈಗ ಕಾಲೇಜು ಪ್ರಾರಂಭ ಆದ 3 ತಿಂಗಳಲ್ಲಿ 3-4 ಬಾರಿ ಜ್ವರದ ಕಾಯಿಲೆಯಿಂದ ಬಳಲಿದ್ದೀರಿ, ಕೆಮ್ಮು ನೆಗಡಿ ಈ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಿ. ಯಾಕಂತ ಹೇಳಿದ್ರೆ ತಾಪಮಾನದಲ್ಲಿ ಸಾಕಷ್ಟು ಏರಿಳಿತಗಳು, ಇದರೊಂದಿಗೆ ವೈರಸ್ಗಳಲ್ಲಿ ಏರಿಳಿತ, ಹಾಗೆ ಬ್ಯಾಕ್ಟೀರಿಯಾಗಳಲ್ಲೂ ಕೂಡ ಏರಿಳಿತ, ಹಾಗಾಗಿ ಮನುಷ್ಯನ ಶರೀರಕ್ಕೆ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಕೆಲವು ಸಾರಿ ನಿಮಗೆ ಕಾಲೇಜಿಗೆ ಹೋಗದೆ ಇರುವಂತಹ ಪರಿಸ್ಥಿತಿಯನ್ನು ಕೂಡ ಸೃಷ್ಟಿ ಮಾಡಿದೆ. ಹಾಗಾಗಿ ಸಮಸ್ಯೆ ಕೃತಿಯ ಕಾಪಾಡೋದ್ರಲ್ಲಿ ಅಷ್ಟೇ ಅಲ್ಲ, ನಮ್ಮನ್ನ ಕಾಪಾಡಿಕೊಳ್ಳೋದ್ರಲ್ಲಿ ಕೂಡ ಇದೆ. ಹಾಗಾಗಿ ಕಾಡನ್ನು ಉಳಿಸಿ ಅನ್ನೋದಕ್ಕಿಂತ ಮನುಷ್ಯರನ್ನು ಉಳಿಸಿಕೊಳ್ಳಿ ಅನ್ನುವಂತ ಆಲೋಚನೆ, ಯೋಚನೆ ನಮ್ಮಲ್ಲಿ ಪ್ರಾರಂಭ ಆಗಬೇಕು. ಮನುಷ್ಯನನ್ನ ಉಳಿಸ್ಕೊಳ್ಬೇಕು, ಮಾನವ ಜನಾಂಗವನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಪ್ರಕೃತಿಯನ್ನು ಉಳಿಸ್ಕೊಳ್ಬೇಕು. ಎಲ್ಲಿವರೆಗೆ ಪ್ರಕೃತಿ ಉಳಿಯುತ್ತೋ ಅಲ್ಲಿವರೆಗೆ ಮನುಷ್ಯರು ಕೂಡ ಉಳಿತಾರೆ. ಹಾಗಾಗಿ ನಾವು ಪ್ರಕೃತಿಯನ್ನ ಉಳಿಸುವವರು ಅನ್ನೋದಕ್ಕಿಂತ ಪ್ರಕೃತಿಯನ್ನ ರಕ್ಷಿಸುವುದರ ಮೂಲಕ ಮಾನವರನ್ನು ರಕ್ಷಿಸಿಕೊಳ್ಳುವವರು ಅನ್ನೋ ಯೋಚನೆ ನಮ್ಮಲ್ಲಿ ಬರಬೇಕು ಅನ್ನೋದನ್ನ ವಂದನಾ ಶಿವ ಈ ಪಾಠದಲ್ಲಿ ಹೇಳ್ತಾರೆ. ಇದೆಲ್ಲವನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಕೇವಲ ಪರೀಕ್ಷೆ ದೃಷ್ಟಿಯಿಂದ ಅಷ್ಟೇ ಈ ಪಾಠವನ್ನ ಓದಬಾರ್ದು, ನಮ್ಮ ಭವಿಷ್ಯದ ದೃಷ್ಟಿಯಿಂದ ಕೂಡ ಈ ಪಾಠವನ್ನ ಓದಬೇಕು. ಒಳ್ಳೆಯ ಇಂಗ್ಲಿಷ್ ನಲ್ಲಿ ಈ ಪಾಠ ಇದೆ, ಕೆಲವು ಒಳ್ಳೆಯ ಪದಗಳನ್ನು ಕೂಡ ಅವರು ಬಳಕೆ ಮಾಡಿದ್ದಾರೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಾಠವನ್ನ ನಾವು ಕಲಿಯೋಣ. ಅಲ್ಲಿಯವರೆಗೆ ಬಾಯ್, ಗುಡ್ ಬಾಯ್.

0: ಶಿಕ್ಷಣ ನನ್ನ ಹಕ್ಕು.
1: ಕೇಳುಗರೆ, ಇದುವರೆಗೂ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದಿ ಫಾರೆಸ್ಟ್ ಪರಿಚಯ ಭಾಗ 3 ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದ್ರಿ.
2: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
3: ಹ್ಞೂ ಕಣೆ, ಆಯ್ತು ತರ್ತೀನಿ.
2: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
3: ಮತ್ತಿನ್ನೇನ್ ಮಾಡ್ಲೆ?
2: ಬ್ಯಾಗ್ ಕೊಡ್ತೀನಿ ಇರಿ.
3: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
2: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
3: ಹಾ, ಹೋಗಿದ್ದು.
2: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
3: ಹಾ ಹೇಳಿದ್ರು.
2: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
3: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
2: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
3: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
1: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
4: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
2: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
3: ಹ್ಞೂ ಕಣೆ, ಆಯ್ತು ತರ್ತೀನಿ.
2: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
3: ಮತ್ತಿನ್ನೇನ್ ಮಾಡ್ಲೆ?
2: ಬ್ಯಾಗ್ ಕೊಡ್ತೀನಿ ಇರಿ.
3: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
2: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
3: ಹಾ ಹೋಗಿದ್ದು.
2: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
3: ಹಾ ಹೇಳಿದ್ರು.
2: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
3: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
2: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
3: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
1: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
0: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
0: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
0: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
0: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
0: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760299921.
1: ಧನ್ಯವಾದಗಳು.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಅಷ್ಟಲಕ್ಷ್ಮಿ ವೈಭವ ಕುರಿತ ಹರಿಕಥೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಆದಿಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಐಶ್ವರ್ಯಲಕ್ಷ್ಮಿ, ಧಾನ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಸಂತಾನಲಕ್ಷ್ಮಿ, ಗಜಲಕ್ಷ್ಮಿ, ಮೋಕ್ಷಲಕ್ಷ್ಮಿ, ಈ ಅಷ್ಟಲಕ್ಷ್ಮಿಯರ ಅನುಗ್ರಹದಿಂದ ಅಷ್ಟೈಶ್ವರ್ಯಗಳು ದೊರಕಿ ಸರ್ವಶ್ರೇಷ್ಠರಾದಂಥ ಶ್ರೀಮನ್ನಾರಾಯಣನಲ್ಲಿ ಭಕ್ತಿ ಜ್ಞಾನಾದಿಗಳು ಪ್ರಾಪ್ತಿಯಾಗಿ ಆ ಮೂಲಕ ಜೀವನು ಮುಕ್ತನಾಗಬೇಕು ಎಂಬ ಕಾರಣದಿಂದ ಈ ಅಷ್ಟಮಹಾಲಕ್ಷ್ಮೀ ಮಹಿಮೆಯ ಚರಿತೆಯನ್ನು

ನಾರಾಯಣನ ಸೃಷ್ಟಿಸಿದ ಸಂಹಾರಕ್ಕೆ ನೆರವಾಗುವ ಶಾಂತಿ ಮಾಯಾ ಕೃತಿ ಜಯಾ ನಾಮ ರೂಪವನ್ನು ಸರಸ್ವತಿಯಾದಿ ದೇವತೆಗಳಲ್ಲಿ ವಾಕ್ ಅಂಬರಣಿ ರೂಪಳಾಗಿ ನಿತ್ಯ ಸನ್ನಿಧಾನವುಳ್ಳವಳು ಆದಂತಹ ಶ್ರೀಹರಿಗೆ ಪ್ರಿಯಳಾದ ಲಕ್ಷ್ಮೀದೇವಿನ ಚಿಂತಿಸ್ತಾ ಬರುವ ದುರ್ವಾಸರು ತನ್ನ ಎದುರಿಗೆ ಬರತಕ್ಕಂಥ ಮಹೇಂದ್ರನನ್ನು ನೋಡ್ತಾನೆ. ಸ್ವರ್ಗಾಧಿಪತಿ ಇಂದ್ರನು ಐರಾವತದ ಮೇಲೆ ಕುಳಿತು ಬರ್ತಾ ಇದ್ದಾನೆ. ಮೂರು ಲೋಕಕ್ಕೆ ಸುಖವನ್ನು ಕೊಡುವವನು ಇಂದ್ರಿಯಾಭಿಮಾನಿಯಾಗಿರು. ದುರ್ವಾಸರು ತನ್ನ ತಪಸ್ಸಿದ್ಧವಾದ ದಿವ್ಯ ಒಂದು ಮಾಲೆಯನ್ನು ಪುಷ್ಪಮಾಲೆಯನ್ನು ನಿನಗೆ ಸಂಪತ್ತು ಶಾಶ್ವತವಾಗಲಿ ಅಂತ ಹರಸಿ ಇಂದ್ರನಿಗೆ ಕೊಡ್ತಾನೆ. ಸಂಪತ್ತಿನ ಮದದಿಂದ ಸತ್ಪುರುಷರ ಮಹಿಮೆಯನ್ನು ಧಿಕ್ಕರಿಸಿದಂತಹ ಇಂದ್ರನು ಆ ಮಾಲೆಯನ್ನು ತೆಗೆದು ಐರಾವತದ ಕೊರಳಿಗೆ ಹಾಕಿದ. ಆನೆಗೇನು ಗೊತ್ತು? ಮದಿಸಿದ ಆನೆ ಸೊಂಡಿಲಿಂದ ಆ ಮಾಲೆಯನ್ನು ಕೆಳಗೆ ಎಸೆದು ಕಾಲಿಂದ ತುಳಿದು ಪುಡಿ ಮಾಡಿ ಹುಡಿಯಲ್ಲಿ ಸೇರಿಸಿಕೊಡಿತು. ಇದನ್ನು ನೋಡ್ತಾ ಇದ್ದಂತಹ ದುರ್ವಾಸು ಕೋಪ ತಾಮ್ರಾಕ್ಷರಾಗಿ ಇಂದ್ರನೇ ಧನಗರ್ವದಿಂದ ಸ್ಥಾನಗರ್ವದಿಂದ ಈ ಪಾಪಕರ್ಮ ಮಾಡಿದ್ದೀ, ನಿನ್ನ ಸರ್ವ ಸಂಪತ್ತು ಸಮುದ್ರ ಪಾಲಾಗಲೆಂಬುದಾಗಿ ಶಾಪ ಕೊಟ್ಟು ಸ್ವರ್ಗ ಸಂಪತ್ತು ಸಂಪೂರ್ಣ ನಾಶವಾಗಿದೆ. ಇಂದ್ರನು ದರಿದ್ರನಾದ, ಸತ್ಪುರುಷರೇ ಮಾಡಿದಂಥ ಅಪಮಾನದಿಂದ ದುಃಖಿತನಾಗಿ ಬ್ರಹ್ಮಾದಿಗಳನ್ನು ಪ್ರಾರ್ಥನೆ ಮಾಡ್ತಾನೆ. ಯಾವ ಉಪಾಯದಿಂದ ಸಂಪತ್ತನ್ನು ಮರಳಿ ಪಡೆಯಲಿ ಅಂದಾಗ ಚತುರ್ಮುಖ ಬ್ರಹ್ಮರು ಶ್ರೀಹರಿಯ ಲೀಲೆಯನ್ನು ಚಿಂತನೆ ಮಾಡ್ತಾರೆ. ಹೇ ನಾರಾಯಣ, ಯಾರ್ಯಾರನ್ನೋ ನಿಮಿತ್ತವಾಗಿಸಿಕೊಂಡು ನಿನ್ನ ಸೃಷ್ಟಿ ಲೀಲೆ ನಡೆಸ್ತಾ ಇದೆಯಲ್ಲ. ತಕ್ಷಣವೇ ಬಹಳ ಪ್ರೇಮದಿಂದ ಕರೆದು ಬ್ರಹ್ಮಾದಿಗಳಂದರು, ಈಗ ಒಂದೇ ಮಾರ್ಗ, ನೀನು ರಾಕ್ಷಸರ ಸಹಾಯವನ್ನು ಪಡೆದು ಮಂದರಾಚಲವನ್ನೇ ಕಡೆಗೋಲಾಗಿಸಿ ವಾಸುಕೆಯನ್ನೇ ಹಗ್ಗವಾಗಿಸಿಕೊಂಡು ಶ್ರೀಮನ್ನಾರಾಯಣನನ್ನೇ ಮಹಾಕೂರ್ಮನನ್ನಾಗಿ ಆಧಾರಸ್ತಂಭನಾಗಿಸಿ ಸಮುದ್ರ ಮಥನ ಮಾಡಿದರೆ

ಲಕ್ಷ್ಮೀದೇವಿ ಆ ಸಮುದ್ರ ಮಥನದಲ್ಲಿ ಪ್ರಕಟಲಾಗ್ತಾಳೆ. ನಿನ್ನ ಸಂಪತ್ತು ಮರಳಿ ನಿನಗೆ ದೊರೆಯಲಿಕ್ಕೆ ಅನುಕೂಲವಾಗ್ತದೆ ಅಂದಾಗ ದೇವತೆಗಳು ರಾಕ್ಷಸರು ಒಂದಾದರು. ಸಮುದ್ರ ಮಥನದಿಂದ ಸಂಪತ್ತು ಮರಳಿ ದೊರಕುತ್ತದೆ ಎಂಬುದಾಗಿ ಕೂರ್ಮನಾಗಿ ಮಹಾಮಂದಲವನ್ನು ಬೆನ್ನಲ್ಲಿ ಹೊತ್ತ ಪರಮಾತ್ಮ ಬೇಕಾದಾಗ ಬೇಕಾದ ರೂಪ ಪಡೆಯುತ್ತಾನ. ಹಿಂದೆ ಬೊಮ್ಮನ ಪ್ರಳಯದಲ್ಲಿ ನಾರಾಯಣನಿಗೆ ಕೂರ್ಮಾದಿ ಅವತಾರಗಳು ಮತ್ಸ್ಯಾದಿ ಅವತಾರಗಳು ಯಾವುದೇ ಪ್ರಾಣಿಗಳ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕು ಅಂತಿಲ್ಲ. ಹಿಂದೆ ಬೊಮ್ಮನ ಪ್ರಳಯದಲ್ಲಿ ರಮ್ಯೆಯ ನುಡಗೂಡಿ ಒಂದೇ ವಟಪತ್ರದಲ್ಲಿ ಸುಮ್ಮನೆ ಮಲಗಿಪ್ಪ ನಮ್ಮ ನಾರಾಯಣಗೂ ರಮೆಗೂ ಜನ್ಮವೆಂದರೆ ಅಡಿಗಡಿಗೆ ಅವತಾರ. ಲಕ್ಷ್ಮೀನಾರಾಯಣ ಜನ್ಮ ಅಂದ್ರೆ ಅವರು ಅವತಾರ ಮಾಡತಕ್ಕಂಥ. ಅದರಿಂದಾಗಿ ಕೂರ್ಮಾವತಾರ ಮಾಡಿದ ಅಂದಾಕ್ಷಣ ಆ ಮಂದರ ಪರ್ವತವನ್ನು ಬೆನ್ನಲ್ಲಿ ಹೊತ್ತ ಕೂರ್ಮನನ್ನು ಯಾರೋ ತಾಯಿ ತನ್ನ ಗರ್ಭದಲ್ಲಿ ಧರಿಸಿದ್ಲು ಅಂತ ಅರ್ಥ ಅಲ್ಲ. ಶ್ರೀಮನ್ನಾರಾಯಣನು ತಾನು ಕಮಟನಾಗದನ್ನು ಹೊತ್ತಿದ್ದಾನೆ, ಸಮುದ್ರವನ್ನು ಮತ್ತಿಸಿದ್ದಾನೆ.

0: ಯಾರು ನಿಮ್ಮ ಮಧ್ಯ ರಕ್ಕಸ ಹಂಚಿಕೊಂಡ್ರು?
1: ಭೀಕರವಾದ ವಿಷ ಲೋಕಹಿತಕ್ಕಾಗಿ ತನ್ನ ಗುರುವಾದ ಪ್ರಾಣದೇವರನ್ನು ಚಿಂತನೆ ಮಾಡ್ತಾ ರುದ್ರದೇವರ ವಿಷಪ್ರಾಶನ ಮಾಡಿದ್ದ. ಅಸಂಖ್ಯಾತರು ನೋಡ್ತಾ ನೋಡ್ತಾ ಇರುವಂತೆ ಕ್ಷೀರೋದಧಿ ಅನುಮತಿ ಸಲುತಾ ಜಗದಾದಿ ಲಕುಮಿ ಪ್ರಕಟ.

0: ಸ್ತೋತ್ರ ಮಾಡ್ತಾ ಇದ್ದಾರೆ.
1: ದೇವದಾನವರಿಳಿಯ ಕಲಹಕ್ಕೆ, ದೇವತೆಗಳು ರಾಕ್ಷಸರಿಗೆ ಯುದ್ಧ ಪ್ರಾರಂಭ ಆಗಿದೆ, ಲಕ್ಷ್ಮಿ ಯಾರಿಗೆ ಸೇರಬೇಕಾದ್ರು? ನಾವಿಬ್ಬರು ಸೇರಿ ಸಮುದ್ರ ಮಥನ ಮಾಡಿದ್ದೇವೆ, ರಕ್ಕಸರು ನಮ್ಮ ಶಕ್ತಿ ಹೆಚ್ಚು ಅಂದ್ರು.
2: ದೇವಿ ತಮ್ಮೊಳಗಾರಿಗಹಳೈ ಭಾವಿ ಪೋಡೆ ಬಲ

ಅವಳಂ ವರಿಸುವಳೋ ವರಿಸಲಿ ಕೋವಿದರು ಪೇಳ್ದಂದದಲ್ಲಿ ಸರಿಯನೆ ದೈತ್ಯ ಸುರನಿಕರ. ಈ ದೇವತೆಗಳೆಲ್ಲ ಒಂದು ಕಡೆ ಸೇರಿದ್ದಾರೆ, ರಾಕ್ಷಸರು ಒಂದು ಕಡೆ ಸೇರಿದ್ದಾರೆ. ಈಗ ಲಕ್ಷ್ಮಿ ತಮಗೆ ನಾವು ಜಗಳ ಆಡುವುದು ಬೇಡ. ಆ ಲಕ್ಷ್ಮೀದೇವಿಯರ ಕೈಯಲ್ಲಿ ಆ ವೈಜಯಂತಿ ಮಾಲೆಯನ್ನು ಕೊಟ್ಬಿಡು, ಸಮುದ್ರದಲ್ಲಿ ಜನಿಸಿದ ವೈಜಯಂತಿ ಮಾಲೆ. ಆ ಮಾಲೆಯನ್ನು ಆಕೆ ಯಾರಿಗೆ ಹಾಕ್ತಾಳೋ, ಯಾರನ್ನು ಒರೆಸಿಕೊಳ್ತಾಳೋ ಒರೆಸಿಕೊಳ್ಳಿ. ಎರಡೂ ಕಡೆ ಸಾಲಿನಲ್ಲಿ ರಾಕ್ಷಸರು, ಒಂದು ಸಾಲಿನಲ್ಲಿ ದೇವತೆಗಳು ಕೂತಿದ್ದಾರೆ. ಯಾರನ್ನು ಬೇಕಾದ್ರೂ ಒರೆಸಿಕೊಳ್ಳಿ ಅಂತ ಆ ಮಾಲೆಯನ್ನು ಕೊಟ್ಟು ಕಳಿಸಿದ್ದ. ಲಕ್ಷ್ಮೀದೇವಿ ಆ ಮಾಲೆಯನ್ನು ಕೈಲಿ ಹಿಡ್ಕೊಂಡು ಸಭೆಗೆ ಬರ್ತಾ ಇದ್ದಾಳೆ. ನೋಡಿದ್ರೆ ಆ ಸಭೆಯಲ್ಲಿ ಯಾರಿದ್ದಾರೆ, ಅಲ್ಲಿರುವವರೆಲ್ಲ ಒರೆಸಲಿಕ್ಕೆ ಯೋಗ್ಯರಾದವರು. ಬ್ರಹ್ಮ ಕೂತಿದ್ದಾನೆ ಮಗ, ರುದ್ರ ಕೂತಿದ್ದಾನೆ ಮೊಮ್ಮಗ, ಮರಿಮಕ್ಕಳಿದ್ದಾರೆ, ಇನ್ನಿದ್ದರು ಭಕ್ತರು, ಸಿದ್ಧರು, ಸಾಧಕರು, ದುರ್ಬಲರು,

ಇನ್ನು ಉಳಿದವರು ದೋಷಯುಕ್ತರು. ಆದರೆ ಇವರೆಲ್ಲ ನನ್ನವರೇ ಅಲ್ವೇ? ನನ್ನವರ ಕುಂದುಗಳು ನಾನು ಹೇಳೋದೆ? ಹಾಗಾದ್ರೆ ಕುಂದಿಲ್ಲದ ಗುಣಪೂರ್ಣನು ಯಾರು? ಯಾವ ಆತನ ರೂಪಗಳ ಸೌಂದರ್ಯವನ್ನು ಆದಿಶೇಷನು ವರ್ಣಿಸಲಾರನೋ ಅವನೇ ಎಂಬುದಾಗಿ ಮಾಲೆ ಹಿಡ್ಕೊಂಡು ಬರುವಾಗ ಆ ಸಭೆಯಲ್ಲಿ ನಾರದರು ಕೇಳ್ತಾರಂತೆಯೇ,

ನೀನು ಯಾರಿಗೆ ಮಾಲೆ ಹಾಕ್ಬಂಗುತ್ತಿದ್ದಿ? ಈ ವಿಚಾರ ನಾನು ಯಾರಿಗೆ ಹೇಳೋದಿಲ್ಲ, ರಹಸ್ಯವಾಗಿಟ್ಟಿರ್ತೆ. ಯಾರಿಗೆ ಮಾಲೆ ಹಾಕ್ತೀಯಮ್ಮ? ಲಕ್ಷ್ಮೀದೇವೇಂದ್ರ ನಾರದ, ನೀನು ಯಾರಿಗೆ ಹೇಳೋದಿಲ್ಲ ಅಂದ್ರೆ ಹೇಗೆ? ಯಾರಿಗಾದರೂ ಹೇಳಬೇಕಾದ್ರೂ ನಿನ್ನ ಹತ್ರ ಹೇಳಬೇಕು ಅಂಥವನಿ. ನೀ ಹೇಳೋದಿಲ್ಲ ಅಂದ್ರೆ ಹೇಗೆ? ಆದ್ರೆ ನಿನಗೆ ಹೇಳ್ತೇನೆ ನೋಡು, ಈ ಸಭೆಯಲ್ಲಿ ಯಾರಿಗೆ ನನ್ನ ಅಪೇಕ್ಷೆ ಇಲ್ಲವೋ ಅವರಿಗೆ ಮಾಲೆ ಹಾಕ್ತೇನೆ. ಸಭೆಯಲ್ಲೆಲ್ಲರಿಗೆ ಅಪೇಕ್ಷೆ ಇದೆ. ಅಪೇಕ್ಷೆ ಇಲ್ಲದವನು ಯಾರು? ಸರ್ವಗುಣ ಪರಿಪೂರ್ಣನಾದ ಶ್ರೀಮನ್ನಾರಾಯಣ. ನೇರವಾಗಿ ಬಂದು ಆದಿಲಕ್ಷ್ಮಿ ನಾರಾಯಣನಿಗೆ ಮಾಲೆ ಹಾಕ್ತಾಳೆ.

ಅಂದ ಅಂದರು. ಆ ಲಕ್ಷ್ಮೀನಾರಾಯಣರು ಆ ಲಕ್ಷ್ಮೀ ನಾರಾಯಣಿ ಮಾಲೆ ಹಾಕಿ ಒರೆಸಿಕೊಳ್ತಾಳೆ. ಈಕೆಗೆ ಆದಿಲಕ್ಷ್ಮಿ ಅಂತ ಹೆಸರು. ಆಕೆಯಲ್ಲಿ ಎಂತಹ ದಿವ್ಯ ಗುಣರೂಪಗಳು, ನಾರಾಯಣನಿಗೆ ಸಮಾನ ಅಂತ ಕರೆಯಲ್ಪಡುವಳಲ್ವೇ ಯಾರು ಈ ಆದಿಲಕ್ಷ್ಮಿ ನಾರಾಯಣನ ಒರೆಸಿಕೊಂಡಂತಹ ಚರಿತ್ರೆಯನ್ನು ಕೇಳ್ತಾರೋ ಅವರ ಮನೆತನದಲ್ಲಿ ಸರ್ವ ಮಂಗಳ ಕಾರ್ಯಗಳು, ಸರ್ವ ಶುಭಗಳು, ಸರ್ವ ಸಂಪತ್ತನ್ನು ಆದಿಲಕ್ಷ್ಮಿ ಕರುಣಿಸ್ತಾಳಂತೆ. ಆಕೆಯದ್ದೇ ಇನ್ನೊಂದು ರೂಪವನ್ನು ಧೈರ್ಯಲಕ್ಷ್ಮಿ ಅಂತ ಕರೆದಿದ್ದಾರೆ. ಹಿಂದೊಮ್ಮೆ ಭೀಕರವಾದಂತಹ ಯುದ್ಧ ನಡೆದು ಇಂದ್ರನಿಗೆ ತನ್ನ ಅಧಿಕಾರವೇ ಬಿಟ್ಟು ಹೋದಾಗ ಅಥವಾ ಸಂಪತ್ತೇ ತಾನೇ ವಂಚಿಸಲ್ಪಟ್ಟು ಆತ ದುಃಖಿಯಾದಾಗ ಬ್ರಹ್ಮದೇವನು ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹೇ ದೇವ, ಇದೇನು ಸಂಪತ್ತೆಲ್ಲ ನಂದು ಹೋಯ್ತಲ್ಲ, ಈ ರಾಕ್ಷಸ ಅಪಹಾರ ಮಾಡಿದ್ರಲ್ಲ, ಇದನ್ನು ಹೇಗೆ ಸಹಿಸಲಿ?

ರಾಕ್ಷಸರಿಂದ ನನ್ನೆಲ್ಲ ಸಂಪತ್ತು ಹರಣವಾಗಿ ಹೋಯಿತು, ವೈಭವವೆಲ್ಲ ಹೋಯಿತು ಅಂದಾಗ ಸಮಾಧಾನ ಪಡಿಸಿದ. ಅಳಬೇಡ, ಆದಿಲಕ್ಷ್ಮಿ ಅವತರಿಸಿದ್ದಾಳೆ, ನೀನು ನೋಡಿದ್ದಿ. ಲಕ್ಷ್ಮೀ ಸಹಿತನಾದ ನಾರಾಯಣನ ಸ್ತೋತ್ರ ಮಾಡಬೇಕು ನೀನು. ಅವಳೇ ವೈಭವ ಕೊಡುವ ವೈಭವ ಲಕ್ಷ್ಮಿ ಅಥವಾ ಐಶ್ವರ್ಯ ಲಕ್ಷ್ಮಿ ಅಂತ ಕರೆಯಲ್ಪಡತಕ್ಕಂಥವಳು. ನಳಿನ ಭವಾನಿದ ಕೇಳಿ ಇಂದ್ರ, ನಳಿನ ಲೋಚನೆ ಶ್ರೀವನಿತೆ ಪದ ನಳಿನ ಮನು ಭಜಿಸೀಗ ಆ ನಳಿನಾಸನೆಯು ರಕ್ಷಿಪಡು. ಸಂಪತ್ತಿಗೆ ಅಧಿದೇವಿ ಲಕ್ಷ್ಮಿ, ಅವಳು ಕಾಪಾಡ್ತಾಳೆ ನಿನ್ನನ್ನು. ಅವಳೇ ವೈಭವ ಲಕ್ಷ್ಮಿ, ಅವಳೇ ಐಶ್ವರ್ಯ ಲಕ್ಷ್ಮಿ. ತಿಳಿ, ಇದನ್ನು ಸರಿಯಾಗಿ ತಿಳ್ಕೊಂಡು ನೀ ದಶಲಕ್ಷ ಜಪಿಸು. ಶ್ರೀ ಜಪವನ್ನು 10 ಲಕ್ಷ ಜಪ ನೀನು ಮಾಡಬೇಕು. ಘಳಿಲನೆ ಒದಗುವಳಯ್ಯ, ಶ್ರೀ ಎಂಬ ಬೀಜಾಕ್ಷರದ 10 ಲಕ್ಷ ಜಪವನ್ನು ನೀ ಜಪಿಸುವುದರೊಳಗೆ ಆ ವೈಭವ ನನಗೆ ಹಿಂದಕ್ಕೆ ಸಿಗ್ತದೆ. ಆ ದೇವನೆನ ಮೇಲೆ ಅನುಗ್ರಹ ಮಾಡ್ತಾಳೆ. ಹಿಂದೆ ಇಂದ್ರನಿಗೆ ಈ ಮಾತು ಕೊಟ್ಟಿರತಕ್ಕಂಥವಳು, ಅದರಿಂದ ನಿನ್ನ ಕೈ ಬಿಡತಕ್ಕಂಥವಳಲ್ಲ ಎಂದಾಗ ಆ ಶ್ರೀ ಜಪವನ್ನು ಮಾಡ್ತಾನಂತೆ ಅನೇಕ ಕಾಲ. ಆ ಜಪದ ಮಹಾನ್ ಪ್ರಯೋಜನ ದೊರಕಿತೋ ತಾಯಿ, ಈ ಸಂಪತ್ತು ಅನುಗ್ರಹ ಮಾಡಿ ನನಗೆ. ನಮಸ್ತೆ ಸ್ತು ಮಹಾಮಾಯೇ ಶ್ರೀಪೀಠೇ ಸುರಪೂಜಿತೇ ಶಂಖ ಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತಿ. ನಮಸ್ತೆ ಗರುಡಾರೂಢೇ ಕೋಲಾ

ಚಂದ್ರನಿಗೆ ಧೈರ್ಯವನ್ನು ತಂದೊಡ್ಡಿದವಳೀಕೆ, ವೈಭವವನ್ನು ಮರಳಿ ಕೊಟ್ಟವಳೀಕೆ. ಇವಳಿಗೆ ಧೈರ್ಯ ಲಕ್ಷ್ಮಿ ಅಂತ ಹೆಸರು. ಐಶ್ವರ್ಯನು ಕೊಟ್ಟಿದ್ದಾಳೆ, ಐಶ್ವರ್ಯ ಲಕ್ಷ್ಮಿ ಅಂತ ಹೆಸರು. ವೈಭವವನ್ನು ಕೊಟ್ಟಿದ್ದಾಳೆ, ವೈಭವ ಲಕ್ಷ್ಮಿ ಅಂತಲೂ ಕೂಡ ಈಕೆ ಹೆಸರು. ಆದಿಲಕ್ಷ್ಮಿ ಸಂಪತ್ತು ಮಾತ್ರ ಕೊಡತಕ್ಕಂಥವಳಲ್ಲ. ಇಂದ್ರನು ಕೇವಲ ಸಂಪತ್ತು ಮಾತ್ರ ಬೇಡಿದವನಲ್ಲ, ವಿದ್ಯಾ ಬುದ್ಧಿ ಸಿದ್ಧಿ ಪ್ರಸಿದ್ಧಿ ಇದನ್ನು ಅನಿರುದ್ಧ ಸಂಕರ್ಷಣ ಪ್ರದ್ಯುಮ್ನ ವಾಸುದೇವಾದ ನಾಮಗಳಿಂದ ಆ ನಾರಾಯಣನ ಅಪ್ಪಣೆಯಂತೆ ಲೋಕ ಕೊಟ್ಟು ಕಾಪಾಡಿದಳಂತೆ. ಅಂತಹ ಧೈರ್ಯಲಕ್ಷ್ಮಿ ನಮಗೂ ನಿಮಗೂ ಧೈರ್ಯವನ್ನು ವೈಭವವನ್ನು ತಂದುಕೊಡಲಿ ಅಂತ ಪ್ರಾರ್ಥನೆ ಮಾಡೋಣ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಯುಗದ್ವಾಪರದಲ್ಲಿ.

ದ್ವಾಪರ ಆಯುಗದಲ್ಲಿ ಸೌರಾಷ್ಟ್ರ ದೇಶದಲ್ಲಿ ಭದ್ರಶ್ರವ ಎಂಬ ನಾಮದ ಶಾಸ್ತ್ರ ಸಂಪನ್ನನಾದ ಬ್ರಾಹ್ಮಣ ಸುರತ ಚಂದ್ರಿಕೆ ಅಂತಕ್ಕಂಥ ಪತ್ನಿ ಇದ್ದಳು. ಐಶ್ವರ್ಯ ಲಕ್ಷ್ಮಿ ಅಥವಾ ಧನಲಕ್ಷ್ಮಿ ಅವನಿಗೆ ಹೇಗೆ ಅನುಗ್ರಹ ಮಾಡಿದಳು ಅಂತ ಆ ಚರಿತ್ರೆಯನ್ನು ವರ್ಣನೆ ಮಾಡಿದ್ದಾರೆ. ಆ ಸುರತ ಚಂದ್ರಿಕೆ ಪರಮ ಸುಂದರಿಯಂತೆ,

ಹರಿ ಪತಿವ್ರತೆ ಶೀಲವತಿ ಸತಿ ಮೀರಿಪಳು ಸಾವಿತ್ರಿಯನು ಗುಣಿ. ಎಲ್ಲ ಗುಣಗಳಿದೆ, ಆದರೆ ದೋಷ ಒಂದಿಹುದು, ಒಂದೇ ಒಂದು ದೋಷ ಇದೆ ಅಂತ ಅವಳಿಗೆ, ಬೇರೆಲ್ಲ ಗುಣಗಳುಂಟು. ಏನು ದೋಷ ಅಂದರೆ, ಭಾರಿ ಧನಿ ಕಳು ನಾನು ಸುಂದರಿ ಸೇರಿಹುದು ಸಿರಿಮದ ಎಂಬುದ ಮದವೇರಿ ಹೀನೈಸುವಳು ಅನ್ಯರ ಅಲ್ಪರೆಂದರಿದು. ನಾನು ರೂಪವತಿ, ನಾನು ಶ್ರೀಮಂತಳು, ಭೋಗಕ್ಕೆ ನನಗೇನು ಕೊರತೆ ಇಲ್ಲ, ನನ್ನ ಸಮಾನರು ಯಾರಿಲ್ಲ, ಹೀಗೆ ಒಂದು ಅಹಂಕಾರವು ಆ ಮದ, ಇದರಿಂದಾಗಿ ಇತರರನ್ನು ಹೀನೈಸಿ ಅಪಮಾನ ಮಾಡ್ತಾಳೆ. ಅದೊಂದು ದೋಷ ಬಿಟ್ಟರೆ ಬೇರೆ ಯಾವುದೂ ಇರಲಿಲ್ಲ, ಇದು ಒಂದಿದ್ರೆ ಸಾಕಲ್ಲ, ಬೇರೆ ಯಾವುದು ಬೇಕು. ಹೀಗಾಗಿ ಅಪ್ರಿಯಳಾದಳು ಅವಳು, ಎಲ್ರಿಗೆ ಎಲ್ಲರನ್ನು ಸದಾ ನೋಯಿಸ್ತಾ ಅವರಿಗೆ ಅಪಮಾನ ಮಾಡ್ತಾ ಇದ್ಳು. ಈಕೆಗೆ 7 ಮಂದಿ ಗಂಡು ಮಕ್ಕಳು, ಒಬ್ಬಳೇ ಒಬ್ಬಳು ಹೆಣ್ಣು ಮಕ್ಕಳು. ಆಕೆಗೆ ಶ್ಯಾಮಲಾ ಅಂತ ಹೆಸರಿಟ್ಟಿದ್ದಾರೆ. ತಾಯಿ ಹೆಸರಿ ವಿರುದ್ಧವಾದಂಥ ಲಕ್ಷಣ. ಆಕೆ ಅತ್ಯಂತ ಗುಣಾಢ್ಯಳು, ಸಾತ್ವಿಕಳು, ಸದಾಕಾಲ ಸತ್ಸಂಗದಲ್ಲಿ ಸದ್ವಿಚಾರದಲ್ಲಿ ಕಾಲ ಕಳೆಯತಕ್ಕಂಥವಳು, ಮಾತಾ ಪಿತೃನಲ್ಲಿ ಅಪಾರವಾದಂತಹ ಭಕ್ತಿ ಪ್ರೇಮ ಉಳ್ಳವಳು. ಆ ಶ್ಯಾಮಲಾ ನಿರಹಂಕಾರಿ, ಬಹಳ ಚಟುವಟಿಕೆ ಉಳ್ಳಂತಹ ಹೆಣ್ಣುಮಗಳು. ಹೀಗೇನು ಕೊರತೆ ಇಲ್ಲದೆ ಸುಖದಲ್ಲಿದ್ದಾನೆ ಭದ್ರಶ್ರವ ಸುರತ್ ಚಂದ್ರಿಕಾ ಶ್ಯಾಮಲೆಯರು. ಒಮ್ಮೆ ಜಗನ್ಮಾತಾ ಲಕ್ಷ್ಮೀದೇವಿ ಲೋಕದ ನೊಂದ ಜನರಿಗೆ ತನ್ನ ಅನುಗ್ರಹ ಮಾಡಬೇಕೆಂಬ ಕಾರಣದಿಂದ ಮುದುಕಿ ವೃದ್ಧ ರೂಪದಿಂದ ಆಕೆ ಭದ್ರಶ್ರವಾಲಯಕ್ಕೆ ಬರ್ತಾಳೆ. ಹೊರಗೆ ದಾಸಿ ನಿಂತಿದ್ದಳು. ಆ

ದಾಸಿಯನ್ನು ಕಂಡು ಈ ಮುದುಕಿ ಮಾತಾಡ್ತಾಳೆ. ಬಗ್ಗಿದ ಬೆನ್ನು, ಕುಗ್ಗಿದ ಕಾಯ, ಬಹಳ ಪ್ರೇಮದಿಂದ ಮಾತಾಡಿಸಿದ್ಲು. ದಾಸಿ ಕೇಳ್ತಾಳೆ, ತಾಯಿಯ ಯಾರು ನೀನು, ಇಲ್ಲಿ ಯಾಕೆ ಬಂದಿದ್ದಿ? ಮುದುಕಿ ಅಂದಳು, ಮಗು ನಾನು ನಿನಗೊಂದು ವಿಷಯ ಹೇಳಲಿಕ್ಕೆ ಬಂದಿದ್ದೆ. ನಿನ್ನ ಒಡತಿ ಇದ್ದಾಳಲ್ಲ ಸುರತ ಚಂದ್ರಿಕಾ, ಇವಳು ಕುರಿತು ನಿನಗೆ ಹೇಳ್ತೇನೆ. ಇವಳಿಗೆಲ್ಲ ಗುಣ ಇದೆ, ಆದರೆ ನನ್ನ ಮರೆತು ಬಿಟ್ಟಿದ್ದಾಳೆ. ನಾನು ಸಾಕ್ಷಾತ್ ಲಕ್ಷ್ಮಿ ವೃದ್ಧ ರೂಪದಿಂದ ಬಂದಿದ್ದೇನೆ ಇಲ್ಲಿ. ಈ ರಹಸ್ಯ ನೀನು ಯಾರಿಗೆ ಹೇಳಬೇಡ, ನಿನಗೆ ಮಾತ್ರ ಹೇಳ್ತೇನೆ. ಇವಳು ಹಿಂದಿನ ಜನ್ಮದಲ್ಲಿ ಈ ಸುರತ ಚಂದ್ರಿಕೆ ಒಬ್ಬ ವೈಶ್ಯನ ಪತ್ನಿಯಾಗಿದ್ದಳು, ದರಿದ್ರಳಾಗಿದ್ದಳು. ದಾರಿದ್ರ್ಯದ ಕಾರಣದಿಂದ ಗಂಡ ಹೆಂಡರಿಗೆ ನಿತ್ಯ ಜಗಳ ನಡೆಯುತ್ತಾ ಇತ್ತು. ಒಂದು ದಿನ ಜಗಳ ಅತಿರೇಕಕ್ಕೆ ಹೋಗಿ ಆ ವೈಶ್ಯನ ಪತ್ನಿ ಗಂಡರೊಳ ಜಗಳಾಡಿ ಆಕೆ ಮನೆ ಬಿಟ್ಟು ಹೊರಗೆ ಹೋಗಿದ್ಳು. ಊರಲ್ಲೆಲ್ಲ ಅಳದಾಡ್ತಾ, ಅನ್ನ ಭಿಕ್ಷ ಹಾಕಿ ಅನ್ನ ಕೊಡಿ ಅಂತ ಬೇಡ್ತಾ ಇರುವ ಸ್ಥಿತಿ ಬಂತು. ಕಾಲ ಅಪಮಾನಿತಳಾಗಿ ದುಃಖಿತಳಾಗಿ ಸರ್ವತ್ರ ತಾನೇ ತಿರುಗಾಡುವ ಸ್ಥಿತಿ ಬಂದಿತ್ತು. ಆಗ ಅಲ್ಲಿ ಕೆಲವು ಗ್ರಾಮೀಣರೆಲ್ಲ ಸೇರಿ ಧನಲಕ್ಷ್ಮಿ ವ್ರತ ಮಾಡ್ತಾ ಇದ್ರು, ವೈಭವ ಲಕ್ಷ್ಮಿ ಪೂಜೆ ಮಾಡ್ತಾ ಇದ್ರು. ಇದನ್ನು ಕಂಡ ವೈಶ್ಯನ ಪತ್ನಿ ತಾನು ದೊರಕಿದ ಸಣ್ಣ ಪುಟ್ಟ ಸಾಮಗ್ರಿಗಳನ್ನು ಸೇರಿಸಿ ಆ ಲಕ್ಷ್ಮೀದೇವಿಯನ್ನ, ಆ ಕಮಲೆಯನ್ನ, ಹರಿಯ ರಮಣಿಯನ್ನು ಬೇಡಿ ಯಥಾಶಕ್ತಿ ಆ ವೈಭವ ಲಕ್ಷ್ಮಿ ವ್ರತ ಮಾಡಿದ್ದರಿಂದ ಈಗ ನೋಡು ಭದ್ರಶ್ರವ ರಾಜನಿಗೆ ಪತ್ನಿಯಾಗಿ ಎಲ್ಲ ಪ್ರಜೆಗಳನ್ನು ಕೂಡ ಸುಖದಿಂದ ಆನಂದಿಯಿಂದ ನೋಡಿ ರಕ್ಷಿಸುವ ಭಾಗ್ಯ ಪಡೆದಿದ್ದಾಳೆ. ಆದರೆ ಯಾವ ಲಕ್ಷ್ಮೀ ವ್ರತವನ್ನು ಮಾಡಿ ಸಂಪತ್ತು ಪಡೆದಿದ್ದಾಳೋ ಈಗ ಲಕ್ಷ್ಮಿಯಾದ ನನ್ನನ್ನು ಮರೆತು ಬಿಟ್ಟಿದ್ದಾಳೆ. ಇವಳು ವ್ರತವೇ ಮಾಡ್ತಾ ಇಲ್ಲ, ಆದ್ರಿಂದ ಇವಳು ಸಂಪತ್ತು ನಾಶವಾಗುತ್ತದೆ ಅಂತವಳಿಗೆ ಅದನ್ನು ಎಚ್ಚರಿಸಿ ಹೇಳು. ಈ ಮಾತು ಕೇಳುತ್ತಲೇ ಸುರತ ಚಂದ್ರಿಕೆ ಕಿಡಿಕಿರಿ ಆಗ್ಬಿಟ್ಲು. ದಾಸಿ ಹತ್ರ ಮಾತಾಡಿದ್ರು, ಒಳಗಿಂದ ಕೇಳಿದ್ವಿ, ಹೊರಕ್ಕೆ ಬಂದ್ಲು. ಹೇ ಮುದುಕಿ, ಮುದಿಗೂಬೆ ದರಿದ್ದಳೆ, ನಿತ್ಯ ಯೌವನೆ ಲಕುಮಿಜ.

ಆಚೆ. ಇಲ್ಲಿ ಬಂದು ಏನು ನನ್ನ ಅವಮಾನ ಮಾಡ್ತಾ ಇದ್ದಿ? ಆಗ ಮುದುಕಿ ವೇಷದಲ್ಲಿದ್ದಾಳೆ ಲಕ್ಷ್ಮಿ. ಅವಳಿಗೆ ಹೇಳ್ತಾಳೆ, ನಾನು ನಿಂಗೆ ಹೀಗೆ ಕಾಣಿಸ್ತೇನಲ್ಲ, ನನ್ನ ಲಕ್ಷ್ಮಿ ಯಾರು ಗೊತ್ತೇ? ನಿತ್ಯ ಯೌವ್ವನ ನೆನಕು.

ಇದು ಆ ದೂರ್ಥಳಿಗೆ ಗೊತ್ತಾಗಲಿಲ್ಲ ನೋಡಿ. ದರಿದ್ರಳೆ, ತಾನೇನು ಬಹಳ ಸುಂದರಿ ಅಂದ್ಕೊಳ್ತಾ ಇದ್ಯಾ? ತೋಲಾಗು ತೋಲಾಗೇಲೆ, ಮುದಿಗೂಬೆ ನಿನ್ನ ಹಿಂದೆ ಲಕ್ಷ್ಮಿ ಆಗಿದ್ದೆ. ತೊಲಗಾಚೆ ನಿನ್ನಯ ಹೊಲ ಬಲ್ಲೆನು, ಸಾಕು ವ್ಯರ್ಥದ ಹೊಲ ಸುವ್ರತ ಜಡ ಪೂಜೆಗಳ ಬಡ ವಿವರಗಳಿಗಿನ್ನು. ನಿನ್ನಂತ ದರಿದ್ರರು ವ್ರತ ಮಾಡಬೇಕು. ನಾನು ಸುರತ ಚಂದ್ರಿಕೆ ಏನು ಕಡಿಮೆ ನನಗೆ, ನಾನು ಯಾಕೆ ವ್ರತ ಮಾಡಿ? ತೊಲಗಾಚೆ ಅಲೆಯು ತಲೆಯು ತೆಂಜಲ ಉಂಬನಿ ಇಳೆಯ ಲಕ್ಷ್ಮಿಯೇ, ನಾನೇ ಲಕ್ಷ್ಮಿ ಅಂತೆಲ್ಲ ಭಿಕ್ಷೆ ಬೇಡ ತಿಂತಾ ಇದ್ದೆ, ಎಂಜಲು ತಿಂತಾ ಇದ್ದೆ. ಎನ್ನಯ ತಲ ತಲಾಂತರ ಕಿರ್ಪುದಿಲ್ಲಿಯ ಭಾಗ್ಯ ಸಂಪದ, ನಾನೇನು ವ್ರತ ಮಾಡಬೇಕಾದಿಲ್ಲ, ನನಗೇನು ಕೊರತೆ ಇಲ್ಲ. ಹೋಗಂತ ಮುದುಕಿನ ತಿರಸ್ಕಾರ ಮಾಡಿ ಆಚೆ ಕಳಿಸಿದ್ದ. ಇದರಿಂದಾಗಿ ಲಕ್ಷ್ಮಿ ಸುರತ ಚಂದ್ರಿಕೆಯನ್ನು ಶಪಿಸಿ ನಿನ್ನ ಸರ್ವ ಸಂಪತ್ತು ನಾಶವಾಗಲಿ ಅಂತ ಹೊರಟು ಹೋಗ್ತಾರೆ.

ಮಾರ್ಗದಲ್ಲಿ ಆ ಮಗಳು ಶ್ಯಾಮಲೆ ಸದ್ಗುಣ ಸಂಪನ್ನಳು ಮಾತಾಡಿಸ್ತಾಳೆ. ಅಜ್ಜಿ ಯಾರು ನೀನು? ಆ ವಿನಯದ ಮಾತೆ ವಾಕ್ ಅಂಬ್ರಣಿ ಅಲ್ವೇ ಲಕ್ಷ್ಮಿ, ಒಳ್ಳೆಯ ವಾಕನ್ನು ಕೊಡೋದು ಲಕ್ಷ್ಮಿ. ಮಾತಿನಿಂದಲೇ ಇಹಪರ ಎರಡೂ ಸಾಧ್ಯವಾಗ್ತದಲ್ವೇ? ನಾಲಿಗೆಯಲ್ವೇ ಒಳ್ಳೆ ಕೆಟ್ಟ ಕೆಲಸ ಮಾಡೋದು, ಅದನ್ನಲ್ವೇ ಪುರಂದರದಾಸರು ಹೇಳ್ತಾರೆ.

0: ಆ ಮೃದುವಾದ ಮಾತಿಗೆ
1: ಲಕ್ಷ್ಮೀದೇವಿ ಪ್ರಸನ್ನಳಾಗಿ, ಮಗು
0: ನಿನಗೆ ಮುಂದೆ ಉತ್ತರೋತ್ತರವಾದಂಥ ಅಭ್ಯುದಯವಿದೆ, ನಿನಗೆ ಧನಲಕ್ಷ್ಮಿ ಅಂತ ಒಂದು ಮಹಾನ್ ವ್ರತ ಇದೆ,
1: ಅದನ್ನು ಮಗು ಆ ವೈಭವ ಲಕ್ಷ್ಮಿ ಐಶ್ವರ್ಯ ಲಕ್ಷ್ಮಿ ಧನಲಕ್ಷ್ಮಿಯ ವ್ರತ ಮಾರ್ಗಶೀರ್ಷ ಮಾಸದ ಮೊದಲ ಗುರುವಾರ ವ್ರತ ದೀಕ್ಷೆಯನ್ನು ಕೈಗೊಳ್ಳಬೇಕು. ಇದನ್ನು ಶ್ರದ್ಧೆಯಿಂದ ಮಾಡು. ದೊರಕಿದ ವಸ್ತುಗಳನ್ನು ಭಕ್ತಿ ಪ್ರೇಮದಿಂದ ಲಕ್ಷ್ಮಿಗೆ ಸಮರ್ಪಣೆ ಮಾಡಿ 16 ಸುಮಾಂಗಲ್ಯವತಿಯರನ್ನು ಕರೆಸಿ ಬಾಗಿನವಿತ್ತು. ಅವರೆಲ್ಲರ ಆಶೀರ್ವಾದ ಪಡಿ ಮಗು, ಮುಂದೆ ನಿನಗೆ ಶುಭವಾಗುವುದೆಂದಾಗ ಶ್ಯಾಮಲ ಶ್ರದ್ಧಾ ಭಕ್ತಿಯಿಂದ ವ್ರತ ಮಾಡಿದ ಕಾರಣದಿಂದ ಸಿದ್ಧೇಶ್ವರ ನಾಮಕ ರಾಜನ ಪುತ್ರ ಮಾಲಾಧರ ಅನ್ನುವವನು ಆ ಶ್ಯಾಮಲನ್ನು ವಿವಾಹ ಮಾಡಿಕೊಳ್ತಾನೆ. ತಂದೆ ತಾಯಿಗಳು ವಿವಾಹ ಮಾಡುವ ಯೋಗ್ಯತೆ ಇಲ್ಲ, ಯಾಕೆ ದಾರಿದ್ರ್ಯ ಬಂದುಬಿಟ್ಟಿದೆ ಸುರತ ಚಂದ್ರಿಕೆಗೆ. ಸುರತ ಚಂದ್ರಿಕೆಯ ಸಂಪತ್ತು ನಾಶವಾದರೆ ಶ್ಯಾಮಲೆಗೆ ಸರ್ವ ಸಂಪತ್ತನ್ನು ದೇವಿ ಒದಗಿಸಿಕೊಡ್ತಾರೆ. ಇತ್ತ ಸುರತ ಚಂದ್ರಿಕಾ ಭದ್ರಶ್ರವರು ರಾಜ್ಯ ಕಳ್ಕೊಂಡು ಭಿಕಾರಿಗಳಾಗಿದ್ದಾರೆ. ಮಗಳು ಸಂಪತ್ತು ಕಳಿಸ್ತಾಳೆ, ತಂದೆ ತಾಯಿ ಉಪವಾಸ ಇರಬಾರ್ದು ಅಂತ. ಆದ್ರೆ ಲಕ್ಷ್ಮಿ ಮುನಿದರೆ ಯಾವ ಸಂಪತ್ತಿದ್ರೂ ಪ್ರಯೋಜನ ಇಲ್ಲ. ದೊಡ್ಡ ಕುಡಿಕೆಯಲ್ಲಿ ಪಾತ್ರೆಯಲ್ಲಿ ನವರತ್ನಗಳನ್ನು ಚಿನ್ನಾಭರಣ ಹಾಕಿ ಕಳಿಸಿದರೆ ಮಗಳು, ತಾಯಿ ಸುರತ ಚಂದ್ರಿಕಾ ಮುಚ್ಚಳ ತೆಗೆದು ನೋಡಿದರೆ ಎಲ್ಲ ಇದ್ದರೂ ಕಾಣಿಸ್ತದೆ, ಒಂದೇ ಒಂದು ಸಂಪತ್ತಿಲ್ಲ. ಆಗ ಸುರತ ಚಂದ್ರಿಕೆ ತನ್ನ ಅಹಂಕಾರಕ್ಕೆ ಪಶ್ಚಾತ್ತಾಪ ಪಡ್ತಾರೆ. ದೇವಿ ಮುರಿದರೆ ಸಂಪತ್ತಿದ್ರೂ ದೊರಕೋದಿಲ್ಲ. ಅಮ್ಮ ಐಶ್ವರ್ಯ ಲಕ್ಷ್ಮಿ ವೈಭವ ಲಕ್ಷ್ಮಿ ಧನಲಕ್ಷ್ಮಿ, ನಾನು ಧಿಕ್ಕಾರ ಮಾಡಿದನಲ್ಲ ನಿನ್ನನ್ನು,

ಸರ್ವನಾಶವಾಗಿ ಹೋಯ್ತು. ಯಾವಾಗ ಅನುಗ್ರಹ ಮಾಡಿದ್ರು? ಸ್ಥಾನಮಾನಗಳು ಹೋದವು, ರೋಗ ರುಜಿನಗಳು ಆಕ್ರಮಿಸಿದವು. ನಮ್ಮ ಮಾತು ಕೇಳದೆ ಜನರು ನಮ್ಮಲ್ಲಿ ದ್ವೇಷ ಸಾಧಿಸುತ್ತಾರೆ. ನಮ್ಮ ವಾಕಿನಲ್ಲಿ ನಿಲ್ಲು, ಮನದಲ್ಲಿ ನಿಲ್ಲು, ಬುದ್ಧಿಯಲ್ಲಿ ನಲಿದಾಡು, ಹೃದಯದಲ್ಲಿ ನಿಂತು ಸದಾಕಾಲ ಸದ್ವಿಚಾರ ಮತ್ತು ನಾರಾಯಣನ ಕೃಪೆಗೆ ಅನುಗ್ರಹವಾಗಿ

ಸುಂದರವಾದ ನಾಲ್ಕು ಭುಜಗಳಿಂದ ಯುಕ್ತಳಾಗಿ ದ್ವಿನೇತ್ರಳು ವರಾಭಯಕರಾನ್ವಿತ ವರದ ಹಸ್ತ ಅಭಯ ಹಸ್ತದಿಂದ ಅಬ್ಜತ್ವಯಕರಾಂಭೋಜ ಎರಡು ಕೈಯಲ್ಲಿ ಕಮಲವನ್ನು ಹಿಡಿದುಕೊಂಡು ಅಂಬುಜಾಸನ ಸಂಸ್ಥಿತ ಕಮಲದ ಮೇಲೆ ಕುಳಿತು ದರ್ಶನ ಕೊಟ್ಟಿದ್ದಾಳೆ. ಆ ತಾಯಿಯನ್ನು ಕಂಡು ಸುರತ ಚಂದ್ರಿಕಾದಿಗಳು ಪಾದಕ್ಕೆರಗಿದಾಗ ಹಿಂದಿನ ರಾಜ್ಯ ಸಂಪತ್ತು ಭೋಗ ಸ್ಥಾನಮಾನ ಒಂದು ಕ್ಷಣದಲ್ಲಿ ಒದಗಿಬಿಡುತ್ತದೆ. ತಾಯಿ ಅನುಗ್ರಹ ಮಾಡಿದ ವೇಳೆ ಏನದಕ್ಕೆ ನಾರಾಯಣನ ಕೃಪಾಜ್ಞಾನವು ಪ್ರಾಪ್ತಿಯಾಗ್ತದೆ. ಅಂತಹ ಆ ವೈಭವ ಲಕ್ಷ್ಮಿ ಸಕಲರಿಗೆ ಸನ್ಮಂಗಳ ವೈಭವ ತಂದುಕೊಡುತ್ತೆ. ವೈಭವ ಲಕ್ಷ್ಮಿ ಧನಲಕ್ಷ್ಮಿ ಐಶ್ವರ್ಯ ಲಕ್ಷ್ಮಿ ಮಹಾಮಾಯೇಕಿ ಭಕ್ತರು ಪ್ರಾರ್ಥನೆ ಮಾಡ್ತಾರೆ. ಧಾನ್ಯಲಕ್ಷ್ಮಿ ಭೂದೇವಿ ಅವತಾರ ಮಾಡಿದ್ದನ್ನು ವರ್ಣನೆ ಮಾಡ್ತಾ ಇದ್ದಾನೆ.

ಧಾನ್ಯಲಕ್ಷ್ಮಿಯ ಮಹಿಮೆ ವರ್ಣನೆ ಮಾಡ್ತಾರೆ. ವೇದ ಕಾಲದಲ್ಲಿ ಉಂಟಾದ ಒಂದು ಭೀಕರ ಬರಗಾಲದಿಂದ ವೇದಜ್ಞರಾಗಿರತಕ್ಕಂಥವರೆಲ್ಲ ದಿಕ್ಪಾಲಾಗಿ ಹೋದರಂತೆ. ವೈದಿಕ ಸಂಪ್ರದಾಯವೇ ನಿಂತು ಹೋಗುವ ಸ್ಥಿತಿ ಬಂದುಬಿಡ್ತು. ಆಗ ಎಲ್ಲ ವೇದಜ್ಞರು ಗೌತಮನ ಆಶ್ರಮಕ್ಕೆ ಬರ್ತಾರೆ. ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬರತಕ್ಕಂತಹ ವೇದಜ್ಞರನ್ನು ಕಂಡು ಗೌತಮರು ಈ ಬರಗಾಲ ದೂರ ಹೋಗಿ ಧನಧಾನ್ಯ ಸಮೃದ್ಧಿ ಆಗಬೇಕೆಂಬುದಾಗಿ ಶ್ರೀಬೀಜ ಮಂತ್ರವನ್ನು ಜಪಿಸ್ತಾ ಒಂದು ಮುಷ್ಟಿ ಧಾನ್ಯವನ್ನು ಕೈಲಿ ಹಿಡ್ಕೊಂಡು ವರದಾ ಭಯ ಸಂಯುಕ್ತ

ಆ ಶಾಕಂಬರಿಯನ್ನ ಆ ವನದುರ್ಗೆಯನ್ನು ಪೂಜಿಸುತ್ತಾರೆ. ತಾಯೇ, ಕೋಟಿ ಕೋಟಿ ಜೀವಜಾಲಗಳು ಹೀಗೆ ಸಾಯ್ತಾರೆ, ನೀ ಅನುಗ್ರಹ ಮಾಡಮ್ಮ, ನಿನ್ನ ದೇಹದ ಬಿಂದು ಜಲವೇ ಅಕ್ಷಯವಾಗಿ ಸಕಲ ಧನಧಾನ್ಯಗಳಾಗ್ತಾವೆ.

ಕೋಟಿ ಕೋಟಿ ಜೀವರನ್ನು ತೃಪ್ತಿಗೊಳಿಸಿದಂಥವಳೆ ಆ ಧಾನ್ಯಲಕ್ಷ್ಮೀ ಜಗನ್ಮಾತೆ. ವಿದ್ಯಾಲಕ್ಷ್ಮಿ ಸ್ವರಹೀನ ವೇದದಿಂ ಕಾಮ್ಯ ಫಲನಾಶ. ಆ ವಿದ್ಯೆ ಕೊಡ್ತಾಳು ವಿದ್ಯಾಲಕ್ಷ್ಮಿ. ಗೋಭಿಲ ಅಂತಕ್ಕಂಥವನನ್ನು ಆಚಾರ್ಯನನ್ನಾಗಿ ಮಾಡಿಕೊಂಡು ದೇವಶರ್ಮ ರಥಂತರ ಸೂಕ್ತಗಳನ್ನು ಹೇಳಿ ಪುತ್ರರನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಗೋಭಿಲ ಉಬ್ಬಸದ ರೋಗದವನಿದ್ದನಂತೆ. ಆ ಉಬ್ಬಸದಿಂದ ಹೇಳುವಾಗ ಸ್ವರಹೀನವಾಗಿ ಮಂತ್ರಾರ್ಥಗಳು ಕೇಳುವಾಗ ದೇವಶರ್ಮ ಆಕ್ಷೇಪ ಮಾಡ್ತಾನೆ. ಸ್ವರಹೀನ ವೇದಿಂ ಕಾಮ್ಯ

ರಥಂತರ ಸೂಕ್ತವನ್ನು ಹೇಳುವಾಗ ಸ್ವರಹೀನಾಗಿ ಹೇಳಿದ್ದಕ್ಕಾಗಿ ನಿಂದೆ ಮಾಡ್ತಾನೆ. ಆಗ ಗೋಭಿಲ ಅಂದ, ನಾನು ಉಪ್ಪಸ್ವರ ಹೋದವ, ತಪ್ಪಿ ಸ್ವರ ವ್ಯತ್ಯಾಸ ಆಗಿದೆ, ಆದರೆ ನನ್ನ ಸ್ವರ ಮನಸ್ಸಲ್ಲಿದೆ, ಇದು ವೇದಾಭಿಮಾನ ದೇವತೆ ಗೊತ್ತಿದೆ, ನಿನ್ನನ್ನು ತಿರಸ್ಕಾರ ಮಾಡಿದೆಯಲ್ಲ ಮಂದಭಾಗ್ಯ.

ದುಷ್ಟಪುತ್ರನಲ್ಲಿ ಹುಟ್ಟಲಿ ಅಂತ ಶಾಪ ಕೊಡ್ತಾರೆ. ಇದರಿಂದ ದುಃಖಿತನಾದಂತಹ ದೇವಶರ್ಮ ಗೋಬಿಲರಲ್ಲಿ ಪ್ರಾರ್ಥಿಸಿ ಜಗದಂಬಿಕೆಯ ಓಂ ಶ್ರೀ ಹ್ರೀಂ ಮುಂತಾದ ಮಹಾನ್ ಬೀಜಾಕ್ಷರಗಳ ಉಪದೇಶವನ್ನು ಮಗನಿಗೆ ಕೊಡಿಸ್ತಾನೆ. ಸತ್ಯವ್ರತ ಅಥವಾ ಉತ್ಸತ್ಯ ನಾಮಕನಾದಂಥ ಆ ಬುದ್ಧಿಹೀನನು ಐಂ ಎಂಬ ಆ ಬೀಜಾಕ್ಷರದಲ್ಲಿ ಬಿಂದುವನ್ನು ಮರೆತು ಐ ಐ ಅಂತ ಉಚ್ಚಾರ ಮಾಡುತ್ತಿದ್ದಂತೆ. ಒಮ್ಮೆ ಬಾಲಕ ಗೊಂಡಾರಣ್ಯವನ್ನು ಪ್ರವೇಶ ಮಾಡಿದಾಗ ಆ ಐ ಎಂಬ ಉಚ್ಚಾರ ಮಾಡಿದ ಪ್ರಾಣಿಗಳನ್ನು ಕಂಡು ಹೆದರಿ, ಆದರೆ ಆ ಬಾಲಕನ ಶ್ರದ್ಧೆಗೆ ಜಗದಂಬಿಕೆ ಸಕಲ ವೇದವಿದ್ಯೆಯನ್ನು ಅನುಗ್ರಹ ಮಾಡಿ ಕಾಪಾಡಿದಳಂತೆ. ಅಸ್ಪಷ್ಟದಪಿ ಯ

0: ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.
1: ನಮ್ಮ ನಿಲಯದಿಂದ ಈ ಮುಂದೆ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಸೇವಾ ಸೌಲಭ್ಯಗಳ ಕುರಿತು ಮೈಸೂರಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳ ಸಲಹೆಗಾರರು ಹಾಗೂ ತರಬೇತುದಾರರಾದ ಡಾಕ್ಟರ್ ಜಿ ಅಚ್ಯುತ್ರಾವ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಸಾಮಾಜಿಕ ಸವಲತ್ತು,
3: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
3: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೆಳಗರೆ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ರೈತಪರ ಯೋಜನೆಗಳಲ್ಲಿ ಒಂದಾದಂತಹ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ನೀತಿ ನಿರೂಪಣೆ ಸಲಹೆಗಾರರು ಹಾಗೂ ಜನನೀತಿ ಸಂಶೋಧಕರಾದಂತಹ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತ್ರಾವ್ರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್.
5: ನಮಸ್ಕಾರ
4: ಸರ್. ಮೊದಲಿಗೆ ಏನಿದು ಸರ್ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ, ಈ ಯೋಜನೆ ಒಂದು ಪರಿಕಲ್ಪನೆ ಹಿನ್ನೆಲೆ ಕುರಿತು ಹಾಗೇನೆ ಇದು ಜಾರಿಯಾದ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್.
5: ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಂದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸಹಾಯಧನವನ್ನು ಕೊಂಡೀಡಿ ಪ್ರೋತ್ಸಾಹ ಮಾಡೋದು. ಈ ಯೋಜನೆಯ ಒಂದು ಪರಿಕಲ್ಪನೆ ಏನಂದರೆ ಅವರು ಮುಖ್ಯವಾಹಿನಿಯಿಂದ ದೂರ ಆಗಬಾರ್ದು, ಅವರ ಒಂದು ಅಂಕಿಅಂಶ ಮಾಹಿತಿಗಳ ಒಂದು ದತ್ತಾಂಶ ನಮ್ಮ ಹತ್ರ ಇದ್ದರೆ ಬೇರೆ ಬೇರೆ ಯೋಜನೆ

0: ಗಳಲ್ಲಿ ಅವರು ಸಹಾಯ ತೆಗೆದುಕೊಳ್ಳಿಕ್ಕೆ ಮತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗೋ ಹಾಗೆ ಮಾಡಲಿಕ್ಕೆ ಬೇಕಾದಂತಹ ಅಂಶಗಳು ಆಗ್ಬೋದು ಅಂತೇಳಿ ಯೋಜನೆಯ ಒಂದು ಪರಿಕಲ್ಪನೆ ಬಂತು. ಆಗ ಎಲ್ಲ ಕಡೆನೂ ದೇಶದಲ್ಲೊಂದು ಕೂಗಿತ್ತು, ಏನಂದರೆ ರೈತರಿಗೆ ಯಾವುದೇ ಸಹಾಯ ಆಗ್ತಾ ಇಲ್ಲ, ಆಮೇಲೆ MSP ಇಲ್ಲ, ಬೆಂಬಲ ಬೆಲೆ ಸರಿಯಾಗಿ ಸಿಗ್ತಾ ಇಲ್ಲ, ಖರ್ಚುಗಳು ಜಾಸ್ತಿ ಆಗ್ತಾ ಇದೆ, ಯಾವುದೇ ಕಾರ್ಯಕ್ರಮಗಳು ಬಂದರೂ ನಮಗೆ ನೇರವಾಗಿ ಉಪಯೋಗ ಆಗ್ತಾ ಇಲ್ಲ ಅನ್ನೋ ಒಂದು ಕೂಗಿತ್ತು. ಆ ಸಂದರ್ಭದಲ್ಲಿ ಇದನ್ನು ಪ್ರಾಯೋಗಿಕವಾಗಿ ಮಾಡೋಣ ಅಂತ ಹೇಳಿ ಶುರು ಮಾಡಿದ್ದು. ಸೊ ಅದಕ್ಕೂ ಮೊದಲು ಕರ್ನಾಟಕ ರಾಜ್ಯದಲ್ಲಿ ಇದೊಂದಿತ್ತು, ಅವರು 4,000 ರೂಪಾಯಿ ಮಾತ್ರ ಕೊಡೋರು ಪ್ರತಿಯೊಬ್ಬ ರೈತನಿಗೆ. ಸೊ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಏನಾಯಿತು, 6,000 ರೂಪಾಯಿ ಕೊಡಬೇಕು ಅಂತ ಕೇಂದ್ರ ಸರ್ಕಾರ ನಿಗದಿ ಮಾಡಿಕೊಂಡಿದೆ. ಅದು 3 ಕಂತಲ್ಲಿ ಕೊಡ್ತಾರೆ. ನಮ್ಮ ರಾಜ್ಯದಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆ 6,000 ಬರ್ತಾ ಇತ್ತು, ರೈತರಿಗೆ ಬೆಂಬಲ ಯೋಜನೆ ಅಂತ 4,000, ಒಟ್ಟು 10,000 ಕೊಡೋ ಕಾರ್ಯಕ್ರಮ ನಮ್ಮ ರಾಜ್ಯದಲ್ಲಿ ಇತ್ತು. ಇತ್ತೀಚೆಗೆ ರಾಜ್ಯ ಸರ್ಕಾರ ಕೊಡೋದು ಅದು ನಿಲ್ಲಿಸಿದೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಮಾತ್ರ ಮುಂದುವರೆದಿದೆ. ಇದು 100% ಕೇಂದ್ರ ಪುರಸ್ಕೃತ ಯೋಜನೆ, ಇದಕ್ಕೆ ಹಣವನ್ನ ಖರ್ಚು ಮಾಡ್ತಾ ಇರೋದು ಕೇಂದ್ರ ಸರ್ಕಾರನೇ. ಸೊ ಇದು 1/12/2018 ಜಾರಿಗೆ ಬಂತು. ಆದರೆ ಅದು ರೈತರಿಗೆ ಸಹಾಯಧನ ವರ್ಗಾವಣೆ ಆಗ್ಲಿಕ್ಕೆ ಶುರು ಆಗಿದ್ದು 1 February 2019. ಇದು ಪ್ರತಿ 4 ತಿಂಗಳಿಗೊಮ್ಮೆ ಅವರಿಗೆ 2,000 ರೂಪಾಯಿ ನೇರವಾಗಿ ಅವರ KYC ಇರುವ ಬ್ಯಾಂಕ್ ಖಾತೆಗೆ ಹೋಗುತ್ತೆ. ಯಾಕಂದರೆ ಈ ಹಣ ಪಡ್ಕೋಬೇಕು ಅಂದರೆ ಬ್ಯಾಂಕ್ ಜೋಡಣೆ ಆಗಬೇಕು, ಬ್ಯಾಂಕ್ ಸಂಪರ್ಕ ಆಗಬೇಕು. ಹಾಗಾಗಿ ಅದೊಂದು ಸಾಂಸ್ಥಿಕ ಇದಕ್ಕೆ ಅವರು ಸೇರ್ಕೊಂಡಂಗೆ ಆಯಿತು. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಮತ್ತು ಈ ಯೋಜನೆಯಲ್ಲಿ ಅವರು ಕೊಡುವಂತಹ ನೆರವೇನಿದೆಯಲ್ಲ, ನಾನು ಆವಾಗಲೇ ಹೇಳಿದಾಗೆ ಸಣ್ಣ ಮತ್ತು ಅತಿ ಸಣ್ಣ ರೈತರು 1 ಎಕರೆಯಿಂದ 1 ಹೆಕ್ಟೇರ್ 2.5 ಎಕರೆ ಜಮೀನು ಇರೋರಿಗೆ ಮಾತ್ರ ಅಂತ ಮಾಡಿದ್ದಾರೆ. ಮತ್ತು ಇನ್ನೊಂದು ಮುಖ್ಯವಾದ ಸಂಗತಿ ಏನಪ್ಪ ಅಂದರೆ ಕುಟುಂಬ, ಒಂದು ಕುಟುಂಬಕ್ಕೆ ಒಂದೇ ಯೋಜನೆ, ಒಂದು ಸಹಾಯಧನ ಅಷ್ಟೇ, ಎಲ್ಲರಿಗೂ ಸಹಾಯಧನ ಬರೋದಿಲ್ಲ. ಪ್ರಾರಂಭದಲ್ಲಿ ಬೇರೆ ಬೇರೆಯವ್ರ ಹೆಸರಿಗೆ ಮಾಡಿಸ್ಕೊಂಡು 2-3 ತಗೊಳ್ತಾ ಇದ್ದಂಥ ಉದಾಹರಣೆಗಳಿತ್ತು. ಅದೆಲ್ಲ ಕಿಸಾನ್ ಸಮ್ಮಾನ್ ಯೋಜನಾ ದಾಖಲಾತಿ 2.0 ಅಂತ ಏನೋ ಒಂದು ವೆಬ್ಸೈಟ್ ಮಾಡಿದ್ರು, ಅದರಲ್ಲಿ ಅವೆಲ್ಲ ತೆಗೆದುಬಿಟ್ಟಿದ್ದಾರೆ. ಈಗ ನೇರವಾಗಿ ಯಾರು ಆ ಒಂದು ಕುಟುಂಬಕ್ಕೆ ಸಹಾಯ ಸಿಗಬೇಕೋ ಅದು ಈಗ ಒಂದೇ ಒಂದು ದೂರಿಲ್ಲದೆ, ಕಂಪ್ಲೇಂಟ್ ಇಲ್ಲದೆ ನೇರವಾಗಿ ರೈತರ ಖಾತೆಗೆ ಹಣ ವರ್ಗಾವಣೆ ಆಗ್ತಾ ಇದೆ.
1: ಸರ್, ಹಾಗಿದ್ರೆ ವಾರ್ಷಿಕವಾಗಿ ಕೇಂದ್ರ ಸರ್ಕಾರ ಪ್ರತಿ ರೈತ ಕುಟುಂಬಕ್ಕೆ 3 ಕಂತಿನಲ್ಲಿ 2,000 ರೂಗಳನ್ನು ಹಾಕೋದ್ರ ಜೊತೆಗೆ ವಾರ್ಷಿಕವಾಗಿ 6,000 ಕೊಡ್ತಾ ಇದೆ ಈ ಯೋಜನೆ ಮುಖಾಂತರ. ಏನು ಗುರಿ ಉದ್ದೇಶ ಇಟ್ಕೊಂಡು ಈ ಹಣವನ್ನು ಅವರ ಖಾತೆಗೆ ಕೊಡ್ತಾ ಇದೆ ಸರ್?
0: ಸಾಧಾರಣವಾಗಿ ನಾವು ನೋಡೋದೇನಪ್ಪ ಅಂದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರು ಯಾರಿದ್ದಾರೆ, ಭೂ ಹಿಡುವಳಿದಾರರು, ಸಾಧಾರಣವಾಗಿ ಇವರೆಲ್ಲ ಹೆಚ್ಚಿನ ಜನ ಮಳೆ ಆಶ್ರಿತ ಜನ. ಈಗ ಮಳೆ ಬಂದಾಗ ಅವ್ರಿಗೆ ಭೂಮಿನ ಉಳುಮೆ ಮಾಡೋಕ್ಕಾಗಲ್ಲ, ಅಥವಾ ಕೂಲಿಗೆ ಯಾರನ್ನಾರು ಕರ್ಕೋಬೇಕಂದ್ರೆ ಅವ್ರ ಹತ್ರ ಹಣ ಇರಲ್ಲ. ಅದೇ ರೀತಿ ಎರಡನೇ ಹಂತದಲ್ಲಿ ಬಿತ್ತನೆ ಬೀಜ ತೊಗೊಳಕ್ಕಾಗೋದಿಲ್ಲ, ಗೊಬ್ಬರ ತೊಗೊಳಕ್ಕಾಗಲ್ಲ, ಅಥವಾ ಆಗೇನಾದ್ರು ಕೃಷಿ ಕೆಲಸ ಮಾಡೋಕ್ಕೆ 1-2 ಕೈಯಾಳುಗಳು ಬೇಕಂದರೆ ಅವತ್ತು ಅವ್ರ ಹತ್ರ ಹಣ ಇಲ್ಲದೇ ಮುಂದಕ್ಕಾಗುವಂಥ ಸಂದರ್ಭಗಳು ಬರ್ತದೆ. ಮೂರನೇ ಹಂತದಲ್ಲಿ ಆ ಬೆಳೆಯ ಒಂದು ಕಟಾವು ಆಗುವ ಸಂದರ್ಭದಲ್ಲಿ ಸಹಿತ ರೈತನಿಗೆ ಆರ್ಥಿಕ ಅನುಕೂಲತೆ ಇರೋದಿಲ್ಲ ಅಂಶವನ್ನು ಗಮನಿಸ್ಕೊಂಡು ಇದೊಂದು ಅವರಿಗೆ ಒಂದು ಬೆಂಬಲ ಪ್ರೋತ್ಸಾಹಕ ಅಷ್ಟೇ. ಇದರಿಂದನೇ ವ್ಯವಸಾಯ ಅಂತಲ್ಲ, ನೀನು ವ್ಯವಸಾಯ ಮಾಡ್ತಾ ಇದೀಯಾ, ಸೊ ನಮ್ಮದು ಒಂದು ಸಹಾಯಧನ ತಗೊಂಡು ಇನ್ನೂ ಉತ್ಸಾಹದಲ್ಲಿ ಮಾಡು. ಆ ಒಂದು ಸಂದರ್ಭದಲ್ಲಿ 2,000 ರೂಪಾಯಿ ಅಥವಾ ಒಂದು ನಗದು ತನ್ನ ಕೈನಲ್ಲಿ ಇಲ್ಲ ಅಂತ ಹೇಳಿ ಅವನು ಅಸಹಾಯಕ ಆಗಬಾರ್ದು. ಸೊ ನಿನ್ನ ಕೆಲಸ ಏನಿದೆ ಅದರಲ್ಲಿ ನೀನು ಮುಂದುವರಿಲಿಕ್ಕೆ ಬೇಕಾದ ಬೆಂಬಲ ನಾವು ಕೊಡ್ತೀವಿ ಅಂತ ಶುರು ಮಾಡಿದಂಥ ಯೋಜನೆ. ಕೆಲವು ರಾಜ್ಯಗಳಲ್ಲಿ ಆ ರಾಜ್ಯ ಸರ್ಕಾರಗಳು ಸ್ವಲ್ಪ ಹಣವನ್ನು ಸೇರಿಸಿ ಕೊಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಸೊ ಕೇಂದ್ರ ಸರ್ಕಾರ ಕೊಡ್ತಾ ಇರೋದು 6,000 ರೂಪಾಯಿ ಇದೆ. ಇದರಿಂದ ಏನಾಗ್ತಾ ಇದೆ ಅಂದರೆ ಯಾರ್ಯಾರ್ದು ಸಣ್ಣ ಮತ್ತು ಅತಿ ಸಣ್ಣ ರೈತರ ಭೂ ಹಿಡುವಳಿ ದಾಖಲೆಗಳು ಸರಿ ಇರಲಿಲ್ಲ, ಅದು ಸರಿ ಮಾಡಿಸ್ಕೊಳ್ಳಿಕ್ಕೊಂದು ಅವಕಾಶ ಆಯಿತು. ಅದಕ್ಕಾಗಿ ಭೂಸ್ವಾಮಿತ್ವ ಯೋಜನೆ ಅಂತ ಕೇಂದ್ರ ಸರ್ಕಾರ ಪರಿಚಯ ಮಾಡಿದೆ. ಆ ಸಾಫ್ಟ್ವೇರ್ ಮುಖಾಂತರ ಯಾರು ಬುಡಕಟ್ಟು ಜನ ಇದ್ದಾರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಜನ ಇದ್ದಾರೆ, ಭೂ ದಾಖಲೆಗಳನ್ನು ಅವರು ಅದನ್ನು ಕಾನೂನಾತ್ಮಕವಾಗಿ ಮತ್ತು ಔಪಚಾರಿಕವಾಗಿ ಅದನ್ನ ಡಿಜಿಟಲೈಸ್ ಮಾಡಿ ಕಾರ್ಡ್ಗಳನ್ನ ಕೊಡ್ತಾ ಇರೋದೆಲ್ಲ ನಾವು ಗಮನಿಸ್ತಾ ಇದ್ದೀವಿ. ಸೊ ಇದರಿಂದ ಏನಾಯಿತು, ಅವ್ರ ಜಮೀನುಗಳು ಹದ್ದುಬಸ್ತಾಯಿತು. ಹದ್ದುಬಸ್ತಾದಾಗ ಅವ್ರಿಗೊಂದು ಪ್ರೇರಣೆ ಬರುತ್ತೆ, ಓ ಜಮೀನಿಗೆ ನನ್ನ ಹೆಸರಿನಲ್ಲಿ ಹದ್ದುಬಸ್ತಾಗಿದೆ, ಇದರಲ್ಲಿ ನಾವು ಉತ್ಪಾದನೆ ಮಾಡಿ ಜೀವನ ಮಾಡಬೇಕು ಅನ್ನೋ ಒಂದು ಅವರಿಗೆ ಒಂದು ಸ್ಫೂರ್ತಿ ಬರ್ತದೆ, ಒಳಗಡೆಯಿಂದ ಆಂತರಿಕ ಪ್ರೇರಣೆ ಬರ್ತದೆ ಅಲ್ವಾ. ಯಾಕಂದರೆ ಆ ಒಂದು ಜಮೀನಂತ ಏನಿದೆಯಲ್ಲ ಅದೊಂದು ಆಸ್ತಿ ನಿರ್ಮಾಣ ಅವರಿಗೆ, ಮತ್ತು ಒಂದು ಸಾಮಾಜಿಕ ಭದ್ರತೆ ಕೂಡ. ಎರಡೂ ಆಯಾಮಗಳಲ್ಲಿ ನೋಡಿದಾಗ ಈ ಯೋಜನೆ ಈ ಹಂತದಲ್ಲಿ ತುಂಬ ಇದು ಪರಿಣಾಮ ಉಂಟು ಮಾಡಿದೆ. ಅದರಲ್ಲೂ

ಮುಖ್ಯವಾಗಿ ತಳ ಸಮುದಾಯದ ಅನೇಕ ಕುಟುಂಬಗಳು ಇದರಿಂದ ಉತ್ತೇಜನಕಾರಿ ಪಡ್ಕೊಂಡಿದೆ, ಪ್ರಯೋಜನ ಆಗಿದೆ ಅನ್ನೋದು ನಾವು ಗಮನಿಸಬೇಕು. ಸೊ ಇದರಿಂದ ಏನಾಗುತ್ತೆ, ಎರಡನೇ ಹಂತದಲ್ಲಿ ಯಾವಾಗ ಭೂ ದಾಖಲೆಗಳು ಪಕ್ಕ ಆಯಿತು, ಅವ್ರ ಹೆಸರಿನಲ್ಲಿ RTC ಆಯಿತು, ಆಗ ಕೃಷಿ ಸಂಪರ್ಕ ಕೇಂದ್ರ ಏನಂತ ಈಗ ಹೋಬಳಿ ಮಟ್ಟದಲ್ಲಿ ರೈತರಿಗೆ ಬೆಂಬಲವಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದೆ. ಅದರಿಂದ ಅನೇಕ ಯೋಜನೆಗಳಲ್ಲಿ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಅವ್ರಿಗೆ ಒಂದು ಅವಕಾಶ ಸಿಗುತ್ತೆ. ಆ ಥರ 27 ಯೋಜನೆಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಇವತ್ತು ರೈತರಿಗೆ ಲಭ್ಯ ಇದೆ. ಅದನ್ನು ಅವರು ರೈತ ಸಂಪರ್ಕ ಕೇಂದ್ರದ ಮುಖಾಂತರನೇ ಪಡಿಬೇಕು, ಅದು ಅವ್ರಿಗಲ್ಲಿ ಸಿಗತ್ತೆ. ಗೊಬ್ಬರ ತಗೊಳ್ಬೇಕಾದರೂ ಅದ್ರ ಮುಖಾಂತರನೇ ತಗೋಬೇಕು. ಕೀಟನಾಶಕಗಳು ಬೇಕು ಅಥವಾ ಬೆಳೆ ಸಂವರ್ಧನೆ ವರ್ಧಕಗಳು ತಗೊಳ್ಳೋದಿದೆ ಅಂದರೆ ಬಯೋಫರ್ಟಿಲೈಸರ್ಸ್ ಏನಿದೆ ಅದು ತಗೊಳ್ಳೋಕ್ಕೂ ಅವ್ರು ಅಲ್ಲಿಂದನೇ ತಗೋಬೇಕು. ATM ಅಂತ ಇದೆ, ಅಗ್ರಿಕಲ್ಚರ್ ಟೆಕ್ನಾಲಜಿ ಮಿಷಿನ್, 80-90% ರೈತರಿಗೆ ರಿಯಾಯಿತಿ ಸಿಗ್ತದೆ. ಸೊ ಈಗ ಉದಾಹರಣೆಗೆ ಅವರು ನೀರು ಮತ್ತು ತೇವಾಂಶ ನಿರ್ವಹಣೆ ಅಂಶಗಳ ಬಗ್ಗೆ ತಂತ್ರಜ್ಞಾನ ಬಳಸ್ಕೊಳ್ತಾರೆ ಅಂದರೆ ಅದಕ್ಕೆ ಅವರಿಗೆ ಅಲ್ಲಿ ನೆರವು ಸಿಗ್ತದೆ. ಮುಖ್ಯವಾಗಿ ಯಾವುದು, ಹನಿ ನೀರಾವರಿ ಇರ್ಬೋದು, ತುಂತುರು ನೀರಾವರಿ ಇರ್ಬೋದು, ಸೊ ಬೋರ್ವೆಲ್ಗೆ ಸೋಲಾರ್ ಪ್ಯಾನಲ್ ಹಾಕ್ಕೊಂಡು ವಾಟರ್ ಪಂಪ್ ಮಾಡೋವಂಥದ್ದು ಇರ್ಬೋದು, ಸೋಲಾರ್ ಫೆನ್ಸಿಂಗ್ ಇರ್ಬೋದು. ಇದಲ್ದೇ ಕೃಷಿ ಯಂತ್ರೋಪಕರಣಗಳು ಪಡ್ಕೊಳ್ಳೋಕೆ ಸಹಿತ ರೈತರಿಗೆ ಅದರಲ್ಲಿ ಅವರಿಗೆ ರಿಯಾಯಿತಿ ಸಿಗ್ತದೆ, ಸಬ್ಸಿಡಿ ಸಿಗ್ತದೆ. ಇದರೆಲ್ಲ ಏನಂದರೆ ನೋಡಲಿಕ್ಕೆ ಕಿಸಾನ್ ಸಮ್ಮಾನ್ ಯೋಜನೆ ಅಂತ ದೊಡ್ಡದಾಗಿ ನಮಗೆ ಕಂಡ್ರೂ ಒಳಗಡೆಯ ರಸ್ತೆಗಳೇನಿದೆಯಲ್ಲ ಈ ಥರದ ಪೂರಕ ಬೆಂಬಲ ಕಾರ್ಯಕ್ರಮಗಳು, ಇದು ರೈತರಿಗೆ ವರದಾನ ಇರುವಂಥದ್ದು. ಇಲ್ಲಿ ರೈತರಿಗೆ ಏನಾಗ್ತಾ ಇತ್ತು, ಹೆಚ್ಚು ಅವಕಾಶಗಳು ಸಿಗ್ತಾ ಇರಲಿಲ್ಲ ಮತ್ತು ಉತ್ತೇಜಕಾರಿ ಅಂಶಗಳು ಇರಲಿಲ್ಲ. ಈಗ ರೈತ ಸಂಪರ್ಕ ಕೇಂದ್ರದಲ್ಲಿ ಆ ರೈತ ಏನು ಮಾಡಬೇಕು, ಹೋಗಿ KYC ಮಾಡಿಸ್ಕೋಬೇಕು. ರೈತ ಸಂಪರ್ಕ ಕೇಂದ್ರದ KYC ಅಂತ ಕರೀತಾರೆ, ಅದಕ್ಕೊಂದು ನಂಬರ್ ಜನರೇಟ್ ಆಗುತ್ತೆ, ಆ ನಂಬರ್ ಇಟ್ಕೊಂಡೇ ನಾವು ವ್ಯವಹಾರ ಮಾಡಬೇಕು. ಮುಂದೆ ಅವ್ರು ಏನೇ ಪ್ರಯೋಜನ ಪಡ್ಕೊಳ್ಳೋದಿರಲಿ, ಕಿಸಾನ್ ಸಮ್ಮಾನ ಯೋಜನೆದಿರ್ಬೋದು ಅಥವಾ ರೈತ ಸಂಪರ್ಕ ಕೇಂದ್ರದ ಮುಖಾಂತರ ಇನ್ಯಾವುದೇ ಪ್ರಯೋಜನ ಅವ್ರು ಪಡ್ಕೊಳ್ತೀವಿ ಅಂದರೂ ಸಹಿತ ಆ ನಂಬರ್ ನಮೂದಿಸಲೇಬೇಕು, ಅವ್ರನ್ನೇ ನೀವು ಫಲಾನುಭವಿ ಮಾಡಬೇಕಂತೇಳಿ ಈಗೊಂದು ನಿಯಮ ಮಾಡಿರೋದ್ರಿಂದ ರೈತರಿಗೆ ಅದೊಂದು ಗುರುತಿಸುವಿಕೆ ಮತ್ತು ಹೆಮ್ಮೆ ಸಹಿತ. ಮೊದಲು ಅಧಿಕಾರಿತವಾಗಿ ಹೋಗಿ ನನಗಿದನ್ನು ಕೊಡಿ ಅಥವಾ ಯಾಕೆ ನೀವು ಕೊಟ್ಟಿಲ್ಲ ಅಂತ ಕೇಳಲಿಕ್ಕೆ ಯೋಜನೆ ಒಳಗಡೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಅಂಶವನ್ನು ಗಮನಿಸಬೇಕು. 2000 ಬರುತ್ತೆ ಹೋಗುತ್ತೆ ದೊಡ್ಡ ಪ್ರಚಾರ ಅಲ್ಲ ಅದು. ಇದರಿಂದ ನೈತಿಕವಾಗಿ ರೈತ ಎಲ್ಲರ ಸಮಕ್ಕೆ ತಾನು ತಲೆ ಎತ್ತಿ ಸ್ವಾಭಿಮಾನದಿಂದ ನಿಲ್ಲಿಕ್ಕೆ ಒಂದು ಪ್ರೇರಣೆ ಸಿಗುತ್ತೆ. 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಸಹಾಯ ತಗೊಂಡಿರೋ ರೈತರ ಮನೆಗಳಲ್ಲೇ ಹೋಗಿ ನಾವು ನೋಡಿದಾಗ ಎಷ್ಟೋ ಈ ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು ಧನಾತ್ಮಕವಾಗಿ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ನಾವು ಬದುಕಬಲ್ಲೆವು, ನಮಗೂ ಬದುಕಲಿಕ್ಕೆ ಒಂದು ಅವಕಾಶ ಇದೆ. ಸೊ ನಾವು ಖಂಡಿತ ಪ್ರಯತ್ನ ಮಾಡ್ತೀವಿ, ಆ ಪ್ರಯತ್ನಕ್ಕೆ ಇಲ್ಲಿ ಪುಷ್ಟಿ ಸಿಗ್ತದೆ, ಬೇಕಾದ ನೈಪುಣ್ಯವನ್ನು ನಾವು ರೈತ ಸಂಪರ್ಕ ಕೇಂದ್ರಗಳಿಂದ ಪಡ್ಕೊಳ್ತೀವಿ ಅನ್ನೋ ಒಂದು ಸಾಂಸ್ಥಿಕವಾದ ಒಂದು ಬೆಂಬಲ ನಮಗೆ ದೊರೀತಾ ಇದೆ ಅನ್ನೋದು ತೃಪ್ತಿ ಇವತ್ತು ರೈತರಿಗಿದೆ. ಮೊದಲು ಇದು ಇರ್ತಿರಲಿಲ್ಲ, ನೆರವುಗಳು ಹೋಗ್ತಾ ಇತ್ತು, ಅದು ಯಾರಿಗೆ ನೆರವು ಹೋಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ, ಬರೀ ದಾಖಲಾತಿಗಳಲ್ಲಿ ಇರ್ತಾ ಇತ್ತು. ಈಗ ಹಾಗಿಲ್ಲ, ರೈತ ಸಂಪರ್ಕ ಕೇಂದ್ರದಲ್ಲಿ ಅಳವಡಿಸಿರುವ ತಂತ್ರಾಂಶಗಳಿಂದಾಗಿ ಪ್ರತಿಯೊಂದು ಪಾರದರ್ಶಕವಾಗಿ ಕಾಣುತ್ತೀಗ, ಯಾರಿಗೆ ಹೋಗಿದೆ, ಯಾರಿಗೆ ಮುಟ್ಟಿದೆ, ಅವ್ರು ಬೆಳೆ ಮಾಡಿದ್ರ ಇಲ್ವಾ. ಈ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕೆಲವರು ಎಷ್ಟೋ ವರ್ಷಗಳಿಂದ ಭೂಮಿನಲ್ಲಿ ವ್ಯವಸಾಯ ಮಾಡಿಲ್ದೆ ಇರೋರು ಸಹಿತ ಫಲಾನುಭವಿ ಆಗ್ಬಿಟ್ಟಿದ್ರು. ಆಗೇನಾಯ್ತು, 2.1 ಅಲ್ಲಿ ಹೊಸದಾಗಿ ದಾಖಲಾತಿ ಮಾಡಬೇಕಂದಾಗ ಒಬ್ಬರೊಂದು ಟೆಕ್ನಾಲಜಿ ಕಂಡುಹಿಡಿದ್ರು. ಏನಂದ ಅಂದ್ರೆ, ಆ ಭೂಮಿ ಹತ್ರ ಹೋಗಿ ಮಣ್ಣಿನ ಸ್ಯಾಂಪಲ್ ತೆಗೆದುಕೊಂಡು ನೀವು ವಾಟ್ಸಪ್ ಮುಖಾಂತರ ಇದು ಮಾಡಿದ್ವಿ ಅಂದರೆ ಇದರಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಇದಕ್ಕೇನು ಇನ್ಪುಟ್ ಕೊಟ್ಟಿದ್ದಾರೆ, ಏನು ಇನ್ಪುಟ್ ಕೊಟ್ಟಿಲ್ಲ ಅಂತ. ಆ ಥರ 32% ರೈತರು ಏನು ಬೆಳೆ ಮಾಡ್ದೇ ಇದರ ಪ್ರಯೋಜನ ಪಡ್ಕೊಳ್ತಾ ಇರೋದನ್ನೆಲ್ಲ ನಿಲ್ಲಿಸಿದ್ರು, ಇದು ಗಮನಿಸ್ಬೇಕು. ಅದು ಕಳೆದ ಮೂರು ವರ್ಷದಲ್ಲಿ ಏನು ಬಿತ್ತನೆ ಮಾಡಿದ್ದಾರೆ, ಭೂಮಿಗೆ ಏನೇನು ವ್ಯವಸಾಯ ಮಾಡಿದ್ದಾರೆ ಅನ್ನೋದು ಮಾಹಿತಿ ಡೇಟಾ ಬರೋಕ್ಕೆ ಶುರು ಆಯಿತು. ಆಗ ಅವರು ತಪ್ಪಾಗ್ತಾ ಇರೋದು ಗೊತ್ತಾಯಿತು. ಯಾಕಂದರೆ ಕಿಸಾನ್ ಸಮ್ಮಾನ್ ಯೋಜನೆಗೆ ದಾಖಲಾತಿ ಮಾಡೋರೆಲ್ಲ ಕಂದಾಯ ಇಲಾಖೆಯವರು, RIS ಮತ್ತು ಗ್ರಾಮ ಲೆಕ್ಕಿಗರು. ಸೊ ಯಾರು ದಾಖಲೆ ಕೊಟ್ಟರು ಅವ್ರದ್ದೆಲ್ಲ ಸೇರಿಸಿದ್ರು ಅಷ್ಟೇ. ಅವರೇನಲ್ಲಿ ಹೋಗಿ ಬೆಳೆ ಮಾಡಿದಾರಾ ಇಲ್ವಾ ನೋಡ್ತಾ ಇಲ್ಲ. ಒಂದು ನಿಯಮನೂ ಇದೆ, ಪ್ರತಿ RTCನಲ್ಲಿ ಪ್ರತಿ ವರ್ಷಕ್ಕೆ ಹಿಂಗಾರು ಮಳೆ ಮತ್ತು ಮುಂಗಾರು ಮಳೆ ಸಂದರ್ಭದಲ್ಲಿ ಗ್ರಾಮ ಲೆಕ್ಕಿಗರು ಆ ಜಮೀನುಗಳಿಗೋಗಿ ಏನೋ ಅವರು ವ್ಯವಸಾಯ ಮಾಡಿದ್ದಾರೆ, ಸ್ಟ್ಯಾಂಡಿಂಗ್ ಕ್ರಾಪ್ ಇದೆ ಅಂತ ದಾಖಲಿಸ್ಬೇಕು ಅಂತ ಒಂದು ನಿಯಮ ಇದೆ, ಬಟ್ ಅದು ಮಾಡೋಕ್ಕಾಗ್ತಾ ಇಲ್ಲ. ಸೊ ಅದನ್ನು ಎಲ್ಲರೂ ಏನು ಮಾಡಿದರು, ಇಲ್ಲಿ ದುರುಪಯೋಗ ಮಾಡ್ಕೊಂಡಿದ್ರು. ಆಗ ಎಲ್ಲ ಕಡೆಯಿಂದ ಕೂಗ್ ಬರೋಕ್ಕೆ ಶುರು ಆಯಿತು. ನಿಜವಾಗ್ಲೂ ದುಡಿತಾ ಇರೋರಿಗೆ ಓಕೆ, ಏನೂ ಮಾಡದೆ ಆರಾಮಾಗಿರೋರಿಗೆಲ್ಲ, ಊರಿಂದ ವಲಸೆ ಹೋಗಿರೋರಿಗೆಲ್ಲ ನೀವು ಈ ಯೋಜನೆಯಲ್ಲಿ ನೆರವು ಕೊಡ್ತಾ ಇದ್ದಾರಲ್ಲ ಅಂತ ಕೂಗ್ ಬಂತು. ಆಗ ನಾವೆಲ್ಲ ಮತ್ತೆ ಅಧ್ಯಯನ ಮಾಡಿ ಆ ನೀತಿನ ಬದಲಾಯಿಸಬೇಕು ಅಂತ ಒತ್ತಾಯ ತಂದಿದ್ದಕ್ಕೆ ಈಗ ಆಲ್ಮೋಸ್ಟ್ 98% ಜನ ರೈತರು ಯಾರಿದ್ದಾರೆ, ಸಣ್ಣ ಮತ್ತು

0: ಸಣ್ಣ ರೈತರಿಗೆ ನ್ಯಾಯಯುತವಾಗಿ ಸಿಗ್ತಾ ಇದೆ. ನೀವು ಕೇಳ್ಬೋದು, ಸೊ ಈಗ ಒಬ್ಬ ಜಮೀನ್ದಾರ ಅಂತ ಇರ್ತಾನೆ ಊರಲ್ಲಿ, ಅವ್ರಿಗೂ ಸಿಗ್ತಾ ಇದೆಯಲ್ಲ ಅಂತ. ಅವ್ರಿಗೊಂದು 10 ಎಕರೆ 12 ಎಕರೆ ಇರ್ಬೋದು, ಆದರೆ ಅವನು RTC ಕೊಟ್ಟಿರೋ ಅಂಥದ್ದು ಯಾಕಂದ್ರೆ ಬೇರೆ ಬೇರೆ RTC ನಂಬರಲ್ಲಿದೆ, 2.5 ಎಕರೆ 1 ಹೆಕ್ಟರ್ಗಿಂತ ಕಡಿಮೆ ಅವನು ದಾಖಲಾತಿ ಮಾಡ್ಕೊಂಡಿದ್ದಾನೆ. ಎಷ್ಟೋ ಕಡೆ ಅದು ನೆರವು ತಗೋಬೇಕು ಅಂತ ಹೆಂಡತಿ ಹೆಸರಿಗೆ ಜಮೀನು ಮಾಡಿ ಹೆಂಡತಿನ ದಾಖಲಾತಿ ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅಥವಾ ಮಕ್ಕಳಿಗೆ ಪಾಲು ಕೊಟ್ಟು ಅದು ಮತ್ತೆ ಫರ್ದರ್ ಚಿಕ್ಕ ಚಿಕ್ಕ ಒಡೆತನ ಬಂದಾದ್ಮೇಲೆ ಪ್ರಯೋಜನ ಪಡ್ಕೊಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಕೊನೆಗೆ ಏನು ಮಾಡೋಕ್ಕಾಗಲಿಲ್ಲ ಅಂದ್ರೂ ಆ ಜಮೀನ ಪಾಳು ಬಿಡೋ ಅವಶ್ಯಕತೆ ಇಲ್ಲ, ಅಟ್ಲೀಸ್ಟ್ ಬಂದಿರೋ ಕಳೆ ಕೀಳಕ್ಕಾದ್ರೂ ಹಣ ಸಾಕಾಗತ್ತೆ, ನಿರ್ವಹಣೆ ಮಾಡ್ಲಿಕ್ಕಾದ್ರೂ ಆಗತ್ತೆ, ಬದುಗಳನ್ನ ಸರಿ ಮಾಡ್ಕೊಳಕ್ಕಾದ್ರೂ ಈ ಹಣ ಸಾಕಾಗತ್ತೆ ಅಲ್ವಾ. ಈ ತರದ ಸೂಕ್ಷ್ಮ ಹಂತದಲ್ಲಿ ಯೋಚನೆ ಮಾಡಬೇಕು ಇದರ ಪರಿಣಾಮ ಏನು ಅಂತ.
1: ಖಂಡಿತ,
0: ಇದ್ರ ಮುಖಾಂತರ ಏನಾಗತ್ತೆ, ಯೋಜನೆ ಒಳಗಡೆ ರೈತ ಸಂಪರ್ಕಕ್ಕೆ ಬರ್ತಾನೆ, ಮಲೆ ಕೃಷಿ ಯೋಜನೆಗಳಿಗೆ ಅವನು ಜೋಡಣೆ ಆಗ್ತಾನೆ. ಆಗ ಅವನಲ್ಲಿ ಒಂದು ಧನಾತ್ಮಕ ಚಿಂತನೆ ಬರುತ್ತೆ, ಓಹೋ ನಾನು ಇದನ್ನು ಮಾಡ್ಬೋದು ಅದನ್ನು ಮಾಡ್ಬೋದು, ನಾನು ಏನು ಬೆಳಿಬೇಕು, ಆಹಾರ ಬೆಳೆ ಬೆಳಿಬೇಕಾ, ತೋಟಗಾರಿಕೆ ಬೆಳಿಬೇಕಾ, ತರಕಾರಿ ಬೆಳಿಬೋದಾ, ಅಥವಾ ರೇಷ್ಮೆ ಕೃಷಿ ಮಾಡ್ಬೋದಾ, ಮೀನು ಸಾಗಾಣಿಕೆ ಮಾಡ್ಕೋಬೋದಾ,

0: ಕುರಿ ಮತ್ತು ಆಡು ಕೊಟ್ಟಿಗೆಗಳು ಮಾಡ್ಕೋಬೋದಾಗಿತ್ತು, ನೀರ್ಗಾಲುವೆಗಳು ಮಾಡ್ಕೋಬೋದಾಗಿತ್ತು, ಬದುಗಳು ಮಾಡ್ಕೋಬೋದಾಗಿತ್ತು. ಹಣನೂ ಅವ್ರಿಗೆ ಸಿಗ್ತಾ ಇತ್ತಲ್ವಾ?
1: ಹೌದು.
0: ಈ ಹಣ ಹಣ ಎರಡು ಒಟ್ಟಿಗೆ ಸೇರಿಸಿದ್ರಿಂದ ಅನೇಕ ಜನ ರೈತರು, ನಾವು ನೋಡ್ತೀವಿ ಚಿಕ್ಕ ಹಿಡುವಳಿದಾರರು ಅತ್ಯಂತ ಸಂತೋಷವಾಗಿ, ನಾನು ನೋಡಿದ್ದೀನಿ ಎಷ್ಟೋ ರೈತರ ಮನೆಗಳಲ್ಲಿ ವರ್ಷದಲ್ಲಿ ಒಂದು ಬೆಳೆ ಬಂದರೂ ಸಾಕು, ಅವನಿಗೆ ಆಹಾರ ಭದ್ರತೆ ಇರ್ತದೆ.
1: ಹೌದು.
0: ಎರಡನೇ ಬೆಳೆ ಮೂರನೇ ಬೆಳೆ ಏನು ಬರ್ತದೆ ಅದು ಸಮಾಜಕ್ಕೆ ಆಹಾರ ಭದ್ರತೆ ಅಷ್ಟೇ. ಒಂದು ಬೆಳೆ ಚೆನ್ನಾಗಿ ಬಂದರೂ ಸಾಕು, ಮೂರುವರೆ ನಾಲ್ಕು ತಿಂಗಳು ನಾಲ್ಕೂವರೆ ತಿಂಗಳಲ್ಲಿ ಅವನು ಅತ್ಯಂತ ಧೈರ್ಯವಾಗಿ ಸ್ವಾಭಿಮಾನದಿಂದ ಜೀವನ ಮಾಡೋಕ್ಕಾಗತ್ತೆ, ಮತ್ತು ಅವನ ಸಾಮಾಜಿಕ ಜೀವನ ಗಟ್ಟಿಯಾಗ್ತದೆ. ಅವರು ಅವರ ಆತನ ಮೇಲೆ ಅವಲಂಬನೆ ಆಗಿರುವ ಅವ್ರ ಮನೆ ಪಶುಸಂಗೋಪನೆ ಸಂಗತಿಗಳೇನಿದೆ, ದನ ಕುರಿ ಆಡು ಕೋಳಿ ಅದೆಲ್ಲನೂ ಅವನ ಕೈಗೆ ಬರ್ತದೆ. ಯಾಕಂದ್ರೆ ಅದಕ್ಕೆ ಫೀಡ್ ಮಾಡಕ್ಕೆ ಅವನ ಹತ್ರ ಏನಾದರೂ ಇರ್ತದೆ. ಒಂದು ಬೆಳೆ ಮಾಡಿದ್ರೆ ಸುಮ್ಮನೆ ಇರ್ತಾನ? ಖಂಡಿತ ಇನ್ನೊಂದು ಬೆಳೆ ಮಾಡೇ ಮಾಡ್ತಾನೆ ಅಲ್ವಾ? ಕಾಳುಗಳು ಬೆಳೆದೇ ಬೆಳಕ ಆಹಾರ ಭದ್ರತೆ ಅಲ್ಲೇ ಬಂದ್ಬಿಡ್ತಲ್ಲ ಅವನಿಗೆ.
1: ಹೌದು.
0: ಸಾಮಾಜಿಕ ಭದ್ರತೆನೂ ಬಂತು, ಸಾಮಾಜಿಕ ನ್ಯಾಯನೂ ಬಂತು, ಆಹಾರ ಭದ್ರತೆನೂ ಬಂತು. ಸೊ ಈ ಥರ ಕನ್ವರ್ಜೆನ್ಸನ್ನು ನಾವು ಯೋಚನೆ ಮಾಡಬೇಕು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಂದರೆ ಇದು ಬೇರೆ ಬೇರೆ ಯೋಜನೆ ಮತ್ತು ಕಾರ್ಯಕ್ರಮಗಳನ್ನು ಒಗ್ಗೂಡಿಸಿಕೊಳ್ಳುವ ಒಂದು ಪ್ರಯತ್ನ ಅನ್ನೋದು ನಾವು ಮರಿಬಾರ್ದು.
1: ಖಂಡಿತ.
0: ಅದಕ್ಕೆ ಇದು ಸ್ಟೆಪ್ಪಿಂಗ್ ಸ್ಟೋನ್, ಈ ಥರ ಯೋಚನೆ ಮಾಡಬೇಕು. ಇದು ರೈಟ್, ಯಾಕಂದರೆ ಇದನ್ನು ಕಾಯ್ದೆ ಮಾಡಿದ್ದಾರೆ, ಸರ್ಕಾರ ಅದಕ್ಕೆ ಕೊಡ್ತಾ ಇದೆ. ನನ್ನ ಪ್ರಕಾರ ಕೆಡ್ದು ಅದು ಇನ್ನೂ ಜಾಸ್ತಿ ಮಾಡಬೇಕಂತ ನಾನು ಹೇಳ್ತೀನಿ. ಆದರೆ ಈಗಿನ ಸರ್ಕಾರದ ನೀತಿ ಪ್ರಕಾರ ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡುವ ಒಂದು ಕಟ್ಟುನಿಟ್ಟಿನ ಕ್ರಮಗಳು ತೆಗೆದುಕೊಂಡ್ರೆ ಇನ್ನೂ ಒಂದು 10-15% ರೈತರು ದೂರ ಉಳಿತಾರೆ. ಯಾಕಂದ್ರೆ ಅವ್ರು ವ್ಯವಸಾಯನೇ ಮಾಡ್ತಾ ಇಲ್ಲ. ಇದೊಂಥರ ಲಾಟ್ರಿ ಟಿಕೆಟ್ ಹಣ ಬಂದಂಗೆ ಅಂತ ವರ್ಷಕ್ಕೆ 6,000 ರೂಪಾಯಿ ಬರ್ತಾ ಇದೆ ಅಂತ ತೆಗೆದಿಟ್ಕೊಳ್ತಾರೆ, ಈಗಲೂ ಇದ್ದಾರೆ. ಅಂಥದನ್ನು ಗುರುತಿಸಿ ನಾವು ಯಾವ ರೈತರು ಕಷ್ಟಪಡ್ತಾ ಇದ್ದಾರೆ ಅಥವಾ ಯಾವ ರೈತ ಮಹಿಳೆ ಕಷ್ಟಪಡ್ತಾ ಇದ್ದಾಳೆ ಅವ್ರ ಕುಟುಂಬದ ಸಲುವಾಗಿ, ಅವ್ರಿಗೆ ಜಾಸ್ತಿ ನೆರವು ಕೊಡಿ. ಅಥವಾ ಯಾವ ಯುವಕರು ಮುಂದೆ ಬರ್ತಾರೆ, ವ್ಯವಸಾಯನ ನಾನು ಪ್ರಧಾನ ವೃತ್ತಿಯಾಗಿ ತಗೊಂಡು ಜೀವನ ಮಾಡ್ತೀನಿ ಅನ್ನೋರು ಯಾರು ಬರ್ತಾರೆ ಅವ್ರಿಗಿನ್ನೂ ಜಾಸ್ತಿ ಸಹಾಯ ಕೊಡಿ. ಆಗೇನಾಗತ್ತೆ, ಇದೊಂದು ಸ್ಥಿರವಾಗಿ ನಿಲ್ಲಿಕ್ಕೆ ನೆಲೆಗೊಳ್ಳಲಿಕ್ಕೆ ಗ್ರಾಮಗಳಲ್ಲಿ ಒಂದು ಅವಕಾಶ ಆಗ್ತದೆ.
1: ಖಂಡಿತ.
0: ಆ ನಿಟ್ಟಿನಲ್ಲಿ ಇದನ್ನು ನಾವು ಯೋಚನೆ ಮಾಡಬೇಕು ಅಂತ ನಂಗೆ ಅನ್ಸುತ್ತೆ.
1: ಸರ್, ಹಾಗಿದ್ರೆ 1.5 ಎಕರೆಯಿಂದ 2.5 ಎಕರೆ ಭೂಮಿಯನ್ನು ಹೊಂದಿರುವಂಥ ಸಣ್ಣ ಹಿಡುವಳಿ ರೈತ ಈ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ನೋಂದಣಿಯನ್ನು ಮಾಡಿ ಸೌಲಭ್ಯವನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಸೋ ಪ್ರಕ್ರಿಯೆ ಆಗಿರ್ಬೋದು, ಅಗತ್ಯ ದಾಖಲಾತಿಗಳಾಗಿರ್ಬೋದು, ಇವುಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್.
0: ಯಾವುದೇ ವ್ಯಕ್ತಿ ಅವನ ಫೋನಿಂದನೂ ಮಾಡ್ಬೋದು, ಇಲ್ಲ CSE ಕೇಂದ್ರಗಳು ಸಾಮಾನ್ಯ ನಾಗರಿಕ ಕೇಂದ್ರಗಳಂತ ಏನು ಮಾಡಿದಾರೆ ಅಲ್ಲಿಂದ ಮಾಡ್ಬೋದು, ನಮ್ಮ ಗ್ರಾಮ ಪಂಚಾಯತ್ ಇರೋ ಬಾಪು ಸೇವಾ ಕೇಂದ್ರಗಳಿಂದ ಮಾಡ್ಬೋದು. ಆಯಿತಾ? ಆಮೇಲೆ ಬೇಕಾದರೆ ಹೋಗ್ಬಿಟ್ಟು ರೈತ ಸಂಪರ್ಕ ಕೇಂದ್ರದಲ್ಲೂ ಸಹಿತ ನೀವು ಮಾಡಿಸ್ಬೋದು. ಎಲ್ರಿಗೂ ಅವಕಾಶ ಇದೆ. OTP ಬರುತ್ತೆ, ಆ OTP ಹೇಳಾದ್ಮೇಲೆ ಮತ್ತೆ ದಾಖಲೆಗಳು ಮುಂದಕ್ಕೆ ತೊಗೊಳತ್ತೆ. ತೊಗೊಂಡಾದ್ಮೇಲೆ ನಿಮಗೊಂದು ನಂಬರ್ ಜನರೇಟ್ ಆಗುತ್ತೆ, ಆ ನಂಬರ್ ನೀವು ಭದ್ರವಾಗಿ ಇಟ್ಕೊಂಡ್ರೆ ಸಾಕು. ಯಾಕಂದ್ರೆ ಇದಕ್ಕೆ ಬ್ಯಾಂಕ್ KYC ತುಂಬ ಮುಖ್ಯ. ಯಾವುದು ಚಾಲ್ತಿಯಲ್ಲಿರುವ ಬ್ಯಾಂಕ್ ಖಾತೆ ಇದೆ ಅದೇ ದಾಖಲೆ ಕೊಡಬೇಕು, ಅದಕ್ಕೆ ಆಧಾರ್ ಸೀಡ್ ಆಗಿರಬೇಕು. ಯಾಕಂದ್ರೆ OTP ಬರೋದೇ ಆಧಾರ್ ನಂಬರ್ ಮೇಲೆ.
1: ಹೌದು.
0: ಸೊ ಹಾಗಾಗಿ ಅದನ್ನು ನಾವು ಮಾಡಬೇಕು. ಸೊ ಅಂಥವ್ರಿಗೆಲ್ಲ ಹಣ ಬರುತ್ತೆ. ಈಗ ಆ ಥರದೆಲ್ಲ ತಪ್ಪುಗಳು ಎಡವಟ್ಟುಗಳು ಆಮೇಲೆ ಯಾರೋ ಹೇಳಿದ ಹೇಳಿಕೆ ಮಾತುಗಳು ಕೇಳಿ ತಮ್ಮ ಮಾಡಿರೋ ತಪ್ಪುಗಳೆಲ್ಲ ಈಗ ತಿದ್ದಿದ್ದಾರೆ. ಈಗೇನಂತ ಕಂಪ್ಲೇಂಟ್ಗಳೇನಿಲ್ಲ. ಈಗ ದಿಲ್ಲಿನಲ್ಲಿ ಕೂತ್ಕೊಂಡು ಒಂದು ಬಟನ್ ಒತ್ತಿದ್ರೆ ಸಾಕು, ರೀಜನ್ 6 ಪ್ರಾದೇಶಿಕ ವಲಯಗಳು ಮಾಡ್ಕೊಂಡಿದ್ದಾರೆ. ಆ ಪ್ರಾದೇಶಿಕ ವಲಯದಲ್ಲಿ ಬರೋ ಎಲ್ಲ ರೈತರಿಗೂ ಒಂದು 2 ನಿಮಿಷದಲ್ಲಿ ಅವರವ್ರ ಖಾತೆಗೆ ನೇರವಾಗಿ ಹಣ ಜಮಾ ಆಗತ್ತೆ. ಮತ್ತೆ ಅದಕ್ಕಿಂತ ಮುಖ್ಯವಾಗಿ ರಿಜಿಸ್ಟರ್ಡ್ ಫೋನ್ ನಂಬರ್ ಅಂತ ಏನಿದೆ ರೈತರದು, ಅವ್ರಿಗೆ ನೋಟಿಫಿಕೇಶನ್ ಬರುತ್ತೆ, ನಿಮ್ಮ ಹಣ ಜಮಾ ಆಗಿದೆ, ಈ ವರ್ಷದ ಮೊದಲನೇ ಇನ್ಸ್ಟಾಲ್ಮೆಂಟು, ಎರಡನೇ ಕಂತು, ಮೂರನೇ ಕಂತು ಅಂತ ಹೇಳಿ ಮಾಹಿತಿ ಬರುತ್ತೆ. ರೈತರು ಹೋಗಿ ಅದನ್ನು ಚೆಕ್ ಮಾಡ್ಕೋಬಹುದು. ಅನವಶ್ಯವಾಗಿ ಬ್ಯಾಂಕಲ್ಲಿ ನಮ್ಮ ಹಣ ಜಮಾ ಆಗಿದೆಯಾ ಇಲ್ವಾ ಕೊಡಿ ಅಂತ ಇವ್ರೇನು ಕಾಯೋ ಅವಶ್ಯಕತೆನೂ ಇಲ್ಲ. ಅರ್ಥಾಯ್ತಾ? ಸೊ ಆ ಥರ ಮಾಹಿತಿ ಬಂದ್ಮೇಲೆ ಅವರು ವ್ಯವಹಾರ ಮಾಡ್ಕೋಬಹುದು. ಈಗೇನು ಎಲ್ಲದಕ್ಕೂ UPI ಆ್ಯಪ್ಗಳಿದೆ, ಬ್ಯಾಂಕ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಅವರು ಅದನ್ನು ತಮ್ಮ ವ್ಯವಹಾರಕ್ಕೆ ಅವರು ಬಳಸ್ಕೊಳ್ಬೋದು. ನಾವು ಕೆಲವು ಈ ಹಣವನ್ನು ಬಳಸ್ಕೊಂಡು ಬೇರೆ ಬೇರೆ ಯೋಜನೆಗಳಲ್ಲಿ ಒಗ್ಗೂಡಿಸುವಿಕೆ ಮುಖಾಂತರ ವ್ಯವಸಾಯ ಮಾಡ್ತಿರೋ ಕೆಲವು ರೈತರನ್ನ ಹೋಗಿ ಅಧ್ಯಯನ ಮಾಡಿದ್ದೀವಿ. ಸೊ 4-5 ವರ್ಷದಲ್ಲಿದ್ದಂತಹ ಮಟ್ಟಕ್ಕೂ ಈಗಲೂ ಅವರ ಗುಣಮಟ್ಟ ಚೆನ್ನಾಗಾಗಿದೆ, ಆದಾಯ ಮೂಲ ಜಾಸ್ತಿಯಾಗಿದೆ, ಮತ್ತು ರೈತರ ಮನೆಯಲ್ಲಿ ಆಸ್ತಿ ನಿರ್ಮಾಣ ಆಗಿದೆ. ಇದು ಗಮನಿಸಬೇಕು. ಅದಕ್ಕೊಂದು ಮೌಲ್ಯ ಬಂದಿದೆ. ಮೊದಲು ಅವರೇನು ಬಂಜರು ಭೂಮಿ ಬಿಟ್ಟಿದ್ರು, ವ್ಯವಸಾಯ ಮಾಡದೆ ಭೂಮಿ ಬಿಟ್ಟಿದ್ರು, ಚಿಕ್ಕ ಪ್ಯಾಚ್ ಆದ್ರೂ ಅದಕ್ಕೆ ಬೆಲೆ ಇರಲಿಲ್ಲ. ಈಗ ವ್ಯವಸಾಯ ಅದ್ರ ಮೇಲೆ ಕೃಷಿ ಮಾಡಕ್ಕೆ ಅವರು ಶ್ರಮದಿಂದ ಮಾಡಕ್ಕೆ ಶುರು ಮಾಡಾದ್ಮೇಲೆ ಮತ್ತೆ ಈ ಹಿಂದೆ ಇದ್ದ ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯ ಸಹಕಾರವನ್ನು ಪಡ್ಕೊಂಡವರು ಮಾಡ್ಕೊಂಡಿದ್ದರಿಂದಾಗಿ ಇವತ್ತು ನಮ್ಗೇನು ಗೊತ್ತಾಗ್ತಾ ಇದೆ, ಪರಿಣಾಮಗಳನ್ನ ನಾವು ನೋಡ್ತಾ ಇದ್ದೇವೆ. ಅದನ್ನಿನ್ನೂ ನಾವು ಸುಸ್ಥಿರತೆಗೆ ತಗೊಂಡ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನಗಳಾಗಬೇಕು. ಅದಕ್ಕಿನ್ನೂ

0: ಸಮಗ್ರ ಬೆಳೆ ಪದ್ಧತಿ ಇಂಥ ಸಂಗತಿಗಳ ಬಗ್ಗೆ ವ್ಯಾಪಕ ಚರ್ಚೆಯಾಗಿ ರೈತರಲ್ಲಿ ಒಂದು ಆತ್ಮವಿಶ್ವಾಸ ಮೂಡಿಸಿದ್ರೆ ಖಂಡಿತ ಅವ್ರು ಕೈ ಹಾಕ್ತಾರೆ. ಯಾಕೆ ಒಂದು ಸೀಬೆ ಗಿಡ ನೆಟ್ಟರೆ ಇವತ್ತು ಹಣ್ಣು ಕೊಡಕ್ಕೆ 4 ವರ್ಷ ಬೇಕು, ಒಂದು ಪಪ್ಪಾಯಿ ಗಿಡ ಇವತ್ತು ನೆಟ್ಟರೆ ಹಣ್ಣು ಬರೋದಕ್ಕೆ 1 ವರ್ಷದ ಮೇಲಾಗತ್ತೆ, ಒಂದು ತುಳಸಿ ಗಿಡ ಹಾಕ್ಕೊಂಡ್ರೆ ಅದು ವಿಸ್ತಾರವಾಗಿ ಅರಳಿ ಅದರಿಂದ ಏನಾದ್ರು ನಾವು ಎಲೆಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಂದ್ರೂ 8-9-10 ಒಂದು ತಿಂಗಳು ಬೇಕು ಅಲ್ವಾ. ಅಲ್ಲೋರು ಕಾಯ್ಕೊಂಡು ಅದಕ್ಕೆ ಉಪಚಾರ ಮಾಡಬೇಕಲ್ಲ, ಅವನು
1: ಹೌದು
0: ಉಪಚಾರ ಮಾಡಬೇಕಲ್ಲ, ನೋಡ್ಕೋಬೇಕು. ಮೊದಲೇ ರೈತನಿಗೆ ಅನೇಕ ಕಡೆ ಕಾಲುವೆ ನೀರಿದೆ, ಕೆಲವು ಕಡೆ ಅವ್ರದ್ದೇ ಬೋರ್ವೆಲ್ ನೀರಿದೆ, ಕೆಲವು ಕಡೆ ನದಿ ಬೆಡ್ಡಿಂದ ನೀರು ತಂದುಕೊಡೋವಂಥ ಏತ ನೀರಾವರಿ ಯೋಜನೆಗಳಿದೆ, ಅಥವಾ ಅವರೂರಲ್ಲಿರೋ ಕೆರೆಯ ಮುಂಭಾಗದಲ್ಲಿರೋ ಜಮೀನುಗಳಿಗೆ ವರ್ಷದಲ್ಲಿ 3-4 ತಿಂಗಳು ನೀರು ಕೊಡ್ತಾರೆ. ಆಮೇಲೆ ಕೆರೆ ನೀರು ತುಂಬಿಸುವ ಕಾರ್ಯಕ್ರಮಗಳು ಕೆಲವು ಕೆರೆಗಳನ್ನ ಈಗ ನಾವು ಕನೆಕ್ಟ್ ಮಾಡಿರೋದು ನಾವು ನೋಡ್ತೀವಿ. ಇದ್ರ ಜೊತೆಗೆ ಮಳೆನೂ ಆಗುತ್ತೆ. ಸೊ ಇಷ್ಟೆಲ್ಲ ನೀರಿನ ಮೂಲಗಳನ್ನ ಇಟ್ಕೊಂಡು ರೈತ ಸುಸ್ಥಿರ ಕೃಷಿ ಕಡೆಗೆ ಗಮನ ಕೊಟ್ಟ ಅಂತ ಹೇಳಿದ್ರೆ ಖಂಡಿತವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರು ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತೇಳಿ ನಮ್ಮ ಅಧ್ಯಯನಗಳು ಹೇಳ್ತಾ ಇದೆ.
1: ಸರ್, ಈಗ ಈ ಯೋಜನೆಗೆ ನೋಂದಣಿಯನ್ನು ಮಾಡಿಸಿ ಬಹಳಷ್ಟು ದಿನಗಳಾಗಿರುತ್ತೆ ಸರ್, ಆದರೂ ಕೆಲವೊಂದು ಬಾರಿ ಒಂದು 2-3 ಕಂತು ಹಣ ಜಮಾ ಆಗಿರುತ್ತೆ ಸರ್, ಮಧ್ಯದಲ್ಲಿ ಏನಾದರೂ ಹಣ ಜಮಾ ಆಗೋ ನಿಟ್ಟಿನಲ್ಲಿ ಏನಾದರೂ ಅಡೆತಡೆಗಳಾಯಿತು, ತೊಂದರೆ ಆಯಿತು ಅಂದರೆ ರೈತರು ಎಲ್ಲಿ ಮತ್ತು ಹೇಗೆ ಸಂಪರ್ಕ ಮಾಡಿ ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕಾಗುತ್ತೆ?
0: ಇಲ್ಲಿ ಒಮ್ಮೆ ಹಣ ಬರೋಕ್ಕೆ ಶುರು ಆದರೆ ಬರ್ತಾನೆ ಇರುತ್ತೆ. ಯಾಕಂದ್ರೆ ನೀವು ಪದೇ ಪದೇ ಬ್ಯಾಂಕ್ ಖಾತೆ ಚೇಂಜ್ ಮಾಡಲ್ಲ, KYC ಚೇಂಜ್ ಮಾಡಲ್ಲ, ಫೋನ್ ನಂಬರ್ ಚೇಂಜ್ ಮಾಡಲ್ಲ. ನೀವು ಯಾವ ಫೋನ್ ನಂಬರ್ OTPಗೆ ಕೊಟ್ಟಿದ್ದೀರಾ, ರಿಜಿಸ್ಟರ್ ಮಾಡಿದ್ದೀರಾ, ಆ ನಂಬರ್ನ ನೀವು ಮೇಂಟೈನ್ ಮಾಡಬೇಕು. ಕೆಲವರಲ್ಲಿ ಏನಿದೆ ಅಂದರೆ ಆ ಕಂಪ್ನಿದು ಈ ಕಂಪ್ನಿದು ಫ್ರೀಯಾಗಿ ಕೊಡ್ತಾ ಇದ್ದಾರೆ, ಫ್ರೀ ಆಫರ್ ಇದೆ ಅಂತ 4-5 ಸಿಮ್ ಇಟ್ಕೊಂಬಿಟ್ಟಿರ್ತಾರೆ. ಕೊನೆಗೆ ರೈತನಿಗೆ ಈ ದಾಖಲಾತಿ ಮಾಡುವಾಗ ಯಾವ ನಂಬರ್ನ ನೋಂದಾಯಿ ಮಾಡಿದ್ದೀವಿ ಅನ್ನೋದೇ ಅವ್ರಿಗೆ ಮರ್ತೋಗಿರುತ್ತೆ.
1: ಹೌದು,
0: ಇಂಥ ಸಂದರ್ಭಗಳಲ್ಲಿ ಮಾತ್ರ ಇದು ಪ್ರಾಬ್ಲಮ್ ಆಗುತ್ತೆ. ಯಾವಾಗ ಆ ಒಂದು ದೂರವಾಣಿ ಚಾಲನೆಯಲ್ಲಿಲ್ಲ, ಕರೆನ್ಸಿ ಇಲ್ಲ, ಅದು ಚಲಾವಣೆಯಲ್ಲಿ ಇಲ್ಲ ಅಂದಾಗ ಮಾತ್ರ ನಿಮಗೆ ಮಾಹಿತಿ ಬರೋದು ಇಲ್ಲ. ಯಾವಾಗ ಅದು, ಈಗ ಒಂದು ಹೊಸ ನಿಯಮನೂ ಇದೆ, ಯಾವುದು ಸಿಮ್ ಎರಡು ಅಥವಾ 3 ತಿಂಗಳು ನೀವು ರೀಚಾರ್ಜ್ ಮಾಡಲಿಲ್ಲ ಅಂದರೆ ಆ ಸಿಮ್ನ ಕಂಪ್ನಿಯವರು ನಿಮ್ಮ ಗಮನಕ್ಕೆ ತರದೇನೆ ಅದನ್ನು ವಿಡ್ರಾ ಮಾಡಿ ಬೇರೆ ಯಾರಿಗಾದ್ರೂ ಕೊಡ್ಬೋದಂತ ನಿಯಮ ಮಾಡಿಬಿಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಅದೇ ನಂಬರ್ ಇನ್ಯಾರಿಗೋ ಹೊರಟೋಗಿದೆ ಬೇರೆಯವ್ರ ಹೆಸರಿನಲ್ಲಿ, ಅಲ್ಲೇನಾಗುತ್ತೆ ಅಂದರೆ ಆ ನಂಬರ್ಗೆ ಅವರು ಹಣ ಹಾಕೋಕ್ಕೆ ಹೊರಟಾಗ ಅದು ಬೌನ್ಸ್ ಬ್ಯಾಕ್ ಆಗುತ್ತೆ. ಏನೋ ಆಗೇನಾಗುತ್ತೆ, ಅಂಥ ಹಣಗಳೆಲ್ಲ ಪಕ್ಕಕ್ಕೆ ಹೊರಟೋಗುತ್ತೆ.
1: ಹೌದು,
0: ನೀವು ಮತ್ತೆ ವಾಪಸ್ ಹೋಗಿ ಯಾಕೋ ನಂಗೆ ಹಣ ಬರ್ತಾ ಇಲ್ವಲ್ಲ ಅಂತ ಎಲ್ಲಿ ಚೆಕ್ ಮಾಡಿಸ್ಬೇಕು, ಮತ್ತೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಆ ದಾಖಲೆಗಳೆಲ್ಲ ತೆಗೆಸಿ ಮತ್ತೆ ಅಲ್ಲಿ ನೀವು ನಿಮ್ಮ ಹೊಸ KYC ಕೊಟ್ಟು ಅಲ್ಲಿ ನಿಮ್ಮ ಯಾವ ಫೋನ್ನ ಬಳಸ್ತೀರಾ ಆ ನಂಬರ್ ನೀವು ಮತ್ತೆ ದಾಖಲು ಮಾಡಿಸಿ ಅದು ಒಮ್ಮೆ KYC ಓಕೆ ಅಂತ ಬಂದಾದ ಮೇಲೆ ಮತ್ತೆ ನಿಮ್ಗೆ ಹಣ ಬರಕ್ಕೆ ಶುರು ಆಗುತ್ತೆ. ಇದೇ ರೀತಿ LPGನಲ್ಲೂ ಇದೆ. ಈಗ 3 ತಿಂಗಳು ಅವ್ರು ಸಿಲಿಂಡರ್ ತಗೊಳ್ಳಿಲ್ಲ ಅಂದ್ರೆ ಅದು ಡೊಸೈಲ್ ಕೊಟ್ಟೋಗಿರುತ್ತೆ. 4ನೇ ತಿಂಗಳು ನೀವು ಬೇಕು ಅಂದ್ರೆ ನೀವು ಕಂಪ್ನಿ ಹತ್ರ ಹೋಗ್ಬಿಟ್ಟು ವೆಬ್ಸೈಟ್ನಲ್ಲಿ ಅದನ್ನ ಕ್ಲಿಕ್ ಮಾಡಿಸ್ಬೇಕು. ಇಲ್ಲೂ ಅದೇ ತರನೇ. ಹಾಗಾಗಿ ಆ ಹಣ ಯಾರು ಎತ್ಕೊಳಕ್ ಆಗಲ್ಲ, ಯಾಕಂದ್ರೆ ನಗದು ಅವರು ವಿತರಣೆ ಮಾಡ್ತಾ ಇಲ್ಲ. ಅದು ಬ್ಯಾಂಕಿಂದ ಬ್ಯಾಂಕ್ಗೆ ಫಂಡ್ ಬೇಸ್ ಅಕೌಂಟ್ ಸಿಸ್ಟಮ್ ಅಂತ ಒಂದಿದೆ, ಅದರಿಂದ ನಿಮ್ಮ ಖಾತೆಗೆ ಹಣ ಬರ್ತಾ ಇದೆ. ಅದು ಯಾರು ದುರುಪಯೋಗನೂ ಮಾಡ್ಕೊಳಕ್ ಆಗಲ್ಲ, ಎತ್ಕೊಂಡು ಹೋಗೋದಕ್ಕೂ ಆಗುದಿಲ್ಲ, ನಿಮಗೆ ಅದು ಬರುತ್ತೆ. ಆದರೆ ಇಷ್ಟು ಕಂತುಗಳು ನೀವು ತೆಗೆದುಕೊಂಡಾದ್ಮೇಲೆ ರೈತ ಜಾಗೃತ ಆಗಬೇಕು.
1: ಖಂಡಿತ,
0: ನನ್ನ ಪ್ರಕಾರ ಯಾಕೆ ಬರಲಿಲ್ಲ ನನಗೆ ಅಂತ ಅವ್ರು 48 ಗಂಟೆಯಲ್ಲಿ ಅವ್ರು ಯೋಚನೆ ಮಾಡಿ ಕೂಡಲೇ ಅವರು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬಿಟ್ಟು ನೋಡಿ ನನ್ನ ಜಮಾ ಆಗಿಲ್ಲ ಅಂತ ಮಾಹಿತಿ ಕೊಟ್ಟು ಅಲ್ಲೇನಾದ್ರು ಹೊಸ KYC ಕೊಡೋದಿದ್ರೆ ಕೊಟ್ಬಿಟ್ಟು ಅದನ್ನ ಪಕ್ಕ ಮಾಡ್ಕೊಳ್ಳಿ. ಇದೊಂದು ವ್ಯವಹಾರ ಪ್ರಜ್ಞೆ ರೈತರು ಇಟ್ಕೊಂಡ್ರು ಅಂದರೆ ಇದು ಸದಾ ಈ ಯೋಜನೆ ಇರೋರಿಗೂ ಅವ್ರಿಗೆ ನೆರವು ಸಿಗ್ತಾನೇ ಇರುತ್ತೆ. ಸೊ ನನ್ನ ಕಾಳಜಿ ಏನಂದರೆ ಯೋಜನೆಯಿಂದ ವಂಚಿತರಾಗಬಾರ್ದು ನೀವು.
1: ಹೌದು,
0: ನಿಮ್ಮ ಒಂದು ಜಾಣ ನಡೆ ಒಂದು ಕೆಲವು ನೈಪುಣ್ಯತೆಗಳನ್ನು ನೀವು ಅಳವಡಿಸ್ಕೊಳ್ಳೋದ್ರಿಂದ ಇದು ನಿಮಗೆ ಲಾಭದಾಯಕ ಆಗುತ್ತೆ ಅನ್ನೋದಾದರೆ ಯಾಕೆ ಮಾಡ್ಕೋಬಾರ್ದು? ರೈತರ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು.
1: ಅಂದ್ರೆ ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಆಗಿರ್ಬೋದು, ಇತರ ಯಾವುದೇ ಸರ್ಕಾರದ ಯೋಜನೆಗಳು,
0: OTP ಬೇಸ್ಡ್
1: ಹೌದು
0: ಯಾವುದೇ ಯೋಜನೆ ಇರಲಿ, ನೀವು ಆಧಾರ್ ನಂಬರಲ್ಲಿ ಯಾವ ಫೋನ್ ನಂಬರ್ ಹಾಕಿದ್ದೀರಾ ಆ ನಂಬರ್ನ ನೀವು ಸದಾ ಚಾಲ್ತಿಯಲ್ಲಿ ಇಟ್ಕೋಬೇಕು. ಅದಕ್ಕೆ ಹಣ ಹಾಕೋದಿಲ್ಲ, ರೀಚಾರ್ಜ್ ಮಾಡಲ್ಲ, ಅಥವಾ ಅದು ಬಿಸಾಕ್ಬಿಟ್ಟು ಇನ್ನೊಂದು ನಂಬರ್ ತಗೊಳ್ತೀನಿ ಅಂದರೆ ನಾವು ತೊಂದರೆನಲ್ಲಿ ಸಿಕ್ಕಾಕೊಂತೀವಿ.
1: ಬಹಳ ಸಂತೋಷ ಸರ್, ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಪರಿಕಲ್ಪನೆಯಾಗಿರ್ಬೋದು, ಇದು ಜಾರಿಯಾದ ಹಿನ್ನೆಲೆಯಾಗಿರ್ಬೋದು, ಹಾಗೆ ಈ ಯೋಜನೆ ಏನೆಲ್ಲ ಗುರಿ ಉದ್ದೇಶಗಳನ್ನು ಒಳಗೊಂಡಿದೆ, ಈ ಯೋಜನೆ ಮುಖಾಂತರ ಸೌಲಭ್ಯವನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ರೈತರುಗಳು ಅಗತ್ಯ ದಾಖಲಾತಿಗಳನ್ನು ಏನೇನೆಲ್ಲ ಹೊಂದಿರಬೇಕಾಗುತ್ತೆ, ಈ ಯೋಜನೆ ಚಿಕ್ಕದಾಗಿ ಶುರುವಾದರೂ ಇದು ಏನೆಲ್ಲ ವ್ಯಾಪಕವಾಗಿ ತನ್ನ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಡುತ್ತೆ ಅನ್ನೋದು ಕುರಿತು ಬಹಳಷ್ಟು ಉಪಯುಕ್ತ ಮಾಹಿತಿ.
0: ಇನ್ನೊಂದು ಅಂಶ ಇಲ್ಲಿ ನಾವು ಹೇಳಬೇಕನ್ಸತ್ತೆ, ಯಾರ್ಯಾರನ್ನ ಹೊರಗಡೆ ಇಟ್ಟಿದ್ದೀವಿ ಯೋಜನೆಯಿಂದ ಪ್ರಯೋಜನ

0: ಮಾಡ್ಕೊಳಕಾಗಲ್ಲ ಅಂತ. ಈಗ ಕೆಲವು ಜಮೀನುಗಳು ಮಾಡ್ತಾ ಇರ್ತಾರೆ, ಅದನ್ನ ಅವರು ಗುತ್ತಿಗೆ ತಗೊಂಡ್ ಮಾಡ್ತಾ ಇರ್ತಾರೆ, ಆ ರೈತರು ಮಾಡಕ್ ಬರಲ್ಲ. ಇನ್ ಕೆಲವರು ಮಠಗಳು, ದೊಡ್ಡ ದೊಡ್ಡ ಸಂಸ್ಥೆಗಳು, ಯಾರ್ಯಾರದೋ ಜಮೀನುಗಳು ಇರುತ್ತೆ, ನೀವು ಕೋರಿಂಗ್ ಮಾಡ್ತಾ ಇರ್ತಾರೆ, ಏನೋ ಅಂತ ಜಮೀನುಗಳಿಗೆ ಬರೋದಿಲ್ಲ. ಮೇಲೆ ಎರಡನೇದು, ಯಾರು ಸಾಂವಿಧಾನಿಕ ಹುದ್ದೆಗಳಲ್ಲಿದ್ದಾರೆ ರೈತರು, ಆಯ್ತಾ, ಅವ್ರಿಗೆ ಇದು ಬರೋದಿಲ್ಲ. ಮೇಲೆ ಮಾಜಿ ಶಾಸಕರು, ಹಾಲಿ ಶಾಸಕರು, ಮಾಜಿ ಲೋಕಸಭಾ ಸದಸ್ಯರು, ಹಾಲಿ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು, ಈ ತರದ ಸಾಂವಿಧಾನಿಕ ಹುದ್ದೆಗಳಲ್ಲಿ ಇದ್ದವರು ಅಥವಾ ಈಗ ಹಿಂದೆ ಇದ್ದವರು ಈಗಿದ್ದವರು ಅವ್ರಿಗೆ ಯಾರಿಗೂ ಬರೋದಿಲ್ಲ. ಅದೇ ರೀತಿ ಅಧಿಕಾರಿಗಳಿಗೆ ಬರೋದಿಲ್ಲ. ಡಿ ಗ್ರೂಪ್ಗಿಂತ ಮೇಲ್ಗಡೆ ಇರೋರು ಯಾರಿಗೂ ಬರೋದಿಲ್ಲ, ಇದು ನಿಮಗೆ ಗೊತ್ತಿರಲಿ. ಆಮೇಲೆ ಇನ್ನೊಂದು ಮುಖ್ಯವಾದ ಅಂಶ ಅಂದರೆ, ಆದಾಯ ತೆರಿಗೆ ಯಾರು ಪಾವತಿಸ್ತಿದ್ದಾರೋ ಅವ್ರಿಗೆ ಬರೋದಿಲ್ಲ. ರೈತ ಮತ್ತು ರೈತನ ಯಾವುದೇ ಆದಾಯಕ್ಕೆ, ರೈತ ಕೃಷಿಯಿಂದ ಬರೋ ಆದಾಯಕ್ಕೆ, ಯಾಕಂದರೆ ಈಗ ಅನೇಕ ರೈತರು ಕೃಷಿ ಬಿಟ್ಟು ಬೇರೆ ವ್ಯವಹಾರಗಳು ಮಾಡ್ತಾ ಇದ್ದಾರೆ, ಅದರಿಂದ ಬರೋ ಆದಾಯಕ್ಕೆ ಆದಾಯ ತೆರಿಗೆ ಇದೆ. ಅದೇ ಕೃಷಿ ಮೂಲದಿಂದ ಬರುವ ಆದಾಯಕ್ಕೆ
1: ಆದಾಯ ತೆರಿಗೆ ಇಲ್ಲ.
0: ಇಲ್ಲ, ಆ ತರ ಆದಾಯ ತೆರಿಗೆ ಯಾರ್ಯಾರು ಪಾವತಿ ಮಾಡ್ತಾ ಇದಾರೆ ಆ ರೈತರು ಬರೋದಿಲ್ಲ ಅಂತ ಒಂದು ನಿಯಮ ಮಾಡಿದ್ದಾರೆ. ಇಷ್ಟು ಜನನ ಹೊರತುಪಡಿಸಿದ್ರೆ ಮಿಕ್ಕವ್ರ ಎಲ್ರಿಗೂ ನಾವು ಈ ಯೋಜನೆಯಲ್ಲಿ ಸಹಾಯ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಮತ್ತೆ ಕೆಲವರು ದೊರೆಯದೇ ಇರೋರು ಸ್ವಲ್ಪ ಅಸಮಾಧಾನವಾಗಿ ಮಾತಾಡ್ಬೋದು ಅಥವಾ ವ್ಯಕ್ತಿರತ್ವವಾಗಿ ಮಾತಾಡ್ಬೋದು, ಅಂಥವ್ರಿಗೆ ಈ ಒಂದು ನಮ್ಮ ರೇಡಿಯೋ ಕಾರ್ಯಕ್ರಮ ಒಂದು ಧನಾತ್ಮಕವಾದ ಮೇಲೆ ಅವರು ತಪ್ಪು ಗ್ರಹಿಕೆನ ಹೋಗಲಾಡಿಸ್ಲಿಕ್ಕೆ ಈ ಒಂದು ಚರ್ಚೆ ಕಾರಣ ಆಗಲಿ ಅನ್ನೋದು ನನ್ನ ಆಶಯ.
1: ಬಹಳ ಸಂತೋಷ. ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕುರಿತು ಒಂದು ಸಂಪೂರ್ಣ ಹಾಗೂ ಸಮಗ್ರ ಮಾಹಿತಿಯೊಂದಿಗೆ ನಮ್ಮ ಕೇಳುಗ ಸಮುದಾಯದ ರೈತರಲ್ಲಿ ಒಂದಷ್ಟು ಅರಿವು ಹಾಗೂ ಜಾಗೃತಿಯನ್ನು ಮೂಡಿಸಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
2: ನಮಸ್ಕಾರ.
1: ಪ್ರಿಯ ಕೇಳುಗರೇ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ರೈತಪರ ಯೋಜನೆಗಳಲ್ಲಿ ಒಂದಾದಂತಹ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂಥವ್ರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ನೀತಿ ನಿರೂಪಣೆ ಸಲಹೆಗಾರರು ಹಾಗೂ ಜನನೀತಿ ಸಂಶೋಧಕರಾದಂತಹ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತರಾವ್ರವರು. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮತ್ತೊಂದು ಯೋಜನೆಯ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ.
3: ಸಾಮಾಜಿಕ ಸವಲತ್ತು.
4: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
3: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
4: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
5: ಕೇಳುಗರೇ, ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಸೇವಾ ಸೌಲಭ್ಯಗಳ ಕುರಿತು ಮೈಸೂರಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳ ಸಲಹೆಗಾರರು ಹಾಗೂ ತರಬೇತುದಾರರಾದ ಡಾಕ್ಟರ್ ಜಿ ಅಚ್ಯುತರಾವ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದ್ರಿ.
6: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 48 ರೂಪಾಯಿ, ಪೆನ್ಸಿಲ್ ಬೀನ್ಸ್ 33 ರೂಪಾಯಿ, ಮೆಣಸಿನಕಾಯಿ 33 ರೂಪಾಯಿ, ಸೌತೆಕಾಯಿ 17 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 9 ರೂಪಾಯಿ, ಎಳವನ 9 ರೂಪಾಯಿ, ಗುಂಡು ಬದನೆಕಾಯಿ 17 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 19 ರೂಪಾಯಿ, ಪಡವಲಕಾಯಿ 39 ರೂಪಾಯಿ, ತೊಂಡೆಕಾಯಿ 31 ರೂಪಾಯಿ, ಹಾಗಲಕಾಯಿ 39 ರೂಪಾಯಿ, ಕಾಲಿಫ್ಲವರ್ 28 ರೂಪಾಯಿ, ತೈ 99 ರೂಪಾಯಿ, ದಪ್ಪ ಮೆಣಸಿನಕಾಯಿ 38 ರೂಪಾಯಿ, ಸೋರೆಕಾಯಿ 17 ರೂಪಾಯಿ, ಬದನೆಕಾಯಿ 28 ರೂಪಾಯಿ, ಕೋಸು 10 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬೆಂಡೆಕಾಯಿ 24 ರೂಪಾಯಿ, ಟೊಮೊಟೊ 7 ರೂಪಾಯಿ.
7: ಕೇಳುಗರೇ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: पीएम फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೇ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 25/8/2026 ಮಂಗಳವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ MR ಸೀತಾರಾಮ್ ರವರು ಕೀಲು ಮತ್ತು ಮೂಳೆರೋಗ ತಜ್ಞರು, ಡಾಕ್ಟರ್ ಕುಮಾರ್ GS ರವರು ಮಕ್ಕಳ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣ ರವರು ಕಣ್ಣಿನ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ವರ್ಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ರಾಜಕೀಯಸ್ ರವರು ವಾಕ್ಭಾಷಾ ಶ್ರವಣ ತಜ್ಞರು. ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವೂ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

ನಮಸ್ಕಾರ, ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರ. ಕೇಳುಗರೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ವೀರಚಂದ್ ರಾಘವಜಿ ಗಾಂಧಿಯವರ ಜನ್ಮ ದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಇವರು ಒಬ್ಬ ಜೈನ್ ವಿದ್ವಾಂಸರಾಗಿದ್ದರು. ಇವರು 1893 ಮೊದಲ ವಿಶ್ವಧರ್ಮ ಸಂಸತ್ತಿನ ಜೈನ್ ಧರ್ಮವನ್ನು ಪ್ರತಿನಿಧಿಸಿದರು. ಅವರ ವೃತ್ತಿಯಲ್ಲಿ ಇವರು ನ್ಯಾಯವಾದಿ. ಜೈನರ ಹಕ್ಕುಗಳನ್ನು ರಕ್ಷಿಸಲು ಕೆಲಸ ಮಾಡತೊಡಗಿದರು ಮತ್ತು ಜೈನ ಧರ್ಮ, ಇತರೆ ಧರ್ಮಗಳು ಮತ್ತು ತತ್ವಶಾಸ್ತ್ರದ ಬಗ್ಗೆ ವ್ಯಾಪಕವಾಗಿ ಬರೆದರು ಮತ್ತು ಉಪನ್ಯಾಸವನ್ನು ನೀಡಿದರು. ಭಾವನಗರದ ಬಳಿಯ ಮಾಹುವಾದದಲ್ಲಿ ಶ್ವೇತನಗರ ಮತ್ತು ರಾಘವ್ಜಿ ತೇಜ್ಪಾಲ್ಜಿ ಗಾಂಧೀಜಿರವರಿಗೆ ಜನಿಸಿದರು. ಅವರ ತಂದೆ ರಾಘವಜಿ ಉದ್ಯಮಿ. ಮಹುವಾದದಲ್ಲಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಯನ್ನು ಪೂರ್ಣಗೊಳಿಸಿದ ನಂತರ ಗಾಂಧಿಯನ್ನು ಹೆಚ್ಚಿನ ಅಧ್ಯಯನಕ್ಕಾಗಿ ಭಾವನಗರಕ್ಕೆ ಕಳುಹಿಸಲಾಯಿತು. 1879 ಗಾಂಧೀಜಿಯವರು ಜೀವಿಬೆನ್ ರವರನ್ನು ವಿವಾಹವಾದರು. 16 ವಯಸ್ಸಿನಲ್ಲಿ ಭಾವನಗರ ಮೆಟ್ರಿಕುಲೇಷನ್ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಮೇಲೆ ಅವರಿಗೆ ಶ್ರೀ ಜಶವಂತ್ ಸಿಗ್ಮಾಜಿ ವಿದ್ಯಾರ್ಥಿ ವೇತನವನ್ನು ನೀಡಲಾಯಿತು. ಗಾಂಧೀಜಿಯವರು ಬಾಂಬೆ ವಿಶ್ವವಿದ್ಯಾನಿಲಯದ ಎಲಿಸ್ಬನ್ ಸ್ಟೋನ್ನ ಕಾಲೇಜಿನಲ್ಲಿ ತಮ್ಮ ಶಿಕ್ಷಣವನ್ನು ಮುಂದುವರಿಸತೊಡಗಿದರು. ಅವರು 1884 ಗೌರವಗಳೊಂದಿಗೆ ಪದವಿ ಪಡೆದರು. ಕಾನೂನಿನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು. ಗುಜರಾತಿ, ಹಿಂದಿ, ಬಂಗಾಳಿ, ಇಂಗ್ಲಿಷ್, ಪ್ರಾಕೃತ, ಸಂಸ್ಕೃತ ಮತ್ತು ಫ್ರೆಂಚ್ ಸೇರಿದಂತೆ 14 ಭಾಷೆಗಳನ್ನು ಮಾತನಾಡುವ ಬಹುಭಾಷಾವಾದಿ ಗಾಂಧಿಯಾಗಿದ್ದರು. ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿಯವರ ಸ್ನೇಹಿತರಾಗಿದ್ದರು ಮತ್ತು ಅವರ ಆಹಾರ ಪದ್ಧತಿಯಲ್ಲಿನ ಪ್ರಯೋಗಗಳಲ್ಲಿ ಅಂದರೆ ಸಸ್ಯಾಹಾರದ ಮಹಾತ್ಮರೊಂದಿಗೆ ಸೇರಿಕೊಂಡರು. ವೀರಚಂದ್ರ ಅವರು ಕಾನೂನಿನ ಅಭ್ಯಾಸವನ್ನು ಸ್ಥಾಪಿಸುವ ಹೋರಾಟದಲ್ಲಿ ಮಹಾತ್ಮರಿಗೆ ಸಹಾಯವನ್ನ ಮಾಡಿದರು. 1885 21 ವಯಸ್ಸಿನಲ್ಲಿ ಅವರು ಜೈನ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಮೊದಲ ಗೌರವ ಕಾರ್ಯದರ್ಶಿಯಾದರು. ಅವರ ಅವಧಿಯಲ್ಲಿ ಅವರು ಪಲಿಟಾನಾದ ಮೌಂಟ್ ಶತ್ರುಂಜಯಕ್ಕೆ ಭೇಟಿ ನೀಡುವಂತಹ ಯಾತ್ರಾರ್ಥಿಗಳ ಮೇಲೆ ಪಾಲಿತಾನ ರಾಜಪ್ರಭುತ್ವದ ಆಡಳಿತಗಾರರೊಂದಿಗೆ ವಿಧಿಸಲಾಗುತ್ತಿರುವ ತೆರಿಗೆಯ ವಿರುದ್ಧ ಹೋರಾಟ ತೊಡಗಿದರು. ಈ ಹೋರಾಟದ ಸಂದರ್ಭದಲ್ಲಿ ಗಾಂಧೀಜಿಯವರು ಬಾಂಬೆಯ ಬ್ರಿಟಿಷ್ ವಸಾಹತು

ಶಾಹಿ, ಗವರ್ನರ್ ಲಾರ್ಡ್ ರೇ ಮತ್ತು ಕಥಿಯವಾರ್ ಏಜೆನ್ಸಿಯ ಕರ್ನಲ್ ಜಾನ್ ವ್ಯಾಟ್ಸನ್ ರವರನ್ನ ಭೇಟಿಯಾದರು. ಈ ಇಬ್ಬರು ವ್ಯಕ್ತಿಗಳ ಸಹಾಯದಿಂದ ಅವರು ಅಂತಿಮವಾಗಿ ವಾರ್ಷಿಕ ಸ್ಥಿರ ಪಾವತಿ ₹1,000 ಬದಲಿಗೆ ಪ್ರತಿ ಯಾತ್ರಿಕರ ಮೇಲೆ ವೈಯಕ್ತಿಕ ತೆರಿಗೆಯನ್ನು ವಿಧಿಸಿದರು. ಗಾಂಧಿಯವರು 1890 ಜೈನ್ ಯಾತ್ರಾರ್ಥಿಗಳ ಮೇಲೆ ಪವಿತ್ರ ಸ್ಥಳವಾದ ಶಿಖರ್ಜಿ ಪರ್ವತದ ಸಮೀಪದಲ್ಲಿ ಪ್ರಾರಂಭಿಸಲಾದ ಹಂದಿಗಳ ಕಸಾಯಿಖಾನೆಯನ್ನು ಮುಚ್ಚಲು ಹೋರಾಡಿದರು. ಗಾಂಧೀಜಿಯವರು ಕೋಲ್ಕತ್ತಾದಲ್ಲಿ 6 ತಿಂಗಳು ತಂಗಿದ್ದರು ಮತ್ತು ಕಸಾಯಿಖಾನೆಯ ವಿರುದ್ಧ ತಮ್ಮ ವಾದವನ್ನು ಸಿದ್ಧಪಡಿಸಿದರು. ಅಂತಿಮವಾಗಿ ಕಸಾಯಿಖಾನೆಯನ್ನು ಮುಚ್ಚುವಲ್ಲಿ ಯಶಸ್ವಿಯಾದರು. ಗಾಂಧಿಯವರು ಗಾಂಧಿ ಫಿಲಾಸಫಿಕಲ್ ಸೊಸೈಟಿ ಮತ್ತು ಸೊಸೈಟಿ ಆಫ್ ದಿ ಎಜುಕೇಷನ್ ಆಫ್ ವುಮೆನ್ಸ್ ಇನ್ ಇಂಡಿಯಾವನ್ನು ಸ್ಥಾಪಿಸಿದರು. ಅವರು 1895 ಬಾಂಬೆ ರಾಜ್ಯದ ಪ್ರತಿನಿಧಿಯಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪುಣೆ ಅಧಿವೇಶನದಲ್ಲಿ ಭಾಗವಹಿಸಿದರು ಮತ್ತು ಡಿಸೆಂಬರ್ 19, 1898 ವಿಲಿಯಮ್ಸನ್ಸ್ ಕಟ್ಟಡದ ಜಾರ್ಜ್ ಹಾಲ್ನಲ್ಲಿ ಭಾರತೀಯ ರಾಜಕೀಯ ಮತ್ತು ಉದ್ಯಮದ ಕುರಿತು ಉಪನ್ಯಾಸವನ್ನು ನೀಡಿದರು. ಅವರು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲೂ ಸಹ ಭಾಗವಹಿಸಿದರು. 1899 ವಾಣಿಜ್ಯ ಮತ್ತು ಏಷ್ಯಾವನ್ನು ಪ್ರತಿನಿಧಿಸಿದರು. ಅವರು ಪಾಲಿಟಾನ ಮತ್ತು ಶಿಖರ್ಜಿ ಹಂದಿ ಸಾಕಾಣೆ ಪ್ರಕರಣದ ತೆರಿಗೆ ವಿವಾದಗಳನ್ನು ಇತ್ಯರ್ಥಪಡಿಸಿದರು. ಒಟ್ಟಾರೆ ಬಹಳ ವರ್ಷಗಳ ನಂತರ ಶ್ವಾಸಕೋಶದ ರಕ್ತಸ್ರಾವದಿಂದ ಆಗಸ್ಟ್ 7, 1901 ಭಾರತದ ಮುಂಬೈ ಬಳಿ ಮಹುವರ್ನಲ್ಲಿ ನಿಧನರಾದರು. ಹಾಗೆ ಇವತ್ತಿನ ಇನ್ನೊಂದು ವಿಶೇಷವನ್ನು ನೋಡುವುದಾದರೆ ಮದರ್ ತೆರೇಸಾರವರ ಜನ್ಮದಿನಾಚರಣೆಯ. ಇತರ ತೆರೇಸಾ ಆಗಸ್ಟ್ 26, 1910 ಓಟೋಮನ್ ಸಾಮ್ರಾಜ್ಯದ ಉಸ್ಕೋಪ್ನಲ್ಲಿ ಆಗ್ನೇಯ ಗೋಕ್ಷಾ ಬೋಜಾಕ್ಷಿಯು ಜನಿಸಿದರು. ಅವರ ಕುಟುಂಬ ಅಲ್ಬೇನಿಯಾ ಮೂಲದವರು. 12ನೇ ವಯಸ್ಸಿನಲ್ಲಿ ಅವರು ದೇವರ ಕರೆಯನ್ನು ಬಲವಾಗಿ ನಂಬಿದರು. ಕ್ರಿಸ್ತನ ಪ್ರೀತಿಯನ್ನು ಹರಡಲು ಅವರು ಮಿಷನರಿಯಾಗಬೇಕೆಂದು ಬಲವಾಗಿ ನಂಬಿದರು. 18ನೇ ವಯಸ್ಸಿನಲ್ಲಿ ಅವರು ಸ್ಕೋಪಿಯಲ್ಲಿ ತನ್ನ ಪೋಷಕರ ಮನೆಯನ್ನು ತೊರೆದು ಮತ್ತು ಭಾರತದಲ್ಲಿ ಮಿಷನರಿಗಳನ್ನು ಹೊಂದುವ ಸನ್ಯಾಸಿಗಳನ್ನು ಐರಿಷ್ ಸಮುದಾಯದ ಸಿಸ್ಟರ್ ಆಫ್ ಲೊರೋಟಾಗೆ ಸೇರಿದರು. ಡಬ್ಲಿನ್ನಲ್ಲಿ ಕೆಲವು ತಿಂಗಳು ತರಬೇತಿಯ ನಂತರ ಆಕೆಯನ್ನ ಭಾರತಕ್ಕೆ ಕಳುಹಿಸಲಾಯಿತು. ಮೇ 24, 1931 ಅವರು ಸನ್ಯಾಸಿಗೆ ತಮ್ಮ ಆರಂಭಿಕ ಪ್ರತಿಜ್ಞೆಯನ್ನ ಮಾಡಿದರು. 1931ರಿಂದ 1948ರವರೆಗೆ ಮದರ್ ತೆರೇಸಾ ಅವರು ಕಲ್ಕತ್ತಾದ ಸೆಂಟ್ ಮೇರಿ ಹೈಸ್ಕೂಲ್ನಲ್ಲಿ ಕಲಿತರು. ಆದರೆ ಅವರು ಕಾನ್ವೆಂಟ್ ಗೋಡೆಗಳ ಹೊರಗೆ ನೋಡಿದ ಸಂಕಷ್ಟ ಮತ್ತು ಬಡತನವು ಅವರ ಮೇಲೆ ಬಹಳಷ್ಟು ಆಳವಾದ ಪ್ರಭಾವ ಬೀರಿತು ಎಂದರೆ 1948ರಲ್ಲಿ ಅವರು ಕಾನ್ವೆಂಟ್ ಶಾಲೆಯನ್ನು ತೊರೆಯಲು ಮತ್ತು ಶ್ರದ್ಧೆ ಮಾಡಲು ತನ್ನ ಮೇಲಾಧಿಕಾರಿಗಳಿಂದ ಅನುಮತಿ ಪಡೆದರು. ಕಲ್ಕತ್ತಾದ ಕೂಳಿಗೇರಿಗಳಲ್ಲಿ ಬಡವರಲ್ಲಿ ಬಡವರ ನಡುವೆ ಕೆಲಸ ಮಾಡಲು ಸ್ವತಃ ಅವಳ ಬಳಿ ಹಣವಿಲ್ಲದಿದ್ದರೂ ಅವರು ಡಿವೈನ್ ಪ್ರಾವಿಡೆನ್ಸ್ ಅನ್ನು ಅವಲಂಬಿಸಿದರು ಮತ್ತು ಕೊಳಗೇರಿ ಮಕ್ಕಳಿಗಾಗಿ ತೆರೆದ ಗಾಳಿ ಶಾಲೆಯನ್ನು ಪ್ರಾರಂಭಿಸಿದರು. ಶೀಘ್ರದಲ್ಲಿ ಆಕೆಗೆ ಸ್ವಯಂ ಸೇವಕ ಸಹಾಯಕರು ಸೇರಿಕೊಂಡು ಮತ್ತು ಹಣಕಾಸಿನ ನೆರವು ಕೂಡ ದೊರೆಯತೊಡಗಿತು. ಇದು ತನ್ನ ಕೆಲಸದ ವ್ಯಾಪ್ತಿಯನ್ನು ವಿಸ್ತರಿಸಲು ಸಾಧ್ಯವಾಯಿತು. ಅಕ್ಟೋಬರ್ 7, 1950 ಮದರ್ ತೆರೇಸಾ ಅವರು ತಮ್ಮದೇ ಆದ ದಿ ಮಿಷನರಿ ಆಫ್ ಚಾರಿಟಿ ಎಂಬ ಆದೇಶವನ್ನು ಪ್ರಾರಂಭಿಸಲು ಹೋಲಿ ಸೀನ್ನಿಂದ ಅನುಮತಿ ಪಡೆದರು. ಅವರ ಪ್ರಾಥಮಿಕ ಕಾರ್ಯವೆಂದರೆ ಯಾರು ನೋಡಿಕೊಳ್ಳಲು ಸಿದ್ಧವಾದ ವ್ಯಕ್ತಿಗಳನ್ನು ಪ್ರೀತಿಸುವುದು ಮತ್ತು ಕಾಳಜಿಸುವುದು ಮಾತ್ರ. 1990ರ ಹೊತ್ತಿಗೆ 40ಕ್ಕೂ ಹೆಚ್ಚು ದೇಶಗಳಲ್ಲಿ 1 ಬಿಲಿಯನ್ ಸಹೋದ್ಯೋಗಿಗಳು ಇದ್ದರು. ಸಹೋದ್ಯೋಗಿಗಳೊಂದಿಗೆ ಮಿಷನರೀಸ್ ಆಫ್ ಚಾರಿಟಿ ಅವರನ್ನು ತಮ್ಮ ಕುಟುಂಬಗಳಲ್ಲಿ ಮದರ್ ತೆರೇಸಾ ಅವರು ಆತ್ಮ ಮತ್ತು ವರ್ಚಸ್ಸನ್ನು ಅನುಸರಿಸಲು ಪ್ರಯತ್ನಿಸುತ್ತಾರೆ. ಮದರ್ ತೆರೇಸಾ ಅವರ ಕೆಲಸವನ್ನು ಪ್ರಪಂಚದಾದ್ಯಂತ ಗುರುತಿಸಲಾಗಿದೆ ಮತ್ತು ಪ್ರಶಂಸಿಸಲಾಗಿದೆ ಮತ್ತು ಅವರನ್ನು ಪೋಪ್ ಜಾನ್ 1971 ಶಾಂತಿ ಪ್ರಶಸ್ತಿ ಮತ್ತು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ತಿಳುವಳಿಕೆಯನ್ನು ಉತ್ತೇಜಿಸಲು 1972 ನೆಹರು ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಮತ್ತು ವ್ಯತ್ಯಾಸಗಳನ್ನು ಸ್ವೀಕರಿಸಿದರು. ಅವರು ಬಾಲ್ಟನ್ ಪ್ರಶಸ್ತಿ 1979 ಮತ್ತು ಟೆಂಪಲ್ಟನ್ ಮತ್ತು ಮಾರ್ಗರೆಸ್ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ

0: ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಮಗು ಹುಟ್ಟಿದ 1 ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
3: ಪ್ರತಿಯೊಬ್ಬ ತಾಯಿಯು ಕೂಡ ತಪ್ಪದೇ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.
4: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
5: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಕುರಿಗಳು ಸಾರ್, ಕುರಿಗಳು

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಒಂದಿರಳು ಕನಸಿನಲ್ಲಿ

0: ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಹೆಚ್ಡಿಕೋಟೆ ತಾಲೂಕಿನ ಎಡತೊರೆ ಗ್ರಾಮದ ಶ್ರೀಮತಿ ಸಣ್ಣಮ್ಮರವರು ಆಡಿರುವ ಹಾಡುಗಳು ಪ್ರಸಾರವಾಗಲಿದೆ.
2: ಸ್ವಾಮಿ ಮಾದೇವ ನಿಮಗೆ

ನಿಮ್ಮ ಆಸೆ ನಮಗ ಅನುಗಾಲ, ನಾನು ಬರ್ಬೇನು ಗಿರಿಗೆ. ಸ್ವಾಮಿ ನಿಮ್ಮ ಆಸೆ ನಮಗ ಅನುಗಾಲ, ನಾನು ಬರ್ಬೇನು ಗಿರಿಗೆ.

ನಾನು ಬರ್ವೇನು ಗಿರಿಗೆ ಸ್ವಾಮಿ ಮದೇವ ನಿನಗೆ ಚಿನ್ನಾದ ಕಮುಚಾಳೇ ಮುದ್ದು ಮರೆವ ನಿಮಗೆ ಚಿನ್ನಾದ ಕಮುಚಾಳೇ ಗಂಧ ಕರ್ಪೂರ ಗಾಮ ಗಾಮ ಮದೈನ ಗಿರಿ ಒಳಗೆ ಸ್ವಾಮಿ ಗಂಧ ಕರ್ಪೂರ ಗಾಮ ಗಾಮ ನಮ್ಮ ಮಾದಪ್ಪನ ಗಿರಿ ಒಳಗೆ.

ಸ್ವಾಮಿ ಮಜ್ಜಣದ ಕೊಳೆ ತುಂಬಿ ಅಲ್ಲಿ ಮಾದಪ್ಪ ಜಾಲೆ ನಾಡಿ ನಾವು ಬರ್ಬೇನು ಗಿರಿಗೆ ಸ್ವಾಮಿ ಅಲ್ಲಿ ಮಾದಪ್ಪ ಜಾಲೆ ನಾಡಿ ನಾವು ಬರ್ಬೇನು ಗಿರಿಗೆ ಸ್ವಾಮಿ ಮಾದೇವ ನಿಮಗೆ ಚಿನ್ನಾದ ಕಮುಚಾಳೆ ಮುದ್ದು ಮಾದೇವ ನಿಮಗೆ ಚಿನ್ನಾದ ಕಮುಚಾಳೆ.

0: ಗಿರಿಯೊಳಗ.
1: ಕೇಳುಗರೆ, ಇದುವರೆಗೂ ಹಾಡು ಹಸಿ ಕಾರ್ಯಕ್ರಮದಲ್ಲಿ ಹೆಚ್ಡಿಕೋಟೆ ತಾಲೂಕಿನ ಹಿಡತೊರೆ ಗ್ರಾಮದ ಶ್ರೀಮತಿ ಸಣ್ಣಮ್ಮರವರು ಆಡಿರುವ ಹಾಡುಗಳನ್ನು ಆಲಿಸಿದಿರಿ.
2: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 25/8/2026 ಮಂಗಳವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆರೋಗ ತಜ್ಞರು, ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣ ರವರು ಕಣ್ಣಿನ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ವರ್ಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಅಯ್ಯನರಾಜರವರು ಫಿಸಿಯೋಥೆರಪಿಸ್ಟ್, ರಾಜಕೀಯಸ್ ರವರು ವಾಕ್ಭಾಷಾ ಶ್ರವಣ ತಜ್ಞರು. ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವೂ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 968-66-66-63-18. ಧನ್ಯವಾದಗಳು.

ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನ್ಸ್ 38 ರೂಪಾಯಿ, ಪೆನ್ಸಿಲ್ ಬೀನ್ಸ್ 28 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 14 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 9 ರೂಪಾಯಿ, ಯಳವನ 9 ರೂಪಾಯಿ, ಗುಂಡು ಬದನೆಕಾಯಿ 14 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 28 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಹಾಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 28 ರೂಪಾಯಿ, ಪೈರ್ 48 ರೂಪಾಯಿ, ದಪ್ಪ ಮೆಣಸಿನಕಾಯಿ 35 ರೂಪಾಯಿ, ಸೋರೆಕಾಯಿ 16 ರೂಪಾಯಿ, ಬದನೆಕಾಯಿ 26 ರೂಪಾಯಿ, ಕೋಸು 10 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 7 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಭಾನುಲಿ ಗೆಳತಿ ಸ್ಫೂರ್ತಿ ಸರಗೋರ. ಕೇಳುಗರೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ವೀರಚಂದ್ ರಾಘವಜಿ ಗಾಂಧಿಯವರ ಜನ್ಮ ದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಇವರು ಒಬ್ಬ ಜೈನ್ ವಿದ್ವಾಂಸರಾಗಿದ್ದರು. ಇವರು 1893ರಲ್ಲಿ ಮೊದಲ ವಿಶ್ವಧರ್ಮ ಸಂಸತ್ತಿನ ಜೈನ್ ಧರ್ಮವನ್ನು ಪ್ರತಿನಿಧಿಸಿದರು. ಅವರ ವೃತ್ತಿಯಲ್ಲಿ ಇವರು ನ್ಯಾಯವಾದಿಯೇ. ಜೈನರ ಹಕ್ಕುಗಳನ್ನು ರಕ್ಷಿಸಲು ಕೆಲಸ ಮಾಡತೊಡಗಿದರು ಮತ್ತು ಜೈನ ಧರ್ಮ, ಇತರೆ ಧರ್ಮಗಳು ಮತ್ತು ತತ್ವಶಾಸ್ತ್ರದ ಬಗ್ಗೆ ವ್ಯಾಪಕವಾಗಿ ಬರೆದರು ಮತ್ತು ಉಪನ್ಯಾಸವನ್ನು ನೀಡಿದರು. ಭಾವನಗರದ ಬಳಿಯ ಮಾಹುವಾದದಲ್ಲಿ ಶ್ವೇತನಗರ ಮತ್ತು ರಾಘವ್ಜಿ ತೇಜ್ಪಾಲ್ಜಿ ಗಾಂಧೀಜಿರವರಿಗೆ ಜನಿಸಿದರು. ಅವರ ತಂದೆ ರಾಘವಜಿ ಉದ್ಯಮಿ. ಮಹುವಾದದಲ್ಲಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಯನ್ನು ಪೂರ್ಣಗೊಳಿಸಿದ ನಂತರ ಗಾಂಧಿಯನ್ನು ಹೆಚ್ಚಿನ ಅಧ್ಯಯನಕ್ಕಾಗಿ ಭಾವನಗರಕ್ಕೆ ಕಳುಹಿಸಲಾಯಿತು. 1879ರಲ್ಲಿ ಗಾಂಧೀಜಿಯವರು ಜೀವಿಬೆನ್ ರವರನ್ನು ವಿವಾಹವಾದರು. 16ನೇ ವಯಸ್ಸಿನಲ್ಲಿ ಭಾವನಗರ ಮೆಟ್ರಿಕುಲೇಷನ್ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಮೇಲೆ ಅವರಿಗೆ ಶ್ರೀ ಜಶವಂತ್ ಸಿಗ್ಮಾಜಿ ವಿದ್ಯಾರ್ಥಿ ವೇತನವನ್ನ ನೀಡಲಾಯಿತು. ಗಾಂಧೀಜಿಯವರು ಬಾಂಬೆ ವಿಶ್ವವಿದ್ಯಾನಿಲಯದ ಎಲಿಸ್ಬನ್ ಸ್ಟೋನ್ನ ಕಾಲೇಜಿನಲ್ಲಿ ತಮ್ಮ ಶಿಕ್ಷಣವನ್ನ ಮುಂದುವರಿಸತೊಡಗಿದರು. ಅವರು 1884ರಲ್ಲಿ ಗೌರವಗಳೊಂದಿಗೆ ಪದವಿ ಪಡೆದರು. ಕಾನೂನಿನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು. ಗುಜರಾತಿ, ಹಿಂದಿ, ಬಂಗಾಳಿ, ಇಂಗ್ಲಿಷ್,

ಪ್ರಾಕೃತ, ಸಂಸ್ಕೃತ ಮತ್ತು ಫ್ರೆಂಚ್ ಸೇರಿದಂತೆ 14 ಭಾಷೆಗಳನ್ನು ಮಾತನಾಡುವ ಬಹುಭಾಷಾವಾದಿ ಗಾಂಧಿಯಾಗಿದ್ದರು. ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿಯವರ ಸ್ನೇಹಿತರಾಗಿದ್ದರು ಮತ್ತು ಅವರ ಆಹಾರ ಪದ್ಧತಿಯಲ್ಲಿನ ಪ್ರಯೋಗಗಳಲ್ಲಿ ಅಂದರೆ ಸಸ್ಯಾಹಾರದ ಮಹಾತ್ಮರೊಂದಿಗೆ ಸೇರಿಕೊಂಡರು. ವಿರ್ಚಂದ್ರ ಅವರು ಕಾನೂನಿನ ಅಭ್ಯಾಸವನ್ನು ಸ್ಥಾಪಿಸುವ ಹೋರಾಟದಲ್ಲಿ ಮಹಾತ್ಮರಿಗೆ ಸಹಾಯವನ್ನು ಮಾಡಿದರು. 1885 21ನೇ ವಯಸ್ಸಿನಲ್ಲಿ ಅವರು ಜೈನ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಮೊದಲ ಗೌರವ ಕಾರ್ಯದರ್ಶಿಯಾದರು. ಅವರ ಅವಧಿಯಲ್ಲಿ ಅವರು ಪಲಿಟಾನಾದ ಮೌಂಟ್ ಶತ್ರುಂಜಯಕ್ಕೆ ಭೇಟಿ ನೀಡುವಂತಹ ಯಾತ್ರಾರ್ಥಿಗಳ ಮೇಲೆ ಪಾಲಿತಾನ ರಾಜಪ್ರಭುತ್ವದ ಆಡಳಿತಗಾರರೊಂದಿಗೆ ವಿಧಿಸಲಾಗುತ್ತಿರುವ ತೆರಿಗೆಯ ವಿರುದ್ಧ ಹೋರಾಟ ತೊಡಗಿದರು. ಈ ಹೋರಾಟದ ಸಂದರ್ಭದಲ್ಲಿ ಗಾಂಧೀಜಿಯವರು ಬಾಂಬೆಯ ಬ್ರಿಟಿಷ್ ವಸಾಹತುಶಾಹಿ ಗವರ್ನರ್ ಲಾರ್ಡ್ ರೇ ಮತ್ತು ಕಥಿಯವಾರ್ ಏಜೆನ್ಸಿಯ ಕರ್ನಲ್ ಜಾನ್ ವ್ಯಾಟ್ಸನ್ ರವರನ್ನು ಭೇಟಿಯಾದರು. ಈ ಇಬ್ಬರು ವ್ಯಕ್ತಿಗಳ ಸಹಾಯದಿಂದ ಅವರು ಅಂತಿಮವಾಗಿ ವಾರ್ಷಿಕ ಸ್ಥಿರ ಪಾವತಿ ರು 1,000 ಬದಲಿಗೆ ಪ್ರತಿ ಯಾತ್ರಿಕರ ಮೇಲೆ ವೈಯಕ್ತಿಕ ತೆರಿಗೆಯನ್ನು ವಿಧಿಸಿದರು. ಗಾಂಧಿಯವರು 1890 ಜೈನ್ ಯಾತ್ರಾರ್ಥಿಗಳ ಮೇಲೆ ಪವಿತ್ರ ಸ್ಥಳವಾದ ಶಿಖರ್ಜಿ ಪರ್ವತದ ಸಮೀಪದಲ್ಲಿ ಪ್ರಾರಂಭಿಸಲಾದ ಹಂದಿಗಳ ಕಸಾಯಿಖಾನೆಯನ್ನು ಮುಚ್ಚಲು ಹೋರಾಡಿದರು. ಗಾಂಧೀಜಿಯವರು ಕೋಲ್ಕತ್ತಾದಲ್ಲಿ 6 ಬೆಂಗಾಲಿ ಕಲಿತರು ಮತ್ತು ಕಸಾಯಿಖಾನೆ ವಿರುದ್ಧ ತಮ್ಮ ವಾದವನ್ನು ಸಿದ್ಧಪಡಿಸಿದರು. ಅಂತಿಮವಾಗಿ ಕಸಾಯಿಖಾನೆಯನ್ನು ಮುಚ್ಚುವಲ್ಲಿ ಯಶಸ್ವಿಯಾದರು. ಗಾಂಧಿಯವರು ಗಾಂಧಿ ಫಿಲಾಸಫಿಕಲ್ ಸೊಸೈಟಿ ಮತ್ತು ಸೊಸೈಟಿ ಆಫ್ ದಿ ಎಜುಕೇಷನ್ ಆಫ್ ವುಮೆನ್ಸ್ ಇನ್ ಇಂಡಿಯಾವನ್ನು ಸ್ಥಾಪಿಸಿದರು. ಅವರು 1895 ಬಾಂಬೆ ರಾಜ್ಯದ ಪ್ರತಿನಿಧಿಯಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪುಣೆ ಅಧಿವೇಶನದಲ್ಲಿ ಭಾಗವಹಿಸಿದರು ಮತ್ತು ಡಿಸೆಂಬರ್ 19, 1898 ವಿಲಿಯಮ್ಸನ್ಸ್ ಕಟ್ಟಡದ ಜಾರ್ಜ್ ಹಾಲ್ನಲ್ಲಿ ಭಾರತೀಯ ರಾಜಕೀಯ ಮತ್ತು ಉದ್ಯಮದ ಕುರಿತು ಉಪನ್ಯಾಸವನ್ನು ನೀಡಿದರು. ಅವರು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲೂ ಸಹ ಭಾಗವಹಿಸಿದರು. 1899 ವಾಣಿಜ್ಯ ಮತ್ತು ಏಷ್ಯಾವನ್ನು ಪ್ರತಿನಿಧಿಸಿದರು. ಅವರು ಪಾಲಿತಾನ ಮತ್ತು ಶಿಖರ್ಜಿ ಹಂದಿ ಸಾಕಾಣೆ ಪ್ರಕರಣದ ತೆರಿಗೆ ವಿವಾದಗಳನ್ನು ಇತ್ಯರ್ಥಪಡಿಸಿದರು. ಒಟ್ಟಾರೆ ಬಹಳ ವರ್ಷಗಳ ನಂತರ ಶ್ವಾಸಕೋಶದ ರಕ್ತಸ್ರಾವದಿಂದ ಆಗಸ್ಟ್ 7, 1901 ಭಾರತದ ಮುಂಬೈ ಬಳಿ ಮಹುವರ್ನಲ್ಲಿ ನಿಧನರಾದರು. ಹಾಗೆ ಇವತ್ತಿನ ಇನ್ನೊಂದು ವಿಶೇಷವನ್ನು ನೋಡುವುದಾದರೆ ಮದರ್ ತೆರೇಸಾರವರ ಜನ್ಮದಿನಾಚರಣೆಯ. ಇತರ ತೆರೇಸಾ ಆಗಸ್ಟ್ 26, 1910 ಓಟೋಮನ್ ಸಾಮ್ರಾಜ್ಯದ ಉಸ್ಕೂಪ್ನಲ್ಲಿ ಆಗ್ನೇಯಾ ಗೋಕ್ಷಾ ಬೋಜಾಕ್ಷಿಯು ಜನಿಸಿದರು. ಅವರ ಕುಟುಂಬ ಅಲ್ಬೇನಿಯಾ ಮೂಲದವರು. 12ನೇ ವಯಸ್ಸಿನಲ್ಲಿ ಅವರು ದೇವರ ಕರೆಯನ್ನು ಬಲವಾಗಿ ನಂಬಿದರು. ಕ್ರಿಸ್ತನ ಪ್ರೀತಿಯನ್ನು ಹರಡಲು ಅವರು ಮಿಷನರಿಯಾಗಬೇಕೆಂದು ಬಲವಾಗಿ ನಂಬಿದರು. 18ನೇ ವಯಸ್ಸಿನಲ್ಲಿ ಅವರು ಸ್ಕೋಪಿಯಲ್ಲಿ ತನ್ನ ಪೋಷಕರ ಮನೆಯನ್ನು ತೊರೆದು ಮತ್ತು ಭಾರತದಲ್ಲಿ ಮಿಷನರಿಗಳನ್ನು ಹೊಂದುವ ಸನ್ಯಾಸಿಗಳನ್ನು ಐರಿಷ್ ಸಮುದಾಯದ ಸಿಸ್ಟರ್ ಆಫ್ ಲೊರೋಟಾಗೆ ಸೇರಿದರು. ಡಬ್ಲಿನ್ನಲ್ಲಿ ಕೆಲವು ತಿಂಗಳು ತರಬೇತಿಯ ನಂತರ ಆಕೆಯನ್ನು ಭಾರತಕ್ಕೆ ಕಳುಹಿಸಲಾಯಿತು. ಮೇ 24, 1931 ಅವರು ಸನ್ಯಾಸಿಗೆ ತಮ್ಮ ಆರಂಭಿಕ ಪ್ರತಿಜ್ಞೆಯನ್ನು ಮಾಡಿದರು. 1931ರಿಂದ 1948ರವರೆಗೆ ಮದರ್ ತೆರೇಸಾರವರು ಕಲ್ಕತ್ತಾದ ಸೆಂಟ್ ಮೇರಿ ಹೈಸ್ಕೂಲ್ನಲ್ಲಿ ಕಲಿತರು. ಆದರೆ ಅವರು ಕಾನ್ವೆಂಟ್ ಗೋಡೆಗಳ ಹೊರಗೆ ನೋಡಿದ ಸಂಕಷ್ಟ ಮತ್ತು ಬಡತನವು ಅವರ ಮೇಲೆ ಬಹಳಷ್ಟು ಆಳವಾದ ಪ್ರಭಾವ ಬೀರಿತು ಎಂದರೆ 1948ರಲ್ಲಿ ಅವರು ಕಾನ್ವೆಂಟ್ ಶಾಲೆಯನ್ನು ತೊರೆಯಲು ಮತ್ತು ಶ್ರದ್ಧೆ ಮಾಡಲು ತನ್ನ ಮೇಲಾಧಿಕಾರಿಗಳಿಂದ ಅನುಮತಿ ಪಡೆದರು. ಕಲ್ಕತ್ತಾದ ಕೂಳಿಗೇರಿಗಳಲ್ಲಿ ಬಡವರಲ್ಲಿ ಬಡವರ ನಡುವೆ ಕೆಲಸ ಮಾಡಲು ಸ್ವತಃ ಅವಳ ಬಳಿ ಹಣವಿಲ್ಲದಿದ್ದರೂ ಅವರು ಡಿವೈನ್ ಪ್ರಾವಿಡೆನ್ಸ್ ಅನ್ನು ಅವಲಂಬಿಸಿದರು ಮತ್ತು ಕೊಳಗೇರಿ ಮಕ್ಕಳಿಗಾಗಿ ತೆರೆದ ಗಾಳಿ ಶಾಲೆಯನ್ನು ಪ್ರಾರಂಭಿಸಿದರು. ಶೀಘ್ರದಲ್ಲೇ ಆಕೆಗೆ ಸ್ವಯಂ ಸೇವಕ ಸಹಾಯಕರು ಸೇರಿಕೊಂಡು ಮತ್ತು ಹಣಕಾಸಿನ ನೆರವು ಕೂಡ ದೊರೆಯತೊಡಗಿದವು. ಇದು ತನ್ನ ಕೆಲಸದ ವ್ಯಾಪ್ತಿಯನ್ನು ವಿಸ್ತರಿಸಲು ಸಾಧ್ಯವಾಯಿತು. ಅಕ್ಟೋಬರ್ 7, 1950 ಮದರ್ ತೆರೇಸಾರವರು ತಮ್ಮದೇ ಆದ ದಿ ಮಿಷನರಿ ಆಫ್ ಚಾರಿಟಿ ಎಂಬ ಆದೇಶವನ್ನು ಪ್ರಾರಂಭಿಸಲು ಹೋಲಿ ಸೀನ್ನಿಂದ ಅನುಮತಿ ಪಡೆದರು. ಅವರ ಪ್ರಾಥಮಿಕ ಕಾರ್ಯವೆಂದರೆ ಯಾರು ನೋಡಿಕೊಳ್ಳಲು ಸಿದ್ಧರಿಲ್ಲದ ವ್ಯಕ್ತಿಗಳನ್ನು ಪ್ರೀತಿಸುವುದು ಮತ್ತು ಕಾಳಜಿಸುವುದು ಮಾತ್ರ. 1990ರ ಹೊತ್ತಿಗೆ 40 ದೇಶಗಳಲ್ಲಿ 1 billion ಸಹೋದ್ಯೋಗಿಗಳು ಇದ್ದರು. ಸಹೋದ್ಯೋಗಿಗಳೊಂದಿಗೆ ಮಿಷನರೀಸ್ ಆಫ್ ಚಾರಿಟಿಯವರನ್ನು ತಮ್ಮ ಕುಟುಂಬಗಳಲ್ಲಿ ಮದರ್ ತೆರೇಸಾರವರು ಆತ್ಮ ಮತ್ತು ವರ್ಚಸ್ಸನ್ನು ಅನುಸರಿಸಲು ಪ್ರಯತ್ನಿಸುತ್ತಾರೆ.
ಮದರ್ ತೆರೆಸಾರವರ ಕೆಲಸವನ್ನು ಪ್ರಪಂಚದಾದ್ಯಂತ ಗುರುತಿಸಲಾಗಿದೆ ಮತ್ತು ಪ್ರಶಂಸಿಸಲಾಗಿದೆ.

ಮತ್ತು ಅವರನ್ನು ಪೋಪ್ ಜಾನ್ 1971 ಶಾಂತಿ ಪ್ರಶಸ್ತಿ ಮತ್ತು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ತಿಳುವಳಿಕೆಯನ್ನು ಉತ್ತೇಜಿಸಲು 1972 ನೆಹರು ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಮತ್ತು ವ್ಯತ್ಯಾಸಗಳನ್ನು ಸ್ವೀಕರಿಸಿದ್ದರು. ಅವರು ಬಾಲ್ಟನ್ ಪ್ರಶಸ್ತಿ 1979 ಮತ್ತು ಟೆಂಪಲ್ಟನ್ ಮತ್ತು ಮಾರ್ಗರೆಟ್

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 116 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
4: ರಾಮನಡಿಯಿಟ್ಟ ನೆಲ
5: ಭೀಮನುಸಿರಿದ ಗಾಳಿ
4: ವ್ಯೋಮದೆ ಭಗೀರಥಂ
5: ತಂದ ಸುರತಟಿನಿ
4: ಸೋಮನಂ ಪೆತ್ತ ಕಡಲು
3: ಈ ಪುರಾತನಗಳಿರೆ ನಾಮೆಂತು ಹೊಸಬರೆಲೋ ಮಂಕುತಿಮ್ಮ. ಸೊ ಈ 130ನೆಯ ಮುಕ್ತಕದಲ್ಲಿ ಮತ್ತೆ ನಾವು ಕಾಲಗಣನೆಯ ವಿಚಾರವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಕಳೆದ ಮುಕ್ತಕದಲ್ಲಿ ಚಿರ ಪುರಾತನ ನಿತ್ಯ ನೂತನ ಅನ್ನುವಂಥ ವಿಚಾರವನ್ನು ನಾವು ನೋಡಿದ್ವಿ. ಹೊಸದು ಮತ್ತು ಹಳೆಯದು ಬಹಳ ಸುಂದರವಾದಂಥ ರೀತಿಯಲ್ಲಿ ಒಂದಕ್ಕೊಂದು ಬೆಸೆದುಕೊಂಡು ಮುಂದುವರ್ಕೊಂಡು ಹೋಗ್ತಾ ಇದೆ ಅನ್ನೋದು ನಾವು ಕಳೆದ ಸತಿನೂ ನೋಡಿದ್ವಿ. ಅದಕ್ಕೆ ಇವಾಗ ಮತ್ತಷ್ಟು ಪುರಾವೆಗಳನ್ನು ನಾವು ನೋಡೋಣ. ನಮ್ಮಲ್ಲಿ ನಾವು ನಮ್ಮ ಪರಂಪರೆಯಲ್ಲಿ ಭಾರತ ದೇಶದಲ್ಲಿ ಕಾಲವನ್ನು ಅಳೆಯುವಂಥ ಬಹಳ ಒಂದು ಸಂಕೀರ್ಣವಾದಂತಹ ಬಹಳ ಮುಂದುವರೆದಂತಹ ಒಂದು ಪದ್ಧತಿ ಬೆಳೆದು ಬಂದಿತ್ತು. ಇವತ್ತಿನ ಕಾಲದಲ್ಲಿ ನಾವು ಒಂದು ಸೆಕೆಂಡ್ ಅಂತೀವಿ. ಆ ಸೆಕೆಂಡನ್ನು ಅರ್ಧ ಸೆಕೆಂಡು, ಅದಕ್ಕಿಂತ 100ನೇ ಒಂದು ಸೆಕೆಂಡು, 1000ದ ಒಂದು ಸೆಕೆಂಡು, ಮಿಲಿ ಸೆಕೆಂಡ್ಸ್ ಅಂತೆಲ್ಲ ಹೇಳ್ತೀವಿ. ಇವಾಗ ರನ್ನಿಂಗ್ ರೇಸಲ್ಲಿ ಯಾರೋ 100 ಮೀಟರ್ಸ್ನಲ್ಲಿ ಓಡಬೇಕು ಅಂತಂದರೆ ಯಾರೋ 10.23 ಸೆಕೆಂಡ್ಸಲ್ಲಿ ಓಡ್ಬಿಟ್ರು, ಅಥವಾ 9 ಯಾರು ನಮ್ಮ ಹುಸೇನ್ ಬೋಲ್ಟ್ ಅವನು 9.48 ಸೆಕೆಂಡ್ಸಲ್ಲಿ ಓಡ್ಬಿಟ್ಟ ಅಂತೆಲ್ಲ ಹೇಳ್ತೀರ. 0.48, 100ನೇ ಒಂದು ಭಾಗ. ಸೊ ಹಾಗೆ ಅದು ಅತಿ ಸಣ್ಣದಾದಂತಹ ಕಾಲದ ಗಣನೆ. ನಮ್ಮ ದೇಶದಲ್ಲಿ ಆ ಥರ ಕಣ್ಣು ರೆಪ್ಪೆ ಒಂದು ಸರ್ತಿ ಹಿಂಗೆ ಮುಚ್ಚಿ ತೆಗೆಯುವಂಥ ಕ್ಷಣ ಏನಿತ್ತು ಅದನ್ನು ನಿಮೇಷ ಅಂಥೇಳಿ ಕರೆದು ಅಷ್ಟನ್ನು ಮೆಷರ್ ಮಾಡಿದರು ಅದೆಷ್ಟು ಅಂತ. ಸೊ ಒಂದು ನಿಮೇಷ ಅಥವಾ ಅರ್ಧ ನಿಮೇಷದ ಕಾಲದಿಂದ ಅದಕ್ಕಿಂತ ಚಿಕ್ಕ ಕಾಲ ಅವಧಿಯಿಂದ ಹಿಡಿದು ಅದು ನಿಮಿಷವಾಗತ್ತೆ, ಆಮೇಲೆ ಗಂಟೆ ಆಗತ್ತೆ, ದಿನವಾಗತ್ತೆ, ತಿಂಗಳಾಗತ್ತೆ, ವರ್ಷವಾಗತ್ತೆ, ಹಾಗೆ ಇನ್ನೂ ಮುಂದುವರಿತಾ ಶತಮಾನವಾಗತ್ತೆ, ಹಾಗೆ ಹೋಗ್ತಾ ಹೋಗ್ತಾ ನಮ್ಮ ಕಾಲಗಣನೆಯಲ್ಲಿ ಒಂದು ಸುಂದರವಾದಂಥ ಪರಿಕಲ್ಪನೆ ಇದೆ. ಅದೇನು ಯುಗಗಳು ಅಂತ ನಾವೆಲ್ಲ ಕೇಳಿದ್ದೀವಿ ಅದು ಅಲ್ವಾ. ಎಷ್ಟು ಯುಗಗಳಿವೆ? ನಾವು 4 ಯುಗಗಳಿದೆ ಅಂತ ನಾವು ಹೇಳ್ತೀವಿ. ಇವಾಗ ನಡೀತಾ ಇರುವಂಥ ಯುಗ ಯಾವುದು? ಕಲಿಯುಗ. ಕಲಿಯುಗ ಈಗ ನಡೀತಾ ಇದೆ, ಇದಕ್ಕೆ ಹಿಂದೆ ಎಲ್ಲ ಯುಗಗಳು ಇದ್ದವು ಅಂತ ನಮ್ಮ ಕಲ್ಪನೆ. ಇಲ್ಲಿ ಆ ಥರ ಯುಗಗಳ ಒಂದು ಕಲ್ಪನೆಯನ್ನು ಕೊಡ್ತಾ ಡಿವಿಜಿ ಅವರು ಹೇಳ್ತಾರೆ, ಆ ಯುಗಗಳಿಂದ ಮುಂದುವರ್ಕೊಂಡು ಬರ್ತಾ ಇರುವಂಥ ಅಂಶಗಳಿದೆಯಪ್ಪ, ಅದನ್ನು ನಾವು ನೆನಪಿಸ್ಕೊಳ್ಬೇಕು ಅಂತ. ಸೊ ಈಗ ನಾವು ಪಂಚಭೂತಗಳು ಅಂತ ಹೇಳ್ತೀವಿ ಅಲ್ವಾ, ಗಾಳಿ, ನೆಲ, ಭೂಮಿ, ನೀರು, ಆಕಾಶ, ಅಗ್ನಿ, ಇದೆಲ್ಲ ಪಂಚಭೂತಗಳು. ಅದರಿಂದ ಆಗಿರುವಂತಹ

ಸೃಷ್ಟಿ ಇದು, ಇದನ್ನು ನಾವು ನೋಡಿದ್ವಿ. ಸೊ ಈ ಪಂಚಭೂತಗಳು ಹಾಗಾದರೆ ಯಾವಾಗಿಂದ ಇದ್ದುವು ಅನ್ನೋದಕ್ಕೆ ನಮ್ಮ ಪುರಾವೆ, ನಮ್ಮ ಕಥೆಗಳು, ನಮ್ಮ ಇತಿಹಾಸ ಏನು ಹೇಳುತ್ತೆ ಅಂತಂದರೆ, ರಾಮನಡಿ ಇಟ್ಟ ನೆಲ, ರಾಮ ಈ ಜಾಗದಲ್ಲೆಲ್ಲ ಓಡಾಡಿದ್ದ ಅಲ್ವಾ, ಅವನು ನಡ್ಕೊಂಡು ಹೋದಂಥ ಭೂಮಿ ಇದು. ಈ ಭೂಮಿ ಹೊಸದಾಗಿ ಬಂದಿದ್ದಲ್ಲ, ರಾಮನಡಿ ಇಟ್ಟ ನೆಲ. ರಾಮ ಇದ್ದದ್ದು ಯಾವಾಗ, ಯಾವ ಯುಗದಲ್ಲಿದ್ದ? ರಾಮ ಇದ್ದದ್ದು ನಮ್ಮ ಪ್ರಕಾರ ತ್ರೇತಾಯುಗ ಅಂತಿತ್ತು. ಆ ತ್ರೇತಾಯುಗದಲ್ಲಿ ರಾಮ ಇದ್ದದ್ದು. ಸೊ ತ್ರೇತಾಯುಗದಲ್ಲಿ ರಾಮ ಯಾವ ನೆಲದ ಮೇಲೆ ನಡೆದಿದ್ನೋ, ನಾನು ನೀನು ಇವತ್ತು ಅದೇ ನೆಲದ ಮೇಲೆ ನಡೀತಾ ಇದ್ದೀವಿ. ಭೀಮ ನುಸಿರಿದ ಗಾಳಿ, ಭೀಮ ಉಸಿರಾಡಿದಂಥ ಗಾಳಿ, ವಾಯು, ಅದು ಇವತ್ತಿಗೂ ಇದೆ. ಭೀಮ ಇದ್ದದ್ದು ಯಾವಾಗ, ಮಹಾಭಾರತ ಎಲ್ಲ ನಡೆದದ್ದು ಯಾವ ಯುಗ ಅಂತ ನಾವು ಹೇಳ್ತೀವಿ, ದ್ವಾಪರ ಯುಗ. ಸೊ ದ್ವಾಪರ ಯುಗದಲ್ಲಿ ಇದ್ದಂಥ ಗಾಳಿ ಇವತ್ತಿಗೂ ನಾನು ನೀನು ಉಸಿರಾಡ್ತಾ ಇದ್ದೀವಿ, ಅದೇ ಗಾಳಿ ಈಗ ಮುಂದುವರ್ಕೊಂಡು ಹೋಗ್ತಾ ಇದೆ. ವ್ಯೋಮದೆ ಅಂದರೆ ಆಕಾಶದ ಎಲ್ಲೋ ಇದ್ದಂತಹ ಸುರತಟಿನಿ ಅಂತಂದರೆ ಗಂಗೆ, ಗಂಗೆಯನ್ನು ಭಗೀರಥ ಭೂಮಿಗೆ ತಂದ ಅಂತ ನಮ್ಮ ಕಥೆ ಅಲ್ವಾ. ಸೊ ಈ ಭಗೀರಥ ರಾಮನಿಗಿಂತಲೂ ಪುರಾತನನಾದ ಮಹಾರಾಜ, ಸಾಗರ ಅನ್ನೋಂಥ ಮಹಾರಾಜ ಇದ್ದ. ಅವನ ಮಕ್ಕಳಿಗೆ ಶಾಪ ಬಂದಿತ್ತು, ಅವರಿಗೆ ಗಂಗಾ ಸಂಪರ್ಕ ಆಗೋ ತನಕ ಅವರಿಗೆ ಪುಣ್ಯಲೋಕ ಸಿಕ್ಕಲ್ಲ ಅಂತ ಹೇಳಿ ಭಗೀರಥ ಶತಪ್ರಯತ್ನ ಮಾಡಿ, ಅದಕ್ಕೆ ಭಗೀರಥ ಪ್ರಯತ್ನ ಅಂತಲೇ ನಾವು ಹೇಳ್ತೀವಿ ಈಗ. ಸೊ ಏನಾದರೂ ಬಹಳ ಕಷ್ಟಪಟ್ಟು ಯಾವುದನ್ನಾದರೂ ಸಾಧಿಸಿದರೆ, ಓಹ್ ಬಾ ಎಂಥ ಭಗೀರಥ ಪ್ರಯತ್ನ ಮಾಡಿ ಸಾಧಿಸಿದನಪ್ಪ ಅಂತ ಹೇಳುವಷ್ಟು ಮಟ್ಟಿಗೆ, ಒಂದು ಉಪಮೆಯಾಗುವಷ್ಟು ಮಟ್ಟಿಗೆ ಕಷ್ಟಪಟ್ಟು ಭಗೀರಥ ಏನು ಮಾಡ್ದ, ದೇವಲೋಕದಿಂದ ಗಂಗೆಯನ್ನು ಕೆಳಗೆ ತಗೊಂಡು ಬಂದ. ಅದು ಯಾವಾಗಾಗಿದ್ದು, ತ್ರೇತಾಯುಗಕ್ಕಿಂತ ಮುಂಚೆ, ರಾಮನಿಗಿಂತ ಮುಂಚೆ. ಅವನು ತಂದಂತಹ ಗಂಗೆ ಇವತ್ತು ಹರಿತಾ ಇದ್ದಾಳೆ. ಸೊ ಆಪ ಅಂದರೆ ನೀರು, ಭೂಮಿಯಾಯಿತು, ವಾಯು ಆಯಿತು, ನೀರು, ಅದಿನ್ನೂ ಅದೇ ಮುಂದುವರ್ಕೊಂಡು ಹೋಗ್ತಾ ಇದೆ, ಅವಾಗಿಂದ ಇವಾಗಿನವರೆಗೂ ಮುಂದುವರ್ಕೊಂಡು ಹೋಗ್ತಾ ಇದೆ. ಮತ್ತೆ ಈಗ ನಾವು ಚಂದ್ರನನ್ನು ನೋಡ್ತೀವಿ. ಆ ಚಂದ್ರ ನಮ್ಮ ಪುರಾಣ ಇತಿಹಾಸಗಳ ಪ್ರಕಾರ ಸಮುದ್ರ ಮಥನದ ಸಂದರ್ಭದಲ್ಲಿ ಬಂದಂಥದ್ದು, ಹುಟ್ಟಿದಂಥದ್ದು ಅಂತ. ಸೊ ಈ ಸಮುದ್ರ ಮಥನ ಅಂದ್ರೆ ಏನು, ನಾವೆಲ್ಲ ಆ ಕಥೆ ಕೇಳಿದ್ದೀವಿ. ದೇವರು ದಾನವರು ಮೇರು ಪರ್ವತವನ್ನು ಒಂದು ಕಡಗೋಲ್ನಾಗಿ ಇಡಿಸ್ಕೊಂಡು ಸಮುದ್ರವನ್ನು ಕಡಿದ್ರು. ಆಗ ಅವ್ರು ಯಾತಕ್ಕೋಸ್ಕರ ಕಡಿದ್ರು, ಅಮೃತ ಸಿಕ್ಕಲಿ ಅಂತ ಕಡಿದ್ರು. ಆದರೆ ಅಮೃತ ಬಂದದ್ದು ಕಡೆಯಲ್ಲಿ, ಅದಕ್ಕೆ ಮುಂಚೆ ಅನೇಕ ವಸ್ತುಗಳು ಬಂದವು, ಅದರಲ್ಲಿ ಚಂದ್ರನೂ ಕೂಡ ಒಂದು. ಸೊ ಸೋಮನಂ, ಸೋಮ ಅಂದರೆ ಚಂದ್ರ, ಸೋಮನಂ ಪೆತ್ತ, ಅದಕ್ಕೆ ಜನ್ಮ ನೀಡಿದಂತಹ ಕಡಲು, ಆ ಕಡಲು ಈಗಲೂ ಕೂಡ ಅದೇ ಸಮುದ್ರ ಮುಂದುವರ್ಕೊಂಡು ಹೋಗ್ತಾ ಇದೆ, ಸಮುದ್ರ ಅದೇ ಮುಂದುವರ್ಕೊಂಡು ಹೋಗ್ತಾ ಇದೆ. ಸೊ ನಮ್ಮ ಭೂಮಿಯ ಮೇಲಿರುವಂತಹ ನೀರು ಕೃತಯುಗದಲ್ಲಿ ಅಂದರೆ ತ್ರೇತಾಯುಗಕ್ಕಿಂತ ಮುಂಚಿನ ಕೃತಯುಗದಲ್ಲಿ ಏನು ಸಮುದ್ರ ಮಥನ ನಡೀತು, ಆ ಸಮುದ್ರ ಮಥನದ ಸಮಯದಲ್ಲಿ ಇದ್ದಂತಹ ಕಡಲು ಇವತ್ತಿಗೂ ಇದೆ. ಸೊ ಮೊದಲನೆಯ ಯುಗ ನಮ್ಮ ಪ್ರಕಾರ ಕೃತಯುಗ. ಆಗ ದೇವದಾನವರು ಸಮುದ್ರ ಮಥನವನ್ನು ಮಾಡಿದರು. ಅದಾದ ನಂತರ ಬಂದದ್ದು ತ್ರೇತಾಯುಗ. ಆಗ ನಮ್ಮ ಪ್ರಕಾರ ಭಗೀರಥನು, ರಾಮನು ಅವರೆಲ್ಲ ಇದ್ದರು. ಆಮೇಲೆ ಬಂದದ್ದು ದ್ವಾಪರ ಯುಗ. ಆಗ ಮಹಾಭಾರತ ನಡೀತು, ಅಲ್ಲಿ ಭೀಮ ತನ್ನ ಪರಾಕ್ರಮವನ್ನು ತೋರಿಸ್ದ ಅಂತ ನಾವು ಕೇಳ್ತೀವಿ. ಇವತ್ತಿನ ದಿವಸ ಕಲಿಯುಗ, ನಾನು ನೀವು ಎಲ್ಲ ಇದ್ದೀವಿ. ಆ ಎಷ್ಟು ಕಾಲಗಳಿಂದ ಇದ್ದಂತಹ ಪಂಚಭೂತಗಳು ಇವತ್ತಿಗೂ ಮುಂದುವರಿತಾ ಇವೆ. ಹೀಗಿರುವಾಗ, ಅಷ್ಟೆಲ್ಲ ಹಳೆಯ ಒಂದು ಇತಿಹಾಸ ನಿನಗಿರುವಾಗ, ನಾವೆಂತೂ ಹೊಸ ಬರೆಲ್ಲೋ ಮಂಕುತಿಮ್ಮ, ನಾವೇನು ಹೊಸದಾಗಿ ಬಂದ್ಬಿಟ್ವಾ, ಏನೋ ಸಡನ್ನಾಗಿ ಇವಾಗೇನೋ ಉದ್ಭವ ಆಗ್ಬಿಟ್ವಾ, ಹಂಗಲ್ಲ, ನಮಗೆ ಅಷ್ಟೆಲ್ಲ ದೊಡ್ಡ ಹಿನ್ನೆಲೆ ಇದೆ. ಇದು ಯಾಕೆ ಮುಖ್ಯ ಅಂದರೆ, ನಮ್ಮಲ್ಲಿ ಈ ಹೊಸದು ಹಳೆಯದರ ಬಗ್ಗೆ ಕೆಲವೊಂದು ಅಭಿಪ್ರಾಯಗಳು ಮೂಡ್ಬಿಟ್ಟಿರ್ತವೆ. ಅವು ಪೂರ್ವಾಗ್ರಹಗಳು. ಹೊಸದು ಬಂತು ಅಂತಂದರೆ, ಓ ವಾವ್ ಹೊಸದು ಬಂದ್ಬಿಡ್ತು, ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಅಂದ್ಕೊಳ್ಳೋದು. ಹಳೆಯದನ್ನು ಏನಾದರೂ ಹೇಳಿದ್ರೆ ಅದನ್ನು ಅದು ಗೊಡ್ಡು, ಅದು ಸರಿ ಇಲ್ಲ, ಅವೆಲ್ಲ ಸುಮ್ಮನೆ ಮೂಢನಂಬಿಕೆಗಳು, ಎಲ್ಲ ಸೂಪರ್ಸ್ಟಿಷನ್ಸ್ ಅಂತ ಹೇಳುವಂಥದ್ದು. ಹಳೆಯದು ಸರಿ ಇಲ್ಲ, ಹೊಸದು ಚೆನ್ನಾಗಿದೆ ಅನ್ನೋಂಥ ಮನೋಭಾವ ಒಂದು ಕಡೆ. ಆ ಥರ ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ಇರುತ್ತೆ, ಹಳೆಯದೆಲ್ಲ ಚೆನ್ನಾಗಿದೆ, ಹೊಸದು ಯಾವುದು ಚೆನ್ನಾಗಿಲ್ಲ ಅನ್ನೋಂಥ ನಕಾರಾತ್ಮಕವಾದಂಥ ಭಾವ. ನಾವು ಎರಡು ಕಡೆಯಿಂದನೂ ನಾವು ತುಂಬ ಜೋಪಾನವಾಗಿವೆ. ಎರಡೂ ಸರಿಯಲ್ಲ, ಹಳೆಯದು ಹೊಸದು ಎರಡೂ ಇದ್ರೇ ಸಾಮರಸ್ಯ ಬರೋದಕ್ಕೆ ಸಾಧ್ಯವಾಗುವಂಥದ್ದು. ಸೊ ಹಾಗೆ ನಾವು ನೋಡಬೇಕಾಗಿರೋದು ಕೂಡ ಹೊಸದು ಹಳೆಯದು

0: ಎರಡನ್ನೂ ಸಮರಸದಿಂದ ಹೇಗೆ ನೋಡ್ಕೋಬಹುದು ಅಂತ. ಯಾವತ್ತಿಗೂ ಏನೋ ಹೊಸದು ಬಂದ್ಬಿಡ್ತು ಅಂತ ಅದರ ಹಿಂದೆ ಓಡೋಗೋದಲ್ಲ, ಹಳೆಯದಿತ್ತಲ್ಲ ಅದನ್ನೇ ಹಿಡ್ಕೊಂಡು ನಾನು ಕೂತಿರ್ತೀನಿ ಅಂತ ಅನ್ನೋದು ಕೂಡ ಅಲ್ಲ. ಹಳೆಯದರ ಬಗ್ಗೆ ನಮಗೆ ಸರಿಯಾದಂಥ ರೀತಿಯ ಗೌರವ ಇದ್ದು ಹೊಸದನ್ನು ನಾವು ಕಟ್ಕೊಳ್ತಾ ಹೋಗಬೇಕು ಅನ್ನೋದು ಮುಖ್ಯ. ಈಗ ನಾವು ಮನೆ ಕಟ್ಟಬೇಕು ಅಂತಂದರೆ ಯಾವುದೋ ಕಾಲದಲ್ಲಿ ನಮ್ಮ ಮನೆ ಇದ್ದಂಥ ಒಂದು ಸೈಟ್ ಇರುತ್ತೆ, ಆ ಸೈಟಲ್ಲಿ ನಾವು ಹೊಸ ಮನೆಯನ್ನು ಕಟ್ಬೋದು. ಹೊಸ ಸೈಟೇ ಆಗಬೇಕು ಅಂತ ಇಲ್ಲ, ಈಗ ಹೊಸ ಮನೆ ಕೂಡ ಬೇಡ, ಇರೋಂಥ ಮನೆಯಲ್ಲೇ ನಾವು ಒಂದು ಹೊಸ ಒಂದು ರೂಮ್ ಕಟ್ಕೊಳ್ಬಹುದು, ಇರೋಂಥ ರೂಮ್ನಲ್ಲೇ ಒಂದು ಹೊಸ ಲೈಟ್ ಫಿಕ್ಸ್ ಮಾಡ್ಕೋಬಹುದು. ಸೊ ಹೀಗೆ ಹೊಸದನ್ನು ಹಳೆಯದಕ್ಕೆ ನಾವು ಸೇರಿಸ್ತಾ ಹೋಗ್ಬೋದು. ಸೊ ಹಳೆಯದೂ ಇರುತ್ತೆ ಹೊಸದೂ ಇರುತ್ತೆ, ಆಗ ಹಳೆಯ ನಮ್ಮ ಬುಡವನ್ನು ನಾವು ಮರೆಯಲ್ಲ. ಅದರ ಬಗ್ಗೆ ನಮಗಿರೋಂಥ ಒಂದು ಬಾಂಧವ್ಯವಾಗ್ಬೋದು, ಬದ್ಧತೆಯಾಗ್ಬೋದು, ಗೌರವವಾಗ್ಬೋದು, ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಅದು ನಮಗೆ ಒಂದು ರೀತಿಯ ಅಸ್ಮಿತೆಯನ್ನು ಕೊಡುತ್ತೆ, ಅಂದರೆ ಇದು ನಾನು ಇದು ನನ್ನದು ಅನ್ನೋಂಥ ಐಡೆಂಟಿಟಿಯನ್ನು ಕೊಡುತ್ತೆ. ಆ ಐಡೆಂಟಿಯ ಬಗ್ಗೆ ನಮಗೆ ಒಂದು ಹೆಮ್ಮೆ ಇರಬೇಕು, ಒಂದು ಗೌರವ ಇರಬೇಕು, ಒಂದು ನಮ್ರತೆಯ ಭಾವ ಇರಬೇಕು. ಅದರ ಬುನಾದಿಯ ಮೇಲೆ ನಾವು ಹೊಸದನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 116 ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 25/8/2026 ಮಂಗಳವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆರೋಗ ತಜ್ಞರು, ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣ ರವರು ಕಣ್ಣಿನ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ವರ್ಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ರಾಜು ಕೆ ಎಸ್ ರವರು ವಾಕ್ಭಾಷೆ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವೂ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 968 66 66 618. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಯ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನ್ಸ್ 38 ರೂಪಾಯಿ, ಪೆನ್ಸಿಲ್ ಬೀನ್ಸ್ 28 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 14 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 9 ರೂಪಾಯಿ, ಎಳವನ 9 ರೂಪಾಯಿ, ಗುಂಡು ಬದನೆಕಾಯಿ 14 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 28 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಹಾಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 28 ರೂಪಾಯಿ, ಪೈರ್ 48 ರೂಪಾಯಿ, ದಪ್ಪ ಮೆಣಸಿನಕಾಯಿ 35 ರೂಪಾಯಿ, ಸೋರೆಕಾಯಿ 16 ರೂಪಾಯಿ, ಬದನೆಕಾಯಿ

ಇಪ್ಪತ್ತಾರು ರೂಪಾಯಿ, ಕೋಸು 10 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 7 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026 ಇಸವಿಯ ಆಗಸ್ಟ್ ತಿಂಗಳ 25 ತಾರೀಕಿನ ಮಂಗಳವಾರ. ನಾನು ನಿಮ್ಮ ರೇಡಿಯೋ ಪ್ರೀತಿ. ಎಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖಾಂಶಗಳು. 2 ದಿನಕ್ಕೆ ಮುನ್ನ ಅಧಿವೇಶನ ಕೊನೆ. ನಾಗೇಂದ್ರ ರಾಜೀನಾಮೆಗಾಗಿ ಪಟ್ಟು ಬಿಡದ ವಿಪಕ್ಷ. ಅಹೋರಾತ್ರಿ ಧರಣಿ ಘೋಷಣೆ ಬೆನ್ನಲ್ಲಿ ಅನಿರ್ದಿಷ್ಟಾವಧಿಗೆ ಕಲಾಪ ಮುಂದೂಡಿಕೆ. 4.46 ಕೋಟಿ ಮತದಾರರ ಪಟ್ಟಿಯಲ್ಲಿ ಎಸ್ಐಆರ್ ಕರಡು ಪ್ರಕಟ. ಕಾವೇರಿ ರಾಜ್ಯಕ್ಕೆ ಮತ್ತೆ ಬರೆ. 50 ದಾಟಿದ ಕೆಜಿ ಈರುಳ್ಳಿ. ಹುಲಿ ದಾಳಿ ಆತಂಕ. ಸೆಪ್ಟೆಂಬರ್ 11ಕ್ಕೆ ಬ್ಯಾಂಕ್ ನೌಕರರ ಮುಷ್ಕರ. ಸತತ 4 ದಿನ ಬ್ಯಾಂಕ್ ವಹಿವಾಟು ವ್ಯತ್ಯಯ ಸಾಧ್ಯತೆ. ಗೋಧಿ ರಫ್ತಿಗೆ ನಿರ್ಬಂಧ ತೆರವು. ಭಾರತದಲ್ಲಿ ಹೂಡಿಕೆಗೆ ಇದೆ ಹಲವು ಅವಕಾಶ, ಗೋಯಲ್. ದಾಂಡೇಲಿ ಭದ್ರ ಭಾಗದಿಂದ ಬಂದಿರುವ ಶಿಂಕಿ, ಗಂಗಾವತಿ ಹುಲಿ ಸಂಚಾರ. ಗೆಲುವಿನ ಹಾದಿಯಲ್ಲಿ ಪೂರ್ವ ವಲಯ. ದುಲೀಪ್ ಟ್ರೋಫಿ ಕ್ರಿಕೆಟ್, ಮಿಂಚು ಅಭಿಜಿತ್ ಶಹಬಾಜ್. ಹರ್ಮನ್ ಪ್ರೀತ್ ಸಿಂಗ್ ಪಡೆಯ ಸೆಮಿಫೈನಲ್ ಕನಸು ಭಗ್ನ. ಅರ್ಜೆಂಟೀನಾಕ್ಕೆ ಮಣಿದ ಭಾರತ. ಗ್ರ್ಯಾಂಡ್ ಚೆಸ್ ಟೂರ್ ಫೈನಲ್ ಕೀಮರ್ ಎದುರು ಜಯ. ಮಹತ್ವದ ಮುನ್ನಡೆ ಪಡೆದ ಪ್ರಜ್ಞಾನಂದ. ಪುರುಷರ ಸಿಂಗಲ್ಸ್ನಲ್ಲಿ ಫ್ರಾನ್ಸ್ನ ಆರ್ಥರ್ ಫಿಲ್ಸ್ ಚಾಂಪಿಯನ್. ಗಾಫ್ಕಿ ಸಿನ್ಸಿನಾಟಿ ಓಪನ್ ಕಿರೀಟ. ಪ್ರಮುಖಾಂಶಗಳ ವಿವರಣೆ. 2 ದಿನ ಮುನ್ನ ಅಧಿವೇಶನ ಕೊನೆ. ನಾಗೇಂದ್ರ ರಾಜೀನಾಮೆಗಾಗಿ ಪಟ್ಟು ಬಿಡದ ವಿಪಕ್ಷ. ಅಹೋರಾತ್ರಿ ಧರಣಿ ಘೋಷಣೆ ಬೆನ್ನಲ್ಲಿ ಅನಿರ್ದಿಷ್ಟಾವಧಿಗೆ ಕಲಾಪ ಮುಂದೂಡಿಕೆ. ಬೆಂಗಳೂರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮದಲ್ಲಿ ಭಾಗಿಯಾದ ಆರೋಪ ಎದುರಿಸುತ್ತಿರುವ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ನಡೆಸಿದ ನಿರಂತರ ಧರಣಿಯು ಸುಗಮ ಕಲಾಪಕ್ಕೆ ಅಡ್ಡಿಯಾಗಿದ್ದು ಮುಂಗಾರು ಅಧಿವೇಶನವು 2 ದಿನ ಮೊದಲೇ ಕೊನೆಗೊಂಡಿತ್ತು. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾದ ಬಳಿಕ ನಡೆದ ಮೊದಲ ಅಧಿವೇಶನ ವಿಪಕ್ಷ ಸದಸ್ಯ ಆಕ್ರೋಶ ಗದ್ದಲದ ಮಧ್ಯೆಯೇ ಗಹನ ಗಂಭೀರ ಚರ್ಚೆ ಇಲ್ಲದೆ ಮುಕ್ತಾಯವಾಯಿತು. ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಚಿವ ಸ್ಥಾನ ಸಿಗದೆ ಅಸಮಾಧಾನಗೊಂಡ ಶಾಸಕರು ಸದನದಲ್ಲಿ ಸಕ್ರಿಯವಾಗಿ ಭಾಗವಹಿಸಲಿಲ್ಲ. ಆಗಸ್ಟ್ 13ರಂದು ಆರಂಭವಾಗಿದ್ದ ಅಧಿವೇಶನ ಇದೇ 27ಕ್ಕೆ ಮುಕ್ತಾಯವಾಗಬೇಕಾಗಿತ್ತು. ಬುಧವಾರ ಈದ್ ಮಿಲಾದ್ ಪ್ರಯುಕ್ತ ಸರ್ಕಾರಿ ರಜೆ ಇದ್ದುದರಿಂದ ಇನ್ನೆರಡು ದಿನ ಕಲಾಪ ಬಾಕಿ ಇತ್ತು. 4.46 ಕೋಟಿ ಮತದಾರರ ಪಟ್ಟಿಯಲ್ಲಿ ಎಸ್ಐಆರ್ ಕರಡು ಪ್ರಕಟ. ಬೆಂಗಳೂರು ರಾಜ್ಯದಲ್ಲಿ ನಡೆಯುತ್ತಿರುವ ವಿಶೇಷ ಸಮಗ್ರ ಪರಿಷ್ಕರಣೆ ಭಾಗವಾಗಿ ಸೋಮವಾರ ಕರಡು ಮತದಾರರ ಪಟ್ಟಿಯನ್ನು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕಚೇರಿ ಪ್ರಕಟಿಸಿದೆ. 4.46 ಕೋಟಿ ಮತದಾರರು ಕರಡು ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದರೆ 1.8 ಕೋಟಿ ಮತದಾರರು ಪಟ್ಟಿಯಿಂದ ಹೊರಗೆ ಉಳಿದಿದ್ದಾರೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಕರಡು ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡಿದರು. ಈ ಪಟ್ಟಿಯಲ್ಲಿ ಸ್ಥಾನ ಪಡೆಯದೇ ಇರುವ ಮತದಾರರು ಅರ್ಜಿ ಸಂಖ್ಯೆ 6 ಸಲ್ಲಿಸಿ ಹೊಸದಾಗಿ ನೋಂದಾಯಿಸಿಕೊಳ್ಳಬಹುದು ಎಂದು ಮಾಹಿತಿ ನೀಡಿದರು. ಕಾವೇರಿ ರಾಜ್ಯಕ್ಕೆ ಮತ್ತೆ ಬರೆ. ನವದೆಹಲಿ ಕರ್ನಾಟಕದ 4 ಜಲಾಶಯಗಳಿಗೆ ಒಳಹರಿವು ಗಣನೀಯವಾಗಿ ಇಳಿಕೆಯಾಗುತ್ತಿರುವುದರ ನಡುವೆಯೇ ತಮಿಳುನಾಡಿಗೆ ಪ್ರತಿದಿನ 9 ಕ್ಯೂಸೆಕ್ ನೀರು ಒರೆಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸು ಮಾಡಿದೆ. ಇದರಿಂದಾಗಿ ಕಾವೇರಿ ಜಲವಿವಾದದಲ್ಲಿ ಕರ್ನಾಟಕಕ್ಕೆ ಮತ್ತೆ ಹಿನ್ನಡೆಯಾಗಿದೆ. ಇದೇ 25ರ ಬೆಳಿಗ್ಗೆ 8ರಿಂದ ಅನ್ವಯವಾಗುವಂತೆ ಮುಂದಿನ 15 ದಿನ ನೀರು ಹರಿಸುವಂತೆ ವಿನೀತ್ ಗುಪ್ತಾ ನೇತೃತ್ವದ ಸಮಿತಿಯು ಕರ್ನಾಟಕಕ್ಕೆ ಸೋಮವಾರ ಸೂಚಿಸಿತು. ರಾಜ್ಯವು ಒಟ್ಟು 11.60 TMC ಅಡಿ ನೀರು ಹರಿಸಬೇಕಾಗಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ ಮಂಗಳವಾರ ಬೆಳಿಗ್ಗೆ ನಡೆಯಲಿದೆ. ಸಮಿತಿಯ ಶಿಫಾರಸನ್ನು ಪ್ರಶ್ನಿಸಿ ಪ್ರತಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲು ಕರ್ನಾಟಕ ಸರ್ಕಾರ ತೀರ್ಮಾನಿಸಿದೆ. 50 ದಾಟಿದ ಕೆಜಿ ಈರುಳ್ಳಿ. ಬೆಂಗಳೂರು ನವದೆಹಲಿ ಸಕ್ಕರೆ ಬೆಲ್ಲ ಅಕ್ಕಿ ಸೇರಿದಂತೆ ಹಲವು ಆಹಾರ ಪದಾರ್ಥಗಳ ಬೆಲೆ ಈಗಾಗಲೇ ಏರಿಕೆಯಾಗಿ ಗ್ರಾಹಕರ ಕಿಸೆಗೆ ಭಾರವಾಗುತ್ತಿರುವ ಹೊತ್ತಿನಲ್ಲಿ ಈರುಳ್ಳಿ ದರವು ಹೆಚ್ಚಳವಾಗಿ ಇನ್ನಷ್ಟು ಹೊರೆ ಉಂಟು ಮಾಡಿದೆ. ಬೆಲೆ ನಿಯಂತ್ರಣ ಉದ್ದೇಶದಿಂದ ಕೇಂದ್ರ ಸರ್ಕಾರವು ದೇಶದ ವಿವಿಧ ಪ್ರದೇಶಗಳಿಗೆ ಈರುಳ್ಳಿ ರವಾನೆ

ಆರಂಭಿಸಿದೆ. ಬೆಂಗಳೂರಿನ ಯಶವಂತಪುರದ ಸಗಟು ಮಾರುಕಟ್ಟೆಯಲ್ಲಿ ಈರುಳ್ಳಿ ದರ ಒಂದು ವಾರದಲ್ಲಿ ಕ್ವಿಂಟಾಲ್ಗೆ 1600 ಹೆಚ್ಚಳವಾಗಿದೆ. ಈ ತಿಂಗಳ 15ರಂದು ಎ ದರ್ಜೆಯ ಕ್ವಿಂಟಲ್ ಈರುಳ್ಳಿ ದರ 3000 ಇತ್ತು. 24ರಂದು ಇದೇ ಗುಣಮಟ್ಟದ ಈರುಳ್ಳಿ ಬೆಲೆ 4600-4600 ಏರಿಕೆಯಾಗಿದೆ. ರೀಟೇಲ್ ಮಾರುಕಟ್ಟೆಯಲ್ಲಿ ಕೆಜಿ ಈರುಳ್ಳಿ 50-55 ಮಟ್ಟದಲ್ಲಿ ಮಾರಾಟವಾಗುತ್ತಿದೆ. ಹುಲಿ ದಾಳಿ ಆತಂಕ. ಸರಗೂರು ತಾಲೂಕಿನ ಕೊತ್ತೆಗಾಲ ವ್ಯಾಪ್ತಿಯ ಜಯನಗರ ಗ್ರಾಮದಲ್ಲಿ ಸೋಮವಾರ ರೈತ ಪುನೀತ್ ಅವರು ಹಸುಗಳನ್ನು ಮೇಯಿಸುತ್ತಿದ್ದಾಗ ಹುಲಿ ದಾಳಿ ನಡೆಸಿದೆ. ಹಸುವಿಗೆ ಗಾಯವಾಗಿದ್ದು ರೈತ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದರಿಂದ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಅರಣ್ಯ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಇಂತಹ ಘಟನೆಗಳು ನಡೆಯುತ್ತಿವೆ ಎಂದು ಆರೋಪಿಸುತ್ತಿರುವ ಗ್ರಾಮಸ್ಥರು ಕೂಡಲೇ ಕಾರ್ಯಾಚರಣೆ ಆರಂಭಿಸಿ ಹುಲಿ ಸೆರೆ ಹಿಡಿಯಬೇಕು ಎಂದು ಒತ್ತಾಯಿಸಿದ್ದಾರೆ. ಸೆಪ್ಟೆಂಬರ್ 11ಕ್ಕೆ ಬ್ಯಾಂಕ್ ನೌಕರರ ಮುಷ್ಕರ. ಸತತ 4 ದಿನ ಬ್ಯಾಂಕ್ ವಹಿವಾಟು ವ್ಯತ್ಯಯ ಸಾಧ್ಯತೆ. ನವದೆಹಲಿ ವಾರದಲ್ಲಿ 5 ದಿನ ಕೆಲಸ ಎಂಬ ನಿಯಮ ಜಾರಿಗೊಳಿಸುವುದು ತಡವಾಗುತ್ತಿದೆ ಎಂದು ದೂರಿರುವ ಬ್ಯಾಂಕ್ ನೌಕರರ ಸಂಘಟನೆಯ ಸಂಯುಕ್ತ ವೇದಿಕೆಯು ಇದನ್ನು ವಿರೋಧಿಸಿ ಸೆಪ್ಟೆಂಬರ್ 11ರಂದು ಮುಷ್ಕರ ನಡೆಯಲು ಕರೆ ನೀಡಿದೆ. ವೇತನ ಪಿಂಚಣಿ ಸಂಬಂಧಿತ ವಿಷಯಗಳು ಸೇರಿದಂತೆ ಬಾಕಿ ಇರುವ ವಿವಿಧ ಬೇಡಿಕೆಗಳ ಈಡೇರಿಕೆ ಕೂಡ ವೇದಿಕೆ ಆಗ್ರಹಿಸಿದೆ. ಸೆಪ್ಟೆಂಬರ್ 11ರಂದು ಮುಷ್ಕರ ನಡೆದರೆ ಸತತ 4 ದಿನ ಬ್ಯಾಂಕಿಂಗ್ ಸೇವೆಗಳಲ್ಲಿ ವ್ಯತ್ಯಯ ಆಗಲಿದೆ. ಏಕೆಂದರೆ ಸೆಪ್ಟೆಂಬರ್ 12ರಂದು 2ನೇ ಶನಿವಾರ ಕಾರಣಕ್ಕೆ ಬ್ಯಾಂಕ್ಗಳಿಗೆ ರಜೆ ಇರುತ್ತದೆ. ಸೆಪ್ಟೆಂಬರ್ 13 ಭಾನುವಾರ ಆಗುವುದರಿಂದ ಸೇವೆಗಳು ಇರುವುದಿಲ್ಲ. ಸೆಪ್ಟೆಂಬರ್ 14ರಂದು ಗಣೇಶ ಚತುರ್ಥಿ ನಿಮಿತ್ತ ದೇಶದ ಹಲವೆಡೆ ರಜೆ ಇರುತ್ತದೆ. ಇದೇ ವೇಳೆ ಯುಎಫ್ಬಿಯು ಸೆಪ್ಟೆಂಬರ್ 28ರಿಂದ 3 ದಿನ ದೇಶವ್ಯಾಪ್ತಿ ಮುಷ್ಕರ ನಡೆಸಲಾಗುವುದು ಎಂದು ಕೂಡ ಎಚ್ಚರಿಸಲಿದೆ. ಬೇಡಿಕೆ ಈಡೇರಿಸಿದ್ದಲ್ಲಿ ಅಕ್ಟೋಬರ್ 26ರ ನಂತರ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗಲಾಗುವುದು ಎಂದು ಹೇಳಿದೆ. ಗೋಧಿ ರಫ್ತಿಗೆ ನಿರ್ಬಂಧ ತೆರವು. ನವದೆಹಲಿ ಗೋಧಿ ಮತ್ತು ಅದರ ಉತ್ಪನ್ನಗಳ ಮೇಲಿನ ರಫ್ತು ನಿರ್ಬಂಧವನ್ನು ಕೇಂದ್ರ ಸರ್ಕಾರ ತೆರವು ಮಾಡಿದೆ. ಈ ಆದೇಶವು ಸೋಮವಾರದಿಂದ ಜಾರಿಗೆ ಬರಲಿದೆ. ಗೋಧಿ ಹಿಟ್ಟು, ಮೈದಾ, ರವೆ ಸೇರಿದಂತೆ ಇತರೆ ಉತ್ಪನ್ನಗಳ ರಫ್ತಿಗೆ ಅನುಮತಿ ನೀಡಲಾಗಿದೆ ಎಂದು ವಿದೇಶ ವ್ಯಾಪಾರಗಳ ಮಹಾನಿರ್ದೇಶನಾಲಯವು ಅಧಿಸೂಚನೆಯಲ್ಲಿ ಹೇಳಿದೆ. ರಷ್ಯಾ ಮತ್ತು ಉಕ್ರೇನ್ ಯುದ್ಧದಿಂದ ಜಾಗತಿಕ ಮಟ್ಟದಲ್ಲಿ ಗೋಧಿ ಪೂರೈಕೆಯ ಮೇಲೆ ಪರಿಣಾಮ ಉಂಟಾಗಿತ್ತು. ಹೀಗಾಗಿ ದೇಶದಲ್ಲಿ ಗೋಧಿ ಬೆಲೆ ಏರಿಕೆ ನಿಯಂತ್ರಿಸಲು 2022ರ ಮೇ ತಿಂಗಳಿನಲ್ಲಿ ಗೋಧಿ ರಫ್ತಿನ ಮೇಲೆ ಕೇಂದ್ರ ಸರ್ಕಾರ ನಿರ್ಬಂಧ ವಿಧಿಸಿತ್ತು. ಭಾರತದಲ್ಲಿ ಹೂಡಿಕೆಗೆ ಇದೇ ಹಲವು ಅವಕಾಶ. ಗೋಯಲ್ ಟೋಕಿಯೋ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳುವ ಸಲುವಾಗಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವ ಪಿಯೂಷ್ ಗೋಯಲ್ ಅವರು ತಮ್ಮ 200 ಪ್ರತಿನಿಧಿಗಳ ನಿಯೋಗದೊಂದಿಗೆ ಜಪಾನ್ನಲ್ಲಿದ್ದಾರೆ. ಭಾರತದಲ್ಲಿ ಹೂಡಿಕೆ ಮಾಡುವ ಸಂಬಂಧ ಸರ್ಕಾರ ಹಾಗೂ ಇಲ್ಲಿನ ಉದ್ಯಮಿಗಳೊಂದಿಗೆ ನಿರಂತರ ಮಾತುಕತೆಯಲ್ಲಿ ತೊಡಗಿದ್ದಾರೆ. ಭಾರತ ಹಾಗೂ ಜಪಾನ್ನ ಉದ್ಯಮಿಗಳಲ್ಲಿದ್ದ ಸಭೆಯನ್ನು ಉದ್ದೇಶಿಸಿ ಗೋಯಲ್ ಅವರು ಸೋಮವಾರ ಮಾತನಾಡಿದರು. ಬಾಹ್ಯಾಕಾಶ ಕ್ಷೇತ್ರವನ್ನು ಖಾಸಗಿಯವರಿಗೆ ತೆರೆದಿದ್ದೇವೆ, ಆದ್ದರಿಂದ ಈ ಕ್ಷೇತ್ರದಲ್ಲಿ ಕೂಡ ಹಲವು ಅವಕಾಶಗಳಿವೆ ಎಂದರು. ದಾಂಡೇಲಿ ಭದ್ರ ಭಾಗದಿಂದ ಬಂದಿರುವ ಶಿಂಕೆ, ಗಂಗಾವತಿ ಹುಲಿ ಸಂಚಾರ. ಕೊಪ್ಪಳ 7 ಬೆಟ್ಟಗಳ ಸಾಲು ಹೊಂದಿರುವ ಜಿಲ್ಲೆಯ ಗಂಗಾವತಿ ತಾಲೂಕಿನ ತೆಂಬಾ ಭಾಗದ ಅರಣ್ಯ ಪ್ರದೇಶದಲ್ಲಿ ಹಲವು ದಿನಗಳಿಂದ ಹುಲಿ ಸಂಚರಿಸುತ್ತಿರುವುದು ದೃಢಪಟ್ಟಿದೆ. ಕಳೆದ 5 ದಶಕಗಳಲ್ಲಿ ಇದೇ ಮೊದಲ ಬಾರಿಗೆ ಹುಲಿ ಕಾಣಿಸಿಕೊಂಡಿದೆ. ತೆಂಬಾದಲ್ಲಿ ಕೆಲವು ದಿನಗಳಿಂದ ಜಮೀನಿನಲ್ಲಿ ಹುಲಿಯ ಹೆಜ್ಜೆ ಗುರುತುಗಳು ಕಂಡು ಬಂದಿವೆ. ಪ್ರಾಣಿಯೊಂದು ದಾಳಿ ನಡೆಸಿ ಹಸುವನ್ನು ಸಾಯಿಸಿತ್ತು. ಹುಲಿ ಇರುವ ಬಗ್ಗೆ ಕುರಿಗಾಹಿಗಳು ಶಂಕೆ ವ್ಯಕ್ತಪಡಿಸಿದ್ದರು. ಹೀಗಾಗಿ ಅರಣ್ಯ ಇಲಾಖೆ ಈ ಪ್ರದೇಶದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿತ್ತು. ಅದರಲ್ಲಿ ಹುಲಿಯ ದೃಶ್ಯ ಸೆರೆಯಾಗಿದೆ. ಜುರೇಲ್ ಶತಕ, ಗಿಲ್ ಪಡಬಿಗೆ ಹಿಡಿತ. 2ನೇ ಟೆಸ್ಟ್ ಪಂದ್ಯ, ರಿಷಭ್ ಪಂತ್ ಅರ್ಧಶತಕ. ಭಾರತ ಬೃಹತ್ ಮೊತ್ತ, ಒತ್ತಡದಲ್ಲಿ ಎತ್ತಿದೆಯ ಶ್ರೀಲಂಕಾ ತಂಡ. ಕೊಲಂಬೊ ಸೊಗಸಾದ ಶತಕ ಬಾರಿಸಿದ ಧ್ರುವ್ ಜುರೇಲ್ ಅವರು ಮಧ್ಯಮ ಕ್ರಮಾಂಕದ ಬ್ಯಾಟರ್ ಆಗಿ ತಮ್ಮ ಸ್ಥಾನ ಭದ್ರಪಡಿಸಿಕೊಳ್ಳುವತ್ತ ಹೆಜ್ಜೆಯಿಟ್ಟರು. ವಿಕೆಟ್ ಕೀಪರ್ ರಿಷಭ್ ಪಂತ್ ಮತ್ತೊಂದು ಅಮೂಲ್ಯ ಅರ್ಧಶತಕ ಬಾರಿಸಿದರು. ದಿನದ ಕೊನೆಗೆ ಬೌಲರ್ಗಳು 2 ವಿಕೆಟ್ ಪಡೆದು 2ನೇ ಕ್ರಿಕೆಟ್ ಟೆಸ್ಟ್ ಪಂದ್ಯದಲ್ಲಿ ಭಾರತ ಮೇಲುಗೈ ಸಾಧಿಸಲು ನೆರವಾದರು. 2ನೇ ದಿನವಾದ ಸೋಮವಾರ ಮಳೆಯೂ ಆಟವಾಡಿತ್ತು. ಜುರೇಲ್ ಅವರ 2ನೇ ಟೆಸ್ಟ್ ಶತಕದ ಇನ್ನಿಂಗ್ ಸಂಯಮದಿಂದ ಕೂಡಿತ್ತು. ಪಂತ್ ಅವರ ವೇಗದ 63ನೇ ರನ್ಗಳು ತಂಡಕ್ಕೆ ಮಹತ್ವದಾಗಿತ್ತು. 5 ವಿಕೆಟ್ಗೆ 300 ರನ್ಗಳೊಡನೆ ದಿನದಾಟ ಮುಂದುವರಿಸಿದ ಭಾರತ 9 ವಿಕೆಟ್ಗೆ 503 ರನ್ ಗಳಿಸಿ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡಿತ್ತು. ಗೆಲುವಿನ ಹಾದಿಯಲ್ಲಿ ಪೂರ್ವ ವಲಯ, ದುಲೀಪ್ ಟ್ರೋಫಿ ಕ್ರಿಕೆಟ್. ಮಿಂಚು ಅಭಿಜಿತ್, ಶಹಬಾಜ್ ಬೆಂಗಳೂರು. ಅಭಿಜಿತ್ ಸರ್ಕಾರ್ ಅವರ ಪರಿಣಾಮಕಾರಿ ದಾಳಿ ಹಾಗೂ ಶಹಬಾಜ್ ಅಹಮದ್ ಅವರ ಆಲ್ರೌಂಡ್ ಆಟದ ನೆರವಿನಿಂದ ಪೂರ್ವ ವಲಯ ತಂಡವು ದುಲೀಪ್ ಟ್ರೋಫಿ ಕ್ರಿಕೆಟ್ ಟೂರ್ನಿಯ ಕ್ವಾರ್ಟರ್ ಫೈನಲ್ನಲ್ಲಿ ಗೆಲುವಿನತ್ತ ಸಾಗಿದೆ. ಬಿಸಿಸಿಐ ಶ್ರೇಷ್ಠತಾ ಕೇಂದ್ರದ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಪಂದ್ಯದ 2ನೇ ದಿನವಾದ ಸೋಮವಾರ ಈಶಾನ್ಯ ವಲಯ ತಂಡದ ಮೇಲೆ ಫಾಲೋ ಆನ್ ಹೇರಿತು. ಹರ್ಮನ್ ಪ್ರೀತ್ ಸಿಂಗ್ ಪಡೆಯ ಸೆಮಿಫೈನಲ್ ಕನಸು ಭಗ್ನ, ಅರ್ಜೆಂಟೀನಾಕ್ಕೆ ಮಣಿದ ಭಾರತ. ಆಮ್ಸ್ಟೆಲ್ವಿನ್
ಆರಂಭದಲ್ಲಿ ಗೋಲುಗಳನ್ನು ಬಿಟ್ಟುಕೊಟ್ಟು ಒತ್ತಡಕ್ಕೆ ಸಿಲುಕಿದ್ದ ಭಾರತ ಪುರುಷರ ತಂಡ ವಿಶ್ವಕಪ್ ಹಾಕಿ ಟೂರ್ನಿಯ ಎರಡನೇ ಹಂತದ ಪಂದ್ಯದಲ್ಲಿ ಸೋಮವಾರ 3-5 ಗೋಲುಗಳಿಂದ

ಅರ್ಜೆಂಟೀನಾ ತಂಡದ ಎದುರು ಸೋಲನ್ನು ಅನುಭವಿಸಿತು. ಈ ಸೋಲಿನಡೆಗೆ ಸೆಮಿಫೈನಲ್ ತಲುಪುವ ಆಸೆಯು ಭಗ್ನಗೊಂಡಿತ್ತು. ಈ ಗುಂಪಿನ ಹಿಂದಿನ ಪಂದ್ಯದಲ್ಲಿ ನೆದರ್ಲೆಂಡ್ಸ್ ತಂಡಕ್ಕೆ ಸೋತಾಗಲೇ ಸೆಮಿಫೈನಲ್ ತಲುಪುವ ಭಾರತ ತಂಡದ ಆಸೆ ಕ್ಷೀಣಿಸಿತ್ತು. ಆದರೆ ಇಂಗ್ಲೆಂಡ್ ತಂಡದ ವಿರುದ್ಧ ಅರ್ಜೆಂಟೀನಾ ಗೆಲುವು ಸಾಧಿಸಿದ್ದರಿಂದ ಅರ್ಹತೆ ಆಸೆಗೆ ಸ್ವಲ್ಪ ಬಲವಿತ್ತು. ಈ ದಿನದ ಶುಭಾಷಿತ: ಕಲಿಯು ಜೀವನದ ಶೃಂಗಾರ, ಒಂದು ಸಂಸ್ಕೃತಿಯ ಭಂಡಾರ. ಗೌರಿಷ ಕಾಯ್ಕಿಣಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ನಮ್ಮ ಬಾಂಧುಲಿ ಕೇಂದ್ರದಿಂದ ಇನ್ನು ಮುಂದೆ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮನಸ್ಸಿನ ಆರೋಗ್ಯ ಕುರಿತು ಬೆಂಗಳೂರಿನ ಮನೋವೈದ್ಯರಾದ ಡಾಕ್ಟರ್ ಶ್ರೀ ಆರ್ ಚಂದ್ರಶೇಖರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
3: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.

0: ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ ಜೊತೆಗೆ ವಿಶೇಷ ಅತಿಥಿಗಳಿದ್ದಾರೆ. ಸಿಆರ್ ಚಂದ್ರಶೇಖರ್ ಸರ್, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂತಹ ಕರ್ನಾಟಕದ ಅಷ್ಟೇ ಅಲ್ಲದೆ ಭಾರತದ ಅತ್ಯಂತ ಜನಪ್ರಿಯ ಮನೋವೈದ್ಯರಾಗಿದ್ದಾರೆ. ಮೀಮಾಂಸಲ್ಲಿ ಮನೋವೈದ್ಯರಾಗಿ ಸೇವೆಯನ್ನ ಸಲ್ಲಿಸಿರುವಂತಹ ಸಿಆರ್ ಚಂದ್ರಶೇಖರ್ ಸರ್ ಅವರು ಸಾಕಷ್ಟು ಪುಸ್ತಕಗಳನ್ನ ಕೂಡ ಹೊರತಂದಿದ್ದು, ಇವಾಗಲೂ ಕೂಡ ಸಾಕಷ್ಟು ಕಡೆ ಕರ್ನಾಟಕದಾದ್ಯಂತ ಓಡಾಡಿ ಅವರು ತಮ್ಮ ವಿಶೇಷವಾದಂತಹ ಸ್ಪೀಚ್ ನ ಕೊಡ್ತಿರ್ತಾರೆ. ಯುವ ಜನತೆಗೆ ಮನೋ ಒಂದು ವಿಶಾಲತೆ ಬಗ್ಗೆ ಆಗಿರ್ಬೋದು, ನಮ್ಮ ಒಂದು ಮೆಂಟಲ್ ಹೆಲ್ತ್ ಬಗ್ಗೆ ಅವೇರ್ನೆಸ್ ನ ಮೂಡಿಸ್ತಿರ್ತಾರೆ. ಬನ್ನಿ, ಇವತ್ತು ಅವರೊಟ್ಟಿಗೆ ನಾವು ಮಾತಾಡೋಣ. ನಮಸ್ತೆ ಸರ್, ಶುಭೋದಯ.
1: ನಮಸ್ಕಾರ.
0: ಮುಖ್ಯವಾಗಿ ಸರ್, ಮೆಂಟಲ್ ಹೆಲ್ತ್ ಬಗ್ಗೆ ನಾವು ಮಾತಾಡ್ಬೇಕು ಅಂತ ಹೇಳಿದ್ರೆ, ಜಾಸ್ತಿ ಜನ ಈ ಮೆಂಟಲ್ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲ್ಲ ಅಂತ ಹೇಳಿ ಅನ್ಸುತ್ತಾ ಸರ್, ಫಿಸಿಕಲ್ ಹೆಲ್ತ್ ಕಂಪೇರ್ ಮಾಡುತ್ತೆ?
1: ನಮ್ಮಲ್ಲಿ ಮೊದಲಿಂದನು ನಾವೇ ಇಡೀ ಪ್ರಪಂಚದಲ್ಲಿ ಮನಸ್ಸಿನ ಬಗ್ಗೆ ಆಳವಾಗಿ ಯೋಚನೆ ಮಾಡಿದವರು, ಮನಸ್ಸನ್ನ ಬೆಳೆಸ್ತು. ಆದ್ರೆ ಹಲವಾದ ಕಾರಣಗಳಿಂದ ಮನಸ್ಸಿನ ಬಗ್ಗೆ ಈಗ ತಿಳುವಳಿಕೆ ಬಹಳ ಕಡಿಮೆ. ಅದೇ ಸ್ಟಿಗ್ಮಾ ಜಾಸ್ತಿ, ಸಾಮಾಜಿಕ ಕಳಂಕ, ಮನಸ್ಸಿಗೆ ಕಾಯಿಲೆ ಅಂತ ಯಾರು ಒಪ್ಪಲ್ಲ. ಹುಚ್ಚ ಅನ್ಬಿಡ್ತಾರೆ, ಹುಚ್ಚಿ ಅನ್ಬಿಡ್ತಾರೆ, ಮನಕಿಕ್ಕಿಲಿ ಅಂತಾರೆ, ಮನಸ್ಸು ದುರ್ಬಲ ಅಂತಾರೆ, ಅವಮಾನ. ಅದು ದೇಹ ದುರ್ಬಲ ಅಂತ ನಾ ಹೇಳ್ಕೊಳ್ತಾರೆ, ಅದರ ಮನಸ್ಸು ದುರ್ಬಲ ಅಂತ ಹೇಳಕ್ಕೆ ಯಾರು ಇಷ್ಟಪಡುತ್ತ? ಹಾಗಾಗಿ ಒಂದು ತಿಳುವಳಿಕೆ ಕಡಿಮೆ. ನಂತರ ಕಾಯಿಲೆಗಳ ಬಗ್ಗೆ ಭಯ, ಕಾಯಿಲೆಗಳು ವಾಸಿ ಆಗೋದಿಲ್ಲ, ಮನೋರೋಗ್ಯಕ್ಕೆ ಮದ್ದಿಲ್ಲ ಅಂತಕ್ಕಂಥ ಆ ದೃಷ್ಟಿಯಿಂದ ಈಗ ಪರವಾಗಿಲ್ಲ. ಕಳೆದ ನಾವು 50-52 ವರ್ಷ ನಿಮ್ಮಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ಮತ್ತೆ ಎಜುಕೇಶನ್ನು, ನಾನೇ ಒಂದು ಮುಂದೊಂದು ಪುಸ್ತಕ ಬಂದಿದ್ದೇನೆ. ಹಾಗೆ ಇಡೀ ಭಾರತದಲ್ಲಿ ಜಿಲ್ಲಾ ಮಾನಸಿಕ ಆರೋಗ್ಯ ತಂದು ಮೊದಲು 80 ಬಂದಾಗ ಭಾನುಮತಿ ಇನ್ವೆಸ್ಟಿಗೇಷನ್ಗೆ ಇಡೀ ಉತ್ತರ ಕರ್ನಾಟಕದಲ್ಲಿ ಒಬ್ಬ ಸೈಕಾಟ್ರಿಸ್ಟ್ ಇರಲಿಲ್ಲ. ಇದ್ದದ್ದು ಗುಲ್ಬರ್ಗ, ರಾಯಚೂರು, ಬಳ್ಳಾರಿ, ಮಲೀನ, ಕೊಪ್ಪಳ, ಯಾದಗಿರಿ, ಯಾರು ಇಲ್ಲ. ಜನ ಇಲ್ಲ ಹೈದರಾಬಾದ್ ಮೆಂಟಲ್ ಹಾಸ್ಪಿಟಲ್, ಧಾರವಾಡ ಮೆಂಟಲ್ ಹಾಸ್ಪಿಟಲ್. ಅದೇ ಈಗ ಪ್ರತಿ ಗುಲ್ಬರ್ಗದಲ್ಲೇ 12-13 ಜನ ಇದ್ದಾರೆ ಸೈಕಾಟ್ರಿಸ್ಟ್. ಉತ್ತರ ಕರ್ನಾಟಕದಲ್ಲಿ 50 ಸೈಕಾಟ್ರಿಸ್ಟ್ ಬಂದಿದ್ದಾರೆ ಈಗ. ಥಿಂಗ್ಸ್ ಆರ್ ಮಚ್ ಬೆಟರ್.

0: ಈಗ ಕೌನ್ಸಿಲಿಂಗ್ ಅನ್ನೋ ಪದ ತುಂಬಾ ಜನರಿಗೆ ಒಪ್ಪಿಗೆ ಆಗಿದೆ. ಸರ್, ನನಗೆ ಕೌನ್ಸಿಲ್ ಬೇಕು, ನನ್ನ ಮಗನ ಕೌನ್ಸಿಲ್ ಬೇಕು, ಈಗ ಎಸ್ ಎಸ್ ಓದ್ತಾನೆ, ನಮ್ಮನ್ನು ಸ್ವಲ್ಪ ಕೌನ್ಸಿಲ್ ಮಾಡಿ, ತುಂಬಾ ಎದ್ಕೊಂಡ್ಬಿಟ್ಟಿದ್ದಾನೆ, ಸ್ವಲ್ಪ ಫೇಲಾಗಿ ಬೇಜಾರು ಮಾಡ್ಕೊಂಡಿದ್ದಾನೆ. ಸೊ ಈ ತರ ಕೌನ್ಸಿಲಿಂಗ್ ರೂಪದಲ್ಲಿ ಜನ ಬರ್ತಾರೆ, ಈಗ ಬರ್ತಾರೆ. ಹಾಗೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಸೈಕಿಯಾಟ್ರಿಸ್ಟ್ಗೂ ಒಳ್ಳೆ ಪ್ರಾಕ್ಟೀಸ್ ಇದೆ. ಸೊ ಮತ್ತೆ ಅವ್ರು ಸಾಕಷ್ಟು ಸಹಾಯ ಮಾಡ್ತಿದ್ದಾರೆ. ಇದು ಈಗಿನ ಚಿತ್ರ.
1: ಈಗ ಸರ್, ನಾವು ತುಂಬಾ ಹೆಚ್ಚಾಗಿ ಇವಾಗ ನಾವು ನೋಡ್ತಿದೀವಿ ಸೂಸೈಡ್ ಕೇಸಸ್. ಐ ತಿಂಕ್ ಈ ವರ್ಷ ಪ್ರಾರಂಭ ಆದಾಗಿನಿಂದ ಆ ಥರದ ಕೇಸಸ್ಗಳು ಸುಮಾರು ನೋಡಿದ್ವಿ ಸರ್ ನಾವು ಸುತ್ತಮುತ್ತಲೇ ಸರ್. ಸೊ ಏನು ತುಂಬಾ ಮೆಂಟಲ್ ಹೆಲ್ತ್ ಈಗಿನ ಜನರೇಷನ್ಗೆ
0: ವೈದ್ಯಕೀಯ ವಿದ್ಯಾರ್ಥಿನೇ ನೆನಪಿದ್ದಾರೆ.
1: ಓಕೆ,
0: ಇವತ್ತಿನ ಪೇಪರ್ ನಲ್ಲಿ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಗೂಗಲ್ ನಲ್ಲಿ. ಸೊ ಹಾಗೆ ಎನ್ಸಿಆರ್ಬಿ ಪ್ರಕಾರ ಪ್ರತಿ ಒಂದು ಗಂಟೆಗೆ ಒಬ್ಬ ವಿದ್ಯಾರ್ಥಿ ಭಾರತದಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಸಾಯುತ್ತಿದ್ದಾನೆ, ಸಾಯುತ್ತಿದ್ದಾಳೆ. ಒಂದು ಅಕಾಡೆಮಿಕ್ ಪ್ರೆಷರ್. ಈಗ ಇವತ್ತು ಪಿ ಯು ರಿಸಲ್ಟ್ ಬಂದಿದೆ, ನೀವು 98 ತೆಗೆದು ಕಮ್ಮಿನೇ, 99 ತೆಗೆದು ಕಮ್ಮಿನೇ. 100,000 ಜನ, 900,000 ಜನ ಪಿ ಯು ಎಕ್ಸಾಮ್ ಬರೀತಾರೆ, 100,000 ಜನ ಎಸ್ ಎಸ್ ಸಿ ಎಕ್ಸಾಮ್ ತಗೊಳ್ತಾರೆ. ಹಾಗಾಗಿ ಅಕಾಡೆಮಿಕ್ ಕಾಂಪಿಟಿಷನ್ ತುಂಬಾ ಜಾಸ್ತಿ. ಈಗ ನೀಟ್ ಎಕ್ಸಾಮ್ಗೆ 25 ಲಕ್ಷ ಬರೀತಾರೆ, ಇರೋ 1.5 ಲಕ್ಷ ಸೀಟ್ಗೆ. ಹಾಗಾಗಿ ಅಕಾಡೆಮಿಕ್ ಪ್ರೆಷರ್ ಹೌದು. ಆಮೇಲೆ ಎಲ್ರಿಗೂ ಡಾಕ್ಟರ್ ಆಗಬೇಕು ಅಥವಾ ಐ ಎಸ್ ಆಫೀಸರ್ ಆಗಬೇಕು, ಕಂಪ್ಯೂಟರ್ ಎಕ್ಸಾಮ್ ತಗೊಳ್ಬೇಕು, ವೈಟ್ ಕಾಲರ್ ಜಾಬ್ಸೇ ಬೇಕು. ಸಾಂಪ್ರದಾಯಿಕ ವೃತ್ತಿಗೂ ಯಾರಿಗೂ ಬೇಡ ಈಗ. ಹಾಗಾಗಿ ಎಲ್ರಿಗೂ ಎ ಸಿ ರೂಮ್ ನಲ್ಲಿ ಸಂಬಳ ಇರ್ತಕ್ಕಂಥ 50 ರೂಪಾಯಿ 1 ಲಕ್ಷ ಸಂಬಳ ಇರ್ತಕ್ಕಂಥ ಜಾಬ್ಸ್ ಬೇಕು. ಹಾಗಾಗಿ ಎಷ್ಟು ಜನ 70% ಬಿ ಈಗ ಇದೆ ಅನ್ಎಂಪ್ಲಾಯ್ಡ್, ಅಥವಾ ಇವತ್ತು ಸಿಗತ್ತೆ ನೆಕ್ಸ್ಟ್ ಮಂತ್ ಕೆಲಸ ಹೋಗುತ್ತೆ. ಹಾಗಾಗಿ ಇವತ್ತು ಡಿಗ್ರಿಗಳು ಕೆಲಸ ಕೊಡುತ್ತೆ ಅಂತ ಗ್ಯಾರಂಟಿ ಇಲ್ಲ. ಆಮೇಲೆ ಬೇರೆ ಕೆಲಸ ಮಾಡಲಿಕ್ಕೆ ಮನಸ್ಸು ಒಪ್ಪೋದಿಲ್ಲ, ಅದು ಅಲ್ಲೇ ಬದಲಾವಣೆ ಆಗ್ತಾ ಇದೆ. ಸಾಕಷ್ಟು ಗ್ರಾಜುಯೇಟ್ಸ್, ಪಿ ಎಚ್ ಡಿ ಮಾಡಿದವರು, ಬಿ ಎ ಮಾಡಿದವರು, ಅದೇ ಬಿ ಬಿ ಎಸ್ ಮಾಡಿದವರು ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗ್ತಾರೆ. ಈಗ ಓದೋದೇ ಒಂದು, ಮತ್ತೆ ಕೆಲಸ ಮಾಡೋದು ಇನ್ನೊಂದಾಗುತ್ತೆ, ಮತ್ತೆ ಅತೃಪ್ತಿ ಉಳ್ಕೊಡುತ್ತೆ. ಹಾಗೆ ನಾವು ನಮ್ಮ ಎಜುಕೇಶನ್ ಅಲ್ಲಿ ಮಕ್ಕಳಿಗೆ ಸೋಲುವುದು ಹೇಗೆ, ಸೋಲುವುದು ನಿಭಾಯಿಸುವುದು ಹೇಗೆ ಹೇಳ್ಕೊಡೋಣ. ಅವರು ಗೆಲ್ಲಬೇಕು, ಕ್ರಿಕೆಟ್ ನಲ್ಲೂ ಗೆಲ್ಲಬೇಕು, ಎಕ್ಸಾಮ್ ಲೂ ಗೆಲ್ಲಬೇಕು, ಪ್ರೀತಿ ಮಾಡಿದ ಪ್ರೀತಿಲೂ ಗೆಲ್ಲಬೇಕು. ಸೊ ಎಲ್ರಿಗೂ ಗೆಲುವು ಬೇಕು, ಸೋಲು ಬೇಕಾಗಿಲ್ಲ, ಸೋತನಿಗೆ ಯಾವ ಮರ್ಯಾದನೂ ಇಲ್ಲ. ಹಾಗಾಗಿ ಆತ್ಮಹತ್ಯೆ ಪ್ರಯತ್ನ ಮಾಡ್ತಕ್ಕಂಥವ್ರು, ಹಾಗೆ ಆತ್ಮಹತ್ಯೆ ಕಂಪ್ಲೀಟ್ ಮಾಡ್ತಕ್ಕಂಥ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗ ಇಂಡಿಯಾದಲ್ಲಿ 1 ಲಕ್ಷಕ್ಕೆ 12-13 ಜನ ಆತ್ಮಹತ್ಯೆ ಪ್ರತಿ ವರ್ಷ. ಮತ್ತೆ ಸಾಮಾನ್ಯ ಕಾರಣ ಅಂದ್ರೆ ಒಂದು ಸಂಬಂಧಗಳಲ್ಲಿ ವ್ಯತ್ಯಾಸ, ಕೌಟುಂಬಿಕ ಸಮಸ್ಯೆಗಳು, ಎನ್ಐಟಿ ರಿಲೇಟೆಡ್ ಸಮಸ್ಯೆಗಳು, ಅಥವಾ ಮನೆಯ ಜೊತೆ ಸಮಸ್ಯೆಗಳು, ಅಥವಾ ಸ್ನೇಹ ಬೆಳಿಕಾಗ್ತಕ್ಕಂಥದ್ದು, ಅಥವಾ ಇನ್ನೊಂದು ಕಾಯಿಲೆಗಳು, ಮಾರಣಾಂತಿಕ ಕಾಯಿಲೆಗಳು ಬಂತು ಅಂತಂದ್ರೆ, ಶಿಗ್ಮ ಇರ್ತಕ್ಕಂತಹ ಕಾಯಿಲೆಗಳು ಬಂದ್ರೆ ಜನ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾರೆ. ಆಮೇಲೆ ಫೈನಾನ್ಷಿಯಲ್ಲು, ಆಕ್ಯುಪೇಷನಲ್ಲು, ಅನ್ಎಂಪ್ಲಾಯ್ಮೆಂಟ್ ಇವೆಲ್ಲ ನೋವು ಸೇರ್ಕೊಳ್ತಾರೆ. ಸಮಸ್ಯೆಯಿಂದ ಇವತ್ತು ಹತಾಶೆ ಮತ್ತು ನಿರಾಶೆ ಯುವಜನರಲ್ಲಿ ಅತಿ ಹೆಚ್ಚಾಗಿದೆ. ಮತ್ತು ಅಲ್ಲಿ ಶ್ರಮ ಪಡ್ತಕ್ಕಂಥ ಪ್ರವೃತ್ತಿ ಇಲ್ಲವೇ ಇಲ್ಲ, ಏನೋ ಶ್ರಮ ಇಡೋದು ಅವರಿಗೆ ರಿಸಲ್ಟ್ ಬೇಕು. ಅವರಿಗೆ ಶ್ರದ್ಧೆ ಇಲ್ಲ, ಶ್ರದ್ಧೆ ಇಲ್ಲ, ಸಹನೆ ಇಲ್ಲ, ಸಹನೆ ಇಲ್ಲ, ಕಂಪೇರ್ ಮಾಡ್ಕೊಳ್ತಾರೆ. ನಾನಿರುವಾಗೆ ನಾನು ಒಪ್ಕೊಳ್ಳೋದಿಲ್ಲ, ಅವರಾಗಿರ್ಬೇಕು ಇವರಾಗಿರ್ಬೇಕು. ಹಾಗೆ ನಮ್ಮ ಐಕಾನ್ಸ್ಗಳೆಲ್ಲ ನಮ್ಮ ಸಿನಿಮಾ ಆಕ್ಟರ್ಸ್ಗಳು, ಆಕ್ಟ್ರೆಸ್ಗಳು, ಅಥವಾ ಸ್ಪೋರ್ಟ್ಸ್ ಹೀರೋಗಳು, ಹೀರೋಯಿನ್ಸ್ಗಳು, ಅವರು ದೇ ಆರ್ ಬಿಕಮಿಂಗ್ ಬ್ಯಾಡ್ ಮಾಡಲ್ಸ್. ಹೇಗೆ ಜೀವಿಸಬಾರ್ದು ಹಾಗೆ ಜೀವನ ಮಾಡ್ತಿದ್ದಾರೆ. ಅವ್ರಿಗೆ ಯಾರೇ ನೈತಿಕ ಮೌಲ್ಯಗಳು ಬಹಳ ಜನಕ್ಕೆ ಇಲ್ವೇ ಇಲ್ಲ, ಇಷ್ಟಪಟ್ಟರಾಯ್ತು, ಮೋಜು ಮಸ್ತಿ ಮಾಡಿದ್ರಾಯ್ತು. ಹಾಗಾಗಿ ನಮ್ಮ ಸಿನಿಮಾಗಳು, ಹಾಗೆ ಟಿ ವಿಲ್ಲ ಬರ್ತಕ್ಕಂಥ ಶೋಗಳು ಅಂತ, ಈಗ ಮೊಬೈಲ್ನಲ್ಲಿ ಇನ್ಸ್ಟಾಗ್ರಾಮ್ ಇರ್ಬೋದು, ಇಲ್ಲಾಂತಂದ್ರೆ ವಾಟ್ಸಪ್ ಇರ್ಬೋದು, ಅಥವಾ ಇವೆಲ್ಲ ಅವು ಜನಗಳಿಗೆ ಬದುಕುವ ರೀತಿ ಹೇಳ್ಕೊಡ್ದೇನೆ ಒಂದು ಮತ್ತೆ ನಿರಾಶೆಯನ್ನ ಬಿತ್ತತ್ವೆ. ಇದು ಮೂಲ ಸಮಸ್ಯೆಗೆ ಕಾರಣ ಆಗ್ತದೆ.
1: ಈಗ ಸರ್, ನಮ್ಗೆ ಈಗ ಒಬ್ಬ ವ್ಯಕ್ತಿಗೆ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಅಥವಾ

0: ಅವ್ರಿಗೆ ಏನೋ ಡಿಸ್ಟರ್ಬ್ ಮೈಂಡ್ ಇದೆ ಅಂತ ಹೇಳಿ ಕಂಡು ಹಿಡ್ಕೊಳ್ಳೋದು ಹೇಗೆ ಸರ್, ಅಥವಾ ಪೇರೆಂಟ್ಸ್ ಗೆ ಮಕ್ಕಳ ಬಗ್ಗೆ ಗೊತ್ತಾಗೋದು ಹೇಗೆ, ಮಕ್ಕಳು ಪೇರೆಂಟ್ಸ್ ಬಗ್ಗೆ
1: ಎರಡು ಇದೆಲ್ಲ ಸಾಮಾನ್ಯ ಮಾನಸಿಕ ಅಸ್ವಸ್ಥತೆ ಅಂತಂದ್ರೆ ಡಿಪ್ರೆಷನ್ ಮತ್ತೆ ಆಂಗ್ಸೈಟಿ. ಈಗ ಕೋವಿಡ್ ನಂತರ 30% ಆಫ್ ಪೀಪಲ್ ಆರ್ ಡಿಪ್ರೆಸ್ಡ್ ಆರ್ ಆಂಗ್ಷಿಯಸ್ ಆಲ್ ಓವರ್ ದಿ ವರ್ಲ್ಡ್. ಆತಂಕ ಮನೋಬೇನೆ, ಯಾಕೆ ನಾಳೆನಾಗುತ್ತೋ ಗೊತ್ತಿಲ್ಲ, ಅನ್ಸರ್ಟನಿಟಿ, ನನಗೆ ಭದ್ರತೆ ಭಾವನೆ ಇಲ್ಲ, ಅಭದ್ರತೆ, ಆಮೇಲೆ ನನಗೆ ಬೇಕಾ ಸಿಗೋದಿಲ್ಲ, ಇಷ್ಟಪಟ್ಟೆ ಸಿಗೋದಿಲ್ಲ. ಈಗ ಬೇಸಿಕ್ ನೀಡ್ಸ್ ಎಲ್ಲ ಜಾಸ್ತಿ ಮಾಡ್ಕೊಂಡು, ಬೇಸಿಕ್ ನೀಡ್ ಆಹಾರ ಕೂಡ ನಮಗೆ ಸರಳ ಆಹಾರ ಬೇಡ, ಅತ್ಯಂತ ಕಾಸ್ಟ್ಲಿ ಆಹಾರ ಬೇಕು. ಅಥವಾ ವೆಹಿಕಲ್, ಈಗ ಬಸ್ನಲ್ಲಿ ಯಾರು ಓಡಾಡಲ್ಲ, ಇನ್ನು ಕಾರು ಬೇಕು, ಅದ್ರ ಕಾರ್ನಲ್ಲಿ ಮಿಡ್ ಕಾಲಗಿಡಬೇಕು. ಹೀಗಾಗಿ ಭೋಗ ಜೀವನ ಹಿಂದೆ ಬಿದ್ದಿರೋದ್ರಿಂದ ನಿರಾಶಕ್ಕೆ ತೀರ್ಥಪೂರ್ತಿ ಆಗುತ್ತೆ. ಹಾಗೆ ನನ್ನವರು ತನ್ನವರು ಅನ್ನೋದು ಇಲ್ವೇ ಇಲ್ಲ, ಐಸೋಲೇಷನ್. ತಂದೆ ತಾಯಿಗಳು ಮಕ್ಕಳ ಶೋ ಪೀಸ್, ಫಸ್ಟ್ ಹಬ್ಬ ನನ್ನ ಮಗ ಅಂತ ಹೇಳಿ ನನಗೆ ಹೆಮ್ಮೆ, ಇಲ್ಲಾದ್ರೆ ಹಾಳಾಗು. ಹಾಗಾಗಿ ತಂದೆ ತಾಯಿಗಳು ಲಾನ್ನೆ ಪಾನ್ನೆ ಇಲ್ಲ. ಹೇಳ್ತಾರೆ ಸೊ ಡಿಪ್ರೆಷನ್ ಅಂದ್ರೆ ಒಂದು ಸಾಮಾನ್ಯ ಬೇಜಾರ ದುಃಖವೇ ಅತಿಯಾಗ್ಬಿಡುತ್ತೆ. ಅವಾಗ ಅತಿ ಆಗುತ್ತೋ ಅವ್ರಿಗೆ ಹಸುವಿಲ್ಲ, ಊಟ ಮಾಡಲ್ಲ, ನಿದ್ದೆ ಬರೋದಿಲ್ಲ, ತಮ್ಮ ಬೇಕು ಬೆಳೆಗಳನ್ನ ಗಮನಿಸೋದಿಲ್ಲ, ಮತ್ತೆ ನೆಗೆಟಿವ್ ಥಾಟ್ಸ್, ಯಾಕೆ ಬದುಕಿರ್ಬೇಕು ಅಥವಾ ಏನ್ ಪ್ರಯತ್ನ, ನನಗೆ ಏನೂ ಆಗೋದಿಲ್ಲ, ನನಗೆ ನಾಳೆ ಒಳ್ಳೇದಾಗೋದಿಲ್ಲ, ಬರೀ ನೆಗೆಟಿವ್ ಥಿಂಕಿಂಗ್. ಆಮೇಲೆ ಹತ್ತಿರ ನಿಷ್ಕ್ರಿಯ ಆಗ್ತಾರೆ, ಯಾವ್ದಾರ ಇಂಟ್ರೆಸ್ಟ್ ಇಲ್ಲ, ಆಸಕ್ತಿ ಇಲ್ಲ, ಚಟುವಟಿಕೆ ಇಲ್ಲ. ಇದನ್ನ ಮುಖಾಂತರ ಗೊತ್ತಾಗುತ್ತೆ, ಮಂಕಾಗಿರ್ತಾರೆ ಅಥವಾ ಮುಖದಲ್ಲಿ ಯಾವುದೇ ಕಳೆ ಇಲ್ಲ, ಯಾವುದೇ ಲವಲವಿಕೆ ಇಲ್ಲ, ಯಾವುದೇ ಸಂತೋಷ ಇಲ್ಲ, ಅದನ್ನ ನಾವು ಕೇಳ್ಬೇಕು. ಸಾಮಾನ್ಯ ಡಿಪ್ರೆಷನ್ ಇವಾಗ ಸಾವಾಗಿದೆ, ಒಂದ್ ವಾರ ದುಃಖ ಪಡ್ತೇವೆ, ಆಮೇಲೆ ಹೊಂದ್ಕೊಂಡ್ಬಿಡ್ತೇವೆ, ಆಯ್ತು ಏನ್ ಮಾಡೋಕ್ಕಾಗತ್ತೆ, ಸಾವಾಗಿದೆ. ಅದೇ ಇಲ್ಲಿ 15,000 ಕೂಡ ಡಿಪ್ರೆಷನ್ ಕಮ್ಮಿ ಆಗಲಿಲ್ಲ. ಅಥವಾ ಎಕ್ಸಾಮ್ ಬಗ್ಗೆ ಆಯ್ತು, ನಾಳೆ ಎಕ್ಸಾಮ್, ಇವತ್ತು ಭಯ ಇದೆ, ಓಕೆ ಆಯ್ತು, ಒಂದ್ ತಿಂಗಳಿಂದನೆ ತಿಂಗಳಿಂದ ಭಯ ಶುರುವಾಯ್ತು. ತಂದೆ ಎಕ್ಸಾಮ್ ಹಾಲ್ ಕೂತ್ಕೊಂಡು ಕೂಡ ನಿಮಗೆ ಭಯ ಹೋಗಿಲ್ಲ ಅನ್ಸಂದ್ರೆ, ಅಥವಾ ನಿತ್ಯ ಜೀವನದಲ್ಲಿ ಯಾವುದೇ ಎಲೆ ಹಾತ ಸರ್, ತಲ್ಲೋ ಸರ್, ಸೊಟ್ಟನೋ ಸರ್, ಆಲ್ ಇನ್ವೆಸ್ಟಿಗೇಷನ್ಸ್ ಅದಾವ. ಇನ್ನು ಇನ್ನೊಂದು ಜನ ಆಂಗ್ಸೈಟಿ ಡಿಪ್ರೆಷನ್ ಇಬ್ಬರೂ ಕೂಡ ಶಾರೀರಿಕ ನೋವುಗಳಿಂದ ಆಸ್ಪತ್ರೆ ಹೋಗ್ತಾರೆ. ತಲೆನೋವಿದೆ, ಎಲೆ ನೋವಿದೆ, ಸೊಂಟ ನೋವಿದೆ, ಸುಸ್ತಿದೆ, ಮೈ ಹುಷಾರಿಲ್ಲ, ಹೀಗೆಲ್ಲ ಆಲ್ ಇನ್ವೆಸ್ಟಿಗೇಷನ್ 20-30-40 ಸಾವಿರ ರೂಪಾಯಿ ಇನ್ವೆಸ್ಟಿಗೇಷನ್ಸ್ ಆಗುತ್ತೆ. MRI ಮಾಡಿಸ್ತಾರೆ, ಸ್ಕ್ಯಾನಿಂಗ್ ಮಾಡಿಸ್ತಾರೆ, ECG ಮಾಡಿಸ್ತಾರೆ, ಸ್ಟ್ರೆಸ್ ಹೋಗ್ತಾರೆ, ಎಲ್ಲ ನಾರ್ಮಲ್. ಯಾರು ಈ ಥರ ಅನಾರೋಗ್ಯ ಅಂತ ಹೇಳಿ ಆಸ್ಪತ್ರೆಗೆ ಹೋಗಿ ಎಲ್ಲ ಇನ್ವೆಸ್ಟಿಗೇಷನ್ ನಾರ್ಮಲ್ ಅಂತಂದ್ರೆ ಅವರಲ್ಲಿ ಇಲ್ಲ ಡಿಪ್ರೆಷನ್ ಇದೆ, ಇಲ್ಲ ಅಂತ ಹೇಳ್ತಿದ್ದೆ, ಕೇಳಬೇಕಷ್ಟೇ. ಅದು ಹ್ಯಾಪಿ ಯಾಕೆ ನಮ್ಮ ಡಾಕ್ಟರ್ ಏನ್ ಮಾಡ್ತಾರೆ ಹಾಗೇಳ್ತಾರೆ. ಈಗ ಆಗ್ಲೇಕಾದ್ರೆ ಅವ್ರು ಏನು ಕೇಳಲ್ಲ, ಸ್ಮೋಕ್ ಮಾಡ್ತೀಯಾ ಅಥವಾ ಡ್ರಿಂಕ್ಸ್ ಮಾಡ್ತೀಯಾ, ಡಯಾಬಿಟಿಸಾ, BP ಕೇಳಲ್ಲ. ಅದು ಹ್ಯಾಪಿ, ನೀನು ಸಂತೋಷವಾಗಿದ್ದೀಯಾ, ನೀನು ಆನಂದವಾಗಿದ್ದೀಯಾ. ಹಾರ್ಟ್ ಅಟ್ಯಾಕ್ ಆಗಿರೋರೆಲ್ಲ ಹೇಳೋದು ನನಗೆ ಸಂತೋಷ ಇಲ್ಲ ಸರ್, ನನಗೆ ಭಯ ಆಗುತ್ತೆ, ಮತ್ತು ನಾನು ಪ್ರಯೋಜನ ಇಲ್ಲ. ಈ ರೀತಿ ನೆಗೆಟಿವ್ ಥಿಂಕಿಂಗ್ ಒಂದು, ಆಮೇಲೆ ಅವರ ಸಾಮಾಜಿಕ ಸಂಪರ್ಕ ಬಹಳ ಕಡಿಮೆ ಆಗ್ತಾ, ಐಸೋಲೇಷನ್, ಒಂಟಿ ಆಗ್ಬಿಡ್ತಾರೆ. ಮನೆಯಿದ್ರು ಒಂಟಿ ಸರ್, ಹೋಗೋ ಬಾಲಕ್ಕೆ ಸರ್ ಅಂತ ಹೇಳಲ್ಲ, ಏನಪ್ಪ ಕಷ್ಟ ಅಂತ ಕೇಳೋದಿಲ್ಲ, ಊಟಕ್ಕೆ ಬಾಳ ಬರಲ್ಲ, ನಿದ್ದೆ ಮಾಡಿ ಅಂದ್ರೆ ಮೊಬೈಲ್ ನೋಡ್ಕೊಂಡು 1 ಗಂಟೆ 2 ಗಂಟೆ ಕೂತಿರ್ತಾನೆ, ಬೇಡವ್ರೆ ಕೋಪ ಇರ್ತಿ. ನಡವಳಿಕೆ ಸಮಸ್ಯೆಗಳು, ಹಾಗೆ ಅವ್ರಿಗೆ ಯಾವುದೇ ಉತ್ಸಾಹ ಇಲ್ಲ, ನಾನು ಗೆಲ್ಲಬಲ್ಲೆ, ನನ್ನ ಜೀವನವನ್ನು ರೂಪಿಸಿಕೊಳ್ಳಬಲ್ಲೆ, ಏನಾರು ಒಂದು ಕೆಲಸ ಮಾಡಬಲ್ಲೆ ಅಂತಕ್ಕಂಥ ಉಮೇದ್ ಇರೋದು ಅವರಿಗೆ. ಆಗ ಡಿಪ್ರೆಷನ್ ಗುರುತಿಸ್ಬೇಕು. ಹಾಗೆ ಡಿಪ್ರೆಷನ್ ಅಂತ ಗುರುತಿಸಿ ಹೇಳಿದ್ರೆ ಜನ ಒಪ್ಪಲ್ಲ, ಇಲ್ಲ ನಂಗೆ ಡಿಪ್ರೆಷನ್ ಇಲ್ಲ. ಈಗ ನಮ್ಮ ಸಮಾಧಾನ ಸೇರಿಸಿದಾಗ ನಿಮ್ಮ ಆಸರಿ ಅದೇ ಕಥೆನೆ ಬರ್ತಾರೆ ಸರ್, ನನಗೆ ಯಾವ ಮಾನಸಿಕ ಇರಲ್ಲ ಸರ್, ನಿದ್ದೆ ಬರಲ್ಲ, ನಿದ್ದೆ ಮಾತ್ರ ಕೊಡಿ, ಅಶ್ವಾಗಲ್ಲ ಅಶ್ವಿಗೆ ಅವನು ತಾನೇ ಕೊಡಿ, ಅಥವಾ ಮಂಕಾಬಿಕೆನೆ ಮಂಕತನ ಹೋಗೋದಕ್ಕೆ ಏನಾದ್ರು ಮಾಡಿ. ಇದು ಲೇಬಲ್ ಜನ ಇನ್ನೂ ಆ ಸ್ಟಿಗ್ಮಾ ಹೋಗಿಲ್ಲ, ಆದರೆ ಕೌನ್ಸಿಲಿಂಗ್ ಬೇಕು ಅಂತ ಕೇಳ್ತಾರೆ. ಅದೊಂದು ಬಯ ಬಡವರಿಗೆ ಆಯ್ತಪ್ಪ ನಿನ್ನ ತೊಂದರೆ ಏನಾರಲ್ಲಿ ಆಗುತ್ತೋ. ಈಗ ಮೊಬೈಲ್ ನೋಡ್ಕೊಂಡು ನನಗೆ ಈ ಕಾಯಿಲೆ ಇದೆ ಆ ಕಾಯಿಲೆ

0: ಬೇಕು ಬರ್ತಾರೆ. ಮೊಬೈಲ್ ನೋಡಿದ್ರೆ ಸರ್ ನನ್ನ ಲಕ್ಷಣ ಎಲ್ಲ ಎಲ್ಲ ಡಿಪ್ರೆಷನ್ ಓದುತ್ತೆ ಅಥವಾ ಏರಿ ಸಿಡಿ ಓದುತ್ತೆ ಅಥವಾ ಆ್ಯಂಜೈಟಿ ಪ್ಯಾನಿಕ್ ಬಿಸಾಡು ಓದುತ್ತೆ. ಅದು ನನ್ಗೆ ಪ್ಯಾನಿಕ್ ಇಲ್ಲ ಸರ್, ಅಂದರೆ ಗೂಗಲ್ ಅಂದರೆ ಪ್ಯಾನಿಕ್ ಅಂತ ಅನಿಸುತ್ತೆ. ನೀವು ಹೇಳಿ ಸರ್, ಹಾಗಾಗಿ ತನಗೆ ನಾವು ಹೇಳ್ಬೇಕಂತಂದು ನಿನಗೆ ಮಾನಸಿಕ ವ್ಯತ್ಯಾಸಗಳಿದ್ದಾವೆ, ಅದು ಸ್ವಲ್ಪ ಸ್ಕೂಲಕ್ಕೆ ಒಂದು ಔಷಧಿಗಳು ಔಷಧಿ ತಗೊಳ್ಳೋಕು ಜನ ಹಿಂಗೆ ಹೇಳ್ತಾರೆ.
1: ಕಿಡ್ನಿ
0: ಡ್ಯಾಮೇಜ್ ಆಗುತ್ತೆ, ಲಿವರ್ ಡ್ಯಾಮೇಜ್ ಆಗುತ್ತೆ, ಅಡಿಕ್ಷನ್ ಆಗುತ್ತೆ, ಲೈಫ್ ಲಾಂಗ್ ತಗೋಬೇಕು ಸರ್. ಫಸ್ಟ್ ಪ್ರಶ್ನೆ ಇವನ್ ಬಂದಿತ್ತೇ ಮಾತ್ರ ಕೊಟ್ರೆ ಲೈಫ್ ಲಾಂಗ್ ತಗೋಬೇಕಾ ಸರ್, ಏನೋ ಸೈಡ್ ಎಫೆಕ್ಟ್ ಇಲ್ವಾ ಸರ್, ಅಥವಾ ಬರೋದು ಒಂದು ನಿಮಿಷ ಆಗಿಲ್ಲ ಫೋನ್ ಕಾಲ್ ಏನ್ ಸರ್ ಡೋಸ್ ಜಾಸ್ತಿ ಕೊಟ್ಬಿಟ್ಟಿದ್ರಿ ಯಾವಾಗಿದ್ದು ಗೂಗಲ್ ಇರೋದು ಸರ್. ಸೊ ಜೊತೆ ಚಿಕಿತ್ಸೆ ಬಗ್ಗೆ ನಂಬಿಕೆ ಇಲ್ಲ, ಮನಸ್ಸಿನ ಬರ್ತಾರೆ ಆಮೇಲೆ ಬರೋದಿಲ್ಲ, ಸೆಕೆಂಡ್ ಟೈಮ್ ಬರೋದಿಲ್ಲ, ತರ್ಡ್ ಟೈಮ್ ಬರೋದಿಲ್ಲ. ಇವ್ರು ನಿಮ್ಮಂತ ಭುಜ ಸಮಸ್ಯೆಗಳಲ್ಲಿ 50-60% ಸೆಕೆಂಡ್ ಟೈಮ್ ಬರೋದೇ ಇಲ್ಲ. ಒಂದು ಪ್ರೈವೇಟ್ ಸೆಕ್ರೆಟರಿ ಬರ್ತಾ ಸರ್ ಎಲ್ಲ ಹೇಳ್ತೀವಿ ಅಂದ್ರೆ ಒಂದು ತಿಂಗಳು ಬಿಟ್ಕೊಂಡ್ಬಂದ್ರೆ ಬರಲ್ಲ ಸರ್. ಹೋಮಿಯೋಪತಿ ಹೊರಡೋಗ್ತಾರೆ, ಆಯುರ್ವೇದ ಹೊರಡೋಗ್ತಾರೆ, ಯೋಗ ಮಾಡ್ತೀವಿ ಅಥವಾ ಪ್ರಾಣಿ ಕ್ಲಿನಿಕ್ ಮಾಡಿಸ್ಕೊಳ್ತೇವೆ. ಈಗ ನಮ್ಮ ದೇಹಗಳೆಲ್ಲ ಪಾಪ್ಯುಲಾರಿಟಿ ಬಂದ್ಬಿಟ್ಟಿವೆ. ಹೌದು, ಆ್ಯಡ್ ಕೊಟ್ಟು ನಿಮಗೆ ಔಷಧಿ ಬೇಡ ಏನು ಬೇಡ ನಮ್ಮ ಹತ್ರ ಬನ್ನಿ, ಔಷಧಿ ಇಲ್ಲದೆ ನಾವು ನಿಮಗೆ ವಾಸ ಮಾಡುತ್ತೇವೆ. ಅದು ನ್ಯಾಚುರೋಪತಿ ಇರ್ಬೋದು ಅಥವಾ ಪ್ರಾಣಿ ಕ್ಲಿನಿಂಗ್ ಇರ್ಬೋದು, ಇಲ್ಲಾಂತಂದ್ರೆ ರೈಕಿ ಇರ್ಬೋದು, ಮತ್ತು ಯೋಗ ಯೋಗ ಮತ್ತು ಮೆಡಿಟೇಷನ್ ನಾವು ದೊಡ್ಡ ಪ್ರಚಾರದೊಂದಿಗೆ ಜನಪ್ರಿಯ ಆಗುತ್ತಿದೆ ಎಲ್ಲದಕ್ಕೂ ಯೋಗ. ಆಮೇಲೆ ಯೋಗ ತಂದೆಲೇ ಹೇಳಿದ್ದೇನು, ಯೋಗ ಮಾಡುವುದರಿಂದ ನಿಮ್ಮ ಚಿತ್ತವೃತ್ತಿಗಳು ಕಟ್ಟಲು ಬರುತ್ತವೆ, ಆಗ ಮನಸ್ಸು ಶಾಂತವಾಗುತ್ತೆ, ಏರ್ಲೆಸ್ ಆಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ. ಈಗ ಟ್ಯಾಬ್ಲೆಟ್ಸ್ ಒಂದು ಯೋಗ ಮಾಡಿ, ಬಿ ಪಿ ಒಂದು ಯೋಗ ಮಾಡಿ, ಮಕ್ಕಳಾಗಲಿ ಅದಕ್ಕೊಂದು ಯೋಗ ಮಾಡಿ, ಅದನ್ನು ಪಿಲ್ತರ ಮಾಡಕ್ ಮೇಡ ಅವರು ಟ್ರೈನಿಂಗ್ ಏನಾಗಿದೆ ಒಂದು ತಿಂಗಳು ಟ್ರೈನ್ ತಿಂಗಳು ಆಗಿ ಯೋಗಾಚಾರ್ಯ ಬೋರ್ಡ್ ಹಾಕೊಂಡ್ಬಿಡ್ತಾರೆ ಮನೆ ಮುಂದೆ ಯೋಗಾಚಾರ್ಯ ಇದು ಎಲ್ಲ ಕಾಯಿಲೆಗಳನ್ನು ವಾಸ ಮಾಡಬಾಗುವುದು. ಸೊ ದೇರ್ ಓವರ್ ಸರಿ ಓ ಸರಿ
1: ಈಗ ಹೇಗೆ ಓವರ್ಕಮ್ ಮಾಡೋದು ಸರ್ ಆತರ ನಾವು ಸಮಸ್ಯೆ ಇದೆ ಅಂದ್ರೆ ಅದೆಲ್ಲ ಹೊರಗೆ ಬರೋದು ಹೇಗೆ
0: ಸರ್? ಒಂದು ಪ್ರೈಮರಿ ಶಾಲೆಯಿಂದಾನೇ ಅವ್ರಿಗೆ ಏನು ಎತ್ತ ಅಂತ ಅರ್ಥವಾಗುವ ಸಮಯದಲ್ಲಿ ನಮ್ಮ ಅದನ್ನೆಲ್ಲ ಹೇಳಿ ನಾವು ಸಾಕಾಯ್ತು, ರೆಕಮೆಂಡೇಶನ್ ಕೊಟ್ಟಾಯ್ತು, ಬರೆದು ಕೊಟ್ಟಾಯ್ತು. ಮೂರನೇ ತರಗತಿ ವಿದ್ಯಾರ್ಥಿಗೆ, ಐದನೇ ತರಗತಿ ವಿದ್ಯಾರ್ಥಿಗೆ, 8-10 ಪಿ ಯು ಬಂದ ವಿದ್ಯಾರ್ಥಿಗೆ ನಾವು ದೇಹಾಧಿಕಾರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತಾರೆ. ಹಾರ್ಟ್ ಬಗ್ಗೆ, ಬ್ರೈನ್ ಬಗ್ಗೆ ಅಥವಾ ನಿಮೋನಿಯಾ ಬಗ್ಗೆ, ಟಿ ಬಿ ಬಗ್ಗೆ ಮಾಹಿತಿ ಕೊಡ್ತಾರೆ, ಅಥವಾ ನ್ಯೂಟ್ರಿಷನ್ ಡಿಸಾರ್ಡರ್ ಬಗ್ಗೆ ಮಾಹಿತಿ ಇದೆ, ಅಂದ್ರೆ ಮನಸ್ಸಿನ ಬಗ್ಗೆ ಏನು ಮಾಹಿತಿ ಇದೆ? ನೋಡಿ, ಯಾವುದೇ ಟೆಕ್ಸ್ಟ್ ಬುಕ್ ನಲ್ಲಿ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಟು ದಿಗೇ ತನಕ ಮನಸ್ಸು ಅಂದ್ರೆ ಏನು, ಮನಸ್ಸೇ ಕೆಲಸ ಮಾಡುತ್ತೆ, ಡಿಪ್ರೆಷನ್ ಕಾಯಿಲೆ ಏನು, ಆಂಗ್ಸೈಟಿ ಕಾಯಿಲೆ ಏನು, ಮಾನಸಿಕ ದುರಿತೆ ಹೇಗೆ ಬೆಳೆಸ್ಕೋಬೇಕು, ಏನಿಲ್ಲ ನೋ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಇವನು ಎಂ ಬಿ ಬಿ ಎಸ್ ಸ್ಟೂಡೆಂಟ್ಸ್ ಏನು ಗೊತ್ತಿಲ್ಲ ರೀ, ಯಾಕಂದ್ರೆ ಅದು ಸೈಕಾಟ್ರಿ ನೆಗ್ಲೆಕ್ಟ್ ಇದ್ದ. ಈಗ ಏನೋ ನಾವಿದ್ದಾಗ 5 marks ಇತ್ತು ಮೆಡಿಸನ್ ಪೇಪರ್ನಲ್ಲಿ, ಈಗ 20 marks ಬಂದಿದ್ದಾರೆ, ಬಟ್ ಸಪ್ರೇಟ್ ಪೇಪರ್ ಇಲ್ಲ, ಯಾರು ಓದಲ್ಲ ಸೈಕಾಟ್ರಿ, ಯಾರು
1: ಓದಲ್ಲ
0: ಮಾಡಲಿಕ್ಕೆ ಸ್ಟೂಡೆಂಟ್ಸ್ ರೆಡಿ ಇಲ್ಲ. ಬಿಟ್ಟು ಆಯ್ತು ಎಕ್ಸಾಮಿನ ಸಬ್ಜೆಕ್ಟ್ ಅಲ್ಲ, ಅದು ಯಾಕೆ ಓದ್ಬೇಕು? ಸೊ ಹಾಗಾಗಿ ಮೆಡಿಕಲ್ ಕಾಲೇಜ್ಗಳಲ್ಲಿ ಸೈಕಾಟ್ರಿ ಸರಿಯಾಗಿ ಕಲಿಬೇಕು ಮತ್ತು ಕಲಿಸ್ಬೇಕು. ಮತ್ತು ಈಗಿನ ಮೆಡಿಕಲ್ ಎಜುಕೇಷನ್ ನೀವು ನೋಡಿರುವ ಹಾಗೆ ಕ್ವಾಂಟಿಟಿ ಇನ್ಕ್ರೀಸ್ ಆಗ್ತಿದೆ. 720 ಮೆಡಿಕಲ್ ಕಾಲೇಜ್, ನಾನ್ ಜಾಯ್ ಆದಾಗ 250 ಇತ್ತು, ಎಷ್ಟಾಗಿದೆ? 750 ಮೆಡಿಕಲ್ ಕಾಲೇಜು. ಕರ್ನಾಟಕದಲ್ಲ 70-75 ಮೆಡಿಕಲ್ ಕಾಲೇಜ್ ಇದೆ, ಕ್ವಾಲಿಟಿ ಬಿಗ್ ಝೀರೋ. ಎಲ್ಲ ಪ್ರೈವೇಟ್ ಮೆಡಿಕಲ್ ಕಾಲೇಜ್ನಲ್ಲಿ 250 ಜನ ಸ್ಟೂಡೆಂಟ್ಸ್ ಅಡ್ಮಿಟ್ ಮಾಡ್ತೀವಿ. 200 ಜನಕ್ಕೆ ಏನು ಪಾಠ ಮಾಡ್ತೀರಿ, ಏನು ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಡ್ತೀರಿ ಅವರಿಗೆ? ಬರೀ 4 ವರ್ಷ ಹೇಗೋ ಪಾಸ್ ಮಾರ್ಕ್ ಕೊಡ್ತಾರೆ, ಮತ್ತೆ ಕ್ರಮಕ್ಕೆ ಓದಿ MBBS ಡಿಗ್ರಿ ಬರ್ತದೆ, ಬೇಸಿಕ್ ಏನೋ ಗೊತ್ತಿರೋದು, ಏನೋ ಗೊತ್ತಿರುತ್ತೆ. ಆಮೇಲೆ ಪಿ ಜಿ ಮಾಡಬೇಕು, ಪಿ ಜಿ ಮಾಡಬೇಕು ಅಂದರೆ ಈಗ ಕೋಟಿ ಲಕ್ಷ ಹಣ ಬೇಕು. ಈಗ ಪಿ ಜಿ ಸಿಸಾ ಆಕ್ಷನ್ ಪಬ್ಲಿಕ ಮಾರಾಟಕ್ಕೆ ಇದ್ದಾರೆ, ಅದು ಹೆಚ್ಚಿಗೆ ಬಿಡ್ ಮಾಡ್ತಾರೆ ಅವರಿಗೆ ಸೀಟು. ಇವಾಗ ನಿಮ್ಮ ಜನಿಗೆ ಅಥವಾ ನಿಮ್ಮ ಬ್ರದರ್ಗೆ ಪಿ ಜಿ ಸಿಗಬೇಕು ಅಂತಾರೆ, ಎಷ್ಟಮ್ಮ ಕೊಟ್ಟೆ ಅಂತ ಕೇಳ್ತಾರೆ. ಸೊ ಹಾಗಾಗಿ ಮೆಡಿಕಲ್ ಎಜುಕೇಷನ್ ಕ್ವಾಲಿಟಿ ಹೋಯಿತು, ಹಾಗೆ ನಂಬರ್ ಜಾಸ್ತಿ ಆಗ್ತಿದೆ, ಕರ್ನಾಟಕ 1,00,000

0: ಜನ ಲಭ್ಯವಿದೆ, ಎಷ್ಟು ಜನ ಎಫಿಷಿಯಂಟ್ ಆಗಿದ್ದಾರೆ ಗೊತ್ತಿಲ್ಲ. ಜನ ಓನ್ಲಿ ಕೆಲವೇ ಎಫಿಷಿಯಂಟ್ ಆಫೀಸರ್ ಹತ್ರ ಹೋಗಿ ಗಂಟೆ ಕಟ್ಟೆ ಕ್ಯೂನರ್ ಇಟ್ಕೊಂಡು ಅವ್ರು ಕೇಳಿದಷ್ಟು ಫೀಸ್ ಕೊಟ್ಟು ಹೇಳಿ ಇಡೀ ಕನ್ನಡ ಒಂದು ಆ ಥರ ಪಾಪದಾಗಿರುತ್ತೆ. ಎಲ್ಲ ಫೀಟ್ ಇಟ್ಕೊಂಡು ಒಂದು 1,000 ಜನ ಇದ್ದಾರೆ. ಸೊ 1,000 ಜನ 6 ಕೋಟಿ ಜನರ ಆರೋಗ್ಯವನ್ನು ಕಾಪಾಡುತ್ತೆ. ಇನ್ನು ಉಳಿದವರು ಏನಾಗಿ ಪಾಪುಲರ್ ನೀವು ಐಯಲ್ಲಿ ಓದಿ ಸಹ ಏನು ಆಗಲಿಲ್ಲ. ಹಾಗೆ ಜನಗಳಿಗೆ ಇಲ್ಲ, ಎಲ್ಲರಿಗೂ ಮಾತ್ರೆ ಬೇಕು, ಮಾತ್ರೆಯಿಂದಾನೇ ಎಲ್ಲ ವಾಸ ಆಗ್ಬಿಡುತ್ತೆ. ಮಾತ್ರೆ ಬೇಡ,
1: ಮಾತ್ರೆ ಅನ್ನೋದೇ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಅದು ತೊಗೊಂಡ್ರೆ ಏನೋ ಕಡಿಮೆ ಆಗುತ್ತೆ,
0: ಕಮ್ಮಿ ಆಗುತ್ತೆ. ಇನ್ನು ಆಪೋಸಿಟ್ ಮಾತ್ರೆ ಬೇಡ, ಅದ್ರ ಜೊತೆಗೆ ನಿಮ್ಮ ಜೀವನ ಶೈಲಿ ಬದಲಾಯಿಸ್ಕೊಳ್ಳಿ, ನಿಮ್ಮ ಶಿಸ್ತನ್ನು ಬೆಳೆಸ್ಕೊಳ್ಳಿ, ಊಟ ಮಾಡಿ. ಈ ಊಟ ಏನೋ ಎಲ್ಲರಿಗೂ ಜಂಕ್ ಫುಡ್ಡೇ ಬೇಕು, ಎಲ್ರಿಗೂ ಹೋಟೆಲ್ ಊಟ ಫುಡ್ಡೇ ಬೇಕು. ಈಗ ಬೆಂಗಳೂರಲ್ಲಿ ಅಡಿಗೆ ಮನೆ ಇಲ್ಲದ ಮನೆಗಳೇ ಬಂದಿವೆ. ಅಡಿಗೆ ಮನೆ ಹೋಗಿ ಮಲೇಷ್ಯಾ ಅಲ್ಲ, ನಿಮ್ಮ ಮಾತಾಡ್ಕೊಟ್ಟು 10 ನಿಮಿಷದಲ್ಲಿ ಸ್ವಿಗ್ಗಿ ಬರ್ತಾನೆ, ನಿಮಗೆ ಆತಿಥ್ಯ ಮಾಡಿ ಬೇಕಾದ ತಿಂದು ಬೇಗ ದೇಸ್ತು ದುಡ್ಡಿದೆ. ಇವತ್ತು ಜನಗಳಲ್ಲಿ 20% ಜನಗಳಲ್ಲಿ ಪಾಪ ಬರುತ್ತಾನ, ಅವ್ರ ಊಟ ಗ್ಯಾರಂಟಿ ಇಲ್ಲ, ಜೊತೆ ಬಟ್ಟೆಗೆ. ಇನ್ನು 80% ಜನಗಳಲ್ಲಿ ದುಡ್ಡಿದೆ, ಹೇಗೋ ಸಂಪಾದನೆ ಮಾಡ್ತಾರೆ. ತಿಂಗಳಿಗೆ 15-20-25,000 ರೂಪಾಯಿ ಸಂಪಾದನೆ ಮಾಡಿದ್ರು ಗುಲ್ಬರ್ಗಂತ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಂದರೆ ಇತ್ತು ಬೆಂಗಳೂರು ಅಥವಾ ಮಂಗಳೂರು ಹುಬ್ಬಳ್ಳಿ ಅಂತಲ್ಲಿ ಒಂದು 15-20,000 ಮಾಡಬೇಕಾದ್ರೆ ಏನು ಕಷ್ಟ ಇಲ್ಲ, ಅಲ್ಲಿ ಏನೋ ಮಾಡಿ ಸಂಪಾದನೆ ಮಾಡ್ತಾರೆ, ಹಾಗೆ ಖರ್ಚು ಮಾಡ್ತಾರೆ. ಹಾಗೆ ಈಗ ಸಾಲ ಮಾಡಿ ತುಪ್ಪ ತಿನ್ನೋದು ಈಗ ಅಭ್ಯಾಸ ಬಿಟ್ಟೆ, ಎಲ್ಲದಕ್ಕೂ ಸಾಲ. ಆಮೇಲೆ ಸಾಲ ತೀರಿಸೋಕಾಗ್ದೇ ಒದ್ದಾಯ್ತಾ ಇಡೀ ಮತ್ತೆ ನೀತಿ ನಿಯಮಗಳ ಮೌಲ್ಯ ಇಲ್ಲ. ನೀತಿ ನಿಯಮಗಳ ಫಾಲೋ ಮಾಡಿದ್ರೆ ಯಾರು ಮಾಡೋದಿಲ್ಲ, ಮೋಸ ಮಾಡಲಿಕ್ಕೆ ರೆಡಿ ಆಗ್ತಾರೆ, ವಂಚನೆ ಮಾಡ್ಲಿಕ್ಕೆ ರೆಡಿ ಆಗ್ತಾರೆ. ಪ್ರಾಮಾಣಿಕತೆ ಇಲ್ಲ, ಇವನು ಕೆಲಸ ಕೊಟ್ಟರೆ ಪ್ರಾಮಾಣಿಕ ರೆಡಿ ಅಲ್ಲ, ಮೋಸ ಮಾಡಿ ವ್ಯವಸಾಯ ಸರ್ ಮಾಡಿದೆ ಸರ್ ಎಲ್ಲರೂ ತೋರಿಸಿ ಹೆಚ್ಚಿಗೆ ತೊಂದರೆ ಬೇಡ ಬಿಡಿ ಸರ್ ನಾಳೆ ನನ್ನ ಕೆಲಸ ಬರಲ್ಲ. ಸೊ ಕೆಲಸ ಕೊಟ್ಟು ತೆಗೆದಾಕ್ತಾರೆ. ನೋಡಿ 20% 400 ಜನ ಕಿತ್ತ ಹಾಕೋದು, ಯಾಕಂದ್ರೆ ಅವ ಸೆಲೆಕ್ಟೆಡ್ ಮೆರಿಟ್ ಇದೆ, 8 ಜನ ಬರುತ್ತೆ. ಕೆಲಸ ಮಾಡೋಕೆ ಆ ಪ್ರಾಮಾಣಿಕತೆ ಇದೆ, ಶ್ರದ್ಧೆ ಇಲ್ಲ, ಹೋಗ್ಯಪ್ಪ ಮನೆಗೆ. ಯಾಕಂದ್ರೆ ಈಗ ನೋ ಕಮಿಟ್ಮೆಂಟ್ ಪ್ರೈವೇಟ್ ಸೆಕ್ಟರ್ನಲ್ಲಿ, ನೀವು ಚೆನ್ನಾಗಿ ಕೆಲಸ ಮಾಡೋದೇ ಕೆಲಸ ಕೊಡ್ತಾರೆ ಅಂದರೆ ಮನೆಗೆ ಹೋಗಿರ್ತಾರೆ. ಅಥವಾ ಕಡಿಮೆ ಕಾಲೇಜ್ ಟೀಚರ್ಸ್ ಹೋಗಿ ಅದನ್ನು ದಿನ ನೋಡ್ತಾ ಇದೆ, 60-70% ಪೋಸ್ಟ್ಗಳು ಬೇಕಾಗಿದೆ. ಸರ್ಕಾರನು ಫಿಲಪ್ ಮಾಡಲ್ಲ, ಪ್ರೈವೇಟ್ನ ಫಿಲಪ್ ಮಾಡಿದ್ರೆ ಎಲ್ಲ ಪಾರ್ಟ್ ಟೈಮ್ ಲೆಕ್ಚರ್ಸ್ ಅವ್ರಿಗೆ 5,000-10,000 ಕೊಟ್ಟು ಮಾಡಿದ್ರೆ ಮಾಡಿರೋ ಇನ್ನೊಬ್ರು ಬರ್ತಾರೆ
1: ಹೇಳ್ಕೊಂಡು
0: ಅವ್ರಿಗೆ ಗ್ರೂಮಿಂಗ್ ಮಾಡಿ ನೀವು ಇದು ನಮ್ಮ ಸಂಸ್ಥೆಗೆ ನೀವು ಕೆಲಸ ಮಾಡಬೇಕು ಅನ್ನೋ ಆ ಒಂದು ಶಿಸ್ತನ ಅವ್ರು ಕಲಿಸೋದೇ ಇಲ್ಲ. ಇದು ಕಮಿಟ್ಮೆಂಟ್ ಇಲ್ಲ ಬಿಡಿಸ. ಇವತ್ತೇ ನೀವು ಇನ್ನೊಂದು ಶಾಲೆ ಇನ್ನೊಂದು ಕಾಲೇಜು ಅವ್ರ ಸ್ನೇಹಿತರೆ ಇನ್ನೊಬ್ಬ ಬರ್ತಾ ನೀವು ಅದನ್ನು ಒಂದು ಸಂಸ್ಥೆ ಸೇರ್ತಂದ್ರೆ ಆ ಸಂಸ್ಥೆ ನಮ್ಮದು ಅಂತ ಹೇಳಿ ಅದಕ್ಕೆ ಕಮಿಟ್ ಮಾಡಿಕೊಂಡು ಸೇವೆ ಮಾಡ್ತಿದ್ರು ಅವ ಜನ. ಈಗ ಆ ಕಮಿಟ್ಮೆಂಟ್ ಯಾರದ್ದು ಇಲ್ಲ. ಈಗ ಇದೆಲ್ಲ ಒಟ್ಟಾರೆ ತಾರೆ ಇಡೀ ಸಮುದಾಯ ಸಮಾಜ ವ್ಯಕ್ತಿಗಳು ಹಾಗೆ ಬಹಳ ಜನ ಅವರಿಗೆ ಏನೋ ಶ್ರಮ ಎಂದರೆ ಅವರಿಗೆ ಫಲ ಬೇಕು. ಹಾಗಾಗಿ ಅದು ಯುವಕರಾಗಿರ್ಬೋದು ಮಕ್ಕಳೇ ಆಗ್ಬೋದು ಇಲ್ಲಂತಂದ್ರೆ ಮತ್ತೆ ಈಗ ಇಡೀ ಇಳಿ ವಯಸ್ಸಿನ ಯಾರು ಕೇಳೋರಿಲ್ಲ. ಇಳಿ ವಯಸ್ಸವರು ಈಗ ಅವ್ರಿಗೆ ನೆಗ್ಲೆಕ್ಟ್ ಈಗ ವಯಸ್ಸಾದವ್ರ ಸಂಖ್ಯೆ ಈಗ 10% 60 ಸಂಖ್ಯೆ 68% ಹೋಗಿದೆ. ಈಗ ಇನ್ನೊಂದು 10 ವರ್ಷಕ್ಕೆ ಅದು 20% 25% ಹೋಗುತ್ತೆ. ಈಗ ಜನ ಬದುಕ್ತಾರೆ ಆದ್ರೆ ಅವ್ರ ಕ್ವಾಲಿಟಿ ಆಫ್ ಲೈಫ್ ಇಲ್ಲ. 40 ಆದ್ರೆ ರಿಟೈರ್ ಆಗುತ್ತೆ, ಇನ್ಕಮ್ ಇಲ್ಲ, ಮಕ್ಕಳು ಈಗ ನೋಡ್ಕೊಳ್ಳೋದಿಲ್ಲ. ತಲೆಗಳನ್ನ ನೋಡ್ಕೊಳ್ತಕ್ಕಂತ ಮಕ್ಕಳ ಸಂಖ್ಯೆ ಕಮ್ಮಿ ಆಗ್ತಿದೆ. ಹಾಗಾಗಿ ಒಂದ್ ಕಡೆ ಯಂಗರ್ ಜನರೇಷನ್ ಸಫರ್ ಆಗ್ತಿದೆ, ಇನ್ನೊಂದ್ ಕಡೆ ಓಲ್ಡರ್ ಜನರೇಷನ್ ಅವರು ಫ್ರಸ್ಟ್ರೇಷನ್ ಆಗ್ತಿದೆ, ಡಿಪ್ರೆಷನ್ ಡೆಮೆನ್ಷಿಯಾ ಮತ್ತೆ ಅವ್ರ ಕೇರಿಂಗ್ ಹೇಳಿಕೆ ಕುಟುಂಬಕ್ಕೂ ಅವರೇ ಸಮಾಜಕ್ಕೂ ಅವರೇ. ಯಾಕಂದ್ರೆ ಅವರು ಪ್ರೊಡಕ್ಟಿವ್ ಅಲ್ಲ, 66 ಪ್ರೊಡಕ್ಟಿವಿಟಿ ಇಲ್ಲ, ಮತ್ತೆ ಅವ್ರದ್ದು ಇನ್ಕಮ್ ಕಮ್ಮಿ ಆಗುತ್ತೆ, ಯಂಗ್ಸ್ಟರ್ಸ್ ಅವ್ರ ಬಗ್ಗೆ ಹೆಚ್ಚಿಗೆ ಗಮನ ಕೊಡೋದಿಲ್ಲ. ಸೊ ಹಾಗಾಗಿ ಇಡೀ ಪಾಪ್ಯುಲೇಷನ್ ಒಂದು ರೀತಿ ಡಿಪ್ರೆಷನ್ ಆಂಗ್ಸೈಟಿ ಅಫ್ಕೋರ್ಸ್ ದೇರ್ ಸೀರಿಯಸ್ ಸ್ಕಿಜೋಫ್ರೆನಿಯಾ ಬೈಪೋಲರ್ ಅವೆಲ್ಲ ಇಷ್ಟಿದೆ.

0: So, so
1: sir, like overall,
0: with 60% people are taking alcohol now, smoking. I mean, ganja, matbere, drugs. On the India is a transit country. Bere desha bolke ilu ilu mukhantro ho rashe. Iga India is a target country. Ella Afghanistan a, Pakistan a, China a, na patpat kare da paro. That's all India supply. That is Chandrakne, Raja Bandi taide, Chandrakne, Mandi taide. ಹಾಗೆ ದೇ ಯೂಸ್ ಎಕ್ಸಸ್ ಟು ಪೆಡಿ ಮತ್ತೆ ಬಂದು ಹತ್ತು ಪ್ಯಾಕೆಟ್ ಇದೆ ನೀವು ಮೂರು ಪ್ಯಾಕೆಟ್ ಉಪಯೋಗಿಸಿ ನೀವೊಂದು ಪ್ಯಾಕೆಟ್ ಅವ ಮಾಡಿಬಿಟ್ಟು ನಮ್ಗೆ ಹಣ ಕೊಡು ಯಾಕೆ ಅವರು ಪೊಲೀಸಿಗೆ ಸಿಗ ಯಾಕೆಂದ್ರೆ ಅವ್ರು ಲಿಸ್ಟ್ ಇಲ್ಲ ಅವರು ಅದೇ ತಗ್ ಪೇಟಸ್ ಅವ್ರು ಆಗಲಿ ಲಿಸ್ಟ್ ಹಾಕಿಬಿಟ್ಟಿರ್ತಾರೆ ಪೊಲೀಸನ್ನು ಕಣ್ಣಿ ಬೀಳಲ್ಲ ಅವರು ಮನೆ ಎತ್ಕೊಂಡು ಸ್ವಿಗ್ಗಿಯಿಂದ ಕಳಿಸ್ಬಿಡ್ತಾರೆ ಅಥವಾ ಹೇಗೆ ಮನೆಗೆ ಬಂದು ತರಿಸ್ಬಿಟ್ಟು ಇದು ಮಾಡಿ ನೀನು ದುಡ್ಡು ಕೊಡು
2: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಮನೋಚಿಂತನ ಮನಸ್ಸಿನ ಮಂಥನ

0: ಇದುವರೆಗೂ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮನಸ್ಸಿನ ಆರೋಗ್ಯವನ್ನು ಕುರಿತು ಬೆಂಗಳೂರಿನ ಮನೋವೈದ್ಯರಾದ ಡಾಕ್ಟರ್ ಶ್ರೇಯರ್ ಚಂದ್ರಶೇಖರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಎಲ್ಲರಿಗೂ ನಮಸ್ಕಾರ.
2: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
2: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
2: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
2: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
2: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
2: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
2: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
2: ಮತ್ತೊಂದು ದೂರವಾಣಿ ಸಂಖ್ಯೆ 7760292911.
1: ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹೊಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹಿಸಿ.

0: ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
1: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೇ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.
2: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 25/8/2026 ಮಂಗಳವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ MR ಸೀತಾರಾಮ್ ರವರು ಕೀಲು ಮತ್ತು ಮೂಳೆರೋಗ ತಜ್ಞರು, ಡಾಕ್ಟರ್ ಕುಮಾರ್ GS ರವರು ಮಕ್ಕಳ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣ ರವರು ಕಣ್ಣಿನ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ವರ್ಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಅಯ್ಯನರಾಜರವರು ಫಿಸಿಯೋಥೆರಪಿಸ್ಟ್, ರಾಜು KS ರವರು ವಾಕ್ಭಾಷಾ ಶ್ರವಣ ತಜ್ಞರು. ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವೂ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

ಜನಧ್ವನಿ ಕೇಳುಗರಿಯ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನ್ಸ್ 38 ರೂಪಾಯಿ, ಪೆನ್ಸಿಲ್ ಬೀನ್ಸ್ 28 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 14 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 9 ರೂಪಾಯಿ, ಎಳವನ 9 ರೂಪಾಯಿ, ಗುಂಡು ಬದನೆಕಾಯಿ 14 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 28 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಹಾಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 28 ರೂಪಾಯಿ, ಪೈರ್ 48 ರೂಪಾಯಿ, ದಪ್ಪ ಮೆಣಸಿನಕಾಯಿ 35 ರೂಪಾಯಿ, ಸೋರೆಕಾಯಿ 16 ರೂಪಾಯಿ, ಬದನೆಕಾಯಿ 26 ರೂಪಾಯಿ, ಕೋಸು 10 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 7 ರೂಪಾಯಿ. ಕೇಳುಗರೆ ಕೇಳಿದ್ರಲ್ಲ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ

0: ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಭಾರತದಲ್ಲಷ್ಟೇ ಕಾಣಸಿಗುವ ಸಿಂಹ ಬಾಲದ ಸಿಂಗಳಿಕ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿಯವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಭಾರತದಲ್ಲಷ್ಟೇ ಕಾಣಸಿಗುವ ಸಿಂಹ ಬಾಲದ ಸಿಂಗಳೀಕ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ನೀವು ಸಾಮಾನ್ಯವಾಗಿ ಮಂಗಗಳನ್ನ ನೋಡಿರುತ್ತೀರಿ, ಆದರೆ ವಿಶೇಷವಾಗಿ ಮಂಗಗಳ ತರಹ ಕಾಣುವ ಭಾರತದಲ್ಲಷ್ಟೇ ಕಾಣಸಿಗುವ ಸಿಂಹ ಬಾಲದ ಸಿಂಗಳಿಕಗಳನ್ನ ನೀವು ನೋಡಿದ್ದೀರಾ, ಇವುಗಳ ಬಗ್ಗೆ ಕೇಳಿದ್ದೀರಾ? ಹಾಗಾದ್ರೆ ಇವುಗಳ ಬಗ್ಗೆ ಕೊಂಚ ಮಾಹಿತಿಯನ್ನ ನೋಡುವುದಾದರೆ, ಸಿಂಹ ಬಾಲದ ಸಿಂಗಳಿಕಗಳು ಭಾರತಕ್ಕೆ ಮಾತ್ರ ಸೀಮಿತವಾದ ಪ್ರಾಣಿಗಳಾಗಿವೆ. ಇವು ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ಪಶ್ಚಿಮ ಘಟ್ಟಗಳಿಗೆ ಕಾಣಸಿಗುತ್ತವೆ. ಇವು ಹಳೆಯ ಪ್ರಪಂಚದ ಕೋತಿಗಳಾಗಿದ್ದು ಉಷ್ಣವಲಯದ ತೇವಾಂಶವುಳ್ಳ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಸಿಗುತ್ತವೆ. ಸಿಂಹಬಾಲದ ಕೋತಿಗಳನ್ನ ಸಿಂಗಳೀಕಗಳನ್ನ ವೈಜ್ಞಾನಿಕವಾಗಿ ಮೆಕಾಕಾ ಸೈಲೆನ್ಸ್ ಎಂದು ಹೆಸರಿಸಲಾಗಿದೆ. ಇವು 3-10 ಕೆಜಿ ತೂಕ ಇರುತ್ತದೆ. ಇವುಗಳ ದೇಹ 40-60 ಸೆಂಟಿಮೀಟರ್ನಷ್ಟು ಉದ್ದ ಇರುತ್ತದೆ. ಸಿಂಹಬಾಲದ ಸಿಂಗಳೀಕಗಳಲ್ಲಿ ಗಂಡು ಹೆಣ್ಣುಗಳಿಗಿಂತ ದೊಡ್ಡದಾಗಿವೆ. ಸರಿಸುಮಾರು 4,000 ಸಿಂಗಳೀಕಗಳು ಭಾರತದಲ್ಲಿವೆ. ಸಿಂಹಬಾಲದ ಸಿಂಗಳೀಕಗಳು ಕಪ್ಪು ತುಪ್ಪಳವನ್ನ ಹೊಂದಿರುತ್ತವೆ. ಇವು ಗಂಡು ಸಿಂಹದ ತರಹ ತಮ್ಮ ಮುಖದ ಸುತ್ತ ಬೂದು ಬಣ್ಣದ ಕೂದಲನ್ನ ಹೊಂದಿವೆ. ವಾಸ್ತವವಾಗಿ ಇವುಗಳನ್ನ ಕೆಲವೊಮ್ಮೆ ಗಡ್ಡದ ಕೋತಿಗಳು ಎಂದು ಹೆಸರಿಸಲಾಗುತ್ತದೆ. ಇವುಗಳ ಬಾಲದ ತುದಿಯಲ್ಲಿ ಚಿಕ್ಕ ಗೊಂಚಲು ಇರುತ್ತದೆ. ಇದರ ಗೊಂಚಲದ ಬಾಲವು ಸಿಂಹದ ಬಾಲವನ್ನ ಹೋಲುತ್ತದೆ. ಆದ್ದರಿಂದ ಇದಕ್ಕೆ ಸಿಂಹಬಾಲದ ಸಿಂಗಳೀಕ ಎಂಬ ಹೆಸರು ಬಂದಿದೆ. ಇತರೆ ಮಂಗಗಳಂತೆ ಸಿಂಗಳೀಕಗಳು ಸಹ ಕೆನ್ನೆಯ ಚೀಲಗಳನ್ನ ಹೊಂದಿರುತ್ತವೆ. ಕೆನ್ನೆಯ ಚೀಲವು ತಮ್ಮ ಹೊಟ್ಟೆಯಲ್ಲಿ ಹೊಂದಿಕೊಳ್ಳುವಷ್ಟು ಆಹಾರವನ್ನ ಹಿಡಿದಿಟ್ಟುಕೊಳ್ಳುತ್ತದೆ ಮತ್ತು ತಮ್ಮ ಕೆನ್ನೆಯ ಚೀಲಗಳನ್ನ ತಾತ್ಕಾಲಿಕವಾಗಿ ಆಹಾರವನ್ನ ಸಂಗ್ರಹಿಸಲು ಬಳಸುತ್ತವೆ. ಅಂತಿಮವಾಗಿ ಇತರ ಅಳಿಯ ಪ್ರಪಂಚದ ಕೋತಿಗಳಂತೆ ಸಿಂಹಬಾಲದ ಸಿಂಗಳೀಕಗಳು ತಮ್ಮ ಕುಂಡಿಯ ಮೇಲೆ ಕಠಿಣವಾದ ಚರ್ಮದ ಒತ್ತಿಗೆ ಅಂದರೆ ಪ್ಯಾಡನ್ನ ಹೊಂದಿದ್ದು, ಇದು ಮರದ ಕುಂಡಿಗಳ ಮೇಲೆ ಕುಂಪು ಮಲಗಲು ಇವುಗಳಿಗೆ ಅನುವು ಮಾಡಿಕೊಡುತ್ತದೆ. ಇವು ತಮ್ಮ ಹೆಚ್ಚಿನ ಸಮಯವನ್ನ ದಟ್ಟವಾದ ಮತ್ತು ಎತ್ತರವಾದ ಕಾಡುಗಳ ಮರಗಳಲ್ಲಿ ಕಳೆಯುತ್ತವೆ. ಸಿಂಹಬಾಲದ ಸಿಂಗಳೀಕಗಳು ಸರ್ವಭಕ್ಷಕಗಳಾಗಿವೆ. ಇವುಗಳ ಮುಖ್ಯ ಆಹಾರವಾಗಿ ಸ್ಥಳೀಯ ಹಣ್ಣುಗಳು, ಬೀಜಗಳು, ಹೂವುಗಳು, ಕೀಟಗಳು, ಸರೀಸೃಪಗಳು, ಬಸವನ ಹುಳು ಮತ್ತು ಇತರ ಸಣ್ಣ ಕಶೇರುಕ ಪ್ರಾಣಿಗಳನ್ನು ಒಳಗೊಂಡಿರುತ್ತದೆ. ಸಿಂಹಬಾಲದ ಸಿಂಗಳೀಕಗಳು ಸಾಮಾಜಿಕ ಪ್ರಾಣಿಗಳು. ಒಂದು ಗುಂಪಿನಲ್ಲಿ 4-3 ಪ್ರಾಣಿಗಳು ವಾಸಿಸುತ್ತದೆ. ಪ್ರತಿಯೊಂದು ಗುಂಪು ಕೆಲವು ವಯಸ್ಕ ಗಂಡು ಮತ್ತು ಸರಿಸುಮಾರು 2 ಹೆಚ್ಚು ಹೆಣ್ಣುಗಳು ಮತ್ತು ಶಿಶುಗಳನ್ನು ಒಳಗೊಂಡಿರುತ್ತದೆ. ಗಂಡುಗಳಲ್ಲಿ ಒಂದು ಆಲ್ಫಾ ಗಂಡು ಇದ್ದು ಇದು ಗುಂಪಿನ ನಾಯಕನಾಗಿರುತ್ತದೆ. ಗಂಡುಗಳು ಹೆಚ್ಚಾಗಿ ಗುಂಪುಗಳನ್ನು ಬದಲಿಸುತ್ತವೆ, ಅಂದರೆ ಅವು ಅಸ್ತಿತ್ವದಲ್ಲಿರುವ ಮತ್ತೊಂದು ಗುಂಪನ್ನ ಸೇರುತ್ತವೆ. ಪ್ರತಿಯೊಂದು ಪ್ರಾಣಿಯು ಗುಂಪಿನಲ್ಲಿ ತನ್ನ ಸ್ಥಾನವನ್ನ ತಿಳಿದಿರುತ್ತದೆ. ಇದು ವಿಭಿನ್ನ ಶ್ರೇಣಿಯನ್ನ ನಿರ್ವಹಿಸುತ್ತದೆ. ಗಂಡುಗಳು ಪರಸ್ಪರ ಹೆಚ್ಚು ಸಂಪರ್ಕವನ್ನ ಹೊಂದಿರುವುದಿಲ್ಲ ಮತ್ತು ಆಗಾಗ್ಗೆ ದೂರದಲ್ಲೇ ಉಳಿಯುತ್ತವೆ. ಹೆಣ್ಣುಗಳು ಗುಂಪಿನೊಳಗೆ ಇರುತ್ತವೆ ಮತ್ತು ಸ್ಪಷ್ಟವಾದ ರೇಖೀಯ ಕ್ರಮಾನುಗತಕ್ಕೆ ಇವು ಬದ್ಧವಾಗಿರುತ್ತವೆ. ಸಿಂಹಬಾಲದ ಸಿಂಗಳೀಕಗಳು ಪರಸ್ಪರ ಸಂವಹನ ನಡೆಸಲು 17 ವಿಭಿನ್ನ ಗಾಯನ ಕರೆಗಳನ್ನು ಬಳಸುತ್ತವೆ. ಇವು ಮುಖದ ಅಭಿವ್ಯಕ್ತಿಗಳು ಮತ್ತು ಭಂಗಿಗಳ ಮೂಲಕ ಸಾಕಷ್ಟು ಸಂವಹನ ನಡೆಸುತ್ತವೆ. ಬಾಲವು ಇವುಗಳ ಸಂವಹನದ ಪ್ರಮುಖ ಅಂಶವಾಗಿವೆ. ಪ್ರಬಲ ಪ್ರಾಣಿಗಳು ತಮ್ಮ ಬಾಲವನ್ನು ನೇರವಾಗಿ ಹಿಡಿದಿಟ್ಟುಕೊಳ್ಳುತ್ತವೆ, ಆದರೆ ಕ್ರಮಾನುಗತದಲ್ಲಿ ಕೆಳಗಿರುವ ಅಥವಾ ಆತಂಕದಲ್ಲಿರುವ ಪ್ರಾಣಿಗಳು ತಮ್ಮ ಬಾಲಗಳನ್ನು ಕೆಳಗೆ ನೇತಾಡಿಸುತ್ತದೆ. ಸಿಂಹಬಾಲದ ಸಿಂಗಳೀಕಗಳು ಬಹಳ ಪ್ರಾದೇಶಿಕವಾಗಿವೆ. ಆಗೊಮ್ಮೆ ಈಗೊಮ್ಮೆ ಗಂಡುಗಳು ಜೋರಾಗಿ ಕರೆ ಮಾಡುತ್ತವೆ. ಇವು ಎಲ್ಲಿವೆ ಮತ್ತು ಇವುಗಳ ಪ್ರದೇಶ ಯಾವುದು ಎಂದು ಇತರೆ ಪ್ರಾಣಿಗಳಿಗೆ ತಿಳಿಸುತ್ತವೆ. ಈ ಜಾತಿಯ ಕೋತಿಗಳ ಒಂದು ವಿಶಿಷ್ಟ ಲಕ್ಷಣವೆಂದು

0: ಸ್ತ್ರೀ ಗಂಡು ಸಿಂಗಳಿಕಗಳು ತಮ್ಮ ಮನೆಯ ವ್ಯಾಪ್ತಿಯ ಗಡಿಗಳನ್ನು ಕಾರ್ಯಗಳ ಮೂಲಕ ವ್ಯಾಖ್ಯಾನಿಸುತ್ತವೆ. ಹಗಲಿನಲ್ಲಿ ಸಿಂಹ ಬಾಲದ ಸಿಂಗಳಿಕಗಳು ಆಹಾರಕ್ಕಾಗಿ ನಿರಂತರವಾಗಿರುತ್ತವೆ. ಇವು ತಮ್ಮ ದೊಡ್ಡ ಕೆನೆಯ ಚೀಲಗಳನ್ನು ಆಹಾರದಿಂದ ತುಂಬಿಸುತ್ತವೆ. ನಂತರ ಸುತ್ತಮುತ್ತ ಶಾಂತವಾದಾಗ ತಮ್ಮ ಆಹಾರವನ್ನು ತಿನ್ನುತ್ತದೆ. ಹೆಣ್ಣು ಸಿಂಗಳಿಕಗಳು ತಮ್ಮ ಬಾಲದ ಅಡಿಯಲ್ಲಿ ಎದ್ದು ಕಾಣುವ ಊತವನ್ನು ಪ್ರದರ್ಶಿಸುತ್ತದೆ. ಇದು ಸಂಯೋಗದ ಸಮಯ ಎಂದು ಗಂಡು ಸಿಂಗಳಿಕಗಳಿಗೆ ಸ್ಪಷ್ಟ ಸಂಕೇತವಾಗಿದೆ. ಸಿಂಹಬಾಲದ ಸಿಂಗಳಿಕಗಳು ವರ್ಷದ ಬಹುಪಾಲು ಕಾಲ ಪರಸ್ಪರ ಸಂಗಾತಿಯಾಗುತ್ತವೆ. ಹೆಚ್ಚಿನ ಶಿಶುಗಳು ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ಜನಿಸುತ್ತದೆ. ಜನನ ಸಮಯದಲ್ಲಿ ಮರಿಗಳು ತುಂಬಾ ಮೃದುವಾದ ನಯವಾದ ತುಪ್ಪಳವನ್ನು ಹೊಂದಿರುತ್ತವೆ. ಸುಮಾರು 2 ತಿಂಗಳ ವಯಸ್ಸಿನಲ್ಲಿ ತುಪ್ಪಳವು ಪ್ರಬುದ್ಧವಾಗುತ್ತವೆ ಮತ್ತು ಅವುಗಳ ವಿಶಿಷ್ಟವಾದ ಗಡ್ಡದ ಕೂದಲುಗಳು ಬೆಳೆಯುತ್ತವೆ. 8 ವರ್ಷ ತಲುಪಿದಾಗ ಗಂಡುಗಳು ಲೈಂಗಿಕವಾಗಿ ಪ್ರಬುದ್ಧವಾಗುತ್ತವೆ. ಹೆಣ್ಣು 4 ವರ್ಷದ ವಯಸ್ಸಿನಲ್ಲಿ ತಮ್ಮ ಮೊದಲ ಮರಿಗಳನ್ನು ಹೊಂದಿರುತ್ತವೆ. ಹೆಣ್ಣುಗಳು ತಮ್ಮ ಜೀವನದ ಉದ್ದಕ್ಕೂ ತಮ್ಮ ಜನ್ಮಜಾತ ಗುಂಪಿನಲ್ಲಿ ಉಳಿಯುತ್ತವೆ. ಯುವ ಗಂಡುಗಳು ಹೊರಟು ಬ್ರಹ್ಮಚಾರಿ ಗುಂಪುಗಳಿಗೆ ಸೇರಿಸುತ್ತಿದೆ ಮತ್ತು ಬಹಳ ಛಿದ್ರಗೊಂಡಿದೆ. ಪ್ರಸ್ತುತ 3 ಉಪಪ್ರಾಣಿ ಸಾಂದ್ರತೆಗಳು ಪರಸ್ಪರ ಸಂಪರ್ಕ ಹೊಂದಿಲ್ಲ, ಏಕೆಂದರೆ ಚಹಾ ಮತ್ತು ಕಾಫಿ ತೋಟಗಳು ಮತ್ತು ರಸ್ತೆಗಳನ್ನು ನಿರ್ಮಿಸಲು ಮಾನವರು ಕಾಡುಗಳನ್ನು ಕಡಿದು ಹಾಕುತ್ತಿದ್ದಾರೆ. ಸಿಂಗಳಿಕಗಳು ತಮ್ಮ ಆವಾಸ ಸ್ಥಾನದಲ್ಲಿನ ಬದಲಾವಣೆಗಳಿಗೆ ಸೂಕ್ಷ್ಮವಾಗಿರುತ್ತವೆ. ಇವು ಆವಾಸ ಸ್ಥಾನ ಬದಲಾವಣೆಯಾದರೆ ಹೊಂದಿಕೊಳ್ಳುವುದಿಲ್ಲ. ಇದಲ್ಲದೆ ಇವು ಪರಸ್ಪರ ಸಂವಹನ ನಡೆಸುವುದು ಕಷ್ಟಕರವಾಗಿದೆ, ಏಕೆಂದರೆ ಇವುಗಳ ಆವಾಸ ಸ್ಥಾನವು ಈಗ ಬಹಳ ವಿಭಜಿತವಾಗಿದೆ. ಆದ್ದರಿಂದ ಪರಸ್ಪರ ಪ್ರಯತ್ನಿಸಲು ಮತ್ತು ತಲುಪಲು ಇದು ತುಂಬಾ ಅಪಾಯಕಾರಿಯಾಗಿದೆ. ಇವು ಅಳಿವಿನಂಚಿನಲ್ಲಿ ಇದ್ದರೂ ಕೂಡ ಜನರು ಸಿಂಗಳಿಕಗಳನ್ನು ಅವುಗಳ ಮಾಂಸಕ್ಕಾಗಿ ಮತ್ತು ಅಕ್ರಮ ವ್ಯಾಪಾರಕ್ಕಾಗಿ ಭೇಟಿಯಾಡುತ್ತಿದ್ದಾರೆ. ಸಿಂಹಬಾಲದ ಸಿಂಗಳಿಕಗಳು ಕಾಡಿನಲ್ಲಿರುವ ಹಣ್ಣುಗಳನ್ನು ತಿಂದು ಹಣ್ಣಿನ ಬೀಜಗಳನ್ನು ತಮ್ಮ ಮಲದ ಮುಖಾಂತರ ಕಾಡಿನಲ್ಲಿ ಹರಡುವಂತೆ ಮಾಡಿ ಸಾಕಷ್ಟು ಮರ ಗಿಡಗಳು ಬೆಳೆಯುವಂತೆ ಮಾಡಿ ಪರಿಸರ ಸಮತೋಲನದಿಂದಿರಲು ಸಹಾಯ ಮಾಡುತ್ತದೆ. ಇವು ಅಳಿವಿನಂಚಿನಲ್ಲಿರುವ ಪ್ರಾಣಿಗಳಾಗಿದ್ದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1970 ಸ್ಕೆಡ್ಯೂಲ್ 1 ಪ್ರಕಾರ ಇವುಗಳನ್ನು ಸಂರಕ್ಷಣೆ ಮಾಡಲಾಗುತ್ತಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಭಾರತದಲ್ಲಷ್ಟೇ ಕಾಣಸಿಗುವ ಸಿಂಹಬಾಲದ ಸಿಂಗಳಿಕ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಭಾರತದಲ್ಲಷ್ಟೇ ಕಾಣಸಿಗುವ ಸಿಂಹ ಬಾಲದ ಸಿಂಗಳಿಕ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕುಮಾರಿ ಸ್ಫೂರ್ತಿರವರು.
2: ಮಗ, ನಿನ್ನೆ ನಾನು ನನ್ನ ಸೋದರಳಿಯ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, 2 ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM.gov.in.
3: ಅಕಾಲಿಕ ಮಳೆಗೆ ಮಿಂಚು

0: फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು.

0: ಕಟ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನ ದಯೆ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳುದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐ ಎನ್ ಅಲ್ಲಿ.
1: ನಮ್ಮ ಬಾಂಧವ್ಯ ಕೇಂದ್ರದಿಂದ ಇನ್ನು ಮುಂದೆ ಜ್ಞಾನಸ್ವಧ ಕಾರ್ಯಕ್ರಮದಲ್ಲಿ ನಂದಿ ಜ್ಞಾನ ವಿನಯ ಸಮರ್ಪಣೆಗಳ ಜೀವಂತ ಸಂಕೇತ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಶ್ರೀಯುತ ಪ್ರಕಾಶ್ ರವರು.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ನಂದಿ, ಜ್ಞಾನ, ವಿನಯ, ಸಮರ್ಪಣೆಗಳ ಜೀವಂತ ಸಂಕೇತ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಮಂಜು ಮುಚ್ಚಿದ ಕೈಲಾಸ ಪರ್ವತ. ಜಗನ್ನಾಟಕ ಸೂತ್ರಧಾರಿ ಮಹಾದೇವನು ಗಾಢವಾದ ಧ್ಯಾನದಲ್ಲಿದ್ದಾನೆ. ಜಗನ್ಮಾತೆ ಪಾರ್ವತಿ ಅವನ ಪಕ್ಕದಲ್ಲಿ ವಿರಾಜಮಾನಳಾಗಿದ್ದಾಳೆ. ರುದ್ರಗಣಗಳು ಸುತ್ತಲೂ ನೆರೆದಿವೆ. ಆದರೆ ಕೈಲಾಸದ ಮಹಾದ್ವಾರದಲ್ಲಿ ಕಣ್ಣು ಮಿಟಕಿಸದೆ ಸದಾ ಎಚ್ಚರದಿಂದ ತನ್ನೊಡೆಯನನ್ನೇ ಅನವರತ ದೃಷ್ಟಿಸುತ್ತ ನಿಂತಿರುವ ಅಪ್ರತಿಮ ಭಕ್ತನೊಬ್ಬನಿದ್ದಾನೆ. ಅವನೇ ನಂದಿ. ನಂದಿಯನ್ನು ನಾವು ಕೇವಲ ಶಿವನ ವಾಹನ ಎಂದು ಮಾತ್ರ ಭಾವಿಸಿದ್ದರೆ ಅದು ಅಪೂರ್ಣವಾಗುತ್ತದೆ. ಶೈವ ಪರಂಪರೆಯಲ್ಲಿ ನಂದಿಯ ಸ್ಥಾನ ಅತ್ಯುನ್ನತವಾದದ್ದು. ಆತ ಕೇವಲ ವಾಹನವಲ್ಲ, ಕೈಲಾಸದ ದ್ವಾರಪಾಲಕ, ಪ್ರಮತಗಣಗಳ ಅಧಿನಾಯಕ, ಅಪ್ರತಿಮ ಯೋಧ, ಶ್ರೇಷ್ಠ ಸಂಗೀತಜ್ಞ ಹಾಗೂ ಪರಮಭಕ್ತ. ನಟರಾಜನ ಆನಂದ ತಾಂಡವಕ್ಕೆ ಮೃದಂಗ ನುಡಿಸುವವ ಇದೇ ನಂದಿಕೇಶ್ವರ. ಕೆಲವು ಆಗಮಶಾಸ್ತ್ರಗಳ ಪ್ರಕಾರ ನಂದಿಯು ಶಿವನಿಂದಲೇ ನೇರವಾಗಿ ಜ್ಞಾನೋಪದೇಶ ಪಡೆದು ಅದನ್ನು ಜಗತ್ತಿಗೆ ಸಾರಿದ ಆದಿಗುರು ಸ್ವರೂಪಿಯೂ ಹೌದು. ನಂದಿಯ ಜನನದ ಹಿನ್ನೆಲೆಯಲ್ಲಿ ಒಂದು ರೋಚಕ ಕಥೆ ಇದೆ. ಶಿಲಾದ ಎಂಬ ಮಹರ್ಷಿಗಳಿಗೆ ಸಂತಾನ ಭಾಗ್ಯವಿರಲಿಲ್ಲ. ಆ ಕೊರಗನ್ನು ನೀಗಿಸಿಕೊಳ್ಳಲು ಅವರು ಪರಶಿವನನ್ನು ಕುರಿತು ಘೋರ ತಪಸ್ಸು ಮಾಡಿದರು. ಅವರ ನಿಷ್ಕಲ್ಮಶ ಭಕ್ತಿಗೆ ಹೊಲಿದು ಬಂದ ಶಿವನು ತನ್ನದೇ ಅಂಶದಿಂದ ನಂದಿಯನ್ನು ಅವರಿಗೆ ಪುತ್ರನಾಗಿ ಕರುಣಿಸಿದನು. ಬಾಲ್ಯದಿಂದಲೇ ಅಸಾಧಾರಣ ಜ್ಞಾನ ಮತ್ತು ಶಿವಭಕ್ತಿಯನ್ನು ಮೈಗೂಡಿಸಿಕೊಂಡಿದ್ದ ನಂದಿಗೆ ಒಂದು ದಿನ ತನ್ನ ಆಯುಷ್ಯ ಬಹಳ ಅಲ್ಪ ಎಂಬ ಸತ್ಯ ತಿಳಿಯುತ್ತದೆ. ತಂದೆ ಶಿಲಾದ ಕಣ್ಣೀರು ಹಾಕಿದರು. ನಂದಿ ವಿಚಲಿತನಾಗುವುದಿಲ್ಲ. ಬದಲಾಗಿ ಸಾಕ್ಷಾತ್ ಮೃತ್ಯುಂಜಯನನ್ನೇ ಒಲಿಸಿಕೊಳ್ಳಲು ಘೋರ ತಪಸ್ಸಿಗೆ ಕೋರುತ್ತಾನೆ. ಆತನ ತಪಸ್ಸಿನ ಜ್ವಾಲೆಗೆ ಕರಗಿದ ಮಹಾದೇವ ಪ್ರತ್ಯಕ್ಷನಾಗಿ ವರವನ್ನು ಕೇಳು ಎಂದಾಗ ಈ ಬಾಲಕ ಸಂಪತ್ತು, ಅಧಿಕಾರ ಅಥವಾ ಇಂದ್ರ ಪದವಿಯನ್ನು ಕೇಳುವುದಿಲ್ಲ. ನನಗೆ ಬೇರೇನು ಬೇಡ, ನಿನ್ನ ಪಾದ ಸೇವೆಯಲ್ಲಿ ಸದಾ ಇರುವ ಭಾಗ್ಯವನ್ನು ಕರುಣಿಸು ಎಂದು ಪ್ರಾರ್ಥಿಸುತ್ತಾನೆ. ಈ ನಿಸ್ವಾರ್ಥ ಭಕ್ತಿಗೆ ಬೆರಗಾದ ಶಿವನು ಆತನಿಗೆ ಅಮೃತ ತತ್ವವನ್ನು ಕರುಣಿಸಿ ತನ್ನ ಪ್ರಧಾನ ವಾಹನವಾಗಿ ಹಾಗೂ ಕೈಲಾಸದ ಕಾವಲುಗಾರನ್ನಾಗಿ ಸ್ವೀಕರಿಸುತ್ತಾನೆ. ನಂದಿಯ ಶಕ್ತಿ ಮತ್ತು ಸ್ವಾಭಿಮಾನಕ್ಕೆ ರಾವಣನ ಪ್ರಸಂಗ ಒಂದು ದೊಡ್ಡ ಉದಾಹರಣೆ. ಒಮ್ಮೆ ದಶಕಂಠ ರಾವಣನು ತನ್ನ ಅಹಂಕಾರದಿಂದ ಕೈಲಾಸವನ್ನು ಪ್ರವೇಶಿಸಲು ಯತ್ನಿಸಿದಾಗ ನಂದಿ ಅವನನ್ನು ದ್ವಾರದಲ್ಲೇ ತಡೆಯುತ್ತಾನೆ. ಆಗ ರಾವಣನು ನಂದಿಯ ಮುಖವನ್ನು ನೋಡಿ ಕೋತಿಯ ಮುಖದವನೇ ಎಂದು ಗೇಲಿ ಮಾಡುತ್ತಾನೆ. ಇದರಿಂದ ಕೆರಳಿದ ನಂದಿ ಯಾವ ವಾನರ ಮುಖವನ್ನು ನೋಡಿ ನೀನು ನಕ್ಕೆಯೋ ಅದೇ ವಾನರ ಕುಲದಿಂದ ನಿನ್ನ ಮತ್ತು ನಿನ್ನ ಲಂಕೆಯ ಸರ್ವನಾಶವಾಗಲಿ ಎಂದು ಶಪಿಸುತ್ತಾನೆ. ಇದೇ ಶಾಪ ಮುಂದೆ ರಾಮಾಯಣದಲ್ಲಿ ಹನುಮಂತ ಮತ್ತು ವಾನರ ಸೇನೆಯ ಮೂಲಕ ನಿಜವಾಗುತ್ತದೆ. ಪ್ರತಿಯೊಂದು ಶಿವಾಲಯದಲ್ಲೂ ನಂದಿಯು ಸದಾ ಶಿವಲಿಂಗದ ಎದುರು ಮಂಡಿಯೂರಿ ಕುಳಿತಿರುವುದನ್ನು ನಾವು ನೋಡುತ್ತೇವೆ. ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ನಂದಿಯ ಕಿವಿಯಲ್ಲಿ ಪಿಸುಗುಟ್ಟುವ ವಾಡಿಕೆಯಿದೆ. ಏಕೆಂದರೆ ನಂದಿಯ ಮೂಲಕ ಹೇಳಿದ ಪ್ರಾರ್ಥನೆಯು ನೇರವಾಗಿ ಶಿವನನ್ನು ತಲುಪುತ್ತದೆ ಎಂಬುದು ಭಕ್ತರ ದೃಢವಾದ ನಂಬಿಕೆ. ವರ್ಷಗಳು ಕಳೆದರೂ, ಯುಗಗಳು ಬದಲಾದರೂ

ಶಿವನ ಮೇಲಿರುವ ಆತನ ಆ ಏಕಾಗ್ರತೆಯ ದೃಷ್ಟಿ ಬದಲಾಗುವುದಿಲ್ಲ. ನಂದಿಯಿಂದ ನಮಗೆ ಸಿಗುವ ಜೀವನ ಪಾಠ ಎಂದಿಗೂ ಗುರಿ ಒಂದೇ ಆಗಿರಲಿ, ಅದರಲ್ಲಿ ಚಂಚಲತೆ ಬೇಡ. ಕರ್ತವ್ಯದಲ್ಲಿ ಅಚಲವಾದ ಶಕ್ತಿ ಇರಲಿ, ಎಷ್ಟೇ ಅಪಾರ ಶಕ್ತಿ ಇದ್ದರೂ ತಲೆಬಾಗುವ ವಿನಯವಿರಲಿ, ಕೊನೆಗೆ ಎಷ್ಟೇ ಜ್ಞಾನವಿದ್ದರೂ ಅಹಂಕಾರ ಸುಳಿಯದಿರಲಿ ಮತ್ತು ಭಕ್ತಿಯಲ್ಲಿ ಯಾವುದೇ ಸ್ವಾರ್ಥವಿರಬಾರದು ಎಂಬುದು. ನಂದಿಗೆ ಶಿವನ ಸಾನ್ನಿಧ್ಯವನ್ನು ಬಿಟ್ಟರೆ ಜಗತ್ತಿನ ಬೇರೆ ಯಾವ ವಸ್ತುವಿನ ಮೇಲೂ ವ್ಯಾಮೋಹವಿಲ್ಲ. ನಂದಿಯ ಮೌನ ನಮಗೆ ಬೋಧಿಸುವ ಪಾಠವೊಂದೇ: ನಿನ್ನ ಮನಸ್ಸನ್ನು ನಿನ್ನ ಗುರಿಯ ಮೇಲೆ ಸ್ಥಿರವಾಗಿರಿಸು, ಅಹಂಕಾರವನ್ನು ತ್ಯಜಿಸು, ನಿನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡು, ಆಗ ನಿನ್ನೊಳಗಿನ ಶಿವತ್ವವೇ ಜಾಗೃತವಾಗುತ್ತದೆ. ಆದ್ದರಿಂದ ನಂದಿ ಕೇವಲ ಕಲ್ಲಿನ ಪ್ರತಿಮೆಯಲ್ಲ, ಆತ ಭಕ್ತಿ, ಶಕ್ತಿ, ಶಿಸ್ತು, ಧರ್ಮ ಮತ್ತು ಸಂಪೂರ್ಣ ಶರಣಾಗತಿಯ ಪ್ರತೀಕ. ನಂದಿಯ ಭಕ್ತಿಯನ್ನು ಮೈಗೂಡಿಸಿಕೊಂಡಾಗ ಮಾತ್ರ ನಮಗೆ ಶಿವನ ದರ್ಶನ ಮತ್ತು ಒಲುಮೆ ಸಿಗಲು ಸಾಧ್ಯ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ನಂದಿ ಜ್ಞಾನ ವಿನಯ ಸಮರ್ಪಣೆಗಳ ಜೀವಂತ ಸಂಕೇತ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ನಂದಿ ಜ್ಞಾನ ವಿನಯ ಸಮರ್ಪಣೆಗಳ ಜೀವಂತ ಸಂಕೇತ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಶ್ರೀಯುತ ಪ್ರಕಾಶ್ ರವರು.

ಕೇಳುಗರೇ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ. ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900031119. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ರೀ ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
3: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು: 10 ವರ್ಷ ಪೂರೈಸಿದ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ಸೇವಾ ಯಶಸ್ಸಿನ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. 2047 ವೇಳೆಗೆ ಭಾರತ 330 ಟ್ರಿಲಿಯನ್ ಡಾಲರ್ ಆರ್ಥಿಕತೆಯಾಗುವ ಗುರಿ ಟೋಕಿಯೋದಲ್ಲಿ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಭಾರತ ಚೀನಾ 25ನೇ ವಿಶೇಷ ಪ್ರತಿನಿಧಿಗಳ ಮಾತುಕತೆಯಲ್ಲಿಂದು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಭಾಗಿ. ಹಾಗೂ ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 3ನೇ ದಿನದಾಟದಲ್ಲಿಂದು 300 ರನ್ಗೂ ಅಧಿಕ ಹಿನ್ನಡೆಯಲ್ಲಿ ಶ್ರೀಲಂಕಾ. ವಾರ್ತೆಗಳ ವಿವರ: ಭಾರತದ ಡಿಜಿಟಲ್ ಪಾವತಿ ವ್ಯವಸ್ಥೆ ಬೆನ್ನೆಲುಬಾಗಿರುವ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ಇಂದಿಗೆ 10 ವರ್ಷಗಳನ್ನು ಪೂರೈಸಿದೆ. 2016 ಆಗಸ್ಟ್ 25ರಂದು ಸಾರ್ವಜನಿಕ ಬಳಕೆಗೆ ಆರಂಭವಾದ ಯುಪಿಐ ವಹಿವಾಟಿನ ಪ್ರಮಾಣದಲ್ಲಿ ಸುಮಾರು 13,000 ಪಟ್ಟು ಏರಿಕೆ ಕಂಡಿದೆ. 2017-18ರಲ್ಲಿ 1.7 ಕೋಟಿ ಇದ್ದ ವಾರ್ಷಿಕ ವಹಿವಾಟುಗಳ ಸಂಖ್ಯೆ 2025-26ರಲ್ಲಿ 24,162 ಕೋಟಿಗೂ ಅಧಿಕವಾಗಿದೆ. ಇದೇ ಅವಧಿಯಲ್ಲಿ ವಹಿವಾಟಿನ ಮೌಲ್ಯ 7,000 ಕೋಟಿ ರೂಪಾಯಿಗಳಿಂದ ಸುಮಾರು 314,00,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಗಡಿಯಾಚೆಗಿನ ಡಿಜಿಟಲ್ ಪಾವತಿಗೆ ಜಾಗತಿಕ ವೇದಿಯಾಗಿ ಹೊರಹೊಮ್ಮಿರುವ ಯುಪಿಐ ಪ್ರಸ್ತುತ 11 ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಯುಪಿಐ ಡಿಜಿಟಲ್ ಪಾವತಿ ವ್ಯವಸ್ಥೆ 10 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ, ಭಾರತದ ಈ ಡಿಜಿಟಲ್ ಕ್ರಾಂತಿಯ ಪ್ರಮಾಣ ಮತ್ತು ವ್ಯಾಪ್ತಿಗೆ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡೆಯಬೇಕೆಂದು ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಏಕೀಕೃತ ಪಾವತಿ ವ್ಯವಸ್ಥೆ ದಶಕಗಳ ಸೇವಾ ಯಶಸ್ಸನ್ನು ಶ್ಲಾಘಿಸಿ ಭಾರತೀಯ ಡಿಜಿಟಲ್ ಪಾವತಿ ಪಯಣದಲ್ಲಿ ಇದೊಂದು ಪ್ರಮುಖ ತಿರುವಾಗಿದೆ ಎಂದಿದ್ದಾರೆ. ಜಾಗತಿಕ ಸವಾಲುಗಳ ನಡುವೆ ಭಾರತ ಕಳೆದ ವರ್ಷ 7.7% ಪ್ರಗತಿ ಸಾಧಿಸಿದ್ದು 2047 ವೇಳೆಗೆ 30 ಟ್ರಿಲಿಯನ್ ಡಾಲರ್ ಆರ್ಥಿಕತೆಯಾಗಿ ಹೊರಹೊಮ್ಮುವ ಗುರಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಜಪಾನ್ನ ಟೋಕಿಯೋದಲ್ಲಿ ಅಲ್ಲಿನ ಪ್ರಮುಖ ಹಣಕಾಸು ಮತ್ತು ಹೂಡಿಕೆ ಸಂಸ್ಥೆಗಳ ಉನ್ನತ ಅಧಿಕಾರಿಯೊಂದಿಗೆ ನಡೆದ ಮಾತುಕತೆ ವೇಳೆ ಅವರು ಭಾರತೀಯ ಆರ್ಥಿಕ ಸಾಮರ್ಥ್ಯ ಮತ್ತು ಬೆಳವಣಿಗೆಯನ್ನು ಪ್ರಸ್ತಾಪಿಸಿದರು. ಸಭೆಯಲ್ಲಿ ಮಾತನಾಡಿದ ಅವರು, ಭಾರತದ ಸದೃಢ ಬ್ಯಾಂಕಿಂಗ್ ವಲಯ, ಬೆಳೆಯುತ್ತಿರುವ ಮಧ್ಯಮ ವರ್ಗ ಹಾಗೂ ಹೆಚ್ಚುತ್ತಿರುವ ತಲಾ ಆದಾಯ ದೇಶದ ಆರ್ಥಿಕ ಪ್ರಗತಿಗೆ ವೇಗ ನೀಡುತ್ತಿದೆ ಎಂದರು. ಜಪಾನ್ ಹೂಡಿಕೆದಾರರಿಗೆ ಭಾರತದ ಸೆಮಿಕಂಡಕ್ಟರ್, ಕೃತಕ ಬುದ್ದಿಮತ್ತೆ, ನವೀಕರಿಸಬಹುದಾದ ಇಂಧನ, ಹಸಿರು ಹೈಡ್ರೋಜನ್ ಮತ್ತು ಡಿಜಿಟಲ್ ಮೂಲಸೌಕರ್ಯ ವಲಯಗಳಲ್ಲಿ ಅಪಾರ ಅವಕಾಶಗಳಿವೆ ಎಂದು ತಿಳಿಸಿದರು. H-1B ವೀಸಾ ಅರ್ಜಿಗಳನ್ನು ಸಲ್ಲಿಸುವ ಉದ್ಯೋಗದಾತ ಕಂಪನಿಗಳ ಮೇಲೆ ಸುಮಾರು $1,300,000 ಹೆಚ್ಚುವರಿ ಶುಲ್ಕವನ್ನು ವಿಧಿಸಲು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತ ಪ್ರಸ್ತಾಪಿಸಿದೆ. ಇದು ಭಾರತೀಯ ಮಾಹಿತಿ ತಂತ್ರಜ್ಞಾನ ವೃತ್ತಿಪರರು ಹಾಗೂ ಕೌಶಲ್ಯಯುತ ಉದ್ಯೋಗಿಗಳನ್ನು ನೇಮಿಸಿಕೊಳ್ಳುವ ಕಂಪನಿಗಳ ಮೇಲೆ ಭಾರೀ ಆರ್ಥಿಕ ಹೊರೆಯಾಗಲಿದೆ. ಈ ಶುಲ್ಕದಿಂದ ವಾರ್ಷಿಕವಾಗಿ ಸುಮಾರು $8.8 ಶತಕೋಟಿ ಆದಾಯ ನಿರೀಕ್ಷಿಸಲಾಗಿದ್ದು, ವಲಸೆ ಅರ್ಜಿಗಳ ಪರಿಶೀಲನೆ, ವಂಚನೆ ಪತ್ತೆ ಹಾಗೂ ರಾಷ್ಟೀಯ ಭದ್ರತಾ ಪರಿಶೀಲನೆ ಸೇರಿದಂತೆ ವಿವಿಧ ಕಾರ್ಯಗಳಿಗೆ ಬಳಸಲಾಗುವುದು ಎಂದು ಅಮೆರಿಕದ ಆಂತರಿಕ ಭದ್ರತಾ ಇಲಾಖೆ ತಿಳಿಸಿದೆ. ಆದರೆ ಮಿತಿಗೆ ಒಳಪಡದ ಕೆಲವು ಲಾಭರಹಿತ ಹಾಗೂ ಸರ್ಕಾರಿ ಸಂಶೋಧನಾ ಸಂಸ್ಥೆಗಳು ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳು ಸಲ್ಲಿಸುವ H-1B ಅರ್ಜಿಗಳಿಗೆ ಈ ಹೆಚ್ಚುವರಿ ಶುಲ್ಕ ಅನ್ವಯಿಸುವುದಿಲ್ಲ. ಭಾರತ ಮತ್ತು ಚೀನಾ ನಡುವಿನ ಗಡಿ ವಿವಾದಕ್ಕೆ ಸಂಬಂಧಿಸಿದಂತೆ 25ನೇ ಸುತ್ತಿನ ವಿಶೇಷ ಪ್ರತಿನಿಧಿಗಳ ಮಾತುಕತೆಯಲ್ಲಿ ಪಾಲ್ಗೊಳ್ಳಲು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಬೀಜಿಂಗ್ನಲ್ಲಿ ಭೇಟಿಯಾಗಲಿದ್ದಾರೆ. ಅವರಿಂದು ಚೀನಾ ಉಪಾಧ್ಯಕ್ಷ ಹಾನ್ ಜೆಂಗ್ ಅವರನ್ನು ಭೇಟಿ ಮಾಡಿದರು. ಇಂದು ನಡೆಯುತ್ತಿರುವ 25ನೇ ಸುತ್ತಿನ ವಿಶೇಷ ಪ್ರತಿನಿಧಿಗಳ ಮಾತುಕತೆಗೂ ಮುನ್ನ ಉಭಯ ದೇಶಗಳು ಗಡಿ ಪ್ರದೇಶಗಳಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚಿಸಿದವು ಎಂದು ಬೀಜಿಂಗ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿದೆ. ಉಭಯ ರಾಷ್ಟ್ರಗಳ ನಾಯಕರ ನಡುವಿನ ಒಮ್ಮತದ ಆಧಾರದ ಮೇಲೆ ಆರ್ಥಿಕ, ರಾಜಕೀಯ ಮತ್ತು ಬಹುಪಕ್ಷೀಯ ವೇದಿಕೆಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಸುಧಾರಿಸುವ ಕುರಿತು ಕೂಡ ಚರ್ಚಿಸಲಾಯಿತು. 10 ದಿನಗಳ ಓಣಂ ಹಬ್ಬದ ಅಂತಿಮ ಹಂತವಾದ ಉತ್ರಾಡಂ ಅನ್ನು ಕೇರಳಂನಲ್ಲಿ ಇಂದು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ನಾಳೆ ಆಚರಿಸಲಾಗುವ ತಿರುವೋಣಂಗೆ ರಾಜ್ಯ ಸಜ್ಜಾಗುತ್ತಿದೆ. ಉತ್ರಾಡಂ ಕೇವಲ ತಿರುವೋಣಂನ ಮುನ್ನಾ ದಿನವಷ್ಟೇ ಅಲ್ಲದೆ ಹಬ್ಬದ ಅಂತಿಮ ಸಿದ್ಧತೆಗಳನ್ನು ಪೂರ್ಣಗೊಳಿಸಿ ಅಗತ್ಯ ವಸ್ತುಗಳ ಖರೀದಿ ನಡೆಸುವ ದಿನವೂ ಆಗಿದೆ. ಸಾಂಪ್ರದಾಯಿಕ ಉತ್ರಾಡ್ ಪಾಚೀಲ್ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಮಾರುಕಟ್ಟೆಗಳು ಮತ್ತು ಖರೀದಿ ಕೇಂದ್ರಗಳಲ್ಲಿ ಜನದಟ್ಟಣೆ ಹೆಚ್ಚಿದೆ. ಮನೆಗಳನ್ನು ವರ್ಣರಂಜಿತ ಓಣಂ ಪುಷ್ಪಾಲಂಕಾರಗಳಿಂದ ಅಲಂಕರಿಸಲಾಗುತ್ತಿದ್ದು ನಾಳೆ ಬಡಿಸಲಾಗುವ ಸಾಂಪ್ರದಾಯಿಕ ಓಣಂಗೆ ಸಿದ್ಧತೆಗಳು ನಡೆಯುತ್ತಿವೆ. ವಿವಿಧೆಡೆ ವಿಶೇಷ ಪೂಜೆಗಳು ಆಯೋಜಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ

0: ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಅಮೆರಿಕದ ಹಣಕಾಸು ಸಚಿವ ಸ್ಕಾಟ್ ಬಸೆಂಟ್ ಅವರು ಇರಾನ್ ವಿರುದ್ಧ ಬೃಹತ್ ಮಟ್ಟದ ಆರ್ಥಿಕ ನಿರ್ಬಂಧಗಳನ್ನು ಘೋಷಿಸಿದ್ದು, ಇದನ್ನು ಎದುರಿಸಲು ತಮ್ಮ ಬಳಿ 2 ವರ್ಷಗಳ ವಿಶೇಷ ಯೋಜನೆ ಸಿದ್ಧವಾಗಿದೆ ಎಂದು ಇರಾನ್ ತಿಳಿಸಿದೆ. ಇರಾನ್ನೊಂದಿಗೆ ಅಮೆರಿಕವು ತನ್ನ ಎಲ್ಲಾ ಆರ್ಥಿಕ ಸಂಬಂಧಗಳನ್ನು ಕಡಿತಗೊಳಿಸಿದ್ದು, ಇರಾನ್ಗೆ ಹಣಕಾಸಿನ ನೆರವು ನೀಡುವ ಇತರ ದೇಶಗಳನ್ನು ಜಾಗತಿಕವಾಗಿ ಪ್ರತ್ಯೇಕಿಸುವುದಾಗಿ ಬೆಸೆಂಟ್ ಎಚ್ಚರಿಸಿದ್ದಾರೆ. ಈ ನೂತನ ನಿರ್ಬಂಧಗಳು ಇರಾನ್ನ ತೈಲ ಸಾರಿಗೆ, ವಿಮಾನಯಾನ, ತಂತ್ರಜ್ಞಾನ, ಚಿನ್ನ ಹಾಗೂ ಡಿಜಿಟಲ್ ಸ್ವತ್ತುಗಳು ಸೇರಿದಂತೆ ಪ್ರಮುಖ 5 ವಲಯಗಳನ್ನು ಗುರಿಯಾಗಿಸಿಕೊಂಡಿದೆ. ಅಮೆರಿಕದ ಈ ಕ್ರಮಕ್ಕೆ ಪ್ರತಿಕ್ರಿಯಿಸಿರುವ ಇರಾನ್ನ ಆರ್ಥಿಕ ಸಚಿವ ಅಲಿ ಮದಾನಿ ಜದೇಹ, ಇಂತಹ ನಿರ್ಬಂಧಗಳನ್ನು ಎದುರಿಸಲು ತಮ್ಮ ದೇಶ ಸಂಪೂರ್ಣವಾಗಿ ಸಜ್ಜಾಗಿದೆ ಎಂದು ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಜಾಗತಿಕ ಇಂಧನ ಪೂರೈಕೆಯ ಪ್ರಮುಖ ಮಾರ್ಗವಾಗಿರುವ ಹಾರ್ಮೋಸ್ ಜಲಸಂಧಿ ಮೂಲಕ ಸರಕು ಸಾಗಾಣೆ ಇರಾನ್ ನಿರ್ಬಂಧ ಹೇರಿದ್ದು, ಪ್ರಾದೇಶಿಕ ತೈಲ ರಫ್ತನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸುವುದಾಗಿ ಎಚ್ಚರಿಸಿದೆ. ಪರಾರಿಯಾಗಿದ್ದ ಬಾಂಬಿಹ ಗ್ಯಾಂಗ್ನೊಂದಿಗೆ ಸಂಬಂಧ ಹೊಂದಿರುವ 3 ಭಾರತೀಯ ತನಿಖಾ ಸಂಸ್ಥೆಗಳು ಮಲೇಷ್ಯಾದಲ್ಲಿ ಬಂಧಿಸಿ ಭಾರತಕ್ಕೆ ಕರೆತಂದಿವೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿರುವ ಗೃಹ ಸಚಿವರ ಕಚೇರಿ, ಜಸ್ಪ್ರೀತ್ ಸಿಂಗ್, ಅಜಯ್ ಸಿಂಗ್ ಮತ್ತು ಪವನ್ದೀಪ್ ಸಿಂಗ್ ಎಂಬ 3 ಭಾರತಕ್ಕೆ ಕರೆತಂದು ಪೊಲೀಸ್ ವಶಕ್ಕೆ ಒಪ್ಪಿಸಲಾಗಿದೆ ಎಂದು ತಿಳಿಸಿದೆ. ಆರೋಪಿಗಳು ಸುಲಿಗೆ, ಗಡಿಯಾಚೆಗಿನ ಶಸ್ತ್ರಾಸ್ತ್ರ ಮತ್ತು ಮಾದಕ ವಸ್ತುಗಳ ಕಳ್ಳಸಾಗಣೆ ಸೇರಿದಂತೆ ಹಲವು ಅಪರಾಧಗಳಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾಗಿದೆ. ಲುಧಿಯಾನದಲ್ಲಿ ನಡೆದ ಗ್ರೆನೇಡ್ ದಾಳಿಯಲ್ಲಿ ಸಂಚಿನೊಂದಿಗೂ ಇವರು ಸಂಬಂಧವಿದೆ ಎಂದು ಗೃಹ ಸಚಿವರ ಕಚೇರಿ ತಿಳಿಸಿದೆ. ಗಂಗಾ ಸೇರಿದಂತೆ ಪ್ರಮುಖ ನದಿಗಳ ನೀರಿನ ಮಟ್ಟ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಪಾಟ್ನಾ ಸೇರಿದಂತೆ ಬಿಹಾರದ ಹಲವು ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದೆ. ಬಾಗಲ್ಪುರ ಮತ್ತು ಬೇಗುಸರಾಯ್ ಜಿಲ್ಲೆಗಳಲ್ಲಿ ತಡೆಗೋಡೆಗಳು ಒಡೆದು 100 ಜನರು ಬಾಧಿತರಾಗಿದ್ದಾರೆ. ಜಲಸಂಪನ್ಮೂಲ ಇಲಾಖೆಯ ತಂಡಗಳು ತಡೆಗೋಡೆಗಳ ದುರಸ್ತಿ ಕಾರ್ಯದಲ್ಲಿ ತೊಡಗಿವೆ. ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಪ್ರವಾಹ ಪೀಡಿತ ಜಿಲ್ಲೆಗಳ ವೈಮಾನಿಕ ಸಮೀಕ್ಷೆ ನಡೆಸಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ತ್ವರಿತವಾಗಿ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಗಂಗಾ ನದಿಯ ನೀರಿನ ಮಟ್ಟ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರ ಘರಕಾ ಬ್ಯಾರೇಜ್ನ ಎಲ್ಲಾ ಗೇಟ್ಗಳನ್ನು ತೆರೆದಿದೆ. ದೆಹಲಿಯಲ್ಲಿಂದು ಭಾರೀ ಮಳೆಯಾಗಿದ್ದು ಹಲವು ಪ್ರದೇಶಗಳು ಜಲಾವೃತಗೊಂಡು ಸಂಚಾರ ಅಸ್ತವ್ಯಸ್ತವಾಗಿದೆ. ದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲೂ ಪ್ರತಿಕೂಲ ಹವಾಮಾನದಿಂದ ವಿಮಾನ ಸಂಚಾರಕ್ಕೆ ಅಡಚಣೆಯಾಗಿದೆ. ಕನಿಷ್ಠ 18 ವಿಮಾನಗಳ ಸಂಚಾರ ರದ್ದಾಗಿದ್ದು 146 ವಿಮಾನಗಳು ವಿಳಂಬಗೊಂಡಿದೆ. ಕೊಲಂಬೋದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಟೆಸ್ಟ್ ಕ್ರಿಕೆಟ್ ಸರಣಿಯ 2 ಹಾಗೂ ಅಂತಿಮ ಪಂದ್ಯದ 3 ದಿನದಾಟದಲ್ಲಿಂದು ತನ್ನ ಮೊದಲನೇ ಇನ್ನಿಂಗ್ಸ್ ಅನ್ನು ಶ್ರೀಲಂಕಾ ಮುಂದುವರೆಸಿದೆ. ಭೋಜನ ವಿರಾಮದ ವೇಳೆಗೆ ಶ್ರೀಲಂಕಾ 4 ವಿಕೆಟ್ ನಷ್ಟಕ್ಕೆ 130 ರನ್ ಗಳಿಸಿ 373 ರನ್ಗಳ ಹಿನ್ನಡೆಯಲ್ಲಿತ್ತು. ಅಲ್ಪ ಮಳೆ ಹಾಗೂ ಕ್ರೀಡಾಂಗಣ ತೇವಾಂಶದಿಂದ ಕೂಡಿದ್ದರ ಪರಿಣಾಮ ದಿನದಾಟಕ್ಕೆ ಅಲ್ಪ ಅಡ್ಡಿಯಾಗಿದೆ. 2 ದಿನದಾಟದಲ್ಲಿ ನಿನ್ನೆ ಭಾರತ ತನ್ನ ಮೊದಲ ಇನ್ನಿಂಗ್ಸ್ ಅನ್ನು 9 ವಿಕೆಟ್ ನಷ್ಟಕ್ಕೆ 503 ರನ್ಗಳ ಬೃಹತ್ ಮೊತ್ತಕ್ಕೆ ಡಿಕ್ಲೇರ್ ಮಾಡಿಕೊಂಡಿತ್ತು. ಮಳೆಯಿಂದಾಗಿ ಪಂದ್ಯಕ್ಕೆ ಅಡಚಣೆ ಉಂಟಾಗಿದ್ದರೂ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶಿಸಿದ ಧ್ರುವ್ ಜುರೇಲ್ ಅಜೇಯ 115 ರನ್ ಗಳಿಸಿದರೆ ಅವರಿಗೆ ಕನ್ನಡಿಗ ದೇವದತ್ ಪಡಿಕಲ್ 117 ರನ್ ಗಳಿಸಿ ಸಾಥ್ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 10 ಪೂರೈಸಿದ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ, ಸೇವಾ ಯಶಸ್ಸಿನ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. 2047 ವೇಳೆಗೆ ಭಾರತ $30 trillion ಆರ್ಥಿಕತೆಯಾಗುವ ಗುರಿ, ಟೋಕಿಯೋದಲ್ಲಿ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಭಾರತ ಚೀನಾ 25 ವಿಶೇಷ ಪ್ರತಿನಿಧಿಗಳ ಮಾತುಕತೆಯಲ್ಲಿಂದು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಭಾಗಿ. ಹಾಗೂ ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 3 ದಿನದಾಟದಲ್ಲಿಂದು 300 ರನ್ಗೂ ಅಧಿಕ ಹಿನ್ನಡೆಯಲ್ಲಿ ಶ್ರೀಲಂಕಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಇದುವರೆಗೂ ಹಾಡುವಾಸೆ ಕಾರ್ಯಕ್ರಮದಲ್ಲಿ ಸರ್ಗೂರಿನ ಶ್ರೀಮತಿ ಸೋಬಾರ್ ಅವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ.

0: ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
1: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
0: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
1: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ? ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡ್ಬೇಕು ತಾನೆ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
1: ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
0: ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
1: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹೊಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹಿಸಿ.

ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿಯಲ್ಲಿ ರೇಷ್ಮೆ ಹಾಗೂ ತೋಟಗಾರಿಕೆ ಬೆಳೆಗಳ ಬೇಸಾಯದ ಅನುಭವ ಕುರಿತು ಹೆಚ್ಡಿಕೋಟೆ ತಾಲೂಕಿನ ಏರ್ಗಳ್ಳಿ ಗ್ರಾಮದ ಕೃಷಿಕರು ಹಾಗೂ ಉಪನ್ಯಾಸಕರಾದ

0: ಶ್ರೀಯುತ ಸಿದ್ದೇಗೌಡರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ ರಸಗೊಬ್ಬರ,
1: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
3: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ರೈತಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ರೈತಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಎಚ್ಚರಿಕೋಟೆ ತಾಲೂಕಿನ ಅಂಪಾಪುರ ಹೋಬಳಿಯ ಏರ್ಗಳ್ಳಿ ಗ್ರಾಮದ ಸಾವಯವ ಸಮಗ್ರ ಕೃಷಿಕರಾದಂಥ ಶ್ರೀಯುತ ಸಿದ್ದೇಗೌಡ ಎಚ್ ಎಸ್ ರವರು. ಇವರು ವೃತ್ತಿಯಲ್ಲಿ ವಾಣಿಜ್ಯ ಶಾಸ್ತ್ರ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಜೊತೆಗೆ ಕೃಷಿ ಚಟುವಟಿಕೆಗಳ ಆಸಕ್ತಿಯ ಮೇರೆಗೆ ವಿವಿಧ ರೀತಿಯ ಮಿಶ್ರ ಬೆಳೆಗಳು ಹಾಗೂ ವಾಣಿಜ್ಯ ಬೆಳೆಗಳನ್ನು ಕೂಡ ಬೆಳೀತಾ ತಮ್ಮ ಕೃಷಿ ಚಟುವಟಿಕೆಯಲ್ಲಿ ಯಶಸ್ಸನ್ನು ಕಾಣ್ತಾ ಬರ್ತಾ ಇದ್ದಾರೆ. ಇಂದಿನ ರೈತಧ್ವನಿ ಕಾರ್ಯಕ್ರಮದಲ್ಲಿ ಇವರು ಪ್ರಮುಖ ಬೆಳೆಯಾಗಿ ಬೆಳೀತಿರುವಂತಹ ರೇಷ್ಮೆ ಬೆಳೆಯ ಬಗ್ಗೆ, ಅದರ ಬೇಸಾಯ ಕ್ರಮದ ಬಗ್ಗೆ ಹಾಗೂ ಇನ್ನಿತರ ಬೆಳೆಗಳ ಬೇಸಾಯ ಕ್ರಮ ಹಾಗೂ ಈ ಕೃಷಿ ಚಟುವಟಿಕೆಗಳಲ್ಲಿ ಅವರ ಆದಾಯ ಹಾಗೂ ಒಂದು ಪ್ರಗತಿಯ ಬಗ್ಗೆ ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವರ ಒಂದು ಸಮಗ್ರ ಬೇಸಾಯ ಕ್ರಮ ಹಾಗೂ ಅದರ ಅನುಭವವನ್ನು ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್.
4: ನಿಮಗೂ ಕೂಡ ಸ್ವಾಗತ.
3: ಮೊದಲಿಗೆ ತಮ್ಮ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡಿ ಸರ್.
4: ಸರ್, ನಮ್ಮ ಹೆಸರು ಸಿದ್ದೇಗೌಡ ಎಚ್ ಎಸ್ ಅಂತೇಳಿ. ಸಣ್ಣ ಶಿವಲಿಂಗೇಗೌಡ ಎಚ್ ಬಿ. ನಾವು ಎಚ್ಚರಿಕೋಟೆ ತಾಲೂಕು ಅಂಪಾಪುರ ಹೋಬಳಿ ಏರ್ಗಳಿ ಗ್ರಾಮ. ಅಲ್ಲಿ ನಾವು ರೇಷ್ಮೆ ಕೃಷಿಯನ್ನು ಇತ್ತೀಚೆಗೆ 1.5 ವರ್ಷದಿಂದ ಕೈಗೊಂಡಿದ್ದೇವೆ.
3: ಪ್ರಸ್ತುತ ತಮ್ಮ ಬಳಿ ಎಷ್ಟು ಎಕರೆ ಭೂ ಪ್ರದೇಶ ಇದೆ ಸರ್? ಅದನ್ನು ಯಾವ ರೀತಿಯೆಲ್ಲ ವಿಂಗಡಣೆ ಮಾಡಿಕೊಂಡು ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಾ ಸರ್?
4: ಕೃಷಿ ಪ್ರದೇಶ ಅಂತಂದರೆ ಒಂದೇ ಕಡೆ ಇಲ್ಲ, ನಮ್ಮ ಭೂಮಿಗಳು ಎಲ್ಲ ಕಡೆಯೂ ಒಂದು ಕಡೆ ಹರಿದು ಹಂಚಿ ಹೋಗಿದೆ. ಯಾಕೆಂದರೆ ಡಿವೈಡ್ ಅಣ್ಣ ತಮ್ಮದಿರ ಪಾಲ್ಗಳು ಇರ್ತಾವಲ್ಲ, ಆದ್ದರಿಂದ ನಮ್ಮ ತಂದೆಗೆ ಬಂದಿರತಕ್ಕಂಥದ್ದು ಒಂದು 7-8 ಎಕರೆ ಜಮೀನು ಇರ್ಬೋದು. ಅದರಲ್ಲಿ ನಮಗೆ ಒಂದೊಂದು 2 ಎಕರೆ ಒಂದು ಕಡೆ ಊರು ಪಕ್ಕದಲ್ಲಿ ಇತ್ತು. ಆ 2 ಎಕರೆಗೆ ನಮ್ಮ ತಂದೆ ತೆಂಗು ಹಾಕಬೇಕು ಅಂತೇಳಿ ಅವರೇ ಸ್ವತಃ ಗುಂಡಿಯನ್ನು ತೆಗೆಸಿಬಿಟ್ಟಿದ್ರು ಜಮೀನಿನ ಸುತ್ತ ಎಲ್ಲ. ಆನಂತರದಲ್ಲಿ ಅವರೇ ಏನು ಬೇಡ ಅಂತೇಳಿ ಆಮೇಲೆ ಮತ್ತೆ ತೆಂಗು ಬೇಡ, ಇದಕ್ಕೆ ಬೇರೆ ರೇಷ್ಮೆ ಮಾಡುವ ಅಂತೇಳಿ ಜಮೀನಿನ ಸುತ್ತ 1 ರೌಂಡ್ ತೆಂಗನ್ನು ಮಾತ್ರ ಬಿಟ್ಕೊಂಡು ಗುಂಡಿಗಳನ್ನ, ಉಳಿದ ಗುಂಡಿಗಳನ್ನೆಲ್ಲ ಮುಚ್ಚಾಕಿ ಆನಂತರದಲ್ಲಿ ರೇಷ್ಮೆ ಹಾಕುವ ಅಂತೇಳಿ ನಮ್ಮ ಜೊತೆ ಹೇಳಿದ್ರು. ನಾವು ಆಯಿತು, ರೇಷ್ಮೆ ಹಾಕುವ ಒಳ್ಳೆ ಇಳುವರಿ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ ಅಂತೇಳಿ ರೇಷ್ಮೆ ಕೃಷಿಯನ್ನು ಕೈಗೊಂಡು.
3: ಆರಂಭದಲ್ಲೆಲ್ಲ ತಮ್ಮ ತಂದೆಯವರ ಕಾಲದಲ್ಲಾಗಿರ್ಬೋದು, ತಾವು ಬಾಲ್ಯದಿಂದ ಅಲ್ಲಿ ನೋಡ್ತಾ ಬಂದಂಥ ಸಂದರ್ಭದಲ್ಲಿ ಆಗಿನ ಕೃಷಿ ಚಟುವಟಿಕೆಗಳು ಹೇಗಿರ್ತೀವೋ, ಆಗಿನ ಪ್ರಮುಖ ಬೆಳೆಗಳು ಹೇಗಿತ್ತು ಸರ್ ತಮ್ಮದು?
4: ಸರ್, ಆವಾಗ ಅಂತಂದರೆ ಇಷ್ಟೊಂದು ಇಳುವರಿ ಕಾಣ್ತಿರ್ಲಿಲ್ಲ. ಮೊದಲಿಗೆ ರೇಷ್ಮೆನೇ ತೆಗೆದುಕೊಂಡಾಗ ಆವಾಗ ಏನಾಗಿತ್ತಪ್ಪ ಅಂತಂದರೆ ನಾವು ಕೂಡ ಮೊದಲು ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆ ಮತ್ತು ನಮ್ಮ ತಾತಂದಿರು ಆವಾಗಲೆಲ್ಲ ರೇಷ್ಮೆನ ಮಾಡ್ತಿದ್ವಿ. ಆವಾಗ ತುಂಬ ರಿಸ್ಕ್ ಇತ್ತು. ಆವಾಗೇನಪ್ಪ ಅಂದರೆ ಪ್ರತಿ ಎಲೆನೂ ಕುಯ್ದು ಅದನ್ನು ಸೀಟಿ ಅದನ್ನ ಚಾಕುನಿಂದ ಕಟ್ ಮಾಡಿ ಅದಕ್ಕೆ ಹಾಕಿ ಅನಂತರ ಮರಿನ ಪ್ರತಿದಿನನೂ ಕೂಡ ಅದರ ವೇಸ್ಟೇಜನ್ನು ತೆಗಿತಕ್ಕಂಥ ಕೆಲಸ ಆಗ್ತಿತ್ತು ಸರ್. ಅಂದಿನ ದಿನಕ್ಕೆ ಹೋಲಿಸ್ಕೊಂಡ್ರೆ ಇವತ್ತು ಆರಾಮಾಗಿ ಕೆಲಸ ತುಂಬ ಸುಗಮವಾಗಿ ಸಾಗ್ತಾ ಇದೆ. ಜೊತೆಗೆ ಸರ್ಕಾರದಿಂದ ಅನುದಾನಗಳು, ಸಬ್ಸಿಡೀಸ್ಗಳು ತುಂಬ ಈ ಒಂದು ಕೃಷಿ ಇಲಾಖೆಯಲ್ಲಿ ಎಲ್ಲ ರೈತರಿಗೂ ಸಿಗ್ತಾ ಇದೆ. ಅದರಲ್ಲೂ ನಮ್ಮ ಎಚ್ ಡಿ ಕೋಟೆಯಲ್ಲಿ ಇರ್ತಕ್ಕಂಥ ನಮ್ಮ ದಿವ್ಯಾ ಮೇಡಮ್, ನಮ್ಮ ರೇಷ್ಮೆ ಇಲಾಖೆ ಮತ್ತು ಅದಕ್ಕಿಂತ ಮುಂಚೆ ಮಂಜುನಾಥ್ ಸರ್ ಇದ್ರು, ಯಾವಾಗ ಫೋನ್ ಮಾಡಿದ್ರು ಕೂಡ ರೈತರಿಗೆ ಚೆಕ್ ಅಂತ ಸ್ಪಂದಿಸ್ತಾರೆ ಸರ್. ಅದು ನಮಗೆ ತುಂಬ ನಮ್ಮ ಭಾಗದ ರೈತರಿಗೆ ತುಂಬ ಹೆಮ್ಮೆಯ ವಿಚಾರ ಅಂತ ನಾನು ಅನ್ಕೋತೀನಿ.
3: ಈಗ ತಮ್ಮ ಹತ್ರ ಇರುವಂತಹ 2 ಎಕರೆ ಭೂ ಪ್ರದೇಶ, ಅದು ಒಂದೇ ಪ್ರದೇಶದಲ್ಲಿ ಇಲ್ಲ ಅಂದ್ರೂ ಬೇರೆ ಬೇರೆ ಕಡೆಗಳಲ್ಲಿ ಈ 8 ಎಕರೆ ಭೂ ಪ್ರದೇಶ ತಮ್ಮಲ್ಲಿದೆ.
4: ಹೌದು ಸರ್.
3: ಈ ಎಲ್ಲಾ ಭೂ ಪ್ರದೇಶದಲ್ಲಿ ಯಾವ್ಯಾವ ರೀತಿ ಬೆಳೆಗಳನ್ನ ಪ್ರಸ್ತುತವಾಗಿ ಬೆಳೀತಾ ಇದ್ದಾರೆ ಸರ್?
4: ಸರ್, ಒಂದು ಕಡೆ ತೆಂಗು ಹಾಕಿದೀವಿ, ತೆಂಗು ಮತ್ತೆ ಮಾವು ಒಂದು ಜಮೀನಿಗೆ ಹಾಕಿದೀವಿ. ಇನ್ನೊಂದು ಕಡೆ ಅದು ದೂರ ಒಂದು ಸುಮಾರು 1 ಕಿಲೋಮೀಟರ್ ದೂರ ಆಗುತ್ತೆ. ಅದಕ್ಕೆ ನಾವು ಬಾಳೆ ಹಾಕೊಂಡಿದ್ದು, ಬಾಳೆ ಇವಾಗ ಮುಗೀತು. ಅನಂತರದಲ್ಲಿ ಈ ಭೂಮಿಗೆ ರೇಷ್ಮೆ ಕೃಷಿಯನ್ನು ಕೈಗೊಂಡಿದ್ದೀವಿ.
3: ಈ ಒಟ್ಟು ಎಲ್ಲ ಭೂ ಪ್ರದೇಶ

0: ವರ್ಷಕ್ಕೂ ನೀರಾವರಿ ವ್ಯವಸ್ಥೆ ಹೇಗಿದೆ ಸರ್?
1: ನೀರಾವರಿ ಎಲ್ಲ ಕಡೆನೂ ಇದೆ ಸರ್. ಎಲ್ಲ ಕೊಳವೆ ಬಾವಿಗಳನ್ನ ತೆಗೆಸಿದ್ದೀವಿ. ನಮ್ಮ ತಂದೆ ಎಲ್ಲ ಜಮೀನುಗಳಿಗೂ ಕೂಡ ಕೊಳವೆ ಬಾವಿಗಳನ್ನ ತೆಗೆಸಿ ನೀರು ಚೆನ್ನಾಗಿ ಬರ್ತಿದೆ ಅಂತ ಸಮಸ್ಯೆ ಇಲ್ಲ. ಆದ್ದರಿಂದ ಇದಕ್ಕೆ ರೇಷ್ಮೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ.
0: ಮೊದಲೆಲ್ಲ ಏನಾದರೂ ಮಳೆಯಾಶ್ರಿತವಾಗಿ ಬೆಳೆಗಳನ್ನು ಬೆಳೀತಿದ್ದುಂಟ?
1: ಹೌದು ಸರ್. ಯಾಕೆಂತಂದರೆ ಮೊದಲು ಕೊಳವೆ ಬಾವಿ ಎಂಬತಕ್ಕಂಥದ್ದು ಅಥವಾ ನೀರಾವರಿ ಎಂಬತಕ್ಕಂಥ

0: ರೀತಿ ಒಂದೊಂದು ಸರಿ ಮಳೆ ಚೆನ್ನಾಗಾದ್ರೆ ಇಳುವರಿ ಚೆನ್ನಾಗಿ ಬರ್ತಿತ್ತು, ಇಲ್ಲಾಂದ್ರೆ ಇಳುವರಿ ಹೋಗ್ತಿತ್ತು. ಅವಾಗ ನಿಮಗೆ ಗೊತ್ತಲ್ಲ, ಮಳೆಯೊಡನೆ ಆಡ್ತಕ್ಕಂಥ ಜೂಜಾಟ ಆ ರೀತಿ ಯಾಕೆ ಹೋಗ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಕೊಳವೆ ಬಾವಿಗಳು ಬಂದಿರೋದ್ರಿಂದ ಅದರಲ್ಲೂ ಇಂಥ ನಮ್ಮ ರೇಷ್ಮೆ ಬೆಳೆಗಳನ್ನ ಅಳವಡಿಸ್ಕೊಂಡ್ರೆ ನಮ್ಮ ರೈತರು ತುಂಬ ಯಶಸ್ಸನ್ನು ಸಾಧಿಸ್ಬೋದು ಅಂತ ಅನ್ಕೊಂಡಿದ್ದೀನಿ ಸರ್.
1: ಸರ್, ಆಗಿದ್ರೆ ಈಗ ರೇಷ್ಮೆ ಬೆಳೆಯನ್ನು ಪ್ರಮುಖ ಬೆಳೆಯಾಗಿ ಬೆಳೀತಾ ಇರೋದ್ರಿಂದ ಈ ರೇಷ್ಮೆ ಬೆಳೆಯ ಕಡ್ಡಿಗಳನ್ನು ನೆಡೋದ್ರಿಂದ ಹಿಡಿದು ಬಿತ್ತನೆ ಮಾಡೋದ್ರಿಂದ ಹಿಡಿದು ಎರಡನೇ ಜ್ವರದಿಂದ ಹುಳುಗಳನ್ನು ತಂದು ಮೇಯಿಸೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ ಅಗತ್ಯವಾದಂತಹ ಕೌಶಲ್ಯ ಜ್ಞಾನ ಬಹಳ ಮುಖ್ಯ
0: ಆಗುತ್ತೆ ಸರ್.
1: ಈ ರೇಷ್ಮೆ ಬೆಳೆ ಆರಂಭದಿಂದ ಆ ಬೆಳೆ ಕೈಗೆ ಸಿಗೋ ತನಕ ಏನೆಲ್ಲ ಚಟುವಟಿಕೆಗಳಿರುತ್ತೆ ಸರ್, ಯಾವ ರೀತಿಯಾದಂಥ ಕ್ರಮಗಳನ್ನ ವಹಿಸಬೇಕಾಗುತ್ತೆ?
0: ಖಂಡಿತವಾಗಿ ಸರ್, ನಾನು ಅತಿ ಮುಖ್ಯವಾಗಿ ಹೇಳತಕ್ಕಂಥದ್ದು ಇಷ್ಟೇ ಸರ್. ನಮ್ಮ ರೇಷ್ಮೆ ಬೆಳೆಗಾರರು ರೇಷ್ಮೆನ ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ ಫಸ್ಟು ಭೂಮಿ ಫಲವತ್ತತೆ ಇರಬೇಕು, ಅದರಲ್ಲಿ ಸಾವಯವಾಂಶ ಇರಬೇಕು, ಭೂಮಿಗೆ ಗೊಬ್ಬರ ಅದನ್ನು ಹಾಕಬೇಕು, ಸಾವಯವ ಗೊಬ್ಬರವನ್ನು ಹಾಕ್ತಕ್ಕಂಥದ್ದು. ಮೊದಲನೇದು ಸೊಪ್ಪನ್ನು ಚೆನ್ನಾಗಿ ಫಸ್ಟು ಬರ್ಸ್ಕೋಬೇಕು ಸರ್
1: ಹೌದು
0: ರೇಷ್ಮೆಗೆ, ಮೊದಲನೇ ಪಾಯಿಂಟ್. ನೆಕ್ಸ್ಟ್ ಏನಪ್ಪ ಎರಡನೇದು ಅಂತಂದರೆ ನಾವು ರೇಷ್ಮೆ ಮರಿಗಳನ್ನು ತರ್ತೀವಲ್ಲ, ಆ ಚಾಕಿ ಸೆಂಟ್ರು ಉತ್ತಮವಾಗಿರ್ತಕ್ಕಂಥ ಚಾಕಿ ಸೆಂಟ್ರನ್ನ ಆಯ್ಕೆ ಮಾಡ್ಕೊಂಡು ಉತ್ತಮವಾದಂಥ ಮರಿಗಳು ತರ್ಬೇಕು ನಾವು, ಅದು ಎರಡನೇದು. ಮೂರನೇದು ಏನು ಅಂತಂದರೆ ಸೋಂಕು ನಿವಾರಕಗಳು ಸರ್, ಮನೆಯೊಳಗಡೆ ಕೀಟಗಳು ಅಥವಾ ಇತ್ಯಾದಿ ಕಾಟಗಳು ಆ ಥರದ ಸೋಂಕು ನಿವಾರಕಗಳನ್ನು ನಾವು ಬಳಸ್ಕೊಂಡದೇ ಆದರೆ ಉತ್ತಮ ಇಳುವರಿಯನ್ನು ಪಡೆಯಬಹುದು ಸರ್.
1: ಸೊಪ್ಪನ್ನ ಬೆಳೆಯುವಂತ ಮೊದಲನೇ ಹಂತ ಹೇಗಿರಬೇಕು ಸರ್? ಉಳುಮೆಯಿಂದ ಹಿಡಿದು ಕಡ್ಡಿ ನೆಡೋದ್ರಿಂದ ತನಕ ಏನೆಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ
0: ಸರ್? ನಾವು ಗಿಡದಿಂದ ಗಿಡಕ್ಕೆ 6 ಅಡಿ ಇದೆ, ಸಾಲಿನಿಂದ ಸಾಲಿಗೆ 5.5 ಅಡಿ ಇದೆ, 5.5 ಅಡಿ ಮತ್ತೆ 6 ಅಡಿ ಸಾಲನ್ನ ಹಾಕೊಂಡು ಮರಗಡ್ಡಿಯನ್ನ ಮಾಡ್ಕೊಂಡಿದೀವಿ. ಆ ಮರಗಡ್ಡಿಯನ್ನ ಮಾಡ್ಕೊಂಡು ಅದರಲ್ಲಿ ಮಧ್ಯ ಉಳುಮೆ ಮಾಡಲಿಕ್ಕೆ ಅವಕಾಶವಾಗತಕ್ಕಂಥ ರೀತಿಯಲ್ಲಿ ಮಿನಿ ಟ್ರ್ಯಾಕ್ಟರ್ ಅಥವಾ ಟಿಲ್ಲರ್ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಜಾಗ ಬೇಕು ಅಂತೇಳಿ 6 ಅಡಿ ಮತ್ತೆ 5.5 ಅಡಿಗೆ ಹಾಕೊಂಡಿದ್ದೀವಿ. ಇದರಿಂದ ಏನಾಗುತ್ತೆ ಅಂದರೆ ದೂರ ಇರೋದ್ರಿಂದ ಅಂತರ ಬೇರುಗಳು ಒಂದಕ್ಕೊಂದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ
1: ಟಚ್
0: ಆಗೋದಿಲ್ಲ, ಎಣ್ಕೊಳ್ಳೋದಿಲ್ಲ ಸರ್. ಆವಾಗ ಏನಾಗುತ್ತೆ ಅಂತಂದರೆ ಅದು ಗಿಡ ಪ್ರತ್ಯೇಕವಾಗಿ ಬೆಳೀಲಿಕ್ಕೆ ಪ್ರಾರಂಭ ಮಾಡುತ್ತೆ. ಇದು ಒಂದಂತ. ಇನ್ನೊಂದು ಗಿಡ ಬೆಳೆದ ಮೇಲೆ ಏನು ಮಾಡಬೇಕು ಅಂತಂದರೆ ಸರ್, ನಾವು ಅದರದ ವೇಸ್ಟು ರೆಕ್ಕೆಗಳೆಲ್ಲ ಬರ್ತದೆ ಅದನ್ನು ನಾವು ಕಟ್ ಮಾಡ್ತಾ ಇರಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಅದು ಕುರುಚಲು ಗಿಡದ ರೀತಿಯಾಗಿ ಹೋಗುತ್ತೆ. ಕುರುಚಲು ಗಿಡ ಆದರೆ ಅದು ಸೊಪ್ಪು ಚೆನ್ನಾಗಿ ಬರಲ್ಲ ಸರ್. ಮೇಲ್ಗಡೆ ನಾವು ಇರ್ತಕ್ಕಂಥದ್ದನ್ನ ಬಿಟ್ಕೊಂಡು ಗೆಡ್ಡೆ ಒಳಗಡೆ ಕುರ್ಚಲು ಏನಿರ್ತದೋ ಅದನ್ನೆಲ್ಲ ಅದಕ್ಕೆ ಗಾಳಿ ಆಡೋ ರೀತಿಯಲ್ಲಿ ಮಾಡಿಕೊಟ್ರೆ ಅದು ಗಿಡ ಸೊಗಸಾಗಿ ಬೆಳೀತದೆ ಸರ್. ಅದ್ರ ಜೊತೆಗೆ ಇಲಾಖೆಯಿಂದ ಕೊಡ್ತಕ್ಕಂಥ ಗೊಬ್ಬರವನ್ನು, ಮೇಲು ಗೊಬ್ಬರವನ್ನು ನಾವು ಸಮರ್ಪಕವಾಗಿ ಬಳಕೆ ಮಾಡ್ಕೋಬೇಕು. ಉದಾಹರಣೆಗೆ ನಮಗೆ ಇದು ಕೊಡ್ತಾರೆ, ಒಂದು ಅಸ್ತ್ರ ಅಂತ ಕೊಡ್ತಾರೆ, ಅದು ಯಾವುದಕ್ಕೆ ಅಪ್ಪ ಅಂದರೆ ಉಳಿ ಮನೆಗೆ. ಇನ್ನೊಂದು ಪೋಷಣ ಅಂತ ಕೊಡ್ತಾರೆ ಸರ್. ಆ ಪೋಷಣ ಎಲ್ಲಿಗೆಪ್ಪ ಅಂತಂದರೆ ರೇಷ್ಮೆ ಗಿಡಕ್ಕೆ ಸಿಂಪಡಿಸ್ಬೇಕು ಅದನ್ನು, ರೇಷ್ಮೆಗೆ ಸ್ಪ್ರೇ ಮಾಡ್ತಕ್ಕಂಥ ಉದ್ದೇಶದಿಂದ, ಅಂದರೆ ಎಲೆಗಳ ಮುಖಾಂತರ ಪೋಷಕಾಂಶಗಳನ್ನು ಗಿಡಗಳಿಗೆ ಕೊಡ್ತಕ್ಕಂಥದ್ದು. ಆ ಥರದ ಉಚಿತವಾಗಿ ರೇಷ್ಮೆ ಇಲಾಖೆಯಿಂದ ಕೊಡ್ತಾರೆ, ಕೋಟೆ ನಮ್ಮ ಕೋಟೆ ರೇಷ್ಮೆ ಇಲಾಖೆಯಿಂದ. ಏನೇ ಮೆಡಿಸನ್ಸ್ ಬಂದರೂ ಕೂಡ ಫೋನ್ ಮಾಡಿ ನಮ್ಗೆ ಕೊಡ್ತಾರೆ. ಅಂಥ ಸಂದರ್ಭದಲ್ಲಿ ಅದನ್ನು ತೆಗೆದುಕೊಂಡೋಗಿ ಗಿಡದ ಮೇಲೆ ಸಿಂಪಡಣೆ ಮಾಡಿದಾಗ ಗಿಡ ಏನಾಗುತ್ತೆ ಅಂತಂದರೆ ಕ್ವಾಲಿಟಿ, ಸೊಪ್ಪಿನ ಕ್ವಾಲಿಟಿ ಏನಾಗುತ್ತೆ ಜಾಸ್ತಿ ಆಗುತ್ತೆ, ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಕ್ವಾಲಿಟಿ ಸೊಪ್ಪು ಬಂತು ಅಂದರೆ ಕ್ವಾಲಿಟಿ ಗೂಡು ಬರ್ತದೆ ಸರ್.
1: ಹೌದು,
0: ಅದು ಇಂಪಾರ್ಟೆಂಟು
1: ಸರ್. ಈಗ ಹುಳುಗಳಿಗೆ ಸೊಪ್ಪೇ ಮುಖ್ಯ ಆಗಿರೋದ್ರಿಂದ ಸೊಪ್ಪಿನ ಗುಣಮಟ್ಟನೂ ಕೂಡ ಅಲ್ಲಿಂದ ಬರುವಂಥ ಬೆಳೆಯನ್ನು ನಿರ್ಧರಿಸುತ್ತೆ.
0: ಹೌದು,
1: ಈ ಗಿಡಗಳಿಗೆ ಅಥವಾ ಸೊಪ್ಪಿಗೆ ಈ ರೋಗಬಾಧೆ ಕೀಟಬಾಧೆ ಬರದೇ ರೀತಿ ಯಾವ ರೀತಿ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ
0: ಸರ್? ಈ ಸಾಮಾನ್ಯವಾಗಿ ರೇಷ್ಮೆ ಗಿಡಕ್ಕೆ ಸುಳಿ ರೋಗ ಅಂತ ಬರುತ್ತೆ. ಅಲ್ಲಿ ಕೀಟಗಳು ಏನು ಮಾಡ್ತಾ ಇರ್ತದೆ ಅಂದರೆ ಆ ರೇಷ್ಮೆ ಸುಳಿ ಏನು ಬರ್ತಾ ಇದೆಯೋ ಆ ಸುಳಿನ ತಿನ್ಕತಾ ಇರ್ತದೆ, ಅಲ್ಲಿ ಇರ್ತದೆ. ಆವಾಗ ಅದಕ್ಕೆ ಸರ್ ನಾವು ಬೇವಿನೆಣ್ಣೆ ಅದ್ರ ಜೊತೆಗೆ ಪೋಷಣ ಗಿಡ ಡೆವಲಪ್ ಆಗಲಿಕ್ಕೆ ಮತ್ತು ಆರ್ಗ್ಯಾನಿಕ್ ಬೇವಿನೆಣ್ಣೆ ಇದೆಯಲ್ಲ ಅದು ಗಿಡಕ್ಕೆ ಏನು ತೊಂದರೆ ಇಲ್ಲ, ಹುಳುಗು ಏನು ತೊಂದರೆ ಇಲ್ಲ, ಅದನ್ನು ಇಂತಿಷ್ಟು ಪ್ರಮಾಣದಲ್ಲಿ ಹಾಕ್ಕೊಂಡು ಸುಳಿ ಎಲ್ಲೆಲ್ಲಿ ತಿಂತದೆ ಅಲ್ಲಿಗೆ ಸ್ಪ್ರೇ ಮಾಡೋದ್ರ ಮುಖಾಂತರ ಮಾಡಿದ್ರೆ ನಮಗೆ ಆಟೋಮೆಟಿಕ್ಕಾಗಿ ಒಂದು 10 ಡೇಸ್ ಒಳಗಡೆ ರಿಸಲ್ಟ್ ಗೊತ್ತಾಗುತ್ತೆ, ಗಿಡ ಚೆನ್ನಾಗಿ ಬೆಳೀತದೆ ಸರ್. ಅದು ಬಿಟ್ಟು ಬೇರೆ ನಾವು ಇಂಗ್ಲೀಷ್ ಮೆಡಿಸನ್ಸ್ ಎಲ್ಲ ಯೂಸ್ ಮಾಡೋಕ್ಕೆ ಹೋದರೆ ಅದು ಏನಾಗೋಗುತ್ತೆ ಅಂತಂದರೆ ರೇಷ್ಮೆ ಹುಳುಗೆ ಅದು ಸರಿಯಾಗೋದಿಲ್ಲ ಸರ್. ಆ ಥರ
1: ಅಂದರೆ ಈಗ ರೇಷ್ಮೆ ಬೆಳೆಯನ್ನು ಕೂಡ ತಾವು ಸಂಪೂರ್ಣವಾಗಿ ಸಾವಯವದಲ್ಲೇ ಮಾಡ್ತಿರೋಂಥ?
0: ಹೌದು ಸರ್, ನಾವು ನಮ್ಮನೇಲಿ ಹಸುಗಳಿದೆ, ಹಸುಗಳಲ್ಲಿ ಏನು ಮಾಡ್ತೀವಿ ಅಂದರೆ ಕೊಟ್ಟಿಗೆ ಗೊಬ್ಬರನ ಪ್ರತಿ ವರ್ಷವೂ ಕೂಡ ಗಿಡಕ್ಕೆ ಒಂದು ಬಾಣಲಿ ಅಂತ ಕರಿತೀವಿ ನಮ್ಮ ಕಡೆ, ಆ ಬಾಣಲಿ ಮುಖಾಂತರ ಒಂದೊಂದು ಬಾಣಲಿಯನ್ನ ಒಂದೊಂದು ಗಿಡಕ್ಕೆ ಒಂದು ವರ್ಷಕ್ಕೊಮ್ಮೆ ಹಾಕಿದ್ರೆ ಸಾಕು, ಹಾಕ್ತೀವಿ ಸರ್ ಅಲ್ಲಿ.
1: ಸರ್, ಹಾಗೇನೆ ಈಗ ಈ ಸೊಪ್ಪನ್ನ ಬೆಳೆಸೋದು ಅದರ ಒಂದು ನಿರ್ವಹಣೆ ಕ್ರಮಗಳು ಒಂದು ಕಡೆ ಆದರೆ ಉಳುವಿನ ಮನೆ ನಿರ್ಮಾಣ ಮಾಡುವಂಥದ್ದು, ಅಲ್ಲಿ ಅಗತ್ಯವಾದಂಥ ಒಂದು ವಾತಾವರಣ ಹವಾಗುಣವನ್ನು ಸೃಷ್ಟಿ ಮಾಡುವಂಥದ್ದು ಕೂಡ ಈ ಬೆಳೆಯ ಒಂದು ಪ್ರಮುಖ ಚಟುವಟಿಕೆ.
0: ಹೌದು ಸರ್,
1: ಈ ಹುಳು ಮನೆಯನ್ನು ನಿರ್ಮಾಣ ಮಾಡುವಂಥದ್ದಾಗಿರ್ಬೋದು, ಅದರ ಒಂದು ನಿರ್ವಹಣೆ ಮತ್ತು ಅದರ ಒಂದು ವಾತಾವರಣವನ್ನು ಸರಿಯಾಗಿ ನೋಡಿಕೊಂಡು

0: ಅದು ಹೇಗಿರುತ್ತೆ ಸರ್ ಈ ರೇಷ್ಮೆ ಬೆಳೆನಲ್ಲಿ?
1: ಸರ್, ಮನೆಗಳ ನಿರ್ಮಾಣ ಅಂತಂತಂದ್ರೆ ಅವರ ಸೊಪ್ಪು ಎಷ್ಟು ಎಕರೆಗೆ ಹಾಕಿರ್ತಾರೋ ಅದರ ಆಧಾರದ ಮೇಲೆ ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಉದಾಹರಣೆಗೆ 2 ಎಕರೆ ಹಾಕಿದ್ರೆ 52 ಅಡಿ 23 ಅಡಿ ಈ ತರ ಸರ್ಕಾರದಿಂದಲೇ ಅನುದಾನಗಳನ್ನ ಕೊಡ್ತಾರೆ, ಅಥವಾ 31 ಅಡಿ 22 ಅಡಿ ಈ ರೀತಿ ಮನೆಗಳು ಇದೆ ಸರ್. ಅದಕ್ಕಿಂತ ಜಾಸ್ತಿನೂ ಮಾಡಬಹುದು, ಸಮಸ್ಯೆ ಇಲ್ಲ. ಆ ತರದ ಮನೆಗಳನ್ನ ಇವರು ಎಷ್ಟು ಮೊಟ್ಟೆಯನ್ನ ಮೇಯಿಸ್ತೀವಿ ಅದರ ಆಧಾರದ ಮೇಲೆ ಮನೆಯನ್ನ ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಆದ್ರೆ ಮನೆ ಎಷ್ಟೇ ದೊಡ್ಡದಿರ್ಲಿ, ನಾವು ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಆ ನಿರ್ವಹಣೆ ಬಹಳ ಮುಖ್ಯ. ಆ ಮನೆಗೆ ಈ ಊಜಿನೋಣ ಅಂತ ಬರುತ್ತೆ ಸರ್.
0: ಹೌದು,
1: ಆ ಊಜಿನೋಣ ಬರದ ರೀತಿಯಲ್ಲಿ ನಾವು ಕಾಪಾಡ್ಕೋಬೇಕು. ಯಾವುದೇ ರೀತಿಯಾದಂತಹ ರೇಷ್ಮೆ ಮನೆ ಒಳಗಡೆಗೆ ಯಾವುದೇ ಕಂಡುಗಳ ಮುಖಾಂತರ ಅದು ಊಜಿನೋಣ ಬರದಂತೆ ಕಾಪಾಡಬೇಕು, ಮೊದಲನೇ ಪಾಯಿಂಟ್ ಸರ್. ನೆಕ್ಸ್ಟ್ ಎರಡನೇದೇನಪ್ಪ ಅಂತಂದ್ರೆ ಇಲಾಖೆಯಿಂದ ಕೊಡ್ತಕ್ಕಂಥ ಔಷಧಿಗಳನ್ನ, ಮನೆಗೆ ಉಪಯೋಗಿಸ್ತಕ್ಕಂಥ ಔಷಧಿಗಳನ್ನು ನಾವು ಸರಿಯಾಗಿ ಸಮರ್ಪಕವಾಗಿ ಬಳಕೆ ಮಾಡಿದ್ರೆ ಯಾವುದೇ ರೀತಿಯಾದಂತಹ ರೋಗಗಳಿಗೆ ಬಲಿಯಾಗೋದಿಲ್ಲ ಸರ್. ಅದ್ರ ಜೊತೆಗೆ ಅಕ್ಕಪಕ್ಕದ ರೇಷ್ಮೆ ಮನೆಗಳಿರ್ತವೆ, ಅಲ್ಲಿ ರೋಗ ಇರ್ತದೆ, ಅದು ಗಾಳಿ ಮುಖಾಂತರ ಹರಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅದ್ರ ಜೊತೆಗೆ ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಮತ್ತೆ ಬೇಸಿಗೆ ಕಾಲದಲ್ಲಿ ನಾವು ಅವನ್ನ ಮೇಂಟೈನ್ ಮಾಡ್ಕೋಬೇಕು. ಅದು ಜಾಸ್ತಿ ಶಾಖನೂ ಇರಬಾರ್ದು, ಜಾಸ್ತಿ ಚಳಿನೂ ಇರಬಾರ್ದು. ಈ ರೀತಿಯಲ್ಲಿ ನಾವು ಮೇಂಟೈನ್ ಮಾಡ್ಕೋಬೇಕಾದ್ರೆ ಬೇಸಿಗೆ ಕಾಲದಲ್ಲಿ ಉದಾಹರಣೆಗೆ ಮೇಲ್ಗಡೆ ಸೀಟ್ ಇದ್ರೆ ಮನೆ, ಅದ್ರ ಮೇಲ್ಗಡೆ ನಲ್ಲಿಗಳನ್ನ ಮುಖಾಂತರ ನೀರುಗಳನ್ನ ಸಿಂಪರಣೆ ಮಾಡ್ತಕ್ಕಂಥದ್ದಾಗಿರ್ಬೋದು. ಆ ಕಿಟಕಿ ಬಾಗಿಲುಗಳಲ್ಲಿ ತೇವದ ಬಟ್ಟೆಯನ್ನು ಹಾಕಿ ಆ ತೇವದ ಗಾಳಿ ಒಳಗಡೆ ಹೋಗ್ಬೇಕು, ಆ ರೀತಿ ನೋಡ್ಕೊಳ್ತಕ್ಕಂಥದ್ದಿರ್ಬೋದು. ಸಾಧ್ಯವಾದ್ರೆ ರೇಷ್ಮೆ ಮನೆ ಒಳಗಡೆ ಎಸಿಗಳು ಪಿಟ್ ಮಾಡ್ತಾರೆ, ಆ ತರ ಮಾಡ್ಕೊಂಡ್ರೆ ಸ್ವಲ್ಪ ಟೆಂಪರೇಚರ್ ಕಡಿಮೆ ಆಗುತ್ತೆ. ಇನ್ನು ಚಳಿಗಾಲದಲ್ಲಿ ಹೇಗೆ ಮಾಡ್ಬೇಕಪ್ಪ ಅಂತಂತಂದ್ರೆ ನಾವು ಮಾಡಿದ್ವಿ ಒಂದ್ಸರಿ, ಹಳೇದು ಎಣ್ಣೆದು ಟಿನ್ ಬರುತ್ತಲ್ಲ ಸರ್, ಆ ಟಿನ್ಗೆ ಇದ್ದಲನ್ನ ತುಂಬಿ ಅವಕ್ಕೆ ಶಾಖವನ್ನು ಕೊಟ್ಟು ಆ ಕಡೆ ಒಂದೆರಡು ಈ ಕಡೆ ಒಂದೆರಡು ಮಡಗೋದ್ರಿಂದ ಮನೆ ಒಳಗಡೆ ಏನಾಗುತ್ತೆ ಅಂತಂತಂದ್ರೆ ಸ್ವಲ್ಪ ಬೆಚ್ಚನೆಯ ಅನುಭವ ಇರ್ತದೆ ಹೊರಗಡೆಗಿಂತ. ಅವಾಗ ಮರಿಗಳು ಆರಾಮಾಗಿ ಇರ್ತವೆ ಸರ್, ಸಮಸ್ಯೆ ಇಲ್ಲ. ಆ ತರ ಮೇಂಟೈನ್ ಮಾಡ್ಬೇಕಾಗುತ್ತೆ. ಜಾಸ್ತಿ ಬಿಸಿಲಿದ್ದಂಥ ಸಂದರ್ಭದಲ್ಲಿ ನಾವು ನೀರನ್ನ ಮೇಲ್ಗಡೆ ಹಾಕೋದಿರ್ಬೋದು, ಆಮೇಲೆ ಒಳಗಡೆ ಫ್ಯಾನ್ಗಳನ್ನು ಹಾಕಿ ಗಾಳಿಯನ್ನ ಕೊಡ್ತಕ್ಕಂಥ ವಾತಾವರಣವನ್ನು ಅಲ್ಲಿ ನಿರ್ಮಾಣ ಮಾಡಬೇಕಾಗುತ್ತೆ. ಟೋಟಲ್ ಟೆಂಪರೇಚರು 28-30 ಮೇಲೆ ದಾಟಬಾರ್ದು, ಆ ರೀತಿ ನಾವು ನೋಡ್ಕೊಂಡ್ರೆ ಒಳ್ಳೆ ಇಳುವರಿಯನ್ನು ಪಡೆಯಬಹುದು ಸರ್.

0: ಸರ್, ಪ್ರಸ್ತುತವಾಗಿ ಪ್ರತಿ ತಿಂಗಳು ಎಷ್ಟು ಹುಳುಗಳನ್ನು ಮೇಯಿಸ್ತಾ ಇದ್ದೀರಾ? ತಾವು ಚಾಕಿ ಹುಳುಗಳನ್ನು ಎಲ್ಲಿಂದ ತಂದು ಮಾಡ್ತಾ ಇದ್ದೀರಾ?
1: ಸರ್, ನಾವು ಫಸ್ಟು ರೇಷ್ಮೆ ಸ್ಟಾರ್ಟಿಂಗ್ ಮಾಡಬೇಕು ಅಂತಂದಾಗ ಸೊಪ್ಪು ಸ್ವಲ್ಪ ಕ್ವಾಲಿಟಿನ ಕಳ್ಕೊಬಿಟ್ಟಿತ್ತು, ಅದು ಟೈಮ್ ಮೀರೋಗಿತ್ತು. ಒಂದು ಬೆಳೆ ನೋಡಬೇಕು ನಾವು ಯಾವ ರೀತಿ ಆಯ್ತದೆ ಅಂತೇಳಿ ಮಂಡ್ಯದ ಚಾಕಿ ಸೆಂಟ್ರಿಂದ ಒಂದು ಸರಿ ತಗೊಬಂದು ಸರ್. ತಗೊಬಂದ ಮೇಲೆ ಎಷ್ಟು ಕಡಿಮೆ, ಒಂದು 50 ಮೊಟ್ಟೆ ತಗೊಬಂದು. ಒಂದು 50 ಮೊಟ್ಟೆ ತಂದಾಗ ನಾನೇ ತಗೊಂಡೋಗಿದ್ದೆ, ರಾಮನಗರಕ್ಕೆ ಹೋಗಿದ್ದೆ ಫಸ್ಟ್ ಟೈಮು. ಅಲ್ಲಿ 500 ರೂಪಾಯಿಗೆ ಹೋಯ್ತು ರೇಟು, ಇಳುವರಿ ಬತ್ತು. ಇಳುವರಿ ಸುಮಾರು 50 ಮೊಟ್ಟೆಗೆ ಒಂದು ಕ್ವಿಂಟಲ್ ತನಕನೂ ಬತ್ತು. ಸರಿ, ಅದು ಮೊದಲನೇ ಬೆಳೆ. ಅದು ಅದಾದಮೇಲೆ ನೀಟಾಗಿ ಗಿಡ ಅದರ ರೆಕ್ಕೆ ಎಲ್ಲಾನು ಕಟ್ ಮಾಡಿ ಅದಕ್ಕೆ ಗೊಬ್ಬರವನ್ನು ಮೇಲ್ಗೊಬ್ಬರ ಎಲ್ಲ ಹಾಕಿ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಪೋಷಣನ ಸಿಂಪಡಿಸಿ ಆನಂತರ ಎರಡನೇ ಬೆಳೆ ತೆಗೆದು. ಎರಡನೇ ಬೆಳೆ ತೆಗೆದಾಗ ನಾವು 120 ಮೊಟ್ಟೆಯನ್ನು ಮಡಗಿದ್ವು. 120 ಮೊಟ್ಟೆಗೆ 157 ಕೆ ಜಿ ಆಯಿತು ಸರ್. 120ಕ್ಕೆ 157 ಕೆ ಜಿ ಆಯಿತು. ರೇಟ್ ಬಂದು 800 ರೂಪಾಯಿಗೆ ಹೋಯ್ತು ಮೈಸೂರಿಗೆ. ಅದು ಎರಡನೇ ಬೆಳೆ ಮೈಸೂರಲ್ಲೇ ಬಿಟ್ಟು ಆ ಬೆಳೆ ಗೂಡೆಲ್ಲ ಬಿಡಿಸಿದ್ವಿ. ರೇಷ್ಮೆ ನಮ್ಮದು ಮನೆ ಇದು ಇನ್ನೂ ಬಿಲ್ ಬಂದಿರಲಿಲ್ಲ. ಮೈಸೂರಿಂದ ಆಫೀಸರ್ ಬಂದಿದ್ರು, ಅದು ನೋಡಿದ್ರು ಸರ್ ಗೂಡನ್ನ, ಗೂಡು ಒಳ್ಳೆ ಕ್ವಾಲಿಟಿ ಬಂದಿದೆ ಅಂತೇಳಿ ಗೂಡು ಸ್ವಲ್ಪ ಗೂಡುಗಳನ್ನೂ ತಗೊಂಡೋಗಿ ಅಲ್ಲಿ ಅವ್ರಿಗೆ ನಾನು ಹೇಳ್ತೀನಿ ರೇಟ್ ಜಾಸ್ತಿ ಕೊಡೋಕ್ಕೆ ಅಂತೇಳಿ ಅವರು ಅವ್ರಿಗೆ ಇನ್ಫಾರ್ಮ್ ಮಾಡಿದರು ಸರ್.
0: ಅಂದರೆ ಪ್ರಸ್ತುತವಾಗಿ ತಾವು 100 ಮೊಟ್ಟೆಗಳು,
1: 120 ಈಗ 180 ಗಂಟೆನೂ ಮೇಯ್ತಾ ಇದ್ದೀವಿ ಸರ್.
0: ಈಗ ಕನಿಷ್ಠ ಸರ್ ಒಂದು ತಿಂಗಳಲ್ಲಿ ಒಂದು ರೇಷ್ಮೆ ಬೆಳೆ ನಿರ್ವಹಣೆಗೆ ಎಷ್ಟೆಲ್ಲ ಖರ್ಚು ಬೀಳ್ತಾ ಇದೆ ಸರ್?
1: ಸರ್, ಖರ್ಚು ನಾವು ಮಾಡ್ಕೊಂಡಂಗೆ ಸರ್, ಇಲಾಖೆಯಿಂದ ಇದೆಲ್ಲ ಕೊಡ್ತಾರೆ, ಮೆಡಿಸಿನ್ಸ್ ಎಲ್ಲ ಕೊಡ್ತಾರೆ, ಉಚಿತವಾಗಿ ಕೊಡ್ತಾರೆ. ನಾವು ದಿವ್ಯ ಮೇಡಮ್ ಅದರಲ್ಲಿ ನಮಗೆ ಯಾವುದೇ ರೈತರು, ನಾನೇ ಅಂತಲ್ಲ, ಯಾವುದೇ ರೈತರು ಅವ್ರಿಗೆ ಫೋನ್ ಮಾಡಿದ್ರೆ ಸಾಕು ರೆಸ್ಪಾನ್ಸ್ ಮಾಡ್ತಾರೆ. ಜೊತೆಗೆ ಅವರು ಕೊಡ್ತಕ್ಕಂಥ ಮೆಡಿಸಿನ್ಸ್ಗಳು ಇರ್ತವೆ, ಅವಾಗ ಆ ಮೆಡಿಸಿನ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಅದ್ರ ಜೊತೆಗೆ ಇನ್ನು ಅಲ್ಲಿ ಖರ್ಚು ಬರ್ತಕ್ಕಂಥದ್ದು ಇವ್ರಿಗೆ ಏನಪ್ಪ ಅಂತಂದರೆ ಬ್ಲೀಚಿಂಗ್ ಇರ್ಬೋದು. ಬ್ಲೀಚಿಂಗ್ ಒಂದೊಂದು ಸಂದರ್ಭದಲ್ಲಿ ಇಲಾಖೆಯಿಂದ ಕೊಟ್ಟಿರ್ತಾರೆ, ಖಾಲಿ ಹೋಗಿರ್ತದೆ. ಅಂಥ ಸಂದರ್ಭದಲ್ಲಿ ನಾವು ಹೊರಗಡೆಯಿಂದ ಪರ್ಚೇಸ್ ಮಾಡಬೇಕಾಗುತ್ತೆ. ಬ್ಲೀಚಿಂಗು ಮತ್ತು ಪೇಪರ್ಸ್ನ ಅದಕ್ಕೆ ಮರಿಗೆ ಕೆಳಗಡೆ ಹಾಸ್ತಕ್ಕಂಥ ಪೇಪರ್ನ ಹೊರಗಡೆ ತಗೋಬೇಕಾಗುತ್ತೆ, ಮೈಸೂರಿಂದ ಅಥವಾ ರಾಮನಗರ ಎಲ್ಲರೂ ಆ ಕಡೆಯಿಂದ ತಗೋಬೇಕಾಗುತ್ತೆ. ಅಂಥ

0: ಸಂದರ್ಭದಲ್ಲಿ ಅದಕ್ಕೆ ಒಂದು ಸ್ವಲ್ಪ ಖರ್ಚಾಗುತ್ತೆ ಸರ್. ಅದ್ರ ಜೊತೆಗೆ ಮರಿ ನಾಲ್ಕನೇ ಜ್ವರಕ್ಕೆ ಬಿದ್ದಮೇಲೆ ಆವಾಗ ಸ್ವಲ್ಪ ಆಳಿನ ಸಮಸ್ಯೆ.
1: ಹೌದು,
0: ಈಗ 100 ಮೊಟ್ಟೆ ಮಡಗಿದ್ರು ಕೂಡ ಇಬ್ಬರನ್ನೇ ಮೇಂಟೈನ್ ಮಾಡ್ಕೋಬಹುದು, ಒಬ್ಬರನ್ನೇ ಮೇಂಟೈನ್ ಮಾಡ್ಕೋಬಹುದು ಒಂದು 10 ಡೇಸ್. ಆಫ್ಟರ್ 10 ಡೇಸು ಜೊತೆಗೆ ಒಂದು 3 ಮೆಂಬರ್ಸ್ ಇದ್ರೆ ಹುಳುಗಳಿಗೆ ಪೂರ್ಣ ಪ್ರಮಾಣದ ಸೊಪ್ಪನ್ನು ಒದಗಿಸಬಹುದು ಸರ್. ಅವಾಗ ಒಳ್ಳೆ ಇಳುವರಿ ಬರುತ್ತೆ
1: ಸರ್. ಹಾಗಿದ್ರೆ ತಾವು ವೃತ್ತಿಯಲ್ಲಿ ವಾಣಿಜ್ಯ ಶಾಸ್ತ್ರ ಉಪನ್ಯಾಸಕರಾಗಿ ಎಚ್ಡಿಕೋಟೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಾ.
0: ಹೌದೌದು,
1: ಈ ಉಪನ್ಯಾಸಕ ವೃತ್ತಿಯ ಜೊತೆಗೆ ಈ ರೇಷ್ಮೆ ಬೆಳೆಗಾರರಾಗಿ ತೊಡಗಿಸ್ಕೊಳ್ತಿರೋದು ಎರಡನ್ನೂ ಕೂಡ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದೀರಾ
0: ಸರ್? ಇಲ್ಲಿ ನಾನೇನು ಜಾಸ್ತಿ ತೊಡಗಿಸ್ಕೊಳ್ಳಕ್ಕೆ ಹೋಗಿಲ್ಲ, ಆದರೂ ಕೂಡ ಕೊಸಬನ್ನು ಬಿಡ್ಲಿಕ್ಕಾಗಲ್ಲ ಅಂತೇಳಿ. ಇದಕ್ಕೆ ಮುಖ್ಯವಾಗಿ ಮಾಡ್ತಕ್ಕಂಥವ್ರು ನಮ್ಮ ತಾಯಿ, ನಮ್ಮ ತಂದೆ, ಮತ್ತೆ ನನ್ನ ತಮ್ಮ ಇದ್ದಾನೆ ಇನ್ನೊಬ್ಬ ಮನೇಲಿ, ರಾಮಚಂದ್ರ ಅಂತೇಳಿ. ಅವರು 10th ಓದ್ಬಿಟ್ಟು ಮನೇಲೆ ಅಗ್ರಿಕಲ್ಚರ್ ಪೂರ್ಣ ಪ್ರಮಾಣದಲ್ಲಿ ವ್ಯವಸಾಯವನ್ನೇ ಆಧಾರವಾಗಿ ಇಟ್ಕೊಂಡು ಇದ್ದಾರೆ. ಎಲ್ಲ ಅವರೇ ನೋಡ್ಕೋತಾರೆ ಸರ್. ನಮ್ದೇನು ಅಂತಂದ್ರೆ ಸಂಜೆ ಟೈಮ್ ಹೋಗ್ಬಿಟ್ಟು ಅದರದ್ದು ಮರಿ ನೋಡ್ಕೊಳ್ಳೋದು, ಯಾವ ತರ ಇದೆ ಇದು, ಇದಕ್ಕೆ ಏನಾದ್ರು ಚೆನ್ನಾಗಿದೆಯಾ ಅಥವಾ ಏನಾದ್ರು ವೈರಸ್ ಇದೆಯಾ ಅಥವಾ ಸೊಪ್ಪು ಸರಿಯಾಗಿ ಸಾಕಾಗ್ತಾ ಇದೆಯಾ, ಈ ಥರ ಹೋಗಿ ನಾವು ಸ್ವಲ್ಪ ಜೊತೇಲಿ ಸಂಜೆ ಒಂದು ಟೈಮ್ ಹೋಗಿ ಹೆಲ್ಪ್ ಮಾಡ್ತೀವಿ. ಜೊತೆಗೆ ರಜದ ದಿನಗಳಲ್ಲಿ ಫುಲ್ ಟೈಮ್ ಅಲ್ಲೇ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಂಡು ಕೆಲಸವನ್ನು ಮಾಡ್ತೀವಿ ಸರ್. ಮೇನ್ಲಿ ನಮ್ಮ ಅಪ್ಪ ನಮ್ಮ ಅಮ್ಮ ಮತ್ತು ನನ್ನ ತಮ್ಮನೇ ಮೇಂಟೈನ್ ಮಾಡ್ತಿರೋದು.
1: ಅಂದರೆ ಕುಟುಂಬದವರ ಸಹಕಾರದೊಂದಿಗೆ ಕುಟುಂಬದವರೆಲ್ಲ ಸೇರಿ ಕೃಷಿ ಮಾಡ್ತಿರೋದ್ರಿಂದ ಯಾವುದೇ ರೀತಿಯ ಸಮಸ್ಯೆಗಳಾಗ್ತಾ ಇಲ್ಲ. ಒಬ್ಬರಲ್ಲ ಒಬ್ಬರು
0: ನೋಡ್ಕೊಳ್ತಾ
1: ಇರೋದ್ರಿಂದ ತಮ್ಮ ವೃತ್ತಿ ಮತ್ತು ಈ ಕೃಷಿ ಕಸುಬು ಎರಡನ್ನೂ ಕೂಡ ಮಾಡ್ಕೊಳ್ಳಿಕ್ಕೆ ಒಂದು ನಿರ್ವಹಣೆ ಆಗ್ತಾ
0: ಇದೆ. ಹೌದೌದು ಸರ್, ಎರಡು ಕೆಲಸನೂ ನಿರ್ವಹಿಸ್ತಾ ಇದೀವಿ. ಜಾಸ್ತಿ ನೋಡ್ತಿರೋದೇ ಅವರೇ, ನಮ್ಮ ತಮ್ಮ, ನಮ್ಮ ತಂದೆ ಮತ್ತೆ ನಮ್ಮ ತಾಯಿ. ಅವರು ಅಲ್ಲೇ ಆಸಕ್ತಿಯಿಂದ ನೋಡ್ಕೋತಾರೆ, ಸೊಪ್ಪು ಬಲ್ತಿದೆಯಾ, ಯಾವ ಜ್ವರಕ್ಕೆ ಬಿದ್ದಾಗ ಯಾವ ಸ್ಟೇಜ್ ಸೊಪ್ಪನ್ನು ಕೊಡಬೇಕು, ಎರಡನೇ ಜ್ವರಕ್ಕೆ ಇದ್ದಾಗ ಸ್ಟೇಜ್ ಯಾವ ಸೊಪ್ಪು ಕೊಡಬೇಕಾಗತ್ತೆ, ನಾಲ್ಕನೇ ಜ್ವರಕ್ಕೆ ಬಿದ್ದಾಗ ಯಾವ ರೀತಿ ಸೊಪ್ಪು ಅದಕ್ಕೆ ಅಡ್ಜಸ್ಟ್ ಆಗುತ್ತೆ ಆ ಸೊಪ್ಪು ಕೊಡಬೇಕಾಗತ್ತೆ. ಅಥವಾ ಈಗ ಉದಾಹರಣೆಗೆ ನಾಲ್ಕನೇ ಜ್ವರಕ್ಕೆ ಬಿದ್ದಾಗ ಎಳಸನ್ ಸೊಪ್ಪು ಕೊಟ್ಟರೆ ಅದು ಆಗೋದಿಲ್ಲ, ಅದರಿಂದ ಮೇಲ್ಗಡೆ ಕುಡಿ ಬರುತ್ತಲ್ಲ ಅದನ್ನೆಲ್ಲ ತೆಗೆದು ಅದಕ್ಕೆ ಯಾವ ಕ್ವಾಲಿಟಿ ಸೊಪ್ಪು ಕೊಡಬೇಕು ಅದೇ ಕ್ವಾಲಿಟಿಯನ್ನು ನಮ್ಮ ತಂದೆಗೆ ಚೆಂದಾಗಿ ಅನುಭವ ಇದೆ ಅದರಲ್ಲಿ, ಅದು ನೋಡ್ಕೋತಾರೆ ಸರ್.
1: ಸರ್, ಹಾಗಿದ್ರೆ ರೇಷ್ಮೆ ಬೆಳೆ ಅನ್ನೋದು ಪ್ರತಿ ತಿಂಗಳು ಆದಾಯ ಕಾಣುವಂಥ ಒಂದು ಬೆಳೆ ಆಗಿದೆ.
0: ಹೌದೌದು ಸರ್,
1: ಯಾವುದೇ ಒಂದು ನಷ್ಟ ಅನ್ನೋದನ್ನ ನಾವು ಇದರಲ್ಲಿ ಕಾಣೋದಿಲ್ಲ. ಪ್ರತಿ ತಿಂಗಳು ಕೂಡ ಒಂದು ಖರ್ಚಿಗೆ ತಕ್ಕಂತೆ ಆದಾಯವನ್ನು ಗಳಿಸಬಹುದು.
0: ಹೌದೌದು.
1: ಆ ನಿಟ್ಟಿನಲ್ಲಿ ಸರ್, ಕಡಿಮೆ ಭೂ ಪ್ರದೇಶದಲ್ಲೇ ಈ ಒಂದು ರೇಷ್ಮೆ ಬೆಳೆಯನ್ನ ಮಾಡೋ ನಿಟ್ಟಲ್ಲಿ 1-2 ಎಕರೆ ನನ್ನ ಹತ್ರ ಜಮೀನ್ ಇದೆ, ನನಗೆ ರೇಷ್ಮೆ ಬೆಳೆ ಬೆಳಿಬೇಕು ಅಂತ ಆಸಕ್ತಿ ಇದೆ.
0: ಹೌದು.
1: ಆದ್ರೆ ಅದನ್ನ ಯಾವ ರೀತಿ ಮಾಡಿದ್ರೆ, ಯಾವ ರೀತಿ ಶುರು ಮಾಡಿದ್ರೆ ಈ ಒಂದು ಬೆಳೆ ಕೈ ಹಿಡಿಯುತ್ತೆ ಅನ್ನೋದು ಕುರಿತು ತಮ್ಮ ಅನುಭವದ ಪ್ರಕಾರ ಕಾರ್ಯಕ್ರಮವನ್ನು ಕೇಳ್ತಿರುವಂತ ರೈತರುಗಳಿಗೆ ಈ ರೇಷ್ಮೆ ಬೆಳೆಯನ್ನ ಮಾಡ್ಲಿಕ್ಕೆ ಶುರು ಮಾಡೋ ನಿಟ್ಟಲ್ಲಿ ಏನ್ ಸಲಹೆ ಕೊಡಕ್ಕೆ ಇಷ್ಟಪಡ್ತೀರಾ?
0: ಸರ್, ನಾನು ಹೇಳೋದಿಷ್ಟೇ, ಜಮೀನು ಕಡಿಮೆನೇ ಇರಲಿ, ನೀವು ಹೇಳಿದ್ರಿ ಒಂದು ಮಿನಿಮಮ್ 1 ಎಕರೆ 1.5 ಎಕರೆ ಎಷ್ಟಾದ್ರೂ ಇರಲಿ, ಅವರು ಮೊದಲನೇದಾಗಿ ರೇಷ್ಮೆ ಹಾಕ್ತೀನಿ ಅಂತಂದ್ರೆ ಸರ್ ಖಂಡಿತವಾಗಿಯೂ ಹಾಕ್ಬೋದು. ಅದಕ್ಕಿಂತ ಮುಂಚೆ ಇಲಾಖೆಯನ್ನು ಒಂದ್ಸರಿ ಭೇಟಿ ಮಾಡಿದ್ರೆ ಇಲಾಖೆಯಲ್ಲಿ ಇರ್ತಕ್ಕಂಥ ಅನುದಾನಗಳ ಬಗ್ಗೆ ಅವರು ತಿಳಿಸ್ಕೊಡ್ತಾರೆ ಸರ್. ಕೋಟೆಯಲ್ಲಿ ದಿವ್ಯಾ ಮೇಡಮ್ ಇರ್ಬೋದು, ಅವರು ತಾಲೂಕು ವೈಸು ಇರ್ತಾರೆ, ಅಲ್ಲಿ ಹೋಗಿ ಏನಪ್ಪಾ ಅಂತಂದ್ರೆ ನಾವು ರೇಷ್ಮೆ ಹಾಕ್ತಾ ಇದ್ದೀವಿ ಅಂತಂದ್ರೆ ಅವರು ಏನೇನು ಅದರಿಂದ ಸಬ್ಸಿಡೀಸ್ ಸರ್ಕಾರದಿಂದ ಅನುದಾನಗಳಿದೆ ಎಲ್ಲಾನು ಹೇಳ್ತಾರೆ ಸರ್. ಆ ಅನುದಾನ ಪಡ್ಕೊಂಡು, ಉದಾಹರಣೆ ಈಗ ನರೇಗಾ ಯೋಜನೆ ಅಡಿಯಲ್ಲಿ ಪಂಚಾಯತಿಯಿಂದ ರೇಷ್ಮೆ ಕಡ್ಡಿನ ಬೆಳೆಸಲಿಕ್ಕೆ ಸಹಾಯವನ್ನು ಕೊಡ್ತಾರೆ ಸರ್. 1 ಎಕರೆಗೆ ಮಿನಿಮಮ್ 64,000 ರೂಪಾಯಿ ಕೊಡ್ತಾರೆ ಸರ್ ನರೇಗಾ ಯೋಜನೆ ಅಡಿಯಲ್ಲಿ ಗಿಡವನ್ನು ನಾಟಿ ಮಾಡಲಿಕ್ಕೆ. ಅದಾದ್ಮೇಲೆ ನಂತರದಲ್ಲಿ ಮನೆಯನ್ನು ನಿರ್ಮಾಣ ಮಾಡ್ತೀವಿ ಅಂತೇಳಿ ಇಲಾಖೆಗೆ ಹೇಳಿದ್ರೆ ಮನೆಗೂ 20 ಅಡಿಗೆ ಮತ್ತೆ 30 ಅಡಿಗೆ ಎಷ್ಟು ಅನುದಾನ ಇರ್ತದೋ ಅಷ್ಟು ಅನುದಾನವನ್ನ ಕೊಡ್ತಾರೆ. ಉದಾಹರಣೆಗೆ 50 ಅಡಿ ಮನೆ ನಾವು ಮಾಡಿರೋದು, ನಮಗೆ ಸರ್ 337,000 ರೂಪಾಯಿ ಸಬ್ಸಿಡಿ ಸಹಾಯಧನವನ್ನು ಕೊಡಿಸ್ಕೊಟ್ರು ಸರ್. ಆ ನಿಟ್ಟಿನಲ್ಲಿ ಅವ್ರನ್ನ ಭೇಟಿ ಮಾಡಿದ್ರೆ ಖಂಡಿತವಾಗಿಯೂ ರೇಷ್ಮೆ ಕೃಷಿಯನ್ನ ಮಾಡಬಹುದು ಸರ್. ಫಸ್ಟ್ ನಾವು ಖರ್ಚು ಮಾಡಿ ಮಾಡಬೇಕಾಗತ್ತೆ ಎಲ್ಲವನ್ನು, ಅನಂತರದಲ್ಲಿ ರೀಫಂಡ್ ಆಗುತ್ತೆ, ಆವಾಗ ನಾವು ನೋಡ್ಕೋಬಹುದಾಗಿದೆ, ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಸಾಧಿಸಬಹುದಾಗಿದೆ. ಜೊತೆಗೆ ರೇಷ್ಮೆ ಬೆಳೆದ್ಮೇಲೆ ಅದಕ್ಕೆ ಸಾವಯವ ಗೊಬ್ಬರ ಮತ್ತೆ ಅದಕ್ಕೆ ನೀರಿನ ವ್ಯವಸ್ಥೆ ನೋಡ್ಕೊಂಡ್ರೆ ಸರ್. ಈಗ ಉದಾಹರಣೆಗೆ ಮಳೆ ಇಲ್ಲ ಈ ಟೈಮಲ್ಲಿ, ಏನೋ ಜಾಸ್ತಿ ನೋಡಿ ಈಗ ಬರಗಾಲ ಬಂದಿದೆ, ಆದ್ರೂ ರೇಷ್ಮೆ ಅದಕ್ಕೆ ಏನು ಜಾಸ್ತಿ ನೀರು ಬೇಕಾಗಿರಲ್ಲ, ಸ್ವಲ್ಪ ನೀರಲ್ಲೇ ಅದನ್ನ ಮೇಂಟೈನ್ ಮಾಡ್ಬಿಡ್ಬೋದು, ಒಂದ್ ಬೆಳೆ ತೆಗಿಲೇಬಹುದು. ಯಾಕಂದ್ರೆ 2 ಮಂತ್ಸ್ಗೆ ಒಂದ್ ಬೆಳೆ ಗ್ಯಾರಂಟಿ ಬರುತ್ತೆ ಸರ್. 2 ತಿಂಗಳಿಗೊಂದ್ಸರಿ ಬೆಳೆ ಎಷ್ಟಾರೋಗ್ಲಿ ಮಿನಿಮಮ್ ಅದಂತೂ ಇದೇ ಇರ್ತದೆ, 2 ತಿಂಗಳಿಗೊಂದ್ಸಲ ಬೆಳೆ ಬರುತ್ತೆ ಸರ್.
1: ಸರ್, ಹಾಗೇನೆ ಈ ರೇಷ್ಮೆ ಬೆಳೆ ಜೊತೆಗೆ ಇನ್ನಿತರ ತೋಟಗಾರಿಕೆ ಬೆಳೆಗಳಾಗಿರ್ಬೋದು, ವಾಣಿಜ್ಯ ಬೆಳೆಗಳಾಗಿರ್ಬೋದು, ಇವುಗಳ ಒಂದು ಬೇಸಾಯ ಕ್ರಮ ಮತ್ತೆ ಇದರಿಂದೆಲ್ಲ ಆದಾಯ ಹೇಗೆ ಮಾಡ್ತಾ ಇದ್ದೀರಾ?
0: ವಾಣಿಜ್ಯ ಬೆಳೆಗಳು ಅಂತಂದ್ರೆ ಸರ್, ತೋಟಗಾರಿಕೆ ಬೆಳೆ ಅಂತಂದ್ರೆ ಸ್ವಲ್ಪ ತೆಂಗು ಹಾಕಿದೀವಿ, ತೆಂಗು ಮತ್ತೆ ಮಾವು ಇದೆ. ಮಾವು ತೆಂಗು ಅದು ಫಲವನ್ನ ಕೊಡುತ್ತೆ. ಈ ತರ ರೇಷ್ಮೆ ಜೊತೆಗೆ ಜಮೀನು ಜಾಸ್ತಿ ಏನು ಮಡಿಕೊಂಡಿದ್ರೆ, ಈಗ ಉದಾಹರಣೆಗೆ ತೆಂಗನ್ನ ರೇಷ್ಮೆ ಹಾಕಿದ್ರು ಕೂಡ ಸುತ್ತ ಒಂದು ರೌಂಡು 35 ಅಡಿ ಅಥವಾ 30 ಅಡಿಗೆ ಒಂದೊಂದು ಸುತ್ತ

0: ಹಾಕಿದ್ರೆ ತೆಂಗು ಜಮೀನಿನ ಸುತ್ತ ಇದು ಒಂದು ರೀತಿ ಒಂದ್ ಕಡೆ ಬರುತ್ತೆ ಸರ್. ಅದ್ರ ಜೊತೆಗೆ ಸರ್ ನಾನು ಹೇಳೋದೇನಂದ್ರೆ, ಈಗ ಉದಾಹರಣೆಗೆ ಒಂದೂವರೆ ಎಕರೆ ಇತ್ತು ಅಂದ್ರೆ ಒಂದು ಕಾಲು ಎಕರೆನ ಮೀಸಲಾಗಿಟ್ಕೊಂಡು ಒಂದು ಕಾಲು ಎಕರೆಗೆ ಹುಲ್ಲಾಕೊಂಡ್ರೆ ಒಂದ್ ಎರಡು ಹಸು ಮಡಿಕೊಂಡ್ರೆ ಅದು ಹುಲ್ಲಿಂದ ಹಸುಗಳದು ಬರುತ್ತೆ ಸರ್ ಆದಾಯ, ಮೇವು ಆಗುತ್ತೆ. ಅದು ಹಸುಗಳು ಸಗಣಿ ಹಾಕುತ್ತೆ, ಸಗಣಿ ರೇಷ್ಮೆ ಗಿಡಕ್ಕೆ ಗೊಬ್ಬರ ಆಗುತ್ತೆ. ಈ ತರ ಮಾಡ್ಕೋಬೇಕಾಗುತ್ತೆ ಸರ್, ಈ ತರ ಮಾಡ್ಕೊಂಡ್ರೆ ಆದಾಯ ರೈತ ಗಳಿಸಬಹುದು
1: ಸರ್. ಹಾಗಿದ್ರೆ ಪ್ರಸ್ತುತ ದಿನಗಳಲ್ಲಿ ನೋಡ್ತಂದ್ರೆ ಭೂಮಿ ತನ್ನ ಫಲವತ್ತತೆಯನ್ನ ಕಳ್ಕೊತಾ ಇದೆ, ಕಾರಣ ಅತಿಯಾದ ರಾಸಾಯನಿಕ
0: ಗೊಬ್ಬರ.
1: ಆ ನಿಟ್ಟಿನಲ್ಲಿ ಕಾರ್ಯಕ್ರಮದ ಕೊನೆಯದಾಗಿ ಈ ಒಂದು ಸಾವಯವ ಕೃಷಿಯ ಮಹತ್ವವನ್ನು ಕುರಿತು ಮುಂದಿನ ಪೀಳಿಗೆಗೆ ಒಂದು ಫಲವತ್ತಾದ ಭೂಮಿಯನ್ನು ವರ್ಗಾಯಿಸುವ ನಿಟ್ಟಿನಲ್ಲಿ ತಾವು ಒಬ್ಬ ಸಾವಯವ ಕೃಷಿಕರಾಗಿ ಕಾರ್ಯಕ್ರಮವನ್ನು ಕೇಳ್ತಿರುವಂತಹ ಯುವ ರೈತರುಗಳಿಗೆ ಈ ಒಂದು ಸಾವಯವ ಕೃಷಿಯ ಮಹತ್ವವನ್ನು ಕುರಿತು ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ?
0: ಸರ್, ನಾನು ಸಾವಯವ ಕೃಷಿ ಬಗ್ಗೆ ಹೇಳದಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗೋಗಿದೆ ಅಂತಂದ್ರೆ, ಅವಾಗ ನಾಟಿ ಹಸುಗಳು ತುಂಬಾ ಇದ್ದವು ಸರ್, ಅದರದ್ದು ಮೆಡಿಸನ್ ಇದ್ದಂಗೆ, ಅದ್ರ ಗೊಬ್ಬರ ಅದರದ್ದು ಗಂಜಲ ಎಲ್ಲ ಮೆಡಿಸನ್ಸ್ ಇದ್ದಂಗೆ ಇರ್ತಿತ್ತು ಸರ್. ಅದು ಕೊಟ್ಟಿಗೆಯಿಂದ ತಗೊಂಡೋಗಿ ತಿಪ್ಪೆಗೆ ಹಾಕ್ತಿದ್ರು, ತಿಪ್ಪೆಯಲ್ಲಿ ಕೊಳಿಸ್ತಾ ಇದ್ರು. ಆಮೇಲೆ ಆಗಿನ ಕಾಲದಲ್ಲಿ ತಗೊಂಡೋಗಿ ಗೊಬ್ಬರವನ್ನ ಗಾಡಿಗಳಲ್ಲಿ ಹೂಡಿ ಜಮೀನುಗಳಿಗೆ ಒರವು ಮಾಡ್ತಾ ಇದ್ರು. ಇತ್ತೀಚಿನ ದಿನಗಳು ಏನಾಗಿದೆ ಅಂತಂದ್ರೆ ಮಿಷಿನರೀಸ್ಗಳು ಬಂದ್ಬಿಟ್ಟಿದೆ. ಈಗ ಉದಾಹರಣೆಗೆ ಪವರ್ ವೀಡರ್ ಆಗಿರ್ಬೋದು, ಟ್ರ್ಯಾಕ್ಟರ್ಗಳಾಗಿರ್ಬೋದು, ಇವು ಏನ್ ಮಾಡ್ತವೆ ಅಂತಂದ್ರೆ ಸರ್, ಈಗ ಟ್ರ್ಯಾಕ್ಟ್ರು ಈಗ ತೋಟ ಇದೆಯಲ್ಲ, ತೋಟದಲ್ಲಿ ಆಳವಾಗಿ ನೇಗಿಲುಗಳ ಮುಖಾಂತರ ಉತ್ತಾಗ, ಈಗ ಉದಾಹರಣೆಗೆ ರೇಷ್ಮೆ ಗಿಡನೆ ಅದನ್ನ ಆಳವಾಗಿ ಉತ್ತಾಗ ಅದ್ರ ಬೇರ್ಗಳು ಏನಾಗ್ತವೆ, ಕಟ್ ಆಗ್ತವೆ. ಬೇರ್ಗಳು ಕಟ್ ಆಗದಾಗ ಅದೇನ್ ಮಾಡುತ್ತೆ, ಗಿಡ ಡೆವಲಪ್ ಆಗಕ್ ನೋಡುತ್ತೆ. ಕೆಳಗಡೆ ಬೇರ್ ಕಟ್ ಆಗಿರ್ತದಲ್ಲ, ಅದು ಡೆವಲಪ್ ಆಗುತ್ತೆ. ಡೆವಲಪ್ ಆಗಕ್ಕೆ ಟೈಮ್ ತಗೊಬಿಡ್ತದೆ, ಅದು ಸೊಪ್ಪ ಬರಲ್ಲ, ಅದು ಡೆವಲಪ್ ಆಗಕ್ಕೆ ಅದು ಟೈಮ್ ತಗೊಬಿಡ್ತದೆ. ಈ ಬೇರ್ಗಳು ಕಟ್ ಆಗ್ಬಿಡುತ್ತೆ, ಯಾವುದೇ ತೆಂಗಾಗಿರ್ಬೋದು, ಅಡಿಕೆ ಆಗಿರ್ಬೋದು, ಬಾಳೆ ಆಗಿರ್ಬೋದು, ಅದ್ರ ಬೇರ್ಗಳು ಕಟ್ ಆಗಬಾರ್ದು ಸರ್. ಕಟ್ ಆಗೋ ರೀತಿಯಲ್ಲಿ ಮೇಲ್ ಉಳುಮೆ ಮಾತ್ರ ಮಾಡ್ಕೊ. ಕೆಲವರು ತೋಟಗಳನ್ನ ಉಳುಮೆನೆ ಮಾಡ್ತಾ ಸರ್, ಈಗ ಏನ್ ಮಾಡ್ತಾವ್ರೆ ಅಂತಂದ್ರೆ ತೆಂಗನ್ನ ಗರಿಯನ್ನ ಕತ್ತರಿಸ್ಬಿಟ್ಟು ಸಾಲಕ್ಕೆ ಹಾಕೋದು, ಅಥವಾ ಬುಡದಿಂದ ಒಂದ್ ಎರಡು ಅಡಿ ಎರಡೂವರೆ ಅಡಿ ಬಿಟ್ಟು ಸುತ್ತ ತೆಂಗನ್ನ ಅದನ್ನ ಮಲ್ಚಿಂಗ್ ಮಾಡೋದು. ಆತರ ಮಾಡಿದ್ರೆ ಅಡಿಕೆ ಅಥವಾ ತೆಂಗು ಈ ತರ ಮಾಡಿದ್ರೆ ಸರ್, ಅದೇನಾಗುತ್ತೆ ಅಂದ್ರೆ ನೀರನ್ನ ಹಿಡಿದಿಟ್ಕೊಳ್ತಕ್ಕಂಥ ಅಂಶ ಜಾಸ್ತಿ ಆಗುತ್ತೆ ಸರ್. ಅಲ್ಲಿ ರೆಗಾರಿಯಂ ತಕ್ಕಂಥ ಅಂಶ ಜಾಸ್ತಿ ಆದಾಗ ಅದು ಆಟೋಮೆಟಿಕ್ ಆಗಿ ನೀರನ್ನ ಹಿಡಿದಿಟ್ಕೊಳ್ತದೆ. ನೀರು ಹಿಡಿದಿಟ್ಕೊಂಡಾಗ ನಾವು ಅದಕ್ಕೆ 15 ದಿನಕ್ಕೆ ಒಂದ್ ನೀರು ಕೊಟ್ಟರು ಸಾಕು. ಈಗ ಕೆಲವು ಭೂಮಿಗಳಿಗೆ ನೀರು ಕೊಡ್ತಾ ಇದ್ರೆ ಇವತ್ತು ನೀರು ಹಾಕಿರ್ತೀವಿ, ಇನ್ 3 ದಿನಕ್ಕೆ ಅದು ಏನಾಗಿರುತ್ತೆ ಅಂತಂತಂದ್ರೆ ಒಣಗೋಗಿರ್ತದೆ. ಅದಕ್ಕೆ ಕಾರಣ ಇಷ್ಟೇ, ಅದರಲ್ಲಿ ಎರೆಹುಳು ಇರೋದಿಲ್ಲ, ಮತ್ತೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಸಾವಯವ ಅಂಶ ಇರೋದಿಲ್ಲ. ಅದರಿಂದ ಏನಾಗುತ್ತೆ, ಅದು ನೀರನ್ನು ಹಿಡಿದಿಟ್ಕೊಳ್ಳೋ ಶಕ್ತಿ ಕಳ್ಕೊಂಡಿರ್ತದೆ. ಅದೇ ಸಾವಯವ ಅಂಶ ಜಾಸ್ತಿ ಆದಾಗ, ಈಗ ಉದಾಹರಣೆಗೆ ಎಲ್ಲೋ ಒಂದ್ ಕಡೆ ನಾವು ಗರಿಗಳು ಎಲ್ಲಾನು ಒಂದ್ ಕಡೆ ಲಾಟ್ ಮಾಡಿರ್ತೀವಿ, ಅಲ್ಲಿ ಏನಾಗಿರ್ತದೆ, ತೇವಾಂಶ ಇರ್ತದೆ. ಮಣ್ಣಿನ ಮುಟ್ಟಿದ್ರೆ ತುಂಬಾ ತಣ್ಣಗಿರ್ತದೆ ಸರ್, ಅದು ಆತರ ಇರ್ತದೆ. ಅಲ್ಲಿ ಗಿಡಗಳು ಅಕ್ಕಪಕ್ಕ ಆದ್ರೆ ಗಿಡಗಳು ಕೂಡ ಚೆನ್ನಾಗಿ ಫಲವನ್ನ ಕೊಡ್ತವೆ. ಅದೇ ರೀತಿ ನಾವು ಏನ್ ಮಾಡ್ಬೇಕಾಗುತ್ತೆ, ಬೆಂಕಿ ಹಾಕ್ಲಿಕ್ಕೆ ಅಥವಾ ಈ ತರ ಅದೇನು ಮಾಡ್ಲಿಕ್ಕೆ ಹೋಗ್ಬಾರ್ದು. ಆ ಏನಿರ್ತದೋ ತ್ಯಾಜ್ಯಗಳು, ಎಲೆಗಳು, ಹಸಿರೆಲೆ ಗೊಬ್ಬರ ಅಂತ ಹೇಳ್ತೀವಿ ನಾವು, ಅದೆಲ್ಲವನ್ನು ಕೂಡ ನಾವು ಒಂದು ತೆಂಗಿನ ಸುತ್ತ ಒಂದು 2 ಅಡಿ ಬಿಟ್ಟು ಸುತ್ತ ಹಾಕಿದ್ರೆ ಎರೆಹುಳು ಸಂಖ್ಯೆ ಜಾಸ್ತಿ ಆಗುತ್ತೆ, ಅದು ಮಣ್ಣಿನ ಫಲವತ್ತತೆಯನ್ನ ಕಾಪಾಡಬಹುದಾಗಿದೆ. ಆಮೇಲೆ ಭೂಮಿನ ಪದೇ ಪದೇ ಉಳುಮೆ ಮಾಡೋದ್ರಿಂದ ಸಹ ಎರೆಹುಳು ಮತ್ತೆ ಇತರ ವಿಘಟಕಗಳು ಎಲ್ಲ ಸಾವನ್ನಪ್ತವೆ. ಅದರಿಂದ ಮಣ್ಣಿನ ಒಂದು ಅನಾರೋಗ್ಯ ತುತ್ತಾಗುತ್ತೆ, ಮಣ್ಣು ಅನಾರೋಗ್ಯಕ್ಕೆ, ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ.
1: ಬಹಳ ಸಂತೋಷ, ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವು ವೃತ್ತಿಯಲ್ಲಿ ಉಪನ್ಯಾಸಕ ವೃತ್ತಿಯನ್ನು ಮಾಡ್ತಾ ಇದ್ದು ತಮ್ಮ ಕೃಷಿ ಚಟುವಟಿಕೆಗಳನ್ನು ಆಸಕ್ತಿಯ ಮೇರೆಗೆ ತಮ್ಮ ಒಂದು ಕೃಷಿ ಭೂಮಿಯಲ್ಲಿ ವಿವಿಧ ರೀತಿಯ ವಾಣಿಜ್ಯ ಬೆಳೆಗಳು ಮತ್ತು ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವ ಜೊತೆಗೆ ವಿಶೇಷವಾಗಿ ರೇಷ್ಮೆ ಬೆಳೆ ಮೇಲಿನ ಒಲಿವಿನಿಂದ ರೇಷ್ಮೆ ಬೆಳೆಗಾರರಾಗಿ ತಾವು ಈ ರೇಷ್ಮೆ ಬೆಳೆಯನ್ನು ಬೆಳೀತಿರೋದು ಕುರಿತು ಅದರ ಒಂದು ಕಡ್ಡಿ ನಾಟಿಯಿಂದ ಹಿಡಿದು ಸೊಪ್ಪು ಬರೋ ತನಕ ಅದರ ನಿರ್ವಹಣೆ ಆಗಿರ್ಬೋದು ಮತ್ತೆ ಉತ್ತಮವಾದಂಥ ಸೊಪ್ಪು ಪಡೆಯುವ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ನಿರ್ವಹಣೆ ಮಾಡಬೇಕಾಗುತ್ತೆ, ಅದಕ್ಕೆ ರೋಗ ಬಾಧೆ ಮತ್ತು ಕೀಟಬಾಧೆ ಬರದೇ ರೀತಿ ಯಾವ ರೀತಿಯಾದಂಥ ಉಪಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ, ಮತ್ತೆ ಉಳುವಿನ ಮನೆ ನಿರ್ಮಾಣದಲ್ಲಾಗಿರ್ಬೋದು, ಉಳುವಿನ ಪೋಷಣೆಯಲ್ಲಾಗಿರ್ಬೋದು ಯಾವ ರೀತಿಯಿಂದ ಸೂಕ್ತ ಕ್ರಮಗಳನ್ನು ನಿರ್ವಹಿಸ್ತಾ ಇದ್ರು ಅನ್ನೋದು ಕುರಿತು, ಮತ್ತೆ ಕಾರ್ಯಕ್ರಮವನ್ನು ಕೇಳ್ತಾ ಇರೋಂಥ ರೈತರುಗಳು ಒಂದು ಸಾವಯವ ಕೃಷಿ ಪದ್ಧತಿಯಲ್ಲಿ ರೇಷ್ಮೆ ಬೆಳೆಯನ್ನು ಬೆಳೆಯುವ ನಿಟ್ಟಲ್ಲಾಗಿರ್ಬೋದು ಅಥವಾ ಸಾವಯವ ಕೃಷಿ ಪದ್ಧತಿಯನ್ನು ಉಳಿಸ್ಕೊಳ್ಳೋ ನಿಟ್ಟಲ್ಲಾಗಿರ್ಬೋದು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಕುರಿತು ವಿಚಾರಗಳನ್ನು ಹಾಗೂ ಮಾಹಿತಿಯನ್ನು ತಮ್ಮ ಅನುಭವದ ಮುಖಾಂತರ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಕ್ಕೆ, ಈ ಒಂದು ಸಾವಯವ ಕೃಷಿ ಪದ್ಧತಿಯ ಒಂದು ಮಹತ್ವವನ್ನು ತಿಳಿಸ್ಕೊಂಡಿದ್ದಕ್ಕೆ ತಮಗೆ ತುಂಬಿದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
0: ತಮಗೂ ಸರ್.
1: ಪ್ರಿಯ ಕೇಳುಗರೇ, ಇದುವರೆಗೂ ಕೇಳ್ತಾ ಇದ್ರಿ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಎಚ್ರಿಕೋಟೆ ತಾಲೂಕು ಅಂಬಾಪುರ ಹೋಬಳಿ ಏರ್ಗಳ್ಳಿ ಗ್ರಾಮದ ಸಾವಯವ ಸಮಗ್ರ ಕೃಷಿಕರು ಹಾಗೂ ಉಪನ್ಯಾಸಕರು ಆದಂತಹ ಶ್ರೀಯುತ ಸಿದ್ದೇಗೌಡ HS ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಸಮಗ್ರ ಕೃಷಿಕರ ಅನುಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ

0: ಈ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ ರಸಗೊಬ್ಬರ,
1: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
3: ಇದುವರೆಗೂ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿಯಲ್ಲಿ ರೇಷ್ಮೆ ಹಾಗೂ ತೋಟಗಾರಿಕೆ ಬೆಳೆಗಳ ಬೇಸಾಯದ ಅನುಭವ ಕುರಿತು ಎಚ್ಡಿಕೋಟೆ ತಾಲೂಕಿನ ಹೇರ್ಗಳ್ಳಿ ಗ್ರಾಮದ ಕೃಷಿಕರು ಹಾಗೂ ಉಪನ್ಯಾಸಕರಾದ ಶ್ರೀಯುತ ಸಿದ್ದೇಗೌಡರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಶ್ರೀಯುತ ಶ್ರೀಕಾಂತ್ ರವರು.
4: ಎಲ್ಲರಿಗೂ ನಮಸ್ಕಾರ.
5: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
4: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
5: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
4: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
5: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
4: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
5: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
4: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
5: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
4: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
5: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
4: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
5: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
4: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
5: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
4: ದೂರವಾಣಿ ಸಂಖ್ಯೆ 7337765608.
5: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜಾನಪದ ಹಾಡುಗಳು ಪ್ರಸಾರವಾಗಲಿದೆ.
2: ಜಾನಪದ ಸೊಗಡಿನ ಕಾರ್ಯಕ್ರಮ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು. ರಾಜ್ಯದ 102 ತಾಲೂಕುಗಳಲ್ಲಿ ಬರಗಾಲ, ತಿಂಗಳಾಂತ್ಯಕ್ಕೆ ಕೇಂದ್ರಕ್ಕೆ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. 528 ಗ್ರೇಡ್ 1 ಕಾರ್ಯದರ್ಶಿಗಳಿಗೆ ಪಿಡಿಒ ಆಗಿ ಮುಂಬಡ್ತಿ, ಗ್ರಾಮಗಳ ಅಭಿವೃದ್ಧಿಗೆ ಒತ್ತು ನೀಡುವಂತೆ ಸಚಿವ ಈಶ್ವರ್ ಬಿ ಖಂಡ್ರೆ ಕರೆ. ಹನೂರು ಗುಂಡಿನ ದಾಳಿ ಪ್ರಕರಣ ಸಿಐಡಿ ತನಿಖೆಗೆ ವರ್ಗಾಯಿಸಿ ಸರ್ಕಾರ ಆದೇಶ. ಸಚಿವ ಬಿ ನಾಗೇಂದ್ರ ವಿರುದ್ಧ ಬಳ್ಳಾರಿ ಚಲೋ, 10 ದಿನಗಳ ಕಾಲ ಪಾದಯಾತ್ರೆ ನಡೆಸಲು ಬಿಜೆಪಿ ನಿರ್ಧಾರ. ಹಾಗೂ ಕೊಡಗಿನಲ್ಲಿ ಧಾರಾಕಾರ ಮಳೆ, ಭಾಗಮಂಡಲದಲ್ಲಿ ತ್ರಿವೇಣಿ ಸಂಗಮ ಮುಳುಗಡೆ. ರಾಜ್ಯದ 102 ತಾಲೂಕುಗಳಲ್ಲಿ ಬರಗಾಲ ಉಂಟಾಗಿದ್ದು ಈ ತಿಂಗಳ ಅಂತ್ಯಕ್ಕೆ ಕೇಂದ್ರ ಸರ್ಕಾರಕ್ಕೆ ಬರ ಕುರಿತು ವರದಿ ಸಲ್ಲಿಕೆ ಮಾಡಲಾಗುವುದು ಎಂದು ಕಂದಾಯ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿ ವಾರವೂ ಬರಗಾಲದ ಬಗ್ಗೆ ವಿಮರ್ಶೆ ನಡೆಸಲಾಗುತ್ತಿದ್ದು ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಸಿ ಬಳಿಕ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು. ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕ್ಷೇತ್ರಗಳ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಶಾಸಕರೊಂದಿಗೆ

0: ಗೆ ಸಭೆ ನಡೆಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ಹನೂರು ಗುಂಡಿನ ದಾಳಿ ಪ್ರಕರಣ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಇಂತಹ ಘಟನೆಗಳು ಸಂಭವಿಸಿದಾಗ ಸರ್ಕಾರಕ್ಕೆ ಅನುಮಾನ ಉಂಟಾದರೆ ಸಿಐಡಿಗೆ ನೀಡಲಾಗುತ್ತದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಗ್ರಾಮಗಳ ವಿಕಾಸವೇ ಪಂಚಾಯಿತಿ ಅಭಿವೃದ್ಧಿಗಳ ಪರಮಧ್ಯೇಯ ಎಂದು ಗುರಿಯಾಗಬೇಕು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿಂದು ಗ್ರೇಡ್ 1 ಕಾರ್ಯದರ್ಶಿ ಹುದ್ದೆಯಿಂದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮುಂಬಡ್ತಿ ಪಡೆದ 528 ಸಿಬ್ಬಂದಿಗೆ ನಿಷ್ಠೆ, ದಕ್ಷತೆ ಮತ್ತು ಪ್ರಾಮಾಣಿಕತೆಯ ಪ್ರತಿಜ್ಞಾವಿಧಿ ಬೋಧಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಮಳೆಯ ಕೊರತೆಯಾಗಿದ್ದು ಯಾರೊಬ್ಬರೂ ಗೂಳೆ ಹೋಗಬಾರದು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಹೊರೆಯಾದರೂ ವಿಬಿಜಿ ರಾಮ್ಜಿ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮ ಗುಣಮಟ್ಟದ ಆಸ್ತಿಯನ್ನು ಸೃಜಿಸಲು ಮತ್ತು ಬಡ ಶೋಷಿತ ಜನರಿಗೆ ಉದ್ಯೋಗ ನೀಡಲು ಶ್ರಮಿಸುವಂತೆ ಸೂಚಿಸಿದ್ದಾರೆ. ಅಂತರ್ಜಲ ಮಟ್ಟ ಹೆಚ್ಚಳ, ಕೊಟ್ಟಿಗೆ ನಿರ್ಮಾಣ, ರಸ್ತೆ ನಿರ್ಮಾಣ, ಕಾಲುವೆ ನಿರ್ಮಾಣ ಸೇರಿದಂತೆ 318 ಕಾಮಗಾರಿಗಳನ್ನು ಕೈಗೊಳ್ಳಲು ವಿಬಿಜಿ ರಾಮ್ಜಿ ಅಡಿಯಲ್ಲಿ ಅವಕಾಶವಿದೆ. ಈ ಮಾಸಾಂತ್ಯದೊಳಗೆ ವಿಬಿಜಿ ರಾಮ್ಜಿ ಅಡಿಯಲ್ಲಿ ಕನಿಷ್ಠ 5-6 ಲಕ್ಷ ಮಾನವ ದಿನ ಸೃಜನೆ ಮಾಡುವ ಗುರಿ ಇಟ್ಟುಕೊಂಡು ಕಾರ್ಯನಿರ್ವಹಿಸಬೇಕು. ಗ್ರಾಮಗಳ ನೈರ್ಮಲ್ಯಕ್ಕೂ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಸಲಹೆ ನೀಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ಗುಂಡಿನ ದಾಳಿ ಪ್ರಕರಣವನ್ನು ಸಿಐಡಿ ತನಿಖೆಗೆ ವರ್ಗಾಯಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಪ್ರಕರಣದ ಕಡತಗಳನ್ನು ಸಿಐಡಿ ತನಿಖಾಧಿಕಾರಿಗೆ ಹಸ್ತಾಂತರಿಸುವಂತೆ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಮುತ್ತುರಾಜ್ ಅವರಿಗೆ ಸೂಚಿಸಿದ್ದಾರೆ. ಜಿಲ್ಲೆಯ ರಾಂಪುರ, ಹನೂರು ಮತ್ತು ಕೊಳ್ಳೇಗಾಲ ಗ್ರಾಮಾಂತರ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವ 4 ಪ್ರಕರಣಗಳು ಕಳ್ಳಬೇಟೆ, ಶಿಬಿರಗಳ ಧ್ವಂಸ, ಜೀಪ್ ಜಖಂ, ಸರ್ಕಾರಿ ಆಸ್ತಿ ನಷ್ಟ, ಕಾಡಿಗೆ ಬೆಂಕಿ ಪ್ರಕರಣಗಳನ್ನು ಹೆಚ್ಚಿನ ತನಿಖೆಗಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಸಿಐಡಿಗೆ ವರ್ಗಾಯಿಸಲಾಗಿದೆ. ಕಾವೇರಿ ವನ್ಯಜೀವಿ ಧಾಮದ ಹೊಳೆಮೂರ್ದಟ್ಟಿ ಅರಣ್ಯದಲ್ಲಿ ಆಗಸ್ಟ್ 15 ಮುಂಜಾನೆ ಅರಣ್ಯ ಪ್ರದೇಶದಲ್ಲಿ ಭೇಟಿಗೆ ತೆರಳಿದ್ದರೆನ್ನಲಾದ 3 ಮೇಲೆ ಅರಣ್ಯ ಇಲಾಖಾ ಅಧಿಕಾರಿಗಳು ಗುಂಡಿನ ದಾಳಿ ನಡೆಸಿದರು. ಈ ದಾಳಿಯಲ್ಲಿ 3 ಮೃತಪಟ್ಟಿದ್ದರು. ತೆರಿಗೆದಾರರ ಹಣದಿಂದ ಸಂಗ್ರಹಿಸಿದ ಅಕ್ಕಿಯನ್ನು ಎಥೆನಾಲ್ ಉತ್ಪಾದಕರಿಗೆ ಅದರ ಸ್ವಾಧೀನ ವೆಚ್ಚಕ್ಕಿಂತ ಸುಮಾರು 40% ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಕೇಂದ್ರದ ನೀತಿಯನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ಅವರು, ಭಾರತದ ಎಥೆನಾಲ್ ಗಣಿತವೇ ಸರಿಯಾಗಿ ಹೊಂದಿಕೆಯಾಗುತ್ತಿಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ. ಆಹಾರ ಭದ್ರತೆಗಾಗಿ ಸರ್ಕಾರ ರೈತರಿಂದ ಭತ್ತ ಖರೀದಿಸುತ್ತಿದೆ, ಬಳಿಕ ಅದೇ ಅಕ್ಕಿಯನ್ನು ಎಥೆನಾಲ್ ಉತ್ಪಾದಕರಿಗೆ ಸ್ವಾಧೀನ ವೆಚ್ಚಕ್ಕಿಂತ ಶೇಕಡ 40 ಕಡಿಮೆ ದರದಲ್ಲಿ ಮಾರಾಟ ಮಾಡುತ್ತಿರುವುದು ಸರಿಯಲ್ಲ ಎಂದು ತಿಳಿಸಿದ್ದಾರೆ. ಈ ವ್ಯವಸ್ಥೆಯಿಂದ ನಿಜವಾಗಿ ಲಾಭ ಪಡೆಯುತ್ತಿರುವವರು ಯಾರು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣದಲ್ಲಿ ಭಾಗಿಯಾಗಿರುವ ಆರೋಪ ಹೊತ್ತಿರುವ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಳ್ಳಾರಿ ಚಲೋ ನಡೆಸಲು ಬಿಜೆಪಿ ನಿರ್ಧರಿಸಿದೆ. 10 ದಿನಗಳ ಕಾಲ 170 ಕಿಲೋಮೀಟರ್ ಪಾದಯಾತ್ರೆ ನಡೆಸುವುದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಮೇಲ್ಮನೆ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ನಾಯಕರೊಂದಿಗೆ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸೆಪ್ಟೆಂಬರ್ 1-10 ರಾಯಚೂರಿನಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ನಡೆಯಲಿದೆ. ಪಾದಯಾತ್ರೆಗೆ ಜೆಡಿಎಸ್ ನಾಯಕರು ಸಂಪೂರ್ಣ ಬೆಂಬಲ ಸೂಚಿಸಿದ್ದಾರೆ. ಉದ್ಘಾಟನಾ ಸಮಾರಂಭಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಎಚ್ಡಿ ಕುಮಾರಸ್ವಾಮಿ ಆಗಮಿಸುವುದಾಗಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಬಹುತೇಕ ಕಡೆ ಧಾರಾಕಾರ ಮಳೆಯಾಗುತ್ತಿದೆ. ಭಾರೀ ಮಳೆಯಿಂದಾಗಿ ಮಡಿಕೇರಿಯಲ್ಲಿ ಸಾಮಾನ್ಯ ಜನಜೀವನ ವ್ಯತ್ಯಯವಾಗಿದೆ. ಮಳೆಯಿಂದಾಗಿ ಕಾಫಿ ಗಿಡದಲ್ಲಿನ ಫಸಲು ಉದುರತೊಡಗಿದ್ದು ಬೆಳೆಗಾರ

ಆತಂಕಕ್ಕೆ ಕಾರಣವಾಗಿದೆ. ಮಳೆಯಿಂದಾಗಿ ಕಾವೇರಿ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗುತ್ತಲೇ ಇದ್ದು ಭಾಗಮಂಡಲದಲ್ಲಿ ತ್ರಿವೇಣಿ ಸಂಗಮ ಮುಳುಗಡೆಯಾಗಿದೆ. ಈ ನಡುವೆ ಕೊಡಗಿನಲ್ಲಿ ಮೋಡ ಬಿತ್ತನೆ ಮಾಡಲಾಗುತ್ತಿಲ್ಲ ಎಂದು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಮತ್ತು ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಸ್ಪಷ್ಟಪಡಿಸಿದ್ದಾರೆ. ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನವನ್ನು ಸ್ಮರಿಸುವ ಪವಿತ್ರ ಹಬ್ಬ ಈದ್ ಮಿಲಾದನ್ನು ದಕ್ಷಿಣ ಕನ್ನಡ

0: 26ರಂದು ಈದ್ ಮಿಲಾದ್ ಹಬ್ಬವನ್ನು ಆಚರಿಸುವ ಸಲುವಾಗಿ ಸಾರ್ವತ್ರಿಕ ರಜೆ ಘೋಷಿಸಲಾಗಿದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬದಲಾವಣೆ ತರಲಾಗಿದ್ದು, ನಾಳೆ ಎಂದಿನಂತೆ ಶಾಲಾ ಕಾಲೇಜುಗಳು ಸೇರಿದಂತೆ ಸರ್ಕಾರಿ ಕಚೇರಿಗಳು ಕಾರ್ಯನಿರ್ವಹಿಸಲಿವೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಕಬ್ಬು ಪೂರೈಸಿದ ರೈತರಿಗೆ ಸಕ್ಕರೆ ಕಾರ್ಖಾನೆಗಳಿಂದ ಪಾವತಿಸಬೇಕಾದ ಹೆಚ್ಚುವರಿ ಬಾಕಿ ಹಣವನ್ನು ಕೂಡಲೇ ಪಾವತಿಸುವಂತೆ ಜಿಲ್ಲಾಧಿಕಾರಿ ಸಂಗಪ್ಪ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲೆಯ ವಿವಿಧ ಸಕ್ಕರೆ ಕಾರ್ಖಾನೆಗಳ ಮಾಲೀಕರೊಂದಿಗೆ ಇಂದು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬಾದಾಮಿ ಶುಗರ್ಸ್, ಜೆಮ್ ಶುಗರ್ಸ್, ಜಮಖಂಡಿ ಶುಗರ್ಸ್ ಸೇರಿದಂತೆ ಹಲವು ಸಕ್ಕರೆ ಕಾರ್ಖಾನೆಗಳ ಪ್ರತಿ ಮೆಟ್ರಿಕ್ ಟನ್ಗೆ ಹೆಚ್ಚುವರಿಯಾಗಿ ನೀಡಬೇಕಾದ ಶೇಕಡ 50ರ ಬಾಕಿ ಹಣವನ್ನು ರೈತರಿಗೆ ಪಾವತಿಸಬೇಕಾಗಿದೆ. ಈ ಹಣವನ್ನು ವಿಳಂಬ ಮಾಡದೆ ತ್ವರಿತವಾಗಿ ಪಾವತಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಮುಂಬರುವ ಕಬ್ಬು ನುರಿಸುವ ಹಂಗಾಮಿನಲ್ಲಿ ರೈತರಿಗೆ ಯಾವುದೇ ಗೊಂದಲ ಉಂಟಾಗದಂತೆ ಪ್ರತಿಯೊಂದು ಸಕ್ಕರೆ ಕಾರ್ಖಾನೆ ಮಾಲೀಕರು ತಮ್ಮ ವ್ಯಾಪ್ತಿಯ ಕಬ್ಬು ಬೆಳೆಗಾರರ ಸಭೆ ಕರೆದು ಕಬ್ಬಿನ ದರವನ್ನು ನಿಗದಿಪಡಿಸಿದ ನಂತರವೇ ಕಬ್ಬು ನುರಿಸುವ ಕಾರ್ಯ ಆರಂಭಿಸಬೇಕು ಎಂದು ತಿಳಿಸಿದ್ದಾರೆ. ನೈಸ್ ಯೋಜನೆಯನ್ನು ರಾಜ್ಯ ಸರ್ಕಾರ ಕೂಡಲೇ ವಶಪಡಿಸಿಕೊಳ್ಳುವಂತೆ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ನೇತೃತ್ವದಲ್ಲಿ ಜೆಡಿಎಸ್ ನಿಯೋಗ ಇಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಮನವಿ ಸಲ್ಲಿಸಿತು. ನೈಸ್ ಯೋಜನೆಯಲ್ಲಿ ನಡೆದಿರುವ ಬೃಹತ್ ಅಕ್ರಮ, ಒಪ್ಪಂದಗಳ ಸ್ಪಷ್ಟ ಉಲ್ಲಂಘನೆ ಹಾಗೂ ರೈತರಿಗೆ ಆಗಿರುವ ಅನ್ಯಾಯ ಖಂಡಿಸಿ ನಿಯೋಗ ಮನವಿ ಸಲ್ಲಿಸಿದೆ. ಬಳಿಕ ಮಾತನಾಡಿದ ಜೆಡಿಎಸ್ ಮುಖಂಡ ಸುರೇಶ್ ಬಾಬು, ನೈಸ್ ರಸ್ತೆಯಲ್ಲಿ ಹೈಕೋರ್ಟ್ ಟೋಲ್ ಸಂಗ್ರಹ ಮಾಡಬಾರದು ಎಂದು ಸೂಚಿಸಿದೆ. ಆದರೂ ಟೋಲ್ ಸಂಗ್ರಹ ನಿಲ್ಲಲಿಲ್ಲ. ಈ ಕುರಿತಂತೆ ರಾಜ್ಯಪಾಲರಿಗೂ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ರೈಲ್ವೆ ಹಳಿಗಳ ಪಕ್ಕದ ಪ್ರದೇಶವನ್ನು ಪರಿಣಾಮಕಾರಿಯಾಗಿ ಸ್ವಚ್ಛಗೊಳಿಸಿ ನಿರಂತರವಾಗಿ ಸ್ವಚ್ಛತೆ ಕಾಪಾಡಿಕೊಳ್ಳುವಂತೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ರೈಲ್ವೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ನಗರದಾದ್ಯಂತ ತ್ಯಾಜ್ಯದಿಂದ ಸ್ವಚ್ಛ ಅಭಿಯಾನದಡಿ ಬೃಹತ್ ಸ್ವಚ್ಛತಾ ಕಾರ್ಯ ಹಮ್ಮಿಕೊಳ್ಳಲಾಗಿದ್ದು, ಇಂದು ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಅವರು ಪರಿಶೀಲನೆ ನಡೆಸಿದರು. ಬಳ್ಳಾರಿ ರಸ್ತೆಯ ಯಲಹಂಕ ರೈಲ್ವೆ ಕೆಳಸೇತುವೆ ಬಳಿ ಪರಿಶೀಲನೆ ನಡೆಸಿ ರೈಲ್ವೆ ಹಳಿ ಪಕ್ಕದಲ್ಲಿನ ಕಟ್ಟಡ ಭಗ್ನಾವಶೇಷಗಳನ್ನು ಕೂಡಲೇ ತೆರವುಗೊಳಿಸುವಂತೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 102 ತಾಲೂಕುಗಳಲ್ಲಿ ಬರಗಾಲ, ತಿಂಗಳಾಂತ್ಯಕ್ಕೆ ಕೇಂದ್ರಕ್ಕೆ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. 528 Grade 1 ಕಾರ್ಯದರ್ಶಿಗಳಿಗೆ ಪಿಡಿಒ ಆಗಿ ಮುಂಬಡ್ತಿ, ಗ್ರಾಮಗಳ ಅಭಿವೃದ್ಧಿಗೆ ಒತ್ತು ನೀಡುವಂತೆ ಸಚಿವ ಈಶ್ವರ್ ಬಿ ಖಂಡ್ರೆ ಕರೆ. ಹನೂರು ಗುಂಡಿನ ದಾಳಿ ಪ್ರಕರಣ ಸಿಐಡಿ ತನಿಖೆಗೆ ವರ್ಗಾಯಿಸಿ ಸರ್ಕಾರ ಆದೇಶ. ಸಚಿವ ಬಿ ನಾಗೇಂದ್ರ ವಿರುದ್ಧ ಬಳ್ಳಾರಿ ಚಲೋ, 10 ದಿನಗಳ ಕಾಲ ಪಾದಯಾತ್ರೆ ನಡೆಸಲು ಬಿಜೆಪಿ ನಿರ್ಧಾರ. ಹಾಗೂ ಕೊಡಗಿನಲ್ಲಿ ಧಾರಾಕಾರ ಮಳೆ, ಭಾಗಮಂಡಲದಲ್ಲಿ ತ್ರಿವೇಣಿ ಸಂಗಮ ಮುಳುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮದಲ್ಲಿ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಲಗಂಗಾಧರ್ ತಿಲಕ್ ರವರ ಕುರಿತು ಸರ್ಗೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀ ಪ್ರಭುಸ್ವಾಮಿ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಮಿತ್ರರೇ, ಎಲ್ರಿಗೂ ನಮಸ್ಕಾರ. ನಾನು ಪ್ರಭುಸ್ವಾಮಿ ಅಂತ ಹೇಳಿ ಸರಗೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಲ್ಲಿ ಇತಿಹಾಸ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ಇವತ್ತು ಭಾರತದ ಸ್ವತಂತ್ರ ಹೊಂದಿ ಭಾರತ ಸ್ವತಂತ್ರ ಹೋರಾಟದಲ್ಲಿ ಯಶಸ್ಸನ್ನು ಕಂಡು ಸುಮಾರು 80 ವಸಂತಗಳನ್ನು ಪೂರೈಸಿದೆ. ಈ ಸಂದರ್ಭದಲ್ಲಿ ಸರಗೂರಿನ ಜನಧನಿ ಬಾನುಲಿ ಕೇಂದ್ರದವರು ಸ್ವತಂತ್ರ ಹೋರಾಟಗಾರರ ವ್ಯಕ್ತಿ

ಚಿತ್ರವನ್ನು, ಅವರ ಆದರ್ಶಗಳನ್ನು, ಅವರ ಚಿಂತನೆಗಳನ್ನು, ಹೋರಾಟದ ಹಾದಿಯನ್ನು ಭವಿಷ್ಯದ ಯುವಜನತೆಗೆ ವರ್ಗಾಯಿಸುವ ಸಲುವಾಗಿ, ಅವರನ್ನು ಶಿಕ್ಷಿತರನ್ನಾಗಿ ಮಾಡುವ ಸಲುವಾಗಿ ಹಮ್ಮಿಕೊಂಡಿರುವಂತಹ ಈ ವ್ಯಕ್ತಿ ಚಿತ್ರಗಳ ಪರಿಚಯವನ್ನು ನಿಜವಾಗಲೂ ಅತ್ಯಂತ ಶ್ಲಾಘನೀಯ ಅಂತ ನಾನು ಹೇಳೋಕೆ ಇಚ್ಛಪಡ್ತೀನಿ. ಸೊ ಇವತ್ತು ಸ್ವತಂತ್ರ ಹೋರಾಟದಲ್ಲಿ ನಾವು ತೆಗೆದುಕೊಂಡಿರೋ ವಿಚಾರ ಯಾವುದು ಚರ್ಚೆಗೆ ಅಂತ ಹೇಳಿದರೆ, ಅದು ರಾಷ್ಟ್ರೀಯ ಹೋರಾಟಗಾರರಲ್ಲಿ ವಿಭಿನ್ನ ರಾಷ್ಟ್ರೀಯ ಹೋರಾಟಕ್ಕೆ, ವಿಭಿನ್ನ ಚಿಂತನೆಗಳಿಗೆ, ವಿಭಿನ್ನ ರಾಜಕೀಯ ಚಿಂತನೆಗೆ ಹೆಸರಾದಂತಹ ತೀವ್ರಗಾಮಿ ರಾಷ್ಟ್ರೀಯ ನಾಯಕರಲ್ಲಿ ಪ್ರಮುಖ ಘಟ್ಟವನ್ನು ನಿರ್ವಹಿಸಿದಂತಹ ಲಾಲ್ ಬಾಲ್ ಪಾಲ್ ಎನ್ನುವಂತಹ ಮೂವರಲ್ಲಿ ಬಾಲಗಂಗಾಧರ ತಿಲಕರವರ ಜೀವನ, ಸ್ವತಂತ್ರ ಹೋರಾಟಕ್ಕೆ ಅವರ ಕೊಡುಗೆಗಳು ಏನು, ಇತರೆ ರಾಜಕೀಯ ಚಿಂತನೆಗಳಿಗಿಂತ ತಿಲಕರ ರಾಜಕೀಯ ಚಿಂತನೆ ಹೇಗೆ ವಿಭಿನ್ನ, ಸ್ವತಂತ್ರ ಹೋರಾಟದಲ್ಲಿ ಅವರ ಪಾತ್ರ ಏನು ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಭಾರತದ ಸ್ವತಂತ್ರ ಹೋರಾಟವೇ ಹಾಗೆ, 1857 ದಂಗೆ ಆದಮೇಲೆ ಸ್ವತಂತ್ರ ಹೋರಾಟದ ಸ್ವರೂಪ ಹೇಗಿರಬೇಕು ಅಂತ ಯೋಚನೆ ಮಾಡಿದಾಗ, ರಾಷ್ಟ್ರೀಯ ಹೋರಾಟಗಾರರಿಗೆ, ಭಾರತದ ಸ್ವತಂತ್ರ ಹೋರಾಟಗಾರರಿಗೆ ಅನಿಸಿದ್ದು, ಒಂದು ಸಂಘಟಿತವಾದಂತಹ ಸಂಘ ಸಂಸ್ಥೆ ಇಲ್ಲದೇ ಇರೋದೇನೆ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ನಮ್ಮ ಅಪಜಯಕ್ಕೆ ಕಾರಣ ಅಂತ ಭಾವಿಸಿದರು. ಹೀಗಾಗಿ ಎ.ಒ. ಹ್ಯೂಮನ ನೇತೃತ್ವದಲ್ಲಿ, ಬ್ರಿಟಿಷ್ ಅಧಿಕಾರಿ ಎ.ಒ. ಹ್ಯೂಮ್ ಇವರ ನೇತೃತ್ವದಲ್ಲಿ 1885 ಡಿಸೆಂಬರ್ ತಿಂಗಳಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎನ್ನುವಂತಹ ಇಡೀ ಜನರ, ಭಾರತದ ಎಲ್ಲ ಜನರ ರಾಜಕೀಯ ಪಕ್ಷವಾಗಿ, ಎಲ್ಲ ಜನರನ್ನ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಒಂದೇ ವೇದಿಕೆಯಲ್ಲಿ ತರುವಂತಹ ಪ್ರಯತ್ನವಾಗಿ ಸ್ಥಾಪನೆಯಾಯಿತು. 1885 ಮುಂದಕ್ಕೆ 1905 ಭಾರತದ ಹೋರಾಟದಲ್ಲಿ ಮಂದಗಾಮಿಗಳ ರಾಷ್ಟ್ರೀಯ ಹೋರಾಟವನ್ನು ಕಾಣ್ತೀವಿ. 1885 ಮಂದಗಾಮಿಗಳ ಹೋರಾಟ, 1905 ತೀವ್ರಗಾಮಿಗಳ ಹೋರಾಟ, 1905 ಭಾರತದ ಸ್ವತಂತ್ರದವರೆಗೆ ಗಾಂಧಿ ಯುಗದ ಹೋರಾಟವನ್ನು ಕಾಣ್ತೀವಿ. ಆರಂಭದಲ್ಲಿ ಬ್ರಿಟಿಷರ ವಿರುದ್ಧದ ಮಂದಗಾಮಿಗಳ ಹೋರಾಟ ಸಂವಿಧಾನಾತ್ಮಕ ಮಾರ್ಗ ಆಗಿತ್ತು. ಅಂದರೆ ಸ್ವತಂತ್ರ ಹೋರಾಟದಲ್ಲಿ ಬ್ರಿಟಿಷರನ್ನು ನಾವು ಕೇಳಿದ್ದು, ಬ್ರಿಟಿಷರಲ್ಲಿ ನಾವು ಮನವಿಯನ್ನು ಸಲ್ಲಿಸಿದ್ದು, ಪ್ರಾರ್ಥಿಸಿದ್ದು ಸ್ವತಂತ್ರಕ್ಕೋಸ್ಕರ ಅಲ್ಲ, ಕೇವಲ ಬ್ರಿಟಿಷರ ಆಡಳಿತದ ಅಡಿಯಲ್ಲಿ ಸುಧಾರಣೆಗಳಿಗಾಗಿ ನಾವು ಕೋರಿಕೆಯನ್ನು ಮಂಡಿಸ್ತೀವಿ. ಈ ಸಂದರ್ಭದಲ್ಲಿ ಜನರಲ್ಲಿ ರಾಷ್ಟ್ರೀಯ ಹೋರಾಟದ ಅರಿವು ತೀವ್ರ ಕಡಿಮೆ ಇತ್ತು. ಕಾಂಗ್ರೆಸ್ನ ಜವಾಬ್ದಾರಿ ಜನರಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸುವುದಕ್ಕೆ ಸೀಮಿತ ಆಗಬೇಕಾದಂತಹ ಅನಿವಾರ್ಯತೆಯೂ ಇತ್ತು. ಯಾವಾಗ 1885 ಕಾಂಗ್ರೆಸ್ ನಡೆಸ್ತಾ ಇದ್ದಂತಹ ಸಂವಿಧಾನಾತ್ಮಕ ಹೋರಾಟ ಬ್ರಿಟಿಷರ ಕಾರಣದಿಂದ ವಿಫಲ ಆಯಿತೋ, ಆಗ ಕಾಂಗ್ರೆಸ್ನ ದೇಶದ ಯುವ ಪೀಳಿಗೆಯ ಜನ ಸಂವಿಧಾನಾತ್ಮಕ ಹೋರಾಟಕ್ಕೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಜನರ ಹೋರಾಟ ಮತ್ತೊಂದು ಮಜಲನ್ನು ಪಡ್ಕೋತು, ಅದೇ ತೀವ್ರಗಾಮಿ ರಾಷ್ಟ್ರೀಯತೆ. ಅಂದರೆ ಕಾಂಗ್ರೆಸ್ನ ನೇತೃತ್ವದ ರಾಷ್ಟ್ರೀಯ ಚಳವಳಿ ಆರಂಭದ ದಿನಗಳಲ್ಲಿ ಕೇವಲ ಸುಶಿಕ್ಷಿತರ ಅಲ್ಪಸಂಖ್ಯಾತರ ಹೋರಾಟವಾಗಿ ಪರಿಣಮಿಸಿದ್ದಂತಹ ಈ ರಾಷ್ಟ್ರೀಯ ಚಳವಳಿಯನ್ನು ಬೇಸಾಯಗಾರರು, ಕಾರ್ಮಿಕರು, ಕೆಳಮಧ್ಯಮ ವರ್ಗದ ಜನತೆ, ಕುಶಲಕರ್ಮಿಗಳು ಮತ್ತು ಒಟ್ಟಾರೆಯಾಗಿ ಹೇಳೋದಾದರೆ ಜನಸಾಮಾನ್ಯರ ಹೋರಾಟವಾಗಿ ಪರಿವರ್ತಿಸಿದವರು ಈ ತೀವ್ರಗಾಮಿ ರಾಷ್ಟ್ರೀಯ ಹೋರಾಟಗಾರರು. ಅಂತಹ ಪ್ರಮುಖ ತೀವ್ರಗಾಮಿ ರಾಷ್ಟ್ರೀಯ ಹೋರಾಟಗಾರರಾದ ತಿಲಕರ ಬಗ್ಗೆ ಚರ್ಚೆ ಮಾಡೋದು ಇಂದಿನ ಉದ್ದೇಶ ಸಹ ಆಗಿದೆ. ಲೋಕಮಾನ್ಯ ಅಂತ ಹೆಸರಾದಂತಹ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರ್ತೇನೆ ಅಂತ ಘೋಷಿಸಿದಂತಹ ಈ ಬಾಲಗಂಗಾಧರ ತಿಲಕರವರು 1856 ಜುಲೈ 23 ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯಲ್ಲಿ ಚಿತ್ಪಾವಣ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದವರು. ಇವರ ಶಿಕ್ಷಣ ಅತ್ಯುತ್ತಮವಾಗಿ ಸಾಗುತ್ತೆ. ರಾಷ್ಟ್ರೀಯ ಹೋರಾಟಕ್ಕೆ ತಿಲಕರ ಪಾದಾರ್ಪಣೆ ಹೇಗಿತ್ತು ಅಂತ, ಯಾವ ಮೂಲಕ ತಿಲಕರು ರಾಷ್ಟ್ರ ಸೇವೆಗೆ ಪಾದಾರ್ಪಣೆ ಮಾಡಿದ್ರು ಅಂದರೆ, ಅವ್ರಿಗೆ ಗೊತ್ತಿತ್ತು ನಮ್ಮ ದೇಶದ ಅಭಿವೃದ್ಧಿಗೆ ಶಿಕ್ಷಣ ಮೂಲ. ಸೊ ಅದಕ್ಕೋಸ್ಕರ ತಮ್ಮ ಸ್ನೇಹಿತರಾದಂತಹ ಜಿ.ಜಿ. ಅಗರ್ಕರ್ ಅವರ ಜೊತೆ ಸೇರಿಕೊಂಡು 1885 ಜನವರಿ 1 ನ್ಯೂ ಇಂಗ್ಲಿಷ್ ಸ್ಕೂಲನ್ನು ಆರಂಭಿಸಿದ್ರು ಪುಣೆಯಲ್ಲಿ. ಇವರು ಪ್ರಯತ್ನದ ಫಲವಾಗಿನೇ ಮತ್ತೊಂದು ಶಿಕ್ಷಣ ಸಂಸ್ಥೆ
ಡೆಕ್ಕನ್ ಎಜುಕೇಶನ್.

ಏಷ್ಯನ್ ಸೊಸೈಟಿ ಸ್ಥಾಪನೆಯಾಯಿತು, ಫರ್ಗ್ಯೂಸನ್ ಕಾಲೇಜು ಸ್ಥಾಪನೆಯಾಯಿತು. ಹೀಗೆ ಶಿಕ್ಷಣದ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಮೂಲಕ ದೇಶ ಸೇವೆಗೆ ಪಾದಾರ್ಪಣೆಯನ್ನು ತಿಲಕರು ಆರಂಭಿಸಿದರು. ಇದೇ ವೇಳೆಗೆ ಅವರಲ್ಲಿ ಇನ್ನೊಂದು ಪ್ರಮುಖವಾದಂತಹ, ಆವತ್ತಿನ ಕಾಲಕ್ಕೆ ತುಂಬ ಅತಿ ಮುಖ್ಯವಾಗಿದ್ದಂತಹ, ಪತ್ರಿಕೆಗಳನ್ನು ಆರಂಭಿಸುವ ಯತ್ನ. ಯಾಕೆ ಅಂತ ಹೇಳಿದ್ರೆ, ಇತರೆ ಮಾಧ್ಯಮಗಳು ಬ್ರಿಟಿಷ್ ವಿರುದ್ಧದ ಬ್ರಿಟಿಷರ ಆಡಳಿತದ ಹುಳುಕುಗಳನ್ನು, ಲೋಪದೋಷಗಳನ್ನು ಜನಸಾಮಾನ್ಯರಿಗೆ ತಿಳಿಸ್ತೇನೆ, ಅವರಲ್ಲಿ ಜಾಗೃತಿಯನ್ನು ಮೂಡದೇನೆ ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ಅಣಿ ಮಾಡಲು ಸಾಧ್ಯ ಇರಲಿಲ್ಲ. ಹೀಗಾಗಿ ಹೋರಾಟಕ್ಕೆ ಮೊದಲು ಜನರನ್ನು ಸಂಘಟಿಸಬೇಕು, ಸಾಮಾಜಿಕ ಸುಧಾರಣೆಗಳನ್ನು ತರಬೇಕು, ರಾಜಕೀಯ ಪ್ರಜ್ಞೆಯನ್ನು ಜನರಲ್ಲಿ ಮೂಡಿಸಬೇಕು. ಆಗ ಜನರು ಜಾಗೃತಿ ಹೊಂದಿ ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ಸಿದ್ಧರಾಗ್ತಾರೆ ಅನ್ನುವ ನಂಬಿಕೆ. ಹಾಗೆಯೇ ಶಿಕ್ಷಣದಂತೆಯೇ ಪತ್ರಿಕೆಗಳು ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಸಾಧನಗಳು ಎನ್ನುವುದನ್ನು ಅರ್ಥಿದ್ದಂತಹ ತಿಲಕರು ಕೇಸರಿ ಎಂಬ ಮರಾಠಿ ಭಾಷೆಯ ಪತ್ರಿಕೆಯನ್ನು, ಮರಾಠ ಎಂಬ ಇಂಗ್ಲಿಷ್ ಭಾಷೆಯ ವಾರಪತ್ರಿಕೆಯನ್ನು ಶುರು ಮಾಡಿದರು. ಆವತ್ತಿನ ಕಾಲಕ್ಕೆ ಭಾರತದಲ್ಲಿ ಕೇಸರಿ ಪತ್ರಿಕೆ ಎಷ್ಟು ಫೇಮಸ್ ಪ್ರಸಿದ್ಧಿ ಅಂತಂದರೆ, ಆವತ್ತಿನ ಕಾಲಕ್ಕೆ ದೇಶೀಯ ಪತ್ರಿಕೆಗಳ ಪೈಕಿ ಅತ್ಯಧಿಕ ಪ್ರಸಾರದ ಪತ್ರಿಕೆ ಕೇಸರಿ ಆಗಿತ್ತು. ಈ ಎರಡೂ ಪತ್ರಿಕೆಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಜನರಲ್ಲಿ ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ಅವರನ್ನು ಅಣಿ ಮಾಡೋಕ್ಕೋಸ್ಕರ, ಬ್ರಿಟಿಷ್ ಸರ್ಕಾರದ ಆಡಳಿತದ ಲೋಪದೋಷಗಳನ್ನು ಎತ್ತಿಡಿಯೋದಕ್ಕೋಸ್ಕರ ಸಮರ್ಥವಾಗಿ ಬಳಸಿಕೊಂಡ್ರು.

ಇವತ್ತಿನ ಒಂದು ಮಾಧ್ಯಮಕ್ಕೆ ನೈತಿಕತೆಯ ಪ್ರಶ್ನೆ ಅಂತ ಬಂದಾಗ ಅವರು ತಮ್ಮ ಸಹೋದ್ಯೋಗಿಗಳಿಗೆ, ನೀವು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಿಗೆ ಬರಿತಾ ಇಲ್ಲ, ನೀವು ಗ್ರಾಮೀಣ ಜನರಿಗೋಸ್ಕರ ಬರಿತಾ ಇದ್ದೀರಿ, ಅವರ ಭಾವನೆಗಳ ಜೊತೆ ಮಾತಾಡ್ತಾ ಇದ್ದೀರಿ, ಅವರ ಭವಿಷ್ಯದ ಜೊತೆ ನೀವು ಚರ್ಚೆ ಮಾಡ್ತಾ ಇದ್ದೀರಿ, ನಿಮ್ಮ ವಿಚಾರಗಳು ಹೇಗಿರಬೇಕು ಅಂದರೆ ಖಚಿತವಾಗಿರಲಿ, ನೀವು ಪತ್ರಿಕೆಯಲ್ಲಿ ಬಳಸುವ ಶಬ್ದಗಳು ಸ್ಪಷ್ಟವಾಗಿರಲಿ ಅನ್ನುವ ಸಲಹೆಯನ್ನು ಕೊಟ್ಟಿದ್ರಂತೆ. ತಿಲಕರ ಈ ಮಾತು ಪ್ರಸ್ತುತ ಇಂದಿನ ಮಾಧ್ಯಮಗಳಿಗೂ ಅನುಕರಣೀಯ. ಹಾಗಿದ್ರೆ ಇಂತಹ ತಿಲಕರು ರಾಷ್ಟ್ರೀಯ ಹೋರಾಟಕ್ಕೆ ಅಧಿಕೃತವಾಗಿ ಪಾದಾರ್ಪಣೆ ಮಾಡಿದ ಯಾವಾಗ ಅಂತ ಹೇಳಿದ್ರೆ ಅದು 1889 ಬೊಂಬಾಯಿಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನ ನಡೀತಾ ಇತ್ತು. ಅಂದರೆ ಪ್ರತಿ ವರ್ಷ 1885 ನಂತರ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನಗಳು ಭಾರತದ ಒಂದೊಂದು ಪಟ್ಟಣದಲ್ಲಿ ನಗರದಲ್ಲಿ ನಡೀತಾ ಇದ್ವು ಡಿಸೆಂಬರ್ ತಿಂಗಳಲ್ಲಿ. 1889 ಇಸ್ವಿಯಲ್ಲಿ ಅಂತಹ 5ನೇ ವಾರ್ಷಿಕ ಅಧಿವೇಶನ ಬೊಂಬಾಯಿಯಲ್ಲಿ ನಡೆದಿತ್ತು. ಈ ಸಂದರ್ಭದಲ್ಲಿ ಸ್ವತಂತ್ರ ಹೋರಾಟಕ್ಕೆ ಕಾಂಗ್ರೆಸ್ಗೆ ಸೇರುವ ಮೂಲಕ ಅಧಿಕೃತ ಪಾದಾರ್ಪಣೆಯನ್ನು ಮಾಡಿದರು ತಿಲಕರು. ಹಾಗಿದ್ರೆ ಇಂತಹ ತಿಲಕರ ರಾಜಕೀಯ ಸಿದ್ಧಾಂತಗಳು ಹೇಗಿತ್ತು, ಅವರ ಚಿಂತನೆಗಳು ಸ್ವತಂತ್ರ ಹೋರಾಟಕ್ಕೆ ಜನರನ್ನು ಹೇಗೆ ಅನಿಗೊಳಿಸಿದವು ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಅವತ್ತು ರಾಷ್ಟ್ರೀಯ ಚಳವಳಿ ಅಂದರೆ ಆವತ್ತಿನ ರಾಷ್ಟ್ರೀಯ ಚಳವಳಿ ಕೇವಲ ಮೇಲ್ವರ್ಗದವರ, ಅಲ್ಪಸಂಖ್ಯಾತರ, ಸುಶಿಕ್ಷಿತರ ಹೋರಾಟ ಆಗಿತ್ತು. ಅದನ್ನು ರಾಷ್ಟ್ರೀಯ ಚಳವಳಿ ಅಂತ ಕರೆಯೋಕೆ ಆಗ್ತಾನೆ ಇರಲಿಲ್ಲ, ಯಾಕೆಂದರೆ ಅದು ಇಡೀ ರಾಷ್ಟ್ರದ ಎಲ್ಲ ಜನರನ್ನು ಪ್ರತಿನಿಧಿಸುವ ಚಳವಳಿ ಆಗೇ ಇರಲಿಲ್ಲ. ಹೀಗಾಗಿ ರಾಷ್ಟ್ರೀಯ ಚಳವಳಿಗೆ ಒಂದು ನೂತನ ಆಯಾಮವನ್ನು ಕೊಡಬೇಕು ಅಂತ ತಿಲಕರು ಬಯಸಿದರು. ಕಾಂಗ್ರೆಸ್ನ ಸಂವಿಧಾನಾತ್ಮಕ ಹೋರಾಟ ಅವ್ರಿಗೆ ಇಷ್ಟನೇ ಇರಲಿಲ್ಲ. ಪ್ರತಿ ವರ್ಷ ನಾವು ಯಾವುದೋ ಒಂದು ನಗರದಲ್ಲಿ ಕಪ್ಪೆಗಳಂತೆ ಕೂಕ್ಕೊಂಡ್ರೆ, ಅಧಿವೇಶನ ಮಾಡಿಕೊಂಡ್ರೆ ಏನೂ ಸಾಧಿಸೋಕೆ ಆಗಲ್ಲ. ಭಾರತದ ರಾಜಕೀಯ ಹೋರಾಟಗಾರರ ಗುರಿ ಏನಾಗಿರಬೇಕು ಅಂತ ಹೇಳಿದ್ರೆ, ಸ್ವಯಂ ಆಡಳಿತವನ್ನು ಕೊಡಿ ಅಥವಾ ಸ್ವರಾಜ್ಯವನ್ನು ಕೊಡಿ ಅಂತ ಅವರಿಗೆ ಒತ್ತಡವನ್ನು ಹೇರೋದು, ಬ್ರಿಟಿಷರಿಗೆ ಹೇರೋದು ಒತ್ತಡವನ್ನು ಅನ್ನೋದು ಅವರ ಉದ್ದೇಶ ಆಗಿತ್ತು. ಸೊ ಈ ದಿಶೆಯಲ್ಲಿ ರಾಷ್ಟ್ರೀಯ ಹೋರಾಟದ ವಿಚಾರಕ್ಕೆ ಬಂದರೆ ಯಾವುದೇ ವ್ಯಕ್ತಿಗಳ ಜೊತೆ, ಯಾವುದೇ ಸಿದ್ಧಾಂತದ ಜೊತೆ ರಾಜಿ ಮಾಡಿಕೊಂಡವರೇ ಅಲ್ಲ. ಅದು 1892 ಒಂದು ಕಾಲ. ಕಾಂಗ್ರೆಸ್ನ ಪಿತಾಮಹ ಎ ಓ ಹ್ಯೂಮ್ ಇದ್ನಲ್ಲ, ಅವನು ಭಾರತದ ಕಾಂಗ್ರೆಸ್ನ ಸದಸ್ಯರಿಗೆ ಒಂದು ಸುತ್ತೋಲೆಯನ್ನು ಬರೆದಿದ್ದ, ಅದು ಮಂದಗಾಮಿ ನಾಯಕರಿಗೆ. ಆ ಸುತ್ತೋಲೆ ಏನಿತ್ತು ಅಂತ ಹೇಳಿದ್ರೆ, ಭಾರತದಲ್ಲಿನ ಬ್ರಿಟನ್ನಿನ ಆಡಳಿತವನ್ನು ಕುರಿತು, ಅದರ ಲೋಪದೋಷವನ್ನು ಕುರಿತು ಕರಪತ್ರಗಳನ್ನು ಮುದ್ರಿಸುವ ಮೂಲಕ ಕಾಂಗ್ರೆಸ್ನ ನಾಯಕರು ಜನಜಾಗೃತಿಯನ್ನು ಹಮ್ಮಿಕೊಳ್ಳಲಿ, ಅದನ್ನು ಬ್ರಿಟನ್ನಿನ ಜನತೆಗೂ ಸಲ್ಲಿಸಲಿ,

ಭಾರತದಲ್ಲಿನ ಬ್ರಿಟಿಷ್ ಆಡಳಿತವನ್ನು ಕುರಿತು, ಅದರ ಲೋಪದೋಷಗಳನ್ನು ಕುರಿತು ಬ್ರಿಟನ್ನಿನ ಜನರ ಗಮನವನ್ನೂ ಸೆಳೆಯಲಿ ಅಂತ ಒಂದು ಪತ್ರವನ್ನು ಬರೆದಿದ್ದ. ಆ್ಯಕ್ಚುಲಿ ಸಾಮಾನ್ಯವಾಗಿ ಎ.ಒ. ಹ್ಯೂಮ್ ಬ್ರಿಟಿಷ್ ಅಧಿಕಾರಿ, ನಿವೃತ್ತ ಅಧಿಕಾರಿ. ಎಲ್ಲರೂ ಭಾವಿಸಿದ್ದು ಬ್ರಿಟಿಷರು ಬ್ರಿಟಿಷರ ಪರವಾಗಿ ಎ.ಒ. ಹ್ಯೂಮ್ನ ವರ್ತನೆ ಇರಬೇಕು ಅಂತ. ಆದರೆ ಎ.ಒ. ಹ್ಯೂಮ್ ಭಾರತೀಯರ ಪರವಾಗಿ ಅವತ್ತು ಪತ್ರ ಬರೆಯಲು ಪ್ರಚೋದಿಸಿದ್ದ. ಆಗ ಬ್ರಿಟಿಷರ ವಿರುದ್ಧ ಪತ್ರ ಬರೆಯುವುದೆಂದರೆ ಒಂದು ರೀತಿಯಲ್ಲಿ ಅದು ರಾಜದ್ರೋಹ, ಹೀಗಾಗಿ ನಮ್ಮನ್ನು ಬಂಧಿಸಬಹುದು ಅಂತೇಳಿ ಮಂದಗಾಮಿ ನಾಯಕರು ಪತ್ರ ಬರೆಯೋದಕ್ಕೋಸ್ಕರ ಹಿಂದೇಟನ್ನು ಹಾಕ್ತಾರೆ. ಆಗ ಹ್ಯೂಮರ ಬೆಂಬಲಕ್ಕೆ ನಿಂತಹ ತಿಲಕರು ತಮ್ಮ ಕೇಸರಿ ಪತ್ರಿಕೆ ಹೇಳ್ತಾರೆ, ಹ್ಯೂಮ್ ಯಾರನ್ನೂ ಸರ್ಕಾರದ ವಿರುದ್ಧ ದಂಗೆ ಹೇಳಿ ಅಂತ ಹೇಳ್ತಾ ಇಲ್ಲ, ಅವರು ಕೇವಲ ಭಾರತೀಯರ ಬಡತನದತ್ತ ಕಾಂಗ್ರೆಸ್ಸಿಗರ ಹಾಗೂ ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ. ಈ ಟೈಮಲ್ಲಿ ನಾವು ಬ್ರಿಟಿಷ್ ಸರ್ಕಾರದ ಆಡಳಿತದ ಲೋಪದೋಷಗಳನ್ನು ವಿರೋಧಿಸಲಿಲ್ಲ ಅಂತ ಹೇಳಿದ್ರೆ ಮುಂದೆ ಈ ಸಮಸ್ಯೆ ದೊಡ್ಡ ಗಂಭೀರ ಸಮಸ್ಯೆಯಾಗಿ ಪರಿಣಮಿಸುತ್ತೆ ಅಂತ ಹ್ಯೂಮರಿಗೆ ಬೆಂಬಲವನ್ನು ಕೊಟ್ಟಿದ್ರು ತಿಲಕರು. ಅಷ್ಟೇ ಅಲ್ಲ, ಕಾಂಗ್ರೆಸ್ ಆರಂಭವಾದ ಮೊದಲ ದಿನಗಳಲ್ಲಿ ಅದು ಒಂದು ರೀತಿಯಲ್ಲಿ ಸುಶಿಕ್ಷಿತರ ಪಕ್ಷವಾಗಿ ಉಳ್ಕೊಂಡಿತ್ತು. ಬೇಸಾಯಗಾರರು, ಕಾರ್ಮಿಕರುಗಳು, ಮಧ್ಯಮ ವರ್ಗದ ಜನತೆ, ಕುಶಲಕರ್ಮಿಗಳು ಇವರೆಲ್ಲ ಕಾಂಗ್ರೆಸ್ನಿಂದ ಅಂತಹ ಸುಶಿಕ್ಷಿತ ವರ್ಗ ಅವರನ್ನು ದೂರ ಇಟ್ಟಿತ್ತು. ಅದಕ್ಕಾಗಿ ಮಂದಗಾಮಿಗಳನ್ನ ಟೀಕೆ ಮಾಡ್ತಾರೆ. ಅದು ಹೇಗಿರಬೇಕು ದೇಶದ ಹೋರಾಟ? ದೇಶವನ್ನು ಬ್ರಿಟಿಷರಿಂದ ವಿಮೋಚನೆ ಮಾಡಬೇಕು ಅಂದರೆ ಅದು ತ್ಯಾಗ, ಆತ್ಮ ಬಲಿದಾನಕ್ಕೆ ಜನರನ್ನು ಸಿದ್ಧಗೊಳಿಸುವಂತಹ ಸನ್ನಿವೇಶ ನಿರ್ಮಾಣ ಆಗಬೇಕು ಎನ್ನುವ ನಿಲುವು ಅವರದಾಗಿತ್ತು. ಮತ್ತು ಮುಂದುವರೆದು ಹೇಳ್ತಾರೆ ಅವರು, ನೀವು ಭಾರತದಲ್ಲಿ ಮತ್ತು ಇಂಗ್ಲೆಂಡ್ನಲ್ಲಿ ಬ್ರಿಟಿಷರಿಗೆ ವಿಶ್ರಾಂತಿ ನೀಡದಂತೆ ನಿರಂತರವಾಗಿ ಚಳುವಳಿಯನ್ನು ನಡೆಸಬೇಕು. ನೋಡಿ, ಇಂತಹ ಹೋರಾಟ, ಚಳುವಳಿ ಎನ್ನುವಂತಹ ಹೋರಾಟದ ಕಲ್ಪನೆ ಮಂದಗಾಮಿಗಳಿಂದ ಅಂದರೆ 1885 ಇಲ್ಲಿಯವರೆಗೂ ಕೇಳೇ ಇರಲಿಲ್ಲ. ಸೊ ಮುಂದುವರೆದು ಹೇಳ್ತಾರೆ, ಸ್ವರಾಜ್ಯ ಅನ್ನೋದು ಬ್ರಿಟಿಷರಿಂದ ನಾವು ಕೋರೋದಲ್ಲ, ಯಾರಿಂದ ಪಡ್ಕೊಳ್ಳೋದಲ್ಲ, ಅದು ನನ್ನ ಜನ್ಮ ಸಿದ್ಧ ಹಕ್ಕು. ನಮ್ಗೇನು ಬೇಕು ಬ್ರಿಟಿಷರಿಂದ? ಬ್ರಿಟಿಷರಿಂದ ಬೇಕಾಗಿರೋದು ಸ್ವಯಂ ಆಡಳಿತ, ಹೌದಲ್ವಾ, ಸ್ವರಾಜ್ಯ, ಹೌದಲ್ವಾ. ಗುಲಾಮಗಿರಿಯ ನೊಗವನ್ನು ನಾವು ಇನ್ನು ಮುಂದೆ ಹೊರಕ್ಕೆ ಸಾಧ್ಯನೇ ಇಲ್ಲ, ಅದನ್ನು ಪಡೆದೇ ಪಡಿತೀವಿ ಅಂತ ಸವಾಲನ್ನು ಹಾಕಿದರು. ಇದರ ಒಟ್ಟು ಸಾರಾಂಶ ಇಷ್ಟೇ, ಕಾಂಗ್ರೆಸ್ ನೇತೃತ್ವದ ಸ್ವತಂತ್ರ ಚಳವಳಿಗೆ ಜನಸಾಮಾನ್ಯರನ್ನು ಸೆಳಿಬೇಕು, ಇದು ಅವರ ಪ್ರಥಮ ಆದ್ಯತೆ ಆಗಿತ್ತು. ಹೇಗೆ ಸೆಳಿಬೇಕು? ಇದಕ್ಕೋಸ್ಕರ ಜನರ ಧಾರ್ಮಿಕ ಭಾವನೆಯನ್ನು ರಾಷ್ಟ್ರೀಯ ಹೋರಾಟವಾಗಿ ಪರಿಣಮಿಸಬೇಕು. ಆವತ್ತಿನ ಕಾಲಕ್ಕೆ 1893 ರಾಷ್ಟ್ರಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗಣಪತಿ ಹಬ್ಬವನ್ನು ಆಚರಿಸಿದರು. ಜೊತೆಗೆ ಎಲ್ಲ ವರ್ಗದ ಜನ ಈ ಹಬ್ಬದ ಆಚರಣೆಯಲ್ಲಿ ಪಾಲ್ಗೊಳ್ಬೇಕು. ಅವರಲ್ಲಿ ಆ ಸಂದರ್ಭದಲ್ಲಿ ದೇಶಾಭಿಮಾನ, ರಾಷ್ಟ್ರೀಯ ಪ್ರಜ್ಞೆಯನ್ನು ಬೆಳೆಸಬೇಕು ಅನ್ನೋ ಉದ್ದೇಶವನ್ನು ಹೊಂದಿದ್ರು. ಮತ್ತು ಜನರಲ್ಲಿರ್ತಕ್ಕಂಥ ಭೇದ ಭಾವವನ್ನು ನಿವಾರಿಸಿ ಎಲ್ಲರನ್ನೂ ಒಂದೇ ವೇದಿಕೆಯಲ್ಲಿ ತರಬೇಕು ಅಂತ ಹೇಳಿದ್ರೆ ಅದಕ್ಕೆ ಗಣಪತಿ ಹಬ್ಬದ ಆಚರಣೆ ಒಂದು ಪ್ರಮುಖ ಸಾಧನ ಅಂತ ಭಾವಿಸಿದ್ರು.

ಮರಾಠಿಗರಿಗೆ ಬಂದೆ. ಮಹಾರಾಷ್ಟ್ರಕ್ಕೆ ಹೋದರೆ ಶಿವಾಜಿ ರಾಷ್ಟ್ರೀಯ ಭಾವನೆಯ ಒಂದು ಪ್ರತೀಕ, ಸಂಕೇತ. ಹೀಗಾಗಿ ಶಿವಾಜಿಯ ಬಗ್ಗೆ ಮರಾಠರು ಹೊಂದಿದ್ದಂತಹ ಗೌರವ ಭಾವನೆಯನ್ನು ತಿಳ್ಕೊಂಡು ಜನರಲ್ಲಿ ಸ್ವತಂತ್ರ ಪ್ರೇಮವನ್ನು ಜಾಗೃತಿಗೊಳಿಸೋಕ್ಕೋಸ್ಕರ ಶಿವಾಜಿ ಉತ್ಸವವನ್ನು 1896 ಏಪ್ರಿಲ್ 15 ತಾರೀಕು ರಾಯಗಢದಲ್ಲಿ ಫಸ್ಟ್ ಟೈಮಲ್ಲಿ ಆಚರಿಸಿದ್ರು. ಈ ಚಿಂತನೆ ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ಒಂದು ಹೊಸ ಮನ್ವಂತರಕ್ಕೆ ನಾಂದಿ ಮಾಡಿಕೊಟ್ಟಿತ್ತು. ಇದರ ಒಟ್ಟಾರೆ ಉದ್ದೇಶ ಇಷ್ಟೇ, ಜನರಲ್ಲಿ ರಾಷ್ಟ್ರ ಪ್ರೇಮವನ್ನು ಮೊದಲು ಬೆಳೆಸಬೇಕು, ನನ್ನ ದೇಶ ಎನ್ನುವಂತಹ ರಾಷ್ಟ್ರೀಯ ಭಾವನೆಯನ್ನು ಮೂಡಿಸಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು. ಹಾಗಿದ್ರೆ ತಿಲಕರು ಸ್ವತಂತ್ರ ಹೋರಾಟದ ವಿಚಾರದಲ್ಲಿ ಪ್ರಥಮವಾಗಿ ಜೈಲಿಗೆ ಸೇರಿದ್ದು ಯಾವಾಗ, ಯಾವ ಘಟನೆ ಅವರನ್ನು ಜೈಲಿಗೆ ಸೇರೋ ಥರ ಮಾಡ್ತು, ಮಾತೃಭೂಮಿ ವಿಮೋಚನೆಗೋಸ್ಕರ

ಸೆರೆವಾಸವನ್ನು ಅನುಭವಿಸಿದಂತಹ ತಿಲಕರು ಯಾವಾಗ ಅಂತಂದರೆ ಕೇಸರಿ ಮತ್ತು ಮರಾಠ ಪತ್ರಿಕೆಗಳ ಲೇಖನ ಅವರನ್ನು ಜೈಲಿಗೆ ಸೇರೋ ಥರ ಮಾಡ್ತು. ಪತ್ರಿಕಾ ಧರ್ಮವನ್ನು ಪಾಲಿಸೋದಕ್ಕೋಸ್ಕರನೇ ಅವರು ಫಸ್ಟ್ ಟೈಮ್ 1882 ಸೆರೆವಾಸವನ್ನು ಅನುಭವಿಸಬೇಕಾಗಿ ಬಂತು. ಯಾಕೆ ಅಂತಂದರೆ 1882 ಕೊಲ್ಲಾಪುರ ಸಂಸ್ಥಾನಕ್ಕೆ ಸಂಬಂಧಿಸಿದಂತಹ ಕೆಲವು ಪತ್ರಗಳನ್ನು ಕೇಸರಿಯಲ್ಲಿ ಮರಾಠ ಪತ್ರಿಕೆಯಲ್ಲಿ ಪ್ರಕಟಿಸಿದ್ರು, ಅದಕ್ಕೋಸ್ಕರ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ರು. ಆ ಪತ್ರದಲ್ಲಿ ಏನಿತ್ತು ಹಂಗಾದ ಜೈಲು ಶಿಕ್ಷೆಯನ್ನು ಅನುಭವಿಸುವಂತಹ ವಿಚಾರ ಅಂತ ಹೇಳಿದ್ರೆ, ಕೊಲ್ಲಾಪುರದ ಅರಸ 6ನೇ ಶಿವಾಜಿನ ಹುಚ್ಚ ಅಂತ ತೀರ್ಮಾನಿಸಿ ಅವನನ್ನು ಪದಚ್ಯುತ ಮಾಡೋಕ್ಕೋಸ್ಕರ ವ್ಯವಸ್ಥಿತ ಪಿತೂರಿ ಮಾಡಲಾಗ್ತಾ ಇದೆ ಬ್ರಿಟಿಷ್ ಸರ್ಕಾರ. ಮತ್ತು ಅದರಲ್ಲಿ ಕೊಲ್ಲಾಪುರದ ದಿವಾನರಾದಂತಹ ರಾವ್ ಬಹದ್ದೂರ್ ಅವರು, ವಿ ಮಾಧವರಾವ್ ಬರ್ವೆ ಅವರು ಶಾಮೀಲಾಗಿದ್ದಾರೆ ಅಂತ ಆಪಾದಿಸಿದ್ರು. ಸೊ ದಿವಾನರು ಈ ಲೇಖನಕ್ಕೆ ಕಾರಣಕರ್ತರಾಗಿದ್ದಂತಹ ತಿಲಕರನ್ನು ಅಗರ್ಕರ್ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಹೂಡ್ತಾರೆ. ಆಗ ತಿಲಕರಿಗೆ ಗೊತ್ತಾಯಿತು ತಾವು ಪ್ರಕಟಿಸಿದಲ್ಲ ವಿಚಾರ ಅದರಲ್ಲಿ ಸತ್ಯಾಂಶ ಇಲ್ಲ ಅಂತ ವಿಷಾದವನ್ನು ವ್ಯಕ್ತಪಡಿಸಿದ್ರು. ಆದ್ರೂ ತಿಲಕರನ್ನು ಮತ್ತು ಅಗರ್ಕರನ್ನು 4 ತಿಂಗಳ ಕಾಲ ಕಾರಾಗೃಹ ಶಿಕ್ಷೆಗೆ ಗುರಿಪಡಿಸಿದ್ರು. ಇದು ಅವರ ಜೀವನದ ರಾಷ್ಟ್ರೀಯ ಹೋರಾಟದ ವಿಚಾರದಲ್ಲಿ ತಿಲಕರು ಅನುಭವಿಸಿದಂತಹ ಮೊದಲ ಶಿಕ್ಷೆ. ಆದರೆ ಅವರಿಗೆ ಅನುಭವ ಆಗಿದ್ದು ಏನು ಅಂದರೆ, ಬ್ರಿಟಿಷ್ ಸರ್ಕಾರ ಹೇಗೆ ಹೋರಾಟಗಾರರನ್ನು ದೀರ್ಘಕಾಲೀನ ಶಿಕ್ಷೆಗೆ ಅನುಭವಿಸೋ ಥರ ಮಾಡಿಸುತ್ತೆ ಅನ್ನೋದು ಅವ್ರಿಗೆ ಇದರಿಂದ ಗೊತ್ತಾಯ್ತಾ ಹೋಯಿತು. ಮತ್ತೆ ಮತ್ತೊಂದು ಘಟನೆ ನಾವು ಇಲ್ಲಿ ಉಲ್ಲೇಖ ಮಾಡಲೇಬೇಕು. 1896-97 ಇಡೀ ಮಹಾರಾಷ್ಟ್ರದಾದ್ಯಂತ ಭೀಕರ ಕ್ಷಾಮ. ಈ ಸಂದರ್ಭದಲ್ಲಿ ಲಕ್ಷಾಂತರ ಮಂದಿ ಕ್ಷಾಮಕ್ಕೆ ಒಳಗಾಗಿ ಆಹಾರ ಹಸಿವಿನಿಂದ ಬಡತನದಿಂದ ನರಳುವಂತಹ ಸಂದರ್ಭ. ಈ ಘಟನೆ ತಿಲಕರ ರಾಜಕೀಯ ಜೀವನಕ್ಕೆ ಹೊಸ ತಿರುವನ್ನು ನೀಡಿದಂತಹ ಘಟನೆ. ಈ ಕ್ಷಾಮ ಆ್ಯಕ್ಚುವಲಿ ಬ್ರಿಟಿಷರ ಆಡಳಿತ ಕಾಲದಲ್ಲಿಯೇ ಅತ್ಯಂತ ತೀವ್ರವಾದಂತಹ ಕ್ಷಾಮವನ್ನು ಉಂಟು ಮಾಡಿತ್ತು. ಕ್ಷಾಮ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ಕ್ಷಾಮ ಪರಿಹಾರಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸೋಕ್ಕೋಸ್ಕರ ತಾನೇ ಕ್ಷಾಮ ಪರಿಹಾರ ನಿಯಮಾವಳಿಗಳನ್ನು ರೂಪಿಸಿತ್ತು. ಆದರೆ ಪರಿಹಾರವನ್ನು ಒದಗಿಸಿ ಅಂತ ತಿಲಕರು ಬ್ರಿಟಿಷ್ ಸರ್ಕಾರವನ್ನು ಆಗ್ರಹಿಸಿದರು. ಜೊತೆ ಹೇಳಿದ್ರು, ಆಗ್ರಹಿಸೋದು ಮುಖ್ಯ ಅಲ್ಲ, ಇಂತಹ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಫ್ಯಾಮಿನ್ ರಿಲೀಫ್ ಕೋಡ್ ಅಂದರೆ ಈ ಕ್ಷಾಮ ಸಂದರ್ಭದಲ್ಲಿ ಪರಿಹಾರ ಸಂಹಿತೆ ಏನನ್ನು ಹೇಳುತ್ತೆ, ಪರಿಹಾರಗಳು ಜನರಿಗೆ ಸಿಗಬೇಕು ಅನ್ನೋದನ್ನು ಅರಿವು ಮೂಡಿಸೋಕ್ಕೋಸ್ಕರ ಮರಾಠಿಯಲ್ಲಿ ಅದರ ವಿಚಾರಗಳನ್ನು ಮುದ್ರಿಸಿ ಜನರಿಗೆಲ್ಲ ಹಂಚಿದ್ರು. ಮತ್ತು ತಮ್ಮ ಕೇಸರಿ ಪತ್ರಿಕೆಯಲ್ಲಿ ಜನರಿಗೆ ಹೇಳ್ತಾರೆ, ಇದು ಕ್ಷಾಮದ ಸಂದರ್ಭ, ಕಂದಾಯವನ್ನು ಪಾವತಿಸಬೇಡಿ, ಜಿಲ್ಲಾಧಿಕಾರಿಗಳ ಬಳಿಗೆ ಹೋಗಿ ಕಂದಾಯ ಮನ್ನಾ ಮಾಡಿ ಅಂತ ಹೇಳಿ ಪರಿಹಾರ ನೀಡೋಕ್ಕೆ ಒತ್ತಾಯಿಸಿ ಅಂತ ಜನರಿಗೆ ಮನವಿ ಮಾಡ್ತಾರೆ. ಇದು 1920 ಏನು ಅಸಹಕಾರ ಚಳವಳಿ ಅಂತೀವೋ ಅದಕ್ಕೂ ಮೊದಲೇ ನಡೆದಂತಹ ಕರನಿರಾಕರಣ ಚಳವಳಿ ಇದಾಗಿತ್ತು. ಸೊ ಜನರು ಏನು ಮಾಡಿದ್ರು, ಇದ್ರ ಜೊತೆಗೆ ಅದೇ ಮಹಾರಾಷ್ಟ್ರದಲ್ಲಿ ವಿಶೇಷವಾಗಿ ಪೂನಾದಲ್ಲಿ ಕ್ಷಾಮದ ಜೊತೆಗೇ ಪ್ಲೇಗ್ ರೋಗ ಕಾಣಿಸ್ಕೊತು. ಈ ಸಂದರ್ಭದಲ್ಲಿ ಸುಶಿಕ್ಷಿತ ನಾಯಕರುಗಳೆಲ್ಲ ಪೂನಾದಿಂದ ವಲಸೆ ಹೋಗೋಕ್ಕೆ ಶುರು ಮಾಡ್ತಾರೆ. ಆದರೆ ತಿಲಕರು ತಮ್ಮ ಪೂನಾ ಸಾರ್ವಜನಿಕ ಸಭಾದ ಕಾರ್ಯಕರ್ತರ ಜೊತೆ ಸೇರಿಕೊಂಡು ಈ ಪ್ಲೇಗ್ ಸಂತ್ರಸ್ತರ ಜನರ ನೆರವಿಗೆ ನಿಂತ್ಕೊಂಡ್ರು. ಮತ್ತು ಪ್ಲೇಗನ್ನು ನಿವಾರಿಸುವ ಸಲುವಾಗಿ, ಪ್ಲೇಗ್ ರೋಗವನ್ನು ಕಂಟ್ರೋಲ್ ಮಾಡೋ ಸಲುವಾಗಿ ಬ್ರಿಟಿಷ್ ಅಧಿಕಾರಿಗಳು ತೆಗೆದುಕೊಂಡಂತಹ ಅಮಾನವೀಯ ಕ್ರೂರ ಕ್ರಮಗಳನ್ನು ಟೀಕೆ ಮಾಡ್ತಾರೆ. ಪ್ಲೇಗ್ ನಿಯಂತ್ರಣಕ್ಕೆ ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನು ಅವತ್ತಿನ ಬ್ರಿಟಿಷ್ ಆಡಳಿತ ನೇಮಕ ಮಾಡಿತ್ತು, ಆತ ರ್ಯಾಂಡ್ ಅಂತ. ಅವನು ರ್ಯಾಂಡ್ ಮತ್ತು ಅವನ ಸಹಾಯಕ್ಕೆ ಯಾವ ಅಧಿಕಾರಿಗಳನ್ನು ನಿಯೋಜಿಸಲಾಗಿತ್ತೋ ಅವರು ಪೂನಾ ಸುತ್ತಲಿನ ಎಲ್ಲ ಜನರನ್ನು ಅನಾಗರಿಕವಾಗಿ ನಡೆಸ್ಕೊಂಡ್ರು. ನೋಡಿ, ಅದನ್ನು ಲಂಡನ್ನಲ್ಲಿ ಡೈಲಿ ನ್ಯೂಸ್ ಮತ್ತು ಮ್ಯಾಂಚೆಸ್ಟರ್ ಗಾರ್ಡಿಯನ್ ಎರಡೂ ಪತ್ರಿಕೆಗಳು ಆ ಪ್ಲೇಗ್ ನಿಯಂತ್ರಣ ಅಧಿಕಾರಿಯಾದಂತಹ ರ್ಯಾಂಡ್ ಮತ್ತು

ಅವನ ಸಹಾಯಕ್ಕೆ ನಿಯೋಜಿಸಲಾಗಿದ್ದಂತಹ ಅಧಿಕಾರಿಗಳು ಸೈನಿಕರ ಪೂನಾದಲ್ಲಿನ ಅನಾಗರಿಕ ವರ್ತನೆಯನ್ನು ಟೀಕಿಸಿ ಬ್ರಿಟಿಷ್ ಪತ್ರಿಕೆಗಳೇ ಬರೆದವು. ಈ ನೈಸರ್ಗಿಕ ವಿಕೋಪ ಸಂದರ್ಭದಲ್ಲಿ ನೊಂದ ಜನರಿಗೆ ಸಾಧ್ಯವಾದಷ್ಟು ನೆರವನ್ನು ಬ್ರಿಟಿಷ್ ಸರ್ಕಾರ ಕೊಡಬೇಕು, ಅದೇ ಅದು ನೋವನ್ನು ಉಂಟು ಮಾಡ್ತಾ ಇದೆ. ಹೀಗಾಗಿ ಇಂತಹ ಅಧಿಕಾರಿಗಳ ವಿರುದ್ಧ, ದೌರ್ಜನ್ಯಗಳ ವಿರುದ್ಧ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟರು ತಿಲಕರು. ಈ ಪೂನಾದಲ್ಲಿನ ಪ್ಲೇಗ್ ಸಂದರ್ಭದಲ್ಲಿ ರ್ಯಾಂಡ್ ಮತ್ತು ಅವನ ಸಹಾಯಕರಾಗಿದ್ದಂತಹ ಹಲವು ಅಧಿಕಾರಿಗಳ ಕ್ರೂರ ಅನಾಗರಿಕ ಕ್ರಮಗಳನ್ನು ಜನ ತುಂಬ ಟೀಕೆ ಮಾಡ್ತಾಯಿದ್ರು. ಪ್ಲೇಗ್ ಹರಡದಂತೆ ತಡಿತೀವಿ ಎನ್ನುವ ಅಧಿಕಾರಿಗಳು ಜನರ ಆಸ್ತಿಪಾಸ್ತಿಯನ್ನು ನಾಶಪಡಿಸ್ತಾ ಇದ್ರು. ಮಹಿಳೆಯರ ಮೇಲೂ, ಹಾಗೆ ತಿಲಕರ ನೇತೃತ್ವದ ಪೂನಾ ಸಾರ್ವಜನಿಕ ಸಭಾದ ಸ್ವಯಂ ಸೇವಕರ ಮೇಲೂ ದೌರ್ಜನ್ಯವನ್ನು ನಡೆಸ್ತಾ ಇದ್ರು. ತಿಲಕರು ಅಧಿಕಾರಿಗಳ ವರ್ತನೆಯನ್ನು ಕಟುವಾಗಿ ಟೀಕಿಸಿದ್ರು. ಅವರು ಹೇಳಬೇಕಾದನ್ನು ತಮ್ಮ ಲೇಖನಿಯಲ್ಲಿ, ಅಂದರೆ ಮರಾಠಿ ಪತ್ರಿಕೆಯಲ್ಲಿ ಹೇಳ್ತಾರೆ, ನಗರವನ್ನು ನಾಶ ಮಾಡ್ತಾ ಇರುವಂತಹ ಪ್ಲೇಗ್ನ ರೋಗಗಳಿಗಿಂತ ಪ್ಲೇಗ್ ನಿಯಂತ್ರಣಕ್ಕೆ ಬಂದಿರುವಂತಹ ಮಾನವ ಪ್ರತಿರೂಪಗಳು. ಅವರು ಕೇಸರಿ ಮರಾಠ ಪತ್ರಿಕೆಯಲ್ಲಿ ಬರೀತಾರೆ, ನಗರವನ್ನು ಆಳುತ್ತಿರುವಂತಹ ಪ್ಲೇಗ್ನ ಮಾನವ ಪ್ರತಿರೂಪಗಳಿಗಿಂತ ಪ್ಲೇಗ್ ರೋಗವೇ ಎಷ್ಟೋ ವಾಸಿ ಅಂತ ಪತ್ರಿಕೆಯಲ್ಲಿ ಬರೆದರು. ಅವರು ಕೇಸರಿ ಪತ್ರಿಕೆಯಲ್ಲಿ ಭಗವದ್ಗೀತೆಯ ಮಾತನ್ನು ಉಲ್ಲೇಖಿಸಿ ಬರೀತಾರೆ, ಜನರ ಮೇಲೆ ದೌರ್ಜನ್ಯವನ್ನು ನಡೆಸ್ತವರನ್ನು ಯಾವ ಪ್ರತಿಫಲ ಅಪೇಕ್ಷೆಯೂ ಇಲ್ಲದೆ ಯಾರಾದರೂ ಹತ್ಯೆ ಮಾಡಿಬಿಟ್ರೆ ಅವರಿಗೆ ಯಾವ ದೋಷವೂ ಅಂಟೋದಿಲ್ಲ ಅಂತ ಕೇಸರಿ ಪತ್ರಿಕೆಯಲ್ಲಿ ಬರೆದರು. ಈ ಬರಹ ಮತ್ತೊಂದು ಸಮಸ್ಯೆಗೆ ಕಾರಣ ಆಯಿತು. 1897 ಜೂನ್ 12ನೇ ತಾರೀಕು ಶಿವಾಜಿಯ ಸಿಂಹಾಸನಾರೋಹಣ ಸಂಬಂಧ ಪೂನಾದಲ್ಲಿ ಒಂದು ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ತಿಲಕರೇ ಅದರ ಅಧ್ಯಕ್ಷತೆಯನ್ನು ವಹಿಸಿದ್ರು. ಆ ಸಭೆಯಲ್ಲಿ ಅಧ್ಯಕ್ಷ ಸ್ಥಾನದಿಂದ ಮಾತನಾಡಿದಂತಹ ತಿಲಕರು ಶಿವಾಜಿ ಹಿಂದೆ ಅಫ್ಜಲ್ ಖಾನ್ನ ಕೊಂದದ್ದನ್ನು ಸಮರ್ಥಿಸ್ಕೊಂಡ್ರು. ಇದರ ಅರ್ಥ ಏನಂದ್ರೆ, ಅಫ್ಜಲ್ ಖಾನ್ ಕ್ರೂರಿಯಾಗಿದ್ದ, ಕ್ರೂರಿಯನ್ನು ಶಿವಾಜಿ ಕೊಂದ ಅನ್ನೋದು ಇದರ ಅರ್ಥ ಆಗಿತ್ತು. ಸೊ ಈ ಹೇಳಿಕೆಯಿಂದ ಪ್ರಚೋದಿತರಾದಂತಹ ಚಾಪೇಕರ್ ಸಹೋದರರಾದಂತಹ ದಾಮೋದರ ಮಾತು ಮತ್ತೆ ಬಾಲಕೃಷ್ಣ ಚಾಪೇಕರ್ ಏನು ಮಾಡಿದ್ರು, ಪ್ಲೇಗ್ ನಿಯಂತ್ರಣದ ಕಮಿಷನರ್ ಇದ್ದನಲ್ಲ ರ್ಯಾಂಡ್, ಅವನನ್ನು ಮತ್ತೆ ಅವರ ಸಹಾಯಕರಾಗಿದ್ದಂತಹ ಲೆಫ್ಟಿನೆಂಟ್ ಅಯರ್ಸ್ಟ್ರನ್ನು ಗುಂಡಿಟ್ಟು ಕೊಂದು ಹಾಕ್ಬಿಟ್ರು. ಈ ಘಟನೆ ಬ್ರಿಟಿಷರ ವಿರುದ್ಧದ ಒಂದು ಲೇಖನ ಬ್ರಿಟಿಷರ ಕ್ರೂರ ಅಧಿಕಾರಿಯನ್ನು ಕೊಲ್ಲೋದಕ್ಕೆ ಪ್ರಚೋದನೆಯನ್ನು ಕೊಟ್ಟಿತ್ತು. ಬಿಳಿಯರ ನಿಯಂತ್ರಣದಲ್ಲಿದ್ದಂಥ ಎಲ್ಲ ಪತ್ರಿಕೆಗಳು, ಇಂಗ್ಲಿಷ್ ಪತ್ರಿಕೆಗಳು ರ್ಯಾಂಡನ್ನ ಯಾಕೆ ಹತ್ಯೆ ಮಾಡಿದ್ರು ಚಾಪೇಕರ್ ಸಹೋದರರು ಅಂತ ಅಂದರೆ ತಿಲಕರ ಪ್ರಚೋದನೆಯೇ ಕಾರಣ ಅಂತ ಆರೋಪಿಸಿದ್ವು. ಮತ್ತು ಬ್ರಿಟಿಷ್ ಸರ್ಕಾರ ತಿಲಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ ಮಾಡಿದ್ವು. ಸೊ ತಿಲಕರನ್ನು ರಾಜದ್ರೋಹದ ಆಧಾರದ ಮೇಲೆ ರ್ಯಾಂಡನ ಹತ್ಯೆಗೂ ತಿಲಕರ ಜೂನ್ 12ರ ಭಾಷಣಕ್ಕೂ ಸಂಬಂಧವನ್ನು ಕಲ್ಪಿಸ್ಬಿಟ್ಟು ಜುಲೈ 27ನೇ ತಾರೀಕು ಬಂಧಿಸಿದ್ರು. ಅವರನ್ನು ಭಾರತೀಯ ದಂಡ ಸಂಹಿತೆಯ 124A ವಿಧಿಯನ್ವಯ ಬಂಧಿಸಿದ್ರು. ಕೋರ್ಟ್ನಲ್ಲಿ ಅವರಿಗೆ ಕ್ಷಮೆ ಕೇಳೋ ಥರ ಸಲಹೆ ಕೊಟ್ಟಂತೆ. ಅದಕ್ಕೆ ತಿಲಕರ ಹೇಳ್ತಾರೆ, ಜನತೆಯ ಮಧ್ಯದಲ್ಲಿ ನನ್ನ ಸ್ಥಾನಮಾನ ನನ್ನ ವ್ಯಕ್ತಿತ್ವವನ್ನು ಅವಲಂಬಿಸಿದೆ, ನಾನೇನಾದರೂ ಈ ವಿಚಾರಣೆಗೆ ಹೆದರ್ಕೊಂಡ್ರೆ ಮಹಾರಾಷ್ಟ್ರದಲ್ಲಿ ವಾಸಿಸೋದು ಅಂಡಮಾನ್ನಲ್ಲಿ ವಾಸಿಸಿದಂತೆಯೇ ಆಗುತ್ತೆ, ನಾನು ಕ್ಷಮೆ ಕೇಳುವುದಿಲ್ಲ ಅಂತ ತಿರಸ್ಕಾರವನ್ನು ಮಾಡಿದ್ರು.

ಯೋಚನೆ ಮಾಡಿ, ನಾನು ಜೈಲಿಗೆ ಹೋಗಲು ಸಿದ್ಧ, ಆದರೆ ನನ್ನ ನಿರ್ಣಯಗಳು ಬ್ರಿಟಿಷರ ವಿಚಾರದಲ್ಲಿ, ದೇಶ ಸೇವೆಯ ವಿಚಾರದಲ್ಲಿ ಅಚಲ ಎನ್ನುವುದನ್ನು ಈ ಘಟನೆ ತಿಲಕರ ವಿಚಾರದಲ್ಲಿ ತೋರಿಸ್ಕೊಟ್ಟಿತ್ತು. ಗಮನಿಸಿ, ತಿಲಕರು ಅವತ್ತು ಎಷ್ಟು ಫೇಮಸ್ ಆಗಿದ್ದರು, ತಿಲಕರ ರಾಜಕೀಯ ಚಿಂತನೆಗಳು ಎಷ್ಟು ಜನರನ್ನು ಪ್ರಭಾವಿಸಿದ್ವು ಅಂತೇಳಿದ್ರೆ, ತಿಲಕರ ಬಂಧನಕ್ಕೆ ಇಡೀ ದೇಶದಾದ್ಯಂತ ತೀವ್ರ ಪ್ರತಿಭಟನೆ ವ್ಯಕ್ತ ಆಗುತ್ತೆ. ಬಾಂಬೆ ಮತ್ತು ಕಲ್ಕತ್ತಾದಲ್ಲಿ ತಿಲಕರನ್ನ ರಕ್ಷಣೆ ಮಾಡೋಕ್ಕೋಸ್ಕರನೇ ತಿಲಕ್ ರಕ್ಷಣಾ ನಿಧಿ ಅಂತ ಒಂದು ನಿಧಿಯನ್ನು ಸಂಗ್ರಹ ಮಾಡ್ತಾರೆ. ಆ ನಿಧಿಗೆ ಆವತ್ತಿನ ಕಾಲಕ್ಕೆ 47,000 ರೂಪಾಯಿಗಳು ಸಂಗ್ರಹ ಆದವು. ಹಾಗೆಯೇ

ಇಂಗ್ಲಿಷ್ ಪತ್ರಿಕೆಗಳನ್ನು ಬಿಟ್ಟು ಭಾರತದ ಎಲ್ಲ ಪತ್ರಿಕೆಗಳು ತಿಲಕರ ಬಂಧನವನ್ನು ವಿರೋಧಿಸಿದ್ವು. ಆದರೂ ಅಂತಿಮವಾಗಿ ತಿಲಕರನ್ನು ದೋಷಿ ಅಂತ ತೀರ್ಮಾನ ಮಾಡಿಬಿಟ್ಟು ಸುಮಾರು 18 ತಿಂಗಳ ಕಾಲ ಅವರನ್ನು ಕಾರಾಗೃಹ ಶಿಕ್ಷೆಗೆ ಗುರುಪಡಿಸ್ತಾರೆ. ತಿಲಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತದ ವೃದ್ಧ ಪಿತಾಮಹ ಅಂತ ಕರಿತೀವಿ ಮಂದಗಾಮಿ ನಾಯಕ ದಾದಾಬಾಯಿ ನವರೋಜಿ ಅವರು ಹೇಳ್ತಾರೆ, ಸರ್ಕಾರ ರಷ್ಯಾ ದೇಶದ ಆಡಳಿತ ನೀತಿಯನ್ನು ಅನುಸರಿಸ್ತಾ ಇದೆ. ಅವತ್ತು ರಷ್ಯಾದಲ್ಲಿನ ಜಾರ್ ಮನೆತನದವರು ಜನರನ್ನ ತಮ್ಮ ವಿರುದ್ಧ ಯಾರು ತಿರುಗಿ ಮಾತಾಡ್ತಾರೋ ಅವ್ರ ವಿರುದ್ಧ ಇಂತಹ ಶಿಕ್ಷೆ ಪ್ರಕಟಿಸ್ತಾ ಇತ್ತು. ಅಂತಹ ಶಿಕ್ಷೆ ಭಾರತದಲ್ಲಿ ಬ್ರಿಟಿಷರಿಂದ ಆಗ್ತಾ ಇದೆ ಅಂತ ಟೀಕಿಸಿ ಮಾತಾಡ್ತಾರೆ. ಮತ್ತೆ ಅವ್ರು ಮುಂದುವರೆದು ಹೇಳ್ತಾರೆ, ಪತ್ರಿಕೆಗಳನ್ನ ನಿರ್ಬಂಧಿಸೋದು ಅಂದ್ರೆ ಅದು ಆತ್ಮಹತ್ಯೆಯ ಕ್ರಮ, ಸರ್ಕಾರದ ಲೋಪದೋಷಗಳನ್ನ ಎತ್ತಿಡಿಯೋದಾದ್ರೂ ಹೇಗೆ? ಈ ವಿಚಾರದಲ್ಲಿ ತಿಲಕರ ನಿರ್ಣಯ ಸರಿ ಅಂತ ಸಮರ್ಸ್ಕೊಂಡ್ರು ದಾದಾಬಾಯಿ ನವರೋಜಿಯವರು. ಸೊ ಹಾಗೆ ಇನ್ನೂ ಕೆಲವರು ಹೇಳ್ತಾರೆ, ಮದ್ರಾಸ್ ಟೈಮ್ಸ್ ಪತ್ರಿಕೆ ಹೇಳುತ್ತೆ, ತಿಲಕರನ್ನ ಶಿಕ್ಷೆಗೆ ಗುರಿಪಡಿಸಿದಂತಹ ಸುದ್ದಿನ ಜನರು ಒಂದು ರಾಷ್ಟ್ರೀಯ ದುರಂತ ಅಂತ ಪರಿಗಣಿಸಿದ್ರು. ಇದರ ಅರ್ಥ ಏನಂದ್ರೆ, ಆವತ್ತು ರಾಷ್ಟ್ರೀಯ ದುರಂತ, ಒಂದಾನೊಂದು ಕಾಲದಲ್ಲಿ ಒಂದು ರಾಜಕೀಯ ಘಟಕವಾಗಿ ಇಡೀ ದೇಶವನ್ನು ಪರಿಗಣಿಸದೇ ಇರುವಂತಹ ಸಂದರ್ಭದಲ್ಲಿ ಒಂದು ಭಾಗದಲ್ಲಿ ಮರಾಠರ ಆಳ್ವಿಕೆ, ಮತ್ತೊಂದು ಭಾಗದಲ್ಲಿ ಹೈದರಾಬಾದಿನ ನಿಜಾಮನ ಆಳ್ವಿಕೆ, ಹೀಗೆ ಸಣ್ಣ ಪುಟ್ಟ ರಾಜ ಸಂಸ್ಥಾನಗಳೇ ಪ್ರಧಾನವಾಗಿರುವಂಥ ದೇಶದಲ್ಲಿ ಇಡೀ ದೇಶವನ್ನು ಒಗ್ಗೂಡಿಸಿದಂತಹ ನಾಯಕ ತಿಲಕ್ ಆಗಿ ಬೆಳೆದಿದ್ರು. ಹೀಗಾಗಿ ಇಡೀ ರಾಷ್ಟ್ರ ನಾಯಕರಾಗಿ ತಿಲಕ್ ಹೊರಹೊಮ್ಮಿದ್ರು. ಅವತ್ತು ಮತ್ತೊಬ್ಬ ಮಂದಗಾಮಿ ನಾಯಕರು ಸುರೇಂದ್ರನಾಥ ಬ್ಯಾನರ್ಜಿ ಹೇಳ್ತಾರೆ, ಈ ಘಟನೆಯಿಂದ ತಿಲಕರನ್ನ ಜೈಲು ಶಿಕ್ಷೆಗೆ ಗುರಿಪಡಿಸಿದ ಕ್ರಮದಿಂದ ಇಡೀ ದೇಶ ದುಃಖದಲ್ಲಿ ಮುಳುಗಿದೆ ಅಂತ ಹೇಳಿದ್ರು. ಮತ್ತೆ ತಿಲಕರು ಎನ್ನು ಹೆಸರನ್ನು ಪ್ರಸ್ತಾಪ ಮಾಡಿದಾಗ ಸಭೆಯಲ್ಲಿದ್ದವರೆಲ್ಲ ಎದ್ದು ನಿಂತ್ಕೊಂಡು ತಿಲಕರಿಗೆ ದೀರ್ಘಕಾಲ ಜಯಕಾರ ಹಾಕಿದ್ರಂತೆ. ಸೊ ಇದು ಹೇಳ್ಕೊಡೋದೇನೆಂದರೆ, ತಿಲಕರು ಒಂದು ರೀತಿಯಲ್ಲಿ ಇಡೀ ದೇಶದಲ್ಲಿ ಪ್ರಶ್ನಾತೀತ ನಾಯಕರಾಗಿದ್ದರು, ಜೊತೆಗೆ ಅಜಾತಶತ್ರು ಆಗಿದ್ದರು. ಮಂದಗಾಮಿ ನಾಯಕರೂ ಸಹ ತೀವ್ರಗಾಮಿ ಸಿದ್ಧಾಂತವನ್ನು ಒಪ್ಪದೇ ಇರತಕ್ಕಂಥ ಮಂದಗಾಮಿ ನಾಯಕರು ಸಹ ತಿಲಕರ ತೀವ್ರಗಾಮಿತ್ವವನ್ನು ಒಪ್ಪಿಕೊಂಡಿದ್ದದ್ದು. ತಿಲಕರು ಚಿಂತನೆಗಳು ಇಡೀ ದೇಶಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಪ್ರಭಾವಕಾರಿಯಾಗಿತ್ತು ಅನ್ನೋದನ್ನು ಇದು ತೋರಿಸ್ಕೊಡುತ್ತೆ ನಮಗೆ. ಹೀಗೆ ತಿಲಕರ ಹೋರಾಟ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಭವಿಷ್ಯದ ನಾಯಕರಿಗೆ ಆತ್ಮತ್ಯಾಗ, ಆತ್ಮ ಬಲಿದಾನ, ತ್ಯಾಗದ ಆದರ್ಶಗಳನ್ನು ನಮ್ಮ ರಾಷ್ಟ್ರೀಯ ಹೋರಾಟಗಾರರಿಗೆ ಒಂದು ಮಾರ್ಗವನ್ನು ತೋರಿಸ್ಕೊಳ್ತು ಅಂತ ನಾವು ಹೇಳಬಹುದು. ಧನ್ಯವಾದಗಳು.

ಇದುವರೆಗೂ ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮದಲ್ಲಿ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಲಗಂಗಾಧರ್ ತಿಲಕ್ ರವರ ಕುರಿತು ಸರ್ಗೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀ ಪ್ರಭುಸ್ವಾಮಿ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸ್ವಾವಲಂಬಿ ಬದುಕು ಮತ್ತು ವೃದ್ಧಾಪ ಜೀವನ ಕುರಿತು ಸರ್ಗೂರು ತಾಲೂಕಿನ ಸಾಗರಿ ಗ್ರಾಮದ ಶ್ರೀಮತಿ ದೇವಾಲಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

0: ಹಿರಿಯರೇ ಮನೆಯ ಲಕ್ಷಣ.
1: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
0: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
1: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
0: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
1: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಕೂರು. ಕೇಳುಗರೆ, ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮುಸ್ಸಂಜೆ ವೃದ್ಧರ 2ನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ. ಕೇಳುಗರೆ, ಇವತ್ತು ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವೃದ್ಧಾಪ್ಯ ಜೀವನದಲ್ಲಿ ಸ್ವಾವಲಂಬಿ ಜೀವನ ಎಂಬ ವಿಷಯದ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರು ತಾಲೂಕಿನ ಸಾಗರೆ ಗ್ರಾಮದ ಶ್ರೀಮತಿ ದೇವಾಲಮ್ಮರವರು. ಬನ್ನಿ ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಜೀವನ ಮತ್ತು ವೃದ್ಧಾಪ್ಯ ಜೀವನ ಹೇಗೆ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಅಜ್ಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ.
2: ಮೊದಲಿಗೆ ತುಂಬಾ ಖುಷಿ ಆಯ್ತು ಅಜ್ಜಿ ನಿಮ್ಮ ಪರಿಚಯವಾಗಿ. ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಕಿರು ಪರಿಚಯ ಮಾಡಿಕೊಡಿ. ಎಲ್ಲಿ ಅವರು, ಯಾವ ಊರು?
3: ನಮಸ್ಕಾರ. ನಮ್ಮ ಹೆಸರು ದೇವರಮ್ಮನವರು. ನಾವು ಯಾವಾಗಲೂ ಕೂಲಿ ಮಾಡ್ತಿದ್ದಾರೆ ಕುಡಗಲ್ಲಿ. ಇವಾಗ ಸರಗೂರು ತಾಲೂಕು ಪಕ್ಕ ಸಾಗರ. ಇವಾಗ ನಮ್ಮ ಯಜಮಾನರು ಮಾದೇವ ನಾಯಕರು. ನಮ್ಮ ಹುಡುಗಿ ಹೆಸರು ಗೀತಾ. ನಾವು ಕೂಲಿ ಮಾಡ್ಕೊಂಡು ತಿಂತಿದ್ದೀವಿ. ಇವಾಗ ಬಿದ್ದು ಕಾಲು ಕೈಯೆಲ್ಲ ನೆಕ್ಕಡಿದ್ದೀವಿ. ಚಿಂದ್ರ ಅಂಗಡಿ ಅಂತ ಇಟ್ಕೊಂಡಿದ್ದೀವಿ. ಒಂದು ದಿವ್ಸಕ್ಕೆ 100-150 ಬರ್ತದ. ಜೀವನ ಕಳೆಯದೆ ಭಾಳ ಕಷ್ಟ ಆಗದ. ನಮ್ಗೆ ಶುಗರು ಬಿ ಪಿ ಎತ್ತರಕ್ಕೆ ಆಗ್ಬಿಟ್ಟದ. ನಾವು ಜೀವನ ಕಳೆಯದೆ ಎತ್ತರಕ್ಕೆ ಆಗದ. ನೇತ್ರಗಳು ಕಾಣಲ್ಲ. ಈ ಥರ ಜೀವನ ಕಳೀತಾ ಇರ್ತೀವಿ. ನಮ್ಮ ಜೀವನ ಹಿಂಗ ಆಗದ.
2: ನಿಮ್ಮ ಯಜಮಾನರು ತೀರೋಗಿ ಎಷ್ಟು ವರ್ಷ ಆಯ್ತು ಅಮ್ಮ?
3: 2 ವರ್ಷ ಆಯ್ತು ಅವ್ರು ತೀರೋಗಿ. ತೀರೋದ್ ತೊಟ್ಟಿದ್ದೀನಿ. ಈ ತರ ಜೀವನ ಕಳಿತ್ಕೋತೀವಿ.
2: ಏನಾರ ಸ್ಕೂಲ್ಗೆ ಹೋಗಿದ್ದೀರಾ ನೀವು?
3: ನಾವು ಓಸೇ ಇಲ್ಲ ಬಿಡಿ ನಮ್ಮನ್ನ. ಆಗ ನಮ್ಮ ತಾಯಿಗಳು ಅನ್ನ ಚಿಕ್ಕದೇ ಭಾಳ ತೊಂದ್ರೆ. ಆಗಿನ ಕಾಲದಲ್ಲಿ ಜೀವನ ಕಳಿದೆ ಕಷ್ಟ. ಒಂದಿಷ್ಟಿಷ್ಟೆಲ್ಲ ಗುಳ್ಳಲಿ. ಈಗ ಅಯ್ಯಮ್ಮ ಮಕ್ಕಳನ್ನೇ ಓಸಿಲ್ಲ. ಲಾಟ್ಗ ನಮ್ಮ ತಾಯಿ ಬಾಮ ಒಂಥರ ಬಾಣ್ತಿನೇ ಸತ್ತೋದ್ಲು. ನಮ್ಮ ತಾಯಿ ನಮ್ಮಮ್ಮ ಬಾಣ್ತಿನೇ ತೀರೋದ್ಮೇಲೆ ನಾನು 12 ಮಕ್ಕಳು ಕಟ್ಟಿಕೊಂಡು ಸಣ್ಣ ಮಕ್ಕಳನ್ನ ನಮ್ಮ ತಾಯಿನ ಮಕ್ಕಳನ್ನೇ ಸಾಕಲ್ ಸರಿಕೊಂಡು ವಯಸ್ಸಲ್ಲಿ ಮದುವಾಗಲಿಲ್ಲ. ನಾವು ವಯಸ್ಸಾದ್ಮೇಲೆ ಲಗ್ನ ಅನ್ನು ದೂರದ ಪಲ್ಲ ದೂರದ ಪಲ್ಲ ಅಂತ. ಈಗ ನನ್ಗೆ ಇಷ್ಟ ವಯಸ್ಸ. ಅವಳು ನೋಡಿದ್ರೆ 28 ವರ್ಷ ಹುಡುಗಿ ನನ್ಗೆ.
2: ಅಂದ್ರೆ ನಿಮ್ಗೆ ಮದುವೆ ಆದ ಸುಮಾರು ವರ್ಷಗಳ ನಂತರ ಮಕ್ಕಳಾಗಿ ಇತ್ತೀಚೆಗೆ ಅವ್ರಿಗೂ ಕೂಡ ಮದುವೆ ಮಾಡಿದ್ರ. ಎಲ್ಲಿ ಮದುವೆ ಮಾಡಿದಿರಾ?
3: ಇಟ್ನಕ್ ಮಾಡಿದೀನಿ.
2: ವಯಸ್ಸಾದ ಜೀವನ ಎಲ್ಲರೂ ಕಷ್ಟ ಅಂತಾರೆ. ಈ ನಿಟ್ಟಿನಲ್ಲಿ ನಿಮ್ಗೆ ಹೆಕ್ ಸಾಕ್ತಾ ಇದೆ?
3: ನಮ್ಗೆ ಏನೇ ನೋಡ್ತಿದಾರೆಲ್ಲ ಈ ಜೀವನ ಕಳೆಯದ. ಈ ತರ ಜೀವನಲ್ಲಿ ಕಾಕ ಹೋಯ್ತೀವಿ. ಹಿಂಗ ಆಗ್ಬಿಟ್ಟದ ಪರಿಸ್ಥಿತಿ ನಮ್ ಆ ಹೆಣ್ಮಗಳದು ಏತಿ ನಮ್ಗ. ಹಿಂಗ ಆಗ್ಬಿಟ್ಟದ.
2: ಅವಳು ಮೊದ್ಲೆಲ್ಲ ಏನ್ ಕೆಲಸ ಮಾಡ್ತಿದ್ರಿ ನೀವು?
3: ನಾವು ಹೇಳಿನೂ ಕುಡಗಲ್ಲಿ ಕಾಫಿ ಬುರ್ತಿನ್ನು, ಕಚಡ ಹೊಡಿತೀನು, ಈ ಮಳೆಗಾಲದಲ್ಲಿ ಗೊಬ್ಬರ ಹಾಕ್ತಿನ್ನು, ಬಾಳೆ ಹಿಂಸ ಪಡ್ತೀನಿ ಅಲ್ವಾ. ಇದೊಂದು ಹುಡುಗಿ ಓಸ್ಬೇಕಲ್ಲ ಅಂತ ಅಲ್ಲೇ ಕುಡುಗಲ್ಲೇ ಹಾಕೊಂಡು ಓದಿಸ್ತೀನಿ.
2: ಇದ್ದಕ್ಕಿದ್ದಂಗೆ ಕೊಡುಗೆನ್ ಹೋದ್ರೆ ನೀವು
3: ಹುಡುಗಂದ್ರ ಪಾಪು ಚೆನ್ನಾಗಿತ್ತ. ಪಾಪು ಚೆನ್ನಾಗಿದ್ದು ಒಂದು 7 ವರ್ಷ ಪಾಪು ಅದು. ಅದೇನೋಯ್ತು, ಜ್ವರ ಬಂದ್ಬಿಡ್ತು. ಜ್ವರ ಬಂದಾಗ ಏನ್ ಮಾಡುದು, ಆಸ್ಪತ್ರೆಗೆ ಎತ್ಕೋತೀನಿ. ಆಸ್ಪತ್ರೆಗೆ ಜರ್ಕ ಜರ್ಕ ಒಯ್ದು ಎತ್ಕೋತಿದ್ಲಿ. ಗ್ಯಾಂಡಿಸ ಬಿಡ್ತು ಹುಡುಗಿಯಾಗ. ಈಗ ಗ್ಯಾಂಡಿಸ್ ಮಾಡಿದ್ರೆ ಏನ್ ಮಾಡೋದು, ಜ್ವರ ಆರಾಗಿಲ್ಲ. ಜ್ವರ ಆರದ್ರ ಗ್ಯಾಂಡಿಸ್ ಆರಾಗಿಲ್ಲ. ಹಂಗ ಮಾಡಿ ಏನ್ ಮಾಡುದು, ಒಬ್ರು ತಪ್ಪು ದುಡ್ಡಿಲ್ದಾಗೈತು ಆಸ್ಪತ್ರೆ ತಕೋಗಕ. ಒಂದ್ 200 ರೂಪಾಯಿ ಕೊಡುವಂತ ಒಂದ್ ಹುಡುಗಿ ಕೈಲಿ ಇಸ್ಕೊಂಡು ಮಾರ್ನಿಂಗ್ ಬಂದು ಆಸ್ಪತ್ರೆದಿಂದ 150 ಕೊಡಕ್ ಹೋದ್ನು. ಅವ್ರಗ ಇನ್ನ ಇವತ್ತಿಲ್ಲ ದಾರಿಲಿ ಕಾಣಗಂಟ ಮನೆಲ್ಲದ. ಇವತ್ತು ತಕಬಂದು ಕೊಡ್ತೀನಿ, 200 ಹೋಗುವ ಬಳಸ್ಕೊಬಿಟ್ಟಿವ ಅಂತ ಕೊಡಕ್ ಹೋದ್ನು. ಬಾಯಿ ಬಂದು ಬೋದ್ಬಿಟ್ಲು ಅವಳು. ಇದ 50 ರೂಪಾಯಿಗ ಬೋಗಳ್ನೆಲ್ಲ ಬೋದ್ಬಿಟ್ಲಲ್ಲ ನನ್ ಮಗಳ ಸಾಕಕ್ಕ ಪಾಪನ. ಇಲ್ಲಿದ್ರೆ ಇದೇ ಪರಿಸ್ಥಿತಿಲಿ ಸಾಲ ಕೈ ಒಡ್ಬೇಕ ಬಂದ್ಬಿಟ್ಟು ಪಾಪನ್ನೇ ಎತ್ಕೊಂಡು ಹೊಂಟದ್ದು ಕೊಡ್ಬೇಕು. ಅಲ್ಲಿ ನಿಮ್ಮಂತವ್ರ ಬಾಕಲ್ ಗಣಿ ಓರೊಟ್ಟಿ ಬಾಕಲ್ ಗಣಿ ಅದ ಮುನುಗಿಸ್ಕೊಂಡು ಆ ಕುಡುಗಣ್ ಗೇಯ್ಕೊಂಡು ಆಗ ಅವ್ರೆ ಒಟ್ಟವ್ರು ಎತ್ಕೊಂಡು ಇಲ್ಲೇ ಶಾಲೆಗೆ ಸೇರ್ಸ್ಕೊಣ ಅಂದ್ಬಿಟ್ಟು ಇಲ್ಲೊಂದ 6ನೇ ಕಳಸ 7ನೇ ಕಳಸ ಗಂಟ ಓದ್ತರು. ನನ್ನ ತಮ್ಮದಿರು ಇನ್ನು ನನ್ನ ತಮ್ಮದಿರು ಎಡ್ತಿರ್ ಬಂದಾಗ ಮಾಡ್ದಾರ ಅಂದ್ಬಿಟ್ಟು ನನ್ನ ತಪ್ಪಿಗೆ ಕರ್ಕೊಂಡದಿ ಕುಡುಗ. ಅಲ್ಲೇ ಕುಡುಗಲ್ಲಿ ಅವಳು ಓದ್ತಿದ್ದ. ಆಗ ಊರಿಗೆ ಕರ್ಕೊಂಡ್ಬಿಟ್ಟು ಆಗ ನಾನು ಇಲ್ಲಿಗೆ ಬಂದ್ಬಿಟ್ಟು ಬಂದು ಇಲ್ಲೂ ಓದ್ತಿದ್ದ. ಹಂಗೆ ಇತ್ತಿದ್ದು ಊರು ಬಂದು ಗೇಯಕ ಹೋದ್ನು. ಒಂಥರ ಕಣ್ಣು ಪೋತಿ ಗಂಡಾಗಿ ಜಾಸ್ತಿ ತೊಳ್ಬಿಟ್ಟಾಗಾಯ್ತು. ಬಿದ್ದದೇ ಬಂದದ್ದು ಕೈ ನೋಗೋಯ್ತು. ಕೈ ನಗೋಗಿ ಕಾಲ್ ನಗೋಯ್ತು. ಆಗ ನನ್ನ ಹುಡುಗ ಎತ್ಕೋಗಿ ಕಾಳುಗಳೇ ಕಟ್ಟಾಕ್ಸ್ಕೊಬಂದ್ರು. ಆ ಕೈ ಒಟ್ಟು ಕಟ್ಟಾಕ್ಸ್ಕೊಬಂದು 3ನೇ ದಿವಸಕ್ಕೆ ನಮ್ಮ ಯಜಮಾನರಿಗೆ ಸೋಕಾಗೋಯ್ತು. ಅವ್ರು ಎತ್ತಾಡಬೇಕಲ್ಲ, ಹೊರಕ್ಕೆ ಹೋಗ್ಬೇಕಾಗಲ್ಲ, ಏನಿಲ್ಲ.

0: ಹೋಯ್ತರು ಅಡಿ ಎತ್ತಾಡ್ಬೇಕು ಕೈ ಬಿಟ್ಟು
1: ಹಂಗ ಅಡಿ ಎತ್ತಾಡಿ ಎತ್ತಾಡಿ ಎತ್ತಾಡಿ ತಾತ ಮತ್ತಗ ಒಂದೇ ಸ್ವಲ್ಪ ಒಂದೇ ಸ್ವಲ್ಪ ಮೂರು ಸತಿ ಆಗೋಯ್ತು ಸೋಪು ಮಾತೇ ಇಲ್ಲಿ ಬರ್ದಾಗ ಹೋಗಿತ್ತು ಮೆಟ್ರಿಗೆ ಹೊಡೆದ್ಬಿಟ್ಟು ಊಟ ಮಾಡೋಕ್ಕಾಗದೆ ಒಂದ ತಿಂಗಳೇನೆ ಇದ್ರು ಮೆಟ್ರಗಾಯ್ತಲೆ ಹತ್ತಿರೋಟ್ರು
2: ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸಿದ್ರೆ ನಂಗಾಯ್ತು. ಈಗ ಕೊಡಗಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಕೂಲಿ ಎಷ್ಟು ಕೊಡ್ತಿದ್ರು ಅಲ್ಲಿ?
1: ಆ ಕೊಡ್ತಿರು ನಾವು ಸೇರ್ದಾಗ 40 ರೂಪಾಯಿ 30 ರೂಪಾಯಿ ನಿಂದು ಗೆದ್ನು ಈಚೆಗ ಒಂದ್ 200 ರೂಪಾಯಿ ಮಾಡಿದ್ರು ಅಷ್ಟಕ್ಕೆ ನಾವು ಊರ್ನೇ ಸೇರ್ಕೊಂಡು ಕಾಫಿ ಹಣ್ಣು ಹುರಿದ್ರೆ ಕೆಜಿ ಲೆಕ್ಕ ಅನ್ನೋರು 7 ರೂಪಾಯಿ ಹಾಕ್ತೀವಿ ಅನ್ನೋರು 1.5 ಹಾಕ್ತೀವಿ ಅನ್ನೋರು. ಅಯ್ಯೋ ಸಿ ಕಷ್ಟ ಬಿದ್ದಿದೀವ ಇನ್ನೇನ್ ಮಾಡೋ ಜೀವನ ಕಳಿಬೇಕಲ್ಲ ಕೊಟ್ಟೆಷ್ಟು ಕೈ ಒಡೋದು.
2: 2 ರೂಪಾಯಿ 3 ರೂಪಾಯಿ ಜೀವನ 40 ರೂಪಾಯಿ ಜೀವನ ಸಾಕ್ತಿತ್ತ
1: ಏನ್ ಮಾಡ್ತಾರೆ? ಆಗ ರೇಷನ್ ಹೋಗಿ ಕಡಿಮೆ ಇತ್ತು, ಸೇರ್ಗ ಒಂದ 10 ರೂಪಾಯಿ 20 ರೂಪಾಯಿ ರೇಷನ್, ಈ ಕೆಜಿಗ ಒಂದ್ 1/2 ಕೆಜಿ ಅಕ್ಕಿಗ ಒಂದ 20 ರೂಪಾಯಿ 15 ರೂಪಾಯಿ 10 ರೂಪಾಯಿ ತಗೋತಿರು. ಅವಾಗ ಹೆಂಗ ಜೀವನ ಕಳ್ಕೊಬತ್ತೀನೋ. ಇವಾಗ ಎಲ್ಲ ರೈಟ್ ಇರ್ಕೋತು ಕೂಲಿನೂ ಇರ್ಕೋತು ನಮಂಗೆ ಏಕೆ ಆಗಲ್ಲ. ಕಾಲಕ್ಕೆ ಕಣ್ಕೊಂಡೆ ಕೂತ್ಕೊಂಡು ಪತ್ತಿನ ನಟಿಗೆ ಹೋದ್ರ 4 ಗಂಟೆ ರಾತ್ರಿಗೆ ಹೋಯ್ತೀನು, 4 ಗಂಟೆ ರಾತ್ರಿಗೆ ಹೋಯ್ತೀನು. ಕೋಲಾರ ಗಾಡಿ ಬರಗಂಟ 3 ಎಕರೆ ಪೈರ್ಕೊಳ್ತೀನೋ, 3 ಎಕರೆ ನಾಟಿ ಹಾಕ್ತೀನಿ ಬೆಳಗ್ನ 5 ಗಂಟೆ ಅಷ್ಟೊತ್ತಿಗೆ ಹೋಗಿ ಹಂಗೇದ್ರು ನಮಗೆ ಬೀಳ್ತಿದ್ದೆ ಇಷ್ಟ 5 ಸೇರ 3 ಸೇರ ಭತ್ತ ಬೀಳ್ತಿದ್ದು. ಅದೇ ಗದ್ದೆ ನಾಟಿ ಮಾಡಕ್ಕೋ ಅಂತ 4 ಗಂಟೆ ರಾತ್ರಿಗೆ ಎದ್ದೋಗಿ ಮನೇಲಿ ಅಲೋನ್ ಮಾಡ್ಬಿಟ್ಟು ಆ ಪೈರ್ ಕಿತ್ತು ನಾಟಿ ಮಾಡಿದ್ರ ಗೌರಿ ಗಂಟ ಗೆದ್ರು 7 ತಿಂಗಳ ಗೆದ್ರು 200 ರೂಪಾಯಿ ಬರೋದೇ ಬಲ್ಗುದ್ದು ನಮ್ಗೆ ಅವಾಗ. ಇವಾಗೇನ ಒಂದ್ ವಾರ ಗೆದ್ರು 10,000 ತಕೊಂಡು 20,000 ತಕೊಂಡು ಅಂತಾರ.
2: ಆಗ ಕೂಲಿಗೆ ತುಂಬಾ ಕಡಿಮೆ ವೇತನ ಇರ್ತಿತ್ತು, ಆದಾಯ ಕಡಿಮೆ ಕೊಡ್ತಿದ್ರು.
1: ಗದ್ದಾಗ ದುಡ್ಡು ಕೇಳಕ್ ಹೋದ್ರ 150 ಕೊಡ್ತೀವಿ 100 ಕೊಡ್ತೀವಿ ಎಕರೆ ಅಂತೀರು ಅಂತೀರು. ಇವಾಗ 5,000, 8,000, 3,000, 4,000 ಕೇಳ್ತಾರ ಗದ್ದಲ್ಲಿ. ಅದರಿಂದ ಅವ್ರಿಗೆ ಕೂಲಿ ಜಾಸ್ತಿ ಬೀಳ್ತಿತ್ತು.
2: ನೀವು ಕೂಲಿಗೆ ಹೋಗ್ತಿದ್ರೆ ಏನೇನೆಲ್ಲ ಕೆಲಸ ಮಾಡ್ತಿದ್ರಿ ಅವಾಗ?
1: ಅದೇ ಕೂಲಿ ಮಾಡೋದು ಅಂದ್ರ ಕುಯ್ಲು ಕುಯ್ತೀನು, ನಾಟಿ ಮಾಡ್ತೀನು, ಕಳೆ ಕೀಳ್ತೀನು, ಈ ಗೊಬ್ಬರ ಗೋಡ್ನೆಲ್ಲ ಹಾಕ್ತೀನಿ, ಹತ್ತಿ ಬಿಡಿಸ್ತೀನಿ. ಇವಾಗ ಕುಡುಗ್ ಹೋದ್ರ ಕಾಫಿ ಹಣ್ಣು ಹುಡ್ತೀನಿ, ಮೆಣಸು ಕುಯ್ತೀನಿ, ಕಚಡ ಹೊಡಿತೀನಿ, ಗೊಬ್ಬರ ಹಾಕ್ತೀನಿ, ಅದೆಲ್ಲ ಮಾಡ್ತೀನಿ ಅಲ್ಲಿ.
2: ಅಂದ್ರೆ ಎಲ್ಲ ವಿಭಿನ್ನವಾಗಿತ್ತಿರ್ತು ಕೆಲಸ. ಎಷ್ಟು ಗಂಟೆಗೆ ಹೋಗ್ತಿದ್ದೆ ಕೆಲಸಕ್ಕೆಲ್ಲ?
1: ಬೆಳಿಗ್ಗೆ ಅಲ್ಲಿ ಹುಡುಗಲು ಹೋಯ್ತಿದ್ದು 8 ಗಂಟೆ ಕಡಿತೀನಿ, ಬೆಳಿಗ್ಗೆ ಸಾಯಂಕಾಲ 5 ಗಂಟೆ ಬಿಡ್ತಿರು. ಅಷ್ಟು ಕೊಡ್ತಿರು ಕೂಲಿ ನಮ್ಗೆ. ಹಾಗೇನ ಅಂತಾನೆ,
2: ಈ ದವಸ ಧಾನ್ಯಗಳೇನು ಬೆಳಿತಿರ್ಲಿಲ್ವಾ?
1: ನಮ್ಗೆ ಜಮೀನೇನು ಅಲ್ಲ, ಎಲ್ಲಿ ಬೆಳೆಯ ನಮಗೆ ಜಮೀನೆಲ್ಲ ಹಿಂದೆ ಕೂಲಿ ಮಾಡ್ಕೊ ಕಾಲ ಕಳ್ಕ ಬನ್ವಲ್ಲ. ನಮಗೆ ಜಮೀನು ಇಲ್ಲ, ಮನನು ಇತ್ತಿಲ್ಲ. ಆಗ ಅಲ್ಲಿ ಇಲ್ಲಿ ಅವ್ರ ಮನ ಇವ್ರ ಮನ ಬಾಡಗ ಬೊಗ್ಗೆ ಕಾಕ ಜೀವನ ಕಳಿತೀನಿ. ಆವಾಗ್ಲಿಂದ
2: ಸ್ವಂತ ಮನೆ ಇದೆಯಾ?
1: ಒಂದಿಷ್ಟ ಎಲ್ಲ ಗುಳ್ಕಂಡಾಗ ಒಂದು ಸ್ವಂತ ಮನೆ, ಅದು ನೆನೀತದೆ. ಈಗ ಮಳೆಲ್ಲ ಮನೆಯೆಲ್ಲ ನೀರು ನಿಂತಿದ್ದೇನ, ಹೋಗಿ ಬೋರ್ ಹಾಕ್ಬೇಕು. ಈಗಲೂ ನೆನೆಯಾರ ಇಲ್ಲ, ಮನ ಎಲ್ಲ ಸುರಿತದ. ಮಾಡ್ಕೊಡೋರು ಇಲ್ವಲ್ಲ, ಇದು ಇಲ್ವಲ್ಲ, ಅದಕ್ಕೆ ಎಲ್ಲ ಸುರಿತದ. ಈಗ ಸಾಯಂಕಾಲ ಹೋಗಿ ಎಲ್ಲ ಪಾತ್ರೆ ಇಟ್ಬಿಟ್ಟು ಬಂದಿನಿ, ಸಾಯಂಕಾಲ ಹೋಗಿ ಪಾತ್ರೆ ಎತ್ತ ಸುರಿದ್ಬಿಟ್ಟು ಅದನ್ನೆಲ್ಲ ಓಡಿಸ್ಬೇಕು. ಈಗ
2: ಈಗ ನಿಮ್ ಕಾಲದಲ್ಲಿ ಹಗ್ಗವಾಗಿರ್ತಿತ್ತು ಸಾಮಾನುಗಳ ಬೆಲೆ ಅಂತ ಹೇಳ್ತಿದ್ರಿ. ಈಗ ತಾನೆ ಏನೇನೆಲ್ಲ ಸಾಮಾನು ತಗೋತಿದ್ರಿ ನೀವು?
1: ಅವಾಗೇನಿತ್ತು, ರಾಗಿ, ಭತ್ತ, ಜ್ವಾಳ, ನಾವ್ನ, ಸಾಮ್ಗ, ಅತ್ತನೆ ಜಾಸ್ತಿ. ಅವಾಗ ಆಗ ಹುಚ್ಚಳ್ ಬೆಳಿತಿರು, ಆಮೇಲೆ ಸೆಣಬು ಬೆಳಿತಿರು. ಇವಾಗ ಏನ್ ಬೆಳೆದ್ರು ಅದೆಲ್ಲ ಬೆಳೆಯದೇ ಇಲ್ವಲ್ಲ, ಅವೆಲ್ಲ ಬೆಳೆಯದೇ ಇಲ್ಲ ಇವಾಗ. ಈಗೇನ ಇದೆಂತ ಜ್ವಾಳೆ ಅಂತ, ಇವು ಹೂ ಅಂತ, ಕೊಬ್ಬು ಅಂತ, ಗೇಲ್ ಅಂತ ಅಂತ ಹಾಕತ್ತಾರ. ಆಗನ್ ಪಸ್ಲಿ ಈಗೆಲ್ಲ ಹಾಕ್ತಾರ ಅಂತ.
2: ನಿಮ್ ಕಾಲದಲ್ಲಿ ಅವನ್ನೆಲ್ಲ ಹಾಕ್ತಿದ್ರ?
1: ಆವಾಗ ದನಿನ ಗೊಬ್ಬರ, ಎತ್ ನೀರು. ಇವಾಗೆಲ್ಲ ಎಲ್ಲ ಮಿಷಿನೆ, ಆಮೇಲೆ ಹೊಲಕ್ಕೆಲ್ಲ ಬರೀ ಗೌರ್ಮೆಂಟ್ ಗೊಬ್ಬರೇ. ಈಗ ಊಟ ನೀವೇನೇ ಮಾಡಿದ್ರು ರುಚಿ ಇಲ್ಲ. ಆವಾಗ ಸುಟ್ಟು ಮೆಣಸಿನ್ಕಾಯಿ ಸುಟ್ಟು ಉಪ್ಪೆಸರು ಮಾಡಿದ್ರು ಗಮ ಗಮನ ಅಷ್ಟು ಚಂದ ಆಯ್ತಿತ್ತು. ಇವಾಗ ಗ್ರಣಿ ಹಾಕಿದ್ರು ರುಚಿ ಬರಲ್ಲ, 12 ರೋಗ ಸೇರ್ಕತ್ತು ಜನಗಳ್ಗ. ಹಂಗಾಗೋಯ್ತು ಹೇಳಿ.
2: ನಿಮ್ಮ ಕಾಲದಲ್ಲಿ ಆತರ ವ್ಯವಸ್ಥೆಗಳಿತ್ತು, ಆ ವ್ಯವಸ್ಥೆ ತಕ್ಕಂಗೆ ಜೀವನ ಮಾಡ್ತಿದ್ರಿ. ಈಗ ನಿಮ್ ಕಾಲದಲ್ಲೆಲ್ಲ ತುಂಬಾ ಯಥೇಚ್ಛವಾಗಿ ಊಟ ಮಾಡ್ತಿದ್ರಿ, ಶಕ್ತಿಯುತವಾಗಿರ್ತಿದ್ರಿ, ಯಾವ್ದೇ ಕಷ್ಟ ಕಾಯಿಲೆಗಳನ್ನ ಇರ್ತಿರ್ಲಿಲ್ಲ. ಇದ್ರ ಗುಟ್ಟ ಏನಂಚಿ, ಏನ್ ತಿಂತಿದ್ರಿ ಅವಾಗೆಲ್ಲ?
1: ಆವಾಗ ಏನಪ್ಪ, ಒಂಚೂರು ಮಜ್ಜಿಗೆ ಮೊಸರು, ತಂಗಳು ಮುದ್ದೆ ತಿನ್ಕ ಕೆಲ್ಸ್ಕೊಯ್ತೀನಿ. ತಂಗಳು ಮುದ್ದೆ ನಮ್ಗೆ ಆವಾಗ ಕಾಫಿನೂ ಇಲ್ಲ, ಈಗ ಕಾಫಿ ಅಂತ 12 ತಿಂಡಿ ಅಂತ ಅಂಕ ಮಾಡ್ತಾರ. ಆವಾಗ ಬೆಳಗ್ಗೆ ಎದ್ದ ಅಂದ್ರೆ ಮಗ ತೊಳೆದ ಅಂದ್ರೆ ತಂಗಳು ಮುದ್ದೆ ತಿನ್ಕೊ ಹೋಯ್ತೀನಿ. ಅಷ್ಟೇ ನಮ್ಮ ಊಟ.
2: ಅನ್ನ ಏನು ಇರ್ಲಿಲ್ವ ಅವಾಗ?
1: ಅವಾಗ ಅನ್ನ ಸಿಕ್ಕದೆ ಬಲ್ಗುದು ಎಲ್ಲೇ. ಆಗ ಗದ್ದಿಲ್ಲ, ಭತ್ತ ಬತ್ತಿತ್ತಿಲ್ಲ, ಅಕ್ಕಿ ಕೊಡ್ತಿತ್ತಿಲ್ಲ. ಅಂಗಡಿಲಿ 1/2 ಕೆಜಿ ಅಕ್ಕಿ ತಗೋಬೇಕು ಅಂದ್ರ 20 ರೂಪಾಯಿ ಕೊಡಿ, 10 ರೂಪಾಯಿ ಕೊಡಿ ಅನ್ನೋದು. ಅದ್ ತಕಬಂದ್ ಯಾರೇನು ತಿನ್ನಕ್ ಆಯ್ತಿತ್ತು? ಕೊಂಡ್ಕೊಂಡು ರಾಗಿ ಮುದ್ದ ತಿಂತೀನಿ. ಬೆಳಗ್ಗೆ ಹೊತ್ತಂತೆ ಎದ್ದು ತಂಗಳು ಮುದ್ದ ತಿನ್ಕ ಕೆಲ್ಸ್ಕೊಯ್ತೀನಿ. ಕೂಲಿಗ
2: ಸೊಪ್ಪು ಸಿದೆ,
1: ಸೊಪ್ಪು ಸೋದೇನೆ, ಅದೇ ಒಂದು ಸೊಪ್ಪು ಕುಯ್ಕೊಬತ್ತೀನಿ. ಯಾವ ಸೊಪ್ಪು ಸಿಕ್ಕತ್ತ? ಅದ ಗಣಕ ಸೊಪ್ಪು, ಆಗ ಅಣ್ಣ ಸೊಪ್ಪು, ಗುರ್ಜೋ ಸೊಪ್ಪು, ಹಾಗೇನು ಜಾಸ್ತಿ ಅದೇ. ಇವಾಗೇನೆ ಬೆಳಿತಾರ ಇವಾಗ ಪ್ರತಿಯೊಂದು ಸೊಪ್ಪನು. ಇವಾಗ ದುಡ್ಡು ಕೊಂಡ್ಕೊತೀವಿ,

0: ದುಡ್ಡು ಕೊಂಡ್ಕೋತಿರ್ಲಿಲ್ಲ,
1: ದುಡ್ಡು ಸೊಪ್ಪು ಕೊಂಡ್ಕತಿತ್ತಿಲ್ಲ ಬಿಡಿ. ಹೊಲ್ಕಣಿ ಕೂಲಿ ಹೋಗ್ತೀನಿ, ಹೊಲ ಅಲ್ಗಣ್ ಕುಯ್ಕೋಬತ್ತೀನಿ. ಸೌದಂದ್ರೇನೆ ಬೆಳ್ದಲ್ಲಿ ಸೌದ ನಿಂತಿರ ಮರ ತರ್ಕೊಂಬ ಕೊಡ್ತೀವಿ ರೀ ಅಡ್ಗ ಮಾಡಕ. ನಮ್ಗ ಹಸಿ ಮರನ ಹೊಲಲಿ ಮಾಡ್ಕಲಿ ಅಡ್ಗ ಮಾಡ್ತಿದ್ವು ಅವಾಗ, ರಾಗಿ ಕಲರ್ ರಾಗಿ ಬಿಸ್ಕೊಂಡು. ಇವಾಗ ಎಲ್ಲ ಪ್ರತಿಯೊಂದು ಮನ್ಗ ಸಾಗರ ಒಳಗೆ ನೀರು ಹೊರ್ತೀನಿ ಈ ಬದಿ ಒಳಗ ಊದ್ಕೊಂಡು. ಇವಾಗ ಬಾಕ್ಲ ಮುಂದೆ ಪೈಪ್ ಕೊಟ್ರು ನಲ್ಲಿದ್ರು ಮನೆ ಒಳಗೆ ಪೈಪ್ ಕೇಳ್ತಾರ. ಈಗ ಮಿಷಿನ್ ಅಂತ, ಕುಕ್ಕರ್ ಅಂತ, ಸ್ಟೌ ಅಂತ, ಗ್ಯಾಸ್ ಅಂತ ಅಂತ ಎಲ್ಲ ಬಂದ್ಬಿಡ್ತವು. ಅವಾಗೆಲ್ಲ ಮಡ್ಕ ಯಾವ ರೋಗ ಹೋಯ್ತಿಲ್ಲ. ಈಗ ಇವನ್ನೆಲ್ಲ ಕೊಟ್ರೆ ಎಲ್ಲ ಹನ್ನೆರಡು ರೋಗ ಮುನ್ಸನ್ಗ ಏನ ಹೇಳಿ ರಾಸನ್ ಎಲ್ಲ ಅವೆಲ್ಲ ಹಿಂಡ್ಕತ್ತವ ಬೆಂಡು ನಾವು ಸೋಗ್ತು ಅಂದ್ರೆ ಬಿದ್ಕತ್ತಂದ್ರೆ ಮುರಿದೋಯ್ತವ.

0: ನಿಮ್ ಕಾಲದಲ್ಲಿ ದವಸ ಧಾನ್ಯಗಳನ್ನ ಬೆಳಿತಿದ್ವಿ ಅಂತ ಹೇಳ್ತಿದ್ರಿ, ಆ ದವಸ ಧಾನ್ಯಗಳನ್ನ ಪುಡಿ ಮಾಡಕ್ಕೆ ಯಾವ ತರ ಮಾಡ್ತಿದ್ರಿ?
1: ಅದೇ ರಾಗಿ ಕಲ್ಲಲ್ಲಿ ಬೀಸ್ತೀನೋ, ರಾಗಿ ಕಲ್ಲಲ್ಲಿ ಬೀಸ್ತೀನೋ ಕುಡ್ತೀನೋ ಒಳ್ಳೆಯಲ್ಲಿ. ಇವಾಗ ಯಾರು ಕೊಡ್ತಾರೋ, ಇವಾಗ ಯಾರು ಬೀಸ್ತಾರೋ, ಕೈಲಿ ಒನ್ಕತ್ತೀನೋ. ಈಗ ಯಾರು ಅಂದಾರೋ ಬೀಳ್ಬಿಟ್ಟು ಹೋಯ್ತಾರ ಒನಿಸಕ್ಕ, ನಾವು ಕೈಲಿ ಒನ್ಕತ್ತೀನೋ. ಆ ಪರಿಸ್ಥಿತಿಲಿ ಜೀವನ ಕಳೆದ್ನು, ಈಗಿನವ್ರ ಜೀವನ ಕಳೆದಾರ ಅತ್ತಮ್ಮದಿರು ಬಾವಮ್ಮ ಇದ್ದಿರು ಅಂದ್ರೆ ಎದ್ಕಂಡು ನಡಿತೀನೋ, ನಾವು ಗಾಣದಿರ್ಕಂಡ್ರೆ ಅಷ್ಟು ಊರ್ಕೆ ಎದ್ರಕತ್ತೀನೋ. ಅಂತ ಜೀವನ ಕಳೆದ್ನು ನಾವು, ಇವಾಗ ಹಂಗ ಕಳೆದಾರ ಹಂಗ ಜೀವನ.
0: ನಿಮ್ಮ ಕಾಲದಲ್ಲಿ ಒಂದು ಭಯ ಭಕ್ತಿ ಅನ್ನೋ ವಾತಾವರಣ ಇತ್ತು. ಈಗ ನಿಮ್ಮ ಊರಿನಲ್ಲಿ ವಿಶೇಷವಾಗಿ ಯಾವ ಹಬ್ಬ ಮಾಡ್ತೀರಿ?
1: ನಮ್ಮೂರಲ್ಲಿ ಮಾರಿಕೊಂಡ ಮಾಡ್ತಾರ, ಮಾಧವಿನ ದೇವಸ್ಥಾನ ಇಲ್ಲಿ ಇದು ಕೊಂಡ ಮಾಡ್ತಾರ. ಇನ್ ಬೇರೆ ಹಬ್ಬನೆಲ್ಲ ಸುಮ್ಸುಮರ ಮಾಡ್ತಾರ. ದೂರ ಮಾಡೋದೇ ಮಾದೇಶನ ಕೊಂಡ, ಸಾಗರ ಮಾರಿಕೊಂಡ. ನಮ್ಮೂರಲ್ಲಿ
0: ಸುತ್ತಮುತ್ತ ಹಳ್ಳಿಗಳೆಲ್ಲ ಸೇರ್ಕೊತಾವ ಅಥವಾ ನೀವೊಬ್ಬರೇ ಮಾಡ್ತೀರಿ?
1: ಏ ಬರ್ತಾರ, ಎಲ್ಲ ಊರವರು ಬರ್ತಾರ. ಅವ ಮಾಡೋದು ನಮ್ಮೂರವ್ರೇ, ಆದ್ರ ಜಾತ್ರಾ ದೇವಲ್ಲ ನೋಡಕ್ಕ ಮಾಡಕ್ಕ ಪೂಜಕ್ಕ ಎಲ್ಲ ಊರವರು ಬರ್ತಾರ. ಈಗ ಮ ಹೆಣ್ಮಕ್ಳು ಮಾಡಾರಲ್ಲ ಅವ್ರನ್ನೆಲ್ಲ ಕರೆಸ್ತಾರ, ಅವ್ರ ಕಡೆ ನೆಂಟ್ರೆಲ್ಲ ಬರ್ತಾರ, ಎಲ್ಲ ಬರ್ತಾರ.
0: ಯಾವ ಹಬ್ಬ ವಿಶೇಷವಾಗಿ ನಿಮ್ಮೂರಲ್ಲಿ ಈಗ ಗೌರಿ ಹಬ್ಬ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದ್ರ ವಿಶೇಷತೆ?
1: ಅದೇ ಗೌರಿ ಹಬ್ಬಕ್ಕೆ ಹೆಣ್ಮಕ್ಳನ್ನ ಕರಿತೀವಿ, ನಮ್ಮನೇಲಿ ಏನ ಕೈಲಿ ಅದಷ್ಟು ತಂದು ಕೊಡ್ತೀವಿ ಮಕ್ಕಳಿಗೆ. ಅವ್ರಿಗೆ ಏನ್ ಬೇಕೋ ತಿಂಡಿ ತೀರ್ಥ ಮಾಡ್ಕೊಂಡು ಕೈಲಾದ ಆ ದೊಡ್ಡವರು ಒಂದು ಸ್ವರೂಪನ ನಾವೊಂದು 500 ರೂಪಾಯಿ 300 ರೂಪಾಯಿ ನಮ್ಮ ಬಡಸ್ತಾನಕ್ಕೆ ತರ್ತೀವಿ ಮಕ್ಕಳಿಗೆ, ಇರೋದು ಉಟ್ಕೊಂಡು ತಿನ್ಕೊ ಹೋಗ್ಯಾವ ಅಂತೀವಿ. ಅಷ್ಟೇ ನಮ್ಮ ಮಕ್ಕಳ ಪರಿಸ್ಥಿತಿ.
0: ವಿಶೇಷವಾಗಿ ಗೌರಿ ಹಬ್ಬನು ಕೂಡ ಮಾಡ್ತೀರಾ, ತುಂಬಾ ನಿಯಮ ನಿಷ್ಠೆಯಿಂದ ಮಾಡ್ತೀರಾ. ಈಗ ಹಿಂದೆಲ್ಲ ಮಕ್ಕಳು ಸಾಕೋದು ತುಂಬಾ ಕಷ್ಟ, ಈಗ ನಿಮ್ಗೆ ಒಬ್ಬ ಮಗಳು ಅಂತ ಹೇಳಿದ್ರಿ, ಈಗ ಸಾಕೋಕೆ ಕೊಡಗು ತನಕ ಹೋದ್ರಿ ಅಂತ ಹೇಳಿದ್ರಿ, ಹೇಗಿತ್ತು ಆ ಕಷ್ಟ ಎಲ್ಲ?
1: ಅಯ್ಯೋ ಆಗಿನ ಕಷ್ಟ ಹೇಳಿದ್ರಿ, ಅದು ಕೇಳಿದ್ರಿ. ಹಿರಿಯಕ್ಕೆ ಮನಿಲ್ಲ, ಬಾಳ್ತನ ಮಾಡಕ ಜನ ಇಲ್ಲ, ಹಂಗ ಮಾಡ್ತಿರು. ಇವಾಗ ಏನ ಒಂದೊಂದ್ ಮಕ್ಕಳು ಎರಡೆರಡು ಮಕ್ಕಳಿಗೆ ಹಂಗೆ ಕಾಲ ಕಳ್ಕೊಂಡು ಇರೋರು ಮಾಡ್ತಾರ, ಮನೇಲಿ ಇರೋರು ಹೆಂಗಸ್ಗಳು. ಹಾಗೆ ಯಾರು ಇರ್ತಿರು, ಆಗ ಅವರೇ ಮಾಡ್ಕತ್ತಿರು. ಪಾಪ ತಾಯಿ ಇದ್ರೆ ತಾಯಿ ಮಾಡ್ತಿದ್ದ, ತಾಯಿ ಇಲ್ದೇವ್ರ ಇನ್ ಗಂಡ ಮನೇಲಿ ಅವರೇ ಮಾಡ್ಕತ್ತಿದ್ರು. ಹಂಗ ಆಗಿನ ಕಾಲ ಪರಿಸ್ಥಿತಿ, ಈಗಿನ ಕಾಲ ಪರಿಸ್ಥಿತಿ ಹಿಂಗ.
0: ಪಿಂಚಣಿ ದುಡ್ಡು ಏನಾರು ಬರ್ತಿದ್ಯಾ ನಿಮ್ಗೆ?
1: ಆಗ್ಲಿಂದ ಬಂದಿತ್ತಿಲ್ಲ, ನಮ್ಮ ಯಜಮಾನ್ರ ತಿರೋದ್ರಲ್ಲ ಅವಾಗ ನಮ್ಮ ಅಳಿನೇ ಮಾಡಿಸ್ತ್ರು, ಬತ್ತಿದ್ದು ಸಿದ್ದಿಸಿ ನಿಂತೋಯ್ತು.
0: ಯಾವ್ದೇ ಪಿಂಚಣಿ ವ್ಯವಸ್ಥೆ ಈಗ ಬರ್ತಾ ಇಲ್ಲ ಸದ್ಯಕ್ಕೆ, ಈ ಕುರಿತಂತೆ ನಿಮ್ಗೆ ಯಾವ್ದೇ ಆರೋಗ್ಯ ಸಮಸ್ಯೆ ಇಲ್ಲ?
1: ಅದೇ ಕಣವ ಅದಲ್ಲ, ಶುಗರ್ ಅದ, ಬಿ ಪಿ ಅದ, ಅವೇ ಜಾಸ್ತಿ ಇವಾಗ ನಮ್ಗ.
0: ಎಷ್ಟು ವರ್ಷದಿಂದ ಬಂದಿದೆ?
1: 7 ವರ್ಷ ಏನಾಯ್ತು, ಅದೇ ವರ್ಷ ಅದೇ ಹಿಂಗೆ ಕೂತ್ಕೊಂಡು ಒಬ್ಳಿಗೆ ಎತ್ತಿ ಮಾಡ್ತಿದ್ನಲ್ಲ, ಸುಮ್ಮನೆ ಅದೇ ಯಾಕೆ ಸುಮ್ಮ ಬಿದ್ಕತ್ತಿದಿ. ನಮ್ಮ ತಮ್ಮ ಆಸ್ಪತ್ರೆ ಕರ್ಕೋಗಿ ಚೆಕ್ ಮಾಡ್ಸಂಗಂಟ, 1 ವರ್ಷ ಆಯ್ತು ಶುಗರ್ ಬಿ ಪಿ ಅದವ್ರಿಗೆ ಅಂತ ಹೇಳಿದ್ರು.
0: ಕಣ್ಣಪ್ಪಗೆ
1: ಏನ್ ಮಾಡ್ತೀವಿ ಅಂದ್ರ ಅದಕ್ಕೇನು ನಾವು ಮೆಡಿಸಿನ್ ತಕೊಂಡಿಲ್ಲ. ನಾವು ಮೆಡಿಸಿನ್ ತಗೊಳಲ್ಲ, ಊಟನೇ ಕಂಟ್ರೋಲ್ ಮಾಡ್ಬೇಕು ನಾವು. ಊಟಲ್ಲೇ ತೊಂದ್ರೆ ಇಲ್ಬಾರ್ದಾಗ ಜೀವಕ ಮಾಡ ಊಟನೆಲ್ಲ ಬಿಟ್ಬಿಟ್ಟು ನಾವು. ಬೆಳಿಗ್ಗೆ ಏನಂದ್ರ ಮುದ್ದೆ ಮಾಡ್ಕೋತೀವಿ, ಸಾಯಂಕಾಲ ಒಂದ್ ಚಪಾತಿ ಒಂದ್ ರೊಟ್ಟಿ ಹಾಕತ್ತೀವಿ. ಅನ್ನ ಊಟ ಮಾಡಲ್ಲ, ಟೀ ಊಟ ಕುಡಿಯಲ್ಲ, ಅವೆಲ್ಲ ಬಿಟ್ಟು ಹಾಕ್ಬಿಟ್ಟು ನೀವು ಹೇಳ್ತಲೆ ಇವನ್ನೆಲ್ಲ ಹೇಳ್ತಲೆ. ಸೀತಾಪತ ತಿನ್ಬೇಡಿ ಅಂದ್ರು, ಅವನ್ನೆಲ್ಲ ಬಿಟ್ಟು ಹಾಕ್ಬಿಟ್ಟು ನಾವು. ಹಂಗ ಒಂದ್ ಹೀರೆಕಾಯ, ಒಂದ್ ಆಗಲ್ಕಾಯ, ಮೂಲಂಗಿ, ಮೆಂತ್ರ ಸೊಪ್ಪು ಅವ್ ತಕೊಂಡು ಊರ್ಕಾಗಿರ್ಕೊಂಡು ಇಟ್ಟ ಚಪಾತಿ ಮಾಡ್ಕೊಳ್ಳೋದು, ರೊಟ್ಟಿ ಮಾಡ್ಕೊಳ್ಳೋದು.
0: ಅಂದ್ರೆ ಶುಗರು ಬಿ ಪಿ ಇದೆ, ಈ ಕುರಿತಾಗಿ ಯಾವ್ದೇ ಚಿಕಿತ್ಸೆ ತಗೋತಾ ಇಲ್ಲ, ನಿಮ್ಮ ಊಟ ತಿಂಡಿಲೆ ನೀವು ನಿಯಂತ್ರಣ ಮಾಡ್ಕೊಂಡು ಜೀವನ ನಡ್ಸ್ಕೊಂಡು ಹೋಗ್ತಾ ಇದ್ರಿ. ಕಣ್ಣನ್ ಸಮಸ್ಯೆ ಇದೆ ಅಂದ್ರಲ್ಲ,
1: ಅದೇ ಕಣ್ಣು ಅಂದ್ರೆ ಒಂದ ಮಾಡ್ಸಿವಿ, ಇದ ಇದು ಕಾಣಲ್ಲ ಎರಡ್ದು.
0: ಎಲ್ಲಿ ಮಾಡಿಸಿದ್ರಾ?
1: ಇವನ ಕಣ್ಣದ ಆಸ್ಪತ್ರೆದಲ್ಲೇ ಮಾಡಿದ್ವು, ಅಲ್ಲೇ ಕ್ಯಾಂಪ್ ಇಟ್ಟಿರಲ್ಲ ಅಲ್ಲಿ ಹೋಗಿ ಮಾಡಿಸ್ಕೊ ಬಂದವು. ನಮ್ಮ ಹುಡುಗಿನ ಇದನ್ನು ಮಾಡಿಸ್ಕೊಡವ ಅಂದಿ ನಮ್ಗ ಸಿ ತೊಂದ್ರೆ ಸುಮ್ರವ, ಯಾರು ಮಾಡಿದಾರು ನೀನು, ಅಂಗಡಿ ಬಂದ್ಬಿಡ್ತಿದೆ, ಗಾಳಿ ಬಿಡ್ತು ಕುತ್ಕೊತಿದೆ, ಅದೊಂಥರಲ್ಲೇ ಜೀವನ ಕಳೆಯವ, ಈಗಿದ್ದವ್ರು ಇನ್ನೊಂಗಳಿಗಿರಲ್ಲ ಅಂತದ. ಹಂಗ ಆಡ್ಕೊಂಡು ಇದೊಂದು ಮಾಡ್ಸಾರ ಅಷ್ಟೇ.
0: ಈಗ ಮತ್ತೆ ಯಾವ ಕಣ್ ಕಾಣಿಸ್ತಿಲ್ಲ ಅಜ್ಜಿ ನಿಮ್ಗೆ?
1: ಇದ್ಗ ಎರಡು ಕಣ್ ಕಾಣಲ್ಲ, ಬಲ್ಕಣ್ಣು.

0: ಪೂರ್ತಿ ಕಾಣಲ್ಲ, ಇದು ಪೂರ್ತಿ ತುಂಬರ್ಕು ಕಾಣಲ್ಲ, ಈ ಕಣ್ಣು ಮುಚ್ಚಿಕೊಂಡ್ರೆ ಕಾಣದೇ ಇಲ್ಲ.
1: ಈಗ ಕಣ್ ಕಾಣಿಸಲ್ಲ ಅಂತ ಅಂತೀರಿ, ಅಂಗಡಿ ವ್ಯಾಪಾರ ಎಲ್ಲ ಹೇಗ್ ನೋಡ್ಕೊತಾ ಇದೀರಿ ಗೊತ್ತಾಗತ್ತಾ?
0: ಕಣ್ಣಲ್ಲೇ ಮಾಡೋದು, ಇದೊಂದ್ ಕಣ್ಣಲ್ಲಿ 5 ಗಂಟೆ 5:30 ಬಾಕ್ಲಾಕ್ಬಿಡ್ತೀನಿ, ಸಾಯಂಕಾಲ ಗಂಟೆ ಇರಲ್ಲ ಕಾಣಲ್ವಲ್ಲ ಅದಕ್ಕ. ಇದ್ಕುದಾರಿ ಕೊಡಲ್ಲ, ಇದನ್ನು ಕಳತನ ಮಾಡ್ತಾರ ಅಂಗಡಿನ. ಇದನ್ನು ಪಕ್ಕದ ಮನ್ಗ ಅಲ್ಲಿ ಮನೆಯೊಳಗ ಅಂಗಡಿ ಅದಲ್ಲ ಹಟ್ಟಿ ಒಳಗ ಅಂಗಡಿಗೆ ಪೊಟ್ಟನ ಕಟ್ಕೋರ್ತೀನಿ ಚೀಲ ಹೊತ್ತು ಕಟ್ಕ ಕಟ್ಕೊಂಡು ಇದನ್ನು ಕೂತ್ಕ ವ್ಯಾಪಾರ ಮಾಡಕ್ ದಾರಿ ಕೊಡಲ್ಲ ಜನಗಳು. ಈ ಸಾಯಂಕಾಲ 5 ಗಂಟೆ ಆಯ್ತು ಅಂದ್ರ ಚೀಲ ಕಟ್ಕೊಂಡು ಅಲ್ಲಿ ಹೊತ್ಕೋಗಿ ಎತ್ಕೋಗಿ ಕಾಣಲ್ವಲ್ಲ ಮೆತ್ ಮೆತ್ಗ ಅವಿವು ಬತ್ತವ ಅಂತ ಸೈಡ್ಗ ಮೆತ್ ಮೆತ್ ಹೋಗಂಟೆ 7 ಗಂಟೆನೇ ಆಯ್ತು ಮನೆ ಸೇರಗಂಟ. ನಾನು ಪುಣ್ಯಕ್ಕೆ ಬೆಳಿಗ್ಗೆ 1:30 ಬತ್ನಿ, ಇಲ್ಲಿ ತಕೊಂಡ್ ಸೇರಗಂಟೆ ಸೇರ್ಸಗಂಟೆ ಹೊತ್ಕೊಬಂದು 9 ಗಂಟೆನೇ ಆಯ್ತ. ಹಂಗ ಆರ್ಕ ಜೀವನ ಕಳೆಯೋದು.
1: ಈಗ ವಯಸ್ಸಾದ ಜೀವನ, ಒಬ್ಬರೇ ಜೀವನ ಸಾಗಿಸ್ಕೋಬೇಕು ಅಂದ್ರ ಇದ್ರ ಜೊತೆಗೆ ಮನೆ ಕೆಲಸನೂ ಹೇಗ್ ಮಾಡ್ಕೋತೀರಾ ನೀವು ನಿಮ್ ಕೆಲಸಗಳನ್ನ?
0: ನಮ್ ಕೆಲಸ ಅದೇ ಕಣಪ್ಪ, ಸ್ನಾನಕ್ಕ ನೀರು ಗಿರು ಕಾಯಿಸ್ಕೋಬೇಕು. ಸೋಮವಾರ ಶುಕ್ರವಾರ ಆಯ್ತು ಅಂದ್ರೆ 1 ಗಂಟೆನೇ ಆಯ್ತ ಮನೆಗಳು. ಏನ್ ಹೇಳಿ, ಒಂದ್ ಕಣ್ಣಿನ ದಿಷ್ಟಿ ಇರಲ್ವಲ್ಲ, ಆ ಮನೆಗಿನ ಸೀಡ್ತೀವಿ ಅಂತ ಕಾಣಲ್ಲ ಅಂತ ಒಂದ್ ಮೆತ್ ಮೆತ್ತಗಂಗ ಆಡೋದು. ಅದ ಮೆತ್ ಮೆತ್ಗ ಮನೆ ಸೀಟ್ಬಿಟ್ಟು ಸ್ನಾನಗಿನ ಮಾಡ್ಕೊಂಡು ಜಿಂಕ್ ಸರಾಗ ಆದ್ರೆ ಏನಾರ ಆಡೋದು ತಿನ್ನಕ ಜಿಂಕ್ ಸರಾಗಿಲ್ದೇ ಸ್ನಾನ ಮಾಡ್ಕೊ ಬಿದ್ಕೊಳ್ಳೋದು.
1: ಈಗ ವಯಸ್ಸಾದ ಜೀವನ ಕಷ್ಟ ಅನ್ಕೊಂಡು ಕೂತಲ್ಲೇ ಕುಂತ್ಕೊಂಡ್ಬಿಟ್ಟಿರ್ತಾರೆ ಕೆಲವ್ರು ಇದ್ರು.

0: ಅಂಥವ್ರಿಗೆ ನೀವು ದುಡ್ಕೊ ತಿಂತಿದ್ರ ಇವಾಗ್ಲೂ, ಅಂಥವ್ರಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರ?
1: ಅದೇ ನಮ್ಮಂಗ ತಿರುಗಾಡಿ ನಮ್ಮಂಗ ಸ್ವಲ್ಪ ಕೈ ಅಡ ಮಡ್ಗ ಕೆಲಸ ಮಾಡಿ ವಾಕ್ ಮಾಡಿ ತಿರುಗಾಡಿ ಈ ಶುಗರ್ ಬಿಪಿ ಇರೋರಿಗೆಲ್ಲ ಕಂಟ್ರೋಲ್ ಮಾಡಿ ಕುಡಿಯೋ ಟೀನೆಲ್ಲ ಬಿಡಿ, ತಿನ್ನೋ ಊಟನೆಲ್ಲ ಬಿಡಿ, ಎಣ್ಣ ಚಡ್ನಿಲ್ಲ ತಿಂತಿದ್ದಾರೆ. ಈ ಮಾಂಸ ಮೀನು ಮೀನೇನೆ ಒಂದು ಸ್ವಲ್ಪ ಉಪಯೋಗಿಸ್ಬೋದು, ಮಾಂಸ ತಿನ್ನಕ್ಕಿಲ್ಲ ಅದು ಜಡ್ ಅಲ್ವಾ. ಆಮೇಲೆ ತಿಂಡಿ ತೇರ್ತಾನ ಜಾಸ್ತಿ ತಿನ್ಬೇಡಿ, ಆಗದೆವನ್ನೆಲ್ಲ ಜಡ್ ಮಾಡ್ಕೊ ಮಾಡ್ಕೊ ತಿಂತಿದ್ದಾರೆ. ಆಮೇಲೆ ತರಕಾರಿನೂ ಅಷ್ಟೇ, ಶೀತ ಪದ ಪದಾರ್ಥ ತಿನ್ಬೇಡಿ, ಕೊಟ್ಟರಲ್ಲ ಇವತ್ತರಲ್ಲಿ ತಿನ್ನಿ, ಅಲ್ಲೇ ಕೊಟ್ಟರ ಪುಸ್ತಕನ ನಮ್ಗೆ ಇವನಕ್ಕೆ ನಿಂತೆ ಕೊಟ್ರ ಅದು ನೋಡ್ಕೊಂಡು ನಾವು ಊಟ ಮಾಡ್ತೀವಿ. ಹಂಗೆ ನೀವು ಮಾಡಿ ಅಂತ ತಿಳ್ಕೊ ಕೊಡ್ತೀವಿ ನಮ್ಮ ಕೇಳ್ದವ್ರಗ. ನಮ್ಮ
0: ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮ ಕೆಲಸ ಕಾರ್ಯಗಳು ಏನೇನು ಇರ್ತವೆ?
1: ಅದೇ ಇನ್ನೇನ, ಬೆಳಗ್ಗೆ ಹೇಳ್ತೀವಿ ಹೊರಗಡೆ ಅಟ್ಟಿಕಾ ಸೊಗಸ್ಬೇಕು, ನೀರಿಡ್ಬೇಕು, ರಂಗೋಲ ಬಿಡ್ಬೇಕು, 5 ಗಂಟೆ ರೈತರಿಗೆ ಹೇಳ್ಬೇಕು, ಎಲ್ಲ ಮಾಡ್ಬೇಕು ಅಂದ್ರು ಬಾ. ಅದೆಲ್ಲ ಮಾಡ್ಬಿಟ್ಟು ಒಂದು ಸ್ವಲ್ಪ ಕಾಳ ಬೇಯಕೊಂಡು ಸಾರ್ ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ಅದು ಬ್ಯಾಗ್ ಹಾಕೊಂಡು ತೆಗೆ ಎತ್ಕೋಬತ್ತೀವಿ. ಇನ್ನು ಮನೆಗೆ ಹೋಗೋಕ್ಕಾಗಲ್ವಲ್ಲ, ಅದನ್ನ ಮುದ್ದೆನ ಇಪ್ಪಟ್ಟಿ ತಿಂತೀವಿ, ಸಾಯಂಕಾಲ ಇಪ್ಪಟ್ಟಿ ಬಂದಾಗ ಬೆಳಗ್ಗೆ ಒಂದ್ಸಲ ತಿಂತೀವಿ. ಆ ಸಾಯಂಕಾಲ ಹೋಗಿ ಒಂದೊತ್ತು ತಾನೇ ಅಂದ್ಬಿಟ್ಟು ಒಂದು ಚಪಾತಿ ನೀರು ಹಾಕೊಳ್ಳೋದು, ಒಂದು ರೊಟ್ಟಿ ನೀರು ಹಾಕೊಳ್ಳೋದು, ಆ ಒಂದು ಹೀರೆಕಾಯಿ ಆಗಲಕಾಯಿ ತಗೋತೀವಿ ಅಲ್ಲ, ಅದು ಗೊಜ್ಜು ಮಾಡ್ಕೊಳ್ಳೋದು.
0: ಹೇಗೆ ನಡೀತಾ ಇದೆ ಜೀವನ
1: ನೋಡಿ, ಈ ಥರ ಜೀವನ ನಡೆಸ್ತೀವಿ. ಅದು ಬಂದ್ರೆ ಬತ್ತು ಬರ್ದೇವ್ರಿ ಇಲ್ಲ ಕಾಸು.
0: ದಿನದ ವ್ಯಾಪಾರ ಎಷ್ಟು ಸಿಗುತ್ತೆ ಅಜ್ಜಿ?
1: ಆದ್ರೆ ಈ ಪೆಟ್ರೋಲ್ ಪೆಟ್ರೋಲು ಈ ಸಿಕ್ಲೋಟು ಹೋದ್ರು ಒಂದು 400 ರೂಪಾಯಿ ಬರ್ತಕಣಪ್ಪ, ಅದ್ರ ಮೇಲೆ ಏನೇ ದಾಟಲ್ಲ. ಇವತ್ತು 100 ರೂಪಾಯಿ ಆಗಿಲ್ಲ. ಆ ಒಂದ್ ದಿವಸ 400 ಸಿಕ್ಕತ್ತ, 300 ಸಿಕ್ಕತ್ತ, 200 ಸಿಕ್ಕತ್ತ, ಒಂದ್ ದಿವಸ 30 ಸಿಕ್ಕತ್ತ, ಒಂದ್ ದಿವಸ 10 ಸಿಕ್ಕತ್ತ. ಇನ್ನೇನ್ ಮಾಡಿದ್ರೆ ಜನ್ದೊಂದ್ಗ ಬೇಜಾರ್ ಕಳ್ಕೊಂಡು ಹಂಗ ಆಡ್ತು ಕೂತಿದ್ದು ಹೋಗೋದು.
0: ಯಾರು ನೋಡೋರಿಲ್ಲ, ಈ ನಿಟ್ಟಲ್ಲಿ ನಮ್ಮ ಜೀವನ ನಾವು ನೋಡ್ಕೋಬೇಕು.
1: ಮನೇಲಿ ಕೂತ್ಕೊಂಡ್ರೆ ಬೇಜಾರು, ಎಲ್ಲಾನು ನೆನ್ಸ್ಕೊ ಕಣ್ಣೀರ್ ಹಾಕ್ತೀವಿ. ಇಲ್ಲಾದ್ರೂ ಹೊಸ ಜನಗಳು ನೋಡಿ, ಕಷ್ಟ ಸುಖ ನೋಡಿ, ಹೊಸ ನಮ್ ಜೀವನ ಕಷ್ಟನ ಪರಿಹಾರ ಮಾಡ್ಕೋಬೇಕು ಅಂತ ಕೂತಿರೋದು.
0: ಈ ಅಂಗಡಿಯಲ್ಲಿ ಯಾರು ಸಹಾಯ ಮಾಡ್ಕೊಟ್ರು ಅಜ್ಜಿ?
1: ನನ್ ತಮ್ಮನೇ ಮಾಡೋದು, ನನ್ ತಮ್ಮನೇ ಸಾಮಾನ್ ತಂದ್ಕೊಡೋದು, ಇದೆಲ್ಲ ಓದೋದು ಬಂದದೆಲ್ಲ ಮಾಡೋದು. ಈ ಸೊಡ್ಡು ಪಡ್ನೆಲ್ಲ ನಮ್ಮ ಮಡಿಯವ್ರು ಮಾಡ್ಕೊಡ್ತಾರ, ಈ ಸಾಮಾನ್ ಗಿಮ್ಮನೆಲ್ಲ ನನ್ನ ತಮ್ಮನೇನ ತಮ್ಮ ಹುಡ್ಗ ತಂದು ಕೊಡ್ತಾರ. ಅದೇಲಿ ಒಂದು 200 ರೂಪಾಯಿ ಆದ್ರ ನನಗೊಂದು 50 ಇಟ್ಕತ್ತೀನಿ, ಅವ್ರ ಕೈಗೆ ಒಂದು 100 ಐವತ್ತ ಸಿಕ್ಕದಷ್ಟು ಕೊಡ್ತೀನಿ. ಅದು 3 ದಿವಸಕ್ಕೆ 4 ದಿವಸ ಸೇರಿಸಿ ಒಂದು ಪೆಟ್ರೋಲ್ ತಂದು ಕೊಡ್ತಾರ. ಈ ಸಾಮಾನವನ್ನ ಸಾಲನೇ ತಕತ್ನಿ ಗಾಡಿ ಒಂಬತ್ತನ, ಈ ವಾರ ಸಾಲ ತಗೊಂಡ್ರೆ ಬರೋ ವಾರ ಕಂಡ್ರೆ ಸೇರಿಸಿ ಏರ್ದಷ್ಟು ಕೊಡ್ತೀನಿ. ಅವನು ನೋಡ್ತಾನೆಲ್ಲ ನಮ್ಮ ಬಂಡೋಳ ಕೊಟ್ಟೊತ್ಗ ಇಸ್ಕೋ ಹೋಯ್ತಾನ ಅಷ್ಟ ಇಷ್ಟ ಆಯ್ತು ಬಿಡೋಜಿ ನಿಮ್ ಜೀವನ ಕಳೆಯಕ್ತಾನೆ ಅಂತ ಆ ದಿವ್ಸಕ್ಕ ಕೊಟ್ಟೆ ಬಿಡ್ತೀನಿ. ಆಗದೋ ದಿವಸ ಕಡನೆ ಹೇಳ್ತೀನಿ ಹಂಗ ತಕೊಂಡು ಜೀವನ ಕಳೆಯೋದು.
0: ಆ ಕಾಲದಲ್ಲೆಲ್ಲ ನಿಮ್ಗೆ ಹಾಸ್ಪಿಟಲ್ಗಳು ಇರ್ಲಿಲ್ಲ, ಆವಾಗ ನಿಮ್ಮ ಆರೋಗ್ಯನ ಹೇಗೆ ಕಾಪಾಡ್ಕೋತಿದ್ರಿ?
1: ಆವಾಗ ಈ ನಮ್ಮ ತಂದೆಯವರು ಏನ್ ಮಾಡ್ತಿವ್ರು ನಮ್ಗಂದ್ರೆ ಜ್ವರ ಬಂದ್ಬಿಟ್ರೆ ಹೊಟ್ಟಿ ಗಣಿ ಪುರತ ಅಂತ ಹಾಕತ್ತೀವಿ ಪುರತ. ನಮ್ಮ ತಂದೆಯವ್ರು ಏನ್ ಮಾಡ್ತಿವ್ರು ಗೊತ್ತಾ, ಒಂದು ಲೋಟ ಎತ್ಕೋಗಿ ಆ ಪುರತ ಮುರಿದ್ಬಿಟ್ಟು ಹಾಲ್ನೆಲ್ಲ ಬಸ್ಕೊ ಬರೋದು. ಅದನ್ನ ನಮ್ಮ ನೆತ್ತಿಗೆ ಒತ್ತದು, ನಮ್ಮ ಉಗ್ರ ಕಣ್ಗೆಲ್ಲ ಒತ್ತದು, ನಮ್ಮ ಕಾಲ್ಗೆಲ್ಲ ಒತ್ತದು. ಆ ಚಕ್ರ ತಕ ಬಂದ್ಬಿಟ್ಟು ಆ ಮೇಗ್ಲು ಆಟನ ಒರೆದು ಬಿಟ್ಟು ಅದೇ ಚಂದಾಗ ಆ ಸಕಲ್ಲಿ ಮೇಲೆ ಆಗ ಒಳ್ಳಿತಿಲ್ಲ, ಒಳ್ಕಲ್ಲಿತಿಲ್ಲ, ಆಡ್ಸವ ಏನು ಇತ್ತಿಲ್ಲ, ಆ ಸಕಲ್ಲು ಮಡಿಕೊಂಡಿದ್ದು ಅಲ್ಲಿಗೆ ಚಂದ ಜಬ್ಬಿಟ್ಟು ಆಕ ಸಂಬರನೆಲ್ಲ ಹಾಕಿ ಅದನ್ನ ಅರ್ದು ಅಗ್ರಣಿ ಮಾಡಿ ಅದ ಬಜ್ಜಿ ಮಾಡಿ ಒಂದು ಗಂಜಿ ಒಂದು ಅನ್ಯ

0: ಕೊಟ್ಟ ರಾತ್ರಿ ತಲೆ ಮೇಲೆ ಅದ್ ಬಿಟ್ಕೊಡ್ತಿರು, ಬೆಳಿಗ್ಗೆ ಆಳ್ಗಳಿಗೆ ಅದ್ ಕುಡಿಸ್ತಿರು. ಅದೇ ಮೆಡಿಸಿನ್ ನಮ್ಗ ಅವಾಗ. ಇತ್ತೀಚಿನ ದಿನಗಳಲ್ಲಿ ಆ ಸಾರ್ಗುರ್ಗ ಡಾಕ್ಟ್ರು ಆಸ್ಪತ್ರೆ ಗಿಸ್ಪತ್ರೆ ಇಟ್ಕೊಂಡ್ರಲ್ಲ, ಆವಾಗ ಹೋಗೋದು ಜ್ವರ ಅಂದೇಳಿಗೆ ಓಡೋಗೋದು, ಒಂದ್ ಚುಚ್ಚುಕ ಬರೋದು, ಅಲ್ಲಿ ಮಾತ್ರ ಕೂಡ ತರೋದು ನಮ್ಗದು.
1: ಈಗಲೂ ಆ ಪದ್ಧತಿಗೆ ಒಪ್ಕೊಂಡಿದ್ರ ಅಥವಾ ಹಾಸ್ಪಿಟ್ಲ್ಗೆ ಏನಾದ್ರು ಹೋಗ್ತಿದ್ರ?
0: ಇವಾಗ ಬರೀ ಆಸ್ಪತ್ರೆ
1: ಇವಲ್ಲ.
0: ಈ ಜ್ವರ ಬಂದ್ರೆ ಎಲ್ಲ ನಾನು ಚೇತಮ್ಮನ ಆಸ್ಪತ್ರೆಗೆ ಹೋಗೋದು, ಇನ್ನೆಲ್ಗೂ ಹೋಗಲ್ಲ. ಇವ್ ಹೋಗಕ್ಕ ಕಣ್ಕಣಲ್ವಲ್ಲ, ಅದಾದ್ರೆ ನೆಪಗದಲ್ಲ, ನಾವು ಹೋಗೋದೇ ಅಲ್ಗ. ಆಮೇಲೆ ಒಬ್ಳಿ ಅಲ್ಗೂ ಹೋಗ್ತಿರಲ್ಲ, ಯಾವ ಕಾಲದಲ್ಲೂ ಒಬ್ಳಿ ಹೋಗಲ್ಲ. ನಮಗ್ ಭಯ ಅನ್ನೋದು ಜಾಸ್ತಿ. ನನ್ನ ತಮ್ಮದಿರ, ನನ್ನ ಮಗಳ ಆಗ್ಲೆಲ್ಲ ನನ್ನ ತಮ್ಮದಿರ ಕರ್ಕೊಯ್ತಿರು. ಇವಾಗ ನನ್ನ ಮಗ ಎಲ್ಲಿಗಾರ ಹೋಗ್ಬೇಕು ಅಂದ್ರ
1: ಹುಷಾರ ಚೆನ್ನಾಗಿ ನೋಡ್ಕೋತಾರೆ. ನಿಮ್ ತಮ್ಮದಿರು ನಿಮ್ ಮಕ್ಕಳೆಲ್ಲ ಚೆನ್ನಾಗಿ ನೋಡ್ಕೋತಾರ?
0: ಇಲ್ಲ ಆಗಲ್ವಲ್ಲ, ನಿನ್ ಮರದ್ರ ಆಗ್ಲೆಲ್ಲ ತಾಯಿ ತಿನ್ಕೊಂಡು ಸಾಕು. ಇವಾಗ ನಮ್ ಸಾಕಕ್ಕ ಗಂಡ ಮನ ಬಿಟ್ಟು ಬಂದ್ ನಮ್ನೆಲ್ಲ ಸಾಕದ್ಲೆಲ್ಲ ಅಂದ್ಬಿಟ್ಟು ಮಾಡ್ತಾರ. ತಮ್ದಿರು ಇಡ್ತಿರು ಮಾಡ್ತಾರ, ಈಗ್ರ ಮಟ್ಟಕ್ಕ ತಮ್ದಿರು ಮಾಡ್ತಾರ. ನಮ್ಗೇನು ತೊಂದ್ರೆ ಇಲ್ಲ. ಏನಂದ್ರೆ ನಾವು ಚೆನ್ನಾಗಿರ್ತೀವಿ, ಅವರು ಚೆನ್ನಾಗಿರ್ತೀವ. ಈಗ ಅವ್ರು ತಂದಿರೋದೈತಿ ಕೇಳಿ, ನಮ್ಮ ಮನೇಲಿ ನಮ್ಮನ್ನ ಬಿಣ್ಕು ಮಾಡ್ಲಿ ಅಂತ. ನಮ್ ತಾಯಿ ಇಲ್ಲ, ನಾನೇ ತಾಯಿ, ನಾನೇ ತಂದು ಮಾಡಿರೋದು ಅವ್ರನ್ನೆಲ್ಲ. ಅವ್ರನ್ನ ಮನೇಲಿ ಬಿಣ್ಕು ಮಾಡ್ಲಿ ಅಂತ ಅಂದೀವಿ. ಅವ್ರೊಂದು ಗಲಾಟೆ ಮಾಡಿದ್ರೆ ನಮಗ್ ಮಾಡ್ದಾರ, ನಮ್ಮ ಮಕ್ಕಳಂಗೆ ಅಂತ ಅವ್ರನ್ನ ಕಾಣ್ಬೇಕು. ಹಂಗಾದ್ರೆ ನಮ್ನು ಪ್ರೀತಿಯನ್ನು ನೋಡ್ತಾರ ಅಲ್ವಾ?
1: ಈಗ ವಯಸ್ಸಾದ ತಂದೆ ತಾಯಿಗಳನ್ನ ಇತ್ತೀಚಿನ ದಿನಗಳಲ್ಲಿ ನೋಡ್ಕೊಳ್ಳೋದು ಕಡಿಮೆ ಆಗ್ಬಿಟ್ಟಿದೆ. ಈ ನಿಟ್ಟಿನಲ್ಲಿ ಅಂತ ಮಕ್ಳಿಗೆ ನೀವೇನ್ ಹೇಳ್ತೀರಾ? ಯಾಕಂತಂದ್ರೆ ಹಿಂದೆ ಎಲ್ಲ ತಂದೆ ತಾಯಿ ಅಂದ್ರೆ ದೇವರು ಪ್ರತಿರೂಪ ಅಂತ ಪೂಜಿಸ್ತಿದ್ರು, ಈ ಕಾಲದಲ್ಲಿ ಅದೆಲ್ಲ ಹೊರಟೋಯ್ತು. ಇದಕ್ಕೇನ್ ಹೇಳ್ತೀರಾ?
0: ನಾವು ಈಗಿನ ಮಕ್ಳಿಗೂ ಹೇಳ್ತೀವಿ ಕಡವು, ನಮ್ಗೇನ್ ಹೇಳ್ಕೊಡ್ತಿವ್ರು ನಮ್ಮ ಅಜ್ಜಿಯವರು ಅಂದ್ರ ತಾಯಿ ತಂದ ಅಂದ್ರ ದೇವ್ರು, ಮುಂದಕ್ಕೇನೋಗಿ ದೇವ್ರು ಮಾಡ್ಬೇಕಾ ಇಲ್ಲ, ನಿಮ್ ತಾಯಿ ತಂದ ಸಣ್ಣ ಮಾಡಿದ್ರೆ ಅವ್ರಿಗೆ ದೇವ್ರು ಕಡೆಯವ ಅಂತ ಹೇಳ್ಕೊಡ್ತಿವ್ರು. ಆಮೇಲೆ ಏನ್ ಮಾಡ್ತಿರು, ನಿಮ್ ಅತ್ತ ಮಾವನೀರಿ ದೇವ್ರು, ಹಿಂದಿಗೆ ತಿರಕ್ ಮಾತಾಡ್ಬೇಡಿ. ಆ ಗಣದಿರು ಅಂದ್ರ ಅವ್ರ ದೇವ್ರ ಸಂಬಂಧ, ಎದ್ದ ಗಳಗದಲ್ಲಿ ಗಣದಿರ್ಗ ಸಣ್ಣ ಮಾಡ್ಕ ಹೇಳಿ ಅಂತ ಹೇಳ್ತಿರು. ನಾವು ಇಲ್ಲಿವರೆಗಂಟ ಹಂಗೆ ಮಾಡ್ಕೊ ಬಂದದ. ನಮ್ಮ ಅತ್ತ ಮಾವನ್ಗೂ ಹಂಗೆ ಮಾಡ್ದು, ನಮ್ಮ ತಾಯಿ ತಂದಗೂ ಹಂಗೆ ಮಾಡ್ದು, ನಮ್ಮ ಯಜಮಾನ್ಗೂ ಹಂಗೆ ಮಾಡ್ದು, ನಮ್ಮ ಮಕ್ಳಿಗೂ ಹಂಗೆ ನಾವು ಹೇಳೋದು. ಬೇರೆಯವರು ನಮ್ಮ ಮಾತು ಕೇಳಲ್ಲ, ನಮ್ಮ ಮಕ್ಳಿಗೆ ನಾವು ಹೇಳ್ಕೊಡೋದು ಹಂಗ. ಹೆಂಗೆ ಹೇಳಿ,
1: ತಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕಲಿಸಿದ್ರೆ ಆ ಕುಟುಂಬದ ಜೊತೆಗೆ ಯಾವಾಗ್ಲೂ ಖುಷಿಯಾಗಿರ್ತಾರೆ ಅಂತ ಈ ಮೂಲಕ ತುಂಬಾ ಚೆನ್ನಾಗಿ ಮಾಹಿತಿಯನ್ನ ಹೇಳಿದ್ರೆ ಅಜ್ಜಿ. ಇಷ್ಟೊತ್ತವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಜೀವನದ ಬಗ್ಗೆ ಆಗಿರ್ಬೋದು, ನಿಮ್ಮ ಒಂದು ವೃದ್ಧಾಪ್ಯ ಜೀವನ ಹೇಗೆ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
0: ಧನ್ಯವಾದಗಳು.
1: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಮುಸ್ಲಿಂಜಿಯ ಕಾರ್ಯಕ್ರಮದಲ್ಲಿ ಈ ವೃದ್ಧಾಪ್ಯ ಜೀವನ ಮತ್ತು ಸ್ವಾವಲಂಬಿ ಜೀವನ ಕುರಿತು ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ಸಾಗರೇ ಗ್ರಾಮದ ಶ್ರೀಮತಿ ದ್ಯಾವಲಮ್ಮರವರು. ಇಲ್ಲಿಗೆ ಇವತ್ತಿನ ಒಂದು ಮುಸ್ಲಿಂಜಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸ್ಲಿಂಜಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಬೆಳಕು.
1: ಇದುವರೆಗೂ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸ್ವಾವಲಂಬಿ ಬದುಕು ಮತ್ತು ವೃದ್ಧಾಪ ಜೀವನ ಕುರಿತು ಸರ್ಗೂರು ತಾಲೂಕಿನ ಸಾಗರೆ ಗ್ರಾಮದ ಶ್ರೀಮತಿ ದೇವಲಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಕುಮಾರಿ ಸ್ಫೂರ್ತಿರವರು.

ಕಪ್ಪು ಕತ್ತಲೆಯು ಮುಟ್ಟಿರಲು, ವೀರ ಕಾವಲುಗಾರ ಭೋಜನಕ್ಕೆ ನಡೆದಿರಲು, ಸಿಹಿ ನೀರ ತರಲೆಂದು ಅವನ ಸತಿ ಬಂದಿರಲು, ಕಳ್ಳಗಂಡಿಯ ಹಿಂದೆ ಪಿಸುಮಾತ ಕೇಳಿದಳು, ಆಲಿಸಿದಳು, ಎಣುಕಿದಳು, ವೈರಿಪಡೆ ಕೋಟೆಯತ್ತ ಬರುವುದನ್ನು ಕಂಡಳು.

0: ಇದುವರೆಗೂ ಗಾನ ಗಂಧರ್ವ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ
0: ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 115 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVJ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ. ಧರೆಯ ನೀರ್ಗೆ ಆಗಸದ
5: ಧರೆಯ ನೀರ್ಗೆ ಆಗಸದ
4: ನೀರಿಳಿದು ಬೆರೆವಂತೆ
5: ನೀರಿಳಿದು ಬೆರವಂತೆ
4: ನರನ ಪ್ರಾಕ್ತನಕ್ಕೆ
5: ನರನ ಪ್ರಾಕ್ತನಕ್ಕೆ
4: ನೂತನ ಸತ್ವ ಬೆರೆತು
5: ನೂತನ ಸತ್ವ ಬೆರೆತು
4: ಪರಿವುದಿ ವಿಶ್ವ ಜೀವನ
5: ಪರಿವುದಿ ವಿಶ್ವ ಜೀವನ
4: ಲಹರಿಯು ಅನವರತ
5: ಲಹರಿಯು ಅನವರತ
4: ಚಿರ ಪ್ರತ್ನ ನೂತ್ನ ಜಗ ಮಂಕುತಿಮ್ಮ
5: ಚಿರ ಪ್ರತ್ನ ನೂತ್ನ ಜಗ ಮಂಕುತಿಮ್ಮ.
4: ಸೊ ಇವತ್ತು ನಾವು 129 ಮುಕ್ತಕದಲ್ಲಿದ್ದೀವಿ. ನಾವು ಕಳೆದ ಮುಕ್ತಕಗಳನ್ನು ಮೆಲುಕು ಹಾಕಿದರೆ ಸಚ್ಚಿತ್ ಆನಂದ ಘನ ಅನ್ನೋದನ್ನು ನೋಡಿದ್ವಿ. ಆ ಸಚ್ಚಿತ್ ಆನಂದ ಘನ ಪರಿಪೂರ್ಣವಾದಂಥದ್ದು, ಅದು ನಮ್ಮ ಸುತ್ತಮುತ್ತಲ್ಲಿರೋಂಥ ಎಲ್ಲ ವಸ್ತುಗಳಲ್ಲಿ ನಮಗದು ಕಾಣಿಸುತ್ತೆ ಅನ್ನೋದನ್ನು ನಾವು ನೋಡಿದ್ವಿ. ಅದನ್ನು ನೋಡುವಾಗ ಪ್ರಮಾಣ ನಮ್ಗೆ ಎಷ್ಟು ಸಿಕ್ಕತ್ತೆ, ಎಷ್ಟು ಹೊತ್ತಿರುತ್ತೆ ಅನ್ನೋದನ್ನು ಸ್ವಲ್ಪ ನಾವು ನೋಡ್ತಾ ಬಂದ್ವಿ. ನಾವು ಯಾವುದೇ ಅನುಭವವನ್ನು ಅಂತರ್ಗತ ಮಾಡಿಕೊಳ್ಳುವಾಗ ಅಥವಾ ಅದರ ಬಗ್ಗೆ ನಾವು ಹೇಳುವಾಗ 2-3 ಅಂಶಗಳು ಬಹಳ ಮುಖ್ಯ. ಒಂದು, ಆ ಅನುಭವ ಏನು ಅನ್ನೋದು. ಎರಡನೇದು, ಅದು ಎಲ್ಲಿ ಅನ್ನೋದು. ಮೂರನೇದು, ಅದು ಯಾವಾಗ ಅನ್ನೋದು. ಸೊ ಹಾಗೆ ಇದನ್ನು ನಾವು ವಸ್ತು, ದೇಶ, ಕಾಲ, ಇದನ್ನು 3 ಅಂಶಗಳು ಅಂತ ಹೇಳ್ತೀವಿ. ಸೊ ಈಗ ದೇಶ ಕಾಲಗಳ ಒಂದು ಸಾಪೇಕ್ಷತೆಯಲ್ಲಿಯೇ ನಾವು ಎಲ್ಲ ಅನುಭವಗಳನ್ನು ನಮ್ದಾಗಿಸ್ಕೊಳ್ತೀವಿ.

ಎಲ್ಲ ವಸ್ತುಗಳನ್ನು ಕೂಡ ನಾವು ನೋಡೋದಕ್ಕೆ ಇಚ್ಛೆ ಪಡ್ತೀವಿ. ಈಗ ಒಂದು ಮನೆ ಇದೆ ಅಂತಂದರೆ ಅದು ಎಲ್ಲಿ ಮತ್ತು ಯಾವಾಗ, ನಾನು ಅಲ್ಲಿಗೆ ಹೋಗಿದ್ದೆ ಅಂತ ಹೇಳುವಾಗ ಯಾವಾಗ ಅಂತ ಬಂತು, ಅಲ್ಲಿಗೆ ಅಂತನ್ನುವಾಗ ದೇಶ ಬಂತು. ಸೊ ಹೀಗೆ ದೇಶ ಕಾಲಗಳು ಬಹಳ ಮುಖ್ಯವಾದಂಥವು. ಸೊ ದೇಶದ ಬಗ್ಗೆ ಹೊರಗೆ ಮತ್ತು ಒಳಗೆ, ಅದರ ಬಗ್ಗೆ ನಾವು ಹಿಂದಿನ ಮುಕ್ತಕದಲ್ಲಿ ನೋಡಿದ್ವಿ. ಹೊರ ಒಳಗುಗಳು ಒಂದೇ ಅನ್ನುವಂಥ ಉದಾತ್ತವಾದಂಥ ಪರಿಕಲ್ಪನೆ ನಾವು ಕಳೆದ ಮುಕ್ತಕದಲ್ಲಿ ನೋಡಿದ್ವಿ. ಇಲ್ಲಿ ಕಾಲದ ಬಗ್ಗೆ ಬಹಳ ಸುಂದರವಾದಂಥ ಒಂದು ದೃಷ್ಟಾಂತವನ್ನು ಕೊಡ್ತಾ ವಿವರಿಸ್ತಾರೆ ಡಿ ವಿ ಜಿಯವರು. ನಾವು ಸಾಧಾರಣವಾಗಿ ಕಾಲದ ಪರಿಗಣನೆಯನ್ನು ನಮ್ಮ ಜೀವಮಾನದ ಸಾಪೇಕ್ಷತೆಯಲ್ಲಿ ಮಾಡ್ತೀವಿ. ಅಂದರೆ ನಾವೊಂದು 60 ವರ್ಷ ಇರ್ತೀವಿ ಅಂತಂದರೆ ನಮಗೆ ಯಾವುದೋ ಹೊಸದು ಅಂತಂದಾಗ ಯಾವುದು, ನಾವು ನಿನ್ನೆನೋ ಮೊನ್ನೆನೋ ಹೋದ ತಿಂಗಳು ತೊಗೊಂಡಿದ್ದು ನನಗೆ ಹೊಸದು, 10 ವರ್ಷದಿಂದ ತಗೋ ನನ್ನ ಹತ್ರ ಇದ್ದಿದ್ದು ಅದೇನು ಹೊಸದಲ್ಲ ಅಂತ ನನಗನ್ಸುತ್ತೆ. ಹಾಗೆ ವಸ್ತುಗಳ ಮೇಲೆ ಕೂಡ ನಾನು ಈ ಹೊಸ ಅಳತೆಗಳನ್ನು ನಾನು ತೀರ್ಮಾನ ಮಾಡಬೇಕಾಗುತ್ತೆ. ಒಂದು ಶರ್ಟು ಅದು ನಾನು ಇವತ್ತು ಹೊಸದಾಗಿ ತೊಗೊಂಡಿರ್ತೀನಿ, ಬಟ್ ಅಟ್ಲೀಸ್ಟ್ ಇನ್ನೊಂದು 6 ತಿಂಗಳು ಒಂದು ವರ್ಷನಾದರೂ ಅದು ಹೊಸದು ಅಂತಲೇ ನಾನು ಅಂದ್ಕೊಂಡಿರ್ತೀನಿ ಸಾಧಾರಣವಾಗಿ. ಇವಾಗಲೂ ಕೂಡ ನಿತ್ಯ ಹೊಸ ಬಟ್ಟೆಗಳನ್ನು ತೊಗೊಳ್ಳೋಂಥವ್ರು ಜಾಸ್ತಿ ಜನ ಇಲ್ಲ. ಆದರೆ ಹಾಲು ಹಾಗಲ್ಲ, ಹಾಲು ನಾನು ನಿನ್ನೆ ತೊಗೊಂಡಂಥ ಹಾಲು ನಾಳೆಗದು ಹೊಸ ಹಾಲು ಆಗಿರಲ್ಲ ಅಲ್ವಾ, ಅದು ಹಳತಾಗೋಗಿರುತ್ತೆ. ಸೊ ಹೀಗೆ ಕಾಲದ ಪರಿಗಣನೆಯನ್ನು ನಾವು ಯಾವ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅನ್ನೋದ್ರ ಮೇಲೆ, ಯಾವ ದೃಷ್ಟಿಕೋನದಿಂದ ಮಾತಾಡ್ತಾ ಇದ್ದೀನಿ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಈಗ ನಾವು ಬ್ರಹ್ಮನನ್ನು ಕುರಿತು ಆಲೋಚನೆ ಮಾಡುವಾಗ, ಇಡೀ ಜಗತ್ತನ್ನು ಕುರಿತು ಆಲೋಚನೆ ಮಾಡುವಾಗ ಯಾವ ರೀತಿಯ ಮಾನದಂಡವನ್ನು ಅಥವಾ ಪ್ರಮಾಣಗಳನ್ನು ನಾವು ಇಟ್ಕೊಳ್ಬೇಕು ಅನ್ನೋದು ಬಹಳ ಇಂಟ್ರೆಸ್ಟಿಂಗ್, ಸ್ವಾರಸ್ಯಕರವಾದಂಥದ್ದು. ನಾವು ನೋಡಿದಂಗೆ ಈ ಜೀವನ ಲಹರಿ ಯಾವುದ್ರದ್ದು, ವಿಶ್ವ ಜೀವನದ ಲಹರಿ, ಲಹರಿ ಅಂದರೆ ಹರ್ಕೊಂಡು ಹೋಗ್ತಾ ಇರೋವಂಥದ್ದು ಅಂತ, ಅದು ಅನವರತ ಪರಿವುದು. ನಮಗೆ ಸಮಯ ಅಂತ ಲೆಕ್ಕ ಹಿಡಿದ್ರೆ ಅದೆಷ್ಟೋ ಕೋಟಿ ವರ್ಷದ ಹಿಂದೆ ಡೈನಾಸೋರ್ ಇತ್ತಂತೆ ಇನ್ನೊಂದಿತ್ತಂತೆ ಅಂತ ನಾವು ಕೇಳ್ತೀವಿ ಅಲ್ವಾ. ಸೊ ಆವಾಗಿಂದ ಇವಾಗಿನವರೆಗೂ ಯಾವುದೋ ಒಂದು ಕಂಟಿನ್ಯೂಯಸ್ಸಾಗಿ ಹರ್ಕೊಂಡು ಬರ್ತಾ ಇದೆ ಜೀವನ. ಸೊ ಹಾಗೆ ಅಂತಹ ಒಂದು ಹರ್ಕೊಂಡು ಬರ್ತಾ ಇರುವಂಥ ಒಂದು ಜೀವನದ ಲಹರಿಗೆ ಯಾವ ರೀತಿಯ ಪರಿಗಣನೆಯನ್ನು ನಾವು ಮಾಡಿಕೊಳ್ಬೇಕು ಅನ್ನೋದು ನಮಗೆ ಇವಾಗ ಪ್ರಶ್ನೆ ಬರುತ್ತೆ. ಯಾವುದು ಹೊಸದು, ಯಾವುದು ಹಳೆಯದು, ಇದರಲ್ಲಿ ಹಳೆಯದು ಹೊಸದು ಅಂತ ಹೇಳೋದಕ್ಕೆ ಸಾಧ್ಯವಾ, ಅದು ಪ್ರಶ್ನೆ. ಅದಕ್ಕೆ ನಾವು ತಗೊಳ್ಬಹುದಾದಂಥ ಒಂದು ಉದಾಹರಣೆ, ಇವಾಗ ಮಳೆಗಾಲ, ಮಳೆಗಾಲದಲ್ಲಿ ನೀರು ಬರುತ್ತೆ. ನಮ್ಮ ಕ್ಷೇತ್ರದಲ್ಲಿ ಕಬಿನಿ ಕಪಿಲೆ ಹರಿತಾ ಇದ್ದಾಳೆ. ವೈನಾಡ್ ಕ್ಷೇತ್ರದಲ್ಲಿ ಮಳೆ ಚೆನ್ನಾಗಿ ಬಂದರೆ ನದಿಯಲ್ಲಿ ನೀರು ಚೆನ್ನಾಗಿ ಬರುತ್ತೆ. ಸೊ ಮಳೆಗಾಲದಲ್ಲಿ ನಾವು ನೋಡ್ತೀವಿ ಕಪಿಲಾ ನದಿ ಹರಿಯುವಂಥ ನೀರಿನ ಬಣ್ಣ ಬದಲಾಗ್ಬಿಡುತ್ತೆ, ಮಣ್ಣಿನ ಬಣ್ಣ ಇರುತ್ತೆ. ಯಾಕೆ, ಯಾಕೆ ಮಣ್ಣಿನ ಬಣ್ಣ ಬಂತು? ಅದು ಹೊಸದಾಗಿ ಬಿದ್ದಂಥ ಮಳೆ ಮಣ್ಣನ್ನು ಕೊಚ್ಚಿಕೊಂಡು ಬರ್ತಾ ಬರ್ತಾ ಅದು ನಮ್ಮ ಊರಿಗೆ ಬರೋ ಹೊತ್ತಿಗೆ ಅದು ಮಣ್ಣಿನ ಬಣ್ಣದ ನೀರಾಗ್ಬಿಟ್ಟಿರುತ್ತೆ. ಸೊ ಆವಾಗ ನಾವೇನು ಹೇಳ್ತೀವಿ, ಓ ಹೊಸ ನೀರು ಬಂದಿದೆ, ಹೊಸ ನೀರು ಬಂದಿದೆ, ಮಳೆಗಾಲದಲ್ಲಿ ಹೊಸ ನೀರು ಅಂತ ಹೇಳ್ತೀವಿ ಅಲ್ವಾ. ಅದು ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ, ಯಾಕೆ ಕಳೆದ ತಿಂಗಳು ಈ ಥರ ಬಣ್ಣ ಈ ಥರ ಇರಲಿಲ್ಲ, ಇವಾಗ ಹೊಸದಾಗಿ ಬದಲಾಗಿದೆ, ಅದಕ್ಕೋಸ್ಕರ ನೀರು ಹೊಸದು ಅಂತ. ಆದರೆ ಆ್ಯಕ್ಚುಲಿ ನೋಡಿದ್ರೆ ಹರಿಯುವಂಥ ಕಪಿಲೆ ಪ್ರತಿ ಕ್ಷಣಕ್ಕೂ ಹೊಸ ನೀರನ್ನು ನಮ್ಮ ಊರಿಗೆ ತಂದುಕೊಡ್ತಾ ಇರ್ತಾಳೆ. ಯಾಕೆ, ಅದು ಹರಿದು ಹೊರಟೋಯ್ತು ಮುಂದಕ್ಕೆ. ಇವಾಗ ಹರಿತಾ ಇರುವಂಥ ನೀರು ಮುಂದಿನ ಕ್ಷಣ ನನ್ನ ಜಾಗದಲ್ಲಿ ಇಲ್ಲ, ಅದು ಹರ್ಕೊಂಡು ಮುಂದಕ್ಕೆ ಹೊಟ್ಟೋಗಿದೆ ಅಲ್ವಾ, ಹೊಟ್ಟೋಗಿದೆ. ಸೊ ಹರಿಯುವ ನೀರು ಯಾವಾಗಲೂ ಹೊಸದೇ, ಆದರೆ ಕಪಿಲೆ ನದಿಯಾಗಿ ಅದೆಷ್ಟು 1000 ವರ್ಷದಿಂದ ಇಲ್ಲಿ ಹರಿತಾ ಇದ್ದಾಳೋ ನಮಗೆ ಗೊತ್ತಿಲ್ಲ. ನದಿ ಕಂಟಿನ್ಯೂಸಾಗಿ ಹರಿತಿದೆ, ನದಿಯಲ್ಲಿ ಹರಿತಾ ಇರುವಂಥ ನೀರು ಪ್ರತಿ ಕ್ಷಣಕ್ಕೂ ಹೊಸದು. ಹಾಗಾದರೆ ಅದು ಕಪಿಲೆಗೆ ನೀರು ಎಲ್ಲಿಂದ ಬಂತು? ಮಳೆಯಿಂದ ಬಂತಲ್ವಾ. ಮಳೆಗೆ ಎಲ್ಲಿಂದ ಬಂತು ನೀರು ಅಂತ ಕೇಳಿದರೆ ಅದು ಆಗಸದಲ್ಲಿತ್ತು, ಆಕಾಶದಲ್ಲಿ ಮೋಡದಲ್ಲಿತ್ತು. ಮೋಡದಲ್ಲಿ ಎಲ್ಲಿಂದ ಬಂತದ್ದು ಸೇರ್ಕೊಳ್ತು ನೀರು ಅಂತಂದರೆ ತಿರ್ಗಾ ಅದು ಭೂಮಿಯಿಂದಲೇ ಮೇಲಕ್ಕೆ ಹೋಗಿ ಮೋಡವಾಗಿ ಘನೀಕೃತವಾಗಿ ಅದು ಮಳೆಯ ಹನಿಗಳ ರೂಪದಲ್ಲಿ ಮೇಲಿಂದ ಕೆಳಗೆ ಬಿತ್ತು. ತಿರ್ಗಾ ಅದು ಇಲ್ಲಿಂದ ಹರಿತಾ ಇದೆ. ಇವಾಗ ಕಪಿಲೆ ಕಾವೇರಿಗೆ ಸೇರುತ್ತೆ, ಕಾವೇರಿ ಹೋಗಿ ಸಮುದ್ರಕ್ಕೆ ಸೇರುತ್ತೆ, ಸಮುದ್ರದಿಂದ ತಿರ್ಗಾ ಮೇಲಕ್ಕೆ ಹೋಗುತ್ತೆ ನೀರು. ಸೊ ಹಾಗೆ ಹೊಸದಾಗಿ ನನಗೆ ಇವತ್ತು ಮಳೆಗಾಲದಲ್ಲಿ ಕಾಣಿಸ್ತಾ ಇರುವಂಥ ಈ ನೀರು ಆ್ಯಕ್ಚುಲಿ ಹಳೆಯದು. ಸೊ ಆ ಹಳೆಯ ನೀರೇ ಹೊಸದಾಗಿ ಬರ್ತಾ ಇದೆ. ಹಾಗೆಯೇ ಮನುಷ್ಯನಿಗೆ ಯಾವುದೋ ಒಂದು ಹೊಸದು ಅಂತ ಕಾಣಿಸಿದ್ರೆ ಆ ಹೊಸದು ಇವಾಗ ಸೇರ್ಕೊಳ್ತಾ ಇದೆ, ಆದರೆ ಆ್ಯಕ್ಚುಲಿ ಅದು ಬಹಳ ಹಳೆಯದು. ಯಾಕೆ, ಮನುಷ್ಯನ ಜೀವನ ಲಹರಿಯೇ ಅದು ಯಾವಾಗ ಶುರುವಾಯಿತು ಅಂತ ಗೊತ್ತಿಲ್ಲದೆ ಇರುವಂಥ ಒಂದು ನದಿ, ಒಂದು ಲಹರಿ, ಅದು ನಡೀತಾ ಇದೆ, ಹರಿತಾ ಇದೆ. ಹಾಗೆ ಹರಿತಾ ಇರುವಂಥ
ನದಿಯಲ್ಲಿ ಹೊಸತನ ಬರ್ತಾ ಇದೆ ಅಂತಂದ್ರೆ

0: ಹಳೆದು ಹೊರಟೋಯ್ತಾ ಅಂತ ಪ್ರಶ್ನೆ ಬರುತ್ತೆ. ಹಳೆದು ಹೊರಟೋಯ್ತಾ? ಹಳೆದು ಯಾವತ್ತೂ ಹೋಗಲ್ಲ, ಅದು ಅದಲ್ಲೇ ಇರುತ್ತೆ, ಅದರ ಜೊತೆಗೆ ಹೊಸದು ಸೇರ್ಕೊಳ್ತಾ ಬರುತ್ತೆ. ಸೊ ನರನ ಪ್ರಾಕ್ತನಕ್ಕೆ, ಹಳೆಯತನಕ್ಕೆ ನೂತನ ಸತ್ವ ಬೆರೀತಾ ಇದ್ದಂಗೆ ಅದು ಹೊಸದಾಗಿ ನಮಗೆ ಗೋಚರವಾಗುತ್ತೆ. ಇದನ್ನು ನಾವು ನೆನ್ಪಿಟ್ಕೊಳ್ಬೇಕು. ನಮ್ಮಲ್ಲಿ ಸಾಧಾರಣ ಈ ಹಳೆದು ಹೊಸದು ಅಂತೆಲ್ಲ ಅಂದ್ಕೊಳ್ಳುವಾಗ ಕೆಲವ್ರಿಗೆ ಹಳೆಯದ್ರ ಬಗ್ಗೆ ಬಹಳ ಶ್ರದ್ಧೆ ಇರುತ್ತೆ, ಕೆಲವ್ರಿಗೆ ಹಳೆಯದ್ರ ಬಗ್ಗೆ ಅಗೌರವ ಇರುತ್ತೆ, ಏನದೆಲ್ಲ ಹಳೆ ಗೊಡ್ಡು ವಿಚಾರಗಳು ಅವೆಲ್ಲ ಸರಿ ಇಲ್ಲ ಅಂತ. ಹೊಸದ್ರ ಬಗ್ಗೆನೂ ಅಷ್ಟೇ, ಹೊಸದು ಬಂದದ್ದೆಲ್ಲ ಸರಿ ಅಂತ ಕೆಲವ್ರಿಗೆ ಅನಿಸುತ್ತೆ, ಅಯ್ಯೋ ಹೊಸದು ಯಾವುದು ಬೇಡಪ್ಪ ಅಂತ ದೂರ ಇರೋವಂಥವ್ರು ಕೆಲವರು ಇರ್ತಾರೆ. ಇಲ್ಲಿ ಮುಂದಿನ ಎರಡು ಮೂರು ಪದ್ಯಗಳಲ್ಲೂ ಕೂಡ ಟಿ ವಿ ಜಿಯವರು ಈ ಕಾಲ ಪರಿಗಣನೆ, ಹಳೆಯದು ಹೊಸದ್ರ ಬಗ್ಗೆ ವಿವರವನ್ನು ಕೊಡ್ತಾರೆ. ಅಲ್ಲಿ ಮತ್ತೆ ಇದನ್ನು ನೋಡ್ಬೋದು. ಅದೇ ಇಲ್ಲಿ ನಾವು ನೆನ್ಪಿಟ್ಕೊಳ್ಬೇಕಾದೇನಪ್ಪ ಅಂತಂದರೆ, ಹಳೆಯದೂ ಇದ್ದು ಹೊಸದೂ ಇರುತ್ತೆ ಅನ್ನೋದಾದರೆ ಅದು ಹೇಗೆ ಸಾಧ್ಯ, ನಿಜಕ್ಕೂ ಸಾಧ್ಯವಾ ಅಂತ. ಸೊ ಇದಕ್ಕೆ ನಾವೊಂದು ಮರವನ್ನು ನೋಡೋಣ. ಒಂದು ಮರ ಸಸಿಯಾಗಿತ್ತು, ಗಿಡವಾಯಿತು, ದೊಡ್ಡದಾಗಿ ಮರವಾಯಿತು. ಆ ಮರದಲ್ಲಿ ಹಳೆಯ ಬೇರು ಮತ್ತು ಹಳೆಯ ಕಾಂಡ ಇನ್ನು ಹಾಗೆ ಇದೆ, ಅದು ಹೋಗಿಲ್ಲ. ಆದರೆ ಹೊಸ ಎಲೆಗಳು ಬರ್ತಾ ಇವೆ, ಹೊಸ ಎಲೆಗಳು ಬೀಳ್ತಾ ಇವೆ, ಬಿದ್ದ ಜಾಗದ ತುಂಬೋದಿಕ್ಕೆ ಅಂಥೇಳಿ ಇನ್ನಷ್ಟು ಹೊಸ ಎಲೆಗಳು ಬರ್ತಾ ಇವೆ. ಹಾಗೆ ಹೂ, ನಾವು ನಿತ್ಯ ಹೂ ಕಿತ್ತಷ್ಟು ಒಂದು ರೋಸಾ ಗಿಡದಲ್ಲೂ ಕೂಡ ಹೊಸ ಹೂಗಳು ಬರ್ತಾ ಇರುತ್ತೆ. ಮಲ್ಲಿಗೆ ಹೂ ನಾವು ಕಿತ್ತಷ್ಟು ಆ ಕಾಲದಲ್ಲಿ ಹೊಸ ಮಲ್ಲಿಗೆ ಹೂಗಳು ಅದೇ ಗಿಡದಲ್ಲಿ ಬರ್ತಾ ಇರುತ್ತೆ. ಅಕಸ್ಮಾತ್ ಆ ಕಾಂಡ ಇರುತ್ತಲ್ಲ ದಪ್ಪ ಕಾಂಡ ಮರದ್ದು, ಅದೇ ಉರುಳು ಹೋಯಿತು ಅಂದ್ಕೊಳ್ಳೋಣ, ಆವಾಗ ಮರವೇ ಇಲ್ಲದಂತಾಗುತ್ತೆ. ಸೊ ನಿರಂತರವಾಗಿ ಮುಂದುವರ್ಕೊಂಡು ಹೋಗಬೇಕಾದಂಥ ಕೆಲವು ಅಂಶಗಳು ಆ ಮರದಲ್ಲಿದೆ, ಹೊಸದಾಗಿ ನಿತ್ಯ ಸೇರೋಂಥ ಅಂಶಗಳು ಆ ಮರದಲ್ಲಿದೆ. ಅದಕ್ಕೋಸ್ಕರ ಆ ಮರದಲ್ಲಿ ಒಂದು ರೀತಿಯ ಮುಂದುವರಿಕೆಯನ್ನು ನಾವು ನೋಡ್ತೀವಿ. ಸೊ ವಿಶ್ವ ಜೀವನದಲ್ಲೂ ಕೂಡ ಹಾಗೆ ನಿರಂತರವಾಗಿ ಒಂದು ರೀತಿಯಲ್ಲಿ ಅಡಿಪಾಯದಂತೆ ಇರೋಂತಹ ಪ್ರಾಕ್ತನ ಹಳೆಯತನ ಇದೆ. ಆ ಹಳೆಯತನದ ಬುನಾದಿಯ ಮೇಲೆ, ಅಡಿಪಾಯದ ಮೇಲೆ ಹೊಸದು ಬಂದು ಸೇರ್ಕೊಳ್ಳುತ್ತೆ, ಮತ್ತೆ ಅದು ಹಳೆಯದಾಗತ್ತೆ, ಹಳೆಯದಾಗಿದ್ದು ಮತ್ತೆ ಹೊಸದಾಗತ್ತೆ. ಸೊ ಈ ಸೈಕಲ್, ಈ ಸರ್ಕಲ್ ಅದು ಕಂಟಿನ್ಯೂಸ್ ಆಗಿ ಆಗ್ತಾ ಇರೋದ್ರಿಂದ ವಿಶ್ವ ಜೀವನ ಲಹರಿ ಅದೆಂಥದಪ್ಪ ಅಂತಂದರೆ ಚಿರ ಪುರಾತನ ನಿತ್ಯ ನೂತನ, ಹಳೆಯದು ಮತ್ತು ಹೊಸದು ಇವೆರಡರ ಸುಂದರವಾದಂಥ ಸಮ್ಮಿಳನ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 115 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಎಲ್ಲಿ ಕಳೆದು ಹೋಗುತ್ತಿದೆ ಬಾಲ್ಯ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಗದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಎಲ್ಲಿ ಕಳೆದು ಹೋಗುತ್ತಿದೆ ನಮ್ಮ ಬಾಲ್ಯ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಧಾವಂತದ ಬದುಕಿನಲ್ಲಿ ಸಮಯ ವೇಗವಾಗಿ ಓಡಿದಂತಿದೆ. ಆದರೆ ಓಡುತ್ತಿರುವುದು ಸಮಯವಲ್ಲ, ನಮ್ಮ ಆಸೆ, ಆಕಾಂಕ್ಷೆ, ಮೋಹ, ವ್ಯಾಮೋಹಗಳ ಬೆನ್ನತ್ತಿ ನಾವೇ ಓಡುತ್ತಿದ್ದೇವೆ. ಹಣ ಗಳಿಸುವ ಯಂತ್ರಗಳಾಗಿ ಭಾವನೆಗಳನ್ನು ಬದಿಗೊತ್ತಿ ಗೆಲುವಿಗಾಗಿ ಸ್ಪರ್ಧಿಸುತ್ತಿದ್ದೇವೆ. ಒಂದಿಷ್ಟು ಶ್ರಮಿಸಿ ಹಿಂತಿರುಗಿ ನೋಡಿದಾಗ ಯಾಂತ್ರಿಕ ಬದುಕಿನ ನೆನಪುಗಳನ್ನು ಹೊರತುಪಡಿಸಿ ನಮಗೆ ಉಳಿಯುವುದೇನು ಎಂಬ ಪ್ರಶ್ನೆ ಮೂಡದೆ ಇರದು. ತಲೆಮಾರಿನಿಂದ ತಲೆಮಾರಿಗೆ ಬದುಕು ಸಾಕಷ್ಟು ಬದಲಾಗಿದೆ. ಆದರೆ ಹಿಂದೆಂದಿಗಿಂತಲೂ ಹೆಚ್ಚಿನ ಪೈಪೋಟಿ ಈ ಕಾಲದಲ್ಲಿದೆ. ನಿತ್ಯದ ಬದುಕು ಅವಸರದಲ್ಲಿ ಮುಳುಗಿದೆ. ಹೇಳುವುದರಿಂದ ಹಿಡಿದು ಮಲಗುವವರೆಗೂ ಯಾವುದೇ ಕೆಲಸವನ್ನು ಸಾವಕಾಶವಾಗಿ ಮಾಡಲು ಮನಸ್ಸು ಸಿದ್ಧವಿಲ್ಲ. ಎಲ್ಲವನ್ನು ಮೊದಲು ಮಾಡಬೇಕು. ಎಲ್ಲರಿಗಿಂತ

ಮುಂದೆ ಇರಬೇಕು ಎನ್ನುವ ಧಾವಂತ ಸ್ಪರ್ಧೆಗೆ ಇಳಿದಿರುವ ಮನಸ್ಸು ಜಿದ್ದಿಗೆ ಬಿದ್ದು ವರ್ತಿಸುವಂತೆ ಮಾಡುತ್ತಿದೆ. ಪರಿಣಾಮವಾಗಿ ವಿವೇಕವು ಮನಸ್ಸಿನ ಒತ್ತಡಕ್ಕೆ ಸಿಲುಕಿ ಪರಿಸ್ಥಿತಿಯನ್ನು ಸಮಚಿತ್ತದಿಂದ ಅರ್ಥೈಸಿಕೊಳ್ಳುವ ಶಕ್ತಿಯನ್ನು ಕಳೆದುಕೊಂಡಂತಿದೆ. ಈ ಸ್ಪರ್ಧಾತ್ಮಕ ಯುಗದಲ್ಲಿ ಬೇರೆಯವರೊಂದಿಗೆ ಗೆಲುವಿಗಾಗಿ ಹೋರಾಡುವುದಕ್ಕಿಂತ ಹೆಚ್ಚಾಗಿ ನಮ್ಮೊಳಗೆ ನಾವು ಸ್ಪರ್ಧೆಗೆ ಇಳಿದಿದ್ದೇವೆ. ನಮ್ಮನ್ನು ನಾವು ಸಾಬೀತುಪಡಿಸಿಕೊಳ್ಳಲು ಅದೆಷ್ಟೇ ಕಷ್ಟವಾದರೂ ಮಾಡಿಯೇ ತೀರುತ್ತೇನೆ ಎನ್ನುವ ಛಲ ಬೆಳೆಸಿಕೊಂಡಿದ್ದೇವೆ. ಆದರೆ ಆ ಛಲ ಯಾವಾಗ ಒತ್ತಡವಾಗಿ ಬದಲಾಗುತ್ತಿದೆ ಎನ್ನುವುದನ್ನು ಗಮನಿಸುವ ಸಮಯವು ನಮ್ಮ ಬಳಿ ಇಲ್ಲ. ಈ ಧಾವಂತದ ಪರಿಣಾಮ ದೊಡ್ಡವರ ಬದುಕಿಗಷ್ಟೇ ಸೀಮಿತವಾಗಿಲ್ಲ. ಇದು ಮಕ್ಕಳ ಬಾಲ್ಯವನ್ನು ಆವರಿಸಿಕೊಂಡಿದೆ ಎನ್ನುವುದು ಬೇಸರದ ಸಂಗತಿ. ಒಂದು ಕುಟುಂಬದಲ್ಲಿ ಮಗುವು ವಯಸ್ಸಿನಲ್ಲಿ ಎಲ್ಲರಕ್ಕಿಂತ ಕಿರಿಯದಾದರೂ ಮನೆಯ ಕೇಂದ್ರ ಬಿಂದುವಾಗಿರುತ್ತದೆ. ಮನೆಯವರ ದಿನಚರಿ ಮಗುವಿನ ಆಟ, ಪಾಠ, ಊಟ, ನೋಟ, ಓಟದ ಸುತ್ತಲೇ ಸಾಗುತ್ತದೆ. ಆದರೆ ಮಗುವಿಗೆ ಅದರ ಅರಿವಿರುವುದಿಲ್ಲ. ಅದು ತನ್ನದೇ ಲೋಕದಲ್ಲಿ ಆಟವಾಡುತ್ತಾ ಕುತೂಹಲದಿಂದ ಜಗತ್ತನ್ನು ನೋಡುತ್ತದೆ. ಮಗು ಶಾಲೆಗೆ ಹೋಗಲು ಆರಂಭಿಸುತ್ತಿದ್ದಂತೆ ನಾವು ಅದನ್ನು ಸ್ಪರ್ಧೆಗೆ ತಯಾರು ಮಾಡಲು ಆರಂಭಿಸುತ್ತೇವೆ. ಓದು ಬರಹದ ಜೊತೆಗೆ ಕೋಚಿಂಗ್ ತರಗತಿಗಳು, ಸಂಗೀತ, ನೃತ್ಯ, ಕ್ರೀಡೆ, ಹೀಗೆ ಒಂದರ ಹಿಂದೆ ಒಂದರಂತೆ ಚಟುವಟಿಕೆಗಳನ್ನು ಮಗುವಿನ ಹೆಗಲಿಗೇರಿಸಿ ಸಂಭ್ರಮಿಸುತ್ತಿದ್ದೇವೆ. ಮಗುವಿನ ಆಸಕ್ತಿಗಿಂತ ಪೋಷಕರ ನಿರೀಕ್ಷೆ ತುಸು ಹೆಚ್ಚಾಗಿರುತ್ತದೆ. ನನ್ನ ಮಗು ಎಲ್ಲರಿಗಿಂತ ಮುಂದೆ ಇರಬೇಕು, ಚಿಕ್ಕ ವಯಸ್ಸಿನಲ್ಲೇ ಹೆಸರು ಮಾಡಬೇಕು, ಸಾಧನೆ ಮಾಡಬೇಕು ಎಂಬ ಆಸೆಯಿಂದ ಮಗುವಿನ ದಿನಚರಿಯನ್ನು ನಾವು ಕಲಿಯುವುದಕ್ಕೆ ಮೀಸಲಿಟ್ಟಿದಂತಿದೆ. ಮಗುವಿಗೆ ಸಮಯವಿಲ್ಲ, ತನ್ನೊಂದಿಗೆ ತಾನು ಇರುವ ಅವಕಾಶವೂ ಇಲ್ಲ. ತನಗೆ ಆಸಕ್ತಿ ಇಲ್ಲದಿದ್ದರೂ ತನ್ನ ಗೆಳೆಯ ಗೆಳತಿಯರಿಗೆ ಸಿಗುವ ಚಪ್ಪಾಳೆ, ಪ್ರಶಂಸೆ, ಪ್ರೀತಿಯನ್ನು ನೋಡಿ ತಾನು ಅದನ್ನು ಗಳಿಸಬೇಕು ಎಂದು ತನ್ನ ಮನಸ್ಸಿನೊಂದಿಗೆ ಹೋರಾಡುತ್ತದೆ. ಚಿಕ್ಕ ವಯಸ್ಸಿನಲ್ಲೇ ಹಾಡು, ನೃತ್ಯ, ಕ್ರೀಡೆ ಹಲವು ಕೌಶಲ್ಯಗಳನ್ನು ಕಲಿತು ಪ್ರಶಂಸೆ ಪಡೆಯುತ್ತದೆ. ಪೋಷಕರಿಗೆ ಹೆಮ್ಮೆ, ಸುತ್ತಲಿನವರ ಮೆಚ್ಚುಗೆ ಮಗುವಿನ ದಿನಚರಿಯ ಭಾಗವಾಗುತ್ತದೆ. ಮಗುವು ಆ ಚಪ್ಪಾಳೆಯ ಬೆನ್ನತ್ತಿ ಓಡುತ್ತಾ ಬೆಳೆಯುತ್ತದೆ. ಆದರೆ ಒಂದು ಹಂತದಲ್ಲಿ ಮುಂದೇನು ಪ್ರಶ್ನೆ ಎದುರಾಗದೇ ಇರದು. ಬಾಲ್ಯದಲ್ಲೇ ಎಲ್ಲವನ್ನು ಕಲಿತ ಮಗು ಯೌವನಕ್ಕೆ ಕಾಲಿಟ್ಟಾಗ ಹೊಸತನ್ನು ಕಲಿಯುವ ಆಸಕ್ತಿ ಕಡಿಮೆಯಾಗಬಹುದು. ನಿರೀಕ್ಷೆಗಳು ಹೆಚ್ಚಾಗಿ ಸಾಧನೆಯ ಒತ್ತಡ ನೋವು ಕೊಡಬಹುದು. ನಿರೀಕ್ಷಿಸಿದಷ್ಟು ಫಲ ಸಿಗದಾಗ ಕೋಪ, ಹತಾಶೆ, ಬೇಸರಗಳು ಕಾಣಿಸಿಕೊಳ್ಳಬಹುದು. ಮಕ್ಕಳನ್ನು ಬೆಳೆಸುವುದು ಸುಲಭದ ಮಾತಲ್ಲ. ಪ್ರತಿಯೊಂದು ಹಂತದಲ್ಲೂ ಒಂದೊಂದು ಸವಾಲು, ಹೊಸದೊಂದು ಜವಾಬ್ದಾರಿ ಎದುರಾಗುತ್ತದೆ. ಮಕ್ಕಳಿಗೆ ಎಲ್ಲವನ್ನು ಬೇಗ ಕಲಿಸುವುದಕ್ಕಿಂತ ಯಾವ ವಯಸ್ಸಿನಲ್ಲಿ ಏನು ಕಲಿಸಬೇಕು, ಎಷ್ಟು ಕಲಿಸಬೇಕು, ಮಗುವಿನ ಆಸಕ್ತಿ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಪ್ರತಿಯೊಂದು ಮಗುವಿನಲ್ಲಿ ಭಿನ್ನತೆಗಳಿರುತ್ತವೆ. ಎಲ್ಲ ಮಕ್ಕಳನ್ನು ಒಂದೇ ಅಳತೆಯಲ್ಲಿ ಅಳೆಯಲು ಸಾಧ್ಯವಿಲ್ಲ. ಒಂದು ಮಗುವಿನ ಸಾಧನೆ ಮತ್ತೊಂದು ಮಗುವಿನ ಮೇಲೆ ಒತ್ತಡವಾಗುತ್ತಿದೆ. ಮಗುವಿಗೆ ಕಲಿಯುವ ಅವಕಾಶದ ಜೊತೆಗೆ ಆಟವಾಡಲು, ತಪ್ಪು ಮಾಡಿ ತಿದ್ದುಕೊಳ್ಳಲು, ಸೋಲು ಅನುಭವಿಸಿ ಮತ್ತೆ ಪ್ರಯತ್ನಿಸಲು ಹಾಗೂ ಕೆಲವೊಮ್ಮೆ ಏನು ಮಾಡದೆ ಸುಮ್ಮನೆ ಇರಲು ಕೂಡ ಸಮಯ ಮಾಡಿಕೊಡಬೇಕು. ಬದುಕಿನಲ್ಲಿ ಗೆಲುವು ಮುಖ್ಯವೇ. ಆದರೆ ಗೆಲುವಿನ ಬೆನ್ನತ್ತಿ ಓಡುವಾಗ ಬದುಕಿನ ಸಿಹಿ ಕಳೆದುಕೊಳ್ಳುವಂತಾಗಬಾರದು. ಹಾಗೆಯೇ ಮಕ್ಕಳನ್ನು ಯಶಸ್ಸಿನ ಓಟಕ್ಕೆ ಸಿದ್ಧಪಡಿಸುವಾಗ ಅವರ ಬಾಲ್ಯವನ್ನು ಕಸಿದುಕೊಳ್ಳಬಾರದು. ಎಲ್ಲವನ್ನು ಬೇಗ ಕಲಿತು ಖಾಲಿಯಾಗುವುದಕ್ಕಿಂತ ಸಮಯ ತೆಗೆದುಕೊಂಡು ಕಲಿತು ಬದುಕಿನ ಪ್ರತಿಯೊಂದು ಹಂತವನ್ನು ಅನುಭವಿಸಿದರೆ ಬದುಕು ಸಾರ್ಥಕ ಎನಿಸುತ್ತದೆ. ಮಕ್ಕಳು ಪೋಷಕರ ಕನಸುಗಳನ್ನು ನನಸಾಗಿಸುವ ಸಾಧನಗಳಲ್ಲ. ಅವರು ತಮ್ಮದೇ ಕನಸುಗಳನ್ನು ಕಾಣುವ ಅವಕಾಶ ಕೊಟ್ಟು ಅವರೊಂದಿಗೆ ಹೆಜ್ಜೆ ಇಟ್ಟಾಗ ಇಬ್ಬರು ಗೆಲ್ಲಬಹುದು. ಪ್ರಿಯ ಕೇಳುವರೆ, ಕೇಳಿದಲ್ಲಷ್ಟೊತ್ತು ಎಲ್ಲಿ ಕಳೆದು ಹೋಗುತ್ತಿದೆ ನಮ್ಮ ಬಾಲ್ಯ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಎಲ್ಲಿ ಕಳೆದು ಹೋಗುತ್ತಿದೆ ಬಾಲ್ಯ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು, ತರ್ತೇನೆ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ, ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
0: ಇನ್ನು ಮುಂದೆ ಕೇಳಿ ಬರೋಣ ಕಲರವ. ಸರಗೂರು ತಾಲೂಕಿನ ಕಲ್ಲಹಳ್ಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧನು. ನಾನು 5ನೇ ತರಗತಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಳ್ಳಾಳ. ಪ್ರಾರ್ಥನೆ.

ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೇಕ್ಷಾ. ನನ್ನ ಶಾಲೆಯ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರ ಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ

ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧನು. ನಾನು 5ನೇ ತರಗತಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಲ್ಲಹಳ್ಳ. ನಾವು ಕನ್ನಡಮ್ಮನ ಹರಕೆ ಪದ್ಯ ಹೇಳುತ್ತೇವೆ.

ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಕ್ಷಾ. ನಾನು 5ನೇ ತರಗತಿ ಓದುತ್ತಿದ್ದೇನೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಲ್ಲಹಳ್ಳ. ಸ್ವಾತಂತ್ರ್ಯ ಉತ್ಸವದ ಶುಭಾಶಯಗಳು. ಇಂದು ನಾವು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. 1947 ಆಗಸ್ಟ್ 15ರಂದು ಭಾರತವು ಬ್ರಿಟಿಷರಿಂದ ಮುಕ್ತಿ ಹೊಂದಿತು. ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಸೇರಿದಂತೆ ಅನೇಕ ನಾಯಕರು ದೇಶಕ್ಕಾಗಿ ಹೋರಾಡಿದರು. ಅವರ ತ್ಯಾಗ ಮತ್ತು ಬಲಿದಾನವನ್ನು ನಾವು ಸದಾ ಸ್ಮರಿಸಬೇಕು. ನಮ್ಮ ದೇಶವನ್ನು ಪ್ರೀತಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ನಾವು ಉತ್ತಮ ಪ್ರಜೆಗಳಾಗಿ ದೇಶದ ಅಭಿವೃದ್ಧಿಗೆ ಶ್ರಮಿಸೋಣ. ಸಂವಿಧಾನವನ್ನು ಗೌರವಿಸಿ ಶಾಂತಿ ಮತ್ತು ಏಕತೆಯನ್ನು ಕಾಪಾಡೋಣ. ನಮ್ಮ ಭಾರತವನ್ನು ಇನ್ನಷ್ಟು ಬಲಿಷ್ಠ ಮತ್ತು ಸುಂದರ ರಾಷ್ಟ್ರವನ್ನಾಗಿ ಮಾಡೋಣ ಎಂದು ತಿಳಿಸುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಧನ್ಯವಾದಗಳು.

0: till.
1: Thank you.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೇಕ್ಷಾ. ನಾನು 5ನೇ ತರಗತಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಲ್ಲಹಳ್ಳ. ನಾನು ಹೇಳುತ್ತಿರುವ ಕಥೆ ಬುದ್ಧಿವಂತ ರಾಮಕೃಷ್ಣ. ಒಂದು ಸಲ ವಿದ್ಯಾಸಾಗರನೆಂಬ ಮಹಾನ್ ಪಂಡಿತ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದನು. ಅವನ ಖ್ಯಾತಿ ಎಲ್ಲ ಕಡೆ ಹಬ್ಬಿತು. ಸಂಸ್ಕೃತದಲ್ಲಿ ಅವನು ಮಹಾಮೇಧಾವಿಯಾಗಿದ್ದನು. ವಿದ್ಯಾಭಿಮಾನಿಯಾದ ಕೃಷ್ಣದೇವರಾಯ ಅವನನ್ನು ಸ್ವಾಗತಿಸಿ ಸತ್ಕರಿಸಿದನು. ಮಹಾಪ್ರಭು, ನಾನು ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂದನು ವಿದ್ಯಾಸಾಗರ. ಕೃಷ್ಣದೇವರಾಯ ಅದಕ್ಕೊಪ್ಪಿ ತನ್ನ ಆಸ್ಥಾನದ ಪಂಡಿತರ ಕಡೆ ನೋಡಿದ. ಅವರಾರೂ ವಾದ ಮಾಡಲು ಆಸಕ್ತಿ ತೋರಿಸಲಿಲ್ಲ. ಎಲ್ಲರೂ ಮೌನವಾಗಿರುವುದನ್ನು ಕಂಡ ವಿದ್ಯಾಸಾಗರ, ಇಂಥ ದೊಡ್ಡ ರಾಜನ ಆಸ್ಥಾನದಲ್ಲಿ ನನ್ನನ್ನು ಸೋಲಿಸುವ ಒಬ್ಬ ಪಂಡಿತನು ಇಲ್ಲವೆನ್ನುವುದು ಬೇಸರದ ಸಂಗಾತಿ. ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಎಂದನು. ಆಗ ತೆನಲಿ ರಾಮಕೃಷ್ಣ ಎದ್ದು ನಿಂತು, ಇಷ್ಟು ಬೇಗನೆ ನೀವು ಈ ತೀರ್ಮಾನಕ್ಕೆ ಬರಬೇಡಿ ಎಂದನು. ವಿದ್ಯಾಸಾಗರ ಅವನತ್ತ ನೋಡಿ, ನೀವು ಯಾರು ಎಂದು ಕೇಳಿದನು. ನಾನು ಒಂದೆರಡು ಗ್ರಂಥಗಳನ್ನು ಬರೆದಿದ್ದೇನೆ, ನನ್ನನ್ನು ತೆನಲಿ ರಾಮಕೃಷ್ಣ ಎನ್ನುತ್ತಾರೆ ಎಂದನು. ವಿದ್ಯಾಸಾಗರನ ಮುಖ ಹರಳಿತು. ಹೌದೇನು, ನಾನು ನಿಮ್ಮ ಬುದ್ಧಿವಂತಿಕೆ ಬಗ್ಗೆ ಮಾತ್ರ ನನ್ನೊಂದಿಗೆ ವಾದ ಮಾಡಲು ಸಾಧ್ಯ ಎಂದನು. ಅದು ನನಗೂ ತಿಳಿದಿದೆ. ನೀವು ಯಾವ ಗ್ರಂಥದ ಮೇಲೆ ವಾದ ಮಾಡುತ್ತೀರಿ? ಪ್ರಶ್ನಿಸಿದ ರಾಮಕೃಷ್ಣ. ಇದಕ್ಕೆ ವಿದ್ಯಾಸಾಗರ, ನಿಮಗೆ ಇಷ್ಟವಾದ ಯಾವುದೇ ಸಂಸ್ಕೃತ ಗ್ರಂಥವಾಗಬಹುದು ಎಂದನು. ಹಾಗಾದರೆ ನಾಳೆ ಸಂಜೆ ಇದೇ ಹೊತ್ತಿಗೆ ನಿಮ್ಮೊಂದಿಗೆ ವಾದ ಮಾಡಲು ಸಿದ್ಧನಾಗಿ ಬರುತ್ತೇನೆ ಎಂದನು ರಾಮಕೃಷ್ಣ. ಮಾರನೆಯ ದಿನ ವಿದ್ಯಾಸಾಗರ ಹೆಮ್ಮೆಯಿಂದ ಆಸ್ಥಾನವನ್ನು ಪ್ರವೇಶಿಸಿ ತನ್ನ ಪೀಠದಲ್ಲಿ ಕುಳಿತನು. ಇವನೆಂಥ ವಾದ ಮಾಡುತ್ತಾನೆಂದು ಎಲ್ಲರೂ ಅಚ್ಚರಿಯಿಂದ ಕಾದು ಕುಳಿತಿದ್ದರು. ರಾಮಕೃಷ್ಣ ಸ್ವಲ್ಪ ಹೊತ್ತಿನ ಅನಂತರ ಬಟ್ಟೆಯಲ್ಲಿ ಸುತ್ತಿದ ಕಟ್ಟನ್ನು ಸೇವಕನ ಹತ್ತಿರ ಇಡಿಸಿಕೊಂಡು ಸಭೆಗೆ ಬಂದನು. ಆ ಕಟ್ಟಿನಲ್ಲಿ ಏನಿದೆ ಎಂದು ಯಾರಿಗೂ ಊಹೆ ಮಾಡಲಾಗಲಿಲ್ಲ. ರಾಮಕೃಷ್ಣ ತನ್ನ ಪೀಠದಲ್ಲಿ ಕುಳಿತು ವಿದ್ಯಾಸಾಗರನಿಗೆ ಹೇಳಿದನು, ನಾನು ಸಿದ್ಧನಾಗಿದ್ದೇನೆ ಸ್ವಾಮಿ, ನಾನು ಸಿದ್ಧ, ಪ್ರಾರಂಭಿಸೋಣ ಎಂದನು ವಿದ್ಯಾಸಾಗರ. ವಾದಕ್ಕೆ ಯಾವುದೇ ಗ್ರಂಥವನ್ನು ನಾನು ಆರಿಸಿಕೊಳ್ಳಬಹುದೆಂದು ತಾವು ಹೇಳಿದ್ದೀರಿ ಎಂದನು ರಾಮಕೃಷ್ಣ. ಇದಕ್ಕೆ ವಿದ್ಯಾಸಾಗರ, ಹೌದು, ಯಾವುದನ್ನೂ ಬೇಕಾದರೂ ಆರಿಸಿಕೊಳ್ಳಿ ಎಂದನು ರಾಮಕೃಷ್ಣ. ತನ್ನ ಎದುರಿಗಿದ್ದ ಕಟ್ಟನ್ನು ತೋರಿಸಿ, ನಾನು ಈಗ ಈ ತಿಲಕಾಷ್ಟಮಹಿಷ ಬಂಧನದ ಮೇಲೆ ವಾದ ಮಾಡುತ್ತೇನೆ, ಆರಂಭಿಸಲೇ ಎಂದನು. ತಿಲಕಾಷ್ಟಮಹಿಷ ಬಂಧನ ವಿದ್ಯಾಸಾಗರ ಕಣ್ಣರಳಿಸಿ

ಅದು ಅದು ಎಂದು ತೊದಲಿದನು. ಏಕೆ ನಿಮಗೆ ತಿಲಕಾಷ್ಟಮಿಷ ಬಂಧನ ತಿಳಿದಿಲ್ಲವೇ? ಇದು ನಮ್ಮೂರಿನಲ್ಲಿ ದನ ಕಾಯುವ ಹುಡುಗರಿಗೂ ಗೊತ್ತು ಎಂದು ಹೆಮ್ಮೆಯಿಂದ ಹೇಳಿದನು ರಾಮಕೃಷ್ಣ. ವಿದ್ಯಾಸಾಗರ ತಲೆ ಕೆರೆದುಕೊಂಡು ಮುಖ ಮಂಕಾಯಿತು. ಎಷ್ಟು ಯೋಚಿಸಿದರೂ ತಿಲಕಾಷ್ಟ ಮಹಿಷ ಬಂಧನ ಗ್ರಂಥ ಅವನ ನೆನಪಿಗೆ ಬರಲಿಲ್ಲ. ಇದೊಂದು ಹೇಗೆ ನನ್ನ ಕಣ್ಣು ತಪ್ಪಿಸಿಕೊಂಡಿತು ಎಂದು ಅವನು ಪೇಚಾಡಿಕೊಂಡನು. ಮಹಾಪ್ರಭು, ಏಕೋ ನನ್ನ ದೇಹಾರೋಗ್ಯ ಸರಿಯಿಲ್ಲ, ವಾದವನ್ನು ನಾಳೆ ಆರಂಭಿಸಲು ಅಪ್ಪಣೆ ಕೊಡಿ ಎಂದು ವಿದ್ಯಾಸಾಗರ ಮಹಾರಾಜನನ್ನು ಬೇಡಿಕೊಂಡನು. ಆಗಬಹುದು, ರಾಜ ಅಪ್ಪಣೆ ಕೊಟ್ಟನು. ತಕ್ಷಣ ವಿದ್ಯಾಸಾಗರ ಜಾಗ ಖಾಲಿ ಮಾಡಿದನು. ರಾಮಕೃಷ್ಣನು ಏನೂ ಮಾತನಾಡದೆ ಮನೆಗೆ ಹೋದನು. ಮರುದಿನ ಅದೇ ಸಮಯಕ್ಕೆ ಅದೇ ಕಟ್ಟನ್ನು ತೆಗೆದುಕೊಂಡು ರಾಮಕೃಷ್ಣ ಗಂಭೀರವಾಗಿ ಸಭೆಗೆ ಬಂದನು. ಆದರೆ ಬಹಳ ಹೊತ್ತಾದರೂ ವಿದ್ಯಾಸಾಗರ ಬರಲೇ ಇಲ್ಲ. ಅವನನ್ನು ಕರೆತರಲು ಆಳುಗಳು ಹೋದರು. ಆದರೆ ವಿದ್ಯಾಸಾಗರ ರಾತ್ರೋರಾತ್ರಿ ಅಲ್ಲಿಂದ ಪಲಾಯನ ಮಾಡಿರುವ ವಿಷಯ ತಿಳಿಯಿತು. ಇಡೀ ಸಭೆ ರಾಮಕೃಷ್ಣನಿಗೆ ಜಯಕಾರ ಆಗಿತು. ನಿನ್ನಿಂದ ನನ್ನ ಆಸ್ಥಾನದ ಮರ್ಯಾದೆ ಉಳಿಯಿತು. ನಾನು ತಿಲಕಾಷ್ಟ ಮಹಿಷ ಬಂಧನ ಎಂಬ ಗ್ರಂಥವನ್ನು ಕೇಳಿಯೇ ಇಲ್ಲ. ಎಲ್ಲಿ ಅದ ಕೊಡು ನೋಡೋಣ ಎಂದು ಕೃಷ್ಣದೇವರಾಯನು ಮೆಚ್ಚುಗೆಯಿಂದ ನುಡಿದನು. ರಾಮಕೃಷ್ಣನು ಕಟ್ಟನ್ನು ಬಿಚ್ಚಿದನು. ಅದರಲ್ಲಿ ಒಂದಷ್ಟು ಕಟ್ಟಿಗೆಗಳನ್ನು ಒಂದು ಹಗ್ಗದಿಂದ ಕಟ್ಟಲಾಗಿತ್ತು. ರಾಜ ಆಶ್ಚರ್ಯದಿಂದ ಇದೇನಿದು ಎಂದನು. ಆಗ ರಾಮಕೃಷ್ಣನು, ಇದು ಎಳ್ಳಿನ ಕಡ್ಡಿಗಳು, ಆದರೆ ತಿಲಕಾಷ್ಟ ಇದು ಎಮ್ಮೆ ಕಟ್ಟುವ ಹಗ್ಗ, ಅಂದರೆ ಮಹಿಷ ಬಂಧನ. ಅದೇ ತಿಲಕಾಷ್ಟ ಮಹಿಷ ಬಂಧನ, ಇದಾವುದೋ ಮಹಾಗ್ರಂಥವಿರಬೇಕೆಂದು ಎದರಿ ಪಾಪ ವಿದ್ಯಾಸಾಗರ ಓಡಿ ಹೋದನು ಎಂದನು. ಎಲ್ಲರ ನಗು ಬಹಳ ಹೊತ್ತು ಸಭಾಸ್ಥಾನವನ್ನು ತುಂಬಿತು. ರಾಮಕೃಷ್ಣನು ಬುದ್ಧಿವಂತಿಕೆಯ ಮೆಚ್ಚಿದ ಕೃಷ್ಣದೇವರಾಯ ಅವನನ್ನು ಸನ್ಮಾನಿಸಿದನು. ಈ ಕಥೆಯ ನೀತಿ ವಿದ್ಯಾ ವಿನಯವನ್ನು ಕಲಿಸುತ್ತದೆ, ಬುದ್ಧಿ ವಿವೇಕವನ್ನು ಕಲಿಸುತ್ತದೆ. ಧನ್ಯವಾದಗಳು.

ನನ್ನ ಹೆಸರು ಧನು. ನಾನು ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧನು. ನಾನು ಓದುತ್ತಿರುವುದು 5ನೇ ತರಗತಿ. ನನ್ನ ಶಾಲೆಯ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಲ್ಲಾಳ. ಜನಪದ ಗೀತೆ.

ಕೇಳುಗರೆ, ಇದುವರೆಗೂ ಕಲರವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕಲ್ಲಹಳ್ಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಇನ್ನು ಮುಂದೆ ನಮ್ಮ ನಿಲಯದಿಂದ ಕನ್ನಡ ಟಿಪ್ಪಣಿ. ಬಹು ಸಂಸ್ಕೃತಿಯ ಭಾರತಕ್ಕೆ ಭಕ್ತಿಯ ಬೆಳಕು ಬೆಳಗಿದ ಶರಣ ಮಾದರಚನ್ನ ಕುರಿತು ಹೊಮ್ಮರಗಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀಯುತ ಕೆಂಪಯ್ಯಪ್ಪಯ್ಯರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅನುಭವ ಮಂಟಪದ ಆಶಯಗಳನ್ನು ಹೊತ್ತಿಕೊಂಡಿರುವಂಥ ಈ ಶೀರ್ಷಿಕೆ, ಸತಿಪತಿಗಳು ಒಂದಾದ ಭಕ್ತಿಯು ಹಿತವೊಪ್ಪುವುದು ಶಿವಂಗೆ. ವಚನಕಾರರ ಈ ಒಂದು ಮಾತು ಕಾಲಾತೀತವಾದ ಸತ್ಯವನ್ನು ಹೊಂದಿರುವಂಥ ಮಾತು. ಆತ್ಮೀಯರೇ, ನನ್ನ ಹೆಸರು ಕೆಂಪಯ್ಯ ಅಪ್ಪಿ, ಕನ್ನಡ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಮರದಲ್ಲಿ. 12ನೇ ಶತಮಾನದ ಶರಣರು ಕೊಟ್ಟಂಥ ಈ ಒಂದು ಸಂದೇಶ ಭಾರತೀಯ ಪರಂಪರೆ ಅಲ್ಲದೆ ಜಗತ್ತಿನ ಈ ಮಾನವ ಜಗತ್ತಿಗೆ ಹೊಸದಾದ ಬೆಳಕನ್ನು ನೀಡಿದಂಥ ಸಂದೇಶ. ಭಾರತೀಯ ಪರಂಪರೆಯನ್ನು ನೋಡಿದಂತೆಲ್ಲ ನಮಗೆ ಹೆಣ್ಣನ್ನು ನಿಕೃಷ್ಟವಾಗಿ ಕಾಣುವ, ಹೆಣ್ಣು ಅಂದರೆ ಅಬಲೆ, ಅಸಮರ್ಥಳು, ದಾಸಿ, ಆಕೆ ಗಂಡಿಗೆ ಸೇವಕಿಯಾಗಿ ಬದುಕಬೇಕೆಂಬ ಒಂದು ಏನು ವೇದಿಕೆಯನ್ನೇ ಪುರುಷ ಪ್ರಧಾನ ಸಮಾಜ ನಿರ್ಮಾಣ ಮಾಡಿತ್ತು. ಅಂಥ ಕಾಲಘಟ್ಟದಿಂದಲೂ ಕೂಡ ಹೆಣ್ಣು ಗಂಡಿಗೆ ಸಮಾನಳಾಗಿ ಬದುಕಬಲ್ಲಳು ಎಂಬುದನ್ನು ತೋರಿಸಲು ಎಷ್ಟೋ ಸಂದರ್ಭಗಳು ಸಾಹಿತ್ಯಾತ್ಮಕವಾಗಿ, ಐತಿಹಾಸಿಕವಾಗಿ, ಅಂದರೆ ಚಾರಿತ್ರಿಕವಾಗಿ ಪುರಾಣಗಳಲ್ಲಿ ನಾವು ನೋಡುತ್ತಾ ಬಂದಿದ್ದೇವೆ. ಭಾರತ ಅಥವಾ ಕನ್ನಡದ ಪರಂಪರೆಗಳ ಸಂದರ್ಭದಲ್ಲಿ ನೋಡುವುದಾದರೆ ನಮ್ಮ ಪುರಾಣಗಳು ಅಂದರೆ ರಾಮಾಯಣ ಆಗಲಿ, ಮಹಾಭಾರತದಂಥ ಈ ಮಹಾಕಾವ್ಯಗಳಲ್ಲೂ ಕೂಡ ಎಲ್ಲೂ ಕೂಡ ಹೆಣ್ಣು ಅಸಮರ್ಥಳಾಗಲಿ, ಅಬಲೆಯಾಗಲಿ ಅಥವಾ ದಾಸಿಯಂತೆ ಆಗಲಿ ವರ್ತಿಸಿರುವುದು ಕಂಡುಬರುವುದಿಲ್ಲ. ರಾಮಾಯಣದಲ್ಲಿ ನೋಡುವುದಾದರೆ ದಶರಥ ಮಹಾರಾಜನಷ್ಟೇ ಕೌಶಲ್ಯ ದೇವಿಯ ಸಮರ್ಥನೆ, ಕೈಕೆ, ಎಲ್ಲಕ್ಕಿಂತ ಮುಖ್ಯವಾಗಿ ಕೌಶಲ್ಯ, ಸುಮಿತ್ರೆ ಮತ್ತು ಕೈಕೆಯ ಒಂದು ವೈಚಾರಿಕ ನೆಲೆಗಟ್ಟಿನಲ್ಲಿ ನಾವು ನೋಡುವುದಾದರೆ ದಶರಥನನ್ನೇ ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ಕಿರಿಯ ರಾಣಿಯಾದ ಕೈಕೆಗೆ ನಾವು ನೋಡಬಹುದು. ಅಂದರೆ ಕೈಕೆಯಲ್ಲಿ ಇದ್ದಂಥ ಒಂದು ಏನು ಶಕ್ತಿ ಸಾಮರ್ಥ್ಯ ಎಷ್ಟು ಅನ್ನುವುದನ್ನು ಕೂಡ ನಾವು ರಾಮಾಯಣ ಕಾವ್ಯದಲ್ಲಿ ಗಮನಿಸಬಹುದು. ಮುಂದುವರೆದು ಗಂಡನನ್ನೇ ರಾಮನ ಜೊತೆ ಕಳಿಸಿಕೊಟ್ಟಂಥ ಸಂದರ್ಭವನ್ನು ನೋಡಿದಾಗ, ಊರ್ಮಿಳೆಯ ಕಥೆಯನ್ನು ನೋಡಿದಾಗ ಎಲ್ಲೂ ಕೂಡ ಆಕೆ ಅಸಮರ್ಥಳಾಗಿ ಕಾಣಲ್ಲ. ಆಕೆ ಲಕ್ಷ್ಮಣನಿಗಾಗಿ 14 ವರ್ಷ ಕಾಯ್ತಾಳೆ. ಇನ್ನು ಶೂರ್ಪನಖಳ ಸಂದರ್ಭವನ್ನು ನೋಡಿದಾಗ ರಾಮ ಮತ್ತು ಲಕ್ಷ್ಮಣರನ್ನೇ

ಪ್ರಶ್ನಿಸುವ, ಅವರೊಡನೆ ಯುದ್ಧಕ್ಕಿಳಿಯುವಂಥ ಆಕೆಯ ಸಾಮರ್ಥ್ಯವನ್ನು ನಾವು ಮನಗಾಣ್ತೀವಿ. ಇನ್ನು ಗಂಡನೊಡನೆ ಕಾಡಿನ ವನವಾಸದ ಸಂದರ್ಭವನ್ನು ಆಲೋಚನೆ ಮಾಡಿದಾಗ ಸೀತೆ ಎಷ್ಟು ಧೈರ್ಯವಂತಳು, ಎಷ್ಟು ಸಮರ್ಥ ವೀರಮಾತೆ ಅಂತ ಹೇಳಿ ನಾವು ನೋಡಬಹುದು. ಲಂಕಾದೀಶ್ವರನಾದ ರಾವಣನ ಮಡದಿ ಮಂಡೋದರಿಯನ್ನು ನಾವು ಗಮನಿಸಿದಾಗ, ಮಂಡೋದರಿಯು ಕೂಡ ಪಟ್ಟದ ರಾಣಿಯಾದರೂ ಕೂಡ ಇತರ ರಾಣಿಯರ ಒಂದು ಏನು ಪ್ರೀತಿ ವಿಶ್ವಾಸಗಳಿಗೆ ಹೇಗೆ ಭಾಜನಳಾಗಿರ್ತಾಳೆ, ರಾವಣನಿಗೆ ಹೇಗೆ ಮೌಲ್ಯಯುತವಾದ ಮಾತುಗಳನ್ನು ಹೇಳ್ತಾಳೆ ಅನ್ನುವುದನ್ನು ರಾಮಾಯಣದ ಕಾವ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಹೀಗೆ ಸಾಲು ಸಾಲು ವಿಚಾರಗಳನ್ನು ಪುರಾಣಗಳಲ್ಲಿ ನಾವು ಗಮನಿಸ್ತಾ ಹೋಗ್ತೀವಿ. ಅಲ್ಲಿ ಮಂಥರ ಇರ್ಬೋದು, ಅಲ್ಲಿ ಬರುವಂಥ ಸುಮಿತ್ರೆಯ ಪಾತ್ರ ಇರ್ಬೋದು, ಅಥವಾ ಕೌಶಲ್ಯ ಪಾತ್ರ ಇರ್ಬೋದು, ಇವೆಲ್ಲವೂ ಕೂಡ ತನ್ನ ಸ್ಥಾನಮಾನಗಳಿಗೆ ಘನತೆಯನ್ನು ತಂದುಕೊಡುವಂಥ ಒಂದು ಸ್ತ್ರೀ ಸಮಾಜದ ವಿವೇಚನೆ ಮತ್ತು ಸಮರ್ಥನೆಯನ್ನು ಹಿಡಿದಿಟ್ಟುಕೊಂಡಂಥ ಕಾಲ. ಕಾಲ ಉರುಳಿದಂತೆ ಭಾರತೀಯ ಸಮಾಜದಲ್ಲಿ ಹೆಣ್ಣಿನ ಸ್ಥಾನಮಾನಗಳನ್ನು ಕೆಳಮಟ್ಟಕ್ಕೆ ತಳ್ಳುವಂಥದ್ದು ಪುರುಷ ಪ್ರಧಾನ ಸಮಾಜ. ಅಂದರೆ ಇತಿಹಾಸದ ಪುಟಗಳು ಉರುಳಿದಂತೆಲ್ಲ ಚಾರಿತ್ರಿಕವಾಗಿ ಅನೇಕ ವೀರಮಾತೆಯರನ್ನು ನೋಡ್ತೀವಿ ನಾವು, ಮಹಾರಾಣಿಯರನ್ನು ನೋಡ್ತೀವಿ, ರಾಜ್ಯವನ್ನು ಆಳಿದವರನ್ನು ನೋಡ್ತೀವಿ, ರಾಜ್ಯವನ್ನು ಮುನ್ನಡೆಸಲು ಸಮರ್ಥವಾಗಿ ಬೆನ್ನೆಲುಬಾಗಿ ನಿಂತವರನ್ನು ನೋಡ್ತೀವಿ, ಸಾಮಾಜಿಕ ಹೋರಾಟಗಾರರನ್ನು ನೋಡ್ತೀವಿ. ಹೀಗೆ ಆ ಹೋರಾಟದ ಆದಿಯಲ್ಲೂ ಕೂಡ ಪತಿಗೆ, ಅಣ್ಣನಿಗೆ, ತಂದೆಗೆ ಆ ಬೆನ್ನೆಲುಬಾಗಿ ನಿಂತಂಥ ಎಷ್ಟೋ ವೀರ ಮಾತೆಯರನ್ನು, ಸಮರ್ಥ ಹೆಣ್ಣನ್ನು ಕಾಣುವಂಥ ಭಾರತ ಏಕೋ ಏನೋ ಹೆಣ್ಣನ್ನು ದಾಸತ್ವಕ್ಕೂ ಕೂಡ ದೂಡುತ್ತೆ. ಹೆಣ್ಣೊಬ್ಬಳು ಕೇವಲ ಗುಲಾಮಳಾಗಿ ಬದುಕಬೇಕೆಂಬ ಹಂಬಲವನ್ನು ಹೊಂದುತ್ತೆ. ಆಕೆಯನ್ನು ತನ್ನ ಸಮಾನವಾಗಿ ನೋಡುವಂಥ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳದೆ ಅವಳನ್ನು ಸೇವಕಿಯಾಗಿ ನೋಡುವಂಥ ಕಾಲಮಾನಕ್ಕೆ ಭಾರತ ಬಂದುಬಿಡುತ್ತೆ. ಇಂಥ ಭಾರತವನ್ನು ಒಂದು ಹೊಸ ದಿಕ್ಕಿಗೆ ಕೊಂಡೊಯ್ದವರು ಶಿವಶರಣರು. ಅಲ್ಲಿ ಅನೇಕ ಕವಯಿತ್ರಿಯರು ಪುರುಷನಿಗೆ ಸಮಾನವಾಗಿ ನಾವು ಕಾಣ್ತೀವಿ. ಬಹುಶಃ ನಾವು ಅರ್ಧನಾರೀಶ್ವರ ಪರಿಕಲ್ಪನೆಯನ್ನು ಅಲ್ಲಿ ನಾವು ಕಾಣ್ಬೋದು. ಸತಿಪತಿಗಳು ಇಬ್ಬರ ಭಾವನಾತ್ಮಕ ಸಂಬಂಧ, ಕಾಯಕದ ಯೋಚನೆಗಳು ಎಲ್ಲವೂ ಕೂಡ ಒಂದೇ ತರನಾಗಿ ಮೂಡಿ ಬರುವುದು ವಚನ ಸಾಹಿತ್ಯದಲ್ಲಿ. ಅಂದರೆ ಬಸವಣ್ಣನ ಈ ಅನುಭವ ಮಂಟಪದಲ್ಲಿ ಬಂದಂಥ ಅನೇಕ ಶರಣರು ಕೌಟುಂಬಿಕ ಬದುಕನ್ನು ಹೊಂದಿದವರು, ಹೆಣ್ಣನ್ನು ಅಪಾರವಾಗಿ ಅಭಿಮಾನದಿಂದ ಪ್ರೀತಿಸುತ್ತಿದ್ದವರು, ಗೌರವದಿಂದ ಕಾಣುತ್ತಿದ್ದವರು, ಹೆಣ್ಣು ಹೆಂಡತಿಯನ್ನು ಸಮನಾಗಿ ನೋಡುವಂಥ ಅಥವಾ ಗೌರವಿಸುವಂಥ ಒಂದು ಕಾಲಮಾನದ ಪರಿಸ್ಥಿತಿಯನ್ನು ಭಾರತಕ್ಕೆ ಮತ್ತು ಜಗತ್ತಿಗೆ ಸಾರಿದಂಥ ಶರಣರನ್ನು ನಾವು ನೋಡಿದಾಗ ನಿಜವಾಗಿಯೂ ಕೂಡ ಇಂಥ ಭಾರತದ ಸಮಾಜದಲ್ಲಿ ಹುಟ್ಟಿದ್ದಕ್ಕೂ ಕೂಡ ಸಾರ್ಥಕ ಅಂತ ಹೇಳಿ ಭಾವಿಸ್ಬೋದು. ಹಾಗಾಗಿ ಸತಿಪತಿಗಳು ಒಂದಾದ ಭಕ್ತಿಯು ಹಿತ ಒಪ್ಪುವುದು ಶಿವನಿಗೆ. ಆಡಂಬರದ ಭಕ್ತಿ, ಆಡಂಬರದ ಬದುಕು, ಆಡಂಬರದ ಜೀವನವನ್ನು ಅಲ್ಲಗಳೆದಂಥ ಶರಣರು. ಸತಿಪತಿಗಳಂದರೆ ಹೇಗಿರಬೇಕು, ಸ್ತ್ರೀ ಅಂದರೆ ಹೇಗಿರಬೇಕು, ಹೆಣ್ಣು ಅಂದರೆ ಹೇಗಿರಬೇಕು ಅನ್ನುವಂಥ ಒಂದು ಜೀವಂತಿಕೆಯ ಸ್ವರೂಪವನ್ನು ನಮ್ಮ ಕಣ್ಣೆದುರಿಗೆ ಕಟ್ಟಿಕೊಟ್ಟವರು. ಅಲ್ಲಿ ಸ್ತ್ರೀಯರ ಸ್ಥಾನಮಾನಗಳು, ಅವರ ಘನತೆ, ಅವರ ವಿವೇಕ ಎಲ್ಲದಕ್ಕೂ ಕೂಡ ಅಲ್ಲಿ ಅವಕಾಶ ಸಿಗುತ್ತೆ. ಉದಾಹರಣೆಗೆ ನಾವು ಅಮುಗೇಶ್ವರ, ಅಮುಗೆ ರಾಯನ, ಅಮುಗೆ ರಾಯ ಅನ್ನುವಂಥ ವಚನಕಾರ ಅವರ ಮಡದಿ ಅಮುಗೆ ರಾಯಮ್ಮ. ರಾಯಮ್ಮನ ಒಂದು ಪರಿಕಲ್ಪನೆಯನ್ನು ನಾವು ವಿವೇಚನೆ ಮಾಡುವುದಾದರೆ, ಆಕೆ ಗಂಡನಿಗೆ ವಿವೇಚನೆಯ ಮಾತುಗಳನ್ನು ಹೇಳ್ತಾ ಹೋಗ್ತಾಳೆ. ಅಂದರೆ ಅಮುಗೆ ರಾಯ ಒಂದಷ್ಟು ಅಕ್ಕಿಯನ್ನು ಆಯ್ದು ತಂದುಬಿಟ್ಟಿರ್ತಾನೆ. ಮಹಾಮನೆಯಲ್ಲಿ ಬರುವಂಥ ಹಕ್ಕಿ ಊಟ ಮಾಡಬೇಕು. ಇವ್ರ ಕಾಯಕ ಏನು ಅಂದರೆ ಅಮುಗೆ ರಾಯಮ್ಮ ಮತ್ತು ಅಮುಗೇಶ್ವರ, ಅಮುಗೆ ರಾಯನ ಕಾಯಕ ಶಿವಶರಣರಿಗೆ ದಾಸೋಹ ಮಾಡುವಂಥ ಒಂದು ಕಾಯಕ, ಪ್ರಸಾದ ನೀಡುವಂಥ ಕಾಯಕ. ವಚನ ಮಂಟಪದಲ್ಲಿ ಶರಣರ ವಚನ ಕಾರ್ಯ ಮುಗಿದಾಗ ಅವರೆಲ್ಲರಿಗೂ ಕೂಡ ಒಂದು ಪ್ರಸಾದ ವಿನಿಯೋಗ ನಡೆಯುವಂಥ ಕಾಯಕ. ಕಾಯಕದಲ್ಲಿ ಅಮುಗೆ ರಾಯಮ್ಮ ಬಹಳ ಸ್ಪಷ್ಟವಾಗಿ ಹೇಳ್ತಾಳೆ, ಈ ದಿನದ ಊಟಕ್ಕೆ ಏನು ಬೇಕು ಅಷ್ಟು ಅಕ್ಕಿಯನ್ನು ಮಾತ್ರ ತರುವಂಥದ್ದು ಅಮುಗೆ ರಾಯನ

ಕೆಲಸ. ಒಂದು ದಿನ ರಾಯಮ್ಮನ ಗಂಡ ಒಂದಷ್ಟು ಅಕ್ಕಿಯನ್ನು ಹೆಚ್ಚಾಗಿ ಆಯ್ದು ಬಂದಿರ್ತಾನೆ. ಹಾಗಾಗಿ ಆಕೆ ಹೇಳ್ತಾಳೆ, ಶರಣೆ ನೋಡಿ, ಇಷ್ಟೊಂದು ಅಕ್ಕಿಯ ಆಸೆ ನಮಗೇಕೆ ಮಾರಯ್ಯ? ಅಮ್ಮಗೆ ರಾಯಮ್ಮನ ಪತಿ ಮಾರಯ್ಯ, ಮಾರಯ್ಯನಿಗೆ ಹೇಳ್ತಾಳೆ ಅಮ್ಮಗೆ ರಾಯಮ್ಮ, ಆಸೆ ಎಂಬುದು ಅರಸನಿಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಟೆ ಅಯ್ಯ, ಇಸ ಅಕ್ಕಿಯ ಆಸೆ ನಿಮಗೇಕೆ ಪ್ರಿಯ ಮಾರಯ್ಯ ಪ್ರಿಯ? ಅಮೋಘೇಶ್ವರ ಲಿಂಗವು ಒಪ್ಪದು, ಭಗವಂತನಾದ ಶಿವನಿಗೆ ಇದಿಷ್ಟ ಆಗಲ್ಲ. ಇಷ್ಟೊಂದು ಅಕ್ಕಿಯ ಆಸೆಯನ್ನು ನೀವೇಕೆ ಹೊಂದಿದ್ರಿ? ಆಸೆ ಎನ್ನುವುದು ಅರಸನಿಗೆ ಮಾತ್ರ, ಕೋಪ ಅನ್ನುವುದು ಶರಣರಿಗೆ ಇರಬಾರ್ದು, ಅದು ಯಮದೂತರಿಗೆ ಮಾತ್ರ. ಹೀಗೆ ಕಾಯಕದೊಟ್ಟಿಗೆ ಸಮಾಜದ ವಿವೇಕವನ್ನು ತುಂಬುವ ಪರಸ್ಪರ ಗಂಡ ಹೆಂಡತಿರ ವಿವೇಕ ಮತ್ತು ಸಮಾಲೋಚನೆಗಳನ್ನು ವ್ಯಕ್ತಪಡಿಸುವಂಥ ಒಂದು ವಚನವನ್ನು ನಾವು ಕಾಣ್ಬೋದು.

ಕೇಳುಗರೆ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಬಹು ಸಂಸ್ಕೃತಿಯ ಭಾರತಕ್ಕೆ ಭಕ್ತಿಯ ಬೆಳಕು ಬೆಳಗಿದ ಶರಣ ಮಾದರಚನ್ನ ಕುರಿತು ಒಮ್ಮರಗಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀಯುತ ಕೆಂಪಯ್ಯ ಪೀರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸುವ ಕರುಣಾಳುಬ ಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಆಲಿಸಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳಕೆ.

ನಾವು ಪುರಾಣಗಳಲ್ಲಿ ರಾಕ್ಷಸರಿದ್ದರು ಅಂತ ಕೇಳಿದ್ವಿ. ಅವ್ರಿಗೆ ಕೋರೆ ದಾಡೆ ಇತ್ತು, ತಲೆ ಮೇಲೆ ಕೋಡುಗಳಿದ್ದು ಅಂತೇನೋ ಕತೆ ಕೇಳ್ತೀವಿ. ಆದರೆ ಯಾವುದು ಇಲ್ಲದೆ ನರರಾಕ್ಷಸರು ಇದ್ರಲ್ಲ ಅಂತ ಇತಿಹಾಸ ಹೇಳುತ್ತೆ. ನಮ್ಮ ಅಡಾಲ್ಫ್ ಹಿಟ್ಲರ್ ಅಂತ ಒಬ್ಬ ಮಹಾರಾಕ್ಷಸ, ತನ್ನ ದ್ವೇಷಕ್ಕಾಗಿ, ಯಹೂದಿಗಳ ಮೇಲೆ ದ್ವೇಷಕ್ಕಾಗಿ, ಮಹತ್ವಾಕಾಂಕ್ಷೆಗಾಗಿ ಅದು ಎಷ್ಟು ಜೀವನಗಳನ್ನು ಆಹುತಿ ಕೊಟ್ಬಿಟ್ಟನೋ ಮಹಾರಾಯ. ಆ ಯಹೂದಿಗಳನ್ನು ಪ್ರಾಣಿಗಳಂತೆ ಹಿಡುತ್ತಂತಂದು ಕ್ಯಾಂಪ್ಗಳಲ್ಲಿ ಹಾಕಬೇಕು. ವಯಸ್ಸಾದವ್ರನ್ನ ಬೇರೆ ಕಡೆ ಕೂಡಿಸಿ ಅವ್ರ ವಸ್ತು ಬಟ್ಟೆಗಳನ್ನು ತೆಗೆದುಬಿಟ್ಟು ಒಂದು ಕೋಣೆಯಲ್ಲಿ ಹಾಕಿ ವಿಷಗಾಳಿ ಬಿಟ್ಟು ಕೊಂದು ಹಾಕ್ತಿದ್ದ. ಅದೇ ರೀತಿ ಮಕ್ಕಳನ್ನು ಒಂದು ಕಡೆ ಕೂಡಿ ಕೊಂದು ಹಾಕ್ತಿದ್ದ. ನೆನೆಸ್ಕೋಬೇಕು ಸ್ನೇಹಿತರೆ, ಮೈ ಜುಮ್ ಅನ್ನತ್ತೆ. ಅವನು ಅಧಿಕಾರದಿಂದ ಮೆರೆಯುತ್ತಿರುವಾಗ ಸುಮಾರು 10 ಲಕ್ಷ ಮಕ್ಕಳುಗಳನ್ನು ಕೊಂದಿದ್ದ. 10 ಲಕ್ಷ ಮಕ್ಕಳನ್ನು ಕೊಂದಿದ್ದ. ಹೀಗೆ ಜರ್ಮನಿಯಲ್ಲಿ ರಾಕ್ಷಸ ನೃತ್ಯ ಮಾಡ್ತಿರ್ಬೇಕಾದ್ರೆ ಒಂದು ಯಹೂದಿ ಸಂಸಾರ ಅಲ್ಲಿಂದ ಪಾರಾಗಿ ನೆದರ್ಲ್ಯಾಂಡ್ಸಿಗೆ ಬಂತು. ಆಮ್ಸ್ಟರ್ಡ್ಯಾಮ್ ಅಂತಿದೆ, ಆಮ್ಸ್ಟರ್ಡ್ಯಾಮಿಗೆ ಬಂದು ನಿಂತ್ಕೊಳ್ತು. ತಂದೆ ಹೆಸರು ಆಟೋ ಫ್ರ್ಯಾಂಕ್ ಅಂತ, ಅವನ ಹೆಂಡತಿ ಮತ್ತು ಇಬ್ಬರು ಮಕ್ಕಳು ಮಾರ್ಗೋಟ ಮತ್ತು ಆ್ಯನ್ ಅಂತ ಇಬ್ಬರು ಹುಡುಗಿಯರು ಒಂದು ಹೊಸ ಪ್ರದೇಶದಲ್ಲಿ ನೆಲ್ಕೊಂಡು ಜೀವನ ನಿಧಾನಕ್ಕೆ ಶುರು ಮಾಡಿದರು. ದುರ್ದೈವ, 42ನೇ ಇಸವಿಗೆ ಹಿಟ್ಲರನ್ನು ಸೇನೆ ನೆದರ್ಲ್ಯಾಂಡ್ ಕೂಡ ಆಕ್ರಮಣ ಮಾಡ್ಕೊಂಡ್ಬಿಡ್ತು. ಅಲ್ಲಿದ್ದಂಥ ಯಹೂದಿಯರು ಹಿಡಿಯೋಕೆ ಶುರು ಮಾಡ್ತು. ಒಂದು ದಿವಸ ಹಿರಿಯ ಹುಡುಗಿ ಬರ್ಗೋಟ್ಗಳಿಗೆ ಒಂದು ವಾರಂಟ್ ಬಂತು, ನೀನು ಯಹೂದಿ ಹುಡುಗಿ ಅಂತ ಅನಿಸುತ್ತೆ, ನೀನು ಹಿಡಿಬೇಕು, ಅರೆಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂತ. ಗಾಬರಿಯಾದಂಥ ಸಂಸಾರ ಊರು ಬಿಟ್ಟು ಹೊರಗಡೆ ಹೋಗಿ ಒಂದು ಸ್ನೇಹಿತರ ಜೊತೆ ಒಂದು ಮನೆಯಲ್ಲಿ ಸೇರಿಕೊಂಡ್ರು, ಒಂದು ಅಟ್ಟ ಕಟ್ಕೊಂಡ್ರ ಮೇಲೆ. ನಂಬ್ತೀರ ಸ್ನೇಹಿತರೆ, ಜೀವನದಲ್ಲಿ ಎಂಥ ಪರಿಸ್ಥಿತಿ ಬರ್ತದೆ ಅಂತ. ಅಟ್ಟದ ಮೇಲೆ ಇಡೀ ಪರಿವಾರ ಅಡ್ಕೊಂಡು ಕೂತ್ಕೊಂಡ್ರು. ಸುಮಾರು 2 ವರ್ಷ ಮನೆ

ಬಾಗಿಲು ತೆಗೆದೇನೆ, ಹೊರಗೆ ಬರದೆ ನರಕ ವಾಸವನ್ನು ಅನುಭವಿಸಿದ್ರು. ಅಟ್ಟದ ಮೇಲೆ ಕೂತ್ಕೊಂಡ್ರು. ಆ ಕಿರಿ ಹುಡುಗಿತ್ತಲ್ಲ ಆ್ಯನ್ ಅಂತ ಹೇಳಿ, ಆಕೆ 13ನೇ ಹುಟ್ಟಿದ ಹಬ್ಬಕ್ಕೆ ಆಕೆ ಅಪ್ಪ ಕಾಣಿಕೆಯಾಗಿ ಒಂದು ಡೈರಿ ಕೊಟ್ಟಿದ್ದ. ಅಟ್ಟದ ಮೇಲೆ ಕೂತ್ಕೊಂಡು ಹೊರಗಿನ ಬೆಳಕು ಕೂಡ ನೋಡಿದೇನೆ, ಆ ಹುಡುಗಿ ತನಗಾದಂಥ ಭಯ ಆತಂಕ ಜಿಗುಪ್ಸೆಗಳ ಬಗ್ಗೆ ಬರೆಯೋಕೆ ಶುರು ಮಾಡಿದ್ದು, ಡೈರಿ ಬರೆಯೋಕೆ ಶುರು ಮಾಡಿದ್ದು. 44ನೇ ಇಸ್ವಿ ಆಗಸ್ಟ್ 1ನೇ ತಾರೀಕು ಯಾರೋ ಹಿಟ್ಲರ್ನ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು, ಇಲ್ಲಿ ಮ್ಯಾಲೆ ಇರಬೇಕು ಇವರು ಅಂತ. ಬಂದು ಇವ್ರು ಹಿಡ್ಕೊಂಡು ಹೋದರು. ಜರ್ಮನಿ ಗಡಿ ಹತ್ರನೇ ಇದ್ದಂಥ ವೆಸ್ಟರ್ ಬಾರ್ಕ್ ಅಂತ ಒಂದು ಕ್ಯಾಂಪಲ್ಲಿ, ಕಾನ್ಸಂಟ್ರೇಷನ್ ಕ್ಯಾಂಪ್, ನರಕ ಅದು, ಅಲ್ಲಿ ಹಾಕ್ಬಿಟ್ರು. ಇಬ್ಬರು ಹುಡುಗಿಯರು ಕ್ಯಾಂಪ್ನಲ್ಲಿ ಪಟ್ಟು ಕಷ್ಟ ಕಲ್ಪನೆ ಮಾಡೋಕೆ ಸಾಧ್ಯ ಇಲ್ಲ ಸ್ವಾಮಿ. ಹೊಟ್ಟೆ ಊಟ ಇಲ್ಲ, ಬಟ್ಟೆ ಇಲ್ಲ, ಚಳಿಯಲ್ಲಿ ಮೈ ಎಲುಬು ಕೂಡ ಲಟಕಟ ಅಂತ ಇತ್ತು. ಕಲ್ಲು ಹೊಡೆಯೋ ಕೆಲಸ, ಭಾರ ಎತ್ತೋ ಕೆಲಸ, ಆ್ಯಸಿಡ್ ತುಂಬಿದ ಬ್ಯಾಟ್ರಿ ಎಲ್ಲ ಹೊಡಿಬೇಕು. ಹುಡುಗಿಯರು ಎರಡು ಕೈ ಬೆಳೆ ಸುಟ್ಟು ಹೋಗ್ಬಿಟ್ಟಿದ್ದು, ಕರಕಲಾಗಿ ಹೋಗಿದ್ದು. ಅವ್ರ ತಾಯಿ ಅಲ್ಲೇ ತೀರ್ಕೊಬಿಟ್ರು. ಮಾರ್ಚ್ 1945 ಇಸ್ವಿ ಇಂಗ್ಲೆಂಡ್ ಸೇನೆ ಬಂದು ಅಟ್ಯಾಕ್ ಮಾಡಿ ಇವ್ರನ್ನ ಪಾರ ಮಾಡೋದಕ್ಕಿಂತ ಕೆಲವೇ ವಾರಗಳ ಮೊದಲು ಟೈಫಾಯ್ಡ್ ರೋಗ ಬಂದ್ಬಿಡ್ತು. ಯಾರು ಔಷಧಿ ಕೊಡ್ತಾರೆ ಕಾನ್ಸಂಟ್ರೇಷನ್ ಕ್ಯಾಂಪಲ್ಲಿ? ಟೈಫಾಯ್ಡ್ ಬಂದ್ರೆ ಜನ ಹುಳ ಸತ್ತಂಗೆ ಸತ್ತೋಗ್ಬಿಟ್ರು. ಯಾವುದೇ ಔಷಧಿ ಇಲ್ಲ. ಇಬ್ಬರು ಹುಡುಗಿಯರು ಸತ್ತೋದ್ರು. ನರಕದಿಂದ ಪಾರಾಗಿ ಬಂದಂಥ ವ್ಯಕ್ತಿ ಒಬ್ಬನೇ ಅಂದರೆ ಈ ಹುಡುಗಿಯರ ತಂದೆ ಒಟ್ಟೋ ಫ್ರ್ಯಾಂಕ್. ಅವನು ಹುಚ್ಚು ಹಿಡಿಲಾರ್ದದ್ದೇ ದೊಡ್ಡದು. ಆತ ಮರಳಿ ತನ್ನ ಮನೆಗೆ ಬಂದ. ಆಗ ಸ್ನೇಹಿತರಿದ್ದರಲ್ಲ, ಅಟ್ಟ ಎಲ್ಲ ಸ್ವಚ್ಛ ಮಾಡಿದಾಗ ನೋಡ್ತಾರೆ, ಆ್ಯನ್ ಮಗಳು ಆ್ಯನ್ ಇದ್ದಾಳಲ್ಲ, ತನ್ನ ಡೈರಿ ಬರೆದಿದ್ದಾಕೆ, ಅದನ್ನು ಕೊಟ್ಟರು. ಏನು ಬರೆದಿದ್ದಾಳೆ ಆಕೆ ಅಂದರೆ, ತನಗಾದಂಥ ಆತಂಕಗಳನ್ನು ಭಯಗಳನ್ನು ಬರೆದಿದ್ದಾಳೆ. 1947ನೇ ಇಸ್ವಿಯಲ್ಲಿ ಈ ಡೈರಿಯನ್ನು ಜರ್ಮನ್ ಭಾಷೆ ಅನುವಾದ ಮಾಡಿ ಪ್ರಕಟ ಮಾಡಿದರು. ಜನಕ್ಕೆ ಹುಚ್ಚೆತ್ಬಿಡ್ತು ಡೈರಿ, ಆ್ಯನ್ ಫ್ರ್ಯಾಂಕ್ ಡೈರಿ, ಆ್ಯನ್ ಫ್ರ್ಯಾಂಕ್ ಡೈರಿ ಅಂತ ಫೇಮಸ್ ಆಯಿತು. ಎಷ್ಟು ಓದಿದ್ರು ಅಂದರೆ ಹಲವಾರು ಭಾಷೆಗಳಲ್ಲಿ ಅನುವಾದ ಆಯ್ತದು. ಅನೇಕ ಸಿನಿಮಾಗಳನ್ನು ಈ ಡೈರಿ ಆಧಾರದ ಮೇಲೆ ತಯಾರು ಮಾಡಿದರು. ಆದರೆ ಈ ಹುಡುಗಿಯ ಡೈರಿ ವಿಷಗಾಳಿಯ ಕೊಠಡಿಯಲ್ಲಿ ಕ್ಯಾಂಪ್ನಲ್ಲಿ ಒದ್ದಾಡಿ ತಣ್ಣಗಾಗಿ ಹೋದ ಲಕ್ಷಾಂತರ ಮಕ್ಕಳ ಸಂಕಟದ ಕೂಗಿಗೆ ಧ್ವನಿಯಾಗ್ಬಿಡ್ತು. ಪುಟ್ಟ ಆ್ಯನ್ ಫ್ರ್ಯಾಂಕ್ ಸತ್ರು ಕೂಡ ಅಮರಳಾಗಿ ಹೋದ್ಲು. 13 ವರ್ಷದ ಪುಟ್ಟ ಹುಡುಗಿ ಅನುಭವಿಸಿದ ಆತಂಕ ಒಂದು ಭಾಗ, ಆದರೆ ಆತಂಕವನ್ನು ದಾಖಲೆ ಮಾಡುವಂಥ ಧೈರ್ಯ ಧಾಷ್ಟ್ಯ ಆ ಮಗುಗಿತ್ತಲ್ಲ. ಅದರಿಂದಾಗಿ ಆ ಪ್ರಪಂಚದಲ್ಲಿ ಏನಾಯಿತು ಆ ಕಾಲಕ್ಕೆ ಇರೋದನ್ನು ಕಣ್ಣು ಮುಂದೆ ಕಟ್ಟು ಹಾಕಿ ಮಾಡಿದ್ಲಲ್ಲ. ಆ್ಯನ್ ಫ್ರ್ಯಾಂಕ್ ಅಮರಳಾಗಿ ಹೋದ್ಲು.

0: ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸಿದ ಕರುಣಾಳುಬ ಬೆಳಕೆ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
2: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
3: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
4: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
5: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ
6: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
5: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದ್ರಿಂದನೆ ನಿನಗೆ ಕೆಮ್ಮು ಬಂದಿರೋದು.
6: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
5: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
6: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
4: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ. ಏನ್ ಮಾಡ್ಬೇಕು
5: ಸಿದ್ದಣ್ಣ ನಿಂಗೆ?

0: ಬೀಡಿ ಸಿಗರೆಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು ಯಾವ್ಯಾವ ರೋಗ ಬಂದವು ಕುಮಾರ?
0: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೆಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೆಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತೆಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗಾ ಎಲ್ಲಾನು ಬಿಟ್ಬಿಡ್ತೀನಿ.
0: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ. ಸರಗೂರಿನ SVYM ನ ಶ್ರೀಯುತ ರವೀರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

0: ಕೇಳುವರೆ, ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರಿನ SVYM ನ ಶ್ರೀಯುತ ರವಿರವರು ಹಾಡಿರುವ ಹಾಡುಗಳನ್ನು ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211.
0: ಧನ್ಯವಾದಗಳು.
2: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM Suryaghar.gov.in.
3: ಹೇ ರೀಮಾ, ಸೋಲಾರ್ ಪ್ಯಾನೆಲ್ ಅಳವಡಿಸು, ಸೋಲಾರ್ ಪ್ಯಾನೆಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
4: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ 0 ಕರ್ನೆ ಕಾ ಭಿ ಹೈ.
3: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನೆಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ 0 ಬಂತು. ನೀವು ಅಳವಡಿಸಿಕೊಳ್ಳಿ.
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM Suryaghar.gov.in.

ಪ್ರಿಯ ಕೇಳುಗರೇ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ. ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು. ಇನ್ನು ಮುಂದೆ ಕೇಳಿ ಬರೋಣ ವಚನವೈಭವ. ವಚನಗಳ ನುಡಿಗುಚ್ಚ ಭಾಗ 36 ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಉಡಿಗಾಲರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
3: ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಭವಿ ಭಕ್ತ ಆಚಾರ ಅನಾಚಾರ, ಯೋಗ್ಯ ಅಯೋಗ್ಯ, ಅರ್ಪಿತ ಅನರ್ಪಿತ, ಸುಸಂಗ ದುಸ್ಸಂಗ, ಸುಚಿತ್ತ ಕುಚಿತ್ತ, ಸುಬುದ್ಧಿ ಕುಬುದ್ಧಿ, ಅಹಂಕಾರ ನಿರಹಂಕಾರ, ಸುಮನ ಕುಮನ, ಸುಜ್ಞಾನ ಅಜ್ಞಾನ, ಸದ್ಭಾವ ದುರ್ಭಾವ, ಪಾಪ ಪುಣ್ಯ, ಧರ್ಮ ಕರ್ಮ, ಸ್ವರ್ಗ ನರಕ, ಇಹ ಪರ, ಭೇದ ಅಭೇದ, ಹೀಗೆ ಶರಣರು ಪ್ರತಿಯೊಂದು ವಿಷಯದಲ್ಲೂ ತಮ್ಮದೇ ಆದಂತಹ ಉನ್ನತ ವಿಚಾರಗಳನ್ನು ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಶರಣರು ಬಳಸಿದ ಕನ್ನಡದ ಪದಗಳು ಕೂಡ ಹಿಂದಿನ ಕನ್ನಡದ ವಿದ್ವಾಂಸರು ಆಶ್ಚರ್ಯಪಡುವಂತಹ ಪದಗಳನ್ನು ಬಳಸಿರುವುದನ್ನು ನಾವು 12ನೇ ಶತಮಾನದಲ್ಲಿ ಕಾಣುತ್ತೇವೆ. 12ನೇ ಶತಮಾನದಲ್ಲಿ ಕನ್ನಡ ಭಾಷೆಯನ್ನು ಅತ್ಯಂತ ಶ್ರೇಷ್ಠವಾಗಿ ಬಳಸಿದ್ದು ಶರಣರು ಕನ್ನಡ ಭಾಷೆ ಎನ್ನುವ ಭಾಷೆ ವಿಶ್ವದಲ್ಲೇ ಖ್ಯಾತಿಯಾಗುವಂತೆ ಮಾಡಿದ್ದು ಶರಣರ ವಚನಗಳು. ಕನ್ನಡ ಭಾಷೆಯ ಶ್ರೀಮಂತತನವನ್ನು ಶರಣರು ತಮ್ಮ ವಚನಗಳ ಮೂಲಕ ಎಲ್ಲೆಡೆಗೆ ಪಸರಿಸುವ ಉನ್ನತವಾದಂತಹ ಕೆಲಸವನ್ನು ಮಾಡಿದ್ದಾರೆ. ಕಳೆದ 35ನೇ ಸಂಚಿಕೆಯಲ್ಲಿ ಮಹಿಮಾನ್ವಿತ ಶರಣ ಮಡಿವಾಳ ಮಾಚಿದೇವರ ವಚನಗಳ ವಿಚಾರವನ್ನು ತಿಳಿಯಲು ಪ್ರಯತ್ನ ಮಾಡಿದ್ದೆವು. ಇಂದು ನಾವು 36ನೇ ನುಡಿಸಂಚಿಕೆಯಲ್ಲಿ ಬಸವಣ್ಣನವರ ನೆರಳಿನಂತೆ ಬದುಕಿ ಬಾಳಿದ ಶರಣ ಹಡಪದ ಅಪ್ಪಣ್ಣನವರ ವಚನಗಳ ವಿಚಾರವನ್ನು ತಿಳಿಯಲು ಪ್ರಯತ್ನ ಮಾಡೋಣ. ಸಮಗ್ರ ವಚನ ಸಂಪುಟದ 9ನೇ ಸಂಪುಟವು ಸಂಕೀರ್ಣ ವಚನ ಸಂಪುಟವಾಗಿದ್ದು ಇದನ್ನು ಡಾಕ್ಟರ್ BR ಹಿರೇಮಠರವರು ಸಂಪಾದನೆ ಮಾಡಿದ್ದಾರೆ. ಇದರಲ್ಲಿ 27 ವಚನಕಾರರ 1210 ವಚನಗಳನ್ನು ಸಂಪಾದಿಸಿ ಓದುಗರಿಗೆ ನೀಡಿದ್ದಾರೆ.

ಹಾಗೆಯೇ 54 ಅಜ್ಞಾತ ವಚನಕಾರರ 250 ವಚನಗಳನ್ನು ಕೂಡ ಸಂಪಾದನೆ ಮಾಡಿದ್ದಾರೆ. ಇದರಲ್ಲಿ ಶರಣ ಹಡಪದ ಅಪ್ಪಣ್ಣನವರ 249 ವಚನಗಳಿವೆ. ಹಡಪದ ಅಪ್ಪಣ್ಣನವರು ಎಲೆ ಅಡಿಕೆಯನ್ನು ಡಬ್ಬದಲ್ಲಿ ಇಟ್ಟುಕೊಂಡು ಶರಣರಿಗೆ ವೀಳೆಯವನ್ನು ಕೊಡುವಂತಹ ಕಾಯಕ ಮಾಡುತ್ತಿದ್ದರು ಎನ್ನುವಂತಹ ವಿಚಾರವನ್ನು ನಾವು ವಚನಗಳಲ್ಲಿ ಅರಿಯಬಹುದಾಗಿದೆ. ಹೀಗೆ ವೀಳೆಯವನ್ನು ನೀಡುವ ಶರಣರಾದ ಹಡಪದ ಅಪ್ಪಣ್ಣನವರು ಹಲವು ಬೆಡಗಿನ ವಚನಗಳನ್ನು ಬರೆದಿದ್ದು ಅವರ ಅನುಭವದ ಜ್ಞಾನ ಎಷ್ಟಿತ್ತು ಎನ್ನುವುದನ್ನು ತಿಳಿಸುತ್ತದೆ. ಹಾಗೆಯೇ ಅವರು ಅನೇಕ ವಿಷಯಗಳ ಬಗ್ಗೆ ತಮ್ಮ ವಿಚಾರ ಲಹರಿಯನ್ನು ಹರಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಒಂದಷ್ಟು ವಚನಗಳನ್ನು ಹಾಗೂ ಅವುಗಳ ವಿಚಾರವನ್ನು ಅರಿಯಲು ಪ್ರಯತ್ನ ಮಾಡೋಣ. ಹಡಪದ ಅಪ್ಪಣ್ಣನವರಿಗೆ ಬಸವಣ್ಣನವರನ್ನು ಕಂಡರೆ ಅತ್ಯಂತ ಭಕ್ತಿ ಮತ್ತು ನಿಷ್ಠೆ, ಹಾಗಾಗಿ ಅವರನ್ನು ಅವರು ಗುರುವಾಗಿ ಸ್ವೀಕರಿಸಿಕೊಂಡಿದ್ದಾರೆ, ಅವರನ್ನು ದೇವರಂತೆ ಕಂಡಿದ್ದಾರೆ. ಅವರ ವಚನಗಳಲ್ಲಿ ಇದನ್ನು ನಾವು ಗಮನಿಸಬಹುದಾಗಿದೆ. ಒಂದು ವಚನವನ್ನು ಗಮನಿಸೋಣ. ದಿವ್ಯ ಆನಂದ ಗುರುವೇ, ದೇದೀಪ್ಯ ಮಾಯಮಾದ ಗುರುವೇ, ಆನಂದ ಪ್ರಸಾದಮಯ ಗುರುವೇ, ದೀಕ್ಷಾನಂದ ಗುರುವೇ, ಶಿಕ್ಷಾ ಸಾಮರ್ಥ್ಯ ಗುರುವೇ, ಮೋಕ್ಷ ಸಾಧನ ಗುರುವೇ, ಈಕ್ಷಿಸಿದ ಅಕ್ಷಿಯಲ್ಲಿ ನಿಕ್ಷೇಪಿಸಿದ ಗುರುವೇ, ಅವಧಾನಿ ಗುರುವೇ, ಆನಂದ ಪ್ರಸಾದಮಯ ಗುರುವೇ, ಪರಂಜ್ಯೋತಿ ಬಸವ ಪ್ರಿಯ, ಕೂಡಲ ಸಂಗಮ ದೇವ ಪ್ರಭುವೇ, ಕೂಡಲ ಸಂಗಮ ದೇವ ಪ್ರಭುವೇ. ಇಲ್ಲಿ ಹಡಪದ ಅಪ್ಪಣ್ಣನವರು ಗುರುವಿನ ಮಹಿಮೆಯನ್ನು ಹೇಳುತ್ತಾ ಅಂತಹ ಗುರು ನನ್ನ ಕೂಡಲ ಸಂಗಮ ದೇವ ಪ್ರಭು ಅಂದರೆ ಬಸವಣ್ಣನವರು ಎನ್ನುತ್ತಾರೆ. ಈ ವಚನ ನಿಜವಾಗಲೂ ಗುರುವಿನ ಶಕ್ತಿಯನ್ನು ಬಹಳ ಚೆನ್ನಾಗಿ ತಿಳಿಸಿದೆ. ಇದು ನಿಜವೂ ಹೌದು. ಅವರು ಹೇಳುತ್ತಾರೆ, ಗುರುವಾದವನು ಸದಾ ಆನಂದದಿಂದ ಇದ್ದು ಬೇರೆಯವರಲ್ಲಿನ ಆನಂದವನ್ನು ಹೆಚ್ಚಿಸುವ ಬೆಳಕು, ಅಂತಹ ದಿವ್ಯ ಆನಂದಿ ಎನ್ನ ಗುರು ಎನ್ನುತ್ತಾರೆ. ಗುರುವಿನಲ್ಲಿ ದೀಕ್ಷಾಗುರು, ಶಿಕ್ಷಾಗುರು ಮತ್ತು ಮೋಕ್ಷಾಗುರು ಎಂದು ವಿಭಾಗಿಸಿರುವುದನ್ನು ನಾವು ಲಿಂಗವಂತ ಧರ್ಮದಲ್ಲಿನ ವಿಧಿ ವಿಧಾನದಲ್ಲಿ ಕಾಣುತ್ತೇವೆ. ಲಿಂಗ ದೀಕ್ಷೆಯನ್ನು ಕೊಟ್ಟು ಅದನ್ನು ಪೂಜಿಸುವ ಬಗೆ ಹೇಗೆ ಎನ್ನುವುದನ್ನು ತಿಳಿಸುವ ಗುರುವನ್ನು ದೀಕ್ಷಾ ಗುರುವೆಂದು, ದೀಕ್ಷೆ ಕೊಟ್ಟ ನಂತರ ಲಿಂಗ ಪೂಜೆಯನ್ನು ಅತ್ಯಂತ ಶ್ರದ್ಧೆ ನಿಷ್ಠೆಯಿಂದ ಮಾಡುತ್ತಾ ಲಿಂಗದ ಗುಣಗಳನ್ನು ಪರಿಪಾಲಿಸುತ್ತಾ ಕುಟುಂಬಕ್ಕೆ ಸಮಾಜಕ್ಕೆ ಪ್ರೀತಿ ಪಾತ್ರನಾಗಿರುವನೆ ಎನ್ನುವುದನ್ನು ಗಮನಿಸುತ್ತಾ ಸರಿಯಿಲ್ಲದಿದ್ದರೆ ಅದನ್ನು ತಿದ್ದುತ್ತಾ ಸಾಮಾಜಿಕ ಧರ್ಮದೊಳಗೆ ಸೇರುವ ಹಾಗೆ ಮಾಡುವ ಗುರುವೇ ಶಿಕ್ಷಾ ಗುರು ಎನ್ನಲಾಗಿದೆ. ಯಾರು ಲಿಂಗವ ಆಯತವ ಮಾಡಿಕೊಂಡು ಲಿಂಗದ ಗುಣಗಳನ್ನು ಸ್ವಾಯತ್ತ ಮಾಡಿಕೊಂಡಿರುತ್ತಾನೋ ಅಂತಹವನನ್ನು ಗುರುತಿಸಿ ಅವನಿಗೆ ಪಾರಮಾರ್ಥಿಕ ಸುಖವನ್ನು ತೋರಿಸಿ ಸಾಂಸಾರಿಕ ಭವಬಂಧನದಿಂದ ದೂರ ಮಾಡಿ ಮುಕ್ತಿಯನ್ನು ಕರುಣಿಸುತ್ತಾನೋ ಅವನಿಗೆ ಮೋಕ್ಷ ಗುರು ಎನ್ನಲಾಗಿದೆ. ಇಲ್ಲಿ ಅಪ್ಪಣ್ಣನವರು ಎನಗೆ ಬಸವಣ್ಣನವರೇ ದೀಕ್ಷಾ ಗುರು, ಶಿಕ್ಷಾ ಗುರು, ಮೋಕ್ಷ ಗುರು ಆಗಿದ್ದರು, ಎಲ್ಲವೂ ಅವರೇ ಆಗಿದ್ದರು ಎನ್ನುತ್ತಾರೆ. ಇಲ್ಲಿ ಒಂದು ಸುಂದರ ಪದವಿದೆ, ಈಕ್ಷಿಸಿದ ಅಕ್ಷಿಯಲ್ಲಿ ನಿಕ್ಷೇಪಿಸಿದ ಗುರುವೇ ಅಂದಿದ್ದಾರೆ. ಅಂದರೆ ಯಾವ ಕಣ್ಣುಗಳಿಂದ ನಾವು ಲಿಂಗವನ್ನು ವೀಕ್ಷಿಸುತ್ತೇವೋ ಅಲ್ಲೇ ಲಿಂಗದ ಕಿರಣ ನಿಕ್ಷೇಪಗೊಂಡು ಅಂದರೆ ಉಳಿದು ಆ ಕಿರಣಗಳೇ ಗುರು ಕಿರಣವಾಗಿ ಕಣ್ಣುಗಳ ನೋಟ ನಿರ್ಮಲವಾಗಿಸಿದಂತಹ ಗುರು ನಮ್ಮ ಬಸವಣ್ಣ ಗುರು ಎನ್ನುತ್ತಾರೆ. ಹಾಗೆಯೇ ಅವಧಾನಿ ಗುರು ಎನ್ನುತ್ತಾರೆ. ಅಂದರೆ ಸದಾ ಎಚ್ಚರದಿಂದ ಇದ್ದು ಎಚ್ಚರಿಸುವ ಗುರು ಪರಮ ಜ್ಯೋತಿ ಗುರು ಎನ್ನ ಬಸವ ಪ್ರಭು ಗುರು ಎಂದು ಹೇಳುವ ಮೂಲಕ ಗುರುವಿನ ಶಕ್ತಿಯನ್ನು ಬಹಳ ಚೆನ್ನಾಗಿ ತಿಳಿಸಿದ್ದಾರೆ. ಇದು ಅಪ್ಪಣ್ಣನವರು ತಾಯಿ ಹೇಗೆ ತನ್ನ ಮಗುವಿನಲ್ಲಿ ಎಲ್ಲವನ್ನು ಕಾಣುತ್ತಾಳೋ

ಹಾಗೆ ಗುರುವಿನಲ್ಲಿ ಎಲ್ಲವನ್ನೂ ಕಂಡಿದ್ದಾರೆ. ಹಾಗಾಗಿ ಅವರು ಮತ್ತೊಂದು ವಚನದಲ್ಲಿ ನಿಜ ಶರಣ ಹೇಗಿರಬೇಕು ಎನ್ನುವುದನ್ನು ಕಾಣುತ್ತೇವೆ. ವಚನ ಹೀಗಿದೆ: ಅಂಗವ ಮರೆದು ಲಿಂಗವ ಕೂಡಿ, ಸಂಘವ ಮರೆದು ಜಂಗಮವ ಕೂಡಿ, ಗುಣವ ಮರೆದು ಗುರುವ ಕೂಡಿ, ಪರವ ಮರೆದು ಪ್ರಸಾದವ ಕೂಡಿ, ಹರುಷವ ಮರೆದು ಹರನ ಕೂಡಿ, ಬೆರಸಿ ಬೇರಿಲ್ಲದಿಹ ನಿಜ ಶರಣಂಗೆ ನಮೋ ನಮೋ ನಮೋ ಎಂಬೆ ಬಸವ ಪ್ರಿವ ಕೂಡಲ ಚನ್ನ ಬಸವಣ್ಣ. ಅಪ್ಪಣ್ಣನವರು ಹೇಳುತ್ತಾರೆ, ದೇಹ ಭಾವವನ್ನು ಮರೆತು ಲಿಂಗ ಭಾವವನ್ನು ಧರಿಸಿ ಲಿಂಗದ ಕೂಡ ಕೂಡಿರಬೇಕು. ಸಂಘವ ಮರೆತು ಎಂದರೆ ಪ್ರತಿಯೊಬ್ಬರಿಗೂ ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಅಣ್ಣ ಅಕ್ಕ ತಮ್ಮ ತಂಗಿ ಹೀಗೆ ಸಂಸಾರದ ಸಂಘವಿರುತ್ತದೆ. ಇವುಗಳು ಇದ್ದರೂ ಕೂಡ ಅದರೊಡನಿದ್ದು ಅದರೊಡನೆ ಇಲ್ಲದ ಹಾಗೆ ಇದ್ದು ಅದನ್ನೇ ಇಲ್ಲಿ ಮರೆತು ಎಂದಿದ್ದಾರೆ. ಮುಂದೆ ಹೇಳುತ್ತಾರೆ, ಜಂಗಮವು ಕೂಡಿ. ಜಂಗಮ ಎಂದರೆ ಇಲ್ಲಿ ಸಮಾಜ ಎಂದರ್ಥ. ಯಾರು ಸಮಾಜಕ್ಕಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡು ಸಮಾಜವೇ ನನ್ನ ಉಸಿರು ಎಂದು ಸಮಾಜಕ್ಕೆ ಹಗಲಿರುಳೆನ್ನದೆ ದುಡಿಯುವ ಶ್ರೇಷ್ಠ ವ್ಯಕ್ತಿ ಜಂಗಮ. ಅಂತಹ ಸಮಾಜದೊಡನೆ ಅಂದರೆ ಜಂಗಮದೊಡನೆ ನಿನ್ನ ಸಂಘವ ಮರೆತು ಬೇರೆ ಕೂಡು. ಗುಣವ ಮರೆದು ಅಂದರೆ ಪ್ರತಿಯೊಬ್ಬರಿಗೂ ಆಸೆ ಭಯಕ್ಕೆ ಕಾಮನೆಗಳು ಇದ್ದೇ ಇರುತ್ತದೆ. ಆ ಎಲ್ಲ ಆಸೆಗಳನ್ನು ಕಾಮನೆಗಳನ್ನು ತ್ಯಜಿಸಿ ಗುರುವೆಂಬ ಬೆಳಕನ್ನು ಕೂಡಿ ತೃಪ್ತನಾಗು. ಪರವ ಮರೆದು, ಇಲ್ಲಿ ಪರ ಎಂದರೆ ಸ್ವರ್ಗ ಎಂದು, ಅಂದರೆ ನಾನು ಭೂಲೋಕವನ್ನು ಬಿಟ್ಟು ಸ್ವರ್ಗಲೋಕಕ್ಕೆ ಹೋಗುತ್ತೇನೆ ಎನ್ನುವ ಭಾವವನ್ನು ಬಿಟ್ಟು ಇಹದಲ್ಲಿನ ವಸ್ತುಗಳನ್ನೇ ಪ್ರಸಾದವೆಂದು ಭಾವಿಸಿ ಇಲ್ಲೇ ಸ್ವರ್ಗವನ್ನು ಕಾಣು. ವೈಯಕ್ತಿಕ ಸಂತೋಷವನ್ನು ಬದಿಗೊತ್ತಿ ಸಾರ್ವತ್ರಿಕ ಸಂತೋಷದೆಡೆಗೆ ಸಾಗುವುದನ್ನೇ ಹರುಷವ ಮರೆದು ಹರಣ ಕೂಡಿ ಎನ್ನಲಾಗಿದೆ. ಹೀಗೆ ಯಾರು ಇರುತ್ತಾರೋ ಅವರೇ ನಿಜ ಶರಣ ಎನ್ನುತ್ತಾರೆ. ಅಂತಹ ಶರಣನಿಗೆ ನಾನು ಸದಾ ನಮಿಸುತ್ತೇನೆ ಎನ್ನುತ್ತಾರೆ. ಹೀಗೆ ಶರಣನ ಗುಣಗಳನ್ನು ಅಪ್ಪಣ್ಣನವರು ತಿಳಿಸುವ ಮೂಲಕ 12ನೇ ಶತಮಾನದ ಶಿವಶರಣ ವೃಂದ ಹೇಗಿತ್ತು ಎನ್ನುವುದನ್ನು ನಮಗೆ ತಿಳಿಸಿಕೊಡುವಂತಹ ಕೆಲಸ ಮಾಡಿದ್ದಾರೆ. ಹಾಗೆಯೇ ಅಂದಿನ ಸಮಾಜವನ್ನು ಇಂದೂ ಕೂಡ ಸ್ಮರಿಸುತ್ತೇವೆ. ಪ್ರಸ್ತುತ ಸಮಾಜ ಇದನ್ನು ಅರಿತು ಅವರ ಕಿಂಚಿತ್ ಗುಣಗಳನ್ನಾದರೂ ಒಳಗೊಡಿಸಿಕೊಂಡರೆ ನೆಮ್ಮದಿ ತನಗೆ ತಾನೇ ಮನೆ ಮಾಡುತ್ತದೆ. ಇನ್ನೊಂದೆಡೆ ಶರಣನ ಇರುವಿಕೆ ಹೇಗಿದೆ ಎನ್ನುವುದನ್ನು ಹೀಗೆ ತಿಳಿಸುತ್ತಾರೆ: ಅಯ್ಯ, ನಿಮ್ಮ ಶರಣರು ವೇಷವ ತೋರಿ ಗ್ರಾಸವ ಬೇಡುವವರಲ್ಲ, ದೇಶವ ತಿರುಗಿ ಕಲಿತ ಮಾತ ನುಡಿಯುವವರಲ್ಲ, ಲೇಸಾಗಿ ನುಡಿವರು, ಆಶೆ ಇಲ್ಲದೆ ನಡೆವರು, ರೋಷವಿಲ್ಲದೆ ನುಡಿವರು, ಸರಸವಿದ್ದಲ್ಲಿಯೇ ವಾಸಿಸುವರು, ಇಂತಪ್ಪ ಬೆರಸಿ ಬೇರಿಲ್ಲದ ನಿಜೈಕ್ಯಂಗೆ ನಮೋ ನಮೋ ನಮೋ ಎಂಬೆ ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ. ಇಂತಪ್ಪ ಶರಣರ ನೆಲೆಯ ನಾನೆತ್ತ ಬಲ್ಲೆನೈ ನಾಲೆತ್ತ ಬಲ್ಲೆನೈ. ಅಪ್ಪಣ್ಣನವರ ಮಾತು ಬಹಳ ಚೆನ್ನಾಗಿದೆ. ಅವರು ಹೇಳುತ್ತಾರೆ, ಶರಣರು ತಮ್ಮ ವೇಷಧಾರಿತ್ವವನ್ನು ಜನರಿಗೆ ತೋರಿಸಿ ಆಹಾರವನ್ನು ಬೇಡುವವರಲ್ಲ, ದೇಶವನ್ನು ತಿರುಗಿ ಅಲ್ಲಿನ ಅನುಭವಗಳನ್ನು ಅರಿತು ಅದರಿಂದ ಉಂಟಾದ ಅನುಭವ ಜ್ಞಾನದ ಮಾತುಗಳನ್ನು ಸುಮ್ಮನೆ ವ್ಯರ್ಥವಾಗಿ ಮಾತನಾಡುವವರಲ್ಲ, ಜನರ ಒಳಿತಿಗಾಗಿ ಮಾತನಾಡುವರು, ಅತಿ ಆಸೆ ಇಲ್ಲದೆ ಜೀವನದಿ ನಡೆವರು, ಕೋಪ ತಾಪವಿಲ್ಲದೆ ಸದು ವಿನಯದಿ ನುಡಿವರು. ಯಾರು ಅವರನ್ನು ಪ್ರೀತಿಸುತ್ತಾರೋ ಅವರಲ್ಲಿ ಭಕ್ತಿಯನ್ನು ತೋರಿಸುತ್ತಾರೋ ಅವರೊಡನೆ ಇರುವರು. ಇಂತಹವರು ನಮ್ಮ ಶರಣರು. ಇಂತಹ ಶರಣರಿಗೆ ನಾನು ಸದಾ ನಮಿಸುವೆ ಎನ್ನುತ್ತಾರೆ ಅಪ್ಪಣ್ಣನವರು. ಅಪ್ಪಣ್ಣನವರ ವಚನಗಳನ್ನು ಗಮನಿಸಿದರೆ ಇವರಿಗೆ ಲೋಕದ ಜ್ಞಾನ ಚೆನ್ನಾಗಿ ತಿಳಿದು ಬಂದಿರುವುದು ಕಂಡುಬರುತ್ತದೆ.

ಒಂದೆಡೆ ಶರಣರು ಹಸಿವನ್ನು ಹೇಗೆ ಗೆದ್ದಿದ್ದರು ಎನ್ನುವುದನ್ನು ಹೀಗೆ ಹೇಳುತ್ತಾರೆ. ಅಯ್ಯ, ಹುಟ್ಟಿದ ಮನುಜರೆಲ್ಲ ಹೊಟ್ಟೆ ಹೊಟ್ಟೆ ಹೊಟ್ಟೆ ಎಂದು ಹೊಟ್ಟೆಗೆ ಹಸಿದು, ಹೊಟ್ಟೆಗೆ ಕುದಿದು, ಹೊಟ್ಟೆಗೆ ಒರೆದು, ಹೊಟ್ಟೆಗೆ ತುಂಬಿ ತಾವು ಬಂದ ಬಟ್ಟೆಯನ್ನೇ ಅರಿಯದೆ ಕೆಟ್ಟಿತ್ತು ಜಗವೆಲ್ಲ, ಕೆಟ್ಟಿತ್ತು ಜಗವೆಲ್ಲ. ಅದಂತಿರಲಿ, ಇನ್ನು ಆ ಶರಣರ ಮತವೆಂತೆಂದರೆ ಹೊಟ್ಟೆ ಎಂಬುದನ್ನೇ ಮೆಟ್ಟಿಟ್ಟು ತೂರಿ ಅಲ್ಲಿದ್ದ ಗಟ್ಟಿಯಾಗಿರದ ಪ್ರಸಾದವನ್ನೇ ಊಟವೆಂದು ಹಿಡಿದು ಮುಟ್ಟಿ ನಿಮ್ಮೊಳೆ ಒಡೆದು ಬಟ್ಟ ಬಯಲಾದರೂ ಕಾಣ ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ, ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ. ಅಪ್ಪಣ್ಣನವರು ಹೇಳುತ್ತಾರೆ, ಲೋಕದಲ್ಲಿ ಹುಟ್ಟಿದ ಮನುಷ್ಯರು ಹೊಟ್ಟೆಗಾಗಿಯೇ ಹುಟ್ಟಿದವರಂತೆ ಅದಕ್ಕಾಗಿಯೇ ಕೋಪ ರೋಷಾದಿಗಳನ್ನು ಧರಿಸುತ್ತಾರೆ, ಹೊಟ್ಟೆಗಾಗಿಯೇ ಎಲ್ಲ ರೀತಿಯ ಕೆಲಸಗಳನ್ನು ಮಾಡುತ್ತಾರೆ. ಹೊಟ್ಟೆಯನ್ನು ತುಂಬಿಸಲಿಕ್ಕಾಗಿ ಈ ಜಗತ್ತಿಗೆ ನಾನು ಏನು ಮಾಡಲಿಕ್ಕೆ ಬಂದೆ ಎನ್ನುವುದನ್ನೂ ಮರೆತು ಹೊಟ್ಟೆಯ ಜಂಜಾಟದಲ್ಲಿ ಬದುಕುತ್ತಾರೆ ಎನ್ನುತ್ತಾರೆ ಅಪ್ಪಣ್ಣನವರು. ಆದರೆ ಅಪ್ಪಣ್ಣನವರು ಹೇಳುತ್ತಾರೆ, ಶರಣರು ಆ ರೀತಿಯವರಲ್ಲ. ಶರಣರು ಹೊಟ್ಟೆ ಇದೆ ಎನ್ನುವುದನ್ನೇ ಮರೆತು, ಒಂದೆಡೆ ಬಸವಣ್ಣನವರು ಕೂಡ ಹೀಗೆ ಹೇಳುತ್ತಾರೆ, ನಮ್ಮ ಶರಣರು ಕರುಳಿಲ್ಲದ ಕರಿಗಳು ನೋಡ ಎನ್ನುತ್ತಾರೆ. ಹೊಟ್ಟೆಗಾಗಿ ಹಪ ಹಪಿಸದೆ ಕೇವಲ ದೇವರಿಗಾಗಿ ನೀಡಿದ ಪ್ರಸಾದವನ್ನೇ ಊಟವೆಂದು ಭಾವಿಸಿ ಅದನ್ನೇ ಪಡೆದು ಸಂತೃಪ್ತರಾಗಿ ದೈವತ್ವದಲ್ಲಿ ಲೀನರಾದರು ಎನ್ನುತ್ತಾರೆ. ಎಷ್ಟು ಸುಂದರವಾದ ವಚನವಿದೆ. ಇನ್ನೊಂದೆಡೆ ಅಪ್ಪಣ್ಣನವರು ಮನುಷ್ಯ ತನ್ನ ಸಮಯವನ್ನು ಹೇಗೆ ಕಳೆಯುತ್ತಾನೆ ಎನ್ನುವುದನ್ನು ತಮ್ಮ ವಚನದಲ್ಲಿ ಹೀಗೆ ವಿಶ್ಲೇಷಣೆ ಮಾಡಿದ್ದಾರೆ. ಅವರು ಹೇಳುತ್ತಾರೆ, ಆಟದಲ್ಲಿ ಕೆಲ ಹೊತ್ತ ಕಳೆದು, ಕೂಟದಲ್ಲಿ ಕೆಲ ಹೊತ್ತ ಕಳೆದು, ನೋಟದಲ್ಲಿ ಕೆಲ ಹೊತ್ತ ಕಳೆದು, ಊಟದ ಹೊತ್ತಿಗೆ ಲಿಂಗವ ಕುಡಿಹನೆಂಬುವನೊಬ್ಬ, ಊಟ ಮಾಟ ಕೂಟದಲ್ಲಿ ಕೋಟಲೆಗೊಳ್ಳುತ್ತಿದ್ದನೆಂಬುವನು ಒಬ್ಬ, ಅವನೊಬ್ಬ ಕೂಟ ಇವರಿಬ್ಬರ ನೋಟ ಬೇಟಕ್ಕೆ ಸಿಕ್ಕದೆ ದಾಂಟಿ ಹೋದನು ನಮ್ಮ ಬಸವ ಪ್ರಿವ ಕೂಡಲ ಚನ್ನ ಬಸವಣ್ಣ, ದಾಂಟಿ ಹೋದನು. ಅಪ್ಪಣ್ಣನವರು ಹೇಳುತ್ತಾರೆ, ಲೋಕದ ಜನ ಆಟದಲ್ಲಿ ಕೆಲ ಹೊತ್ತ ಕಳೆದು ಅಂದರೆ ಜೀವನದ ಜಂಜಾಟದಲ್ಲಿ ಸಿಲುಕಿ ಅದರಲ್ಲಿ ಹೊತ್ತ ಕಳೆದು ಅವರಿರೊಡನೆ ಸೇರಿ ವ್ಯರ್ಥವಾಗಿ ಕೂಡಿ ಮಾತನಾಡಿ ಒತ್ತ ಕಳೆದು, ಹಾಗೆಯೇ ಅದು ಇದು ಎಂದು ನೋಡುತ್ತಾ ಆ ನೋಟದಲ್ಲೇ ಕೆಲ ಹೊತ್ತ ಕಳೆದು, ಊಟದ ಸಮಯ ಬಂದಾಗ ಹೊಟ್ಟೆಯನ್ನು ತುಂಬಿಸಲಿಕ್ಕಾಗಿ ಲಿಂಗವನ್ನು ಪೂಜಿಸುವ ನಾಟಕವನ್ನಾಡುವವರು ಕೆಲವರು ನಿಜ, ಇನ್ನು ಕೆಲವರು ಊಟಕ್ಕಾಗಿಯೇ ಲಿಂಗವನ್ನು ಕಟ್ಟಿಕೊಂಡು ಏಡಿಗಳಂತೆ ಹೊತ್ತ ಕಳೆವರು. ಇಂತಹವರ ಪೂಜೆಗೆ ನಮ್ಮ ದೇವನು ಒಲಿಯುವನೇ ಎಂದು ಪ್ರಶ್ನೆ ಮಾಡಿದ್ದಾರೆ. ಮನುಷ್ಯ ಕೇವಲ ಹೊಟ್ಟೆಗಾಗಿ ವೇಷಧಾರಿಗಳಾದರೆ ಸಾಲದು ಎನ್ನುತ್ತಾರೆ ಅಪ್ಪಣ್ಣನವರು. 12ನೇ ಶತಮಾನದಲ್ಲಿಯೂ ಕೂಡ ಇಂತಹ ವೇಷಧಾರಿ ಲಿಂಗ ಪೂಜಕರು ಇದ್ದರೆಂದು ಕಾಣುತ್ತದೆ. ಹಾಗಾಗಿ ಅಪ್ಪಣ್ಣನವರು ಇಂತಹ ವಚನವನ್ನು ಬರೆದಿದ್ದಾರೆ. ಮತ್ತೊಂದೆಡೆ ಅವರು ಹೇಳುತ್ತಾರೆ, ಜಂಗಮತ್ವದ ಬಗ್ಗೆ ಅವರದೇ ಆದ ವಿಚಾರ ಲಹರಿಯನ್ನು ಅರಿಸಿರುವುದನ್ನು ನಾವು ವಚನ ಸಾಹಿತ್ಯದಲ್ಲಿ ಕಾಣಬಹುದು. ವಚನ ಹೀಗಿದೆ, ಅಂತರಂಗದಲ್ಲಿ ಆಸೆ, ಬಹಿರಂಗದಲ್ಲಿ ಕ್ರೋಧ, ಭಾವಕ್ಕೆ ವೇಷ, ಪ್ರಾಣಕ್ಕೆ ರೋಷ, ಕಾಮಕ್ಕೆ ಮದ, ಇಂಥವನ್ ಹಿಂಬಿಟ್ಟುಕೊಂಡು ನಾವು ಜಂಗಮರೆಂದು ಸುಳಿದರೆ ಹೇಯವಿಲ್ಲದ ಭಕ್ತರು ವೇಷವ ಕಂಡು ಪೂಜೆಯ ಮಾಡಿದರೆ, ಅಶನಕ್ಕೆ ಅನ್ನವನ್ನಿಕ್ಕಿದರೆ, ಶೀತಕ್ಕೆ ರಗಟೆಯ ಕೊಟ್ಟರೆ ಅವರಿಗದು ಸಹಜ ನೋಡ. ನಿಮ್ಮ ನೀವು ನೋಡಲಿಲ್ಲವೇ, ನಾವು ದೇವರಾದೆವೆಂದು ವಿಚಾರಿಸಿ ನೋಡಿ. ಉಭಯವ ಮೆಟ್ಟಿನಿಂದು ಅಭವನೆಂಬ ಹೆಸರಿಗೆ ಸಂಧವರಿಗೆ ಸುಲಭದಿಂದ ಜಗವೆಲ್ಲವೂ ನಮೋ ನಮೋ ನಮೋ ಎಂಬುದು

ಬಸವ ಪ್ರಿಯ ಕೂಡಲ ಚನ್ನಬಸವಣ್ಣ, ಈ ಉಭಯದ ಭೇದವ ನೀವೇ ಬಲ್ಲಿರಿ, ನೀವೇ ಬಲ್ಲಿರಿ. ಅಪ್ಪಣ್ಣನವರು ಹೇಳುತ್ತಾರೆ, ಆಸೆ ಕ್ರೋಧ ವೇಷತ್ವ ರೋಷ ಮದ ಮಾತ್ಸರ್ಯ ಇವುಗಳನ್ನು ಒಳಗೊಂಡು ಜಂಗಮವೆಂದು ಓಡಾಡಿದರೆ ಜಂಗಮರಾಗಲು ಸಾಧ್ಯವೇ ಎನ್ನುತ್ತಾರೆ. ಇಂತಹವರನ್ನು ತಿರಸ್ಕರಿಸಬೇಕೆಂದು ತಿಳಿಯದಂತಹ ಭಕ್ತರು ಅವರ ವೇಷವ ಕಂಡು ಅವರಿಗೆ ಪೂಜೆ ಮಾಡಿ ಪ್ರಸಾದವ ನೀಡಿ ವಸ್ತ್ರಾದಿಗಳನ್ನು ಕೊಟ್ಟು ಸತ್ಕರಿಸುತ್ತಾರೆ. ಇದು ಭಕ್ತನ ಸಹಜ ಗುಣ, ಮಾಡುತ್ತಾರೆ ಎನ್ನುತ್ತಾರೆ. ಅವರು ವೇಷಧಾರಿ ಎಂದು ತಿಳಿಯದೆ ಮಾಡುತ್ತಾರೆ ಎನ್ನುತ್ತಾರೆ. ಯಾರು ತಮ್ಮನ್ನು ತಾವು ಅರಿತು ಇಹ ಪರವನ್ನ ಮೀರಿ ನಿಂತು, ಅಭವ ಎಂದರೆ ಶಿವಸ್ವರೂಪಿಯಾದರೆ ಪ್ರತಿಯೊಬ್ಬರೂ ಅವನಿಗೆ ಶರಣೆನ್ನುವರು, ಅವಜಂಗಮ ಎನ್ನುತ್ತಾರೆ. ಉಳಿದವರು ವೇಷಧಾರಿಗಳು ಎನ್ನುತ್ತಾರೆ ಹಡಪದ ಅಪ್ಪಣ್ಣನವರು. ಶಿವನ ಸ್ವರೂಪ ಹೇಗಿದೆ ಎನ್ನುವುದನ್ನು ಕೂಡ ಅವರು ವಚನದಲ್ಲಿ ಕಟ್ಟಿಕೊಟ್ಟಿರುವುದನ್ನು ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ, ಅಯ್ಯ ಏನು ಏನು ಇಲ್ಲದಂದು, ಧರೆ ಬ್ರಹ್ಮಾಂಡಗಳು ಇಲ್ಲದಂದು, ಸಚರಾಚರ ರಚನೆಗೆ ಬಾರದಂದು, ಅಂದು ನೀವಿಪ್ಪ ಭೇದವ ಎನಗೆ ತೋರಿದರಾಗಿ. ಅದು ಹೇಗೆಂದರೆ, ನಾನು ಪುಷ್ಪದ ಹಾಗೆ, ನೀವು ಪರಿಮಳದ ಹಾಗೆ, ನಾನು ಆಲಿಯ ಹಾಗೆ, ನೀವು ನೋಟದ ಹಾಗೆ, ನಾನು ಬ್ರಹ್ಮಾಂಡದ ಹಾಗೆ, ನೀವು ಬಯಲಿನ ಹಾಗೆ, ಒಳ ಹೊರಗೆ ಪರಿಪೂರ್ಣವಾಗಿಪ್ಪಿರಿಯಾಗಿ ಆ ಭೇದವನ್ನು ಎನಗೆ ನೀವೇ ಅರುಹಿದರಾಗಿ, ಉರಿ ಕರ್ಪೂರದ ಸಂಯೋಗದಂತೆ ಎರಡು ಒಂದೇ ಎಂಬ ಭೇದವ ಎನ್ನ ಗೊರ ಗುರು ತಂದೆ ನೀವು ತೋರಿದರಲ್ಲ. ಚನ್ನಮಲ್ಲೇಶ್ವರ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ, ನೀವು ಎನ್ನ ಪರಮ ಆರಾಧ್ಯರಾದ ಕಾರಣ, ಪರಮ ಆರಾಧ್ಯರಾದ ಕಾರಣ. ಅಪ್ಪಣ್ಣನವರು ಹೇಳುತ್ತಾರೆ, ಏನೂ ಇಲ್ಲದಂದು, ಬ್ರಹ್ಮಾಂಡ ಉದಯವಾಗದಂದು, ಎಲ್ಲ ಜೀವರಾಶಿಗಳು ರಚನೆಗೆ ಬಾರದಂದು, ಓ ಪರಮಾತ್ಮ ಈ ಜಗದೊಳಗೆ ನೀನಿದ್ದೆ ಎನ್ನುತ್ತಾರೆ. ಹೇಗಿದ್ದೆ? ಪುಷ್ಪದೊಳಗಿನ ಪರಿಮಳದಂತೆ, ಕಣ್ಣಿನೊಳಗಿನ ನೋಟದಂತೆ, ಬ್ರಹ್ಮಾಂಡದ ಬಯಲಿನ ಹಾಗೆ ನೀವು ಇದ್ದು ಇಲ್ಲದಂತೆ ಇದ್ದೀರಿ. ಉರಿ ಸೋಂಕಿದ ಕರ್ಪೂರ ಉರಿಯೊಡನೆ ಬೆರೆತು ತನ್ನನ್ನು ತಾನು ಮರೆಸಿಕೊಳ್ಳುವಂತೆ ನಾನು ನಿಮ್ಮೊಡನೆ ಸೇರಿ ನನ್ನ ಮರೆತೆ ಎನ್ನುತ್ತಾರೆ ಹಡಪದ ಅಪ್ಪಣ್ಣನವರು. ಭಗವಂತನನ್ನ ಹೇಗೆ ಹೇಳಿದ್ದಾರೆ ಅಪ್ಪಣ್ಣನವರು, ಬಹಳ ಚೆನ್ನಾಗಿ ಹೇಳಿದ್ದಾರೆ. ಇಲ್ಲಿ ಅಪ್ಪಣ್ಣನವರು ದೈವದ ಸ್ವರೂಪವನ್ನು ಕಾಣದ ಪರಿಮಳಕ್ಕೆ, ಮುಟ್ಟಲಾಗದ ನೋಟಕ್ಕೆ, ಹಿಡಿಯಲಾಗದ ಬಯಲಿಗೆ ಹೋಲಿಸಿದ್ದಾರೆ. ಹೌದು, ಪರಮಾತ್ಮ ಹೀಗೇ ಇದ್ದಾನೆ, ಇಲ್ಲದಂತೆ. ಹೌದಲ್ಲವೇ? ವೀರಶೈವ ಧಾರ್ಮಿಕ ಸಿದ್ಧಾಂತದಲ್ಲಿ ಅಷ್ಟ ಆವರಣಗಳು, ಪಂಚ ಆಚಾರಗಳು ಮತ್ತು ಷಟ್ ಸ್ಥಳಗಳಿಗೆ ತನ್ನದೇ ಆದಂತಹ ಉನ್ನತೀಯವಾದಂತಹ ಸ್ಥಾನವನ್ನು ಶರಣರು ನೀಡಿದ್ದಾರೆ. ಇವುಗಳೇ ಲಿಂಗವಂತ ಧರ್ಮದ ಬೇರುಗಳು. ಇವುಗಳ ಬಗ್ಗೆ ಸರಿಯಾಗಿ ಅರಿತು ಆಚರಿಸಿದರೆ ಜೀವನ ಪಾವನವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಹಡಪದ ಅಪ್ಪಣ್ಣನವರು ಷಟ್ ಸ್ಥಳದಲ್ಲಿನ ಪ್ರತಿ ಸ್ಥಳದಲ್ಲಿ ವ್ಯಕ್ತಿಯ ವ್ಯಕ್ತಿತ್ವ, ಅವನ ಗುಣ ಹೇಗಿರಬೇಕು ಎನ್ನುವುದನ್ನು ಬಹಳ ಚೆನ್ನಾಗಿ ವಚನದಲ್ಲಿ ನಿರೂಪಿಸಿದ್ದಾರೆ. ಇದು ನಿಜವಾಗಲೂ ಬಹಳ ಸುಂದರವಾದ ವಚನ. ಅವರು ಹೇಳುತ್ತಾರೆ, ಭಕ್ತನಾದರೆ ಮುಕ್ತಿ ಪಥ ಗತಿಗೆ ನಿಲುಕದಂತಿರಬೇಕು, ಮಹೇಶ್ವರನಾದರೆ ಮನದಲ್ಲಿ ಮನ್ಮತ ಹೋಗದಂತಿರಬೇಕು, ಪ್ರಸಾದಿಯಾದರೆ ತನ್ನ ಪ್ರಾಣವೇ ಅಗ್ನಿ ಸ್ವರೂಪವಾಗಿರಬೇಕು, ಪ್ರಾಣಲಿಂಗಿಯಾದರೆ ಪ್ರಾಣವ ನಿಲ್ಲಿಸಿ ಲಿಂಗ ಪ್ರಾಣಿಯಾಗಿರಬೇಕು, ಶರಣನಾದರೆ ತನ್ನ ಮರಣ ಬಾಧೆಯ ಗೆಲಿದಿರಬೇಕು, ಐಕ್ಯನಾದರೆ ಅನ್ನಪಾನಾದಿಗೆ ಇಚ್ಛೆ ಇಲ್ಲದಂತಿರಬೇಕು, ನಿರವಯಲಾದರೆ ಸರ್ವರ ಕಣ್ಣಿಗೆ ಬಯಲು ಬಯಲಾಗಿರಬೇಕು. ಈ ಷಟ್ ಸ್ಥಳ ಸಂಪನ್ನತೆಯಲ್ಲಿ ಇರಬಲ್ಲಡೆ ಯಮ್ಮ ಬಸವ ಪ್ರಿಯ ಕೂಡಲ ಚನ್ನ

ಬಸವಣ್ಣ, ಅವ ಎಮ್ಮ ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ. ಹೀಗೆ ಅಡಪದ ಅಪ್ಪಣ್ಣನವರು ಷಟ್ ಸ್ಥಳದಲ್ಲಿ ಬರುವಂತಹ ಭಕ್ತ ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ, ಈ ಆರೂ ಹಂತಗಳು ವ್ಯಕ್ತಿಯಲ್ಲಿನ ಮಾನಸಿಕ ಸ್ತರವನ್ನು ಹೆಚ್ಚಿಸುತ್ತಾ ಹೋಗುವ ಹಂತಗಳಾಗಿವೆ. ಅಪ್ಪಣ್ಣನವರು ಹೇಳುತ್ತಾರೆ, ಭಕ್ತನಾದರೆ ಇನ್ನೂ ಸಾಧನೆಯ ಪಥದಲ್ಲೇ ನಿಲ್ಲದೆ ಅದನ್ನು ಮೀರಿ ನಿಲ್ಲುವವನಾಗಿರಬೇಕು ಎನ್ನುತ್ತಾರೆ. ಭಕ್ತ ಸ್ಥಳವನ್ನು ದಾಟಿ ಮಹೇಶ್ವರ ಸ್ಥಳದೆಡೆಗೆ ಬಂದಾಗ ಮನಸ್ಸಿನಲ್ಲಿ ಮನ್ಮಥನಿರಬಾರದು ಎನ್ನುತ್ತಾರೆ. ಅಂದರೆ ಆಸೆ, ಬಯಕೆ, ಕಾಮನೆಗಳು ಮನಸ್ಸಿನೊಳಗೆ ಹೋಗದ ಹಾಗೆ ಮನಸ್ಥಿತಿಯನ್ನು ಇಟ್ಟುಕೊಳ್ಳಬೇಕು, ಅದುವೇ ಮಹೇಶ್ವರ ಸ್ಥಳ ಎನ್ನುತ್ತಾರೆ. ಮಹೇಶ್ವರ ಸ್ಥಳವನ್ನು ದಾಟಿ ಪ್ರಸಾದಿಯಾದಡೆ ತನ್ನ ಪ್ರಾಣಕ್ಕಾಗಿ ಬಡಿದಾಡದೆ ಅನ್ಯರ ಹಸಿವಿಗಾಗಿ ತನ್ನ ಪ್ರಾಣವನ್ನು ಸಮರ್ಪಿಸುವ ಸ್ಥಿತಿಯಲ್ಲಿರಬೇಕು ಎನ್ನುತ್ತಾರೆ. ಎಂತಹ ಸ್ಥಿತಿ! ಪ್ರಸಾದಿ ಸ್ಥಳವನ್ನು ದಾಟಿ ಪ್ರಾಣಲಿಂಗಿ ಸ್ಥಳವನ್ನು ಸ್ವೀಕರಿಸಿದರೆ ಅಲ್ಲಿ ಉಸಿರು ಉಸಿರು ಲಿಂಗದ ಗುಣಗಳಲ್ಲಿ ಲೀನವಾಗಿ ಲಿಂಗ ಪ್ರಾಣಿಯಾಗಿರಬೇಕು ಎನ್ನುತ್ತಾರೆ. ಅಂದರೆ ದೇವರ ಚಿದಂಶವೇ ತಾನಾಗಿರಬೇಕು ಎಂದು ಬಿಡುತ್ತಾರೆ. ಶರಣ ಸ್ಥಳದೆಡೆಗೆ ಸಾಗಿದರೆ ಶರೀರದ ಬಾಧೆಗಳನ್ನು ಮೀರಿ ಭಯವಿಲ್ಲದೆ ನಿರ್ಭಯನಾಗಿರಬೇಕು ಎನ್ನುತ್ತಾರೆ. ಇನ್ನು ಐಕ್ಯ ಸ್ಥಿತಿಗೆ ಹೇರಿದರೆ ಹಸಿವು ತೃಷ್ಣೆ ನಿದ್ರೆಗಳನ್ನು ಗೆದ್ದು ಚಿನ್ಮಯ ಸ್ವರೂಪನಾಗಿರಬೇಕು ಎಂದು ಬಿಡುತ್ತಾರೆ. ಹೀಗೆ ಅಪ್ಪಣ್ಣನವರು ಷಟ್ ಸ್ಥಳದಲ್ಲಿನ ಸ್ಥಿತಿಗಳನ್ನು ಬಹಳ ಚೆನ್ನಾಗಿ ನಿರೂಪಿಸಿದ್ದಾರೆ. ಈ ಆರು ಸ್ಥಳಗಳನ್ನು ಮೀರಿ ನಿಂತ ಮತ್ತೊಂದು ಸ್ಥಿತಿಯಾದ ನಿರವಯಲ ಸ್ಥಿತಿಯನ್ನು ಕೂಡ ಅವರು ವಚನದಲ್ಲಿ ಸೇರಿಸಿದ್ದಾರೆ. ಈ ಸ್ಥಿತಿಯಲ್ಲಿ ಸರ್ವರ ಕಣ್ಣಿಗೆ ಬಯಲು ಬಯಲಾಗಿರಬೇಕು ಎನ್ನುತ್ತಾರೆ. ಅಂದರೆ ಹೇಗೆ ಘಮಘಮಿಸುವ ಪರಿಮಳ ನಮ್ಮ ಸುತ್ತಲೂ ಇದ್ದರೂ ಕೂಡ ಅದು ನಮ್ಮ ಕಣ್ಣಿಗೆ ಹೇಗೆ ಕಾಣುವುದಿಲ್ಲವೋ ಹಾಗೆ ಎಲ್ಲೆಡೆಯೂ ಇರುವ ಹಾಗೆ ಇರಬೇಕು ಎನ್ನುತ್ತಾರೆ. ಎಂತಹ ಸ್ಥಿತಿ! ನಿರವಯಲ ಸ್ಥಿತಿ. ಅದಕ್ಕೆ ಶೂನ್ಯ ಎಂದು ಕರೆಯುತ್ತಾರೆ. ನಿಜವಾಗಲೂ ಅಪ್ಪಣ್ಣನವರ ಅನುಭಾವದ ಸ್ಥಿತಿ ಅದೆಷ್ಟಿರಬಹುದು ಎನ್ನುತ್ತದೆ ಈ ವಚನ ನಮಗೆ ಹೇಳಿಕೊಡುತ್ತದೆ. ಅಪ್ಪಣ್ಣನವರ ಮಾನಸಿಕ ಸ್ಥಿತಿ, ಅನುಭಾವ ಸ್ಥಿತಿ, ಅದು ಎಂತಹ ಸ್ಥಿತಿ! ಇದನ್ನೇ ಬಸವಣ್ಣನವರು ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರುಹು ನೀನೇ ದೇವ, ವಿಶ್ವ ಚಕ್ಷು ನೀನೇ ದೇವ ಎಂದು ಹೇಳುತ್ತಾ ಸಾಗಿದ್ದಾರೆ. ಹಡಪದ ಅಪ್ಪಣ್ಣನವರ ಈ ಜಗದ ಮನುಜರಿಗೆ ಕೇಳಿಕೊಳ್ಳುವ ಮನವಿ ಬಹಳ ಸುಂದರವಾಗಿದೆ. ನಾವುಗಳು ಕೂಡ ಅವುಗಳನ್ನು ಕೇಳಿಸಿಕೊಳ್ಳೋಣ, ಅವುಗಳನ್ನು ಪ್ರಾರಿಸುವ ಪ್ರಯತ್ನ ಮಾಡೋಣ. ಅವರ ಮನವಿ ಹೀಗಿದೆ: ಆಗುತ್ತಿವೆ ಉದಯ ಮಧ್ಯಾಹ್ನ ಅಸ್ತಮಾನ, ಹೋಗುತ್ತಿವೆ ದಿನ ವಾರ ಮಾಸ ಸಂವತ್ಸರ, ಸಾವುತ್ತಿವೆ ಆಯುಷ್ಯ ಭಾಷೆ, ಇವರೊಳು ಬೇಗದಿ ತಿಳಿದು ನೀಗಿ ನಿಷ್ಪತ್ತಿಯಾದರೆ ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ. ಎಂತಹ ನುಡಿ ಅಪ್ಪಣ್ಣನವರದು! ಇದು ನಿಮಗೆ ತಿಳಿಯದ ವಿಷಯವಲ್ಲ, ಆದರೆ ಅವರು ಹೇಳಿರುವ ರೀತಿ ಅದೆಷ್ಟು ಸುಂದರ! ಅವರು ಹೇಳುತ್ತಾರೆ, ಬೆಳಿಗ್ಗೆ ಮಧ್ಯಾಹ್ನ ಎನ್ನುವುದು ಪ್ರತಿದಿನ ಬಂದು ಬಂದು ಹೋಗುತ್ತಿವೆ. ಹಾಗೆಯೇ ದಿನವಾರ ತಿಂಗಳು ವರ್ಷಗಳು ನಮ್ಮ ಕಣ್ಣು ಮುಂದೆ ಕಳೆದು ಹೋಗುತ್ತಿವೆ. ನಾವಾಡಿದ ಮಾತುಗಳು ನಿರರ್ಥಕವಾಗುತ್ತಿವೆ. ನಮ್ಮ ಆಯಸ್ಸು ಮುಗಿಯುತ್ತಿದೆ. ಇದನ್ನು ಶೀಘ್ರ ಅರಿಮನುಜ. ನಮ್ಮ ಸ್ಥಿತಿಯನ್ನು ಪರಿಪಕ್ವವಾಗುವ ಸ್ಥಿತಿಯಾಗಿ ಮಾರ್ಪಡಿಸಿಕೊಂಡು ಭಗವಂತನೆಡೆಗೆ ಸಾಗುವುದರೆಡೆಗೆ ಚಿಂತನೆ ಮಾಡು ಎನ್ನುತ್ತಾರೆ ಅಪ್ಪಣ್ಣನವರು. ಅವರ ಮತ್ತೊಂದು ಮನವಿಯನ್ನು ಗಮನಿಸೋಣ. ವಚನ ಹೀಗಿದೆ: ಆಸೆ ರೋಷವೆಂಬ ದ್ವೇಷವ ಬಿಟ್ಟು, ದೋಷ ದುರಿತವ ಬಿಟ್ಟು, ಕ್ಲೇಶವ ಹರಿದು, ಸಾಸಿರ ಮುಖದೊಳು ಸೂಸುವ ಮನವ ನಿಲ್ಲಿಸಿ, ನಿರಾಶಿಕನಾಗಿ ನಿಂದರೆ ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ. ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ, ಅದೆಂತಹ ಮಾತು! ಹೇಳುತ್ತಾರೆ, ಆಸೆ

0: ಕೋಪ, ದ್ವೇಷ, ಅಸೂಯೆ ಇವುಗಳನ್ನೆಲ್ಲ ತ್ಯಜಿಸಿ ಹತ್ತಲಿತ್ತ ಹರಿಯುವ ಮನವ ಸಮಾಧಾನದಿಂದ ಒಂದೆಡೆ ನಿಲ್ಲಿಸಿ ಸುಂದರತ್ವದೆಡೆಗೆ ಸಾಗೋಣ ಎನ್ನುತ್ತಾರೆ. ಹಾಗೆ ಇನ್ನೊಂದೆಡೆ ಹೇಳುತ್ತಾರೆ, ಒಂದೆನೆಗೆ ನಿಲ್ಲಬೇಡ, ನಿಂದೆ ಗಂಜಿ ಓಡಲು ಬೇಡ, ಹಿಂದು ಮುಂದು ಆಡಲು ಬೇಡ, ಸಂದೇಹಗೊಳ್ಳಲಿ ಬೇಡ, ದ್ವಂದ್ವ ಬುದ್ಧಿಯ ಕಳೆದು ನಿಂದಿರೆ ಬಸವ ಪ್ರಿಯ ಕೂಡಲ ಚೆನ್ನ ಬಸವಣ್ಣ ಆತ ನೋಡ ಎನ್ನುತ್ತಾರೆ. ಹೀಗೆ ಅಪ್ಪಣ್ಣನವರು ಹೇಳುತ್ತಾರೆ, ಯಾರಾದರೂ ನಿನ್ನನ್ನು ಅತ್ಯಂತ ಹೊಗಳಿದರೆ, ಸನ್ಮಾನಕ್ಕೊಳಪಡಿಸಿದರೆ ಅದಕ್ಕೆ ನೀನು ಬೀಳಬೇಡ. ಯಾರಾದರೂ ನೀನು ಮಾಡುವ ಒಳ್ಳೆಯ ಕೆಲಸಗಳನ್ನು ನಿಂದಿಸಿದರೆ ಅದಕ್ಕೆ ಹೆದರಿ ದೂರ ಹೋಗಬೇಡ. ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಿಲ್ಲಿ ಆಗ ಈಗ ಎಂದು ಹೇಳಿಕೊಳ್ಳಬೇಡ. ಚಿಂತನೆಯಲ್ಲಿ ದ್ವಂದ್ವತೆ ಬೇಡ. ನೀನು ಮಾಡುವ ಉತ್ತಮ ಕೆಲಸ ಅದು ಫಲ ನೀಡುತ್ತದೆ ಎನ್ನುವ ವಿಶ್ವಾಸ ಸದಾ ನಿನ್ನಲ್ಲಿರಲಿ, ಸದಾ ನಿನ್ನಲ್ಲಿರಲಿ ಎನ್ನುತ್ತಾರೆ. ಹೀಗೆ ಅಪ್ಪಣ್ಣನವರ ಮಾರ್ಗದರ್ಶನ ಜನತೆಗೆ ಉತ್ತಮವಾದದ್ದಾಗಿದೆ. ಇಂತಹ ವಿಚಾರವನ್ನ ತಮ್ಮ ಅರಿವಿಗೆ ತರುತ್ತ ಇಂದಿನ ಸಂಚಿಕೆಯನ್ನ ಪೂರ್ಣಗೊಳಿಸುತ್ತಿದ್ದೇನೆ. ಸರ್ವರಿಗೂ ವಂದನೆಗಳು. ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
3: ಕೇಳುಗರೆ, ಇದುವರೆಗೂ ವಚನ ವೈಭವ ಕಾರ್ಯಕ್ರಮ ಬಿತ್ತರಗೊಂಡಿತು. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಡುವ ಗೀತಾ ಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
4: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
3: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
4: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
3: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
4: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ.
3: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
4: ಮರುಪ್ರಸಾರ ಸಂಜೆ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 27 ಮತ್ತು 28ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. 27ನೆಯ ಶ್ಲೋಕ.

ಪಾರ್ಥ, ಈ ಎರಡು ಮಾರ್ಗಗಳನ್ನು ಅರಿತ ಯಾವ ಯೋಗಿಯೂ ಕೂಡ ಮೋಹವಶನಾಗುವುದಿಲ್ಲ. ಆದುದರಿಂದ ನೀನು ಯಾವಾಗಲೂ ಎಲ್ಲ ಕಾಲದಲ್ಲಿ

ಬುದ್ಧಿಯು ಯೋಗದಿಂದ ಕೂಡಿರಬೇಕು ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂತಂದ್ರೆ ಯಾರು ಕೂಡ ಬರದೇ ಇರುವ ರೀತಿಯಲ್ಲಿ ನಾವು ಹೋಗಬೇಕೆಂದು ಆಶಿಸುವವರೋ ಅವರು ತಮ್ಮ ಜೀವನವನ್ನ ಈ ರೀತಿಯಾಗಿ ರೂಢಿಸ್ಕೊಳ್ಬೇಕು. ತಮ್ಮ ಹೇಗಿರಬೇಕು, ತಮ್ಮ ಮನಸ್ಸನ್ನ ಪರಿಶುದ್ಧ ಮಾಡಿಕೊಳ್ಳಬೇಕು. ಅಲ್ಲಿ ಯಾವ ಆಸೆಯ ಸಂಸ್ಕಾರವೂ ಕೂಡ ಬೀಜ ರೂಪದಲ್ಲಿ ಇರದಂತೆ ನೋಡಿಕೊಳ್ಬೇಕು. ಅಂತ್ಯಕಾಲಕ್ಕೆ ಮನಸ್ಸು ಎಂಬುವಂಥದ್ದು ಸದಾ ಅಣಿಯಾಗಿರಬೇಕು. ಆ ಸಮಯ ಬಂದಾಗ ನಾವು ಅಣಿಯಾಗುವುದಕ್ಕೆ ತಯಾರಿರುವುದಿಲ್ಲ. ಅದು ಹೇಗಾಗತ್ತೆ ಅಂದರೆ ಮನೆಗೆ ಬೆಂಕಿ ಬಿದ್ದಾಗ ಬಾವಿ ತೋಡಲು ಹೋಗುವಂತೆ. ನಿಜವಾದ ಯೋಗಿ ಯಾವಾಗಲೂ ಕೂಡ ಯೋಗದಿಂದ ಕೂಡಿರ್ತಾನೆ. ಯಾವ ಸಮಯದಲ್ಲಿ ಮೃತ್ಯುವಿನ ಕರೆ ಬಂದರೂ ಕೂಡ ಅವನು ಗೊಣಗಾಡದೆ ಈ ಪ್ರಪಂಚವನ್ನು ತ್ಯಜಿಸುವುದಕ್ಕೆ ಸಿದ್ಧನಾಗಿರ್ತಾನೆ. ಅವನು ಈ ಪ್ರಪಂಚಕ್ಕೆ ಅಂಟಿಕೊಂಡಿಲ್ಲ. ಇರುವಾಗಲೇ ಅವನು ಎಲ್ಲವನ್ನು ಬಿಟ್ಟು ಸತ್ತಂತೆ ಇರುತ್ತಾನೆ. ಹಾಗಾಗಿ ಈ ಎರಡು ಮಾರ್ಗಗಳ ಬಗ್ಗೆ ಇಲ್ಲಿ ಸಾಧಕರ ಮನಸ್ಸಿನಲ್ಲಿ ಒಂದು ರೀತಿ ಗಲಾಟೆ ಆಗ್ತಾ ಇದ್ರೂ ಕೂಡ ನಿಜವಾದ ಸಾಧಕ ಅನ್ನುವಂಥವನು ಇದಕ್ಕೆಲ್ಲ ಹೆದರಿ ಕುಳಿತುಕೊಳ್ಳೋದಿಲ್ಲ. ಅವನು ಸದಾ ತನ್ನ ಸಾಧನೆಯ ಮಾರ್ಗದಲ್ಲಿಯೇ ಮುಂದುವರಿತಾ ಇರ್ತಾನೆ. ಅವನಿಗೆ ಫಲದ ಬಗ್ಗೆ ಸ್ವಲ್ಪವೂ ಕಾತರತೆ ಅನ್ನೋದಿಲ್ಲ. ಅಂದರೆ ತಾನು ಯೋಗಿ ಆಗಿರುವಂಥವನು, ಸಾಧನೆಯ ಹಾದಿಯಲ್ಲಿರುವಂಥವನು, ನಾನು ಉತ್ತರ ಮಾಸದಲ್ಲಿ ಸಾಯುಜ್ಯ ಹೊಂದುತ್ತೀನೋ ಇಲ್ಲ ಕೃಷ್ಣ ಪಕ್ಷದಲ್ಲಿ ಶುಕ್ಲ ಪಕ್ಷದಲ್ಲಿ ಸಾಯುಜ್ಯ ಹೊಂದುತ್ತೀನೋ ಅದ್ರ ಬಗ್ಗೆಯೂ ಕೂಡ ಏನು ಕಾತರತೆ ಇರೋದಿಲ್ಲ. ಹಾಗಾಗಿ ಪರಮಾತ್ಮ ಇಲ್ಲಿ ಅರ್ಜುನನಿಗೆ ನೀನು ಆ ಯೋಗಿಯಂತೆಯೇ ಸದಾ ಯೋಗಯುಕ್ತನಾಗಿರು ಅಂತ ಹೇಳಿ ಉಪದೇಶಿಸ್ತಾ ಇದ್ದಾನೆ. ಇಲ್ಲಿ ನಿಜವಾದ ಯೋಗಿ ಯಾರು ಅಂತಂದರೆ ತನ್ನ ಅನಾತ್ಮ ಸಂಬಂಧಗಳನ್ನೆಲ್ಲ ಪೂರ್ತಿಯಾಗಿ ಬಿಟ್ಟವನು ಎಂದರ್ಥ. ಸಂಕ್ಷೇಪವಾಗಿ ಹೇಳಬೇಕು ಅಂತಂದರೆ ಈ ಅಧ್ಯಾಯದ ಉದ್ದಕ್ಕೂ ಪರಮಾತ್ಮನ ಸ್ಮರಣೆ ಮಾಡಿಕೊಂಡೇ ಅರ್ಜುನನು ತನ್ನ ಕೆಲಸಗಳನ್ನು ನಿರ್ವಹಿಸಬೇಕು. ಆ ರೀತಿ ಕೃಷ್ಣ ಉಪದೇಶ ಕೊಡ್ತಾ ಇದ್ದಾನೆ. ಹೀಗೆ ಯೋಗಿಯಾಗಿ ಬಾಳೋದ್ರಿಂದ, ಶ್ರೌತ ಮತ್ತು ಸ್ಮಾರ್ತ ಕರ್ಮಗಳನ್ನು ಮಾಡೋದ್ರಿಂದ ಬರಬಹುದಾದ ಪುಣ್ಯವು ತಪ್ಪುದಲ್ಲ ಅಂಥೇಳಿ ಯಾರಾದರೂ ವಾದಿಸ್ಬೋದು. ಮುಂದಿನ ಶ್ಲೋಕದಲ್ಲಿ ಪರಮಾತ್ಮನೇ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ. ಆ ಶ್ಲೋಕದ ಉತ್ತರ 28ನೆಯ ಶ್ಲೋಕ ಇಂತಿದೆ.

ಇದನ್ನು ತಿಳಿದಂತಹ ಯೋಗಿಯು ಶ್ರೌತ ಮತ್ತು ಸ್ಮಾರ್ಥ ಕರ್ಮಗಳನ್ನು ಮಾಡೋದ್ರಿಂದ ಬರುವಂತಹ ಪುಣ್ಯವನ್ನು ಅತಿಕ್ರಮಿಸಿ ಪರಮ ಪದವನ್ನು ಪಡೆಯುತ್ತಾನೆ ಅಂಥೇಳಿ ಹೇಳ್ತಾ ಇರುವಂಥದ್ದು. ಹಾಗಂದರೆ ಇದನ್ನು ಅರಿತವನು ಅಂದರೆ ಈ ಅಧ್ಯಾಯದಲ್ಲಿ ಹೇಳಿರುವಂಥ ವಿಷಯಗಳನ್ನೆಲ್ಲ ತಿಳಿದುಕೊಂಡು ಮನಸ್ಸನ್ನು ಭಗವಂತನ ಕಡೆಗೆ ತಿರುಗಿಸಿ ಅವನಲ್ಲಿಯೇ ತನ್ಮಯನಾಗಿ ಯಾರು ಈ ಪ್ರಪಂಚವನ್ನು ತೊರೆಯುತ್ತಾರೋ ಅವನು ಎಂದರ್ಥ. ಈತ ವೇದವನ್ನು ಅಧ್ಯಯನ ಮಾಡಿದರೆ, ತಪಸ್ಸು ದಾನಾದಿಗಳನ್ನು ಮಾಡಿದರೆ ಬರುವಂಥ ಎಲ್ಲ ಪುಣ್ಯಗಳಿಗಿಂತಲೂ ಕೂಡ ಭಗವಂತನಲ್ಲಿಯೇ ಸದಾ ತನ್ಮಯನಾಗಿರುವಂಥದ್ದು ಶ್ರೇಷ್ಠವಾದ ಕಾರ್ಯ. ಯಜ್ಞ, ತಪಸ್ಸು, ದಾನ ಮುಂತಾದವುಗಳನ್ನು ಫಲಾಪೇಕ್ಷೆಯಿಂದ ಮಾಡಿದರೆ ಅದು ನಮ್ಮನ್ನು ಆಯಾ ಫಲಕ್ಕೆ ಕಟ್ಟಿಹಾಕುತ್ತೆ. ನಾವು ಆ ಫಲದ ಸುತ್ತಲೂ ಎತ್ತು ಗಾಣದ ಸುತ್ತ ಸುತ್ತುತ್ತಿರುವಂತೆ ಸುತ್ತುತ್ತಿರಬೇಕಾಗುತ್ತೆ. ಅನನ್ಯ ಚಿತ್ತನಾಗಿ ಭಗವಂತನನ್ನು ಧ್ಯಾನಿಸುವ ಯೋಗಿ ಇವುಗಳನ್ನು ಮೀರಿ ಹೋಗ್ತಾನೆ, ಭಗವಂತನ ಪರಮಸ್ಥಾನವನ್ನು ಪಡಿತಾನೆ. ಇನ್ನು ಯಾವ ಕರ್ಮ ಧರ್ಮ ನಿಯಮಗಳೂ ಇವನ ಮೇಲೆ ಪ್ರಪಂಚಕ್ಕೆ ಪುನಃ ಕರೆತರುವ ಸಮನ್ನನ್ನು ಜಾರಿ ಮಾಡಲಾರುವು. ಅಂದರೆ ಆತ್ಮಚಿಂತನೆಯಿಂದ ಪರಮ ಪುರುಷಾರ್ಥವಾದ ಮೋಕ್ಷವೇ ಲಭಿಸುತ್ತದೆ. ಆತ್ಮನನ್ನು ಕುರಿತಾದ ಧ್ಯಾನವನ್ನು ಯಾರು ಬೇಕಾದರೂ ಮಾಡಬಹುದು. ಇದಕ್ಕೆ ಸರಿಸಮಾನವಾದದ್ದು ಇನ್ನೊಂದಿಲ್ಲ. ಯಾಕೆ ಅಂದರೆ ಈ ಸಾಧನೆಗೆ ಸಿಗುವ ಫಲ ಅಪಾರವಾದುದು. ವೇದಾಧ್ಯಯನ, ಯಜ್ಞಯಾಗಗಳು, ದಾನ ಧರ್ಮಗಳೇ

0: ಪುರುಷನನ್ನು ಪಡೆಯುತ್ತಾನೆ. ಆ ಮೂಲಕ ಪುನರ್ಜನ್ಮರಹಿತ ಮೋಕ್ಷವನ್ನು ಗಳಿಸುತ್ತಾನೆ. ಹಾಗಾಗಿ ಈ ಒಂದು ಕೃಷ್ಣಾರ್ಜುನನ ಸಂವಾದ ರೂಪದಲ್ಲಿರುವಂತಹ ಈ ಬ್ರಹ್ಮವಿದ್ಯೆ ಹಾಗೂ ಯೋಗಶಾಸ್ತ್ರವನ್ನೊಳಗೊಂಡಂತಹ ಉಪನಿಷತ್ತೆಂಬ ಈ ಶ್ರೀ ಭಗವದ್ಗೀತೆಯಲ್ಲಿ ಅಕ್ಷರ ಪರಬ್ರಹ್ಮ ಯೋಗದ 8ನೆಯ ಅಧ್ಯಾಯ ಸಂಪನ್ನವಾಗಿರುವಂಥದ್ದು. ಓಂ ತತ್ಸತ್ ಇತಿ ಶ್ರೀಮದ್ ಭಗವದ್ಗೀತಾಸು.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ರಾಜ್ಯದ ಬರ ಪೀಡಿತ ಪ್ರದೇಶಗಳಲ್ಲಿ ಬೆಳೆ ವಿಮೆ ನೋಂದಣಿ ಅವಧಿ ವಿಸ್ತರಿಸಿ ಕೇಂದ್ರ ಸರ್ಕಾರ ಆದೇಶ. 27 ಕೋಟಿ ರೂಪಾಯಿ ವೆಚ್ಚದಲ್ಲಿ 60 ದಿನಗಳ ಕಾಲ ಮೋಡ ಬಿತ್ತನೆಗೆ ಸರ್ಕಾರ ನಿರ್ಧಾರ. ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗೆ ಸಚಿವರು ಶಾಸಕರ ಜೊತೆ ಮುಖ್ಯಮಂತ್ರಿ ಸಮಾಲೋಚನಾ ಸಭೆ. ತುಮಕೂರಿನಲ್ಲಿ ಗ್ರೀನ್ ಡೇಟಾ ಸೆಂಟರ್ ಖಾಸಗಿ ಸಂಸ್ಥೆಯೊಂದಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಚರ್ಚೆ. ತಮಿಳುನಾಡಿಗೆ ನಿತ್ಯ 9,000 ಕ್ಯೂಸೆಕ್ ಕಾವೇರಿ ನೀರು ಹರಿಸುವ ಸಿಡಬ್ಲ್ಯೂಆರ್ಸಿ ಶಿಫಾರಸು ಎತ್ತಿಹಿಡಿದ ಸಿಡಬ್ಲ್ಯೂಎಂಗೆ. ವಾರ್ತೆಗಳ ವಿವರ: ರಾಜ್ಯದ ಬರಪೀಡಿತ ಪ್ರದೇಶಗಳಲ್ಲಿ ಬೆಳೆ ವಿಮೆ ನೋಂದಣಿ ಅವಧಿ ವಿಸ್ತರಿಸಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಅವಧಿ ವಿಸ್ತರಣೆ ಕೋರಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪತ್ರ ಬರೆದು ಮನವಿ ಮಾಡಿತ್ತು. ರೈತರ ಹಿತದೃಷ್ಟಿಯಿಂದ ವಿಮೆ ನೋಂದಣಿ ಅವಧಿಯನ್ನು ವಿಸ್ತರಿಸಲು ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿದೆ. ಅಕಾಲಿಕ ಮಳೆ, ಹವಾಮಾನ ವೈಪರೀತ್ಯ ಮತ್ತು ತಾಂತ್ರಿಕ ಕಾರಣಗಳಿಂದಾಗಿ ವಿಮೆ ನೋಂದಣಿ ಪ್ರಕ್ರಿಯೆಯಲ್ಲಿ ಉಂಟಾದ ವಿಳಂಬ ಗಮನಿಸಿ ಕೇಂದ್ರ ಕೃಷಿ ಸಚಿವಾಲಯ ನೋಂದಣಿ ಹಾಗೂ ಪ್ರೀಮಿಯಂ ಕಡಿತದ ಅವಧಿಯನ್ನು ಇದೇ 31ರವರೆಗೆ ವಿಸ್ತರಿಸಿ ಆದೇಶ ಹೊರಡಿಸಿದೆ. ಈ ನಿರ್ಧಾರದಿಂದಾಗಿ 100ಾರು ರೈತರು ವಿಮೆಯ ಸುರಕ್ಷಾ ಕವಚದಿಂದ ವಂಚಿತರಾಗುವುದು ತಪ್ಪಿದೆ. ರಾಜ್ಯದಲ್ಲಿ ಎದುರಾಗಿರುವಂತಹ ಮಳೆ ಕೊರತೆ ನೀಗಿಸುವ ನಿಟ್ಟಿನಲ್ಲಿ ಮೋಡ ಬಿತ್ತನೆ ಕಾರ್ಯಕ್ಕೆ ವೇಗ ನೀಡಲಾಗಿದ್ದು 3 ಸಮಿತಿಗಳನ್ನು ರಚಿಸಲಾಗುವುದು ಎಂದು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂಬಂಧ ಇಲಾಖೆ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಮೇಲ್ವಿಚಾರಣಾ ಸಮಿತಿ, ತಾಂತ್ರಿಕ ಸಮಿತಿ, ಕಾರ್ಯಾಚರಣೆ ಮತ್ತು ಮೌಲ್ಯಮಾಪನ ಸಮಿತಿ ರಚಿಸಿ ಇನ್ನೆರಡು ದಿನಗಳಲ್ಲಿ ಮೋಡ ಬಿತ್ತನೆ ಕಾರ್ಯಕ್ಕೆ ಚಾಲನೆ ನೀಡಲಾಗಲು ಪ್ರಯತ್ನ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಅಂದಾಜು 27 ಕೋಟಿ ರೂಪಾಯಿ ವೆಚ್ಚದಲ್ಲಿ 60 ದಿನಗಳ ಕಾಲ ಮೋಡ ಬಿತ್ತನೆ ನಡೆಯಲಿದೆ. ಸರ್ಕಾರಕ್ಕೆ ಆರ್ಥಿಕ ಹೊರೆಯಾದರೂ ಜನ ಜಾನುವಾರುಗಳಿಗೆ ನೀರು ಒದಗಿಸುವುದು ಆದ್ಯತೆಯಾಗಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ವಿವಿಧ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕಾರ್ಯಕ್ರಮ ಕುರಿತ ಆಯಾ ಜಿಲ್ಲೆಗಳ ಸಚಿವರು ಕಾಂಗ್ರೆಸ್ ಶಾಸಕರ ಜತೆ ಪ್ರತ್ಯೇಕವಾಗಿ ಸಮಾಲೋಚನಾ ಸಭೆ ನಡೆಸಿದರು. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಉಪಮುಖ್ಯಮಂತ್ರಿ ಡಾ ಡಿ ಪರಮೇಶ್ವರ್, ಸಚಿವರಾದಂತಹ ಎಚ್ಕೆ ಪಾಟೀಲ್, ಈಶ್ವರ್ ಖಂಡ್ರೆ, ಪ್ರಿಯಾಂಕ್ ಖರ್ಗೆ, ಶಿವರಾಜ್ ತಂಗಡಗಿ ಮತ್ತಿತರರು ಭಾಗಿಯಾಗಿದ್ದರು. ನಾಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತಂತೆ ಶಾಸಕರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ತುಮಕೂರಿನಲ್ಲಿ ಸಂಯೋಜಿತ ಗ್ರೀನ್ ಡೇಟಾ ಸೆಂಟರ್ ಸ್ಥಾಪಿಸುವ ಪ್ರಸ್ತಾವನೆ ಕುರಿತು ಲಕ್ಸಂಬರ್ಗ್ ಮೂಲದ ಇನೋವೇಷನ್ ಪ್ಲಾಟ್ಫಾರ್ಮ್ ಕ್ಯಾಪಿಟಲ್ ಸಂಸ್ಥೆಯ ಪ್ರತಿನಿಧಿಗಳ ಜೊತೆಗೆ ಗೃಹ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಚರ್ಚೆ ನಡೆಸಿದರು. ರಾಜ್ಯದಲ್ಲಿ ಡಿಜಿಟಲ್ ಮೂಲಸೌಕರ್ಯ ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ 1 ಗಿಗಾವ್ಯಾಟ್ ಡೇಟಾ ಸೆಂಟರ್ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುವ ಗುರಿ ಹೊಂದಿದೆ. ಇಂಧನ ದಕ್ಷತೆ, ನೀರಿನ ಸಮರ್ಥ ಬಳಕೆ ಮತ್ತು ಪರಿಸರ ಸ್ನೇಹಿ ಕಾರ್ಯಾಚರಣೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನ ಆಚೆಗೂ ಕರ್ನಾಟಕದ ಡೇಟಾ ಸೆಂಟರ್ ವಲಯವನ್ನು ವಿಸ್ತರಿಸುವುದು ಹಾಗೂ ಹೆಚ್ಚು ಸುಸ್ಥಿರ ಡಿಜಿಟಲ್ ಮೂಲಸೌಕರ್ಯವನ್ನು ನಿರ್ಮಿಸುವುದು ಸರ್ಕಾರದ ಯೋಜನೆಯ ಭಾಗವಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಸೆಮಿಕಂಡಕ್ಟರ್ ಇಕೋಸಿಸ್ಟಮ್ ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಅಪ್ಲೈಡ್ ಮೆಟೀರಿಯಲ್ ಸಂಸ್ಥೆ ಹೂಡಿಕೆ ಮಾಡಲು ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ಸಂಸ್ಥೆಯ ಕಾರ್ಪೊರೇಟ್ ಉಪಾಧ್ಯಕ್ಷ ಹಾಗೂ ಮುಖ್ಯ ಜಾಗತಿಕ ನೀತಿ ಅಧಿಕಾರಿ ರಾಬರ್ಟ್ ಬ್ಲೇರ್ ಹಾಗೂ ಭಾರತದ ನಾಯಕತ್ವ ತಂಡವನ್ನು ಪ್ರಿಯಾಂಕ್ ಖರ್ಗೆ ಭೇಟಿ ಮಾಡಿ ಚರ್ಚೆ ನಡೆಸಿದರು. ಬೆಂಗಳೂರಿನಲ್ಲಿ ಸಂಸ್ಥೆ ಕೈಗೊಳ್ಳಲಿರುವಂತಹ ಮುಂಬರುವ ಹೂಡಿಕೆ ಹಾಗೂ ಸೆಮಿಕಂಡಕ್ಟರ್ ಇಕೋಸಿಸ್ಟಮ್ ಅಭಿವೃದ್ಧಿ ಕುರಿತು ಸಮಾಲೋಚನೆ ನಡೆಸಲಾಯಿತು. ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಕರ್ನಾಟಕ ಈಗಾಗಲೇ ಹೊಂದಿರುವ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚಿಸುವುದು, ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಉತ್ತೇಜನ ನೀಡುವುದು ಹಾಗೂ ಬಲಿಷ್ಠ ಸೆಮಿಕಂಡಕ್ಟರ್ ಇಕೋಸಿಸ್ಟಮ್ ನಿರ್ಮಿಸುವುದು ರಾಜ್ಯ ಸರ್ಕಾರದ ಪ್ರಮುಖ ಆದ್ಯತೆಗಳಲ್ಲಿ ಒಂದಾಗಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ.

0: ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರದಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಶಿಫಾರಸನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಎತ್ತಿಹಿಡಿದಿದೆ. ಮುಂದಿನ 15 ದಿನಗಳ ಕಾಲ ತಮಿಳುನಾಡಿಗೆ ಪ್ರತಿದಿನ 9,000 ಕ್ಯೂಸೆಕ್ ನೀರು ಹರಿಸುವಂತೆ ರಾಜ್ಯ ಸರ್ಕಾರಕ್ಕೆ ಪ್ರಾಧಿಕಾರ ಸೂಚನೆ ನೀಡಿದೆ. ದೆಹಲಿಯ CWMA ಕಚೇರಿಯಲ್ಲಿ ಇಂದು ನಡೆದ ಸಭೆಯಲ್ಲಿ ರಾಜ್ಯದ ಪರವಾಗಿ ಜಲಸಂಪನ್ಮೂಲ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಹಾಗೂ ಕಾವೇರಿ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಮಹೇಶ್ ಭಾಗಿಯಾಗಿದ್ದರು. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ JDS ರಾಜ್ಯ ಸರ್ಕಾರಕ್ಕೆ ರೈತರ ಹಿತಾಸಕ್ತಿ ಕಾಪಾಡುವ ಬಗ್ಗೆ ಕಾಳಜಿಯೇ ಇಲ್ಲ ಎಂದು ದೂರಿದೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಹಗಲು ರಾತ್ರಿ ಧರಣಿ ನಡೆಸುವುದಾಗಿ ಘೋಷಣೆ ಮಾಡಿದ ಕೂಡಲೇ ಸರ್ಕಾರ ಸದನದ ಕಲಾಪವನ್ನು ಅನಿರ್ದಿಷ್ಟ ಅವಧಿಗೆ ಮುಂದೂಡಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉದ್ಯಾನಗಳಲ್ಲಿ ಭೂಮಿ ಕಬಳಿಕೆ ಸೇರಿದಂತೆ ಚರ್ಚೆಯಿಲ್ಲದೆ ಮಂಡಿಸಿದ ಮಸೂದೆಗಳನ್ನು ವಾಪಸ್ ಪಡೆಯುವಂತೆ ಆಗ್ರಹಿಸಿದ್ದಾರೆ. ಮೈಸೂರಿನಲ್ಲಿ ನಡೆಯುತ್ತಿರುವಂತಹ ರಾಷ್ಟ್ರೀಯ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ವಿಚಾರ ಸಂಕಿರಣದ 2ನೇ ದಿನವಾದ ಇಂದು ಬುಡಕಟ್ಟು ಸಮುದಾಯಗಳ ಭಾಷೆಗಳನ್ನ ಹಾಡು, ವಿಡಿಯೋ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಮೂಲಕ ದಾಖಲಿಸಿ ಸಂರಕ್ಷಿಸುವುದು, ಸಮುದಾಯ ರೇಡಿಯೋ ಸೇರಿದಂತೆ ವಿವಿಧ ಮಾಧ್ಯಮಗಳ ಮೂಲಕ ಅವುಗಳ ಬಳಕೆಯನ್ನು ಹೆಚ್ಚಿಸುವ ಕುರಿತು ಚರ್ಚೆ ನಡೆಸಲಾಗಿದೆ. ಬಳಿಕ ಮಾತನಾಡಿದ ಕರ್ನಾಟಕ ಬುಡಕಟ್ಟು ಸಂಶೋಧನಾ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಅಶೋಕ್, ಬುಡಕಟ್ಟು ಭಾಷೆಗಳು ಮತ್ತು ಸಂಸ್ಕೃತಿಯ ಸಂರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡುವ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ಬುಡಕಟ್ಟು ವಸ್ತು ಸಂಗ್ರಹಾಲಯಗಳು ಕೇವಲ ಕಟ್ಟಡಗಳಾಗದೆ ಜೀವಂತ ಸಾಂಸ್ಕೃತಿಕ ಕೇಂದ್ರಗಳಾಗಿ ರೂಪುಗೊಳ್ಳಬೇಕು. ಬುಡಕಟ್ಟು ಜನರ ಜೀವನ ಶೈಲಿ, ಆಹಾರ ಪದ್ಧತಿ, ಸಾಂಪ್ರದಾಯಿಕ ವೈದ್ಯಕೀಯ ಜ್ಞಾನ, ಕಲೆ ಮತ್ತು ಕರಕುಶಲ ವಸ್ತುಗಳನ್ನು ಸಂರಕ್ಷಿಸಬೇಕು ಎಂದು ಹೇಳಿದ್ದಾರೆ. 26 ರಾಜ್ಯಗಳ ಸುಮಾರು 100 ಮಂದಿ ಪ್ರತಿನಿಧಿಗಳು ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದಲ್ಲಿ 6 ಬಾರಿ ಚಿನ್ನದ ಅಂಬಾರಿ ಹೊತ್ತು ಯಶಸ್ವಿಯಾಗಿ ತನ್ನ ಜವಾಬ್ದಾರಿ ನಿರ್ವಹಿಸಿ ನಿವೃತ್ತಿಯಾಗುತ್ತಿರುವಂತಹ ಕ್ಯಾಪ್ಟನ್ ಅಭಿಮನ್ಯುವಿಗೆ ನಾಳೆ ನಡೆಯಲಿರುವಂತಹ ಗಜಪಯಣ ಕಾರ್ಯಕ್ರಮದಲ್ಲಿ ಗೌರವ ಪೂರ್ವಕ ಬೀಳ್ಕೊಡುಗೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಅರಣ್ಯ ಇಲಾಖೆ ತಿಳಿಸಿದೆ. ಈ ವರ್ಷದ ಗಜಪಯಣವು ಮೈಸೂರು ದಸರಾ ಇತಿಹಾಸದಲ್ಲಿ ಅಭಿಮನ್ಯುವಿಗೆ ವಿಶೇಷ ಹಾಗೂ ಭಾವಪೂರ್ಣ ಗೌರವ ಸಲ್ಲಿಸುವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದೆ. ಅಭಿಮನ್ಯು ಆನೆ ಸಕ್ರಿಯ ದಸರಾ ಕರ್ತವ್ಯಗಳಿಂದ ನಿವೃತ್ತಿಯಾಗುತ್ತಿದ್ದರೂ ಅದರ ಪರಂಪರೆ ಹಾಗೂ ಸೇವೆ ಸದಾ ಜೀವಂತವಾಗಿರಲಿದೆ. ಕಠಿಣ ಶ್ರಮ ಹಾಗೂ ತಾಂತ್ರಿಕ ಸಂಶೋಧನೆಗಳ ಮೂಲಕ ಭಾರತ ರೇಷ್ಮೆ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನಕ್ಕೇರುವಂತೆ ರೈತರು ಹಾಗೂ ವಿಜ್ಞಾನಿಗಳು ಶ್ರಮಿಸಬೇಕು ಎಂದು ಸಂಸದ ಗೋವಿಂದ ಎಂ ಕಾರಜೋಳ ಕರೆ ನೀಡಿದ್ದಾರೆ. ಚಿತ್ರದುರ್ಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದಂತಹ ನನ್ನ ರೇಷ್ಮೆ ನನ್ನ ಹೆಮ್ಮೆ ಅಭಿಯಾನದಡಿ ರೈತರು ಮತ್ತು ವಿಜ್ಞಾನಿಗಳ ನಡುವಿನ ಸಂವಾದ ಹಾಗೂ ವಿಚಾರ ವಿನಿಮಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಚಿತ್ರದುರ್ಗದ ಈ ಪ್ರಾದೇಶಿಕ ರೇಷ್ಮೆ ಸಂಶೋಧನಾ ಕೇಂದ್ರವು 10 ಉಪಘಟಕಗಳ ತಾಂತ್ರಿಕ ಚಟುವಟಿಕೆಗಳನ್ನು ಮತ್ತು ಉತ್ತರ ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ 3 ಘಟಕಗಳನ್ನು ಸಮನ್ವಯಗೊಳಿಸಲಿದೆ ಎಂದು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮೈಸೂರಿನ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕರಡು ಮತದಾರರ ಪಟ್ಟಿಯನ್ನು ಇಆರ್ಒ ಕಚೇರಿಯಲ್ಲಿ ಪ್ರಕಟಿಸಲಾಗಿದೆ. ಜನನದ ನಂತರದ ಮೊದಲ 10 ದಿನಗಳಲ್ಲಿ ತಾಯಿ ನೀಡುವಂತಹ ಎದೆಹಾಲು ಮಗುವಿಗೆ ಅಗತ್ಯವಾದಂತಹ ಪೋಷಕಾಂಶ ಒದಗಿಸುವುದರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ವಿಜಯಪುರದಲ್ಲಿ ತಿಳಿಸಿದ್ದಾರೆ. ಈದ್ ಮಿಲಾದ್ ಹಿನ್ನೆಲೆಯಲ್ಲಿ ನಾಳೆ ಚಿಕ್ಕಮಗಳೂರಿನ ಸಂತೆಯನ್ನು ರದ್ದು ಮಾಡಲಾಗಿದೆ. ಶಾಂತಿಯುತವಾಗಿ ಹಬ್ಬ ಆಚರಣೆಗೆ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಕೋಲಾರ ನಗರದಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕನಿಕಾ ಸಿಕ್ರಿವಾಲ್ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಕರಡು ಮತದಾರರ ಪಟ್ಟಿ ಪ್ರಕಟವಾಗಿದ್ದು, ಜಿಲ್ಲೆಯಲ್ಲಿ 796,138 ಮತದಾರರು ಕರಡು ಮತದಾರರ ಪಟ್ಟಿಯಲ್ಲಿದ್ದಾರೆ. ಖಾಲಿ ನಿವೇಶನಗಳ ಸ್ವಚ್ಛತೆಯನ್ನು ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡದಿರುವ ಮಾಲೀಕರಿಗೆ ತಕ್ಷಣವೇ ನೋಟಿಸ್ ಜಾರಿಗೊಳಿಸುವಂತೆ ಅಧಿಕಾರಿಗಳಿಗೆ ದಕ್ಷಿಣ ನಗರ ಪಾಲಿಕೆ ಆಯುಕ್ತ ಕೆ ರಮೇಶ್ ಸೂಚನೆ ನೀಡಿದ್ದಾರೆ. ತುಮಕೂರಿನ ಹೊನ್ನುಡುಕಿ ಮತ್ತು ಮಸ್ಕಲ್ ಗ್ರಾಮ ಪಂಚಾಯತ್ಗಳಲ್ಲಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಜಾಬ್ ಕಾರ್ಡ್ ಮೇಳ ಹಾಗೂ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕಾರ್ಡ್ ಯೋಜನೆ ಅಭಿಯಾನಕ್ಕೆ ಸಹಾಯಕ ನಿರ್ದೇಶಕ ಎಸ್ಎಸ್ ಮಂಜುನಾಥ್ ಚಾಲನೆ ನೀಡಿದರು.

0: ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬರಪೀಡಿತ ಪ್ರದೇಶಗಳಲ್ಲಿ ಬೆಳೆ ವಿಮೆ ನೋಂದಣಿ ಅವಧಿ ವಿಸ್ತರಿಸಿ ಕೇಂದ್ರ ಸರ್ಕಾರ ಆದೇಶ. 27 ಕೋಟಿ ರೂಪಾಯಿ ವೆಚ್ಚದಲ್ಲಿ 60 ದಿನಗಳ ಕಾಲ ಮೋಡ ಬಿತ್ತನೆಗೆ ಸರ್ಕಾರ ನಿರ್ಧಾರ. ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗೆ ಸಚಿವರು ಶಾಸಕರ ಜೊತೆ ಮುಖ್ಯಮಂತ್ರಿ ಸಮಾಲೋಚನಾ ಸಭೆ. ತುಮಕೂರಿನಲ್ಲಿ ಗ್ರೀನ್ ಡೇಟಾ ಸೆಂಟರ್ ಖಾಸಗಿ ಸಂಸ್ಥೆಯೊಂದಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಚರ್ಚೆ. ತಮಿಳುನಾಡಿಗೆ ನಿತ್ಯ 9,000 ಕ್ಯೂಸೆಕ್ ಕಾವೇರಿ ನೀರು ಹರಿಸುವ ಸಿಡಬ್ಲ್ಯೂಆರ್ಸಿ ಶಿಫಾರಸು ಎತ್ತಿ ಹಿಡಿದ ಸಿಡಬ್ಲ್ಯೂಎಂಎ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಜಾಣ ಸುದ್ದಿ. ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಹನುಮಂತನ ಬಂಡೆಗಳು, ತೇಲುವ ತೆಪ್ಪೆಗಳು, ನಡೆ ನಡೆ ವಿಕಾಸ ಹಾಗೂ ಕಣ್ಣು ಮತ್ತು ಬೆಳಕು ಎಂಬುದರ ಕುರಿತು ರಚನೆ ಶ್ರೀ ಕೊಳ್ಳೇಗಾಲ ಶರ್ಮರವರು, ಶ್ರೀಮತಿ ಸುಮನ ಮೈಸೂರು ಹಾಗೂ ಜಮಿನಿ ಎಐ ಧ್ವನಿಗಳು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ

ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 23 ಆಗಸ್ಟ್ 2026. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಹನುಮಂತನ ಬಂಡೆಗಳು ತೇಲುವ ತೆಪ್ಪಗಳು, ನಡೆ ನಡೆ ವಿಕಾಸ ಹಾಗೂ ಕಣ್ಣು ಮತ್ತು ಬೆಳಕು.

ಕಣ್ಣು ಎಷ್ಟು ಮುಖ್ಯವಾದ ಅಂಗ ಎನ್ನುವುದನ್ನು ಹೇಳಬೇಕಿಲ್ಲ. ಕವಿ ಡಿವಿಜಿಯವರು ಈ ಕವನದಲ್ಲಿ ಕಣ್ಣಿನ ದೋಷದ ಬಗ್ಗೆ ಕೊರಗಬೇಡಿ, ಇರುವ ಕಣ್ಣಿನಿಂದಲೇ ಬೆಳಕನ್ನು ನೋಡುವುದನ್ನು ಕಲಿಯಿರಿ, ಅದು ಒಳ್ಳೆಯದು ಎಂದು ಹಿತವಚನ ನುಡಿದಿದ್ದಾರೆ. ಇದು ಜೀವನದ ದೊಡ್ಡ ಪಾಠವೇ ಇರಬಹುದು. ಆದರೆ ದೃಷ್ಟಿದೋಷ ಇರುವವರಿಗೆ ಮಾತ್ರ ಚೆನ್ನುಡಿ ಎನ್ನಿಸಲಾರದು. ಅದರಲ್ಲಿಯೂ ಬಾಲ್ಯದಲ್ಲಿ ಕಣ್ಣಿನ ದೃಷ್ಟಿ ಸರಿಯಿಲ್ಲದೆ ಹೋದಾಗ ಇನ್ನೂ ಕೆಡುಕೆನಿಸುತ್ತದೆ. ಇಂತಹುದೊಂದು ದೋಷಕ್ಕೆ ಬೆಳಕೇ ಕಾರಣ ಎಂದರೆ ಏನೆನ್ನುತ್ತೀರಿ? ಅಮೆರಿಕೆಯ ಅಲಬಾಮಾ ವಿಶ್ವವಿದ್ಯಾನಿಲಯದ ನೇತ್ರ ವಿಜ್ಞಾನಿ ಹಾಗೂ ವೈದ್ಯ ರಫೆಲ್ ಗ್ರಿಟನ್ ಇತ್ತೀಚೆಗೆ ಪ್ರಕಟಿಸಿರುವ ಸಂಶೋಧನೆಯೊಂದು ಈ ರೀತಿಯ ಸ್ವಾರಸ್ಯಕರ ವಿಷಯವನ್ನು ಬಯಲಾಗಿಸಿದೆ. ಬಹುತೇಕ ಮಕ್ಕಳಲ್ಲಿ ಕಾಣುವ ದೃಷ್ಟಿದೋಷವಾದ ಸಮೀಪ ದೃಷ್ಟಿದೋಷ ಅಥವಾ ಮಯೋಪಿಯಾಗೆ ಸೂರ್ಯನ ಬೆಳಕಿನಲ್ಲಿರುವ ನೇರಳೆ ಬಣ್ಣದ ಬೆಳಕು ಕಾರಣ ಇರಬಹುದಂತೆ. ಬಾಲ್ಯದಲ್ಲಿ ಈ ಬಣ್ಣದ ಬೆಳಕಿಗೆ ಹೆಚ್ಚೆಚ್ಚು ತೆರೆದುಕೊಂಡ ಮಕ್ಕಳಲ್ಲಿ ಮಯೋಪಿಯಾ ಕಾಣಿಸಿಕೊಳ್ಳುವುದು ಕಡಿಮೆ ಆಗಬಹುದು ಎಂದು ಇವರ ಸಂಶೋಧನೆ ತಿಳಿಸಿದೆ. ಬೆಳಕಿಗೂ ಕಣ್ಣಿಗೂ ಸಂಬಂಧ ಇರುವುದು. ಕಣ್ಣು ಇರುವವರಿಗೆಲ್ಲ ಎದ್ದು ಕಾಣುವ ಸಂಗತಿ. ಆ ಕಣ್ಣು ಬೆಳೆದಿದ್ದರೆ ಬೆಳಕು ಕಾಣುತ್ತದೇನೋ ನಿಜ. ಹಾಗಿದ್ದು ಬೆಳಕು ಇದ್ದಾಗಷ್ಟೇ ಕಣ್ಣು ದೃಷ್ಟಿ ಸ್ಪಷ್ಟವಾಗಿರುವಂತೆ ಬೆಳೆಯುತ್ತದೆ ಎನ್ನುವ ಸಂಗತಿ ಬೆಲಗುಗೊಳಿಸುವಂಥದ್ದು. ಮನುಷ್ಯನ ಕಣ್ಣನ್ನು ಅತ್ಯಂತ ಸೂಕ್ಷ್ಮ ಅಂಗವೆಂದಷ್ಟೇ ಅಲ್ಲ, ಅತ್ಯಂತ ಸಂಕೀರ್ಣ ಹಾಗೂ ಪರಿಪೂರ್ಣವಾದ ಅಂಗ ಎಂದು ಜೀವಿ ವಿಜ್ಞಾನಿಗಳು ಪರಿಗಣಿಸುತ್ತಾರೆ. ಅದರ ಒಂದೊಂದು ಭಾಗವು ಮತ್ತೊಂದರ ಜೊತೆಗೆ ಹೊಂದಿಕೊಂಡು ಬೆರೆದಿರುತ್ತದೆ ಹಾಗೂ

ಹೊಂದಿಕೊಂಡೇ ಕಾರ್ಯನಿರ್ವಹಿಸುತ್ತದೆ. ಹೀಗಾಗಿ ದೃಷ್ಟಿ ಎನ್ನುವುದು ಬಲು ವಿಶೇಷವಾದೊಂದು ಸಂವೇದನೆ, ಅಗತ್ಯದ ಸಂವೇದನೆ ಕೂಡ. ಮನುಷ್ಯರ ಕಣ್ಣುಗಳು ಹುಟ್ಟುವಾಗಲೇ ತೆರೆದಿರುತ್ತವೆ, ಬೆಳಕು ಕಾಣುತ್ತವೆ. ಆದರೆ ಅಷ್ಟಕ್ಕೆ ಅದರ ಬೆಳವಣಿಗೆ ನಿಂತಿರುವುದಿಲ್ಲ. ಬಾಲ್ಯದಲ್ಲಿಯೂ ಕಣ್ಣು ಬೆಳೆಯುತ್ತಿರುತ್ತದೆ, ಅದರ ಆಕಾರ ಬದಲಾಗುತ್ತಿರುತ್ತದೆ. ಮಕ್ಕಳು 10-12 ವರ್ಷ ವಯಸ್ಸಿನವರಾಗುವವರೆಗೂ ಈ ಬಗೆಯ ಬದಲಾವಣೆಗಳು ಕಣ್ಣಿನಲ್ಲಿ ಆಗುತ್ತಲೇ ಇರುತ್ತವೆ. ಈ ಸಂದರ್ಭದಲ್ಲಿ ಯಾವುದೇ ಊನವಾದರೂ ದೃಷ್ಟಿಗೆ ತೊಂದರೆಯೇ. ಇಂತಹ ದೋಷಗಳಲ್ಲಿ ಕಣ್ಣು ಗುಡ್ಡೆಯ ಅಡ್ಡಾದಿಡ್ಡಿ ಬೆಳವಣಿಗೆಯೂ ಒಂದು. ಕಣ್ಣಗುಡ್ಡೆ ಅಗಲಕ್ಕಿಂತ ತುಸು ಹೆಚ್ಚು ಉದ್ದವೇ ಬೆಳೆದಲ್ಲಿ ಮಯೋಪಿಯಾ ಕಾಣಿಸಿಕೊಳ್ಳುತ್ತದೆ. ಕಣ್ಣು ಕಾಣುವ ದೃಶ್ಯದ ಬಿಂಬ ಕಣ್ಣಿನ ಹಿಂಭಾಗದಲ್ಲಿರುವ ಪರದೆಯ ಮೇಲೆ ಬೀಳುವುದರ ಬದಲಾಗಿ ಅದರ ಮುಂದೆಯೇ ರೂಪುಗೊಳ್ಳುತ್ತದೆ. ದೃಷ್ಟಿ ಮಸುಕಾಯಿತು ಎನ್ನಿಸುತ್ತದೆ. ಬಾಲ್ಯದಲ್ಲಿ ಕಾಣಿಸುವ ಇಂತಹ ಮಯೋಪಿಯಾಗೆ ಹಲವಾರು ಕಾರಣಗಳಿವೆ. ಬೆಳೆಯುವ ವಯಸ್ಸಿನಲ್ಲಿ ಒಳ್ಳೆಯ ಆಹಾರ ದೊರೆಯದೇ ಇರುವುದು ಸಾಮಾನ್ಯವಾದ ಅಂಶ. ಇದಲ್ಲದೆ ತಂದೆ ತಾಯಂದಿರಲ್ಲಿ ದೃಷ್ಟಿದೋಷ ಇದ್ದಾಗ ಮಕ್ಕಳಲ್ಲಿಯೂ ಅದು ಕಾಣಿಸಿಕೊಳ್ಳಬಹುದು. ಜೊತೆಗೆ ಬಾಲ್ಯ ಅಂದರೆ 6-8 ವರ್ಷ ವಯಸ್ಸಿನೊಳಗೆ ಶಾಲೆಗೆ ಸೇರುವ ಸಮಯದಲ್ಲಿ ಮಕ್ಕಳ ನಡವಳಿಕೆಯು ದೃಷ್ಟಿದೋಷ ಬೆಳೆಯಲು ಕಾರಣವಾಗಬಹುದು. ಸದಾ ಮನೆಯೊಳಗೇ ಇರುವಂತಹ ದಿನದ ಬಹಳ ಹೊತ್ತು ಸಣ್ಣ ಅಕ್ಷರಗಳಿರುವ ಪುಸ್ತಕಗಳನ್ನು ಮಸುಕು ಬೆಳಕಿನಲ್ಲಿ ಓದುವ ಮಕ್ಕಳು ಹೈಸ್ಕೂಲಿಗೆ ಬರುವುದರೊಳಗೆ ಮಯೋಪಿಯಾಗೆ ಬಲಿಯಾಗುವುದು ಹೆಚ್ಚು. ಒಂದು ಅಂದಾಜಿನ ಪ್ರಕಾರ ಏಷ್ಯಾದ ಜನತೆಯಲ್ಲಿ 3-ಒಬ್ಬರಲ್ಲಿಯಾದರೂ ಮಯೋಪಿಯಾ ಕಾಣಿಸಿಕೊಳ್ಳುತ್ತದೆ. ಇತ್ತೀಚೆಗೆ ಮಯೋಪಿಯಾ ಉಂಟು ಮಾಡುವ ಕಾರಣಗಳಲ್ಲಿ ಸೇರ್ಪಡೆಯಾಗಿರುವ ಹೊಸದೊಂದು ಅಂಶ ಎಂದರೆ ಮೊಬೈಲು ಮೊದಲಾದ ಇಲೆಕ್ಟ್ರಾನಿಕ್ ಪರದೆಗಳ ಬಳಕೆ. ಇಲೆಕ್ಟ್ರಾನಿಕ್ ಪರದೆಗಳನ್ನು ಹೆಚ್ಚು ಬಳಸುವ ಮಕ್ಕಳಲ್ಲಿ ಮಯೋಪಿಯಾ ಬೆಳವಣಿಗೆ ಸಾಮಾನ್ಯವಾಗಿ ಕಂಡುಬರುತ್ತಿತ್ತು. ಅದಕ್ಕೆ ಪರದೆಯಿಂದ ಹೊಮ್ಮುವ ಬೆಳಕು ಕಾರಣವಿರಬಹುದೇ ಎನ್ನುವುದು ಗುಮಾನಿ. ಏಕೆಂದರೆ ಟಿವಿ, ಕಂಪ್ಯೂಟರು ಹಾಗೂ ಮೊಬೈಲು ಫೋನುಗಳಿಂದ ಹೊಮ್ಮುವ ಬೆಳಕಿನಲ್ಲಿ ಸೂರ್ಯನ ಬೆಳಕಿನಲ್ಲಿರುವ ಎಲ್ಲ ಅಂಶಗಳು ಇರುವುದಿಲ್ಲ. ಅದರಲ್ಲಿಯೂ ಮುಖ್ಯವಾಗಿ ನೇರಳೆಯ ಬಣ್ಣ ಕಾಣೆಯಾಗಿರುತ್ತದೆ. ಹಾಗಿದ್ದರೆ ಈ ಬಣ್ಣಕ್ಕೂ ಕಣ್ಣಿನ ಬೆಳವಣಿಗೆಗೂ ಸಂಬಂಧವೇನಾದರೂ ಇರಬಹುದೇ ಎನ್ನುವುದು ಗ್ರಿಡ್ಜ್ ತಂಡದ ಅನುಮಾನವಾಗಿತ್ತು. ಅದರಲ್ಲಿಯೂ ಕಣ್ಣು ಗುಡ್ಡೆ ಉದ್ದವಾಗಿ ಬೆಳೆಯುವಂತೆ ಮಾಡುವ ಆಪ್ಸಿನ್-5 ಎನ್ನುವ ಪ್ರೋಟೀನಿಗೂ ಬೆಳಕಿಗೂ ಸಂಬಂಧ ಇರಬಹುದೇ ಎಂದು ಅನುಮಾನಿಸಿದ್ದರು. ಬೆಳಕಿಗೂ ಕಣ್ಣಿನ ಬೆಳವಣಿಗೆಗೂ ಸಂಬಂಧ ಇದೆ ಎಂಬುದನ್ನು ಇಲಿಗಳಲ್ಲಿ ನಡೆದ ಹಲವು ಸಂಶೋಧನೆಗಳು ನಿರೂಪಿಸಿದ್ದುವು. ಆದರೆ ಇಲಿಗಳ ಹಾಗೂ ಮನುಷ್ಯರ ಕಣ್ಣುಗಳಿಗೆ ಸಾಕಷ್ಟು ವ್ಯತ್ಯಾಸ ಇದೆ. ಹೀಗಾಗಿ ಗ್ರಿಡ್ಜ್ ತಂಡ ಅತ್ತ ಇಲಿಗಳಿಗೂ ಇತ್ತ ಮನುಷ್ಯನಂತಹ ಪ್ರೈಮೇಟುಗಳಿಗೂ ಹತ್ತಿರವಾದ ಸಂಬಂಧಿ ಎನ್ನಿಸಿದ ದೊಡ್ಡ ಹೆಗ್ಗಣ ಅಥವಾ ಮುಂಗುಸಿಯಂತೆ ತೋರುವ ಶ್ರೂ ಪ್ರಾಣಿಗಳನ್ನು ಅಧ್ಯಯನ ಮಾಡಿತು. ಈ ಪ್ರಾಣಿಗಳ ಮರಿಗಳು ಹುಟ್ಟಿದ ಹಲವಾರು ದಿನಗಳವರೆಗೆ ಕಣ್ಣು ತೆರೆಯುವುದೇ ಇಲ್ಲ. ಕಣ್ಣು ತೆರೆದ ನಂತರವೂ ಕಣ್ಣಗುಡ್ಡೆ ಬೆಳೆಯುತ್ತಿರುತ್ತದೆ. ಈ ಸಂದರ್ಭದಲ್ಲಿ ಇಲಿಗಳಲ್ಲಿ ಆಪ್ಸಿನ್-5 ರಚಟುವಟಿಕೆ ಹೆಚ್ಚು. ಆದ್ದರಿಂದ ಈ ಮರಿಗಳ ಕಣ್ಣಿಗೆ ಬೇಕಿದ್ದ ಬಣ್ಣದ ಬೆಳಕು ತೋರಿಸಿ ಬೆಳವಣಿಗೆ ಹೇಗಾಗುತ್ತದೆ, ಕಣ್ಣಿನ ದೃಷ್ಟಿ ಹೇಗೆ ತೋರುತ್ತದೆ ಎಂದು ಅಧ್ಯಯನ ಮಾಡಬಹುದು. ಈ ಪ್ರಾಣಿಗಳನ್ನು ಬಳಸಿಕೊಂಡು ಮರಿಗಳ ಕಣ್ಣುಗಳ ಮೇಲೆ ವಿವಿಧ ಬಣ್ಣದ ಬೆಳಕು ಬೀಳದಂತೆ ತರೆದಾಗ ಏನಾಗುತ್ತದೆ ಎಂದು ಗ್ರಿಡ್ಜ್ ತಂಡ ಅಧ್ಯಯನ ಮಾಡಲು ಹೊರಟಿತು. ಶ್ರೂಮರಿಗಳ ಕಣ್ಣಿಗೆ ಕನ್ನಡಕದಂತೆ ಒಂದು ಮಸೂರವನ್ನು ಅಳವಡಿಸಿ ಮಯೋಪಿಯಾವನ್ನು ಉಂಟು ಮಾಡಬಹುದು. ಕನ್ನಡಕವನ್ನು ಹಾಕಿದ 10 ದಿನಗಳಲ್ಲಿ ಆ ಕಣ್ಣು ಬೇರೆ ಕಣ್ಣುಗಳಿಗಿಂತಲೂ ಉದ್ದನಾಗಿ ಬೆಳೆಯುವುದರಿಂದ ಬಿಂಬ ಸ್ಪಷ್ಟವಾಗಿ ಮೂಡುವುದಿಲ್ಲ. ಬಿಂಬ ಎಲ್ಲಿ ಹೇಗೆ ಮೂಡುತ್ತದೆ ಎನ್ನುವುದನ್ನು ಅಳೆಯುವ ಸಾಧನಗಳಿವೆ. ಇವನ್ನು ಬಳಸಿ ಬಿಂಬಗಳು ಸ್ಪಷ್ಟವಾಗಿವೆಯೇ ಎಂದು ಗ್ರಿಡ್ಜ್ ತಂಡ ಗಮನಿಸಿತು. ಹೀಗೆ ಕೃತಕವಾಗಿ ಕಣ್ಣಿನಲ್ಲಿ ದೋಷವನ್ನು ಉಂಟು ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಕನ್ನಡಕಧಾರಿ ಶ್ರೂಗಳನ್ನು ವಿವಿಧ ಬಣ್ಣದ ಬೆಳಕಿನ ವಾತಾವರಣದಲ್ಲಿ ಬೆರೆಯಲು ಬಿಡಲಾಯಿತು. ಎಲ್ಇಡಿ ಬಲ್ಬುಗಳನ್ನು ಬಳಸಿ ನಿರ್ದಿಷ್ಟ ಬಗೆಯ ಬೆಳಕಷ್ಟೇ ಇರುವಂತೆ ಮಾಡಬಹುದು. ಈ ಎಲ್ಲ ಶ್ರೂಗಳಿಗೂ ಅಲ್ಟ್ರಾವೈಲೆಟ್ ಬೆಳಕು ಸಿಗುವಂತೆ ಮಾಡಲಾಗಿತ್ತು. ಅಲ್ಟ್ರಾವೈಲೆಟ್ ಕಿರಣಗಳು ಸಾಮಾನ್ಯ ಬೆಳವಣಿಗೆಗೆ ಅಗತ್ಯ. ಹೀಗೆ ನಿರ್ದಿಷ್ಟ ಬೆಳಕು ಮಾತ್ರವೇ ಇಲ್ಲದಿದ್ದರೆ ಕಣ್ಣಿನ ಬೆಳವಣಿಗೆಗೆ ಏನಾಗುತ್ತದೆ ಎಂದು ತಿಳಿಯಲು ಗ್ರಿಡ್ಜ್ ತಂಡ ಪ್ರಯತ್ನಿಸಿದೆ. ಅಲ್ಟ್ರಾವೈಲೆಟ್ ಕಿರಣಗಳನ್ನಷ್ಟೇ ನೀಡಿದಾಗ ಶ್ರೂಗಳಲ್ಲಿ ಮಯೋಪಿಯಾ ಕಡಿಮೆ ಕಾಣಿಸಿಕೊಂಡಿತ್ತು. ಅಲ್ಟ್ರಾವೈಲೆಟ್ ಕಿರಣಗಳು ಇಲ್ಲದಿದ್ದಾಗ ಇಲಿಗಳ ಕಣ್ಣಗುಡ್ಡೆಗಳ ಬೆಳವಣಿಗೆ ಕುಂದುತ್ತಿತ್ತು. ಆದರೆ ಶ್ರೂಗಳಲ್ಲಿ ಹೀಗಾಗಿರಲಿಲ್ಲ. ಹಾಗಿದ್ದರೆ ಇನ್ಯಾವ ಬೆಳಕು ಇದಕ್ಕೆ ಕಾರಣವಿರಬಹುದು ಎಂದು ಗ್ರಿಡ್ಜ್ ತಂಡ ಪರಿಶೀಲಿಸಿತು. ನೇರಳೆ ಹಾಗೂ ನೀಲಿ ಬಣ್ಣಗಳ ನಡುವೆ ಇರುವ ಇಂಡಿಗೋ ಎನ್ನುವ ಬಣ್ಣದ ಕಿರಣಗಳನ್ನು ನೀಡಿದಾಗ ಕನ್ನಡಕ ಧರಿಸಿದ್ದರೂ ಶ್ರೂಗಳ

0: ಇವುಗಳು ಸಾಮಾನ್ಯದಂತೆ ಬೆಳೆದಿದ್ದುವು. ಮಯೋಪಿಯಾ ಕಡಿಮೆಯಾಗಿತ್ತು. ಗ್ರಿಡ್ಸ್ ತಂಡ ಇನ್ನೂ ಒಂದು ಪ್ರಯೋಗ ನಡೆಸಿದೆ. ಸಾಮಾನ್ಯವಾಗಿ ನಮ್ಮ ಪರಿಸರದಲ್ಲಿ ಮಯೋಪಿಯಾವನ್ನು ಕುಗ್ಗಿಸುವಷ್ಟು ಪ್ರಖರವಾಗಿ ಈ ಇಂಡಿಗೋ ಬಣ್ಣ ಎಲ್ಲಿರುತ್ತದೆ ಎಂದು ಗಣಕಯಂತ್ರಗಳನ್ನು ಬಳಸಿ ಪರಿಶೀಲಿಸಿದೆ. ಅದರ ಪ್ರಕಾರ ಬಿಸಿಲು ಪ್ರಖರವಾಗಿರುವಾಗ, ಅಂದರೆ ನಟ್ಟನಡು ಮಧ್ಯಾಹ್ನದಲ್ಲಿ, ಹಚ್ಚ ಹಸಿರು ಸಸ್ಯರಾಶಿ ಇರುವಲ್ಲಿ ಈ ಬಣ್ಣದ ಪ್ರಮಾಣ ಹೆಚ್ಚು. ಮನೆಯೊಳಗೆ ಇರುವ ಯಾವ ದೀಪದ ಬೆಳಕಿನಲ್ಲಿಯೂ ಇದು ಅಷ್ಟು ಗಾಢವಾಗಿರುವುದಿಲ್ಲ. ಅಂದರೆ ಅರ್ಥ ಇಷ್ಟೆ, ಸಹಜವಾಗಿಯೇ ಮಯೋಪಿಯಾ ಬೆಳೆಯದಂತೆ ತಡೆಯುವ ಬೆಳಕು ಬಯಲಿನಲ್ಲಿದೆ, ಮನೆಯೊಳಗೆ ಇಲ್ಲ. ಅಂದರೆ ಮನೆಯೊಳಗೆ ಹೆಚ್ಚು ಕಾಲ ಕಳೆಯುವುದರಿಂದ ಮಯೋಪಿಯಾ ಬೆಳೆಯಲು ಅನುಕೂಲ ಮಾಡಿಕೊಟ್ಟ ಹಾಗೆ. ಗ್ರಿಡ್ಸ್ ತಂಡ, ಈ ಬಣ್ಣದ ಬೆಳಕು ಮನುಷ್ಯರ ಕಣ್ಣಿನ ಬೆಳವಣಿಗೆಯನ್ನು ಇದೇ ರೀತಿ ಬಾಧಿಸುತ್ತದೆಯೋ ಎಂದು ಪರೀಕ್ಷಿಸಿಲ್ಲ ಎನ್ನಿ. ಆದರೆ ಆಪ್ಸಿನ್, 5 ಮನುಷ್ಯರಲ್ಲಿಯೂ ಇಲಿಗಳಂತೆಯೇ ಕಣ್ಣು ಬೆಳೆಯುತ್ತಿರುವ ಸಂದರ್ಭದಲ್ಲಿ ಹೆಚ್ಚು ಕಾಣಿಸಿಕೊಳ್ಳುತ್ತದೆ. ಅಂದ ಮೇಲೆ ಅದಕ್ಕೆ ಏನೋ ಪ್ರಮುಖ ಪಾತ್ರವಿದೆ. ಅದು ಊಹಿಸಿದಂತೆಯೇ ಇಂಡಿಗೋ ಬಣ್ಣವನ್ನು ಅವಲಂಬಿಸಿದ್ದರೆ ಕಣ್ಣು ಬೆಳೆಯುತ್ತಿರುವ ಸಮಯದಲ್ಲಿ, ಅಂದರೆ ಬಾಲ್ಯದಲ್ಲಿ, ಹೊರಗಿನ ಪರಿಸರದಲ್ಲಿ ಹೆಚ್ಚೆಚ್ಚು ಸಮಯ ಕಳೆಯುವುದು ಒಳ್ಳೆಯದು. ಹೊರಗೆ ಹಸಿರಿನ ಜೊತೆಗೆ ಇಂಡಿಗೋ ಬಣ್ಣವು ಕಾಣುವುದರಿಂದ ಕಣ್ಣಿಗೆ ಮಯೋಪಿಯಾ ತಟ್ಟುವುದು ಕಡಿಮೆಯಾದೀತು. ಇದು ಸಾಧ್ಯವೇ ಇಲ್ಲವೆಂದಲ್ಲಿ ಮನೆಯೊಳಗಿರುವ ದೀಪಗಳನ್ನೇ ಇಂಡಿಗೋ ಬಣ್ಣ ಬೀರುವಂತೆ ಮಾರ್ಪಡಿಸಬೇಕಾಗಬಹುದು ಎಂದು ಗ್ರಿಡ್ಸ್ ತಂಡ ತರ್ಕಿಸಿದೆ. ಅಂದರೆ ಅರ್ಥ ಇಷ್ಟೆ, ಅರೆಗಣ್ಣು ನಮದೆಂದು ಕೊರಕೊರಗಿ ಫಲವೇನು, ಅರೆ ಬೆಳಕು ಮನೆಯೊಳೆಂದೊರಲಿ ಸುಖವೇನು ಎಂದು ಡಿವಿಜಿಯವರ ಮಾತುಗಳನ್ನು ಸ್ವಲ್ಪ ತಿದ್ದಬೇಕಿದೆ.
1: ನಡೆದಿದೆ ವಿಕಾಸ, ಮಂಗನಿಂದ ಮಾನವನಾದ ಎಂದು ವಿಕಾಸದ ಕತೆ ಹೇಳುವಾಗ ಅದು ಹೇಗೆ ತೋರಿಸಿ ನೋಡುವ ಎಂದು ಪ್ರಶ್ನಿಸುವವರಿದ್ದಾರೆ. ವಿಕಾಸ ಎನ್ನುವುದು ನೂರಾರು ಸಂತತಿಗಳ ಅವಧಿಯಲ್ಲಿ ನಡೆಯುವ ಬದಲಾವಣೆ ಎಂದು ಹೇಳಿದರೂ ಅದಕ್ಕೆ ಸಾವಿರಾರು ವರ್ಷಗಳು ಬೇಕು ಎಂದರೂ ಈ ಪ್ರಶ್ನೆ ಇದ್ದೇ ಇರುತ್ತದೆ. ಇದಕ್ಕೆ ಕಾರಣ ಇಷ್ಟೇ, ವಿಕಾಸದಿಂದಾಗಿ ಪ್ರಾಣಿಗಳ ಪ್ರಕೃತಿ, ವಿಶೇಷವಾಗಿ ದೇಹದ ಅಂಗಗಳಲ್ಲಿ ಬದಲಾವಣೆಗಳು ಆಗುತ್ತಿರುವುದರ ಬಗ್ಗೆ ಪುರಾವೆಗಳಿಲ್ಲ. ಹಿಂದೆ ಇದ್ದುದವುಗಳಿಂದ ಬದಲಾಗಿರುವುದಕ್ಕೆ ಸಾಕಷ್ಟು ಪುರಾವೆಗಳು ಸಿಗುತ್ತವೆ. ಆದರೆ ಇಂದು ಆಗುತ್ತಿರುವ ಪರಿಸರದ ಬದಲಾವಣೆಗಳು ವಿಕಾಸಕ್ಕೆ ಹಾದಿ ಮಾಡಿಕೊಡುತ್ತಿವೆಯೇ ಎಂದರೆ ಕಾಣಿಸುವ ಪುರಾವೆಗಳು ಇರಬಹುದೇ? ಇದು ಪ್ರಶ್ನೆ. ಇಂತಹ ಪುರಾವೆಗಳು ಸಿಗುವವರೆಗೂ ವಿಕಾಸದ ಬಗ್ಗೆ ಅನುಮಾನ ಇದ್ದೇ ಇರುತ್ತದೆ. ಇದೀಗ ಈ ಅನುಮಾನಗಳನ್ನು ಪರಿಹರಿಸುವ ಮತ್ತೊಂದು ಪುರಾವೆ ಸಿಕ್ಕಿದೆಯಂತೆ. ಅಮೆರಿಕೆಯ ಪ್ರಿನ್ಸ್ಟನ್ ವಿಶ್ವವಿದ್ಯಾನಿಲಯದ ಪರಿಸರ ಮತ್ತು ವಿಕಾಸ ವಿಜ್ಞಾನಿ ಶೇನ್ ಕ್ಯಾಂಬೆಲ್ ಸ್ಟೇಟನ್ ಮತ್ತು ಸಂಗಡಿಗರು ಹಲ್ಲಿಯೊಂದರಲ್ಲಿ ವಿಕಾಸ ಆಗುತ್ತಿರುವುದನ್ನು ಪತ್ತೆಹಚ್ಚಿದ್ದಾರೆ. ಅಮೆರಿಕೆಯ ಪಶ್ಚಿಮ ಕರಾವಳಿಯನ್ನು ಪ್ರತಿ ವರ್ಷವೂ ತಾಕುವ ಚಂಡಮಾರುತಗಳಿಂದಾಗಿ ಅಲ್ಲಿನ ಕೆಲವು ದ್ವೀಪಗಳಲ್ಲಿ ವಾಸಿಸುವ ಹಲ್ಲಿಗಳ ದೇಹ ರಚನೆಯಲ್ಲಿ ಬದಲಾವಣೆ ಆಗಿದೆ ಎಂದು ಇವರು ಕರೆಂಟ್ ಬಯಾಲಜಿ ಪತ್ರಿಕೆಯಲ್ಲಿ ಇತ್ತೀಚೆಗೆ ವರದಿ ಮಾಡಿದ್ದಾರೆ. ವಿಕಾಸ ಅಂದರೆ ಏನೆಂದು ಗೊತ್ತಿದೆಯಲ್ಲ? ಇಂದಿದ್ದ ಪ್ರಾಣಿಗಳು ನಿಧಾನವಾಗಿ ಬದಲಾಗುತ್ತಾ ಮುಂದೊಮ್ಮೆ ಬೇರೆ ಯಾವುದೋ ಹೊಸ ಪ್ರಾಣಿಯಂತೆ ಕಾಣಲು ಆರಂಭಿಸುತ್ತವೆ. ಇದನ್ನೇ ವಿಕಾಸ ಎನ್ನುತ್ತೇವೆ. ಮಂಗನಿಂದ ಮಾನವ ಎನ್ನುವ ಮಾತು ಬಂದಿದ್ದು ಇದೇ ಕಾರಣದಿಂದ. ಮಂಗನಂತಹ ಒಂದು ಪ್ರಾಣಿಯಿತ್ತು, ಅದರ ಸಂತತಿಗಳಲ್ಲಿ ಕೆಲವು ಸ್ವಲ್ಪ ಬದಲಾಗಿದ್ದವು. ಆ ಸಂತತಿಗಳೇ ಹೆಚ್ಚೆಚ್ಚು ಆದಾಗ ಅವು ಬೇರೆಯದೇ ಪ್ರಾಣಿಗಳಾದವು. ಅವುಗಳಲ್ಲಿ ಒಂದು ಮಾನವನಂತಾಯಿತು, ಕೆಲವು ವಾನರಗಳಾದವು, ಮಂಗನಂತವೂ ಕೆಲವು ಹಾಗೆಯೇ ಉಳಿದವು. ಹೀಗೆ ಬದಲಾವಣೆಗಳಿಂದ ಹೊಸದೊಂದು ಪ್ರಭೇದ ಹುಟ್ಟುವುದನ್ನೇ ವಿಕಾಸ ಎನ್ನುತ್ತೇವೆ. ಜೀವಿಗಳಲ್ಲಿ ವಿಕಾಸ ಆಗುವುದಕ್ಕೆ ಎಷ್ಟು ಕಾಲ ಬೇಕು ಎನ್ನುವುದಕ್ಕೆ ಅಳತೆಗಳಿಲ್ಲ. ಕೆಲವು ಜೀವಿಗಳಲ್ಲಿ ಅದು ಹಲವು ವರ್ಷಗಳಲ್ಲಿ ಆಗಬಹುದು, ಇನ್ನು ಕೆಲವದರಲ್ಲಿ ಸಾವಿರಾರು ಅಥವಾ ಲಕ್ಷಾಂತರ ವರ್ಷಗಳಾಗಬಹುದು. ಜಿರಳೆಗಳಂತಹ ಕೆಲವು ಯಾವ ಬದಲಾವಣೆಯೂ ಆಗದೆಯೇ ಇದ್ದಂತೆಯೇ ಉಳಿಯಬಹುದು. ಇದರರ್ಥ ಬದಲಾವಣೆ ಆಗಿರಲಿಲ್ಲ ಅಂತಲ್ಲ. ಬದಲಾದ ರೂಪುಗಳು ಸಂತತಿಗಳನ್ನು ಹೆಚ್ಚೆಚ್ಚು ಮಾಡಿಕೊಳ್ಳಲಾಗದೆ ನಶಿಸಿ ಹೋದವು ಅಂತಷ್ಟೇ. ಅಂದರೆ ಜೀವಿಗಳಲ್ಲಿ ತೋರುವ ಮಾರ್ಪಾಡುಗಳ ಜೊತೆಗೆ ಅವುಗಳ ಸಂತತಿಗಳಲ್ಲಿಯೂ ಆ ಮಾರ್ಪಾಡುಗಳು ಹೆಚ್ಚೆಚ್ಚು ಇರಬೇಕು ಎಂದರ್ಥ ಅಷ್ಟೇ. ಈ ಅರ್ಥದಲ್ಲಿ ಮಾರ್ಪಾಡುಗಳು ಉಳಿಯಬೇಕೆಂದರೆ ಸಂತತಿಗಳು ಬೆಳೆಯಬೇಕು, ಅಂದರೆ ತಲೆ ತಲಾಂತರವಾಗಿ ಈ ಬದಲಾವಣೆಗಳು ಕಾಣಿಸಿಕೊಳ್ಳಬೇಕು ಅಂದಷ್ಟೇ. ಹೀಗೆ ಅನುವಂಶೀಯವಾಗಿ ಉಳಿದುಕೊಂಡ ಬದಲಾವಣೆಗಳು ಉಳಿದುಕೊಂಡಾಗಷ್ಟೇ ಹೊಸದೊಂದು ಪ್ರಭೇದ ಹುಟ್ಟುತ್ತದೆ. ಆದರೆ ಜೀವಿಯಲ್ಲಿ ಕಾಣಿಸಿಕೊಳ್ಳುವ ಎಲ್ಲಾ ಬದಲಾವಣೆಗಳು, ಮಾರ್ಪಾಡುಗಳು ಮುಂದಿನ ಸಂತತಿಯವರೆಗೆ ಹೋಗುವುದಿಲ್ಲ. ಅವು ಲಾಭದಾಯಕವಾಗಿದ್ದರೆ ಮಾತ್ರ ಉಳಿದುಕೊಳ್ಳುತ್ತದೆ. ಹೀಗೆ ಕೆಲವು ಅಳಿದು ಕೆಲವು ಉಳಿಯುವುದನ್ನು ನಿಸರ್ಗದ ಆಯ್ಕೆ ಎಂದು ಚಾರ್ಲ್ಸ್ ಡಾರ್ವಿನ್ ಕರೆದ. ಅನೇಕ ರೂಪುಗಳಲ್ಲಿ ಕೆಲವಷ್ಟೇ ಉಳಿದು ಬೆಳೆದು ವಿಕಾಸ ಆಗುವುದಕ್ಕೆ ಈ ನಿಸರ್ಗ

0: ಆಯ್ಕೆಯ ಮೂಲ. ವಿಕಾಸವನ್ನು ದೂಡುವ ಬಲ ಎಂದು ಅರ್ಥೈಸಿದ. ಆಹಾರದ ಕೊರತೆ, ಆಹಾರಕ್ಕಾಗಿ ಸ್ಪರ್ಧೆ, ಸಂಗಾತಿಗಾಗಿ ಸ್ಪರ್ಧೆ, ಸಂತಾನೋತ್ಪತ್ತಿಯ ಸಾಮರ್ಥ್ಯದಲ್ಲಿ ವ್ಯತ್ಯಾಸ, ಬೆಟ್ಟ ಗುಡ್ಡಗಳು, ನದಿ ಸಮುದ್ರಗಳಂತಹ ಭೌಗೋಳಿಕ ರಚನೆಗಳು ವಲಸೆಗೆ ಅಡ್ಡಿಯಾಗುವುದು, ಬೇಟೆಗಾರ ಪ್ರಾಣಿಗಳ ಕಾಟ ಇತ್ಯಾದಿಗಳಿಂದಾಗಿ ಯಾವುದೇ ಜೀವಿ ಸಮೂಹದಲ್ಲಿ ಇರುವ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಹಿರಿದಾಗಿ ಪ್ರತ್ಯೇಕ ಜೀವಿಯಂತಾಗುತ್ತದೆ ಎಂದು ಇಂದು ಗುರುತಿಸಲಾಗಿದೆ. ಇಂತಹ ವಿದ್ಯಮಾನಗಳನ್ನೇ ನಿಸರ್ಗದ ಆಯ್ಕೆಯ ಬಲ ಅಂತಲೂ, ಇದಕ್ಕೆ ಅಗತ್ಯವಾದ ವ್ಯತ್ಯಾಸಗಳು ಸಮೂಹದಲ್ಲಿ ಸಹಜವಾಗಿಯೇ ತಳಿಗುಣಗಳಲ್ಲಿನ ದೋಷ ಅಥವಾ ವ್ಯತ್ಯಾಸಗಳಿಂದ ಉದ್ಭವಿಸಿರುತ್ತವೆ ಎಂದು ಈಗ ನಂಬಲಾಗಿದೆ. ಆದರೆ ಈ ರೀತಿಯ ವಿಕಾಸದ ಪ್ರಕ್ರಿಯೆಯೆಂದು ನೇರವಾಗಿ ಕಾಣುವುದು ಕಷ್ಟವಾಗಿತ್ತು. ಲಕ್ಷಾಂತರ ವರ್ಷಗಳಷ್ಟು ಹಳೆಯ ಶಿಲೆಗಳಲ್ಲಿರುವ ಪಳೆಯುಳಿಕುಗಳು ಅಂದಿನ ಜೀವಿಗಳ ಬಗ್ಗೆ ಪುರಾವೆಯಾಗಿದ್ದವು. ಅಂದಿಗೂ ಇಂದಿಗೂ ವ್ಯತ್ಯಾಸಗಳಿವೆ ಎನ್ನುವುದರಿಂದಾಗಿ ವಿಕಾಸ ಆಗಿದೆ ಎಂದು ಸ್ಪಷ್ಟವಾಗುತ್ತಿತ್ತು. ಆದರೆ ಇದೀಗ ವಿಕಾಸದ ಈ ಎಲ್ಲಾ ಹಂತಗಳನ್ನು ನೇರವಾಗಿ ನಮ್ಮ ಜೀವಿತ ಕಾಲದಲ್ಲಿಯೇ ನೋಡುವುದು ಸಾಧ್ಯವಾಗಿದೆ. ಕೇವಲ ಕೆಲವೇ ತಲೆಮಾರುಗಳ ಅಂತರದಲ್ಲಿ ಹಳ್ಳಿಯಲ್ಲಿ ಹೊಸದೊಂದು ಪ್ರಭೇದವೇ ಏನೋ ಎನ್ನುವಂತಹ ವ್ಯತ್ಯಾಸ ಪತ್ತೆಯಾಗಿದೆ. ಹಳ್ಳಿಗಳ ಈ ಕಥೆ ಆರಂಭವಾಗಿದ್ದು 10 ವರ್ಷಗಳ ಹಿಂದೆ. ಆಗ ಕೆಲವೇ ತಿಂಗಳುಗಳ ಅಂತರದಲ್ಲಿ ಇರ್ಮಾ ಮತ್ತು ಮರಿಯಾ ಎನ್ನುವ ಎರಡು ಪ್ರಬಲ ಚಂಡಮಾರುತಗಳು ಅಮೆರಿಕದ ಪಶ್ಚಿಮ ಕರಾವಳಿಯನ್ನು ಬಾಧಿಸಿದ್ದವು. ಅಲ್ಲಿ ಚೆಲ್ಲಾಪಿಲ್ಲಿಯಾಗಿರುವ ಪುಟ್ಟ ಪುಟ್ಟ ದ್ವೀಪಗಳು ಹಲವು ಇವುಗಳ ದಾಳಿಯಲ್ಲಿ ಜರ್ಜರಿತವಾಗಿದ್ದವು. ಅಂತಹ ದ್ವೀಪಗಳಲ್ಲಿ ಟರ್ಕ್ ಮತ್ತು ಕೈಕೋ ದ್ವೀಪ ಸಮೂಹವು ಒಂದು. ಈ ದ್ವೀಪ ಸಮೂಹದಲ್ಲಿ ಎರಡು ನಡುಗಡ್ಡೆಗಳು ವಿಜ್ಞಾನಿಗಳಿಗೆ ಬಹಳ ವಿಶೇಷ ಎನ್ನಿಸಿವೆ. ವಾಟರ್ಕೆ ಮತ್ತು ಪೈನ್ಕೆ ಎನ್ನುವ ಈ ದ್ವೀಪಗಳ ಭೌಗೋಳಿಕ ರಚನೆ ಹಾಗೂ ಸಸ್ಯರಾಶಿಯಲ್ಲಿ ಅಜಗಜಾಂತರ ವ್ಯತ್ಯಾಸವಿದೆ. ಪೈನ್ಕೆಯಲ್ಲಿ ಎತ್ತರೆತ್ತರದ ಮರಗಳ ದಟ್ಟ ಕಾಡಿದೆ. ವಾಟರ್ಕೆಯಲ್ಲಿ ಪೊದೆಗಳೇ ಜಾಸ್ತಿ. ಇದರಿಂದಾಗಿಯೋ ಏನೋ ಈ ಎರಡು ದ್ವೀಪಗಳಲ್ಲಿಯೂ ಇರುವ ಹಳ್ಳಿಗಳ ರಚನೆಯಲ್ಲಿಯೂ ವ್ಯತ್ಯಾಸಗಳಿವೆ. ಒಂದೇ ಪ್ರಭೇದಗಳಾದರೂ ಪೊದೆಗಳಿರುವ ನಡುಗಡ್ಡೆಯಲ್ಲಿ ಮುಂಗಾಲು ಹಿಂಗಾಲು ಎರಡೂ ಹೆಚ್ಚು ಕಡಿಮೆ ಸಮವಾಗಿರುವ ಹಳ್ಳಿಗಳಿವೆ. ಅದೇ ಎತ್ತರೆತ್ತರದ ದಪ್ಪನೆ ಮರಗಳಿರುವ ಕಡೆ ಹಿಂಗಾಲು ಉದ್ದವಿರುವ ಮುಂಗಾಲು ಕಿರಿದಾಗಿರುವ ಹಳ್ಳಿಗಳಿವೆ. ಚಂಡಮಾರುತದ ದಾಳಿಯ ನಂತರ ಹಳ್ಳಿಗಳಲ್ಲಿ ಇನ್ನೊಂದು ವ್ಯತ್ಯಾಸವನ್ನು ವಿಜ್ಞಾನಿಗಳು ಗುರುತಿಸಿದ್ದರು. ಉದ್ದ ಹಿಂಗಾಲಿನ ಹಳ್ಳಿಗಳಲ್ಲಿ ಹಿಂಗಾಲಿನ ಒಂದು ಬೆರಳು ಗಿಡ್ಡನಾಗಿದ್ದ ಹಳ್ಳಿಗಳು ಹೆಚ್ಚೆಚ್ಚು ಕಂಡುಬಂದಿದ್ದವು. ಎರಡು ಬಗೆಯ ಹಳ್ಳಿಗಳಲ್ಲಿಯೂ ಹಿಂಗಾಲಿನ ಒಂದು ಬೆರಳು ಗಿಡ್ಡನಾಗಿರುವ ಬಗೆಗಳು ಕಂಡುಬಂದವು. ಕೆಲವು ವಿಜ್ಞಾನಿಗಳು ಈ ಗಿಡ್ಡ ಬೆರಳಿನಿಂದಾಗಿ ಹಳ್ಳಿಗಳು ಮರಕ್ಕೆ ಭದ್ರವಾಗಿ ಆತುಕೊಂಡಿರಬೇಕು, ಹೀಗಾಗಿ ಅವು ಚಂಡಮಾರುತದ ದಾಳಿಯಿಂದ ತಪ್ಪಿಸಿಕೊಂಡಿರಬೇಕು ಎಂದು ತರ್ಕಿಸಿದ್ದರು. ಈ ಕಾರಣವೇ ಸರಿಯೆಂದಾದರೆ ಇದು ನೈಸರ್ಗಿಕ ವಿನೋಪವೊಂದು ವಿಕಾಸಕ್ಕೆ ಹಾದಿ ಮಾಡಿಕೊಟ್ಟಿರುವ ಕಥೆಯೆಂದಾಗುತ್ತದೆ. ಚಂಡಮಾರುತ ಆಗಾಗ್ಗೆ ಕಾಡುವ ಈ ದ್ವೀಪಗಳಲ್ಲಿ ಮರಕ್ಕೆ ಭದ್ರವಾಗಿ ಆತುಕೊಳ್ಳುವ ಸಾಮರ್ಥ್ಯ ಬದುಕಿ ಉಳಿಯಲು ಅವಶ್ಯವಾದಂತೆಯೇ. ಆದ್ದರಿಂದ ಇದು ಹೊಸ ವಿಕಾಸ ಇರಬೇಕು ಎನ್ನುವುದು ಊಹೆಯಾಗಿತ್ತು. ಈ ಊಹೆ ನಿಜ ಎಂದಾದರೆ ಎರಡೂ ದ್ವೀಪಗಳಲ್ಲಿ ಇರುವ ಎರಡೂ ಬಗೆಯ ಹಳ್ಳಿಗಳಲ್ಲಿ ಎಲ್ಲದರಲ್ಲಿಯೂ ಚಂಡಮಾರುತಕ್ಕೂ ಮುನ್ನ ಇದ್ದವುಗಳು ಹಾಗೂ ಅನಂತರದ ದಿನಗಳಲ್ಲಿ ಕಂಡುಬರುವವುಗಳ ಹಿಂಗಾಲಿನ ಅದೇ ಬೆರಳು ಗಿಡ್ಡವಾಗಿರಬೇಕಿತ್ತು. ಇದು ನಿಜವೇ ಎಂದು ಪರೀಕ್ಷಿಸಲು ಕ್ಯಾಂಪಬೆಲ್ ತಂಡ ಚಂಡಮಾರುತದ ದಾಳಿಗೆ ಮುನ್ನ ಸಂಗ್ರಹಿಸಿದ್ದ ಹಳ್ಳಿಗಳ ಹಾಗೂ ಅನಂತರದ ದಿನಗಳಲ್ಲಿ ಸಂಗ್ರಹಿಸಿದ್ದ ಹಳ್ಳಿಗಳ ಡಿಎನ್ಎಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ್ದಾರೆ. ಅದರಲ್ಲಿಯೂ ವಿಶೇಷವಾಗಿ ಹೆಪಾರಿನ್ ಸಲ್ಫೇಟ್ 6O ಟ್ರಾನ್ಸ್ಫರೇಸ್ ಎನ್ನುವ ಕಿಣ್ವ ತಯಾರಿಸುವ ಜೀನಿನಲ್ಲಿ ವ್ಯತ್ಯಾಸಗಳಿವೆಯೇ ಎಂದು ಗಮನಿಸಿದರು. ಹಳ್ಳಿಗಳಲ್ಲಿ ಕಾಲು ಕೈಗಳು ರೂಪುಗೊಳ್ಳುವಾಗ ಈ ಕಿಣ್ವ ಬಲು ಚಟುವಟಿಕೆಯಿಂದ ಇರುತ್ತದೆ. ದ್ವೀಪದಲ್ಲಿ ಕಂಡುಬಂದ ಹಳ್ಳಿಗಳೆಲ್ಲದರಲ್ಲಿಯೂ ಈ ಜೀನಿನ ಆಸುಪಾಸಿನಲ್ಲಿರುವ ಡಿಎನ್ಎಯಲ್ಲಿ ಅತಿ ಹೆಚ್ಚು ವ್ಯತ್ಯಾಸಗಳು ಕಂಡುಬಂದವು. ಇದು ನಿಜಕ್ಕೂ ಹಿಂಗಾಲಿನ ಬೆರಳನ್ನು ಗಿಡ್ಡ ಮಾಡಿರಬಹುದೇ ಎಂದು ಗುರುತಿಸಲು ಒಂದು ಪ್ರಯೋಗವನ್ನು ಮಾಡಿದರು. ಬೇರೊಂದು ಹಳ್ಳಿಯ ಭ್ರೂಣಗಳು ಬೆಳೆಯುತ್ತಿರುವಾಗ ಇದೇ ಜೀನ್ ಇರುವೆಡೆ ಕ್ರಿಸ್ಪರ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಡಿಎನ್ಎಯನ್ನು ಬದಲಾಯಿಸಿದರು. ಆ ಭ್ರೂಣಗಳ ಕಾಲುಗಳಲ್ಲಿ ಒಂದು ಬೆರಳು ಗಿಡ್ಡವಾಗಿತ್ತು. ಅರ್ಥಾತ್ ಈ ಬದಲಾವಣೆ ಇತ್ತೀಚಿನದು ಹಾಗೂ ಅದುವೇ ಗಿಡ್ಡ ಕಾಲ್ಬೆರಳುಗಳಿಗೆ ಕಾರಣ. ಈ ವ್ಯತ್ಯಾಸ ಉಂಟಾಗಿದ್ದು ಚಂಡಮಾರುತದಿಂದಲೇ, ಏಕೆಂದರೆ ಅದಕ್ಕೂ ಮುನ್ನ ಇದ್ದ ಹಳ್ಳಿಗಳಲ್ಲಿ ಇಷ್ಟೊಂದು ವ್ಯತ್ಯಾಸಗಳಿರಲಿಲ್ಲ ಎಂದು ಕ್ಯಾಂಪ್ಬೆಲ್ ತಂಡ ತೀರ್ಮಾನಿಸಿದೆ. ಇದು ಪ್ರಕೃತಿ ವಿಕೋಪವೊಂದು ಇಡೀ ಜೀವಿ ಸಮೂಹವನ್ನು ಅಳಿಸಿಹಾಕುವ ಬದಲಾಗಿ ಅದರ ತಳಿಗುಣಗಳಲ್ಲಿ ಅನುಕೂಲಿಯಾಗಿದ್ದುದನ್ನು ಆಯ್ದು ಹೊಸದೊಂದು ಬಗೆ ರೂಪುಗೊಳ್ಳಲು ನೆರವಾಗಿರುವುದಕ್ಕೆ ಪುರಾವೆಯಾಗಿದೆ. ಹವಾಗುಣ ಬದಲಾಗುತ್ತಿರುವ ಈ ದಿನಗಳಲ್ಲಿ ಹಳ್ಳಿಗಳಂತಹ ಹಲವು ಜೀವಿಗಳಲ್ಲಿ ಈ ಬಗೆಯ ವ್ಯತ್ಯಾಸಗಳು ಕಾಣಿಸಿಕೊಳ್ಳುತ್ತಿರಬಹುದು ಎನ್ನುವ ಊಹೆ ಈಗ ಬಲವಾಗಿದೆ. ಯಾವ್ಯಾವ ಜೀವಿಗಳು ಈ ಬದಲಾವಣೆಗೆ ತುತ್ತಾಗುತ್ತವೋ, ಹೇಗೆ ಬದಲಾಗುತ್ತವೋ ಕಾಲವೇ ಹೇಳಬೇಕು.
1: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣಧ್ವನಿ

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನ ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ. ಶಿಕ್ಷಕರ ನೇಮಕಾತಿ 2026 ಪರೀಕ್ಷಾ ಸಿದ್ಧತೆ ತಯಾರಿ ಹಾಗೂ ಪುಸ್ತಕಗಳ ಸಂಪೂರ್ಣ ಮಾಹಿತಿ ಕುರಿತು ಮೈಸೂರಿನ ಕುವೆಂಪು ನಗರದ ಬಿಜಿಎಸ್ ಬಿಎಡ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ದಿನೇಶ್ ಎಚ್ಪಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸಾಮಾನ್ಯ ಜ್ಞಾನ
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
3: ಎಲ್ಲ ಜನಧ್ವನಿ ಕೇಳುಗರಿಗೆ ನಮಸ್ಕಾರಗಳು. ನಾನು ದಿನೇಶ್, ಸಹಾಯಕ ಪ್ರಾಧ್ಯಾಪಕರು, ಬಿಜಿಎಸ್ ಬಿಎಡ್ ಕಾಲೇಜ್, ಕುವೆಂಪು ನಗರ, ಮೈಸೂರು. ಇಂದು ನಿಮ್ಮೊಂದಿಗೆ ಈ ದಿನ ನಾವು ಶಿಕ್ಷಕರ ನೇಮಕಾತಿ ಕುರಿತು ಈಗಾಗಲೇ ಗೆಜೆಟೆಡ್ ಆದೇಶವನ್ನು ವಿಶ್ಲೇಷಣೆ ಮಾಡಿದ್ವಿ ಇಂದಿನ ತರಗತಿಯಲ್ಲಿ. ಈ ದಿನ ಸ್ಪರ್ಧಾತ್ಮಕ ಪರೀಕ್ಷೆ ಹೇಗಿರುತ್ತೆ ಮತ್ತು ಅದರ ತಯಾರಿಯನ್ನು ಹೇಗೆ ಮಾಡ್ಕೋಬೇಕು ಅಂತೇಳಿ ನಾವು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಸುಮಾರು 15,000 ಶಿಕ್ಷಕರ ನೇಮಕಾತಿ ಏನಿದೆ, ಇದರಲ್ಲಿ ಮೊನ್ನೆ ಈಗ ಅಂದರೆ 17-8 2026 ಒಂದು ನೋಟಿಫಿಕೇಶನ್ ಪುನಃ ಮಾಡಿದ್ದೇನೆ. ಅದರಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಉತ್ತರ ಕರ್ನಾಟಕ ಪೋಸ್ಟ್ಗಳು ಎಷ್ಟಿದೆ ಅಂತಕ್ಕಂಥದ್ದನ್ನು ಕೂಡ PSTಗೆ ಮತ್ತು GPTಗೆ HSTRIಗೆ ಸುದೀರ್ಘವಾಗಿ ತಿಳಿಸಿದ್ದಾನೆ. ಒಟ್ಟು 1050 ಪೋಸ್ಟ್ಗಳು PST ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಿದ್ರೆ, ಅದರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ 900 ಪೋಸ್ಟ್ಗಳು, ಸುಮಾರು 150 ಪೋಸ್ಟ್ಗಳು ಮಾತ್ರ ಕಲ್ಯಾಣ ಉತ್ತರ ಕರ್ನಾಟಕಕ್ಕೆ ಸೀಮಿತ ಆಗಿದೆ. ಅದೇ ಥರ GPTನಲ್ಲಿ ಸುಮಾರು 5,500 ಪೋಸ್ಟ್ಗಳು ಸೌತ್ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ರೆ, 3,500 ಪೋಸ್ಟ್ಗಳು ಕಲ್ಯಾಣ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಿದೆ. ಅದೇ ಥರ HSTRನಲ್ಲಿ ಸುಮಾರು 5,000 ಪೋಸ್ಟ್ಗಳನ್ನ ನೋಡ್ತೀವಿ, 4,950 ಪೋಸ್ಟ್ಗಳನ್ನು. ಅದರಲ್ಲಿ ವಿಭಾಗವಾರು ಹಂಚಿಕೆ ಮಾಡಿದ್ದಾನೆ. ಬೆಂಗಳೂರು ವಿಭಾಗಕ್ಕೆ 830 ಪೋಸ್ಟು, ಮೈಸೂರು ವಿಭಾಗಕ್ಕೆ 748 ಪೋಸ್ಟು, ಧಾರವಾಡ ವಿಭಾಗಕ್ಕೆ 831 ಪೋಸ್ಟು, ಹಾಗೆ ಕಲಬುರಗಿ ವಿಭಾಗಕ್ಕೆ 2,500 ಪೋಸ್ಟು. ಅಂದರೆ ಸುಮಾರು 50% ಕಲಬುರಗಿ ವಿಭಾಗದಲ್ಲಿ ನೋಡ್ತಾ ಹೋಗ್ತೀವಿ ಪೋಸ್ಟ್ಗಳನ್ನು. ಅದರಲ್ಲಿ ಲ್ಯಾಂಗ್ವೇಜ್ ಕನ್ನಡ, ಇಂಗ್ಲೀಷು, CBZ ಮತ್ತು ಕಲಾ ಕನ್ನಡ ಇವುಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗ್ತೀವಿ. ಹಾಗಾದರೆ ನಾವು ನೇರವಾಗಿ ವಿಷಯ ಪುರಾಣ ಈ ದಿನ ಕೇಳಿದರೆ, ಮೊದಲನೇದಾಗಿ ನಾವು GPT ಮತ್ತು PST ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಈಗಾಗಲೇ ಅರ್ಹತೆಗಳ ಬಗ್ಗೆ ಗೊತ್ತಿದೆ. ಅದರಲ್ಲಿ ಮೊದಲನೇದಾಗಿ TET ಮೊದಲನೇ ಪತ್ರಿಕೆಯಲ್ಲಿ ತೇರ್ಗಡೆ ಆಗಿರಬೇಕು. ಅದೇ ಥರ GPTನಲ್ಲಿ Paper 2 ತೇರ್ಗಡೆ ಹೊಂದಿರಬೇಕು. ಏಕೆ ಅಂತ ಹೇಳಿದ್ರೆ ಈಗಾಗಲೇ ಇದು ನೇರ ನೇಮಕಾತಿಗೆ ಅನ್ವಯಿಸ್ತಾ ಹೋಗ್ತದೆ. ಏಕೆ ಅಂತ ಹೇಳಿದ್ರೆ 70% CET ಅಂಕಗಳನ್ನ ತೆಗೆದುಕೊಂಡ್ರೆ ಇನ್ನು ಉಳಿದಿರ್ತಕ್ಕಂಥ ಅಂಕಗಳನ್ನು ಇಲ್ಲಿ CET ನೇಮಕಾತಿಯಲ್ಲಿ ಅವರು ಆಯ್ಕೆ ಮಾಡ್ಕೊಳ್ಳಲಾಗ್ತದೆ. ಹೇಗೆ ಅಂತ ಹೇಳಿದ್ರೆ 70 CET ಅಂಕಗಳನ್ನ ತೆಗೆದುಕೊಂಡ್ರೆ ಅದರಲ್ಲಿ 20 TET ಅಂಕಗಳನ್ನು ಪರಿಗಣಿಸಲಾಗುತ್ತೆ. ಇನ್ನು 8 ಅಂಕಗಳನ್ನು ಪದವಿ ಹಂತದಲ್ಲಿ ನೋಡಲಾಗ್ತದೆ, ಹಾಗೆ 2% BEd ನೋಡಲಾಗ್ತದೆ. ಹಾಗಾದರೆ ಇದೇ ಥರ GPTಯಲ್ಲೂ ಕೂಡ ಸೇಮ್ ಆಸ್ ಇಟ್ ಈಸ್ ನ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. 20%, 20%, 8% ಮತ್ತು 8% ಟೋಟಲ್ ಮೆರಿಟ್ ಅಥವಾ ಕಟ್ ಆಫನ್ನು ಮಾಡಬೇಕು ಅಂತ ಹೇಳಿದ್ರೆ ಅವರು 100 ಈ ವಿಧಾನವನ್ನು ಆಯ್ಕೆ ಮಾಡ್ಕೊಳ್ತಾ ಹೋಗ್ತಾರೆ. ಇದು CET ಹೇಗೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಬೇಕು ಅಂತಂದರೆ ಇಂದಿನ ಒಂದು ನಮಗೆ ಬ್ಯಾಕ್ ಸ್ಕೋರ್ಗಳು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಹಾಗಾದ್ರೆ ನೇರವಾಗಿ GPT 6ನಿಂದ 8ನೇ ತರಗತಿಯ ಪದವೀಧರರ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕಳೆದ 2022-23 ನೋಟಿಫಿಕೇಶನ್ಸ್ ಅಲ್ಲಿ Paper 3 ಕೂಡ ಕೊಟ್ಟಿದ್ದ. ಅಂದರೆ ಸುಮಾರು 400 ಅಂಕಗಳಿಗೆ ನಿಗದಿಯಾಗಿತ್ತು. ಆದರೆ ಇದನ್ನು ಮಾಡಿಫಿಕೇಶನ್ ಮಾಡಿ CNR ರೂಲಲ್ಲಿ ಹೊಸ ಬದಲಾವಣೆಗಳನ್ನು ತಂದಿದ್ದಾರೆ. ಏಕೆ ಅಂತ ಹೇಳಿದ್ರೆ ಹಿಂದೆ ಎಲ್ಲ ಡಿಸ್ಕ್ರಿಪ್ಟಿವ್ ಟೈಪ್ ಅಂದರೆ ವಿವರಣಾತ್ಮಕ ಪರೀಕ್ಷೆ ನಡೆಸಲಾಗ್ತಿತ್ತು. ಹೇಗೆ ಅಂತ ಹೇಳಿದ್ರೆ ಜನರಲ್ ಪೇಪರ್

ಪೇಪರ್ 108 ಅಂಕಗಳು, ಸಬ್ಜೆಕ್ಟ್ ಪೇಪರ್ 2ನಲ್ಲಿ ಸೋಷಿಯಲ್ ಸೈನ್ಸ್ ಪೇಪರ್ನಲ್ಲಿ 105 ಅಂಕಗಳು, ಮತ್ತು ಭಾಷಾ ಸಾಮರ್ಥ್ಯ ಕನ್ನಡದಲ್ಲಿ 100 ಅಂಕಗಳನ್ನು ಮಾಡಿ ಒಟ್ಟು 3 ಪತ್ರಿಕೆಗಳನ್ನು ಸೇರ್ಪಡೆ ಮಾಡಿದರು. ಸೊ ಹಿಂದೆ ಎಲ್ಲ ಪ್ರಶಿಕ್ಷಣಾರ್ಥಿಗಳು ಅಥವಾ ಸ್ಪರ್ಧಾರ್ಥಿಗಳಿಗೆ ಸಮಸ್ಯೆಗಳನ್ನು ಮನಗಂಡಂಥ ಹಲವಾರು ಪ್ರತಿಭಟನೆಗಳು, ಹೋರಾಟಗಳು ತದ ನಂತರ C&R-ನಲ್ಲಿ ತಿದ್ದುಪಡಿಯನ್ನು ಮಾಡಿ ವಿವರಣಾತ್ಮಕ ಅಥವಾ ಡಿಸ್ಕ್ರಿಪ್ಟಿವ್ ಕಾನ್ಸೆಪ್ಟ್ ಅನ್ನು ತೆಗೆದುಹಾಕಲಾಗಿ ಪ್ರಸ್ತುತ 2026 ನೇರ ನೇಮಕಾತಿಯಲ್ಲಿ MCQ ಅಂದರೆ ಬಹು ಅಂಶ ಆಯ್ಕೆ ಮಾದರಿಯನ್ನು ಆಯ್ಕೆ ಮಾಡಲಾಗಿದೆ. ಹಾಗಾದರೆ ಇದರಲ್ಲಿ ಬಹು ಅಂಶ ಆಯ್ಕೆ ಮಾದರಿಯಲ್ಲಿ 2 ಪತ್ರಿಕೆಗಳನ್ನಷ್ಟೇ ನಿಗದಿಪಡಿಸಿದ್ದಾರೆ, ಪತ್ರಿಕೆ 1 ಮತ್ತು ಪತ್ರಿಕೆ 2. ಪತ್ರಿಕೆ 1 ಜನರಲ್ ಸ್ಟಡೀಸ್ ಅಂದರೆ ಸಾಮಾನ್ಯ ವಿಷಯಕ್ಕೆ ಸಂಬಂಧಪಟ್ಟಿದೆ. ಸರಿಸುಮಾರು 100 ಅಂಕಗಳಿಗೆ ಈ ಪತ್ರಿಕೆಯನ್ನು ನಿಗದಿ ಮಾಡಲಾಗಿದೆ. ಇದರಲ್ಲಿ ಏನೇನಪ್ಪ ಇರ್ತದೆ ಅನ್ನೋ ಬಿಲ್ಟು ಡೀಟೇಲ್ ಆಗಿ ನೋಡೋದಾದರೆ ಒಟ್ಟು 7 ವಿಭಾಗಗಳನ್ನು ಒಳಗೊಂಡಿರುತ್ತೆ ಈ ಮೊದಲನೇ ಪತ್ರಿಕೆ. ಅದರಲ್ಲಿ ಸಾಮಾನ್ಯ ಜ್ಞಾನ 15 ಅಂಕಗಳು, ಪ್ರಚಲಿತ ವಿದ್ಯಮಾನಗಳು 15 ಅಂಕಗಳು, ಸಾಮಾನ್ಯ ಕನ್ನಡ 10 ಅಂಕಗಳು, ಸಾಮಾನ್ಯ ಇಂಗ್ಲಿಷ್ 10 ಅಂಕಗಳು, ಹಾಗೆ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ 15 ಅಂಕಗಳು, ಗಣಕಯಂತ್ರ ಸಾಕ್ಷರತೆ ಕಂಪ್ಯೂಟರ್ ಲಿಟ್ರಸಿ 15 ಅಂಕಗಳು, ವ್ಯಾಲ್ಯೂ ಎಜುಕೇಷನ್ ಅಂಡ್ ಇಂಟ್ ಎಜುಕೇಷನ್ ಮೌಲ್ಯಾತ್ಮ ಮತ್ತು ಆರೋಗ್ಯ ಶಿಕ್ಷಣ ಇದಕ್ಕೆ 20 ಅಂಕಗಳನ್ನು ನಿಗದಿ ಮಾಡಿದ್ದಾನೆ. ಒಟ್ಟು 7 ವಿಭಾಗ ಅಥವಾ ಕ್ಷೇತ್ರಗಳಿಂದ 100 ಅಂಕಗಳನ್ನು ನಿಗದಿಪಡಿಸಿದ್ದಾನೆ. ಹಾಗಾದರೆ ಆ ಕೇಳುಗರೆ ನಾವು ಈ ಮೊದಲನೇ ಪತ್ರಿಕೆಯನ್ನು ಯಾವ ಥರ ನಾವು ಸ್ಟಡಿಯನ್ನು ಮಾಡಬೇಕು ಅನ್ನೋದಾದರೆ ಇದಕ್ಕೆ ನಾವು ಹಲವಾರು ವಸ್ತು ವಿಷಯಗಳನ್ನು ಓದಬೇಕಾಗ್ತದೆ. ಸೊ ಇದು ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತೆ. ಹಾಗೆ ಈ ಒಟ್ಟಿಗೆ ನಾನು 2 ಪತ್ರಿಕೆಗಳ ಸೇರಿ ಅಧ್ಯಯನ ಸಾಮಗ್ರಿಗಳನ್ನು ಮುಂದೆ ತಿಳಿಸ್ತಾ ಹೋಗ್ತೀನಿ. ಪತ್ರಿಕೆ 2 ನಿಮಗೆ ಕನ್ನಡ ಭಾಷಾ ಶಿಕ್ಷಕರು, ಆಂಗ್ಲ ಭಾಷಾ ಶಿಕ್ಷಕರು, ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು, ಹಾಗೆ ಜೀವ ವಿಜ್ಞಾನ ಶಿಕ್ಷಕರು, ಸಮಾಜ ವಿಜ್ಞಾನ ಶಿಕ್ಷಕರು, ಗಣಕಯಂತ್ರ ವಿಜ್ಞಾನ ಶಿಕ್ಷಕರು, ಈ 6 ವಿಭಾಗದ ಶಿಕ್ಷಕರ ನೇಮಕಾತಿಗೆ ಸಬ್ಜೆಕ್ಟ್ ಆಯಾ ರೆಸ್ಪೆಕ್ಟಿವ್ ಬೆಳಗಾಗಿ ಸಬ್ಜೆಕ್ಟ್ಗೆ 100 ಅಂಕಗಳನ್ನು ನಿಗದಿಪಡಿಸಿದ್ದಾನೆ. ಅಂದರೆ ಈಗಾಗಲೇ ಆ 100 ಅಂಕಗಳಿಗೆ ಏನೆಲ್ಲ ವಸ್ತು ವಿಷಯ ಇರುತ್ತೆ ಅಂತಕ್ಕಂಥದ್ದನ್ನ ಸಬ್ಜೆಕ್ಟ್ ಅಲ್ಲಿ ಆ ಸಿಲೆಬಸ್ ಅನ್ನು ಕೂಡ ಅವನೇ ವೆಬ್ಸೈಟ್ ಅಲ್ಲಿ ಕೊಟ್ಟಿದ್ದಾನೆ. ಕೇಳಿದರೆ ಆ ವೆಬ್ಸೈಟ್ಗೆ ನೀವು ಲಾಗಿನ್ ಆಗಿ ಅಲ್ಲಿ ನೋಡಿದ್ದೆ ಆದರೆ ಸಿಲೆಬಸ್ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಕೊಟ್ಟಿದ್ದಾನೆ. ಅದರಲ್ಲಿ ತುಂಬಾನೇ ಸಣ್ಣ ಓದಬೇಕಾಗುತ್ತೆ ಗೆಜೆಟೆಡ್ ನೋಟಿಫಿಕೇಶನ್ಸ್ ಅಲ್ಲಿ. ಈಗ ನಾನು ಮೊದಲನೇ ಪತ್ರಿಕೆಗೆ ಹೇಗೆ ನೀವು ತಯಾರಿ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ಸ್ವಲ್ಪ ಒಂದಷ್ಟು ರೆಫರೆನ್ಸ್ ಅನ್ನ ಹೇಳ್ತಾ ಹೋಗ್ತೀನಿ ಕೇಳಿದರೆ. ಈಗ ಮೊದಲನೇ ಪತ್ರಿಕೆಗೆ ನಾವು ನೋಡೋದಾದ್ರೆ ಜನರಲ್ ಸ್ಟಡೀಸ್ ಅಲ್ಲಿ ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನ, ಕನ್ನಡ, ಇಂಗ್ಲಿಷ್ ಮತ್ತೆ ಸೈಕಾಲಜಿ, ಕಂಪ್ಯೂಟರ್ ಲಿಟ್ರಸಿ, ವ್ಯಾಲ್ಯೂ ಎಜುಕೇಶನ್ ಇವಕ್ಕೆಲ್ಲ ಸೊ ನಾವು ಕಂಪ್ಲೀಟ್ ಆಗಿ ಸೊ 6-10 ಸ್ಟ್ಯಾಂಡರ್ಡ್ ಅಥವಾ 5ನೇ ತರಗತಿಯಿಂದ 10ನೇ ತರಗತಿವರೆಗೆ ಸಾಮಾನ್ಯವಾಗಿ ಭಾಷಾ ಶಿಕ್ಷಕರಾದರೆ ಕನ್ನಡ ಪುಸ್ತಕವನ್ನು, ಇಂಗ್ಲಿಷ್ ಶಿಕ್ಷಕರಾದರೆ ಇಂಗ್ಲಿಷ್ ಪುಸ್ತಕವನ್ನು, ಸಮಾಜ ವಿಜ್ಞಾನ ಶಿಕ್ಷಕರಾದರೆ ಸಮಾಜ ವಿಜ್ಞಾನ ಪುಸ್ತಕವನ್ನು, ಅಂದರೆ ಆಯಾ ರೆಸ್ಪೆಕ್ಟಿವ್ ಸಬ್ಜೆಕ್ಟ್ ಟೀಚರ್ಸ್ ಏನು ಮಾಡ್ತಾ ಹೋಗ್ತಾರೆ ಪತ್ರಿಕೆ 1 ಕೂಡ ಇದರಲ್ಲಿ ಕವರೇಜ್ ಆಗ್ತಾ ಹೋಗುತ್ತೆ. ಯಾಕಂದರೆ ಸಾಮಾನ್ಯ ಜ್ಞಾನ ಅಂತ ಬಂದಾಗ ನಮಗೆ ಇಟ್ಸ್ ಎ ವಾಸ್ಟ್ ಏರಿಯಾ, ಯಾಕೆಂದರೆ ಅದಕ್ಕೆ ಮಿತಿ ಇಲ್ಲ, ಎಲ್ಲ ಕ್ಷೇತ್ರದಿಂದ ಕೂಡ ತೆಗೆದುಕೊಳ್ತಾ ಹೋಗ್ತಾನೆ. ಯಾಕಂದರೆ ನಿಮಗೆ ಕ್ರೀಡೆ, ಸಾಹಿತ್ಯ, ವಿಜ್ಞಾನ, ತಂತ್ರಜ್ಞಾನ, ಜ್ಞಾನ, ಕಲೆ, ಇಂಗ್ಲಿಷ್ ಮತ್ತು ಕನ್ನಡ ಮತ್ತು ಏನ್ಷಿಯಂಟ್ ಹಿಸ್ಟ್ರಿಯಿಂದನೂ ಕೂಡ ತೆಗೆದುಕೊಳ್ತಾ ಹೋಗ್ತಾನೆ. ಜಿಯೋಗ್ರಫಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಅದರಲ್ಲಿ ಎಸ್ಪೆಷಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ತುಂಬ ಡೀಟೇಲ್ ಆಗಿ ಹೋಗ್ತಾ ಹೋಗ್ತಾನೆ. ಆದ್ರಿಂದ ನಾವು ಈ ಸ್ಕೂಲ್ ಟೆಕ್ಸ್ಟ್ ಬುಕ್ಗಳನ್ನ ಸಬ್ಜೆಕ್ಟು ಮತ್ತು ಜನರಲ್ ಸ್ಟಡೀಸ್ಗೆ ಎರಡಕ್ಕೂ ಕೂಡ ಅನುಕೂಲವಾಗುವಂತೆ ನಾವು ಓದಬೇಕಾಗುತ್ತೆ. ಮೊದಲನೇದಾಗಿ ಸರ್ಕಾರಿ ಶಾಲೆಯ ಪುಸ್ತಕಗಳ 5ನೇ 10ನೇ ತರಗತಿಯವರೆಗೆ ಎಲ್ಲ ಪುಸ್ತಕಗಳನ್ನು ಓದಬೇಕಾಗ್ತದೆ. ತದನಂತರ PUC ಪುಸ್ತಕಗಳಲ್ಲಿ ರೆಸ್ಪೆಕ್ಟಿವ್ ಜಿಯೋಗ್ರಫಿ, ಎಕನಾಮಿಕ್ಸ್, ಸೋಷಿಯಾಲಜಿ ಅಥವಾ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್ ಇವಕ್ಕೆ ಒಳ್ಳೊಳ್ಳೆ ಆಥರ್ ಬುಕ್ಸ್ಗಳನ್ನು ನಾನು ಹೇಳ್ತಾ ಹೋಗ್ತೀನಿ, ಅದನ್ನು ಕೂಡ ನೀವು ಓದಬೇಕಾಗ್ತದೆ. ತದನಂತರ ಇಲ್ಲಿ ಈಗ ಸ್ಪರ್ಧಾ ಇತಿಹಾಸ ಅಂತ ಹೇಳ್ಬಿಟ್ಟು ಆರ್ ಮಂಜುನಾಥ್ ಅವ್ರದ್ದು ಇತಿಹಾಸಕ್ಕೆ ತುಂಬ ಅತ್ಯುತ್ತಮವಾದಂಥ ಬುಕ್. ಆ ಸ್ಪರ್ಧಾ ಇತಿಹಾಸ ಬುಕ್ಸ್ ಅನ್ನ ನಾವು ಓದಿದ್ರೆ ಅಲ್ಲಿ ಏನ್ ಮಾಡ್ತಾ ಹೋಗ್ತಾನೆ, ಸೊ ಕಂಟೆಂಟ್ ಜೊತೆಗೆ ಎಕ್ಸಾಮ್ಸ್ ಪ್ಯಾಟರ್ನ್ಸ್ ಅನ್ನ ಮತ್ತೆ ಸೊ ಕ್ವಶನ್ ಪೇಪರ್ ಸಾಲ್ವ್ಸ್ ಅನ್ನು ಮಾಡ್ತಾ ಹೋಗ್ತಾನೆ ಈ ಸ್ಪರ್ಧಾ ಇತಿಹಾಸ ಆರ್ ಮಂಜುನಾಥ್ ಬುಕ್ ಅಲ್ಲಿ. ಹಾಗೆ ಸಮಗ್ರ ಸ್ಪರ್ಧಾ ಇತಿಹಾಸ ಸೋಮಪ್ಪ ಎನ್ ದುಂಡಿಗೆರೆ ಅಂತಕ್ಕಂಥವ್ರು ಬರ್ತಿದ್ದಾರೆ. ಈ ಸಮಗ್ರ ಸ್ಪರ್ಧಾ ಇತಿಹಾಸದಲ್ಲೂ ಕೂಡ ಏನ್ ಮಾಡ್ತಾ ಹೋಗ್ತಾನೆ, ಸೊ ನಮ್ಗೆ ಆಧುನಿಕ ಇತಿಹಾಸದರ ವಿಭಾಗಗಳನ್ನ ತೆಗೆದುಕೊಂಡು ಅದರಲ್ಲಿ ಬಿಡಿ ಬಿಡಿಯಾಗಿ ಸೊ ಇಲ್ಲಿ ಹೇಳ್ತಾ ಹೋಗ್ತಾನೆ. ಅದೇ ತರ ಭಾರತ ಮತ್ತು ಕರ್ನಾಟಕ ಇತಿಹಾಸ KNA ಬುಕ್ ಇದು ತುಂಬಾ ಅದ್ಭುತವಾಗಿ ಸೊ ಬರೆದಿದ್ದಾರೆ KNA ಅವರು. ಸೊ ಈ ಬುಕ್ ಅನ್ನ ಓದಿದ್ರೆ ನಾವು ಸೊ ತುಂಬಾ ಅನುಕೂಲ ಆಗುತ್ತೆ. ಹಾಗೆ ಸಮಗ್ರ ಭಾರತ ಇತಿಹಾಸ ಡಾಕ್ಟರ್ KE ಸದಾಶಿವಯ್ಯ ಅವ್ರದ್ದು ಕೂಡ ತುಂಬಾ ಅತ್ಯುತ್ತಮವಾದ ಪುಸ್ತಕ ಆಗಿದೆ, ಇದನ್ನ ಓದಬೇಕಾಗುತ್ತೆ. ಹಾಗೆ ಭಾರತದ ಸಂವಿಧಾನ ಅಂದ್ರೆ ಪೊಲಿಟಿಕಲ್ ಸೈನ್ಸ್ ಮತ್ತೆ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ಭಾರತ ಸಂವಿಧಾನ ಮತ್ತು ರಾಜಕೀಯ ಡಾಕ್ಟರ್ PS ಗಂಗಾಧರ್ ಅವರ ಬುಕ್ ತುಂಬಾ ಅದ್ಭುತವಾಗಿದೆ, ಗಂಗಾಧರ್ ಬುಕ್ ಅನ್ನು ಓದಬೇಕಾಗತ್ತೆ. ಹಾಗೆ ಭಾರತದ ಸಂವಿಧಾನ KM ಸುರೇಶ್ ಅವರ ಬುಕ್ ಕೂಡ ತುಂಬಾ ಸ್ವಚ್ಛಂದವಾಗಿ ಬರೆದಿದ್ದಾರೆ. KM ಸುರೇಶ್ ಅವ್ರ ಬುಕ್ ಅನ್ನು ಕೂಡ ನಾವು ಅಧ್ಯಯನ ಮಾಡಬೇಕಾಗತ್ತೆ. ಸೊ ಅದೇ ತರ ಭೂಗೋಳಶಾಸ್ತ್ರ ವಿಷಯಕ್ಕೆ ಬಂದ್ರೆ ಸ್ಪರ್ಧಾ ಭೂಗೋಳಶಾಸ್ತ್ರ MBಡೇಮಿಯಾ ಇವ್ರ ಬುಕ್ಸ್ ತುಂಬಾ ಉತ್ತಮವಾಗಿದೆ. ಅದೇ ತರ KM ಸುರೇಶ್ ಅವರು ಕೂಡ ಭೂಗೋಳಶಾಸ್ತ್ರವನ್ನು ಬರೆದಿದ್ದಾರೆ, ಅದು ಕೂಡ ತುಂಬಾ ಅತ್ಯುತ್ತಮವಾದ ಪುಸ್ತಕ. ಹಾಗೆ ಭಾರತದ ಭೂಗೋಳಶಾಸ್ತ್ರ ಮತ್ತು ಕರ್ನಾಟಕ ಪ್ರಾದೇಶಿಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ರಂಗನಾಥ್ ಅವರ ಬುಕ್ ತುಂಬಾ ಅತ್ಯುತ್ತಮವಾಗಿದೆ. ಅಲ್ಲಿ PMಲ್ಲಪ್ಪ ಬುಕ್ ಅವರು ಕೂಡ ತುಂಬಾ ಚೆನ್ನಾಗಿದೆ ಕೆಲವು ವಿದ್ಯಾರ್ಥಿಗಳಿಗೆ.
ಆದರೆ ಡಾಕ್ಟರ್ ರಂಗನಾಥ್ ಅವ್ರದ್ದು ಸ್ವಲ್ಪ ಸರಳವಾಗಿ ಎಲ್ಲರಿಗೂ ಬೇಗ ಅರ್ಥ ಆಗ್ತಕ್ಕಂಥ

ಭಾಷೆಯಲ್ಲಿ ಬರೆದಿರೋದ್ರಿಂದ ಡಾಕ್ಟರ್ ರಂಗನಾಥ್ ಅವರ ಒಂದು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಇರ್ಬೋದು, ಪ್ರಾದೇಶಿಕ ಭೂಗೋಳಶಾಸ್ತ್ರ ಇರ್ಬೋದು, ಪ್ರಪಂಚ ಭೂಗೋಳಶಾಸ್ತ್ರ ಇರ್ಬೋದು, ಇದು ತುಂಬ ಸೊ ನಮಗೆ ಅನುಕೂಲ ಮಾಡಿಕೊಡ್ತಾ ಹೋಗುತ್ತೆ. ಅದೇ ಥರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಭಾರತದ ಅರ್ಥಶಾಸ್ತ್ರ ಗರಣಿ ಎನ್ ಕೃಷ್ಣಮೂರ್ತಿಯವರ ಬುಕ್ಕು ತುಂಬ ಚೆನ್ನಾಗಿದೆ. ಹಾಗೆ ಸಾಮಾನ್ಯ ಅರ್ಥಶಾಸ್ತ್ರ ನಮಗೆ ರೂಪಶ್ರೀ ಲಕ್ಷ್ಮಣ್ ರೆಡ್ಡಿ ಅವ್ರದ್ದು ಕೂಡ ಚೆನ್ನಾಗಿ ಆಗಿದೆ. ಮತ್ತೆ ಎಚ್ ಆರ್ ಕೆ ಅವ್ರದ್ದು ಕೂಡ ಇಯರ್ ಬುಕ್ ಅನ್ನು ನಾವು ಎಕನಾಮಿಕ್ಸ್ ಅಲ್ಲಿ ಸೊ ಸ್ಟಡಿ ಮಾಡಬೇಕಾಗತ್ತೆ. ಈಗ ರೀಸೆಂಟ್ ಆಗಿ 2025-26 ಸಾಲಿನ ಸೊ ಇಯರ್ ಬುಕ್ ಅನ್ನ ಸಂಚಿಕೆನ ತೆಗೆದುಕೊಂಡ್ರೆ ಎಚ್ ಆರ್ ಕೆ ಅವ್ರದ್ದು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ವಿಜ್ಞಾನ ವಿಷಯಕ್ಕೆ ಬಂದ್ರೆ ಸೊ ಜಿ ಕೆ ಸೈನ್ಸ್ ಅಂಡ್ ಟೆಕ್ನಾಲಜಿ ರವಿ ಎಚ್ ಎನ್ ಅಂತಕ್ಕಂಥವ್ರು ಬರೆದಿದ್ದಾರೆ. 4G ಸೈನ್ಸ್ ಮತ್ತೆ ಟೆಕ್ನಾಲಜಿ ಈ ಒಂದು ಟೈಟಲ್ ನ ಬುಕ್ ಅನ್ನ ನಾವು ರವಿ ಎಚ್ ಎನ್ ಅಂತಕ್ಕಂಥವ್ರು ಬರೆದಿದ್ದಾರೆ. ಸೊ ಅದನ್ನ ಅಧ್ಯಯನ ಮಾಡಬೇಕಾಗತ್ತೆ. ಅದೇ ತರ ಸ್ಪರ್ಧಾ ಸಮಗ್ರ ವಿಜ್ಞಾನ ಅಥವಾ ಸಮಗ್ರ ಸ್ಪರ್ಧಾ ವಿಜ್ಞಾನ ಡಾಕ್ಟರ್ ವೆಂಕಟರಮಣ ಸ್ವಾಮಿ ಅವರು ಬರೆದಿದ್ದಾರೆ. ಈ ವೆಂಕಟರಮಣ ಸ್ವಾಮಿ ಅವರು ಬರೆದಿರ್ತಕ್ಕಂಥ ವಿಜ್ಞಾನ ಏನಿದೆ ಸಮಗ್ರ ಸ್ಪರ್ಧಾ ವಿಜ್ಞಾನ, ಇದು ತುಂಬಾ ಅನುಕೂಲ ಆಗ್ತದೆ ವಿದ್ಯಾರ್ಥಿಗಳೇ. ಅದೇ ತರ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಡಾಕ್ಟರ್ ಕೆ ಎಂ ಸುರೇಶ್ ಅವರು ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಬರೆದಿದ್ದಾರೆ. ಇದು ತುಂಬಾ ಅತ್ಯುತ್ತಮವಾದಂತಹ ಪುಸ್ತಕ ಆಗಿದೆ. ಹಾಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಆದ್ರೆ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪರಿಸರ ಅಧ್ಯಯನ ಮತ್ತು ಜೀವ ಪರಿಸರ ಶಾಸ್ತ್ರ ಸೊ ಪಿ ವಿ ಭೈರಪ್ಪ ಅಂತಕ್ಕಂಥವ್ರದ್ದು ತುಂಬಾ ಚೆನ್ನಾಗಿದೆ. ಸೊ ಇದು ಸ್ವಪ್ನ ಬುಕ್ ಹೌಸ್ ಅಲ್ಲಿ ನಮಗೆ ಅವೈಲೇಬಲ್ ಇದೆ, ಅದನ್ನ ನಾವು ಪರ್ಚೇಸ್ ಮಾಡಬೇಕಾಗುತ್ತೆ. ಇದಿಷ್ಟು ಕೇಳಿದ್ರೆ ಇತಿಹಾಸ, ಸಂವಿಧಾನ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ, ವಿಜ್ಞಾನ ಇದು ಸಾಮಾನ್ಯ ಸ್ಟಡೀಸ್ ಅಥವಾ ಕರೆಂಟ್ ಅಫೇರ್ಸ್ ಅಂಡರ್ಸ್ ಅಲ್ಲಿ ನಮಗೆ ಇಯರ್ ಬುಕ್ ಒಳಗೊಂಡಂತೆ ನಾವು ಓದಬೇಕಾಗ್ತದೆ. ಯಾಕೆಂದ್ರೆ 6-10 ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಓದೋದ್ರ ಜೊತೆಗೆ ಈ ಒಂದು ಇಯರ್ ಬುಕ್ಸ್ ಗಳನ್ನು ಓದಿದ್ರೆ ಫಸ್ಟ್ ಪೇಪರ್ ಅಲ್ಲಿ ಸ್ವಲ್ಪ ಸ್ಕೋರ್ ಅನ್ನ ಮಾಡಬೇಕಾಗ್ತದೆ. ಅದೇ ತರ ಇಲ್ಲಿ ನಮಗೆ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಬಂದಾಗ ಸೊ ಈಗಾಗಲೇ BEd ನಲ್ಲಿ ಮತ್ತೆ DEd ನಲ್ಲಿ ಅತ್ಯಂತ ಪ್ರಚಲಿತರಿರ್ತಕ್ಕಂಥ ಬುಕ್ ಶೈಕ್ಷಣಿಕ ಮನೋವಿಜ್ಞಾನ ವಾಮದೇವ್ ಪವರ್ ಬುಕ್ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಎರಡು ಸೊ ಕೈಪಿಡಿಗಳು ಬರುತ್ತೆ. ಒಂದು ಸೊ ಮ್ಯಾನ್ಯುವಲ್ ಅಂದ್ರೆ ಥಿಯರಿ ಬುಕ್ಸ್ ಬರುತ್ತೆ, ಅದು ಅದರ ಜೊತೆಗೆ ಆಬ್ಜೆಕ್ಟಿವ್ ಟೈಪ್ ವಸ್ತುನಿಷ್ಠ ಮಾದರಿ ಪರೀಕ್ಷೆ ಅದಕ್ಕೆ ಸಂಬಂಧಪಟ್ಟಂತೆ 100 ರೂಪಾಯಿಗೆ ಇದು ಸ್ವಪ್ನ ಬುಕ್ ಹೌಸ್ ಅಲ್ಲಿ ಸಿಗ್ತದೆ ಕೇಳಿದರೆ. ಇವೆರಡನ್ನು ಕೂಡ ಶೈಕ್ಷಣಿಕ ಮನೋವಿಜ್ಞಾನ ಸಂಬಂಧಪಟ್ಟಂತೆ ವಾಮದೇವ್ ಪವರ್ ಬುಕ್ ತುಂಬಾ ಅದ್ಭುತವಾಗಿದೆ. ಇಂಗ್ಲಿಷ್ ಮೀಡಿಯಂಗೆ ಬಂದಾಗ ನಮಗೆ ಎಸ್ ಕೆ ಮಂಗಲ್ಲು ಸೊ ತುಂಬಾ ಎಜುಕೇಶನ್ ಸೈಕಾಲಜಿ ಥಿಯರಿ ಬುಕ್ ಅನ್ನು ನಾವು ಓದಬೇಕಾಗ್ತದೆ. ಇದು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ, ಸಾಮಾನ್ಯ ಜ್ಞಾನ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ. ಇನ್ನು ಕಂಪ್ಯೂಟರ್ ಲಿಟ್ರಸಿ ಮತ್ತೆ ಮೆಂಟಲ್ ಅಬಿಲಿಟಿ ಮತ್ತು ವ್ಯಾಲ್ಯೂ ಎಜುಕೇಶನ್ ಇವುಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಮೆಂಟಲ್ ಅಬಿಲಿಟಿಗೆ RR ಅಗರ್ವಾಲ್ ಅವ್ರದ್ದು ಕೂಡ ಚೆನ್ನಾಗಿದೆ, ಜೊತೆಗೆ ಗುರುರಾಜ್ ಎಂ ಗುಲ್ಗುಲ್ಲೆ ಮೆಂಟಲ್ ಅಬಿಲಿಟಿ ಅದು ಕೂಡ ಚೆನ್ನಾಗಿದೆ, ಮತ್ತೆ ಲಿಂಗಪ್ಪ AH ಅಂತಕ್ಕಂಥವ್ರದ್ದು ಕೂಡ ಚೆನ್ನಾಗಿದೆ. ಎರಡು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಈ ಮೂರು ಆ ಥರದ್ದು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಲಿಂಗಪ್ಪ ಅಗರ್ವಾಲ್ ಮತ್ತೆ ಗುರುರಾಜ್ ಎಂ ಗುಲ್ಗುಲ್ಲೆ ಇವ್ರದ್ದು ಕೂಡ ಸೊ ತುಂಬಾ ಅದ್ಭುತವಾಗಿದೆ. ಅದೇ ತರ ನಾವು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ನೋಡಿದ್ರೆ ದಿನಾ ನ್ಯೂಸ್ ಪೇಪರ್ನ ಈಗ ಇತ್ತೀಚೆಗೆ 40 ದಿನದಲ್ಲಿ ನಾವು ಅಧ್ಯಯನ ಮಾಡೋದು ಕಷ್ಟ ಸಾಧ್ಯ. ಜನವರಿಯಿಂದ 2026 ಜನವರಿಯಿಂದ 10ನೇ ತಿಂಗಳವರೆಗೆ ಏನೆಲ್ಲ ಇದೆ ಅದನ್ನ ಮಾಸಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ ಸ್ಪರ್ಧಾ ಅರಿವು, ಸ್ಪರ್ಧಾ ವಿಜೇತ, ಸ್ಪರ್ಧಾ ಜಗತ್ತು ಯಾವುದಾದ್ರೂ ಒಂದು ಮಾಸಪತ್ರಿಕೆಯನ್ನ ನಾವು ನಮ್ಮ ಹತ್ರ ಮೀಸಲಿರಿಸಿ ಓದಬೇಕಾಗ್ತದೆ. ಅದರ ಜೊತೆಗೆ ದಿನ ಪತ್ರಿಕೆಗಳನ್ನ ಪ್ರಜಾವಾಣಿ ಇರ್ಬೋದು ಅಥವಾ ಹಿಂದೂ ಇರ್ಬೋದು ಡೆಕ್ಕನ್ ಜರ್ನಲ್ ಇರ್ಬೋದು ಈ ಮೂರು ಪತ್ರಿಕೆಗಳಲ್ಲಿ ನಾವು ಅಧ್ಯಯನ ಮಾಡಬೇಕಾಗತ್ತೆ. ಹಾಗೆ ಭಾರತದ ರಾಜ್ಯಗಳು ವಿಶೇಷವಾಗಿ ಕರ್ನಾಟಕ ಹುಸೇನಪ್ಪ ನಾಯಕ್ ಅವರು ಬಿಡುಗಡೆ ಆಗ್ತಕ್ಕಂತ ಸೊ ಕರ್ನಾಟಕ ಪತ್ರಿಕೆಯನ್ನು ನೋಡಬೇಕು. ಅದರಲ್ಲಿ ನೂತನ GK ಮತ್ತೆ BD ಪಾಟೀಲ್ ಅವ್ರದ್ದು ಜನರಲ್ ನಾಲೆಡ್ಜ್ ಬುಕ್ ಅನ್ನು ಕೂಡ ನಾವು ಓದಬೇಕಾಗ್ತದೆ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತೆ. ಇದು ನಮಗೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿದೆ. ಆದ್ರೆ ಇನ್ನು ಜನರಲ್ ಕನ್ನಡ ಮತ್ತೆ ಜನರಲ್ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇಲ್ಲಿ ಜನರಲ್ ಕನ್ನಡ ಮತ್ತೆ ಜನರಲ್ ಇಂಗ್ಲಿಷ್ಗೆ 10-20 ಅಂಕಗಳಿಗೆ ಕೇಳಲಾಗ್ತದೆ. ಇದಕ್ಕೆ ನಾವು ಕನ್ನಡ ಮಾಧ್ಯಮ ವ್ಯಾಕರಣ ಗೋಪಾಲ್ ಕೃಷ್ಣ ಉಡುಪ ಅವ್ರದ್ದು ಕೂಡ ಚೆನ್ನಾಗಿದೆ. ಅದೇ ತರ ಕನ್ನಡ ರತ್ನಕೋಶ ಕನ್ನಡ ಸಾಹಿತ್ಯ ಪರಿಷತ್ ಅವರೇ ಬಿಡುಗಡೆ ಮಾಡಿರತಕ್ಕಂಥದ್ದು ಅದು ತುಂಬಾ ಚೆನ್ನಾಗಿದೆ. ಹಾಗೆ ಸಾಮಾನ್ಯ ಕನ್ನಡ KM ಸುರೇಶ್ ಅವ್ರದ್ದು ಕೂಡ ತುಂಬಾ ಸರಳವಾಗಿ ಅರ್ಥ ಆಗ್ತದೆ. ಹಾಗೆ 6th-10th ವರೆಗೆ ಕನ್ನಡ ಪಠ್ಯ ಪುಸ್ತಕದ ನಾವು ವ್ಯಾಕರಣ ಭಾಗವನ್ನ ಅಥವಾ ಅಭ್ಯಾಸ ಸೂಚಿಯನ್ನ ಪ್ರತಿ ಗದ್ಯ ಮತ್ತೆ ಪದ್ಯ ಮತ್ತೆ ವ್ಯಾಕರಣ ಭಾಗವನ್ನು ಅಧ್ಯಯನ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಕನ್ನಡ ಮಾಧ್ಯಮ ವ್ಯಾಕರಣ 3 ಬುಕ್ ಅವರು ಕೂಡ ತುಂಬಾ ಮೌಲ್ಯಯುತವಾಗಿದೆ, ಅದನ್ನ ಸರಳವಾಗಿ ಅರ್ಥ ಆಗುತ್ತೆ ಕೇಳಿದರೆ ಇದನ್ನು ಕೂಡ ನಾವು ಅಧ್ಯಯನ ಮಾಡಬಹುದು. ಇದು ಕನ್ನಡ ಸಂಬಂಧಪಟ್ಟಿದ್ದೆ. ಆದ್ರೆ ಇನ್ನು ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ 6-12 ವರೆಗೆ ಅಥವಾ 10th ವರೆಗೆ ಟೆಕ್ಸ್ಟ್ ಬುಕ್ ಅನ್ನ ನಾವು ಗ್ಲೋಸರಿಯನ್ನ ಅಥವಾ ಗ್ರಾಮರ್ ಪಾಠನ ನೋಡಬೇಕಾಗತ್ತೆ. ಅದರಲ್ಲಿ ಪ್ರೋಸು ಪೊಯಮು ಮತ್ತೆ ಅದರಲ್ಲಿ ನಾವೆಲಿಸ್ಟ್ ಯಾರಿದ್ದಾರೆ ಅವರುಗಳನ್ನ ನಾವು ಅಧ್ಯಯನ ಮಾಡಬೇಕಾಗತ್ತೆ. ಅವ್ರ ಇಂಟ್ರೊಡಕ್ಷನ್ಸ್ ಕೂಡ ಅಂದ್ರೆ ಲೇಖಕರ ಪರಿಚಯ, ಕವಿ ಪರಿಚಯ, ಪಠ್ಯಪುಸ್ತಕದ ಅಭ್ಯಾಸ ಸೂಚಿಯಲ್ಲಿ ತುಂಬಾ ಸುದೀರ್ಘವಾಗಿ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ನಾವು ಈ ಒಂದು ಅಡಿಷನಲ್ ಬುಕ್ಗಳನ್ನು ಕೂಡ ಓದಬೇಕಾಗತ್ತೆ. ಜನರಲ್ ಇಂಗ್ಲಿಷ್ಗೆ ಬಂದಾಗ ಸೊ ಶಿವಕುಮಾರ್ ಮಾವಳ್ಳಿ ಅಂತಕ್ಕಂಥವ್ರು ತುಂಬಾ ಚೆನ್ನಾಗಿ ಬರ್ತಿದ್ದಾರೆ. ಸೊ ತುಂಬಾ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸರಳವಾಗಿ ಅರ್ಥ ಆಗುತ್ತೆ ಜನರಲ್ ಇಂಗ್ಲಿಷ್ಗೆ. ಶಿವಕುಮಾರ್ ಮಾವಳ್ಳಿ ಅಂತಕ್ಕಂಥವ್ರು ಅದನ್ನು ತುಂಬಾ ಚೆನ್ನಾಗಿದೆ. ಹಾಗೆ BN ಸುರೇಶ್ ಅಂತಕ್ಕಂಥವ್ರು ಜನರಲ್ ಇಂಗ್ಲಿಷ್ ಎಂಬ ಟೈಟಲ್ ಅಡಿಯಲ್ಲಿ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಸರಳವಾಗಿ ಅರ್ಥೈಸಿದ್ದಾರೆ. ಇವೆರಡು ಕೂಡ ತುಂಬಾ ಚೆನ್ನಾಗಿದೆ, ಶಿವಕುಮಾರ್ ಮಾವಳ್ಳಿ ಮತ್ತೆ BN ಸುರೇಶ್ ಅಂತಕ್ಕಂಥವ್ರು. ಜೊತೆಗೆ 6-10 ಸ್ಟ್ಯಾಂಡರ್ಡ್ಸ್ ಸೊ ನಾವು ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಟೆಕ್ಸ್ಟ್ ಬುಕ್

0: ಸೊ ಗ್ರಾಮರ್ ಪಾಠನ ಅಥವಾ ಅಭ್ಯಾಸ ಸೂಚಿನ ಓದಬೇಕು. ಇನ್ನು ಉಳಿದಿರ್ತಕ್ಕಂಥ ನಮಗೆ ಕಂಪ್ಯೂಟರ್ ಲಿಟ್ರೆಸಿ ಮತ್ತು ವ್ಯಾಲ್ಯೂ ಎಜುಕೇಷನ್. ಕಂಪ್ಯೂಟರ್ ಲಿಟ್ರೆಸಿಗೆ ಸಂಬಂಧಪಟ್ಟಂತೆ ನಾವು ಸೊ ಕಂಪ್ಯೂಟರ್ ನಾಲೆಡ್ಜ್ ಡಿ ಎ ಗೌತಮ್ ಅಂತಕ್ಕಂಥವ್ರು ತುಂಬ ಚೆನ್ನಾಗಿ ಗೊತ್ತಿದ್ದಾರೆ. ಇದು ಕನ್ನಡ ಮತ್ತು ಇಂಗ್ಲೀಷ್ ಎರಡು ಪರಿಭಾಷೆಯಲ್ಲಿದೆ. ಇದನ್ನು ಕಂಪ್ಯೂಟರ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತೆ ತುಂಬ ಸರಳವಾಗಿ, ಯಾಕೆಂದರೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ 15 ಅಂಕಗಳಿಗೆ ಈ ಪೇಪರ್ ಒನ್ನಲ್ಲಿ ಕೇಳಲಾಗುತ್ತೆ. ಅದರಿಂದ ಇದನ್ನು ಓದಬೇಕಾಗ್ತದೆ. ಜೊತೆಗೆ ಕಂಪ್ಯೂಟರ್ ಅವೇರ್ನೆಸ್ ಅಂತಕ್ಕಂಥದ್ದು ಸೊ ಅರಿಯಂತ್ ಪಬ್ಲಿಕೇಶನ್ ಅವ್ರದ್ದು ತುಂಬ ಚೆನ್ನಾಗಿದೆ. ಇದು ಸ್ವಪ್ನ ಬುಕ್ ಹೌಸಲ್ಲಿ ಅವೈಲೇಬಲ್ ಇದೆ, ಅರಿಯಂತ್ ಪಬ್ಲಿಕೇಶನ್ ಅವ್ರದ್ದು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಭಾರತೀಯ ರಕ್ಷಣಾ ಉದ್ಯಮಕ್ಕೆ ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಕ್ಷಿಪಣಿ ವ್ಯವಸ್ಥೆಗಳ ತಂತ್ರಜ್ಞಾನ ವರ್ಗಾವಣೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ರಷ್ಯಾ ವಿದೇಶಾಂಗ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ಭಾರತ ಚೀನಾ ಗಡಿ ಸಮಸ್ಯೆ ಕುರಿತು ಚೀನಾ ವಿದೇಶಾಂಗ ಸಚಿವರೊಂದಿಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಚರ್ಚೆ. ಟೆಸ್ಟ್ ಕ್ರಿಕೆಟ್: ಶ್ರೀಲಂಕಾ ವಿರುದ್ಧದ ಸರಣಿಯ ಎರಡನೇ ಪಂದ್ಯದಲ್ಲಿ ಭಾರತ ಮುನ್ನಡೆ. ವಾರ್ತೆಗಳ ವಿವರ: ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಎಲ್ಲ ಸಾಂಪ್ರದಾಯಿಕ ಕ್ಷಿಪಣಿ ವ್ಯವಸ್ಥೆಗಳ ತಂತ್ರಜ್ಞಾನಗಳನ್ನು ದೇಶದೊಳಗೆ ಉತ್ಪಾದನೆಗಾಗಿ ಭಾರತೀಯ ರಕ್ಷಣಾ ಉದ್ಯಮಕ್ಕೆ ವರ್ಗಾಯಿಸಲು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ. ಈ ಉಪಕ್ರಮವು ಕಾರ್ಯಾಚರಣೆಯ ಸಾಮರ್ಥ್ಯ ಹೆಚ್ಚಿಸುವುದು, ಆಮದು ಅವಲಂಬನೆ ಕಡಿಮೆ ಮಾಡುವುದು ಮತ್ತು ದೇಶೀಯ ಮೌಲ್ಯವರ್ಧನೆ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಇದು ಸ್ಥಳೀಯ ಉತ್ಪಾದನೆಗೆ ಅನುವು ಮಾಡಿಕೊಡುವ ಮೂಲಕ ದೇಶೀಯ ಕೈಗಾರಿಕೆಗಳ ಹೆಚ್ಚಿನ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವಲ್ಲಿ ತಂತ್ರಜ್ಞಾನ ವರ್ಗಾವಣೆಗೆ ಪ್ರಮುಖ ಮೈಲಿಗಲ್ಲನ್ನು ಗುರುತಿಸುತ್ತದೆ. ಈ ನಿಬಂಧನೆಯು ಕ್ಷಿಪಣಿ ವ್ಯವಸ್ಥೆಯ ಅಭಿವೃದ್ಧಿಯನ್ನು ಕೈಗಾರಿಕಾ ಉತ್ಪಾದನೆಗೆ ಯಶಸ್ವಿಯಾಗಿ ಪರಿವರ್ತಿಸಲು ಅನುವು ಮಾಡಿಕೊಡುತ್ತದೆ. ಇದು ಸುಧಾರಿತ ರಕ್ಷಣಾ ವ್ಯವಸ್ಥೆಗಳ ಅಭಿವೃದ್ಧಿ ಮತ್ತು ತಯಾರಿಕೆಗಾಗಿ ಭಾರತೀಯ ಉದ್ಯಮದ ಸಾಮರ್ಥ್ಯಗಳನ್ನು ಬಳಸಿಕೊಳ್ಳಲು ಡಿಆರ್ಡಿಒದ ನಿರಂತರ ಪ್ರಯತ್ನಗಳನ್ನು ಪ್ರತಿಬಿಂಬಿಸುತ್ತದೆ. ದೇಶೀಯ ಉತ್ಪಾದನಾ ಸಾಮರ್ಥ್ಯಗಳನ್ನು ಹೆಚ್ಚಿಸುವುದು, ರಕ್ಷಣಾ ಕೈಗಾರಿಕಾ ವಲಯವನ್ನು ಬಲಪಡಿಸುವುದು ಮತ್ತು ಪೂರೈಕೆ ಸರಪಳಿಯಲ್ಲಿ ಭಾರತೀಯ ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ಇತರ ತಂತ್ರಜ್ಞಾನ ಪಾಲುದಾರರ ಭಾಗವಹಿಸುವಿಕೆಗೆ ಅವಕಾಶ ಸೃಷ್ಟಿಸುವುದು ಇದರ ಉದ್ದೇಶವಾಗಿದೆ. ಭಾರತದ ಡಿಜಿಟಲ್ ಪಾವತಿ ವ್ಯವಸ್ಥೆಯ ಬೆನ್ನೆಲುಬಾಗಿರುವಂತಹ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ಇಂದಿಗೆ 10 ವರ್ಷಗಳನ್ನು ಪೂರೈಸಿದೆ. 2016 ಆಗಸ್ಟ್ 25ರಂದು ಸಾರ್ವಜನಿಕ ಬಳಕೆಗೆ ಆರಂಭವಾದಂತಹ ಯುಪಿಐ ವಹಿವಾಟಿನ ಪ್ರಮಾಣದಲ್ಲಿ ಸುಮಾರು 13,000 ಪಟ್ಟು ಏರಿಕೆ ಕಂಡಿದೆ. 2016-17ರಲ್ಲಿ 1.78 ಕೋಟಿ ಇದ್ದ ವಾರ್ಷಿಕ ವಹಿವಾಟುಗಳ ಸಂಖ್ಯೆ 2025-26ರಲ್ಲಿ 24,162 ಕೋಟಿಗೂ ಅಧಿಕವಾಗಿದೆ. ಇದೇ ಅವಧಿಯಲ್ಲಿ ವಹಿವಾಟಿನ ಮೌಲ್ಯ 7,000 ಕೋಟಿ ರೂಪಾಯಿಗಳಿಂದ ಸುಮಾರು 314,00,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಗಡಿಯಾಚೆಗಿನ ಡಿಜಿಟಲ್ ಪಾವತಿಗೆ ಜಾಗತಿಕ ವೇದಿಕೆಯಾಗಿ ಹೊರಹೊಮ್ಮಿರುವಂತಹ ಯುಪಿಐ ಪ್ರಸ್ತುತ 11 ದೇಶಗಳಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಯುಪಿಐ ಡಿಜಿಟಲ್ ಪಾವತಿ ವ್ಯವಸ್ಥೆ 10 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಸಂದೇಶ ಹಂಚಿಕೊಂಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು, ಭಾರತ ಈ ಡಿಜಿಟಲ್ ಕ್ರಾಂತಿಯ ಪ್ರಮಾಣ ಮತ್ತು ವ್ಯಾಪ್ತಿಗೆ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡಬೇಕು ಎಂದು ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಏಕೀಕೃತ ಪಾವತಿ ವ್ಯವಸ್ಥೆಯ ದಶಕಗಳ ಸೇವಾ ಯಶಸ್ಸನ್ನು ಶ್ಲಾಘಿಸಿ, ಭಾರತೀಯ ಡಿಜಿಟಲ್ ಪಾವತಿ ಪಯಣದಲ್ಲಿ ಇದೊಂದು ಪ್ರಮುಖ ತಿರುವಾಗಿದೆ ಎಂದು ಹೇಳಿದ್ದಾರೆ. ರಷ್ಯಾ ಪ್ರವಾಸದಲ್ಲಿರುವಂತಹ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಮಾಸ್ಕೋದಲ್ಲಿ ರಷ್ಯಾ ವಿದೇಶಾಂಗ ಸಚಿವ ಸೆರ್ಗೈ ಲಾವ್ರೋವ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವಂತಹ ಸಚಿವ ಡಾ ಎಸ್ ಜೈಶಂಕರ್, ಭಾರತ ಮತ್ತು ರಷ್ಯಾ ನಡುವಿನ ದ್ವಿಪಕ್ಷೀಯ ಸಹಕಾರ ಸೇರಿದಂತೆ ಪ್ರಾದೇಶಿಕ ಮತ್ತು ಜಾಗತಿಕ ಸವಾಲುಗಳು ಹಾಗೂ ಬಹುಪಕ್ಷೀಯ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಲಾಯಿತು ಎಂದು ತಿಳಿಸಿದ್ದಾರೆ. ಉಕ್ರೇನ್, ಇರಾನ್ ಮತ್ತು ಅಫ್ಘಾನಿಸ್ತಾನದಲ್ಲಿನ ಪ್ರಸ್ತುತ ಪರಿಸ್ಥಿತಿ ಬಗ್ಗೆಯೂ ಉಭಯ ನಾಯಕರು ಚರ್ಚೆ ನಡೆಸಿದ್ದಾರೆ. ಇದಕ್ಕೂ ಮುನ್ನ ಸಚಿವ ಡಾ ಎಸ್ ಜೈಶಂಕರ್ ಅವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ವ್ಯಾಪಾರ, ಇಂಧನ, ರಸಗೊಬ್ಬರ ಮತ್ತು ಪ್ರಮುಖ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ನಡುವಿನ ಆರ್ಥಿಕ ಸಂಬಂಧ ಬಲಿಷ್ಠಗೊಳಿಸುವ ಕುರಿತು ಚರ್ಚೆ ನಡೆಸಲಾಯಿತು. ಭಾರತ ಚೀನಾ ಗಡಿ ಸಮಸ್ಯೆ ಮತ್ತು ಉಭಯ ದೇಶಗಳ ನಡುವಿನ ಸಂಬಂಧಗಳ ಸುಧಾರಣೆ ಕುರಿತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇಂದು ಬೀಜಿಂಗ್ನಲ್ಲಿ ನಡೆದ ವಿಶೇಷ ಪ್ರತಿನಿಧಿ ಸಭೆಯಲ್ಲಿ ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ಅವರೊಂದಿಗೆ ಮಾತುಕತೆ ನಡೆಸಿದರು. ಸೆಪ್ಟೆಂಬರ್ 12 ಮತ್ತು 13ರಂದು ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗಿಯಾಗಲು ಚೀನಾ ಅಧ್ಯಕ್ಷ ಜಿ ಜಿನ್ ಪಿಂಗ್ ಅವರು ನವದೆಹಲಿಗೆ ಭೇಟಿ ನೀಡಲಿರುವ ಹಿನ್ನೆಲೆಯಲ್ಲಿ ಈ ಮಾತುಕತೆಗಳು ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿವೆ. 3,488 ಕಿಲೋಮೀಟರ್ ವಿಸ್ತೀರ್ಣದ ಭಾರತ ಚೀನಾ ಗಡಿ ವಿವಾದವನ್ನು ಸಮಗ್ರವಾಗಿ ಪರಿಹರಿಸಲು 2003ರಲ್ಲಿ ಸ್ಥಾಪಿಸಲಾದಂತಹ ಗಡಿ ಮಾತುಕತೆ ಕಾರ್ಯವಿಧಾನಕ್ಕೆ ಅಜಿತ್ ದೋವಲ್ ಮತ್ತು ವಾಂಗ್ ಯಿ ವಿಶೇಷ

0: ಮಾತನಾಡಿದ ಸಚಿವ ಪಿಯೂಷ್ ಗೋಯಲ್, ಜಾಗತಿಕ ಅನಿಶ್ಚಿತತೆಗಳ ಹೊರತಾಗಿಯೂ ಭಾರತ ಕಳೆದ ವರ್ಷ ಶೇಕಡ 7.7% ಬೆಳವಣಿಗೆ ದಾಖಲಿಸಿದೆ. 2047 ವೇಳೆಗೆ $30 trillion ಆರ್ಥಿಕತೆಯಾಗುವತ್ತ ಕೆಲಸ ಮಾಡುತ್ತಿದೆ ಎಂದು ಹೇಳಿದ್ದಾರೆ. ಅರೆವಾಹಕಗಳು, ಕೃತಕ ಬುದ್ಧಿಮತ್ತೆ, ಡೇಟಾ ಸೆಂಟರ್, ನವೀಕರಿಸಬಹುದಾದಂತಹ ಇಂಧನ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತದಲ್ಲಿ ಹೂಡಿಕೆಗೆ ಜಪಾನ್ನ ಸಂಸ್ಥೆಗಳ ವಿಫುಲ ಅವಕಾಶಗಳಿವೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ವೆಲಿಂಗ್ಟನ್ನಲ್ಲಿ ನಡೆದಂತಹ 2ನೇ ಆವೃತ್ತಿಯ ರಕ್ಷಣಾ ಕಾರ್ಯತಂತ್ರದ ಸಂವಾದದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ಮುಕ್ತ ಮತ್ತು ಎಲ್ಲರನ್ನೂ ಒಳಗೊಂಡ ಇಂಡೋ ಪೆಸಿಫಿಕ್ ಪ್ರದೇಶಕ್ಕೆ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿವೆ. ಉನ್ನತ ಮಟ್ಟದ ಮಾತುಕತೆಯು ಕಡಲ ಭದ್ರತೆ, ಜಂಟಿ ಮಿಲಿಟರಿ ತರಬೇತಿ ಮತ್ತು ಒಟ್ಟಾರೆ ರಕ್ಷಣಾ ಸಹಕಾರ ಬಲಗೊಳಿಸುವತ್ತ ಗಮನ ಹರಿಸಿತು. ಭಾರತೀಯ ನಿಯೋಗವು ನ್ಯೂಜಿಲೆಂಡ್ ರಕ್ಷಣಾ ಪಡೆ ಮತ್ತು ರಕ್ಷಣಾ ಸಚಿವಾಲಯದ ಪ್ರಮುಖ ನಾಯಕರೊಂದಿಗೆ ಉನ್ನತ ಮಟ್ಟದ ಸಭೆಗಳನ್ನು ನಡೆಸಿತು. ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ರಾಷ್ಟ್ರೀಯ ಏರೋಸ್ಪೇಸ್ ಪ್ರಯೋಗಾಲಯ CSIR NAL ಇಂದು ನವದೆಹಲಿಯಲ್ಲಿ 3 ಸ್ಥಳೀಯ ಸೂಕ್ಷ್ಮ ಮತ್ತು ಸಣ್ಣ ಅನಿಲ ಟರ್ಬೈನ್ ಎಂಜಿನ್ಗಳನ್ನು ಅನಾವರಣಗೊಳಿಸಿತು. 3 ಎಂಜಿನ್ಗಳು 5 kg ಒತ್ತಡದೊಂದಿಗೆ NJ05, 50 kg ಒತ್ತಡದೊಂದಿಗೆ NJ50 ಮತ್ತು 100 kg ಒತ್ತಡದೊಂದಿಗೆ NJ100 ಸೇರಿವೆ. ಸ್ಥಳೀಯ ರಕ್ಷಣಾ ತಂತ್ರಜ್ಞಾನಗಳಿಗೆ ನಿರ್ಣಾಯಕ ಅವಶ್ಯಕತೆಗಳನ್ನು ಪೂರೈಸಲು ಎಂಜಿನ್ಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾಂಪ್ಯಾಕ್ಟ್ ಪ್ರೊಪಲ್ಷನ್ ವ್ಯವಸ್ಥೆಗಳನ್ನು ಯುದ್ಧ ತಂತ್ರದ ಮಾನವರಹಿತ ವೈಮಾನಿಕ ವಾಹನಗಳು, ಡ್ರೋನ್ ಇಂಟರ್ಸೆಪ್ಟರ್ಗಳು ಮತ್ತು ಕಾಂಪ್ಯಾಕ್ಟ್ ಕ್ಷಿಪಣಿ ವ್ಯವಸ್ಥೆಗಳಿಗಾಗಿ ಅಭಿವೃದ್ಧಿಪಡಿಸಲಾಗಿದೆ. ಸಭೆಯನ್ನುದ್ದೇಶಿಸಿ ಮಾತನಾಡಿದ CSIR ಮಹಾನಿರ್ದೇಶಕರು ಹಾಗೂ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಇಲಾಖೆಯ ಕಾರ್ಯದರ್ಶಿ ಡಾ. ಎನ್ ಕಲೈ ಸೆಲ್ವಿ, ಇಂತಹ ಹೆಚ್ಚು ವಿಶೇಷ ಮತ್ತು ನಿರ್ಣಾಯಕ ಉಪವ್ಯವಸ್ಥೆಗಳ ಸ್ಥಳೀಯ ಅಭಿವೃದ್ಧಿಯು ಏರೋಸ್ಪೇಸ್ ಇಂಜಿನಿಯರಿಂಗ್ನಲ್ಲಿ ಆತ್ಮನಿರ್ಭರ ಭಾರತದ ಗುರಿಯನ್ನು ಸಾಧಿಸುವಲ್ಲಿ ಪ್ರಮುಖ ಮೈಲಿಗಲ್ಲು ಎಂದು ಹೇಳಿದರು. ಸಿಎಸ್ಐಆರ್ ಎನ್ಎಎಲ್ ನಿರ್ದೇಶಕ ಡಾ. ಅಭಯ್ ಎ ಪಾಶಿಲ್ಕರ್ ವೇಗವಾಗಿ ವಿಸ್ತರಿಸುತ್ತಿರುವಂತಹ ಏರೋಸ್ಪೇಸ್ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆ ಸೇರಿದಂತೆ ಭಾರತೀಯ ಉದ್ಯಮವು ದೇಶದ ರಕ್ಷಣಾ ಕ್ಷೇತ್ರದ ಅವಶ್ಯಕತೆಗಳನ್ನು ಪೂರೈಸಲು ಈ ಸುಧಾರಿತ ಎಂಜಿನ್ಗಳನ್ನು ದೊಡ್ಡ ಪ್ರಮಾಣದಲ್ಲಿ ತಯಾರಿಸುವ ಸಾಮರ್ಥ್ಯವನ್ನು ಹೊಂದಿವೆ ಎಂದು ತಿಳಿಸಿದ್ದಾರೆ. ಕೊಲಂಬೋದ ಸಿನ್ಹಳೀಸ್ ಸ್ಪೋರ್ಟ್ಸ್ ಕ್ಲಬ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಭಾರತ ಮತ್ತು ಶ್ರೀಲಂಕಾ ನಡುವಿನ ಸರಣಿಯ 2ನೇ ಮತ್ತು ಅಂತಿಮ ಟೆಸ್ಟ್ ಪಂದ್ಯದ 3ನೇ ದಿನದ ಅಂತ್ಯಕ್ಕೆ ಶ್ರೀಲಂಕಾ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 3 ವಿಕೆಟ್ ನಷ್ಟಕ್ಕೆ 265 ರನ್ ಗಳಿಸಿದೆ. ಮಳೆಯ ಕಾರಣ ಪಂದ್ಯ ಇಂದು ತಾತ್ಕಾಲಿಕ ಸ್ಥಗಿತವಾಗಿದ್ದು ಪ್ರಸ್ತುತ ಶ್ರೀಲಂಕಾ 238 ರನ್ಗಳಿಗೆ ಹಿನ್ನಡೆಯಲಿದೆ. ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 9 ವಿಕೆಟ್ ನಷ್ಟಕ್ಕೆ 503 ರನ್ ಗಳಿಸಿ ಡಿಕ್ಲೇರ್ ಘೋಷಿಸಿತು. ನಾಳೆ 4ನೇ ದಿನದಾಟ ಮುಂದುವರಿಯಲಿದೆ. 2026 ಪ್ರಸಕ್ತ ಪ್ರಕಟಣೆಯಲ್ಲಿ ಶ್ರೇಷ್ಠತೆಗಾಗಿ ಭಾರತೀಯ ಪ್ರಕಾಶಕರ ಒಕ್ಕೂಟ ಕೊಡಮಾಡುವ ಪ್ರಶಸ್ತಿಗಳಲ್ಲಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವಾಲಯದ ಪ್ರಕಟಣೆ ವಿಭಾಗವು 7 ಪ್ರಶಸ್ತಿಗಳನ್ನು ಪಡೆಯಲಿದೆ. ವಿಭಾಗದ ಹಿಂದಿ, ಇಂಗ್ಲಿಷ್ ಮತ್ತು ಉರ್ದು ಭಾಷೆಗಳಲ್ಲಿ ಪ್ರಕಟವಾಗುವಂತಹ ನಿಯತಕಾಲಿಕೆಗಳು, ಪುಸ್ತಕಗಳು ಮತ್ತು ಇತರ ಪ್ರಕಟಣೆಗಳನ್ನು ವಿವಿಧ ವಿಭಾಗಗಳಲ್ಲಿ ಗುರುತಿಸಲಾಗಿದೆ. ವಿಭಾಗವು ಪ್ರಕಟಿಸುವ ಪುಸ್ತಕಗಳು ಮತ್ತು ನಿಯತಕಾಲಿಕೆಗಳು ರಾಷ್ಟ್ರೀಯ ಅಭಿವೃದ್ಧಿ, ಸಾಹಿತ್ಯ, ಸಂಸ್ಕೃತಿ, ಕಲೆ ಮತ್ತು ಸಮಕಾಲೀನ ವಿಷಯಗಳಿಗೆ ಸಂಬಂಧಿಸಿದ ವೈವಿಧ್ಯಮಯ ಮತ್ತು ಮೌಲ್ಯಯುತ ವಿಷಯಗಳನ್ನು ಓದುಗರಿಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಬಗ್ಗೆ ಪ್ರಕಟಣೆ ವಿಭಾಗದ ಮಹಾನಿರ್ದೇಶಕರಾದಂತಹ ಡಾ. ಧೀರಜ್ ಕಾಕಾಡಿಯಾ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ರಕ್ಷಣಾ ಉದ್ಯಮಕ್ಕೆ DRDO ಅಭಿವೃದ್ಧಿಪಡಿಸಿದ ಕ್ಷಿಪಣಿ ವ್ಯವಸ್ಥೆಗಳ ತಂತ್ರಜ್ಞಾನ ವರ್ಗಾವಣೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ರಷ್ಯಾ ವಿದೇಶಾಂಗ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾ. ಎಸ್. ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ಭಾರತ ಚೀನಾ ಗಡಿ ಸಮಸ್ಯೆ ಕುರಿತು ಚೀನಾ ವಿದೇಶಾಂಗ ಸಚಿವರೊಂದಿಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಚರ್ಚೆ. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧದ ಸರಣಿಯ 2ನೇ ಪಂದ್ಯದಲ್ಲಿ ಭಾರತ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ಸೊ ಕಂಪ್ಯೂಟರ್ ಅವೇರ್ನೆಸ್ ಅಂತಕ್ಕಂಥದ್ದು ತುಂಬಾ ಸರಳವಾಗಿ

ಹಾಗೆ ಸುಲಭವಾಗಿ ಕೊಟ್ಟಿದ್ದಾರೆ. ಬೇಸಿಕ್ ಕಂಪ್ಯೂಟರ್ಸ್ ಅಂದ್ರೇನು, ಅಪ್ಲಿಕೇಶನ್ಸ್ ಅಂದ್ರೇನು, ಸಾಫ್ಟ್ವೇರ್ ಹಾರ್ಡ್ವೇರ್ ಅಂದ್ರೇನು, ಅಲ್ಲಿ ಬರ್ತಕ್ಕಂಥ ನಾವೆಲ್ಲ ಇಂಟರ್ನೆಟ್ ಅನ್ನ ಯಾವ್ದನ್ನ ಯೂಸ್ ಮಾಡ್ತಾ ಇದ್ದೀವಿ, ಯಾವ ಪರಿಭಾಷೆಯಲ್ಲಿ ನಮಗೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅವೈಲೇಬಲ್ ಇದೆ, ಇದೆಲ್ಲವನ್ನು ಕೂಡ ಪ್ಲೇನ್ ಪಬ್ಲಿಕೇಶನ್ ಬುಕ್ಸ್ ಅಲ್ಲಿ ನಮಗೆ ಸಿಗುತ್ತೆ. ಇದಿಷ್ಟು ಕೂಡ ನಮಗೆ ಸೊ ಕಂಪ್ಯೂಟರ್ಸ್ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತಾಗುತ್ತೆ. ಇನ್ನು ವ್ಯಾಲ್ಯೂ ಅಂಡ್ ಹೆಲ್ತ್ ಎಜುಕೇಶನ್ಗೆ ಸಂಬಂಧಪಟ್ಟಂತೆ ಗೌರ್ಮೆಂಟ್ ಅಲ್ಲಿ ಬಿಟ್ಟಿರ್ತಕ್ಕಂಥ ದೈಹಿಕ ಶಿಕ್ಷಣ ಇಲಾಖೆಯ ಒಂದು ಕೈಪಿಡಿಯನ್ನು ನಾವು ನೋಡಬೇಕಾಗ್ತದೆ. ಸರ್ಕಾರ ಇದನ್ನ ಹೊರಡಿಸಿದೆ, ಅದನ್ನ ಓದಿದ್ರೆ ನಾವು ಹೆಲ್ತ್ ಅಂಡ್ ವ್ಯಾಲ್ಯೂ ಎಜುಕೇಶನ್ ಆಗುತ್ತೆ. ಇನ್ನು ವ್ಯಾಲ್ಯೂ ಎಜುಕೇಶನ್ ಸಪರೇಟ್ ನಾವು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆನ್ಲೈನ್ ಅಲ್ಲಿ ನಾವು ಮೆಟೀರಿಯಲ್ಸ್ ಅನ್ನ ನೋಡಬೇಕಾಗತ್ತೆ. ಕೇಳಿದರೆ ಇದಿಷ್ಟು ಕೂಡ ನಿಮಗೆ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ 100 ಅಂಕಗಳಿಗೆ ಒಂದಷ್ಟು ರೆಫರೆನ್ಸ್ಗಳು. ಇನ್ನು ಜಿಪಿಟಿಯಲ್ಲಿ ಪೇಪರ್ 2 ಅಂತಕ್ಕಂಥದ್ದು 100 ಅಂಕಗಳಿದೆ, ಅದು ನಾನು ಆಲ್ರೆಡಿ ಹೇಳಿದಾಗೆ. ಸೊ ಅದಕ್ಕೆ ಇಂತಿಷ್ಟು ಬುಕ್ಗಳೆಲ್ಲ ಈಗ ಆಲ್ರೆಡಿ ಹೇಳಿರ್ತಕ್ಕಂಥ ಬುಕ್ಸ್ಗಳನ್ನೇ ನಾವು ಸೊ ಅದನ್ನು ಓದಬೇಕಾಗತ್ತೆ. ಅಂದರೆ 6ರಿಂದ 10ನೇ ತರಗತಿಯವರೆಗೆ ಪಾರ್ಟ್ 1 ಪಾರ್ಟ್ 2 ಒಂದು ಯೂನಿಟ್ನು ಕೂಡ ಬಿಡದೆ ಪರಿಷ್ಕೃತಗೊಂಡಿರತಕ್ಕಂಥ 2023ರಂತರ ಪಠ್ಯ ಪುಸ್ತಕವನ್ನು ಓದಬೇಕಾಗ್ತದೆ. ಯಾಕಂದರೆ ಇಂದಿನ ಪಠ್ಯ ಪುಸ್ತಕದಲ್ಲಿ ಸಿಲೆಬಸ್ ಚೇಂಜಸ್ ಆಗಿದೆ. ಸೊ ಅದರಿಂದ ಹೊಸ ಯೂನಿಟ್ಗಳು ಆ್ಯಡ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸೋಷಿಯಲ್ ಸೈನ್ಸಲ್ಲಿ ಕಾರ್ಕೋಟ ಸಾಮ್ರಾಜ್ಯ ಅಂತಕ್ಕಂಥದ್ದು ಹಿಂದೆ ಇರಲಿಲ್ಲ 2022ರಿಂದ, ಅದು 23ರ ನಂತರ ಅಡಿಷನ್ ಮಾಡಲಾಗಿದೆ. ಆದ್ರಿಂದ ಹೊಸ ವಿಷಯಗಳನ್ನು ಆಡ್ ಮಾಡಿರ್ತಕ್ಕಂಥ ರೀಸೆಂಟ್ 23-24ನೇ ಸಾಲಿನ ಇತ್ತೀಚೆಗೆ ಕಳೆದ 2-3 ವರ್ಷಗಳ ಹಿಂದಿನ ಪಠ್ಯ ಪುಸ್ತಕಗಳನ್ನು ನೀವು ಓದಬೇಕಾಗ್ತದೆ. ಸೊ ಅದರಿಂದ ಸಮಾಜ ವಿಜ್ಞಾನ ಶಿಕ್ಷಕರು ಸಮಾಜ ವಿಜ್ಞಾನವನ್ನು, ಗಣಿತ ಶಿಕ್ಷಕರು ಗಣಿತವನ್ನು, ಜೀವ ವಿಜ್ಞಾನ ಶಿಕ್ಷಕರು ಜೀವ ವಿಜ್ಞಾನವನ್ನು, ಆಂಗ್ಲ ಭಾಷಾ ಶಿಕ್ಷಕರು ಆಂಗ್ಲ ಭಾಷೆಯನ್ನು ಸುದೀರ್ಘವಾಗಿ ಈ 100 ಅಂಕಗಳಿಗೆ ಪತ್ರಿಕೆ 2ನಲ್ಲಿ ನಾವು ಅಧ್ಯಯನ ಮಾಡಬೇಕಾಗತ್ತೆ. ಇದಕ್ಕೆ ಸ್ಕೂಲ್ ಟೆಕ್ಸ್ಟ್ ಬುಕ್ ಅನ್ನು ಓದಿ ತದನಂತರ ಅದನ್ನು ನಾವು ಕೀ ನೋಟ್ಸ್ ಮಾಡಿಕೊಂಡು ಸೊ ಓದಬೇಕಾಗತ್ತೆ. ಈಗಾಗ ಸಮಯ ತುಂಬ ಅಭಾವ ಇದೆ, ಉಳಿದಿರ್ತಕ್ಕಂಥ 40 ದಿನದಲ್ಲಿ ಅಥವಾ 30 ದಿನದ ನಾವು ಅದು ಅಧ್ಯಯನ ಮಾಡೋದಕ್ಕೆ ಕಷ್ಟ ಸಾಧ್ಯ. ಈಗಾಗಲೇ ಇದ್ರ ಬಗ್ಗೆ ಯಾರು ಹಿಂದೆಯಿಂದ ಅಧ್ಯಯನ ಮಾಡ್ತಾ ಇದ್ದಾರೆ ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ಯಾಕಂದ್ರೆ ಈಗ ರಿವಿಷನ್ ಮಾಡ್ಕೋ ಕೂಡ ನಮಗೆ ಸೊ ಸಮಯದ ಅಭಾವ ಇದೆ, ಯಾಕಂದ್ರೆ ಸಿಲೆಬಸ್ ಅಷ್ಟು ವಾಸ್ಟ್ ಇದೆ. ಯಾಕಂದ್ರೆ ಈಗ ಏಕೆ ನಾವು ಅಧ್ಯಯನ ಮಾಡೋದಕ್ಕೆ ಕಷ್ಟ ಸಾಧ್ಯ. ಈಗಾಗಲೇ ಹಿಂದಿನಿಂದ ಯಾರು ಅಧ್ಯಯನ ಮಾಡಿರ್ತಾರೆ ಅವರು 2-3 ಬಾರಿ ಅಧ್ಯಯನ ಮಾಡಿರ್ತಕ್ಕಂಥವ್ರಿಗೆ ಒಂದ್ಸರಿ ಗ್ಲಾನ್ಸ್ ಮಾಡೋದಕ್ಕಷ್ಟೇ ಸಮಯಾವಕಾಶ ಇರತಕ್ಕಂಥ ನಾವು ಕಾಣ್ತಾ ಹೋಗ್ತೀವಿ. ಸೊ ಅಂದ್ರೆ ಇದ್ರ ಜೊತೆಗೆ ನಾವು ಟೆಕ್ಸ್ಟ್ ಬುಕ್ ರೆಫರೆನ್ಸ್ ಇದೆಲ್ಲ ಮ್ಯಾನುವಲ್ ಕಾಪಿ ಆಯಿತು. ಒಂದಷ್ಟು ಈಗೆಲ್ಲ ನಾವು ಡಿಜಿಟಲ್ ರಿಸೋರ್ಸ್ ಅನ್ನ ನೋಡ್ತಾ ಇದೀವಿ ಕೇಳಿದ್ರೆ. ಆದ್ರಿಂದ ಈಗ ನಾವು ಟೆಲಿಗ್ರಾಮ್, ಎಲ್ಲರ ಕೈಲೂ ಮೊಬೈಲ್ ಇರುತ್ತೆ, ಇಂಟರ್ನೆಟ್ ಇರುತ್ತೆ. ಸೊ ಬಸ್ಸಲ್ಲಿ ಹೋಗ್ಬೇಕಾದಾಗ, ಟ್ರಾವೆಲ್ ಮಾಡಬೇಕಾದಾಗ ನಮಗೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಒಂದಷ್ಟು ಡೈಲಿ ಕರೆಂಟ್ ಅಫೇರ್ಸ್ಗಳು, ಹೊಸ ನೋಟಿಫಿಕೇಶನ್ಗಳು, ಮಾಡಲ್ ಕ್ವಶನ್ ಪೇಪರ್ಗಳು, ಮಾಡಲ್ ಟೆಸ್ಟ್ಗಳು, ಫಿಜ್ಜು, ಇವೆಲ್ಲ ನಿರಂತರವಾಗಿ ನಡೀತಾ ಇರುತ್ತೆ. ಅದರಿಂದ ಸೊ ನಾವು ಟೆಲಿಗ್ರಾಮ್ ಆಪಲ್ಲಿ ತುಂಬ ಇದೆ. SR ವರ್ಲ್ಡ್ ಅಂತಕ್ಕಂಥ ಸುಮಾರು 5 ಲಕ್ಷ ಸದಸ್ಯರನ್ನು ಒಳಗೊಂಡಿದೆ ಆ SR ವರ್ಲ್ಡ್ ಅಂತಕ್ಕಂಥ. ಸೊ ಲಾಗಿನ್ ಅಥವಾ ಅದಕ್ಕೆ ನಾವು ಗ್ರೂಪಿಗೆ ಜಾಯ್ನ್ ಆದರೆ ಆ ಗ್ರೂಪಿಗೆ ಸಾಕಷ್ಟು ಮಾಹಿತಿ ಸಿಗ್ತಾ ಇರುತ್ತೆ. ಮತ್ತೆ ಗೇಟ್ ವೇ ಟು ISN KS ಅಂತಕ್ಕಂಥದ್ದಿದೆ, ಗೇಟ್ ವೇ ಟು ISN KS ಲಿಂಕ್ಗಳಲ್ಲಿ ನಾವು ಲಾಗಿನ್ ಆದರೆ ಸೊ ಟೆಲಿಗ್ರಾಮ್ ಅಲ್ಲಿ ನಮಗೆ ಅದಕ್ಕೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಮತ್ತೆ ಡ್ರೀಮ್ KPSC ಅಂತಕ್ಕಂಥ ಟೆಲಿಗ್ರಾಮ್ ಆ್ಯಪ್ಗೆ ನಾವು ಲಾಗಿನ್ ಆಗಬೇಕಾಗತ್ತೆ. ಮತ್ತೆ ಸ್ಫೂರ್ತಿ PG ಸ್ಟಡಿ ಸರ್ಕಲ್ ಅಂತಕ್ಕಂಥದ್ದು, ಚಾಣಕ್ಯ ಕಣಜ ಅಂತಕ್ಕಂಥದ್ದು, ಸ್ಪರ್ಧಾ ಜಗತ್ತು ಅಂತಕ್ಕಂಥದ್ದು, ಮತ್ತೆ ಸ್ಪರ್ಧಾ ಚೈತ್ರ ಅಂತಕ್ಕಂಥದ್ದು, ಇವೆಲ್ಲ ಟೆಲಿಗ್ರಾಮ್ ಆ್ಯಪ್ಗಳಲ್ಲಿ ಸಾಕಷ್ಟು ಮಾಹಿತಿಗಳನ್ನು ನಮಗೆ ಅಂದರೆ ಮಾಡಲ್ ಕ್ವಶನ್ ಪೇಪರ್ಗಳನ್ನು ಮತ್ತೆ ಮಾಡಲ್ ಟೆಸ್ಟ್ಗಳನ್ನು ಮಾಡ್ತಾ ಇರ್ತಾರೆ. ನಾವು ನಮ್ಮ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಇದು ತುಂಬ ಸಹಾಯಕ ಆಗುತ್ತೆ ಕೇಳಿದರೆ. ಅದರಿಂದ ಇದು ಟೆಲಿಗ್ರಾಮ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಸೊ ಲಿಂಕ್ಸ್ಗಳು ಮತ್ತು ಆ್ಯಪ್ಗಳಲ್ಲಿ ನಾವು ಆ ಒಂದು ಲಾಗಿನ್ ಆಗಬೇಕಾಗತ್ತೆ, ಗ್ರೂಪಿಗೆ ಜಾಯ್ನ್ ಆಗಬೇಕಾಗ್ತದೆ. ಅದೇ ಥರ ಯೂಟ್ಯೂಬ್ ಚಾನಲ್ಸ್ಗಳು ತುಂಬ ಸಿಗ್ತದೆ ನಮಗೆ, ಎಲ್ಲ ಕೆಳಗರಿಗೆ ವಸ್ತೇನಿಲ್ಲ, ಎಲ್ಲ ಸೊ ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ಸೊ ಇಂಟರ್ನೆಟ್ ಫೆಸಿಲಿಟೀಸ್ ಇರೋದ್ರಿಂದ ಯೂಟ್ಯೂಬ್ ಚಾನಲ್ಗಳು, ಅದರಲ್ಲಿ ಸಾಧನ ಅಕಾಡೆಮಿ ಅವ್ರದ್ದು ತುಂಬ ಚೆನ್ನಾಗಿದೆ. ಮಂಜುನಾಥ್ ಅವರು ತುಂಬ ಸುದೀರ್ಘವಾಗಿ ಈಗ ಮೊನ್ನೆ ಮೊನ್ನೆ ಗುಂಡ್ಲುಪೇಟೆ ಶಿಕ್ಷಕ ಸಂಕಲ್ಪ ವೇದಿಕೆಯಿಂದ ಮಂಜುನಾಥ್ ಸರ್ನ, ಸುರೇಶ್ವರ್ ಅವ್ರನ್ನ ಲಾಸ್ಟ್ ವೀಕ್ ಅಲ್ಲಿ ಕರೆಸಿದ್ರು. ಇದು ಎಲ್ಲರಿಗೂ ಕೂಡ HOD ಕೋಟೆ ಮತ್ತೆ ಈ ಗುಂಡ್ಲುಪೇಟೆ ಚಾಮರಾಜನಗರದ ಭಾಗದ ಶಿಕ್ಷಕರ ಆಕಾಂಕ್ಷೆಗಳಿಗೆ ತುಂಬಾ ಸದುಪಯೋಗವನ್ನು ಪಡಿಸಿದ್ದಾರೆ ಈ ಗುಂಡ್ಲುಪೇಟೆ ಶಿಕ್ಷಕರ ಸಂಕಲ್ಪ ವೇದಿಕೆಯವರು. ಅದರಿಂದ ಈ ಸಾಧನಾ ಅಕಾಡೆಮಿಯ ಮಂಜುನಾಥ್ ಸರ್ ಕ್ಲಾಸ್ಗಳನ್ನು ಒಂದಷ್ಟು ಕೇಳಬೇಕಾಗ್ತದೆ. ಅಲ್ಲಿ KM ಸುರೇಶ್ ಅವ್ರದ್ದು ಸೈಕಾಲಜಿ ಕ್ಲಾಸ್ಗಳನ್ನು ಕೇಳ್ಬೋದು. ಸೊ ಮತ್ತೆ ವಿಜಯಿ ಭವ ಅಂತಕ್ಕಂಥದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲೂ ಕೂಡ ಸಾಕಷ್ಟು ಮಾಹಿತಿಗಳು ಸಿಗುತ್ತೆ. ಮತ್ತೆ ಅಮರ್ ಕ್ಲಾಸಸ್ ಅಂತಕ್ಕಂಥದ್ದಿದೆ, ಸ್ಮಾರ್ಟ್ ಸ್ಟಡಿ ಸರ್ಕಲ್ ಅಂತಕ್ಕಂಥ ಚಾನಲ್ ಇದೆ, ಹಾಗೆ ಪುನೀತ್ ಫೋರಂ ಅಂತಕ್ಕಂಥ ಚಾನಲ್ ಇದೆ, ಮತ್ತೆ ಐಶ್ವರ್ಯ ಗಿರಿ ಪಾಠಶಾಲೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಐಶ್ವರ್ಯ ಗಿರಿ ಅವರದು ಸೊ ಆ ಪಾಠಶಾಲೆಯಲ್ಲಿ ನಮಗೊಂದಷ್ಟು ಸಾಕಷ್ಟು ಮಾಹಿತಿಗಳು ಸಿಗುತ್ತೆ ಮೆಂಟಲ್ ಎಬಿಲಿಟಿಗೆ. ಇವೆಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲಿ ಒಂದಷ್ಟು ಯೂಟ್ಯೂಬ್ ಕ್ಲಾಸ್ಗಳನ್ನು ಕೂಡ ನಾವು ಒಂದಷ್ಟು ಅಡಿಷನಲ್ ಇನ್ಫಾರ್ಮೇಶನ್ಗೆ ನಾವು ಮಾಹಿತಿನ ಕಲೆ ಹಾಕಬೇಕಾಗುತ್ತೆ. ಸೊ ಜೊತೆಗೆ ನಮಗೆ ಇಲ್ಲಿ ಸಮ್ ಆಫ್ ದ ವೆಬ್ಸೈಟಲ್ಲಿ ಗೂಗಲಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ, ಅದರಲ್ಲಿ ಜನರಲ್ ನಾಲೆಜ್ ಸಂಬಂಧಪಟ್ಟಂತೆ GK Today ಇರ್ಬೋದು, ಇಂಡಿಯಾ ಬಿಕ್ಸ್ ಇರ್ಬೋದು, ಎಕ್ಸಾಮ್ ವೇದಾಸ್ ಇರ್ಬೋದು, ಇವುಗಳಲ್ಲೂ ಕೂಡ ನಮ್ಗೆ ಏನಾಗುತ್ತೆ ವೆಬ್ಸೈಟ್ ನಮಗೆ ಈ ವೆಬ್ಸೈಟ್ಗಳಲ್ಲಿ ಒಂದಷ್ಟು ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಸೊ ಇದಿಷ್ಟು ಕೂಡ ನಿಮಗೆ ಯೂಟ್ಯೂಬ್, ಟೆಲಿಗ್ರಾಮ್ ಮತ್ತೆ ಗೂಗಲಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಇದೆಲ್ಲವೂ ಕೂಡ ಏನಾಗುತ್ತೆ ಪೇಪರ್ 1ಗೆ ತುಂಬಾ ಮೌಲ್ಯಯುತವಾಗಿ
ಕೇಳಿದ್ರೆ ಪೇಪರ್ ಒನ್ ಅಲ್ಲಿ ಕನಿಷ್ಠ 70 ಅಂಕಗಳನ್ನು ನಾವು ಸ್ಕೋರ್ ಮಾಡಿದ್ದೆ ಆದರೆ, ಸೊ ಪೇಪರ್ 2 ನಲ್ಲೂ ಕೂಡ ನಾವು ಒಂದು 70 ಅಂಕಗಳನ್ನು ಸ್ಕೋರ್ ಮಾಡಿದ್ರೆ 140

150 ಎರಡು ಪೇಪರಿಂದ 150 ಕ್ರಾಸ್ ಆಗಿದೆ ಆದರೆ ನಾವು ಮೆರಿಟ್ ಲಿಸ್ಟಲ್ಲಿ ಬರೋದಕ್ಕೆ ಸ್ವಲ್ಪ ಅವಕಾಶಗಳು ಸಿಗ್ತಾ ಹೋಗುತ್ತೆ. 140 150ಕ್ಕಿಂತ ಕಡಿಮೆ ಆದರೆ ಸೊ 1:2 ಬರೋದಕ್ಕೆ ಕಷ್ಟ ಸಾಧ್ಯ ಆಗುತ್ತೆ. ಆದ್ರಿಂದ ಪೇಪರ್ ಒನ್ನಲ್ಲಿ ಮ್ಯಾಕ್ಸಿಮಮ್ 60% ಅಂದರೆ 60ಕ್ಕೂ ಅಧಿಕವಾದ ಅಂಕಗಳನ್ನು ನಾವು ಮಾಡೋದಕ್ಕೆ ಈ ಎಲ್ಲ ಮೇಲ್ಕಂಡ ರೆಫರೆನ್ಸ್ನನ್ನು ಓದಬೇಕಾಗುತ್ತೆ. ಇದಿಷ್ಟು ಕೂಡ GPT ಸಂಬಂಧಪಟ್ಟಂತೆ ಪೇಪರ್ ಒನ್ ಮತ್ತು ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಮಾಹಿತಿ ಆಗ್ತದೆ. ಇನ್ನು HSTRಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಇಲ್ಲಿ ಕೂಡ ನಾವು ಯಾವ ರೀತಿಯಿಂದ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕಡ್ಡಾಯ ಇಲ್ಲ ಇದಕ್ಕೆ. ಯಾಕೆ ಅಂತ ಹೇಳಿದ್ರೆ BA BEd ಸೊ ಕನಿಷ್ಠ ವಿದ್ಯಾರ್ಹತೆ, ಸಾಮಾನ್ಯ ವಿದ್ಯಾರ್ಹತೆ ಇದು. BA BEd ಆಗಿರ್ತಕ್ಕಂಥವ್ರು HSTRಗೆ. ಈಗ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ಇಲ್ಲಿ ಈ ಒಂದು ನೋಟಿಫಿಕೇಶನ್ಸಲ್ಲಿ ವಿಜ್ಞಾನ ಮತ್ತು ಗಣಿತ ಶಿಕ್ಷಕರಿಗೆ ಸೊ ಯಾವುದೇ ಹುದ್ದೆಗಳನ್ನು ಕಾಲ್ ಮಾಡಲಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ಟೈಮು ಸುಮಾರು 8-8.5 ಸಾವಿರ GPTಗಳ 15,000 ಶಿಕ್ಷಕರಲ್ಲಿ ಸೈನ್ಸ್ ಟೀಚರ್ಸ್ನೇ ತುಂಬ ಕೊಳ್ಳಲಾಗಿತ್ತು. ಅದರಿಂದ ಆ ಒಂದು ಮೇಬಿ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ವರ್ಷ ಹೈಸ್ಕೂಲ್ ಟೀಚರ್ಸ್ನಲ್ಲಿ ಯಾವ ರೀತಿ ಇದೆ ಅಂತ ಸೊ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರ ನೇಮಕಾತಿ ಆದೇಶನೂ ಹೊರಡಿಸಿಲ್ಲ. ಸೊ ಈ ಒಂದು HSTRಗೆ ಸಂಬಂಧಪಟ್ಟಂತೆ ಮಿನಿಮಮ್ ಕ್ವಾಲಿಫಿಕೇಶನ್ BA BEd ಆಗಿರಬೇಕು, ಯಾವುದೇ TET ಅರ್ಹತೆಯ ಪ್ರಮಾಣ ಪತ್ರ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಇದರಲ್ಲೂ ಕೂಡ ನಾವು ಎರಡು ಪತ್ರಿಕೆಗಳನ್ನ ಕಾಣ್ತಾ ಹೋಗ್ತೀವಿ. ಹಿಂದೇನು ಕೂಡ 2013-14 ಸಾಲಿನಲ್ಲಿ ಏನು ಪತ್ರಿಕೆಗಳಿತ್ತು ಅದನ್ನು ಮಾಡಿಫಿಕೇಶನ್ ಮಾಡಿದ್ದಾನೆ. ಅಂದ್ರೆ ಆ ಒಂದು ಹಳೆಯ ನೋಟಿಫಿಕೇಶನ್ಸ್ 10 ವರ್ಷಗಳಿಂದ 12 ವರ್ಷಗಳಿಂದ ಏನಿತ್ತು ಪೇಪರ್ ಒನ್ ಅಲ್ಲಿ 33 ಮಾರ್ಕ್ಸ್ಗೆ ಸಾಮಾನ್ಯ ಜ್ಞಾನ, 33 ಮಾರ್ಕ್ಸ್ಗೆ ಸೊ ಮೆಂಟಲ್ ಎಬಿಲಿಟಿ, ಇನ್ 33 ಮಾರ್ಕ್ಸ್ಗೆ ಸೊ ಎಜುಕೇಶನ್ ಸೈಕಾಲಜಿ, ಈ ಮೂರನ್ನು ಕೂಡ ಇಟ್ಟಲಾಗಿತ್ತು. ಈಗ ಇದರಲ್ಲೂ ಕೂಡ 7 ಭಾಗಗಳನ್ನು ಮಾಡಲಾಗಿದ್ದಾನೆ. 7 ಭಾಗಗಳೇನು ಅಂತ ಹೇಳಿದ್ರೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಕೇಳಿದರೆ. HSTR ಪತ್ರಿಕೆ 1ರಲ್ಲಿ ಸಾಮಾನ್ಯ ಪತ್ರಿಕೆಯಲ್ಲಿ ಮೊದಲನೇದಾಗಿ ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನ 20 ಅಂಕಗಳಿಗೆ ನಿಗದಿಪಡಿಸಿದ್ದಾನೆ. ಹಾಗೆ ಸಾಮಾನ್ಯ ಕನ್ನಡಕ್ಕೆ 10 ಅಂಕಗಳು, ಸಾಮಾನ್ಯ ಇಂಗ್ಲಿಷ್ಗೆ 10 ಅಂಕಗಳು, ಹಾಗೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ 15 ಅಂಕಗಳು, ಮೆಂಟಲ್ ಎಬಿಲಿಟಿಗೆ 15 ಅಂಕಗಳು, ಗಣಕಯಂತ್ರ ಅಥವಾ ಕಂಪ್ಯೂಟರ್ ಲಿಟ್ರಸಿಗೆ 15 ಅಂಕಗಳು, ಮೌಲ್ಯ ಮತ್ತು ಆರೋಗ್ಯ ಶಿಕ್ಷಣಕ್ಕೆ 15 ಅಂಕಗಳು. ನಾವು ಆಲ್ಮೋಸ್ಟ್ GPT ಮತ್ತು HSTR ಎರಡರಲ್ಲೂ ಕೂಡ 7 ವಿಭಾಗಗಳನ್ನು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಎರಡರಲ್ಲೂ ಕೂಡ ಸೈಮಲ್ಟೇನಿಯಸ್ಲಿ ಜನರಲ್ ಸ್ಟಡೀಸು, ಜನರಲ್ ಕನ್ನಡ, ಇಂಗ್ಲೀಷು ಮತ್ತು ಕಂಪ್ಯೂಟರ್ ಲಿಟ್ರಸಿ, ವ್ಯಾಲ್ಯೂ ಎಜುಕೇಷನ್, ಎಜುಕೇಷನ್ ಸೈಕಾಲಜಿ ಕಾಮನ್ ಆಗಿರುತ್ತೆ. ಹಾಗಾದರೆ ಒಂದು ವಿಶೇಷ ಏನು ಗಮನಿಸಬೇಕು ನಾವು ಅಂತ ಹೇಳಿದ್ರೆ HSTRನಲ್ಲಿ ಮೆಂಟಲ್ ಎಬಿಲಿಟಿಗೆ 15 ಅಂಕಗಳನ್ನು ಕೇಳ್ತಾನೆ. ಹಾಗಾದರೆ ಇಲ್ಲಿ ಯಾವುದರಲ್ಲಿ GPTRನಲ್ಲಿ ಮೆಂಟಲ್ ಎಬಿಲಿಟಿಗೆ ಆ್ಯಡ್ ಮಾಡಲಾಗಿಲ್ಲ, ಅದರ ಬದಲು ಅಲ್ಲಿ ಪ್ರಚಲಿತ ವಿದ್ಯಮಾನ ಮತ್ತು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ 30 ಅಂಕಗಳಿಗೆ ಏನು ಕೇಳ್ತಾ ಹೋಗ್ತಾರೆ. ಅದೇ ಥರ ಇಲ್ಲಿ 20 ಅಂಕಗಳಿಗೆ ಮಾತ್ರ ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನ ಕೇಳ್ಬಿಟ್ಟು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ 15 ಮಾರ್ಕ್ಸ್ಗಳಿಗೆ ಕೇಳ್ತಾನೆ. ಇದು ಹಿಂದೆ 33 ಅಂಕಗಳಿಗೆ ಕೇಳಲಾಗ್ತಿತ್ತು HSTRನಲ್ಲಿ, ಈ ಕೇವಲ 15 ಅಂಕಗಳಿಗೆ ಕೇಳಲಾಗ್ತದೆ ಕೇಳಿದ್ರೆ. ಈ ಪತ್ರಿಕೆಗೆ ಈಗಾಗಲೇ ನಾನು ಆಲ್ರೆಡಿ GPTಗೆ ಏನು ಹೇಳಿದ್ದೀನಿ, ಅದೇ ರೀತಿಯಾದಂಥ ಎಲ್ಲ ಪರಿಕರಗಳನ್ನು ಅಧ್ಯಯನ ಮಾಡಬೇಕು. ಅಂದರೆ ಸೊ 5th-12th ಸ್ಟ್ಯಾಂಡರ್ಡ್ವರೆಗೆ ಸೊ DSRT ಅಥವಾ NCERT ಟೆಕ್ಸ್ಟ್ ಬುಕ್ಕನ್ನು ನಾವು ಸುದೀರ್ಘವಾಗಿ ಓದಬೇಕಾಗುತ್ತೆ, ಕೀನೋಟ್ಸ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಸೋಷಿಯಲ್ ಸೈನ್ಸ್ ಆದರೆ ಸೋಷಿಯಲ್ ಸೈನ್ಸು, ಕನ್ನಡ ಟೀಚರ್ ಆದರೆ ಕನ್ನಡ, ಇಂಗ್ಲಿಷ್ ಟೀಚರ್ ಆದರೆ ಇಂಗ್ಲೀಷು, ಆಯಾ ರೆಫರೆನ್ಸ್ ಸಬ್ಜೆಕ್ಟ್ಗಳನ್ನು ಆಯ್ಕೆ ಸಿಲೆಬಸ್ ನಾನು ಕೊಟ್ಬಿಟ್ಟಿದ್ದೇನೆ ಕಂಪ್ಲೀಟಾಗಿ. 6th-10th ವರೆಗೆ ಕರ್ನಾಟಕ ರಾಜ್ಯ ನಿಗದಿಪಡಿಸಿರೋ ಪಠ್ಯಪುಸ್ತಕಗಳನ್ನು ಸ್ಟಡಿ ಮಾಡಬೇಕು ಮತ್ತು ಅದರಲ್ಲೇ ಪ್ರಶ್ನೆಗಳನ್ನು ಆಯ್ಕೆ ಮಾಡಲಾಗುತ್ತೆ. ಮತ್ತು ಹೈಸ್ಕೂಲ್ HSTRಲ್ಲಿ +2 ಲೆವೆಲ್ ಅಂದರೆ 12ನೇ ತರಗತಿಯವರೆಗೆ ಅಧ್ಯಯನ ಮಾಡಬೇಕು ಅಂತ ಹೇಳಿದ್ದಾನೆ. ಸೊ ಅದರಿಂದ ಏನಾಗುತ್ತೆ, ನಾವು ಈ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಹೇಳಿದ್ದೀನಿ, ಕನ್ನಡ, ಇಂಗ್ಲೀಷು, ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ, ಇಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಸೈನ್ಸು, ಮೆಂಟಲ್ ಎಬಿಲಿಟಿ. ಮೆಂಟಲ್ ಎಬಿಲಿಟಿಗೆ ಎಸ್ಪೆಷಲಿ ಗುರುರಾಜ್ ಎಂಬಲ್ ಬೆಲೆಬೇಕು, ತುಂಬ ಚೆನ್ನಾಗಿದೆ ಸೊ ಈ ಒಂದು ನಿಟ್ಟಿನಲ್ಲಿ. ಹಾಗೆ ಕಂಪ್ಯೂಟರ್ ಲಿಟ್ರಸಿ ಮತ್ತು ವ್ಯಾಲ್ಯೂ ಎಜುಕೇಷನ್ ಸ್ವಲ್ಪ ಫೋಕಸ್ ಮಾಡಬೇಕಾಗುತ್ತೆ ಈ ಪೇಪರ್ ಒನ್ನಲ್ಲಿ ಅಂತಕ್ಕಂಥದ್ದು. ಸೊ ಇದ್ರ ಜೊತೆಗೆ HSTRನಲ್ಲಿ ಪೇಪರ್ 2 ಅಂತಕ್ಕಂಥದ್ದು ಆಯಾ ರೆಸ್ಪೆಕ್ಟಿವ್ ಸಬ್ಜೆಕ್ಟ್ ಕನ್ನಡ ಮತ್ತು ಇಂಗ್ಲೀಷ್ ಮತ್ತು CBZ ಮತ್ತು ಆರ್ಟ್ಸ್ ಕನ್ನಡ ಅಂದರೆ ಸೋಷಿಯಲ್ ಸೈನ್ಸ್ ಟೀಚರು ಮತ್ತು ಫಿಸಿಕಲ್ ಎಜುಕೇಷನ್ ಟೀಚರು ಇವರುಗಳಿಗೆ 100 ಅಂಕಗಳಿಗೆ ಸಪ್ರೇಟು, ಅಂದರೆ ಆಯಾ ರೆಸ್ಪೆಕ್ಟಿವ್ ಪಡಗಾಗಿಗೆ 100 ಅಂಕಗಳಿಗೆ ಪೇಪರ್ 2ನ್ನು ನಿಗದಿಪಡಿಸಿದ್ದಾನೆ. ಈ ಪೇಪರ್ 2ಗೆ ಸಂಬಂಧಪಟ್ಟಂತೆ ಈಗ ಏನು ನಾವು GPTಗೆ ಓದ್ತಾ ಹೋಗ್ತೀವಿ, 6th-10th ಸ್ಟ್ಯಾಂಡರ್ಡ್ ಅದೇ ಟೆಕ್ಸ್ಟ್ ಬುಕ್ಗಳನ್ನು ಓದಬೇಕಾಗತ್ತೆ. ಅದರ ಜೊತೆಗೆ ನಾವು ಒಂದಷ್ಟು ಸೊ ಕರೆಂಟ್ ಅಫೇರ್ಸ್ಗಳನ್ನು ನೋಡ್ಕೋಬೇಕಾಗ್ತದೆ. ಇದಿಷ್ಟು ಕೂಡ ಸೊ HSTR ಪೇಪರ್ 1 ಪೇಪರ್ 2 ನಾವು GPT ಆಗಲಿ HSTR ಆಗಲಿ ಆಲ್ಮೋಸ್ಟ್ ಜನರಲ್ ಸ್ಟಡೀಸು ಸೇಮ್ ಇರುತ್ತೆ. ಮೆಂಟಲ್ ಎಬಿಲಿಟಿ ಒಂದು ಮಾತ್ರ ಆ್ಯಡ್ ಮಾಡಿರ್ತಾನೆ HSTRನಲ್ಲಿ, GPTನಲ್ಲಿ ಮೆಂಟಲ್ ಎಬಿಲಿಟಿ ಸೊ ಒಂದು ಆ್ಯಡ್ ಆಗಿರಲ್ಲ. ಇನ್ನು ಸಬ್ಜೆಕ್ಟು ಇಲ್ಲೂ 100 ಅಂಕಗಳಿರುತ್ತೆ, ಅಲ್ಲೂ 100 ಅಂಕಗಳಿಗಿರುತ್ತೆ. ಸೊ ಅದರಿಂದ ಕೇಳಿದ್ರೆ ಸೊ ಭಾಷಾ ಶಿಕ್ಷಕರಿರ್ಬೋದು, ಇಂಗ್ಲಿಷ್ ಶಿಕ್ಷಕರಿರ್ಬೋದು, ಸಮಾಜ ವಿಜ್ಞಾನ ಶಿಕ್ಷಕರಿರ್ಬೋದು, ಜೀವ ವಿಜ್ಞಾನ ಶಿಕ್ಷಕರಿರ್ಬೋದು, ಪೇಪರ್ 2ನಲ್ಲಿ ನಿಮ್ಮ ರೆಸ್ಪೆಕ್ಟಿವ್ ಸ್ಕೂಲ್ ಟೆಕ್ಸ್ಟ್ ಬುಕ್ಗಳನ್ನು ಓದೋದ್ರ ಜೊತೆಗೆ ಹೈಯರ್ ಬುಕ್ಸ್ಗಳನ್ನು ಸೊ ಓದಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋದು ಅನುಕೂಲಕರ. ಯಾಕೆಂತ ಹೇಳಿದ್ರೆ ಕ್ರಾಸ್ ಕ್ವಶನ್ ಕೇಳಿದಾಗ ಈಗ ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ನ ಬಿಟ್ಟಿದ್ದೇನೆ ವೆಬ್ಸೈಟಲ್ಲಿ, ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಥರ ಎಕ್ಸಾಮ್ಸ್ ಎಲ್ಲ ಫೇಸ್ ಮಾಡಬೇಕು ಅನ್ನೋದು ಒಂದಷ್ಟು ಇಂಟ್ಗಳನ್ನು ಕೂಡ ಅವನು ಡೀಟೇಲಾಗಿ ಕೊಟ್ಟಿದ್ದಾನೆ. ಆದ್ದರಿಂದ ಅದನ್ನು ಅಧ್ಯಯನ ಮಾಡಬೇಕಾಗ್ತದೆ. ಸೊ ಇದಿಷ್ಟು ಕೂಡ GPT ಮತ್ತು HSTR ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಪಟ್ಟಂತೆ ಒಂದಷ್ಟು ಪರೀಕ್ಷೆಗಳು ಯಾವ ನಿಟ್ಟಿನಲ್ಲಿರುತ್ತೆ, ಪೇಪರ್ 1 ಪೇಪರ್ 2
ಅಂತಕ್ಕಂಥದ್ದು. ಮತ್ತೆ ಅದಕ್ಕೆ

0: ನಾವು ಯಾವ್ದಾರು ರೆಫರೆನ್ಸ್ ಅನ್ನ ಮಾಡಬೇಕು ಅಂತಕ್ಕಂಥದ್ದು. ಸೊ ಇಲ್ಲಿ ನಾವು ಟೆಕ್ಸ್ಟ್ ಬುಕ್ ಓದೋ ಜೊತೆಗೆ ನಾನು ಆಲ್ರೆಡಿ ಹೇಳಿದಾಗ ಟೆಲಿಗ್ರಾಮು, ಯೂಟ್ಯೂಬ್ ಚಾನಲ್ಸು, ಡೈಲಿ ನ್ಯೂಸ್ ಪೇಪರು, ಮ್ಯಾಗ್ಝಿನ್ಸು, ಮತ್ತೆ ನಾವು ಗ್ರೂಪ್ ಡಿಸ್ಕಷನ್. ಎಸ್ಪೆಷಲಿ ಈಗ ಏನು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು, ಎಲ್ಲ ಕಡೆ ಸ್ಟಡಿ ಸರ್ಕಲ್ಗಳಲ್ಲಿ ಓದ್ತಾ ಇದ್ದಾರೆ, ನಾವು ಗಂಭೀರವಾಗಿ ಅಲ್ಲಿ ಗ್ರೂಪ್ ಸ್ಟಡೀಸನ್ನು ಕೂಡ ಮಾಡಬೇಕಾಗತ್ತೆ. ಯಾಕಂದ್ರೆ ಏಕಾಂತವಾಗಿ ಓದಿದ ನಂತರ ಅದನ್ನ ಫ್ರೆಂಡ್ಸ್ ಜೊತೆ ನಾವು ಡಿಸ್ಕಸ್ ಮಾಡಿದಾಗ ಒಂದಷ್ಟು ಮಾಹಿತಿಗಳು ನಮಗೆ ಶೇರ್ ಆಗ್ತಾ ಹೋಗ್ತದೆ ಕೇಳಿದ್ರೆ. ಅದರಿಂದ ಗ್ರೂಪ್ ಡಿಸ್ಕಷನ್ಸ್ ಕೂಡ ಇಂಪಾರ್ಟೆಂಟ್. ಕೆಲವರಿಗೆ ಸ್ವಲ್ಪ ಕಷ್ಟಕರ ಆಗ್ಬೋದು, ಅವರು ಏಕಾಂತವನ್ನೇ ಬಯಸಿ ಸೊ ಓದ್ತಕ್ಕಂಥ ವಿಧಾನಗಳಿರುತ್ತೆ. ಇದಿಷ್ಟು ಕೂಡ ಸೊ ನಿಮಗೆ ಪರೀಕ್ಷೆ ಹೇಗಿರುತ್ತೆ ಮತ್ತೆ ಪರೀಕ್ಷೆಯನ್ನು ಎದುರಿಸಬೇಕಾದಾಗ ನಾವು ಯಾವೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು. ಈಗ ನಾವು ಒಂದು ಎರಡು ಮೂರು ನಿಮಿಷ ವೇಳಾಪಟ್ಟಿಯ ಬಗ್ಗೆ ಸೊ ಮಾತಾಡೋಣ. ಯಾಕೆ ಅಂತ ಹೇಳಿದ್ರೆ ಈಗ ಅದಕ್ಕೆ ಆಲ್ರೆಡಿ ಟೈಮ್ ಟೇಬಲ್ ಕೂಡ ಕೊಟ್ಬಿಟ್ಟಿದ್ದಾನೆ ಯಾವಾಗಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅಂತಕ್ಕಂಥದ್ದು. ಪರೀಕ್ಷೆ ವೇಳಾಪಟ್ಟಿ ಪ್ರಕಾರ ಪ್ರೈಮರಿ ಸ್ಕೂಲ್ ಟೀಚರ್ಸ್ಗೆ ಪೇಪರ್ ಒನ್ ಕಲ್ಯಾಣ ಇತರ ಕರ್ನಾಟಕವರಿಗೆ ಆಲ್ರೆಡಿ ಟೈಮ್ ಟೇಬಲ್ ಕೊಟ್ಟಿದ್ದಾನೆ. 5/10/26 ಅಂದರೆ 5ನೇ ತಾರೀಕು 10ನೇ ತಿಂಗಳು 26ರಂದು 10ರಿಂದ 12ರವರೆಗೆ ಪೇಪರ್ ಒನ್ ಕೊಟ್ಟಿದ್ದಾನೆ. ಪೇಪರ್ ಟು ಸೋಷಿಯಲ್ ಸೈನ್ಸು, ಮ್ಯಾಥ್ಸು ಮತ್ತು EVS ಕೊಟ್ಟಿದ್ದಾನೆ. ಹಾಗೆ ಪೇಪರ್ ಟು ಫಿಸಿಕಲ್ ಎಜುಕೇಷನ್ ಟೀಚರ್ಸ್ಗೆ ಕೂಡ ಕೊಟ್ಟಿದ್ದಾನೆ. ಅಂದರೆ 5 ಮತ್ತು 6ನೇ ತಾರೀಕು ಪ್ರೈಮರಿ ಸ್ಕೂಲ್ ಟೀಚರ್ಸ್ಗೆ ಸೊ ಕಲ್ಯಾಣ ಕರ್ನಾಟಕೇತರ ಅಂದರೆ ಸೊ ನಾನು ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಗೆ ಕೊಟ್ಟಿದ್ದಾನೆ. ಆಲ್ರೆಡಿ ಡೇಟ್ ನಿಗದಿ ಆಗಿದೆ, ನಮಗೆ ಉಳಿದಿರ್ತಕ್ಕಂಥದ್ದು ಕೇವಲ ಸೆಪ್ಟೆಂಬರ್ ಮಾತ್ರ. ಈಗ ಆಗಸ್ಟು ಆಲ್ರೆಡಿ 23 ನಾವು ನಡೀತಾ ಇದೆ, ಈ ರನ್ನಿಂಗ್ ಇದೆ. ಇನ್ನು ಉಳಿದಿರ್ತಕ್ಕಂಥದ್ದು ಕೇವಲ 7-8 ದಿನಗಳು ಈ ತಿಂಗಳಲ್ಲಿ, ಮತ್ತು ಮುಂದಿನ ತಿಂಗಳು ಒಂದು 30 ದಿನಗಳ ಲೆಕ್ಕ ನಮಗೆ. ಅಂದರೆ 35ರಿಂದ 40 ದಿನಗಳು ಅಷ್ಟು ಲೆಕ್ಕ ಇದೆ. 40 ದಿನಕ್ಕೆ ನಾವು ಟೈಮ್ ಟೇಬಲ್ ಹಾಕ್ಕೊಂಡು ಓದುತ್ತೆ ಆದರೆ ಈಗ ಸ್ವಲ್ಪ ಎಫರ್ಟ್ ಹಾಕಿ ಸ್ಕೂಲಲ್ಲಿ ವರ್ಕ್ ಮಾಡ್ತಕ್ಕಂಥ ಖಾಸಗಿ ಶಾಲೆಗಳ ಶಿಕ್ಷಕರಿರ್ಬೋದು ಅಥವಾ BEd ಮುಗಿಸಿ ನಿರಂತರವಾಗಿ ಓದ್ತಿರ್ತಕ್ಕಂಥಿರೋದು, ಸ್ಪರ್ಧೆಗಳಂತೂ ಖಂಡಿತ ಸೊ ತುಂಬ ಟಫ್ ಆಗಿರ್ತದೆ. ಯಾಕಂದ್ರೆ HSTR ಕಾಲಾಗಿ 12 ವರ್ಷಗಳಾಗಿದೆ, GPT ಅಂತೂ 2022-23 ಬಿಟ್ಟರೆ 3 ವರ್ಷಗಳ ನಂತರ ಆಗಿದೆ. ಹಾಗೆಂದ್ರೆ ಡಿಫಿಕಲ್ಟ್ ಕಾಂಪಿಟೇಷನ್ ಅಂತೂ ಇದೇ ಇರುತ್ತೆ ಸ್ಪರ್ಧಾರ್ಥಿಗಳೇ. ಸೊ ಅದರಿಂದ ಇಲ್ಲಿ ಏನ್ ಮಾಡಬೇಕು, ಸ್ವಲ್ಪ ನಾವು ಟೈಮ್ ಟೇಬಲ್ ನ ಹಾಕೊಂಡು ಸ್ವಲ್ಪ ಸುದೀರ್ಘವಾಗಿ ಅಧ್ಯಯನ ಮಾಡಬೇಕಾಗತ್ತೆ. ಟೈಮ್ ಟೇಬಲ್ ವಿಚಾರಕ್ಕೆ ಬಂದಾಗ ಕೆಲವು ವಿದ್ಯಾರ್ಥಿಗಳು ದಿನಕ್ಕೆ 8 ಗಂಟೆ 9 ಗಂಟೆ 10 ಗಂಟೆ ಓದೋ ವಿದ್ಯಾರ್ಥಿಗಳು ಇರ್ತಾರೆ. ಕೆಲವರು ಪ್ರೈವೇಟ್ ಸ್ಕೂಲ್ಗಳಲ್ಲಿ ವರ್ಕ್ ಮಾಡ್ಕೊಂಡು ದುಡಿಯೋರು ಅಂತ ವಿದ್ಯಾರ್ಥಿಗಳು ಅಥವಾ ಶಿಕ್ಷಕರೇ ಮಾಡ್ತಾ ಹೋಗ್ತಾರೆ. ಸೊ ಬೆಳಗ್ಗೆ 8ರಿಂದ 6 ಗಂಟೆವರೆಗೆ ಅವರು ದುಡಿಯೋದಕ್ಕೆ ಸೀಮಿತ ಆಗಿರುತ್ತೆ. ಅವ್ರಿಗೆ ಸ್ವಲ್ಪ ಕಷ್ಟಕರ ಆಗುತ್ತೆ, ಯಾಕಂದ್ರೆ ಅಲ್ಲಿ ನಮಗೆ ಸಬ್ಜೆಕ್ಟ್ ಟೀಚ್ ಮಾಡಿರೋ ಎಕ್ಸ್ಪೀರಿಯನ್ಸ್ ನಮ್ಗೆ ಕೂಡ ಒಂದು ಕಡೆ ಕೈ ಹಿಡಿಯುತ್ತಾ ಹೋಗುತ್ತೆ. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಕೂಡ ಅಲ್ಲಿ ಸಬ್ಜೆಕ್ಟ್ ನಾಲೆಡ್ಜ್ ಅನ್ನ ಕ್ರಿಯೇಟ್ ಮಾಡಿರುತ್ತೆ. ಈಗ ವಿಥೌಟ್ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಏನು ರೆಡಿಮೇಡ್ ಓದ್ಕೊಂಡಿರ್ತಕ್ಕಂಥ ಟೀಚರ್ಸ್ ಟ್ರೈನಿ ಇದ್ದಾರೆ, ಅವರುಗಳು ಸ್ವಲ್ಪ ಡೀಟೇಲ್ ಆಗಿ ಓದಿರ್ತಾ ಹೋಗ್ತಾರೆ. ಇಲ್ಲಿ ಕಾಂಪಿಟೇಷನ್ ಎಲ್ಲ ತರದಲ್ಲೂ ಕೂಡ ಇರುತ್ತೆ, ವರ್ಕ್ ಮಾಡ್ತಿರ್ತಕ್ಕಂಥವ್ರು, ವರ್ಕ್ ಮಾಡದೇ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಒಟ್ಟಿಗೆ ಇಲ್ಲಿ ಫೇಸ್ ಮಾಡೋದ್ರಿಂದ ಟೈಮ್ ಟೇಬಲ್ ಹಾಕೊಂಡು ಒಂದಷ್ಟು ಏನೆಲ್ಲ ವರ್ಕ್ ಮಾಡ್ತಿದ್ರೆ ಅವರು ಕೆಲಸವನ್ನ ಸ್ವಲ್ಪ ಬದಿಗೊತ್ತಿ ಸೊ ತಮ್ಮ ಭವಿಷ್ಯತ್ಗೆ ಸ್ವಲ್ಪ ಇಲ್ಲಿ ಹೆಚ್ಚು ಸಮಯವನ್ನು ನಿಗದಿಪಡಿಸಿದ್ರೆ ಈ 40 ದಿನದಲ್ಲಿ ನಾವು ಒಂದಷ್ಟು ವರ್ಕೌಟ್ ಅನ್ನು ಮಾಡಿದ್ರೆ ಖಂಡಿತ ಸೊ ಸಕ್ಸಸ್ ಆಗ್ಬೋದು ಕೇಳಿದ್ರೆ. ಅದರಿಂದ ಸ್ವಲ್ಪ ಟೈಮ್ ಟೇಬಲ್ ಹಾಕೊಡಿ, ದಿನನಿತ್ಯ ಕನಿಷ್ಠ ಅಂದ್ರೂ ಒಂದು 5ರಿಂದ 6 ತಾಸು ಆದ್ರೂ ಕೂಡ ಅಧ್ಯಯನ ಮಾಡಬೇಕಾಗತ್ತೆ, ವರ್ಕ್ ಮಾಡ್ಕೊಂಡು. ಸೊ ವಿಥೌಟ್ ವರ್ಕ್ ಇರ್ತಕ್ಕಂಥವ್ರು 10-12 ಅವರ್ಸ್ ಅಂದ್ರೆ 24 ಅವರ್ಸಲ್ಲಿ ಒಂದು 8 ಅವರ್ಸ್ ನಿದ್ರೆಗೆ ಸೀಮಿತ ಪಡಿಸಿದ್ರೆ, ಉಳಿದಿರ್ತಕ್ಕಂಥ ಒಂದು 3-4 ಅವರ್ಸ್ ಅದರ ಚಟುವಟಿಕೆಗೆ ಮೀಸಲಿಡ್ಸಿದ್ರೆ, ಒಂದು 8ರಿಂದ 10 ಅವರು ಡೈಲಿ 40 ಡೇಸ್ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿದ್ರೆ ಈಗಲೂ ಕೂಡ SSO ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥದನ್ನ ನಾನು ಆಶಯವನ್ನು ವ್ಯಕ್ತಪಡಿಸ್ತಾ ಹೋಗ್ತೀನಿ. ಸೊ ಅದರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ, ಈ ಪರೀಕ್ಷೆಯನ್ನ ಎದುರಿಸಿ ನಿಮ್ಮ ಉದ್ಯೋಗವನ್ನ ಕನಸನ್ನ ನನಸು ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗ್ತೀನಿ. ಎಲ್ಲರಿಗೂ ನಮಸ್ಕಾರ.
1: ಸಾಮಾನ್ಯ ಜ್ಞಾನ ಸಾಧನೆಗೆ ದಾರಿ ತೋರುವ, ಮಾರ್ಗದರ್ಶನ ನೀಡುವ, ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಪ್ರಚಲಿತ ವಿದ್ಯಮಾನಗಳು, ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ. ಕೇಳುವರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮದಲ್ಲಿ ಶಿಕ್ಷಕರ ನೇಮಕಾತಿ 2026ರ ಪರೀಕ್ಷೆ ಸಿದ್ಧತೆ ತಯಾರಿ ಹಾಗೂ ಪುಸ್ತಕಗಳ ಸಂಪೂರ್ಣ ಮಾಹಿತಿ ಕುರಿತು ಮೈಸೂರಿನ ಕುವೆಂಪು ನಗರದ BGS BEd ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ದಿನೇಶ್ HP ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
3: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
2: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
3: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
2: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ,

0: ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೆಯ ಮೊದಲ ಪಾಠಶಾಲೆ ಮಕ್ಕಳಲ್ಲಿ ಗಿರಿಜನರ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಅರಿವು ಮೂಡಿಸುವುದರ ಕುರಿತು ಎಚ್ಡಿಕೋಟೆ ತಾಲೂಕಿನ ಡಿಬಿ ಕುಪ್ಪೆ ಹಾಡಿಯ ನಿವಾಸಿಯಾದ ಶ್ರೀಮತಿ ಸೆಲ್ಲೀರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
4: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
3: ಗುರುಗಳ ಮಾರ್ಗದರ್ಶನ,
4: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
3: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
4: ಮನೆಯೇ ಮೊದಲ ಪಾಠಶಾಲೆ.
3: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
4: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
3: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
5: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೇ, ತಮ್ಮೆಲ್ಲರಿಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮ ದೇಶದ ಸಾಂಸ್ಕೃತಿಕ ವೈವಿಧ್ಯತೆಯಲ್ಲಿ ಗಿರಿಜನರ ಸಂಸ್ಕೃತಿಯು ವಿಶಿಷ್ಟ ಸ್ಥಾನವನ್ನು ಹೊಂದಿದೆ. ಅವರ ಜೀವನ ಶೈಲಿ, ಆಚರಣೆಗಳು, ಸಂಪ್ರದಾಯಗಳು ಕಲೆ ಮತ್ತು ಪ್ರಕೃತಿಯೊಂದಿಗಿನ ನಂಟು ಮಕ್ಕಳಿಗೆ ಉತ್ತಮ ಮೌಲ್ಯಗಳನ್ನು ಕಲ್ಪಿಸಬಲ್ಲವು. ಆದ್ದರಿಂದ ಮಕ್ಕಳಿಗೆ ಗಿರಿಜನರ ಸಂಸ್ಕೃತಿಯ ಪರಿಚಯ ಮಾಡಿಕೊಡುವುದು ಮತ್ತು ಅವರ ಮಹತ್ವವನ್ನು ತಿಳಿಸುವುದು ಅಗತ್ಯವಾಗಿದೆ. ಆದ್ದರಿಂದ ಇಂದು ನಾವು ಗಿರಿಜನರ ಸಂಸ್ಕೃತಿಯ ಬಗ್ಗೆ ಮಕ್ಕಳಿಗೆ ಹೇಗೆ ಕಲಿಸಬಹುದು ಎಂಬ ಮಹತ್ವದ ವಿಷಯದ ಕುರಿತು ಚರ್ಚೆ ಮಾಡಲಿದ್ದೇವೆ. ಈ ವಿಷಯದ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ಇಂದು ನಮ್ಮೊಂದಿಗಿದ್ದಾರೆ ಡಿಬಿ ಕುಪ್ಪೆ ಹಾಡಿಯ ನಿವಾಸಿಯಾದ ಶ್ರೀಮತಿ ಸೆಲ್ಲೀರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಮ್ಮ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
6: ಧನ್ಯವಾದಗಳು.
5: ಅಮ್ಮ, ಮೊದಲಿಗೆ ನಿಮ್ಮ ಹಾಡಿಯಲ್ಲಿ ಮಾಡುವಂತಹ ಅತಿ ದೊಡ್ಡ ಹಬ್ಬ ಅಂತಂದ್ರೆ ಯಾವುದು?
6: ಅತಿ ದೊಡ್ಡ ಹಬ್ಬ ಅಂತಂದ್ರೆ ದೀಪಾವಳಿ. ದೀಪಾವಳಿ ಹಬ್ಬ ಮಾಡ್ತಿದ್ದ ನಾವು. ದೀಪಾವಳಿ ಕಳೆದ್ಮೇಲೆ ಇನ್ನು ಇದು ಬಿಸು ಹಬ್ಬ ಮಾಡ್ತೀವಿ, ಗೌರಿ ಹಬ್ಬ ಮಾಡ್ತೀವಿ, ಅದೆಲ್ಲ ಮಾಡ್ತೀವಿ ನಮ್ಮೂರಲ್ಲಿ.
5: ಅದರ ಆಚರಣೆ ಹೇಗಿರುತ್ತೆ?
6: ಅದರ ಆಚರಣೆ ಅಂತ ಹೇಳಿದ್ರೆ ನಾವು ತರಕಾರಿ ಇದೆಲ್ಲ ತಗೊಬಂದು ತಿಂಡಿ ಮಾಡೋರು ತಿಂಡಿ ಮಾಡ್ತಾರೆ, ಸಾಂಬಾರು ಮಾಡ್ತಾರೆ, ಅನ್ನ ಮಾಡ್ತಾರೆ, ಹಂಗೆ ಎಲ್ಲ ಮಾಡ್ತಾರೆ.
5: ಯಾವ ದೇವ್ರ ಪೂಜೆ ಮಾಡ್ತೀರಾ ನೀವು?
6: ನಾವು ನಮ್ಮ ಮನೆ ದೇವ್ರಿಗೂ ಪೂಜೆ ಮಾಡ್ತೀವಿ. ಮಾಸಲಾಡಿ ದೇವರು ನಮ್ಮದು ಮನೆ ದೇವರು, ಅಲ್ಲಿ ಪೂಜೆ ಮಾಡ್ತೀವಿ. ಮತ್ತು ಜಾತ್ರೆ ಎಲ್ಲರು ಬಂದರೆ ಕರಂಗಾಳಿಯಮ್ಮನ ಜಾತ್ರೆ ಮಾಡ್ತಾರೆ ನಮ್ಮ ಪಕ್ಕದಲ್ಲಿ, ಅಲ್ಲಿ ಹೋಗಿ ಪೂಜೆ ಮಾಡ್ತೀವಿ.
5: ಪೂಜೆ ಎಲ್ಲ ಹೆಂಗೆ ನಡೆಯುತ್ತೆ? ಕಾಡಲ್ಲಿ ನಡೆಯುತ್ತಾ?
6: ಕಾಡಲ್ಲಲ್ಲ, ಅದು ಹೊರಗಡೆ ಗದ್ದೆಯಲ್ಲಿ ದೇವಸ್ಥಾನ ಇದ್ದವು, ಅಲ್ಲಿ ಪೂಜೆ ಮಾಡ್ತಾರೆ. ಅಲ್ಲಿ ಪೂಜೆ ಮಾಡಿದ್ರೆ ಜಾತ್ರೆ ಆಯ್ತದೆ. ಅಲ್ಲಿ ಹೋಗಿ ನಾವು ಪೂಜೆ ಮಾಡಿಸ್ಬಿಟ್ಟು ಜಾತ್ರೆ ಇದೆಲ್ಲ ಮುಗಿಸ್ಬಿಟ್ಟು ಕೈ ಮುಗಿದ್ಬಿಟ್ಟು ಬಂದ್ಬಿಡ್ತೀವಿ.
5: ಜಾತ್ರೆ ನಡೆಯುತ್ತೆ ಅಂತ ಹೇಳಿದ್ರಿ, ಯಾವ ರೀತಿ ಜಾತ್ರೆ ನಡೆಯುತ್ತೆ?
6: ಮೊದಲು ಕೊಳ್ಳೆಲ್ಲ ತಗೊಂಡು ನಮ್ಮವರು ಕುಣಿತಾರೆ. ಹಂಗೆ ಮಾಡಿಬಿಟ್ಟು ಅವರು ದುಡ್ಡು ಬೀಸ್ಕೊಂಡು ಅವ್ರು ಒಯ್ತಾರೆ, ನಾವು ದುಡ್ಡು ಬೀಸಿ ಅವ್ರು ಕೊಡಬೇಕು. ಗೋಡುಗಳ ಕೈಯಿಂದ ದುಡ್ಡು ಬೀಸಿ ಅವ್ರಿಗೆ ನಾವು ಕೊಡಬೇಕು.
5: ಹಂಗಿದ್ರೆ ನಿಮ್ಮ ಕಾಡಿನಲ್ಲಿ ನಡೆಯುವಂಥ ಹಬ್ಬ ಅಂದರೆ ಯಾವ ಹಬ್ಬ ಮಾಡ್ತೀರ ಕಾಡಲ್ಲಿ?
6: ಕಾಡಿನಲ್ಲಿ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಬಾಳೆಹಣ್ಣು ತೆಂಗಿನಕಾಯಿ ಗಂಧದ ಕಡ್ಡಿ ಎಲ್ಲ ತಗೊಂಡೋಗಿ ಅಲ್ಲಿ ಪೂಜೆ ಮಾಡ್ತಾರೆ. ಪೂಜೆ ಮಾಡಿಬಿಟ್ಟು ಕೈ ಮುಗಿದ್ಬಿಟ್ಟು ಮನೆಗೆ ಬರ್ತಾರೆ.
5: ಅಂದರೆ ಒತ್ತಿನ ದಿವಸ ಹೆಂಗ್ ನಡೆಯುತ್ತೆ ಹಬ್ಬ ಅಲ್ಲಿ?
6: ಒತ್ತಿನ ದಿವಸ ತಾನೆ, ಹಬ್ಬದ ದಿವಸ ಆದರೆ ಹಬ್ಬದ ದಿವಸ ತೆಂಗಿನಕಾಯಿ ಬಾಳೆಹಣ್ಣು ಗಂಧದ ಕಡ್ಡಿ ಕರ್ಪೂರ ಅದೆಲ್ಲ ತಗೊಂಡೋಗಿ ದೇವ್ರ ಪೂಜೆ ಮಾಡಿಬಿಟ್ಟು.
5: ಯಾವ ದೇವರು ಅಲ್ಲಿರೋದು?
6: ಅಲ್ಲಿರೋದು ಕರಂಗಾಳಮ್ಮ.
5: ಅಲ್ಲಿ ಕಾಡು ಪ್ರಾಣಿಗಳೇನು ಹಾವಳಿ ಮಾಡೋದಿಲ್ವಾ ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ?
6: ದೇವಸ್ಥಾನಕ್ಕೆ ಹೋಗ್ಬೇಕು, ಕಾಡು ಪ್ರಾಣಿ ಎಲ್ಲ ಐತೆ, ಅದು ನೋಡ್ಕೊಂಡು ಹೋಗೋದು. ಆನೆಗಳೈತೆ, ಜಿಂಕೆ ಇದೆ, ಅದ ಹುಲಿಗಳಿದೆ, ಅದೆಲ್ಲ ನೋಡಿಕೊಂಡು ಹೋಗೋದು.
5: ಅಲ್ಲೆಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತೀರಾ?
6: ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಕೈ ಮುಗಿಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ಬರ್ತಾರೆ.
5: ಅಂದರೆ ಅಲ್ಲಿ ದೇವಸ್ಥಾನದಲ್ಲಿ ಯಾವ ಆಚರಣೆ ದೊಡ್ಡದಾಗಿ ನಡೆಯುತ್ತೆ ಅಂದರೆ ಯಾವ ಉದ್ದೇಶಕ್ಕೋಸ್ಕರ ಈ ದೇವ್ರ ಹತ್ರ ಬೇಡ್ಕೊಂಡ್ರೆ?
6: ಚೆನ್ನಾಗಿರಲಿ, ನಮ್ಮ ಮಕ್ಕಳು ಚೆನ್ನಾಗಿರಲಿ, ನಮ್ಮ ಮಕ್ಕಳನ್ನ ಕಾಪಾಡಲಿ, ನಮ್ಮ ದೇವರು ನಮ್ಮನೇ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಅದು ಪೂಜೆ ಮಾಡ್ತಾರೆ.
5: ಅದಂದರೆ ವರ್ಷಕ್ಕೆ 8 ಸತಿ ಪೂಜೆ ನಡೆಯುತ್ತೆ? ಅದು
6: ವರ್ಷಕ್ಕೆ 2 ಸತಿ ನಡೀತಾ ಅಷ್ಟೇ.

0: ಹೌದಾ, ಇವಾಗ ನಿಮ್ಮ ದೇವಸ್ಥಾನಗಳ ಬಗ್ಗೆ ಮಾತಾಡ್ತಾ ಇದ್ವಿ, ನಿಮ್ಮ ಕಾಡಿಗೆಲ್ಲ ಹೋಗೋದು ಅಂತ ಹೇಳಿದ್ರಿ, ಯಾವ ಕಾಡು ಅದು? ದೇವ್ರು ಇರೋಂಥ ಕಾಡು ಯಾವುದು?
1: ಅದು ಕಾಕನಕೋಟೆ ಕಾಡು. ದೇವ್ರ ಅಲಂಕಾರ ತಾನೇ, ನಮ್ಮ ದೇವಸ್ಥಾನ ಎಲ್ಲ ಗುಡಿಸಿ ದೀಪ ಹಚ್ಚಿ ತೆಂಗಿನಕಾಯಿ ತಗೊಂಡೋಗಿ ಬಾಳೆಹಣ್ಣು ತಗೊಂಡೋಗಿ ಅಲಂಕಾರ ಮಾಡಿ ಹೂ ಮಾಲೆ ತಗೊಂಡೋಗಿ ಎಲ್ಲ ಇದು ಮಾಡ್ತಾರೆ.
0: ಅದು ದೇವ್ರೇನಾದ್ರು ಬರೋವಂಥದ್ದು ಏನಾದ್ರು ಇದೆಯಾ?
1: ದೇವ್ರು ಬರೋರಿಗೆ ದೇವ್ರು ಬರ್ತದೆ. ಪೂಜೆ ಮಾಡಿದ್ರೆ ನಾವು ಜಾತ್ರೆ ಆದರೆ ನಮ್ಮ ಗೋಡ್ಗಳ ಮೇಲೆ ದೇವ್ರು ಬಂದು ಇಂತಿಂತದು ಅಂತ ನಮ್ಗೆ ಹೇಳ್ಕೊಡ್ತದೆ. ನಮ್ಮ ಕಾಪಾಡ್ತೀವಿ ನಮ್ಮ ಮಕ್ಕಳನ್ನ ಅಂತ ಎಲ್ಲ ಕಾಯಿ ದೇವ್ರು ಹೇಳ್ತಾರೆ.
0: ನಿಮ್ಗೇನಾದ್ರು ತೊಂದರೆ ಬಂದಾಗ ನೀವು ದೇವ್ರ ಮೊರೆ ಹೋಗ್ತೀರಾ?
1: ದೇವ್ರ ಮೊರೆ ಹೋಗ್ತೀವಿ ನಾವು. ದೇವ್ರನ್ನ ಕೈ ಮುಗಿದು ಒಂದು ಇನ್ನೇನಾದ್ರು ಒಂದು ಪೂಜೆ ಮಾಡಿಸೋದು ಇನ್ಯಾವ್ದಾದ್ರು ಕೊಡೋಕ್ಕೂ ಹಂಗೆ ನಾವು ಹೇಳ್ತೀವಿ.
0: ಅಂದರೆ ಈಗ ನಿಮ್ಮ ಕಾಡಲ್ಲಿ ಇದ್ದಾಗ ನಿಮ್ಗೆ ಪ್ರಾಣಿಗಳೆಲ್ಲ ಅಟ್ಯಾಕ್ ಮಾಡ್ತಾ ಇತ್ತು, ಅವಾಗ ನೀವು ಹೆಂಗೆ ರಕ್ಷಣೆ ಮಾಡ್ಕೋತಾ ಇದ್ರಿ?
1: ಅವಾಗ ರಕ್ಷಣೆ ಅಂತ ಹೇಳಿದ್ರೆ ಮರ ಹತ್ತವ್ರು ಮರ ಹತ್ತಾರೆ. ಅವರು ಜೇನುಗುರುಬರು ಮರ ಹತ್ತವರು, ಅವರು ಮರ ಹತ್ಕೊಂಡು ಕಾಡಲ್ಲಿ ಜೇನು ಕುಯ್ಯಕ್ಕೆಲ್ಲ ಹೋಗ್ತಾರೆ. ನಮ್ಮ ಬೆಟ್ಕುರುಬರು ಜೇನು ಕುಯ್ಯಕ್ಕೆ ಹೋಗಲ್ಲ, ಅವರು ಮನೇಲಿ ಅಂತ ಕೂಲಿ ಕೆಲಸ ನೋಡ್ಕೊಂಡು ಅವರು ಮಾಡ್ತಾರೆ.
0: ಇವಾಗ ನೀವು ಕಾಡಿನಲ್ಲಿ ನಡೆಯುವಂಥ ಹಬ್ಬಗಳ ಬಗ್ಗೆ ಹೇಳಿದ್ರಿ, ಹಾಗೆಯೇ ನಿಮ್ಮ ಕಾಡಿನಲ್ಲಿ ಅಂದರೆ ಸಿಗುವಂತಹ ಪದಾರ್ಥಗಳಾಗಿರ್ಬೋದು ಅಂದರೆ ಯಾವ್ಯಾವ ಥರ ಸಿಕ್ತಿತ್ತು? ಏನು ಬೆಳೀತಾ ಇದ್ರಿ?
1: ರಾಗಿ ಬೆಳೀತಿದ್ರು, ಕುಂಬಳಕಾಯಿ ಬೂದಿಕಾಯಿ ಸೌತೆಕಾಯಿ ಎಲ್ಲ ಬೆಳೀತಿದ್ರು. ನಮ್ಮ ಕಾಡಿನಲ್ಲಿ ಹೊಲ ಮಾಡ್ತಿದ್ರು ಆವಾಗ. ನಮ್ಮ ಚಿಕ್ಕದ್ರಲ್ಲೆಲ್ಲ ನಮ್ಮ ತಾಯಿದ್ರು ಹೊಲ ಮಾಡ್ತಿದ್ರು, ಅದೆಲ್ಲ ಬೆಳೀತಿದ್ರು, ಅದೆಲ್ಲ ಸಿಕ್ತಿತ್ತು. ಇವಾಗ ಹೊಲ ಇಲ್ಲ, ಯಾವುದೂ ಇಲ್ಲ, ಹಂಗೆ ಕೂತಿದ್ದೀವಿ. ಅದು ನಮ್ಮ ನಟ್ಟರೆ ಜಿಂಕೆ ಕೊಡೋದೂ ಇಲ್ಲ, ನಾವು ನಟ್ಟರು ಕೊಡಲ್ಲ, ಜಿಂಕೆ ತಿನ್ಕೋತೇವೆ, ಅದಕ್ಕೆ ಯಾವುದು ಮಾಡೋಕ್ಕಾಗಲ್ಲ.
0: ಅಷ್ಟೇ. ಅಂದರೆ ನಿಮ್ಮ ಹಾಡಿಯಲ್ಲಿ ಶಾಲೆ ಇದೆಯಾ?
1: ಶಾಲೆ ಡಿ ವಿ ಕುಪ್ಪೆ ಶಾಲೆ ಐತೆ.
0: ನೀವು ಓದಿದ್ದೀರಾ?
1: ನಾವು ಓದಿಲ್ಲ.
0: ನಿಮ್ಮ ಮಕ್ಕಳು ಓದಿದ್ದಾರೆ?
1: ನಮ್ಮ ಮಕ್ಕಳು ಓದಿದ್ದಾರೆ.
0: ಎಷ್ಟು ಜನ ಮಕ್ಕಳಿದ್ದಾರೆ ನಿಮಗೆ?
1: ನಮಗೆ 4 ಜನ ಮಕ್ಕಳಿದ್ದಾರೆ, ಅವರೆಲ್ಲ ಎಸ್ಎಲ್ಸಿ ಮಟ್ಟ ಓದಿದ್ದಾರೆ ಹೆಣ್ಮಕ್ಳು. ಒಬ್ಬಳು ಅಂಗನವಾಡಿ ಟೀಚರ್ ಆಗಿದ್ದಾರೆ, ಇನ್ನೊಬ್ಬಳು ಟೈಲರಿಂಗ್ ಮಾಡ್ತಾ ಇದ್ದಾಳೆ, ಇನ್ನೊಬ್ಬಳು ಬಿಸಿ ಊಟ ಅಡುಗೆ ಕೆಲ್ಸಕ್ಕೆ ಹೋಗ್ತಾ ಇದೆ, ಮಗ ಕೂಲಿಗೆ ಹೋಗ್ತಾ ಇದ್ದಾರೆ.
0: ಅಂದರೆ ಅವಾಗ ನಿಮ್ಗಾದ್ರೆ ಶಾಲೆ ಇರಲಿಲ್ಲ, ಇವಾಗ ಮಕ್ಕಳಿಗೆಲ್ಲ ಶಾಲೆ ಇದೆ.
1: ನಮಗೆ ಶಾಲೆ ಇತ್ತು, ನಮ್ಮ ತಾಯಿ ತಂದೆ ತಗೊಂಡೋಗಿ ನನ್ನ ಸೇರಿಸಿದ್ರೆ ತಾನೇ ನಾನು ಓದೋಕ್ಕಾಗೋದು. ನಮ್ಮ ಸೇರಿಸಲಿಲ್ಲ, ಮೊದಲು ಇದ್ದವ್ರಿಗೆ ಬುದ್ಧಿಭ್ಯಾಸ ಇಲ್ಲಲ್ವಾ, ನಮಗೆ ಸೇರಿಸಿಲ್ಲ.
0: ನಿಮ್ಗೆ ಓದಬೇಕು ಅಂತ ಆಸೆ ಇತ್ತ ನಿಮಗೆ?
1: ನಮಗೆ ಆಸೆ ಇತ್ತು, ನಮ್ಮ ತಾಯಿ ತಂದೆ ಸೇರಿಸಿದ್ರೆ ತಾನೇ ಸ್ಕೂಲ್ ಸೇರಿಸಿದ್ರೆ ನಾವು ಓದ್ತಾ ಇದ್ದೋ.
0: ನಿಮ್ಮ ಆಡಿಲಿ ಶಾಲೆ ಅಂದರೆ ಇಲ್ಲಿ ತನಕ ಇದೆ,
1: ಎಸ್ ಎಲ್ ಸಿ ಗಂಟ ಇದೆ.
0: ಅದಾದ್ಮೇಲೆ ಶಾಲೆಗೆ ಕಳಿಸ್ಬೇಕು ಅಂದರೆ ಏನು ಮಾಡ್ತೀವಿ?
1: ಕಳಿಸ್ಬೇಕು. ಹೌದಾ? ಎಚ್ ಡಿ ಕೋಟೆಗೆ.
0: ನಿಮ್ಮ ಆಡಿ ಜನಗಳೆಲ್ಲ ಶಾಲೆಗೆ ಕಳಿಸ್ತಾ ಇದ್ದಾರಾ ಪೋಷಕರು ಮಕ್ಕಳನ್ನ?
1: ಕಳಿಸ್ತಾ ಈಗಲೂ ನಮ್ಮ ಮಕ್ಕಳನ್ನ ಕೋಟೆಗೆ ಕಳಿಸ್ತಾ ಇದ್ದೀವಿ.
0: ಆ ವ್ಯವಸ್ಥೆ ಎಲ್ಲ ಇದೆ ನಿಮಗೆ? ಅಂದರೆ ಇವಾಗ ನಿಮ್ಮ ಹಾಡಿಯಲ್ಲಿ ಆಸ್ಪತ್ರೆ ಅಂತ ಏನೂ ಇರಲಿಲ್ಲ ಮೊದಲು?
1: ಆಸ್ಪತ್ರೆ ಇರಲಿಲ್ಲ, ಈಗ ಆನೆಮಾಳದಲ್ಲಿ ಒಂದು ಆಸ್ಪತ್ರೆ ಐತೆ, ಒಂದಕ್ಕೂ ಇದಿಲ್ಲ ಆಸ್ಪತ್ರೆ. ರಾತ್ರಿಗೆ ಡಾಕ್ಟ್ರು ಇಲ್ಲ, ನರ್ಸ್ಗಳು ಇಲ್ಲ, ಯಾರೂ ಇಲ್ಲ. ಎಲ್ಲ ರಾತ್ರಿ ಹೊತ್ತು ಯಾವುದಾದ್ರು ಒಂದು ಕಾಯಿಲೆ ಬಂದರೆ ಇಲ್ದಿದ್ರೆ ಎಸ್ ಡಿ ಕೋಟೆಗೆ ಬರಬೇಕು, ಇಲ್ದಿದ್ರೆ ಇಲ್ಲಿಗೆ ಬರಬೇಕು ಸರ್ಗೂರ್ಗೆ, ಇಲ್ದಿದ್ರೆ ಮಾನಂದಾಡಿ ಕೇರಳಕ್ಕೆ ಹೋಗ್ಬೇಕು ಅಷ್ಟೇ ನಮ್ಗೆ.
0: ಅಲ್ಲಿ ಹತ್ರದಲ್ಲಿ ಯಾವುದೇ ಆಸ್ಪತ್ರೆಗಳಿಲ್ಲ,
1: ಅದರಲ್ಲಿ ಹಾಸ್ಪಿಟ್ಲು ಗೌರ್ಮೆಂಟ್ ಹಾಸ್ಪಿಟ್ಲ್ ಇರೋದು, ಅದು ಯಾವ ಕುಪ್ಕಾರ್ಕೂ ಇಲ್ಲ, ಒಂದು ಡಾಕ್ಟ್ರ್ ಇಲ್ಲ, ಯಾರೂ ಇಲ್ಲ ಅಲ್ಲಿ.
0: ಹೌದಾ?
1: ಮರಿ ಅದಕ್ಕೆ ಒಂದು ಕಂಪೌಂಡರ್ಗಳೇ ಇಲ್ಲ, ಯಾರೂ ಇಲ್ಲ. ಆಸ್ಪತ್ರೆ ಸುತ್ತ ಕಾಡೇ ಕಟ್ಕೊಂಡಿದ್ದಾರೆ. ನಿನ್ನೆ ನೋಡವ್ರೆ ಡಾಕ್ಟ್ರುಗಳು ಕ್ಯಾಂಪಿಗೆ ಬಂದುಬಿಟ್ಟು ನಿನ್ನೆ ನೋಡಿದ್ದಾರೆ ಅವರು.
0: ಅಂದರೆ ಇವಾಗ ನಿಮ್ಮ ಹಾಡಿಯಲ್ಲಿ ಆಸ್ಪತ್ರೆ ಅಂತ ಏನೂ ಇರಲಿಲ್ಲ. ಈಗ ಮಕ್ಕಳಿಗೆ ಹುಷಾರು ತಪ್ಪಿದ್ರೆ ಯಾವ ರೀತಿ ಔಷಧಿಗೆ ಎಲ್ಲ ಕೊಡ್ತಾ ಇದ್ರು ಮಕ್ಕಳಿಗೆ ಆರೋಗ್ಯ?
1: ಮಕ್ಕಳಿಗೆ ಹುಷಾರು ತಪ್ಪಿದ್ರೆ ನಾವು ಅಲ್ದಿದ್ರೆ ಕೋಟೆಗೆ ಕರ್ಕೊಬರ್ಬೇಕು, ಅಲ್ದಿದ್ರೆ ಇಲ್ಲಿಗೆ ಕರ್ಕೊಬರ್ಬೇಕು. ಪಕ್ಕದಲ್ಲಿ ಕಾಟಿಕೊಳ ಅಂತ ಇದ್ವಿ ಕೇರಳದಲ್ಲಿ, ಅಲ್ಲಿಗೆ ಹೋಗ್ಬೇಕು, ಮಾನಂದಾಡಿ ಹೋಗ್ಬೇಕು ಅಷ್ಟೇ.
0: ಹೌದಾ? ಅಂದ್ರೆ ಆಗಿನ ಕಾಲದಲ್ಲಿ ಹಾಡಿಯಲ್ಲಿ ಔಷಧಿ ಎಲ್ಲ ಮಾಡ್ತಾ ಇದ್ರು?
1: ಅದು ನಮಗೆ ಗೊತ್ತಿಲ್ಲ, ಹಸಿರು ಔಷಧಿ ಮಾಡ್ತಿದ್ರು ಅಂತೆ, ಕಾಡಂತೆ ನಮ್ಗೆ ಗೊತ್ತಿಲ್ಲ. ನಮ್ಮ ತಾಯಿಂದಿರೆಲ್ಲ ಮಾಡ್ತಿದ್ರು ಅಂತೆ, ಜ್ವರ ಬಂದಾಗ ಇನ್ನೇನು ಸೊಪ್ಪೆಲ್ಲ ಕಾಲ್ಕಿ ಅದು ಕೊಡ್ತಿದ್ರು, ಹೊಟ್ಟೆ ನೋವು ಬಂದಾಗ ಎಲ್ಲ. ನಮಗೆ ಇನ್ನು ನಾವು ಸ್ವಲ್ಪ ದಪ್ಪ ಆದಮೇಲೆ ಇನ್ನೆಲ್ಲ ಆಸ್ಪತ್ರೆ ಉಳಿಸ್ತಲ್ವ, ಆಸ್ಪತ್ರೆಗೆ ಹೋಗೋಕ್ಕೆ ಶುರು ಮಾಡಿದ್ರು. ತಾಯಿ ತಾತನ ಕಾಲದಲ್ಲಿ ಆ ಥರ ಮಾಡ್ತಿದ್ರು, ಈಗ ಹಂಗೆ ಯಾರೂ ಮಾಡಲ್ಲಲ್ಲ. ಈಗ ಎಲ್ಲ ಗೊಬ್ಬರದ ಊಟ ತಿಂತಾರೆ, ಆಸ್ಪತ್ರೆಗೇ ಒಯ್ತಾರೆ.
0: ಹೌದು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ನಿಮ್ಮ ಅಡಿಯಲ್ಲಿ ಸಿಕ್ಕಿದಂಥ ಪದಾರ್ಥಗಳಲ್ಲಿ ತಿನ್ಕೊಂಡು ಆವಾಗ ಆರಾಮಾಗಿದ್ರು, ಇವಾಗ ಎಲ್ರಿಗೂ ಆರೋಗ್ಯ ಕೆಡ್ತಾ ಇದೆ ರಾಸಾಯನಿಕ ಗೊಬ್ಬರ ಬಳಸ್ತೋದ್ರಿಂದ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ?
1: ಅದ್ರ ಬಗ್ಗೆ ಅಂತ ಹೇಳಿದ್ರಿ, ಈಗ ತರಕಾರಿ ತಿಂತೀವಿ

0: ಅವಾಗ ತರಕಾರಿ ಇಲ್ಲ, ಅವರವರು ತರಕಾರಿ ನೆಟ್ಟು ಬೆಳೆಯೋದು ತಿಂತಿದ್ರು, ಕಳ್ಳೆ ಸೊಪ್ಪು ತಿಂತಿದ್ರು. ಅವಾಗ ಆರೋಗ್ಯ ಚೆನ್ನಾಗಿತ್ತು. ಈಗ ತರಕಾರಿ ತಿಂತಾರೆ, ಗೊಬ್ಬರ ರಸಗೊಬ್ಬರ ಹಾಕಿ ತರಕಾರಿ ನೆಡ್ತಾರೆ, ಅದು ತಿಂದು ಕಾಯಿಲೆನೂ ಬಂದ್ಬಿಡ್ತು. ಮೊದಲು ತಿಂಡಿ ಮಾಡ್ತಿದ್ರು ಅವರು, ರಾಗಿ ರೊಟ್ಟಿ ಮಾಡ್ತಿದ್ರು, ಗೋಧಿ ರೊಟ್ಟಿ ಮಾಡ್ತಿದ್ರು, ಅದೇ ತಿಂತಿದ್ರು. ಈಗ ದೋಸೆ ಅಂತ ಇಡ್ಲಿ ಅಂತ ಎಲ್ಲ ತಿಂತಾರೆ, ಉದ್ದಿನ ಬೋಳೆ ಹಾಕಿ ಮಾಡಿ ತಿಂತಾರೆ, ಅದೆಲ್ಲ ಹೊಟ್ಟೆ ಕೇಡು ಹಂಗೆ ಇಲ್ಲ. ಈಗ ರಾಗಿ ರೊಟ್ಟಿ ತಿಂತಿದ್ರು, ಅಕ್ಕಿ ರೊಟ್ಟಿ ಆದರೆ ಬರೀ ಅಕ್ಕಿನೇ ಮಾಡ್ಕೊಂಡು ತಿಂತಿದ್ರು, ರೊಟ್ಟಿ ಮಾಡ್ಕೊಂಡು ರೂಢಿ ಮಾಡಿಕೊಂಡು ಮಿಲ್ ಮಾಡಿಸ್ಬಿಟ್ಟು. ರಾಗಿ ಆದರೆ ಬರೀ ರಾಗಿ ರೊಟ್ಟಿ, ಮತ್ತು ಅಪ್ಪಕಾರ ಅಂತ ಯಾವುದೋ ಇದು ಆಳು ಮೂಳೆಲ್ಲ ಹಾಕ್ತಿತ್ತಿಲ್ಲ. ಹಾಗೆ ಈಗ ಎಲ್ಲ ಹಾಕ್ಕೊಂಡು ಉದ್ದಿನ ಬೇಳೆ ಅದೆಲ್ಲ ಹಾಕ್ಕೊಂಡು ಈಗ ಮಾಡ್ಕೊಂಡು ತಿಂತಾರೆ. ಉದ್ದಿನ ಬೇಳೆ ಜಾಸ್ತಿ ಆದರೆ ಒಟ್ಟಿಗೆ ಕೇಡಾಯ್ತದೆ.
1: ಅಂದರೆ ಇವಾಗ ಹಬ್ಬಗಳ ಬಗ್ಗೆ ಮಾತಾಡ್ತಾ ಇದ್ವಿ ಅಮ್ಮ, ನೀವು ಹೇಳಿದ್ರಿ ಇವಾಗ ದೀಪಾವಳಿ ಹಬ್ಬ ಗೌರಿ ಹಬ್ಬ ಎಲ್ಲ ಮಾಡ್ತಾ ಇದ್ವಿ ನಾವು ಅಂತ ಹೇಳಿದ್ರಿ. ಅಂದರೆ ಇವಾಗಲೂ ಅದು ಮಕ್ಕಳಿಗೆಲ್ಲ ಈಗಲೂ ಹಬ್ಬ ಮಾಡ್ತೀರಾ, ಮಕ್ಕಳಿಗೆಲ್ಲ ಹೇಳ್ಕೊಡ್ತೀರಾ ಇದು ಹಿಂಗೆ ಪೂಜೆ ಮಾಡೋದು ಅನ್ನೋದ್ರ ಬಗ್ಗೆ
0: ಹೇಳ್ಕೊಡ್ತೀರಾ?
1: ನೀವು ದೀಪಾವಳಿ ಅಂದರೆ ಯಾವ ರೀತಿ ಹಬ್ಬ ಮಾಡ್ತೀರಾ, ಅದನ್ನು ಆಚರಣೆ ಹೇಗಿರುತ್ತೆ ಅವತ್ತಿನ ದಿನ?
0: ದೀಪಾವಳಿ ಆಚರಣೆ ಅಂತ ಹೇಳಿದ್ರೆ ನಾವು ಬೆಳಿಗ್ಗೆ ಮನೆಯೆಲ್ಲ ಸಾರಿಸಿ, ಮನೆ ಗುಡಿಸಿ ಸಾರಿಸಿ ಅದೆಲ್ಲ ಒರೆಸಿ ಮನೆ ಸುತ್ತ ದೀಪ ಮಾಡ್ತೀವಿ. ದೀಪ ಎಣ್ಣೆ ಹಾಕಿ ದೀಪ ಮಾಡಿಬಿಟ್ಟು ದೀಪ ಹಚ್ತೀವಿ ಮೂರು ಜನ.
1: ಅವತ್ತಿನ ದಿವಸ ಏನು ತಿಂಡಿ ಮಾಡಿರ್ತೀರಾ?
0: ಇಡ್ಲಿ ಮಾಡೋರು ಇಡ್ಲಿ ಮಾಡ್ತಾರೆ, ಕಡುಬು ಮಾಡೋರು ಹಂಗೆಲ್ಲ ಮಾಡ್ತಾರೆ, ಅನ್ನ ಸಾಂಬಾರು ಮಾಡ್ತಾರೆ.
1: ಆಮೇಲೆ ಗೌರಿ ಹಬ್ಬದ ಬಗ್ಗೆನೂ ಹೇಳಿದ್ರು, ಗೌರಿ ಹಬ್ಬ ಹೇಗೆ ನಡೆಯುತ್ತೆ?
0: ಗೌರಿ ಹಬ್ಬನೂ ಅಷ್ಟೇ, ಅವತ್ತೊಂದು ದಿನ ಅರಸಿನ ಕುಂಕುಮ ತಗೋಬಂದು ಗೌರಿ ಗಣೇಶ ಕುಳಿಸೋರಿಗೆ ತೆಂಗಿನಕಾಯಿ ಬಾಳೆಹಣ್ಣು ತಗೊಂಡೋಗಿ ಪೂಜೆ ಮಾಡಿಸ್ತೀವಿ ಗೌರಿ ಗಣೇಶ ಬಿಡಾಗ. ಆ ಥರ ಮಾಡ್ತೀವಿ, ಅರಸಿನ ಕುಂಕುಮ ತಗೊಂಡೋಗಿ ಪೂಜೆ ಮಾಡ್ತೀವಿ.
1: ಅಂದರೆ ನೀವು ಮಾಡುವಂಥ ಮೂಲ ಕೆಲಸ ಅಂತಂದರೆ ಯಾವುದು?
0: ಮೂಲ ಕೆಲಸ ಅಂತಂದ್ರೆ ನಾವು ಕೂಲಿ, ಕೂಲಿ ಮೊದಲಿಂದೇ ಕೂಲಿ ಮಾಡ್ತಿದ್ದೋ, ಈಗ ಕೂಲಿಗೆ ಹೋಗಲ್ಲ, ಈಗ ಮನೇಲೇ ಇದ್ದೀವಿ. ಮನೇಲಿ ಇದ್ದುಕೊಂಡು ಮನೇಲಿ ದನ ಒಂದು ಎರಡಿದೆ, ಒಂದು ಸಾರು ನೋಡಿಕೊಂಡು ಮನೇಲೇ ಇರೋದು. ನಮ್ಮ ಮನೆ
1: ಜೀವನಕ್ಕೆ ಏನು ಮಾಡ್ತಾ ಇದ್ದೀರಾ?
0: ಜೀವನಕ್ಕೆ ಮಕ್ಕಳು ತಂದು ಕೊಡ್ತಾರೆ, ಅದು ತಿಂದ್ಕೊಂಡು ಹೊಸ ಕರ ನೋಡಿಕೊಂಡು ಮನೇಲಿ ಇರೋದು ಅಷ್ಟೆ. ನಾನು ಅಂತ ಹೇಳಿದ್ರೆ ಪೇಷಂಟು, ಕೂಲಿಗೆ ಹೋಗೋಕ್ಕಾಗಲ್ಲ. ನಮ್ಮ ಮನೆಯವರು ಪೇಷಂಟು, ಅವ್ರಿಗೂ ಕೂಲಿಗೆ ಹೋಗೋಕ್ಕಾಗಲ್ಲ, ಮಕ್ಕಳು ತಂದು ಕೊಟ್ಟರೆ ತಿನ್ನೋದು. ನಮ್ಮ ಪೆನ್ಷನ್ ಬರಲ್ಲ, ಪೆನ್ಷನ್ ಮಾಡಿಲ್ಲ.
1: ಅಂದರೆ ಇವಾಗ ನೀವು ಬುಟ್ಟಿ ಎಣೆ ಇದ್ರ ಬಗ್ಗೆ ನೀವು ಮಾತಾಡ್ತಾ ಇದ್ರಿ.
0: ಬುಟ್ಟಿ ನನಗೆ ಗೊತ್ತಿಲ್ಲ ಎಣೆ, ಯಾಕೆ ನಮ್ಮ ತಾಯಿಂದರು ನಮ್ಮ ತಾತನ ಕಾಲದಲ್ಲಿ ಅವರು ಎಣಿತಿದ್ರು. ಈಗ ನಾವೆಲ್ಲ ಇದಾದ್ಮೇಲೆ ಮತ್ತೆ ಯಾರು ಬುಟ್ಟಿ ಎಣೆಯವರು ಇಲ್ಲ.
1: ನೀವು ಎಣಿತಾ ಇದ್ರಿ?
0: ನನಗೂ ಗೊತ್ತಿಲ್ಲ, ಎಣೆಕ್ಕೂ ಗೊತ್ತಿಲ್ಲ. ನಾ ಎಣಿ, ನಾವು ಕೂಲಿನೇ ಮಾಡ್ತಿದ್ದು, ಚಿಕ್ಕ ವಯಸ್ಸಿಂದನೇ ಕೂಲಿ ಮಾಡ್ತಿದ್ರು.
1: ಕೂಲಿ ಮಾಡ್ತಾ ಇದ್ರಿ ಅಂದ್ರೆ ಬುಟ್ಟಿ ನಿಮ್ಮ ತಾತ ಅಜ್ಜಿನೇ ಆಗಿ ಬುಟ್ಟಿ ಎಲ್ಲ ಮಾಡ್ಬಿಟ್ಟು ಅದ್ರ ಮಾರಾಟ?
0: ಅವರು ಮಾರಾಟ ಅಂತ ಹೇಳಿದ್ರೆ ಊರಲ್ಲೇ ತಗೊಂಡೋಗಿ ಊರುಗಳೇ ಹಳ್ಳಿಲಿ ಎಲ್ಲ ಮಾರ್ತಿದ್ರು. ಮಗೆ ಸಂತೆ ಇದ್ರೆ ಸಂತೆಗೆ ತಗೊಂಡೋಗಿ ಮಾರ್ಕೊಂಡು.
1: ಅಂದ್ರೆ ಒಂದು ಬುಟ್ಟಿಗೆ ಎಷ್ಟು ದುಡ್ಡು ಅಂತ ಮಾಡ್ತಾ ಇದ್ರು?
0: ಒಂದು ಬುಟ್ಟಿಗೆ ಒಂದು ಅವಾಗೆಲ್ಲ ಒಂದು 30-20 ಹಂಗೆ ಇರ್ತಿತ್ತು, ನಮಗೆ ಗೊತ್ತಿಲ್ಲಲ್ಲ ಅದ್ರ ಬೆಲೆ ಅವಾಗ.
1: ಅದೇ ಇವಾಗ ದೇವ್ರ ಬಗ್ಗೆ ನಾವು ಮಾತಾಡ್ತಿದ್ವಿ, ನಿಮ್ಮ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ. ಈಗ ಬುಟ್ಟಿ ಎಣೆ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರಿ, ಅಥವಾ ಈಗ ಬುಟ್ಟಿ ಎಣೆ ಇದ್ರ ಬಗ್ಗೆನೆ, ಈಗ ಕಾಡಿನಲ್ಲಿ ಅದು ಹೇಗೆ ಸಿಗ್ತಾ ಇತ್ತು, ಅದನ್ನು ಹೆಂಗೆ ತಗೊಬಂದು ಬುಟ್ಟಿ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ.
0: ಬಿದಿರು ಕಾಡಿನಲ್ಲಿ ಬಿದಿರು ತಂದು ತೊರೆದು ಬಿದಿರು ಇರ್ತವೆ, ಅದು ತಗೊಬಂದು ಬಿದಿರನ್ನ ಅಚ್ಚೆ ಮಾಡಿಕೊಂಡು ಬುಟ್ಟಿ ಎಣಿತಿದ್ರು.
1: ಒಂದು ಬುಟ್ಟಿ ಎಣೆಕ್ಕೆ ಎಷ್ಟು ದಿವಸ ತಗೊಳುತ್ತೆ?
0: ಒಂದು ಬುಟ್ಟಿ ಎಣೆಯಕ್ಕೆ ಇವತ್ತು ಅಚ್ಚೆ ಮಾಡ್ತಾರೆ, ನಾಳೆ ಎಣಿತಾರೆ.
1: ಫಸ್ಟು ಅದನ್ನ ತರದು
0: ತರದು ತಗೊಬರ್ಬೇಕು,
1: ತಗೊಬಂದು ಮನೇಲಿ
0: ಮನೇಲಿ ಅಚ್ಚೆ ಮಾಡ್ತಾರೆ, ಮಾಡಿಬಿಟ್ಟು ಮಾರ್ಲೆ ಜನ ಎಣಿತಾರೆ ಒಂದೊಂದು ಬುಟ್ಟಿ.
1: ಅದನ್ನ ಈಗ ಊರೊಳಗಡೆ ಹೋಗಿ
0: ಮಾರ್ತಾರೆ. ಊರೊಳಗಡೆ ಹೋಗಿ ಮಾರಿ ಆ ದುಡ್ಡಲ್ಲಿ ಇನ್ನೇನು ಸಾಮಾನುಗಳು ಮನೆಗೆ ಮೈ ಬಟ್ಟೆ ಮಕ್ಕಳಿಗೆ ಹಂಗೆ ತಗೋತಾರೆ, ಹಂಗೆ ಮಾಡ್ತಿದ್ರು. ಈಗ ನಮ್ಮ ಕಾಲದಲ್ಲಿ ಬುಟ್ಟಿ ಎಣೆಯವರು ಇಲ್ಲ, ಮೊದಲ ಕಾಲದಲ್ಲಿ ಮಾಡ್ತಿದ್ದವರು. ಈಗಿರೋರೆಲ್ಲ ಕೂಲಿ ಕಲ್ತ್ಕೊಂಡ್ರು, ಬುಟ್ಟಿ ಎಣೆಯೋದು ಬಿಟ್ಬಿಟ್ರು.
1: ಹಂಗಿದ್ರೆ ಸಂಸ್ಕೃತಿ ಸಂಪ್ರದಾಯ ಎಲ್ಲ ಹೋಗ್ತಾ ಇದೆ.
0: ಹೋಗ್ತಾ ಇದೆ ಹಂಗೆ. ಈಗ ಒಬ್ಬೊಬ್ಬರು ಗೊತ್ತಿರೋರು ಒಬ್ಬೊಬ್ಬರು ಎಲ್ಲರೂ ಇದ್ದಾರೆ, ಅಳಗರು ಮಂತೆ ಇನ್ಯಾರು ಇಲ್ಲ.
1: ಇವಾಗ ಬುಟ್ಟಿ ಎಣೆಯೋದೆಲ್ಲ ಕಂಪ್ಲೀಟ್ ಆಗಿ ನಿಲ್ಲಿಸ್ಬಿಟ್ಟಿದೆ
0: ಎಲ್ಲ. ನಮ್ಮ ಎಣೆ ಗೊತ್ತಿಲ್ಲದಕ್ಕೆ ಸಂತೆಯಲ್ಲಿ ಬಂದು ತಗೊಂಡೋಯ್ತೀವಿ.

0: ಇವಾಗ ನಿಮ್ಮ ಕಾಡಿನ ಜೀವನಕ್ಕೂ ನಾಡಿನ ಜೀವನಕ್ಕೂ ಏನೆಲ್ಲ ವ್ಯತ್ಯಾಸ ಇದೆ ನಿಮಗೆ?
1: ಕಾಡಿನ ಜೀವನೇ ಒಳ್ಳೆ ಜೀವನ ಅವ್ರದ್ದು. ಮೊದಲ ಕಾಲದಲ್ಲಿ ಕಾಡಿನ ಜೀವನೇ ಒಳ್ಳೆ ಜೀವನ ಅವ್ರದ್ದು. ಈಗ ನಾಡಿನ ಜೀವನ ಅಂತ ಹೇಳಿದ್ರೆ ನಾಡಲ್ಲಿರೋರು ಈಗ ಹೊರಗಡೆ ಎಲ್ಲ ಕಾಡಿನಿಂದ ಹೊರಗಡೆ ಬಂದ್ಬಿಟ್ಟು ನಾವು ಹೇಳ್ದಂಗೆ ಅದು ಎಲ್ಲ ತಿಂದುಬಿಟ್ಟು ಕಾಯಿಲೆ ಅಂಟಿಸ್ತಾ ಇದ್ದಾರೆ. ಮೊದಲು ಕಾಡೊಳಗಿದ್ದಾಗ ಅದು ಕಾಯಿಲೆ ಬರ್ತಿತ್ತಿಲ್ಲ, ಕಳ್ಳೆ ಸೊಪ್ಪು ತಿಂತಿದ್ರು ಕಾಯಿಲೆನೂ ಬರ್ತಿತ್ತಿಲ್ಲ ನಾವು ಸಿಕ್ಕದಿರಲಿಲ್ಲ. ಈಗ ಮಕ್ಕಳೆಲ್ಲ ಕಾಯಿಲೆ ಜಾಸ್ತಿ, ಈಗ ನಾಡುಗಳು ಬಂದು ಕಾಯಿಲೆ ಜಾಸ್ತಿ ಆಗ್ಬಿಟ್ಟದೆ. ಇನ್ನು ಆಸ್ಪತ್ರೆಗೆ ಹೋಗಿದ್ರೆ ನಮಗೆ ಕಾಯಿಲೆ ವಾಸಾಯ್ತದೆ. ಅಷ್ಟು
0: ಅಂದರೆ ಈಗ ಹೆಣ್ಮಕ್ಳು ಆರೈಕೆ ಹೆಂಗಿರುತ್ತೆ?
1: ಅವ್ರ ಆರೈಕೆ ಅಂತ ಹೇಳಿದ್ರೆ ಒಂದೆರಡು ತಿಂಗಳ ಗಂಟ ನಾವು ಮನೇಲಿ ಬಿಟ್ಕೊಂಡು ಅವ್ರಿಗೆ ಚೆನ್ನಾಗಿ ತಿನ್ನಕ್ಕೆ ಕೊಡ್ತೀರಿ.
0: ಏನೇನೆಲ್ಲ ತಿನ್ನಕ್ಕೆ ಕೊಡ್ತಾಯಿದ್ರಿ ಅವ್ರಿಗೆ?
1: ಕಾಯಿ ಎಳ್ಳು ಮತ್ತು ಉದ್ದಿನ ಬೇಳೆ ಬೇಯಿಸ್ಬಿಟ್ಟು ಬೆಲ್ಲ ಹಾಕಿ ಬೇಯಿಸ್ಬಿಟ್ಟು ಅದೆಲ್ಲ ಕೊಡ್ತೀನಿ. ಕೊಬ್ಬರಿಕಾಯಿ ಕೊಡ್ತೀನಿ ಮತ್ತು ಎಳ್ಳು ಅದು ಹುರಿದ್ಬಿಟ್ಟು ಉಡಿ ಮಾಡಿಬಿಟ್ಟು ಬೆಲ್ಲ ಇದೆಲ್ಲ ಸೇರಿಸಿ ಅದು ಕೊಡ್ತೀನಿ, ಹಂಗೆಲ್ಲ ಕೊಡ್ತೀನಿ.
0: ಹೌದಾ? ಇವಾಗ ಗರ್ಭಿಣಿಯವರ ಆರೈಕೆ ಹೆಂಗಿರುತ್ತೆ, ಅವ್ರನ್ನ ಹೇಗೆ ನೋಡ್ಕೋತಾ ಇದ್ರು?
1: ಗರ್ಭಿಣಿಯವ್ರನ್ನ ಮಾತ್ರ ತಿಂಗಳು ತಿಂಗಳು ಮಾತ್ರ ತೆಗಿಬೇಕು, ಬೋಳಿಗೆ ತಗೋಬೇಕು, ಹಂಗೆ ಅವ್ರನ್ನ ನೋಡ್ತೀವಿ.
0: ಅವ್ರಿಗೆ ಈಗ ಒಂದು ವರ್ಷದ ಪಾಪನ ಹೇಗೆ ಆರೈಕೆ ಮಾಡ್ತೀರಾ ನಿಮ್ಮ ಹಾಡಿಗೆಲ್ಲ? ಅವ್ರ ಜೀವನ ಹೆಂಗಿರುತ್ತೆ?
1: ಒಂದು ವರ್ಷದ ಪಾಪನ ಅವ್ರ ತಾಯಿಯಾಲೆ ನಾವು ಒಂದು ವರ್ಷದ ಗಂಟ ತಾಯಿಯಾಲೆ ಕುಡಿಸೋದು. ನಾವು ಮೊಸರು ಬೆಣ್ಣೆ ಅದೊಂದು ತಿನ್ಸಂಗಿಲ್ಲ. ನಾವು ಬೆಟ್ಕುರ್ಬ್ರ ಹಂಗೆ ತಿನ್ಸಲ್ಲ. ಅನ್ನ ತಿನ್ಸಕ್ಕಾದ್ರೆ ಒಂದು ವರ್ಷ ಆಗಬೇಕು ಪಾಪಕ್ಕೆ. ಹಂಗೆ ಬಾನಂತನ ನಡೆಯೋದು, ಆಸ್ಪತ್ರೆಗೆ ಬಂದು ಬಾನಂತನ ಮಾಡ್ಕೊಂಡು ಹೋದರೆ ಮನೇಲಿ ಅವ್ರಿಗೆ ಬೇರೆ ಆಗಿ ಅಡುಗೆ ಮಾಡಿ ಅವ್ರಿಗೆ ಹಾಕ್ತೀವಿ. ಅದು ತಿಂದು ಅವ್ರಿಗೆ ಒಳ್ಳೊಳ್ಳೆ ಬಿಸಿನೀರು ಕಾಯಿಸಿ ಅವ್ರಿಗೆ ತಾನ ಮಾಡಿಸ್ತೀವಿ. ಹಂಗೆಲ್ಲ ಮಾಡ್ತೀವಿ.
0: ಅವ್ರಿಗೆ ಊಟ ಅಂತ ಏನು ಕೊಡ್ತೀರ?
1: ಅವ್ರಿಗೆ ಊಟ ಅಂತ ಹೇಳಿದ್ರೆ ಅನ್ನನೇ ಮಾಡ್ಕೊಡೋದು ನಾವು. ರೈಸ್
0: ಬಾಣಂತಿಗೆ ಅಂತ ಬೇರೆ ಅಡುಗೆ ಎಲ್ಲ ಮಾಡ್ತಾರೆ?
1: ಬಾಣಂತಿಗೆ ಬೇರೆ ಅಡುಗೆ
0: ಅಥವಾ ಕೊಡ್ತೀರಾ ಅವ್ರಿಗೆ?
1: ಅವ್ರಿಗೆ ಬೇರೆ ಮಾಡ್ತೀವಿ. ಬಾಣಂತಿರಿಗೆ ಬೇರೆ ಅಡುಗೆ ಮಾಡಿ ಅದು ಅದಕ್ಕೆ ಶುಗಾರಿ ಬೇರೆ ಮಾಡ್ತೀವಿ. ಅವ್ರಿಗೆ ತರಕಾರಿ ಹಂಗೆ ಕೊಟ್ಟರೆ ಹಾಲು ಚೆನ್ನಾಗಿ ಆಯ್ತದೆ. ಸೊಪ್ಪು ಸಾಂಬಾರು ಕೊಟ್ಟು ಹಂಗೆ ಮಾಡಿಕೊಡ್ತೀವಿ.
0: ಇವಾಗ ನೀವಿರೋದು ಡಿ ಬಿ ಕುಪ್ಪೆಲ್ಲ ವಾಸ ಮಾಡ್ತಿರೋದ? ಅಂದರೆ ಇವಾಗ ಕೇರಳದಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದೀರಾ?
1: ಕೇರಳ ಕೊಯ್ತೀವಿ, ಕೂಲಿಗೆ ಕೇರಳ ಕೊಯ್ತಾರೆ. ಮತ್ತು ಕರ್ನಾಟಕದಲ್ಲಿ ಎಲ್ಲಿ ಕೆಲಸ ಇಲ್ಲಲ್ಲ, ಅದಕ್ಕೆ ಕೇರಳಕ್ಕೆ ಕೂಲಿ.
0: ಎಷ್ಟು ಕಷ್ಟ ಇದೆ ನಿಮಗೆ ಜೀವನ ಇವಾಗ?
1: ಇವಾಗ ಕಷ್ಟನೇ ನಮಗೆ. ಕೂಲಿ ಮಾಡೋರು ಇದ್ದರೆ ಅವ್ರಿಗೆ ಹೋಗಿ ಕೂಲಿ ಮಾಡ್ಕೊಬಂದು ಕೊಡ್ತಾರೆ, ಇಲ್ದಿರೆ ಅವರು ಪಿಂಚನ್ ಚಿಕ್ಕವರಾದರೆ ಪಿಂಚನದಲ್ಲಿ ಕಾಲ ಕಳೀತಾರೆ. ಆ ಥರ ನಮಗೆ ಅಂತ ಹೇಳಿದ್ರೆ ಅವ್ರಿಗೆ ಪಂಚಾಯತಿಯಿಂದ ಒಂದು ಮನೆಗಳು ಸಿಕ್ಕಲ್ಲ. ನಮ್ಮ ಹತ್ರ ಓಟ್ ಮಾತ್ರ ಕೇಳ್ತಾರೆ, ಓಟ್ ಹಾಕ್ಕೊಂಡು ಕೊಡ್ತೀವಿ. ಒಂದು ಮನೆ ಸಿಕ್ಕಲ್ಲ, ಕುಡಿಯೋಕ್ಕೆ ನೀರಿಗೂ ತೊಂದರೆ ನಮಗೆ. ಈಗ ಪೈಪು ನೀರು ಒಂದೆರಡು ವರ್ಷದಿಂದ ಪೈಪು ನೀರು ಸಿಗ್ತಾ ಇದೆ. ಅಲ್ದೋದ್ರೆ ಒಳೆ ನೀರು ಕಲ್ಕು ನೀರು
0: ನಾವು ವ್ಯವಸ್ಥೆ ಇಲ್ವಾ?
1: ನೀರನ್ನ ವ್ಯವಸ್ಥಿಲ್ಲ. ನೀರು ಒಳೆ ನೀರು ಐತೆ, ಮಳೆಯಲ್ಲಿ ಕಲ್ಕು ನೀರು ಬಂದರೆ ಅದೇ ಕುಡಿಬೇಕು ಆ ಥರ ಇತ್ತು. ಮತ್ತು ಈಗ ಪೈಪು ನೀರು ಬಿಡೋದು ಅಂಜಿನ ಬಿಟ್ಟು ಅಂಜಿನ ಬಿಟ್ಟು ನೀರು ಬಿಡ್ತಾರೆ, ಅದು ಸರಿಯಾಗಿ ನೀರು ಕೊಡ್ತಾ ಇಲ್ಲ. ಒಂದು ಬಾವಿನೂ ಇಲ್ಲ ನಮಗೆ, ಪೈಪು ನೀರು ಮರ್ಯಾದೆ ಸರಿಯಾಗಿ ಸಿಗ್ತಾ ಇಲ್ಲ. ಇರೋಕ್ಕೆ ಮನೆಯೂ ಇಲ್ಲ. ನಾವು ಸ್ವಲ್ಪ ಸ್ವಲ್ಪ ಮನೆ ನಾವೇ ಸ್ವಂತ ಮನೆ ಮಾಡಿಕೊಂಡು ಅದ್ರ ಮೇಲೆ ಪ್ಲಾಸ್ಟಿಕ್ ಎಲ್ಲ ಹಾಕ್ಕೊಂಡಿರೋದು.
0: ಈಗ ಮಳೆ ಎಲ್ಲ ಬಂದರೆ ಏನು ಕಷ್ಟ ಆಗುತ್ತೆ?
1: ಬಂದರೆ ಕಷ್ಟ ಆಗುತ್ತೆ. ಆ ಪ್ಲಾಸ್ಟಿಕ್ ಕಿಸ್ತು ಹೋದರೆ ಅದು ಸೋರ್ತದೆ ಅಂತ ಮನೇಲಿ ಎಲ್ಲ ವಾಸ ಮಾಡ್ತಾವ್ರೆ. ಪಂಚಾಯತಿ ಅಂತ ಹೇಳಿದ್ರೆ ಪಂಚಾಯತಿಲಿ ಒಂದು ಮನೆ ನಮಗಿನ್ನೂ ಕೊಟ್ಟೇ ಇಲ್ಲ. ನಮಗೆ ನನ್ನೊಟ್ಟಲ್ಲಿ ಮಕ್ಕಳಾಗಿ ನನ್ನ ಮಕ್ಕಳೊಟ್ಟಲ್ಲಿ ಮಕ್ಕಳಾಯಿತು, ಇನ್ನೂ ಒಂದು ಪಂಚಾಯತಿ ಮನೆ ನಮ್ಗೆ ಸಿಕ್ಕಿಲ್ಲ.
0: ಇವಾಗ ನಿಮ್ಮ ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ರಿ, ನಿಮ್ಮ ಮಕ್ಕಳನ್ನೆಲ್ಲ ಓದಿಸಿದ್ದೀನಿ, ಇವಾಗ ಒಂದು ಕೆಲಸದಲ್ಲಿದ್ದಾರೆ ಅಂತ ಹೇಳಿದ್ರಿ. ಎಷ್ಟು ಕಷ್ಟಪಟ್ರಿ ಅವ್ರನ್ನ ಓದಿಸೋಕ್ಕೆ?
1: ನಾವು ಕೂಲಿ ಮಾಡಿಕೊಂಡು ಕಷ್ಟಪಟ್ಕೊಂಡು ಮಕ್ಕಳ ಹೆಸರಿಸಿಂಗಂತ ನಾಲ್ಕು ಮಕ್ಕಳು ಓದಿಸಿದ್ದ. ನಮಗೆ ಕಷ್ಟ ಅಂತ ಹೇಳಿ
0: ಇವಾಗ ಹೆಂಗಿದೆ ಜೀವನ? ಅವ್ರು ಕೆಲಸ ಮಾಡ್ತಾ ಇದಾರಲ್ಲ, ಏನು ಖುಷಿ ಇದೆಯಾ ನಿಮಗೆ? ಹೇಗೆ
1: ಇವಾಗ ನನ್ನ ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ, ಓದ್ಕೊಂಡು ಕೆಲಸ ಮಾಡಿದ್ದಕ್ಕೆ ನಮಗೆ ಖುಷಿ ಐತೆ. ಮೊದಲು ನಮ್ಮ ಹತ್ರ ಓದಿಲ್ಲ, ನಮ್ಮ ಕೆಲಸನಿತ್ತು. ಕೂಲಿ ಮಾಡಿದ್ರೆ ದುಡ್ಡು, ಕೂಲಿ ಹೋಗ್ದೋದ್ರೆ ತಿನ್ನಕ್ಕೂ ಇಲ್ಲ ದುಡ್ಡೂ ಇಲ್ಲ. ಆ ಥರ ಇತ್ತು ಮೊದಲದು.
0: ಇವಾಗ ನಿಮ್ಮ ಆರೋಗ್ಯ ಎಲ್ಲ ಹೇಗಿದೆ?
1: ಇವಾಗ ನನ್ನ ಆರೋಗ್ಯ ಕೆಟ್ಟೋಗಿದೆ. ನನಗೆ ಹಾರ್ಟ್ ಪೇಷಂಟು ನಾನು. ನಮ್ಮ ಮನೆಯವ್ರಿಗೆ ಕ್ಯಾನ್ಸರ್ ಆಗಿ ಅವ್ರಿಗೆ ಆಪರೇಷನ್ ಆಗಿದೆ. ಪೆನ್ಷನ್ ಕೊಡ್ತಾ ಇಲ್ಲಲ್ಲ, ವಯಸ್ಸಾಗಿಲ್ಲ ಅಂತ ಹೇಳ್ತಾರೆ ಅವರು. ನಾನು 66 ಹುಟ್ಟಿರೋದು, ನನಗೆ 60 ವರ್ಷ

0: ಆಗಿರ್ಬೋದೇನೋ, ಪೆನ್ಷನ್ ಬರ್ಸಕ್ಕೆ ಹೋಗಿ ಪೆನ್ಷನ್ ಇಲ್ಲ, ಈಗ ಮಾಡೋಕ್ಕಾಗಲ್ಲ, 65 ವರ್ಷ ಆಗಬೇಕಂತೆ. ನಮ್ಮನೆಯವ್ರಿಗೂ ಪೆನ್ಷನ್ ಇಲ್ಲ, ನಮ್ಮ ಮಕ್ಕಳು ಕೂಲಿ ಮಾಡಿದ್ರೆ ಅವ್ರಿಗೂ ಆಸ್ತಿ, ಅದು ಕ್ಯಾಲಿಕೇಟ್ಗೆ ಹೋಗ್ಬೇಕು ಅವರು.
1: ಇವಾಗ ಎಷ್ಟು ಕಷ್ಟ ಇದೆ ಅಮ್ಮ, ಆಗಿನ ಕಾಲದಲ್ಲಿ ನೀವು ಚಿಕ್ಕ ವಯಸ್ಸಲ್ಲಿ ಜೀವನ ಮಾಡ್ತಿದ್ದಕ್ಕೂ ಈಗಿನ ಜೀವನಕ್ಕೂ ಏನೆಲ್ಲ ವ್ಯತ್ಯಾಸ ಇದೆ?
0: ನಾವು ಸಿಕ್ಕದ್ರಲ್ಲಿ ಎಲ್ಲ ಭಾರಿ ಕಷ್ಟ ಇತ್ತು, ಇವಾಗ ಸುಮಾರಾಗಿ ಇದಾಯಿತು. ಮಕ್ಕಳು ಆದರು ಮಾಡೋಕ್ಕೆಲ್ಲ ಕೂಲಿಗೆಲ್ಲ ಆಯಿತು, ಅದ ಸ್ವಲ್ಪ ಕಡಿಮೆ ಅಂದರೆ ಇದು ಒಂದು ಮಾಡಬೇಕಲ್ಲ, ನಮ್ಮ ಕಾಯಿಲೆ ಕಷ್ಟ ಬಂದಾಗ ಅದೆಲ್ಲ ಮಕ್ಕಳೇ ನೋಡಬೇಕು ಅಂತ ನಮಗೆ ಒಂದು ಹೆಸರು ಇರ್ತದೆ ಅಷ್ಟೆ. ಪಿಂಚನು ಅದು ಇದು ಇಲ್ಲಲ್ಲ ಅಂತ ಹೇಳ್ತೆ. ಸರಿ, ದೇವ್ರು ನಮ್ಮನ್ನ ಕಾಪಾಡ್ತದೆ, ನಮಗೆ ದುಡ್ಡು ಕಾಸು ಅವ್ರು ತಂದು ಕೊಡಲ್ವಲ್ಲ. ದೇವರು ದುಡ್ಡು ಕಾಸು ನಮಗೆ ತಂದು ಕೊಡಲ್ಲ, ನಮ್ಮನ್ನ ಕಾಪಾಡ್ತದೆ ಅಷ್ಟೆ. ನಾವು ದೇವ್ರಿಗೆ ದುಡ್ಡು ಕೊಡೋಕ್ಕಾದ್ರೆ ನಾವು ಅಲ್ದೋದ್ರೆ ಗೇಯ್ಬೇಕು, ಅಲ್ದೋದ್ರೆ ಒಂದು ಪಿನ್ಷನ್ ಸಿಕ್ಕಿದ್ರೆ ಅದು ಸಿಕ್ಕಿದ್ರೆ ನಮಗೆ ಕೈಲಿ ದುಡ್ಡು ಕಾಸು ಆಯ್ತದೆ ಅಂತ ಮಾತ್ರ ಇರೋದು. ನಮಗೇನು ನೆಲ್ಲಿಕಾಯಿ ಅದು ಇದು ಅಂತ ನಾವು ಇಲ್ಲ, ಅದು ಜೇನು ಕುರುಬರು ಅಂತೆ ಕೆಲಸಕ್ಕೆಲ್ಲ ಹೋಗೋದು. ನಮ್ಮ ಕೂಲಿ ಮಾತ್ರ ನಾವು ಮಾಡೋದು ಬೆಟ್ಟ ಕುರುಬರು.
1: ಇವಾಗ ನಿಮ್ಮ ಅಜ್ಜಿ ತಾತ ಅಥವಾ ನಿಮ್ಮ ಅಪ್ಪ ಅಮ್ಮ ಇದ್ದಾಗ ಆಗಿನ ಜೀವನ ಹೆಂಗಿತ್ತು? ನಿಮ್ಗೇನಾದ್ರು ಹುಷಾರು ತಪ್ಪಿದ್ರೆ ಅವ್ರು ಹೇಗೆ ನೋಡ್ಕೋತಾ ಇದ್ರು? ಅವಾಗ ಆಸ್ಪತ್ರೆ ಏನು ಇರಲಿಲ್ವಲ್ಲ,
0: ಇರಲಿಲ್ಲ. ಅವರು ಇನ್ನೇನೋ ಔಷಧಿ ಮಾಡ್ಕೊಂಡು ಹಾಕ್ತಿದ್ರು ಏನೋ ಕೊಡ್ತಿದ್ರು, ನಮ್ಗೇನು ಗೊತ್ತು, ನಮ್ಗೆ ಗೊತ್ತಿಲ್ಲ. ಅವರು ಇನ್ನೇನೋ ಮಾಡ್ತಿದ್ರು ಹಂಗ್ ಕೊಡ್ತಿದ್ರು.
1: ನಿಮ್ಗೆ ಮಕ್ಕಳಾದಾಗ ಅವಾಗ ಆಸ್ಪತ್ರೆ ವ್ಯವಸ್ಥೆ?
0: ನಾನು ಹಾಸ್ಪಿಟ್ಲಿಗೆ ಹೋಯ್ತಿದ್ದೆ. ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳೆಲ್ಲ ಇದೇ ಹಾಸ್ಪಿಟ್ಲಿ.
1: ಬಹಳ ಸಂತೋಷ ಅಮ್ಮ, ಇದುವರೆಗೂ ನಮ್ಮ ಜೊತೆ ಇದ್ದು ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಹೇಗೆ ಮಕ್ಕಳಿಗೆ ಕಲಿಸೋದು ಅನ್ನೋದ್ರ ಬಗ್ಗೆ ಮಾತಾಡಿದ್ದೀರಾ, ನಮ್ಮ ಜನಧ್ವನಿ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ನಿಮಗೆ.
0: ಧನ್ಯವಾದಗಳು ಮೇಡಮ್ ಅವರು.
2: ಕೇಳುಗರೇ, ಇದುವರೆಗೂ ಕೇಳ್ತಾ ಇದ್ರಿ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಡಿಬಿ ಕುಪ್ಪೆ ಹಾಡಿಯ ನಿವಾಸಿಯಾದ ಶ್ರೀಮತಿ ಸೆಲ್ಲಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
3: ಮನೆಯೇ ಮೊದಲ ಪಾಠಶಾಲೆ,
4: ಜನನಿ ತಾನೇ ಮೊದಲ ಗುರುವು,
3: ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
4: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
3: ಗುರುಗಳ ಮಾರ್ಗದರ್ಶನ,
4: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
3: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
4: ಮನೆಯೇ ಮೊದಲ ಪಾಠಶಾಲೆ.
3: ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
4: ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40
3: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
5: ಕೇಳುವರೆ, ಇದುವರೆಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮ ಬಿತ್ತರಗೊಂಡಿತು.
6: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
7: ಹ್ಞೂ ಕಣೆ, ಆಯ್ತು ತರ್ತೇನೆ.
6: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
7: ಮತ್ತಿನ್ನೇನ್ ಮಾಡ್ಲೆ?
6: ಬ್ಯಾಗ್ ಕೊಡ್ತೀನಿ ಇರಿ.
7: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
6: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
7: ಹಾ, ಹೋಗಿದ್ದು.
6: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
7: ಹಾ ಹೇಳಿದ್ರು.
6: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
7: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
6: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
7: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
4: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತೆ ತಡ, ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.

ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಪತ್ರ ಬರೆಯಿರಿ. ನಮ್ಮ ವಿಳಾಸ: ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. ಎಸ್ಎಂಎಸ್ ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055319. ನಮಸ್ಕಾರ, ಶುಭರಾತ್ರಿ.